392.16 ಮೀಟರ್ಗಳು ಅಥವಾ 765 ಕಿಲೋಹರ್ಟ್ಸ್ ತರಂಗಾಂತರಗಳು. ನಮ್ಮ ಡಿಜಿಟಲ್ ಪ್ರಸಾರ 756 ಕಿಲೋಹರ್ಟ್ಸ್ ಮತ್ತು FM 103 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ. ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ. ಇಂದು ಶನಿವಾರ. ರಾಷ್ಟ್ರೀಯ ಪಂಚಾಂಗ 1948 ಶಾಲಿವಾಹನ ಶಕವರ್ಷ ವೈಶಾಖ ಮಾಸದ 19ನೆಯ ದಿನ, ಅಂದರೆ 2026ನೇ ಇಸ್ವಿ ಮೇ ತಿಂಗಳಿನ 9ನೆಯ ತಾರೀಕು. ಈಗ ಸಮಯ ಸರಿಯಾಗಿ ಬೆಳಗಿನ 5:58:50 ಸೆಕೆಂಡುಗಳು. ನಿಲಯದ ಈ ದಿನದ ಪ್ರಸಾರವನ್ನು ಆರಂಭಿಸುತ್ತಿದ್ದೇವೆ. ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ನಿಮ್ಮ ಬಾನುಲಿ ಮಿತ್ರ ಅಶೋಕ್ ಲೋಂಡೆ ಮಾಡುವ ನಮಸ್ಕಾರ, ಶುಭೋದಯ.

0: ಇದುವರೆಗೆ ಭಕ್ತಿ ಸಂಗೀತದ ಕಾರ್ಯಕ್ರಮ ವಂದನ ಪ್ರಸಾರವಾಯಿತು. ಆಕಾಶವಾಣಿ ಧಾರವಾಡ, ಇದೀಗ ಚಿಂತನ.
1: ಶ್ರೋತೃ ಬಾಂಧವರೇ, ನಯನ ದೀಪ ಕಾರ್ಯಕ್ರಮ ರವಿವಾರ ಮುಂಜಾನೆ 7:15
2: ಇದೇ ದಿನ ರಾತ್ರಿ 9:15
1: ಕೇಳಲಿದ್ದೀರಿ. ಡಾಕ್ಟರ್ ಎಂಎಂ ಜೋಶಿ ನೇತ್ರ ವಿಜ್ಞಾನ ಸಂಸ್ಥೆ ಪ್ರಾಯೋಜಿತ ನಯನ ದೀಪ.

0: जनगणना के पहले चरण में हाउस लिस्टिंग और हाउसिंग सेंसस यानी आपके मकान की गणना होगी। आइए आपकी साझेदारी से इसे सफल बनाएं और विकसित भारत 2047 की ओर एक और कदम बढ़ाएं।
1: ईगा शिरीष जोशी अवरिंद चिंतना।
2: ನಮ್ಮ ಪ್ರಾಚೀನ ಸಾಹಿತ್ಯದಲ್ಲಿ ಮನುಷ್ಯನು 100 ವರ್ಷಗಳನ್ನು ಸುಂದರವಾಗಿ ಬದುಕಬೇಕು ಎಂದು ಹೇಳಲಾಗಿದೆ. ಸುಖ ಜೀವನ ನಡೆಸುವ ಕುರಿತು ನಮ್ಮ ಪೂರ್ವಜರು ಹೊಂದಿದ ಧನಾತ್ಮಕ ಭಾವನೆಗಳನ್ನು ಅನೇಕ ವೇದ ಮಂತ್ರಗಳು ಹೇಳುತ್ತವೆ. ಅವರಿಗೆ 100 ವರ್ಷಗಳ ಕಾಲ ಸುಂದರವಾದ ಬದುಕನ್ನು ಬದುಕಬೇಕೆಂಬ ಉತ್ಕಟವಾದ ಬಯಕೆ ಇತ್ತು. ಶತಮಿನ್ನೂ ಶರದೋ ಅಂತಿದೇವ ಯಾತ್ರಾನಶ್ಚಕ್ರ ಜರಸಂ ತನೂನಾಂ ಪುತ್ರಾಸೋ ಯತ್ರ ಪಿತರೋ ಭವಂತಿ ಮಾನೋ ಮಧ್ಯ ರೀರಿಷತಾಯುರ್ಗಂತೋ ಎಂಬ ಋಗ್ವೇದದ ಮಂತ್ರದಲ್ಲಿ ಸಂಪೂರ್ಣ ಬದುಕನ್ನು ಆನಂದಿಸುವ ಕುರಿತು ವಿವರಿಸಲಾಗಿದೆ. 100 ವರ್ಷ ಆಯುಷ್ಯವಿದೆ, ಅದರ ಜೊತೆಗೆ ವೃದ್ಧಾಪ್ಯವೂ ಇದೆ. ನಾನು ನನ್ನ ತಂದೆ ತಾಯಿಗಳನ್ನು ರಕ್ಷಿಸಿದಂತೆ ನನ್ನ ಮಕ್ಕಳು ನನ್ನನ್ನು ರಕ್ಷಿಸುತ್ತಾರೆ. ನಮ್ಮ ಆಯುಷ್ಯವನ್ನು ಮಧ್ಯದಲ್ಲಿ ಯಾರೂ ಅಪಹರಿಸುವುದು ಬೇಡ ಎಂಬುದು ಮೇಲೆ ಹೇಳಿದ ಮಂತ್ರದ ಸಾರ. ನಮ್ಮ ಪೂರ್ವಜರು ಜೀವನವನ್ನು ಧನಾತ್ಮಕವಾಗಿ ಸ್ವೀಕರಿಸಿದವರು. ಮನೆಯ ಯಜಮಾನನಾದವನು ಮನೆಯಲ್ಲಿನ ವೃದ್ಧರನ್ನು ಮಕ್ಕಳನ್ನು ಹೆಂಗಸರನ್ನು ರಕ್ಷಣೆ ಮಾಡುವ ಹೊಣೆಯನ್ನು ಸಮರ್ಥವಾಗಿ ನಿಭಾಯಿಸುವ ಗುರಿಯನ್ನು ಹೊಂದಿದ್ದನು. ಯುವಕರು ತಮ್ಮ ತಂದೆ ತಾಯಿಗಳನ್ನು ರಕ್ಷಿಸುವುದು ಮತ್ತು ಆ ಯುವಕರು ಮುಪ್ಪಿನಾವಸ್ಥೆಗೆ ಬಂದಾಗ ಅವರನ್ನು ಯೌವನಾವಸ್ಥೆಯಲ್ಲಿರುವ ಅವರ ಮಕ್ಕಳು ರಕ್ಷಿಸುವುದು ಚಕ್ರದಂತೆ ಬದುಕಿನಲ್ಲಿ ನಡೆದುಕೊಂಡು ಬರುತ್ತಿತ್ತು. ಹೀಗೆ ಸುಂದರವಾಗಿ ಬದುಕುವಲ್ಲಿ ನಮ್ಮ ಹಿರಿಯರು ಕೆಲವು ನೈತಿಕ ಚೌಕಟ್ಟುಗಳನ್ನು ನಿರ್ಮಿಸಿಕೊಂಡಿದ್ದರು. ಅಲ್ಲಿ ನಕಾರಾತ್ಮಕ ವಿಚಾರಗಳಿಗೆ ಆಸ್ಪದವೇ ಇರಲಿಲ್ಲ. ನನ್ನನ್ನು ನನ್ನ ಹಿರಿಯರು ರಕ್ಷಿಸಿದಂತೆ ನಾನು ನನ್ನ ಹಿರಿಯರನ್ನು ಅವರ ಮುಪ್ಪಿನ ಕಾಲದಲ್ಲಿ ರಕ್ಷಿಸಬೇಕು ಎಂಬುದು ಸಮಾಜದ ಅಲಿಖಿತ ನಿಯಮವಾಗಿತ್ತು. ಮನೆಯಲ್ಲಿರುವ ವೃದ್ಧರನ್ನು ಹೊರಗಡೆ ಕಳಿಸುವ ವಿಚಾರವೇ ಇರಲಿಲ್ಲ. ಇತ್ತೀಚಿನ ದಿನಗಳಲ್ಲಿ ನಮ್ಮ ಹಿರಿಯರನ್ನು ಅಸಡ್ಡೆ ಮಾಡುವ ಮತ್ತು ಅವರನ್ನು ವೃದ್ಧಾಶ್ರಮದಲ್ಲಿ ಇಡುವ ಕಲ್ಪನೆಗಳೆಲ್ಲ ಹುಟ್ಟಿಕೊಂಡಿವೆ. ಇಂದು ಸಮಾಜದ ತುಂಬೆಲ್ಲ ಅಂಥ ಪ್ರಕರಣಗಳೇ ಘಟಿಸುತ್ತಿವೆ. ಬದುಕು ನಮ್ಮ ಎದುರಿಗೆ ಎಲ್ಲ ಬಗೆಯ ವಿಪರೀತಗಳನ್ನು ವೈರುಧ್ಯಗಳನ್ನು ತಂದೊಡ್ಡುತ್ತದೆ. ಅವುಗಳನ್ನು ಮೀರಿ ನಗುತ್ತ ಬಾಳುವುದೇ ಸಾರ್ಥಕವಾದ ಬದುಕು. ನಾನು ಸರಿಯಾಗಿ ಬದುಕುತ್ತೇನೆ ಎಂಬ ಛಲವಿರಬೇಕು. ಸರಿಯಾಗಿ ಬದುಕುವುದು ಎಂದರೆ ಬೇರೆಯವರಿಗೆ ತನ್ನಿಂದ ಸಾಸಿವೆಯಷ್ಟು ತೊಂದರೆಯಾಗದಂತೆ ಬದುಕುವುದು. ಕಷ್ಟಗಳು ಬರುವುದು ನಮ್ಮ ತಪ್ಪಿನಿಂದಲೇ ಎಂಬ ಸತ್ಯವನ್ನು ನಾವು ಮನಗಾಣಬೇಕು. ಆಗಿರುವ ತಪ್ಪನ್ನು ಮನಗಂಡು ಅದಕ್ಕೆ ಪರಿಹಾರವನ್ನು ಹುಡುಕುವುದೇ ಬದುಕು. ಅದು ಬಿಟ್ಟು ಆಗಿರುವ ತಪ್ಪಿಗೆ ಹೇಳಿಯಂತೆ ವಿವೇಕಶೂನ್ಯವಾಗಿ ವರ್ತಿಸಿ

0: ನಮ್ಮ ಕಾಲ ಮೇಲೆ ನಾವೇ ಕಲ್ಲು ಚೆಲ್ಲಿಕೊಳ್ಳುವುದು ಸರಿಯಾಗಿ ಬದುಕುವ ಕ್ರಮ ಎನಿಸುವುದಿಲ್ಲ. ಸತ್ತೆನೆಂದೆನಬೇಡ, ಸೋತೆನೆಂದೆನಬೇಡ, ಬತ್ತಿತೆನ್ನಳು ಸತ್ವ ದೂಟ ಎನ್ನಬೇಡ ಎಂದು ಡಿ ವಿ ಗುಂಡಪ್ಪನವರು ಹೇಳುತ್ತಾರೆ. ಇಲ್ಲ ಎಂದುಕೊಳ್ಳದೆ ಇದ್ದುದರಲ್ಲಿ ಸಮಾಧಾನ ಪಡುವುದೇ ಸಂತಸದ ಬದುಕಿನ ಗುಟ್ಟು. ಆಸೆ ಎಂಬುದು ನಮ್ಮ ಬದುಕಿನ ನೆಮ್ಮದಿಯನ್ನು ಕೆಡಿಸುತ್ತದೆ ಎಂಬುದನ್ನು ಭಗವಾನ್ ಬುದ್ಧನಂತ ದಾರ್ಶನಿಕರು ಕಂಡುಕೊಂಡಿದ್ದಾರೆ. ಅವರೆಲ್ಲ ಆಸೆಯನ್ನು ಬಿಡುವಂತೆ ಬೋಧಿಸುತ್ತಾರೆ. ಆಸೆ ಇಲ್ಲದವನು ನಿರಾಸೆಯನ್ನು ಅನುಭವಿಸಲಾರ, ನಿರಾಸೆ ಇಲ್ಲದ ಬದುಕೇ ನೆಮ್ಮದಿಯ ಬದುಕು ಎಂದು ಅನುಭಾವಿಗಳು ವಿವರಿಸುತ್ತಾರೆ. ಸಂತೋಷ, ನೆಮ್ಮದಿ, ಮನಃಶಾಂತಿ ಮುಂತಾದವುಗಳು ಹೊರಗೆಲ್ಲೂ ಇಲ್ಲ, ಅವು ನಮ್ಮೊಳಗೇ ಇರುತ್ತವೆ. ಜೀವನ ಒಂದು ಕ್ರೀಡೆ, ಅದರಲ್ಲಿ ಸೋಲು ಗೆಲುವುಗಳು ಸಾಮಾನ್ಯವೆಂಬ ಕಲ್ಪನೆಯನ್ನು ಬೆಳೆಸಿಕೊಳ್ಳುವ ಅಗತ್ಯವಿದೆ. ಇದಕ್ಕಾಗಿ ನಮ್ಮ ಸಂತರು, ಶರಣರು, ದಾಸರು, ದಾರ್ಶನಿಕರು ರಚಿಸಿದ ಸಾಹಿತ್ಯವನ್ನು ಓದುವ ಹವ್ಯಾಸವನ್ನು ಬೆಳೆಸಿಕೊಂಡರೆ ಬದುಕನ್ನು ಹೇಗೆ ಸುಂದರಗೊಳಿಸಿಕೊಳ್ಳಬಹುದು ಎಂಬ ವಿಚಾರಗಳು ತಿಳಿಯುತ್ತವೆ. ಸಂಗೀತ, ಸಾಹಿತ್ಯ, ಚಿತ್ರಕಲೆ, ನಾಟಕ ಮುಂತಾದ ಲಲಿತ ಕಲೆಗಳು ನಮ್ಮ ಬದುಕನ್ನು ಸುಂದರಗೊಳಿಸುತ್ತವೆ ಎಂಬ ಸತ್ಯವನ್ನು ಇಂದಿನ ತಲೆಮಾರಿನವರಿಗೆ ಮನಗಾಣಿಸಬೇಕಾದ ಅಗತ್ಯವಿದೆ. ಈ ನಿಟ್ಟಿನಲ್ಲಿ ನಮ್ಮ ಶಿಕ್ಷಣ ಪದ್ಧತಿ ರೂಪುಗೊಳ್ಳಬೇಕಾಗಿದೆ. ಹೇಗೆ ಬದುಕಬೇಕು ಎಂಬುದನ್ನು ಕಲಿಸಲಾರದ ಶಿಕ್ಷಣಕ್ಕೆ ಯಾವ ಮಹತ್ವವಿದೆ? ಏನೆಲ್ಲ ಕಲಿತರೂ ಕೋಟ್ಯಾನುಗಟ್ಟಲೆ ಹಣ ಗಳಿಸಿದರೂ ಹೇಗೆ ಬದುಕಬೇಕು ಎಂಬುದನ್ನು ಕಲಿಯದಿದ್ದರೆ ಅದು ವ್ಯರ್ಥವಲ್ಲವೇ? ಇಂಥ ವಿಚಾರಗಳನ್ನು ಇಂದಿನ ಮತ್ತು ಮುಂದಿನ ತಲೆಮಾರಿನವರಲ್ಲಿ ಬಿತ್ತುವತ್ತ ನಮ್ಮ ಸಮಾಜ ಮುನ್ನಡೆ ಇಡುವ ಅಗತ್ಯವಿದೆ. ಈ ನಿಟ್ಟಿನಲ್ಲಿ ಶಿಕ್ಷಣ ನೀಡುವ ಅಗತ್ಯವಿದೆ.
1: ಇದುವರೆಗೆ ಶಿರೀಶ್ ಜೋಶಿ ಅವರಿಂದ ಚಿಂತನ ಕೇಳಿದಿರಿ, ಆಕಾಶವಾಣಿ ಧಾರವಾಡ. ಈಗ ರೈತರಿಗೆ ಸಲಹೆಗಳು.

0: ವಚನ ನಿರ್ವಚನ ಹಾಗೂ ವಚನ ಗಾಯನದ ಸಾಪ್ತಾಹಿಕ ಕಾರ್ಯಕ್ರಮ ವಚನಾಮೃತ.
1: ತಪ್ಪದೆ ಆಲಿಸಿ ವಚನಾಮೃತ.
0: ಮನೆ ಮಾತಾಗಿದೆ ವಚನಾಮೃತ.
2: ಅಕ್ಕ ಕೇಳುವ ನಾನು ಕನಸು ಕಂಡೆ.
1: ಶ್ರೀ ಬಸವೇಶ್ವರ ಪೀಠ ವಚನಾಮೃತ ಪ್ರತಿ ಸೋಮವಾರ ಹಾಗೂ ಮಂಗಳವಾರ.
0: ಪ್ರಾಯೋಜಕರು ಶ್ರೀ ಬಸವೇಶ್ವರ ಪೀಠ, ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ.
3: ನಮಸ್ಕಾರ ರೈತ ಬಾಂಧವರೇ. ಹವಾಮಾನ. ಭಾರತೀಯ ಉಷ್ಣವಲಯ ಹವಾಮಾನ ಸಂಸ್ಥೆ ಪುಣೆ ಮತ್ತು ಭಾರತ ಹವಾಮಾನ ಇಲಾಖೆ ನವದೆಹಲಿಯವರು 2026 ಮೇ ತಿಂಗಳ ಮೊದಲನೇ ಪಾಕ್ಷಿಕಕ್ಕೆ ಒದಗಿಸಿದ ಹವಾಮಾನ ಮುನ್ಸೂಚನೆಯ ಪ್ರಕಾರ ದಕ್ಷಿಣ ಭಾರತದ ಭೂಪ್ರದೇಶದ ಮೇಲ್ಮೈ ಬಿಸಿಯಾಗಿರುವುದರಿಂದ ವಾತಾವರಣದ ಉಷ್ಣತೆ ಮತ್ತು ಆವಿಯಾಗುವಿಕೆ ಹೆಚ್ಚಾಗುತ್ತದೆ ಹಾಗೂ ಭಾರತೀಯ ಪೆಸಿಫಿಕ್ ಸಾಗರಗಳ ಮೇಲೆ ರೂಪುಗೊಂಡ ಉಷ್ಣವಲಯದ ಚಂಡಮಾರುತಗಳ ಪರಿಣಾಮದಿಂದಾಗಿ ಮೇ 2026 ಮೊದಲನೆಯ ಪಾಕ್ಷಿಕದಲ್ಲಿ ಉತ್ತರ ಕರ್ನಾಟಕದ ಜಿಲ್ಲೆಗಳ ಪ್ರದೇಶಗಳಲ್ಲಿ ಚದುರಿದಂತೆ ಹಗುರದಿಂದ ಮಧ್ಯಮ ಪ್ರಮಾಣದ ಮಳೆಯ ಸಾಧ್ಯತೆಗಳಿರಲಿವೆ. ವಾತಾವರಣದ ತಾಪಮಾನದಲ್ಲಿ ಏರಿಕೆಯಾಗಲಿದ್ದು ಗರಿಷ್ಠ ತಾಪಮಾನದ ಪ್ರಮಾಣವು 35.0 ಡಿಗ್ರಿ ಸೆಂಟಿಗ್ರೇಡ್ನಿಂದ 39.0 ಡಿಗ್ರಿ ಸೆಂಟಿಗ್ರೇಡ್ವರೆಗೆ ಹಾಗೂ ಕನಿಷ್ಠ ತಾಪಮಾನವು 23.0 ಡಿಗ್ರಿ ಸೆಂಟಿಗ್ರೇಡ್ನಿಂದ 27.0 ಡಿಗ್ರಿ ಸೆಂಟಿಗ್ರೇಡ್ವರೆಗೆ ಮತ್ತು ಬೆಳಗಿನ ಆರ್ದ್ರತೆಯ ಪ್ರಮಾಣವು 70%-75% ಹಾಗೂ ಮಧ್ಯಾಹ್ನದ ಆರ್ದ್ರತೆಯ 45%-55%ವರೆಗೆ ಇರುವ ಸಾಧ್ಯತೆ ಇದೆ. ಗಾಳಿಯ ವೇಗವು ಪ್ರತಿ ಗಂಟೆಗೆ 6-9 ಕಿಲೋಮೀಟರ್ವರೆಗೆ ಇರುವ ಮುನ್ಸೂಚನೆ ಇದ್ದು ಪಾಕ್ಷಿಕದ ಹೆಚ್ಚಿನ ದಿನಗಳಲ್ಲಿ ಗಾಳಿಯು ಪೂರ್ವ ಮತ್ತು ಈಶಾನ್ಯ ದಿಕ್ಕಿನಿಂದ ಬೀಸಲಿದೆ. ಬೇಸಿಗೆ ಅವಧಿಯಲ್ಲಿ ಮುಂಗಾರು ಪೂರ್ವ ಮಳೆಯ ಸಾಧ್ಯತೆ ಇರುವುದರಿಂದ ಹಿಂಗಾರಿ ಬೆಳೆಗಳ ಕಟಾವಾದ ನಂತರ ಮಾಗಿ ಉಳುಮೆಗಿಂತ ಮೊದಲು ಪೋಷಕಾಂಶಗಳ ಪರೀಕ್ಷೆಗಾಗಿ ಕ್ಷೇತ್ರದಿಂದ ಮಣ್ಣಿನ ಮಾದರಿಗಳನ್ನು ತೆಗೆದು ಮಣ್ಣು ಪರೀಕ್ಷೆ ಮಾಡಿಸಬೇಕು. ಬೆಳೆಗಳ ಸಸ್ಯಾವಶೇಷಗಳನ್ನು ಸುಡದೆ ಇಳುಕಲಿಗೆ ಅಡ್ಡಲಾಗಿ ಆಳವಾಗಿ ಉಳುಮೆ ಮಾಡಿ ಮಣ್ಣಿನಲ್ಲಿ ಮುಚ್ಚಬೇಕು. ಈ ಅವಧಿಯಲ್ಲಿ ಉಳುಮೆ ಮಾಡುವುದರಿಂದ ಮಳೆ ನೀರು

0: ಪೋಲಾಗುವುದನ್ನು ತಡೆಯಬಹುದು ಮತ್ತು ನಂತರ ಉಳುಮೆ ಮಾಡಲು ಮಣ್ಣಿನಲ್ಲಿ ಉತ್ತಮ ಹದವಿರುತ್ತದೆ. ನೀರಿನ ಕೊರತೆ ಇದ್ದ ಕಡೆಗಳಲ್ಲಿ ಕಬ್ಬಿನ ಬೆಳೆಗೆ ಸಾಲು ಬಿಟ್ಟು ಸಾಲಿಗೆ ಮಾತ್ರ ನೀರು ಹಾಯಿಸಬೇಕು. ಇದರಿಂದ ನೀರಿನ ಸದ್ಬಳಕೆಯ ಜೊತೆಗೆ ನೀರಿನ ಉಳಿತಾಯವಾಗ್ತದೆ. ನೀರಾವರಿ ಆಶ್ರಯದ ಶೇಂಗಾ ಬೆಳೆಯ ಕಟಾವನ್ನು ಆದಷ್ಟು ಬೇಗನೆ ಮಾಡಿ ಮುಗಿಸಬೇಕು ಮತ್ತು ಸಾಯಂಕಾಲದ ಸಮಯದಲ್ಲಿ ಮುಂಗಾರು ಪೂರ್ವ ಮಳೆಯ ಅವಕಾಶ ಇರುವುದರಿಂದ ಮುಂಜಾಗ್ರತೆ ವಹಿಸಿ ಶೇಂಗಾ ಬೆಳೆಯ ಕಟಾವು ಕೈಗೊಳ್ಳಬೇಕು. ತೋಟಗಾರಿಕೆ ಬೆಳೆಗಳಾದ ಹಣ್ಣಿನ ಬೆಳೆಗಳಿಗೆ ಕೀಟ ರೋಗದ ಬಾಧೆ ಕಂಡುಬಂದಲ್ಲಿ ರೈತ ಬಾಂಧವರು ಸಮೀಪದ ಕೃಷಿ ವಿಜ್ಞಾನ ಕೇಂದ್ರ ಇಲ್ಲವೇ ಕೃಷಿ ವಿಶ್ವವಿದ್ಯಾಲಯದ ವಿಜ್ಞಾನಿಗಳನ್ನು ಇಲ್ಲವೇ ಕೃಷಿ ಇಲಾಖೆಯ ಅಧಿಕಾರಿಗಳನ್ನು ಸಂಪರ್ಕಿಸಬೇಕು. ಆಯಾ ಬೆಳೆಗೆ ಶಿಫಾರಸು ಮಾಡಿದ ಔಷಧಿಯನ್ನು ಶಿಫಾರಸು ಮಾಡಿದ ಪ್ರಮಾಣದಲ್ಲಿ ಸರಿಯಾಗಿ ಸಿಂಪಡಿಸಬೇಕು. ಇನ್ನು ರೈತ ಬಾಂಧವರೇ, ಮಾಗಿ ಉಳುಮೆಯನ್ನು ಸಾಮಾನ್ಯವಾಗಿ ಬೇಸಿಗೆ ಕಾಲದಲ್ಲಿ ಮಾಡುವುದು ವಾಡಿಕೆ. ಆದಷ್ಟು ಬೇಗ ಮಾಡಿದರೆ ಹೆಚ್ಚಿನ ಲಾಭವಾಗ್ತದೆ. ಮಾಗಿ ಉಳುಮೆಯಲ್ಲಿ ಭೂಮಿಯನ್ನು ಆಳವಾಗಿ ಉಳುಮೆ ಮಾಡಿ ನಂತರ ಒಂದೆರಡು ತಿಂಗಳಷ್ಟು ಬಿಸಿಲಿನಲ್ಲಿ ಕಾಯಲಿಕ್ಕೆ ಬಿಡಬೇಕು. ಮಾಗಿ ಉಳುಮೆಯಿಂದ ಮೇಲಿನ ಮಣ್ಣು ಕೆಳಪದರಕ್ಕೆ ಹೋಗಿ ಕೆಳಪದರದ ಮಣ್ಣು ಮೇಲ್ಭಾಗಕ್ಕೆ ಬಂದು ನಂತರ ಬೇಸಿಗೆಯ ಬಿಸಿಲಿನಲ್ಲಿ ಚೆನ್ನಾಗಿ ಕಾಯ್ದು ಅನೇಕ ಪ್ರಯೋಜನಗಳಾಗ್ತವೆ. ಮಾಗಿ ಉಳುಮೆಯಿಂದ ಆಗುವ ಪ್ರಯೋಜನಗಳು ಏನಪ್ಪ ಅಂದರೆ, ಮಾಗಿ ಉಳುಮೆಯಿಂದ ಕಳೆಗಳ ಹತೋಟಿಯಾಗಿ ಕಳೆಗಳ ನಿಯಂತ್ರಣಕ್ಕೆ ಕಡಿಮೆ ಖರ್ಚಾಗ್ತದೆ. ಕೀಟ ಹಾಗೂ ರೋಗಗಳ ಬಾಧೆ ಕಡಿಮೆಯಾಗ್ತದೆ. ಪೋಷಕಾಂಶಗಳ ಸದ್ಬಳಕೆಯಾಗಿ ರಾಸಾಯನಿಕ ಗೊಬ್ಬರದ ಮೇಲಿನ ಖರ್ಚು ಕಡಿಮೆಯಾಗ್ತದೆ. ಮಣ್ಣನ್ನು ಸಂರಕ್ಷಿಸುವುದರಿಂದ ಮಣ್ಣಿನ ಸುಸ್ಥಿರತೆಯನ್ನು ಕಾಪಾಡಿಕೊಳ್ಬೋದು. ಈ ಎಲ್ಲ ಲಾಭಗಳನ್ನು ರೈತರು ಮಾಗಿ ಉಳುಮೆಯಿಂದ ಪಡೆದು ಬರುವ ಹಂಗಾಮಿನಲ್ಲಿ ಒಟ್ಟಾರೆ ಬೆಳೆಯ ಖರ್ಚನ್ನು ಕಡಿಮೆ ಮಾಡಿ ಹೆಚ್ಚಿನ ಲಾಭ ಪಡೆಯುವುದರ ಜೊತೆಗೆ ಮಣ್ಣಿನ ಫಲವತ್ತತೆಯನ್ನು ಕಾಪಾಡಬಹುದು. ಆದ್ದರಿಂದ ಮಾಗಿ ಉಳುಮೆಯನ್ನು ಬೇಗ ಮಾಡಿ ಅದರಿಂದ ಸಿಗುವ ಲಾಭಗಳನ್ನು ರೈತರು ಪಡೆದುಕೊಳ್ಳಬೇಕು. ಮಾಗಿ ಉಳುಮೆಯ ಬಾಧಕಗಳು ಏನಪ್ಪ ಅಂದರೆ, ಕಡು ಬಿಸಿಲಿನ ತಾಪ ಅಥವಾ ಉಷ್ಣತೆಗೆ ಮಣ್ಣಿನಲ್ಲಿರುವ ಸಾವಯವ ವಸ್ತು ಮತ್ತು ರೈತೋಪಕಾರಿ ಸೂಕ್ಷ್ಮಾಣುಜೀವಿಗಳ ಸಂಖ್ಯೆಯ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುತ್ತದೆ. ಆದರೆ ಇದನ್ನು ಮಾಗಿ ಉಳುಮೆಯ ನಂತರ ತಿಪ್ಪೆ ಗೊಬ್ಬರ, ಕಾಂಪೋಸ್ಟ್, ಎರೆಹುಳು ಗೊಬ್ಬರ ಇತ್ಯಾದಿ ಸಾವಯವ ಗೊಬ್ಬರಗಳ ಬಳಕೆಯಿಂದ ಸುಧಾರಿಸಿಕೊಳ್ಳಬಹುದು. ಬಹುವಾರ್ಷಿಕ ಬೆಳೆಗಳಲ್ಲಿ ಕಟಾವಿನ ನಂತರ ಎರಡು ಸಾಲುಗಳ ಮಧ್ಯದಲ್ಲಿ ನೇಗಿಲನ್ನು ಹಾಕಿ ಉಳುಮೆ ಮಾಡಬೇಕು. ಇದರಿಂದ ಮಣ್ಣಿನಲ್ಲಿರುವ ಸೂಕ್ಷ್ಮ ರಂಧ್ರಗಳು ತೆರೆದು ಮಣ್ಣಿನಲ್ಲಿ ನೀರಿನ ಇಂಗುವಿಕೆ ಹಾಗೂ ಗಾಳಿ ಆಡುವಿಕೆ ಸಹಕಾರಿಯಾಗುವುದರ ಜೊತೆಗೆ ತೇವಾಂಶ ಸಂಗ್ರಹವಾಗ್ತದೆ. ನೇಗಿಲು ಹಾಯಿಸುವುದನ್ನು ವರ್ಷಕ್ಕೊಮ್ಮೆ ಆದರೂ ಮಾಡುವುದು ಒಳ್ಳೆಯದು.
1: ಇದುವರೆಗೆ ರೈತರಿಗೆ ಸಲಹೆಗಳನ್ನು ಕೇಳಿದಿರಿ.
2: ಆಕಾಶವಾಣಿ ಧಾರವಾಡ.

0: ಸುಬೋಧ ಸಮಾಲೋಚನೆ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ
1: ಪಾಲನೆ ಪೋಷಣೆ ಬೇಕಾಲೋಚನೆ.
2: ಕೇಳುಗರೆ ನಮಸ್ಕಾರ. ಇಂದಿನ ಕಾರ್ಯಕ್ರಮದಲ್ಲಿ ಸಂಸ್ಕಾರಗಳು, ಇದರ ಲಾಭಗಳೇನು, ಈ ಕುರಿತು ಸಮಾಲೋಚಕರಾದ ಡಾಕ್ಟರ್ ಗುರುರಾಜ್ ಪಾಟೀಲ್ ಅವರೊಂದಿಗೆ ಸಮಾಲೋಚನೆ ಕೇಳುತ್ತೀರಿ. ಇವರೊಂದಿಗೆ ಮಂಜುಳಾ ಪುರಾಣೇಕ್.
3: ಕೇಳುಗರೆ, ಇವತ್ತಿನ ಸುಬೋಧ ಸಮಾಲೋಚನೆಯಲ್ಲಿ ಡಾಕ್ಟರ್ ಗುರುರಾಜ್ ಪಾಟೀಲ್ ಅವರು ನಮಗೆ ಯಾವ ವಿಷಯದ ಬಗ್ಗೆ ಮಾಹಿತಿ ಮಾಡಿಕೊಡ್ತಾರೆ ಅನ್ನೋ ಕುತೂಹಲ ನಿಮ್ದು ಆಗಿರಬಹುದು. ನಿಮ್ಮದಷ್ಟೇ ಯಾಕ, ನಂದು ಕೂಡ ಅದ ಕುತೂಹಲ. ಯಾಕಂದ್ರೆ ವಾರದಿಂದ ವಾರಕ್ಕೆ ನಮಗೆ ಕುತೂಹಲ ಕೆರಳಿಸುವಂತ, ಅಯ್ಯೋ ಈ ವಿಷಯ ನಮ್ಮ ನಿತ್ಯ ಬದುಕಿನಲ್ಲಿ ನಾವ್ ಎಷ್ಟು ಈಸಿಯಾಗಿ ಅಳವಡಿಸಿಕೊಳ್ಬಹುದಿತ್ತಲ್ಲ ಅಂತ ಕೇಳಿದ ಮೇಲೆ ಅನಿಸುವಂತ ಅನುಭವ ನನಗೂ ಕೂಡ ಆಗಿದೆ. ನಮ್ಮ ಇವತ್ತಿನ ಕಾರ್ಯಕ್ರಮದೊಳಗ ಸಂಸ್ಕಾರಗಳು, ಅದರಿಂದ ನಮಗೆ ಏನು ಲಾಭ ಅನ್ನೋ ವಿಷಯದ ಬಗ್ಗೆ ನಾವು ಗುರುರಾಜ್ ಪಾಟೀಲ್ ಅವ್ರ ಜೊತೆಗೆ ಮಾತಾಡ್ಲಿಕ್ಕೆ ಹೊಂಟಿವಿ. ಕೇಳುಗರ, ಸಂಸ್ಕಾರ ಅಂದ್ರೆ ನೀವು ಸೋಷಿಯಾಲಜಿ ತೆಗೆದೇನು ಓದ್ಬೇಕಾಗಿಲ್ಲ. ಸೋಷಿಯಾಲಜಿ ಒಳಗೆ ಇರುವಂತ ಬೇರೆ ಬೇರೆ 16 ಬಗೆಯ ಸಂಸ್ಕಾರಗಳು ಬೇರೆನ. ನಮ್ಮ ದಿನನಿತ್ಯದ ಬದುಕಿನಲ್ಲಿ ಪ್ರತಿನಿತ್ಯ ನಾವು ಮಾಡುವ ಕಾರ್ಯ ಚಟುವಟಿಕೆಗಳಲ್ಲಿ ಇರುವಂತ ಸಂಸ್ಕಾರದಿಂದ ನಮಗೆ ಏನು ಲಾಭ ಅನ್ನೋದ್ರ ಬಗ್ಗೆ ಇವತ್ತು ಗುರುರಾಜ್ ಪಾಟೀಲ್ ಅವರಿಂದ ಕೇಳಿ ತಿಳ್ಕೊಳ್ಳೋಣ. ನಮಸ್ಕಾರ ಗುರುರಾಜ್ ಪಾಟೀಲ್ ಅವರು.
4: ನಮಸ್ಕಾರ
3: ಗುರುರಾಜ್ ಪಾಟೀಲ್ ಅವರ. ನಾವು ಸಂಸ್ಕಾರಗಳ ಬಗ್ಗೆ ಓದಿರ್ತೀವಿ ಈ ಸಮಾಜಶಾಸ್ತ್ರ ಸೋಷಿಯಾಲಜಿ ಇಂಥದ್ರೊಳಗ. ಆದ್ರೆ ಎಲ್ಲಕ್ಕಿಂತ ಮುಖ್ಯ ನಮ್ಮ ದಿನನಿತ್ಯದ ಬದುಕಿನೊಳಗ ಸಣ್ಣ ಪುಟ್ಟ ವಿಷಯಗಳನ್ನ ನಾವು ಮರ್ತು ಬಿಟ್ಟಿರ್ತೀವಿ. ಅದರಲ್ಲಿ ನಾವು ಸಂಸ್ಕಾರವನ್ನ ಅನುಸರಿಸಿಕೊಂಡು ಹೋಗ್ಬಹುದು, ರೂಢಿಯೊಳಗ ಮಾಡ್ಕೊಳ್ಬಹುದು. ಇಂಥ ಸಂಸ್ಕಾರಗಳನ್ನ ಪಾಲಿಸೋದ್ರಿಂದ ಏನ್ ಲಾಭ ಆಗ್ತದ ಅನ್ನೋದ್ರ ಬಗ್ಗೆ ಇವತ್ತು ನಾವು ಮಾತಾಡೋಣ.
4: ಯಾವುದು ಪರಂಪರಾಗತವಾಗಿ ಬಂದದ, ಈಗ ಒಂದು ಕುಟುಂಬದೊಳಗ ಯಾವುದೋ ಒಂದು ವಿಚಾರ ಪರಂಪರೆಯಿಂದ ಬಂದು ಅದು ಮಗುವಿಗೆ ಧನಾತ್ಮಕವಾದಂತ ವಿಚಾರವನ್ನ ಒಡಮೂಡಿಸ್ತದಲ್ಲ, ಅದಕ್ಕೆ ನಾವೇನಂತೀವಿ ಅಂದ್ರೆ ಸಂಸ್ಕಾರ ಅಂತ ಹೇಳ್ತೀವಿ. ಮನೆಯಿಂದ ಹಿರಿಯರು ಹೇಳುವಂತ ವಾಕ್ಯ. ಇಲ್ಲಿ ನಾನು ಇವತ್ತು ಲಾಭ ಅನ್ನೋ ಶಬ್ದ ಅದಕ್ಕೆ ಕೂಡಿಸ್ಲಿಕ್ಕೆ. ಯಾಕೆ ಇವತ್ತಿನ ದಿವಸದೊಳಗ ನೋಡ್ರಿ, ಬಹಳಷ್ಟು ಬದಲಾವಣೆಗಳು, ಪರಿವರ್ತನೆ ಜಗದ ನಿಯಮ, ಪರಿವರ್ತನೆ ಜನರ

0: ನಿಯಮ ನನ್ನ ದೃಷ್ಟಿಯೊಳಗೆ, ಜಗದ್ದು ಹೌದು ಮತ್ತು ಜನರದ್ದು ಹೌದು. ಈ ಬದಲಾವಣೆ ಇಷ್ಟ ಆಗ್ತಾ ಇದೆ ಅಂತಂದ್ರೆ ಬದಲಾವಣೆ ಬೆಳವಣಿಗೆನೂ ಆಗ್ಬೇಕು. ಆದ್ರೆ ಎಲ್ಲೋ ಒಂದ್ ಕಡೆ ನಾವು ಬದಲಾವಣೆ ಅಂತ ಅನ್ಕೊಂಡು ನಾವ್ ಏನೋ ಒಂದಿಷ್ಟು ಮೂಢ ನಂಬಿಕೆ ಅಲ್ಲ ಮೂಢ ವಿಚಾರದೊಳಗೆ ಹೋಗಿ ಏನೋ ಕಳ್ಕೊಳ್ತಾ ಇದ್ದೀವೇನೋ ಅನ್ನುವಂಥದ್ದು. ರೀಸೆಂಟ್ ಆಗಿ ಒಂದು ಆರ್ಟಿಕಲ್ ಓದಿದೆ ಪೇಪರ್ ಒಳಗೆ, ಈ ಬೌನ್ಸರ್ ಅಂತ ಗೊತ್ತೆ ನಿಮಗೆ? ಬೌನ್ಸರ್ ಅಂತ ಅಂದ್ರೆ ಒಂದು
1: ಬಾಡಿ ಬಿಲ್ಡರ್
0: ಸೆಕ್ಯೂರಿಟಿ ಗಾರ್ಡ್ ತರ ಇರುವಂತವ್ರು. ಒಬ್ಬ ಮಗಳ ಮೊಬೈಲ್ ಬಿಡಿಸ್ಲಿಕ್ಕೆ 4 ಬೌನ್ಸರ್ ನೀಡ್ತಾರಂದ್ರ ಎಲ್ಲಿ ಹೊರಟೀವಿ ನಾವು ಅಂತ ನಾನು ಅದಕ್ಕೆ ಯಾಕೆ ಹೇಳಿದೆ ಅಂದ್ರೆ, ಧನಾತ್ಮಕವಾದ ವಿಚಾರವನ್ನ ನಾವು ಜೀವನದಲ್ಲಿ ಅಳವಡಿಸಿಕೊಂಡಾಗ ಲಾಭಗಳು ಬೇರೆ ಕಾಣಿಸ್ತದೆ. ಆದ್ರೆ ಇವತ್ತೇ ಆಗ್ತಾ ಇರುವಂತ ಲಾಭಗಳು ಅದು ನಿಜವಾಗ್ಲೂ ಲಾಭ ಆಗ್ತಾ ಇಲ್ಲ, ಬೇರೆ ಎಲ್ಲೋ ಕರ್ಕೊಂಡು ಹೋಗ್ತಾ ಇದೆ ಅಂತ ಹೇಳಿದೆ. ಇನ್ ಮುಂದೆ ನಮ್ಮ ಲಾಭಗಳಾಗ್ಬೇಕಂದ್ರೆ ನಾವು ಏನನ್ನ ನೆನಪಿಸ್ಕೋಬೇಕು ಅಂತ, ನಾವು ಮ್ಯಾನೇಜ್ಮೆಂಟ್ ಭಾಷೆ ಒಳಗೆ ಅಂದ್ರೆ, ಇವತ್ತು ನೀವು ಯಾವ್ದೋ ಒಂದು MBA ಕಾಲೇಜ್ಗೆ ಹೋದ್ರೆ ಅಥವಾ ಯಾವ್ದೋ ಒಂದು ಪರ್ಸನಾಲಿಟಿ ಡೆವಲಪ್ಮೆಂಟ್ ಪುಸ್ತಕ ನೀವು ಓದ್ಲಿಕ್ಕೆ ಹೋದ್ರೆ ಅದರೊಳಗೆ ಏನ್ ಬರೀತಾರೆ? ಸಮಯದ ಸದ್ಬಳಕೆ, ಗುರಿ, ಮಾತನಾಡುವ ಕೌಶಲ್ಯ, ಆಮೇಲೆ ಮಾನಸಿಕ ಒತ್ತಡವನ್ನ ನಿರ್ವಹಣೆ ಮಾಡುವಂತಹದ್ದು,
1: ಸ್ಟ್ರೆಸ್
0: ಮ್ಯಾನೇಜ್ಮೆಂಟ್, ಆಮೇಲೆ ಪರ್ಸನಲ್ ಮ್ಯಾನೇಜ್ಮೆಂಟ್, ಇಂಟರ್ ಪರ್ಸನಲ್ ಸ್ಕಿಲ್, ಪೀಪಲ್ ಸ್ಕಿಲ್ ಅಂತೇಳಿ 10 ಟಾಪಿಕ್ ಗಳನ್ನ ನಾವಿವತ್ತು ಹೊರಗಿನ ಪ್ರಪಂಚದೊಳಗೆ ಓದ್ಲಿಕ್ಕೆ ಹೋಗ್ತೀವಿ, ಎಲ್ಲೋ ಒಂದು ಕೋರ್ಸ್ ಮಾಡ್ಲಿಕ್ಕೆ ಹೋಗ್ತೀವಿ. ಆದ್ರೆ ಇದು ನಮ್ಮ ದಿನಚರಿ ನಮ್ಮ ಬಳುವಳಿ ಒಳಗಿತ್ತು. 10-20-30 ವರ್ಷದಿಂದ ನೋಡಿದ್ರೆ ಯಾರೂ ಇಂಥ ಕೌಶಲ್ಯಗಳನ್ನೇ ಹೊತ್ಕೊಂಡು ಜೀವನ ಮಾಡಿಲ್ಲ. ಆದ್ರೆ ಇವತ್ತೆಲ್ಲರಿಗೂ ಇದು ಅನಿವಾರ್ಯವಾಗ್ಬಿಟ್ಟು, ಬಿಸ್ನೆಸ್ ಮಾಡ್ಬೇಕು ಅಂದ ತಕ್ಷಣ ನೀವೊಂದು ಯಾವ್ದೋ ಬಿಸ್ನೆಸ್ ರಿಲೇಟೆಡ್ ಕೋರ್ಸ್ ಮಾಡ್ರಿ, ಹಂಗಾತು ಹಿಂಗಾತು ಅವೆಲ್ಲ ಮಾಡಿ. ಬಟ್ ಇದು ನಮ್ಮ ಕರಗತವಾಗಿ ರಕ್ತಗತವಾಗಿ ಬಂದಂತ ಕೆಲವೊಂದಿಷ್ಟು ವಿಚಾರಗಳಿದ್ದು, ಅವು ಒಂದೊಂದು ಕೌಶಲ್ಯಗಳನ್ನ ನಮ್ಮ ಜೀವನದಲ್ಲಿ ಪ್ರಾರಂಭದಿಂದ ರೂಢಿ ಮಾಡಿ ಭವಿಷ್ಯಕ್ಕೆ ಅದು ಲಾಭ ಕೊಡ್ತಾ ಇತ್ತು. ಹಂಗಂತ ಹೇಳಿ ನಮ್ಮ ದಿನಚರಿ ಒಳಗೆ ನೋಡ್ರಿ, ನಾವು ಮೊದ್ಲೇ ಹೊತ್ಕೊಂಡು ಹೋಗಿ ನೀರು ತಗೊಂಡ್ಬರ್ತಿದ್ವಿ. ಅವಶ್ಯಕತೆ ಏನು ನೀರು, ನಾವೇನ್ ತಿಳ್ಕೊಂಡ್ವಿ, ಕೇವಲ ದೇಹ ದಂಡನೆ ಆಗ್ತದೆ, ಸ್ವಲ್ಪ ಫಿಸಿಕಲ್ ಫಿಟ್ನೆಸ್ ಗೆ ಸಹಾಯ ಆಗ್ತದೆ, ವ್ಯಾಯಾಮ ಆಗ್ತದೆ ಅಂತೇಳಿ. ಡೆಫಿನೆಟ್ಲಿ ಅವೆರಡೂ ಆಗ್ತದೆ, ಹೌದಾ? ನೀರು ಸಿಕ್ತು, ದೇಹ ದಂಡನೆನೂ ಆಯ್ತು, ವ್ಯಾಯಾಮನೂ ಆಯ್ತು. ಆದ್ರೆ ಅಲ್ಲಿ ಹೋದಾಗ ಸಾಮಾಜಿಕ ಬೆಳವಣಿಗೆ, ಸಾಮಾಜಿಕ ಹೊಂದಾಣಿಕೆ, ಸಾಮಾಜಿಕ ಒಬ್ಬರ ಜೊತೆಗೆ ಸಂವಹನ, ಇವೆಲ್ಲ ಏನ್ ನಡೀತಿತ್ತು? ಇವು ನಮಗೆ ಇಂಟರ್ ಪರ್ಸನಲ್ ಸ್ಕಿಲ್, ಪೀಪಲ್ ಸ್ಕಿಲ್ ಡೆವಲಪ್ ಮಾಡ್ತಿತ್ತು. ಇದು ಮ್ಯಾನೇಜ್ಮೆಂಟ್ ಸ್ಟಡಿಗೆ ಬೇಕಂತಲ್ಲ, ನಾವು ಹೋಗಿದ್ದೀನಿ MBA ಮಾಡ್ಬೇಕಂತಲ್ಲ, ಒಂದು ನೀರು ತರೋದ್ರೊಳಗೂ ಸತೇಕ ನಾವು ಕೆಲವೊಂದಿಷ್ಟು ಕೌಶಲ್ಯಗಳನ್ನ ಕಲ್ತಿವಿ, ಲಾಭಗಳನ್ನು ಪಡೆದ್ವಿ. ಹಂಗ ರಂಗೋಲಿ ಹಾಕುವಂತ ಒಂದು ಸಂಪ್ರದಾಯ ನಮ್ ಎಲ್ಲಾ ಕಡೆ ನೋಡ್ತೀವಿ ನಾವು.
1: ಬೆಳಿಗ್ಗೆ ಎದ್ದ ತಕ್ಷಣ
0: ತಳಿ ರಂಗೋಲಿ ಹಾಕೋದು. ಈ ತಳಿ ರಂಗೋಲಿ ಹಾಕುವುದು ಅಂತ ಏನದ, ಇದನ್ನ ಮಧ್ಯಾಹ್ನ ಮಾಡಂಗಿಲ್ಲಾರು, ಹೌದಾ? ಎಂದು ಮಧ್ಯಾಹ್ನ ಎದ್ದ 11-12 ರಂಗೋಲಿ ಹಾಕಿದ್ಕೆ ಎಲ್ಲೂ ನಾವು ನೋಡ್ಲಿಕ್ಕೆ ಸಾಧ್ಯ, ಬೆಳಿಗ್ಗೆ ಎದ್ದ ತಕ್ಷಣ ಹಾಕ್ತಾರ, ಅದೊಂದು ನೋಡ್ಲಿಕ್ಕೂ ಚಂದ. ಇದನ್ನ ಬೆಳಿಗ್ಗೆನೆ ಹಾಕಂತ ಯಾಕೆ ಹೇಳಿದ್ರು? ಇದನ್ನ ಹಾಕಬೇಕು ಅನ್ನುವಂಥದ್ದನ್ನ, ಅದರ ಮೇಲೆ ಆಸಕ್ತಿಯನ್ನ ನಮ್ಮ ಹೆಣ್ಮಕ್ಕಳಿಗೆ ಮೂಡಿಸಿದ್ರು, ರಂಗೋಲಿ ಅನ್ನೋದನ್ನ ಕಲಿಬೇಕು ಅಂತ. ಈಗ ಯಾರೋ ಒಬ್ರು ಕಲಿಸಿದ್ರು, 10 ಚಿಕ್ಕಿ 12 ಚಿಕ್ಕಿಗೆ ಮುಗಿಸೋದು, 8 ಚಿಕ್ಕಿಗೆ ಹಾಕುವುದು ಅಂತ ಹೇಳಿ,
1: ಮತ್ತೆ ಎಳೆ ರಂಗೋಲಿ ಬೇರೆ. ಹಂಗೆಲ್ಲ
0: ಹೌದು. ಈಗ ರಂಗೋಲಿ ನಾ ಇವತ್ತು ಕಲ್ತ್ಬಿಟ್ಟೆ, ನನಗೆ ಕಲಿಸ್ಬಿಟ್ರು ಚಂದ ಆತಂದ್ರೆ, ನಾ ಮುಂಜೆ ನೀನ ಹಾಕಂದ್ಬಿಟ್ರ ಅಂತೇಳಿರಿ. ಇದು ನೋಡ್ರಿ, ನಿಮಗೆ ಗೊತ್ತಿಲ್ದಂಗ ನಿಮ್ಮ ಮೈಂಡ್ ಒಳಗೆ ಒಂದು ಕೋಡಿಂಗ್ ಆತು, ಒಂದು ಥಾಟ್ ಅನ್ನ ಇನ್ಸ್ಟಲೇಷನ್ ಆತು, ಬಿತ್ತಿದಂಗ ಆತು. ಆ ರಂಗೋಲಿ ಹಾಕ್ಲಿಕ್ಕೆ ಆ ಹುಡುಗಿ ಆ ಮಗಳು ಏನ್ ಮಾಡ್ತಾಳಂದ್ರೆ, ಬೆಳಿಗ್ಗೆ 7 ತಯಾರಿ ಮಾಡ್ಕೋತಾಳ. ದೊಡ್ಡವರು ಬೆಳಿಗ್ಗೆ 7 ಅಂತ ಹೇಳಿಲ್ಲ, ಏನೋ ಒಂದ್ ಕೆಲಸ ಕೊಟ್ರು, ಆ ಕೆಲಸ ಬೆಳಿಗ್ಗೆ 7 ಹಚ್ತು. ಒಂದೇ ಲಾಭ, ಬೆಳಿಗ್ಗೆ 7 ನಾವು ಕಲ್ತ್ವಿ. ಅವಾಗ ಬೆಳಿಗ್ಗೆ 7 ಏನಾತು, ರಂಗೋಲಿ ಹಾಕಿದ್ರು ಅಂತ ತಿಳಿರಿ. ಬೇರೆ ರಂಗೋಲಿಗೆ ಸ್ಟಿಕ್ ಆನ್ ಆದ್ರೆ ಎಷ್ಟು ಲಾಭವ ನೋಡ್ರಿ. ಎರಡನೇದು ರಂಗೋಲಿ ಹಾಕ್ಬೇಕಾರ ಕೈನೆಸ್ಥೆಟಿಕ್ ಸ್ಕಿಲ್ ಅಂತ ಹೇಳ್ತೀವಿ ನಾವು, ಕರಕುಶಲತೆ ಅಥವಾ ಟೆಕ್ಟೈಲ್ ಅಂತಾನು ಹೇಳ್ತಾರೆ. ಕೈಯಿಂದ ಮಾಡುವಂತ ಇದೊಂದು ಸಣ್ಣ ಕೆಲಸ. ಈ ಕೆಲಸ ಈ ಕೈ ಒಳಗ ನರಗಳ ಕೊನೆ ಅಥವಾ ನರ್ವ್ ಎಂಡಿಂಗ್ಸ್ ಅಂತ ಹೇಳ್ತೀವಿ ನಾವು, ಪೆರಿಫೆರಲ್ ನರ್ವ್ಸ್ ಪೆರಿಫೆರಲ್ ಇಲ್ಲಿರ್ತಾವ ಅಂತ ಹೇಳಿ. ಯಾವಾಗ ಈ ನರಗಳ ಕೊನೆ ಒಳಗಡೆ ಈ ಚಟುವಟಿಕೆ ನಡೀತದೋ, ಎಡಗೈ ಮತ್ತು ಬಲಗೈಯಿಂದ ಏನ್ ಚಟುವಟಿಕೆ ನಡೀತದೋ, ಆವಾಗ ದೇಹದೊಳಗಡೆ ರಕ್ತ ಸಂಚಲನ, ಆಮೇಲೆ ಬರವಣಿಗೆ, ಇದು ಬರವಣಿಗೆಗೆ ಸಹಾಯ ಆಗುವಂತದ್ದು. ಇದನ್ನ ನಾವು ಡೈರೆಕ್ಟ್ ಆಗಿ ಹೇಳಿದ್ರೆ ನಾವು ನಂಬಲಿಕ್ಕಿಲ್ಲ, ಯಾಕಂದ್ರೆ ರಂಗೋಲಿ ಹಾಕೋದಕ್ಕೂ ಬರೆಯೋದಕ್ಕೂ ಎರಡಕ್ಕೂ ಸೇಮ್ ಕಾನ್ಸೆಪ್ಟ್ ಅಪ್ಲೈ ಆಗ್ತಾವ. ಹಾ, ಈಗ ನೋಡ್ರಿ, ನಾನು ಹೇಳ್ತಿರ್ತೀನಿ ಎಕ್ಸಾಮ್ ಟೈಮ್ನೊಳಗೆ ರೈಟಿಂಗಿಗೆ ಒಂದು ಎನಾಟಮಿ ಆಫ್ ರೈಟಿಂಗ್ ಅಂತ ಹೇಳ್ತೀನಿ ನಾನು. ಎನಾಟಮಿ ಆಫ್ ರೈಟಿಂಗ್ ಅಂತಂದ್ರೆ ಏನು, ಒಂದು ಬರವಣಿಗೆ, ಒಂದು ಲೈನ್ ನಾವು ಬರಿಬೇಕು ಅಂದ್ರೆ ಇಷ್ಟೆಲ್ಲ ಮೆದುಳು, ಮಸ್ಕ್ಯುಲರ್ ಸಿಸ್ಟಮು, ಕೈ ಎಲುಬು, ಕೈ ನರ, ಬೆರಳು ಇವೆಲ್ಲ ಕೆಲಸ ಮಾಡಿದಾಗ ನಾವು ಬರಿತೀವಿ. ಅದರ ಅರ್ಥ ಏನಾಯ್ತು, ಅದರ ಅರ್ಥ ಇಷ್ಟೆಲ್ಲ ಅಂಗಾಂಗಗಳು ಕೆಲಸ ಮಾಡಿದಾಗ ಒಂದು ಲೈನ್ ಬರಿತೀವಿ. ಅದೇ ರೀತಿ ಇಷ್ಟೆಲ್ಲ ಅಂಗಾಂಗಗಳು ಕೆಲಸ ಮಾಡಿದಾಗ ಒಂದು ರಂಗೋಲಿ ಆಗ್ತದೆ. ಅಂದ್ರೆ ಏನು, ಬೆಳಿಗ್ಗೆ 7 ಕಲಿಸಿದ್ರು, ಎರಡನೇದ್ದು ಇಂಡೈರೆಕ್ಟ್ ಆಗಿ ಹೆಣ್ಮಕ್ಳಿಗೆ ಬರವಣಿಗೆಯನ್ನ, ಚಿತ್ರಕಲೆಯನ್ನ, ಕೈಯಿಂದ ಆಗುವಂತ ಎಲ್ಲಾ ಕೆಲಸಗಳನ್ನ ಆಕ್ಟಿವೇಟ್ ಮಾಡಲಿಕ್ಕೆ ಈ ಒಂದು ಪದ್ಧತಿಯನ್ನ

0: ಸೂಕ್ಷ್ಮವಾಗಿ ಹೇಳ್ಕೊಟ್ರು. ಆದ್ರೆ ಇವತ್ತ ಅವನನ್ನು ಡೈರೆಕ್ಟ್ ಆಗಿ ನೋಡಿದ್ರ ಕಾಣಂಗಿಲ್ಲ. ಅದರಿಂದ ನಾವು ಹೇಳ್ತೀವಿ, ಇಲ್ಲ ರಂಗೋಲಿ ಹಾಕೋದ್ರಿಂದ ನೀ ಬೆಳಗ್ಗೆ ಹೇಳೋದು ಕಲಿತೆ ಅಂತಂದ್ರೆ ನಾ ಬೆಳಗ್ಗೆ ಹೇಳಿಕ್ ಯಾಕೆ ರಂಗೋಲಿ ಹಾಕ್ಲಿ ಅಂತ ಹೇಳಿ ಅನ್ಬೋದು. ಬಟ್ ನಮ್ಮ ಹಿರಿಯರು ಅದನ್ನ ಮಾಡಲಿಲ್ಲ. ನಮ್ಮ ಹಿರಿಯರು ಮಾಡಿದ್ದು ಸಿಂಪಲ್ ಕೆಲಸ ಏನಂತಂದ್ರೆ, ಒಂದು ಆ ಕೆಲಸ ಮಾಡು, ನಿನಗೆ ನಾಳೆ ಉಪಯೋಗ ಆಗ್ತದೆ ಅಂತ ಹೇಳಿದ್ರು. ಹಿಂಗ ನೋಡ್ರಿ, ಇದು ಒಂದು ಕೆಲಸ ನಾನು ನಿಮಗೆ ಇವತ್ತು ಹೇಳಿದೆ.
1: ಈಗ ಗುರುರಾಜ್ ಪಾಟೀಲ್ ಅವರು, ಎಲ್ಲಕ್ಕಿಂತ ಮುಖ್ಯವಾಗಿ ನೀವು ಲಾಭದ ಜೊತೆ ಜೊತೆಗೆ ನಮ್ಮ ಆರೋಗ್ಯದ ಮೇಲೆ ಕೂಡ ಅದು ಪರಿಣಾಮ ಬೀರ್ತದೆ.
0: ಅದು ಆರೋಗ್ಯ
1: ಅಂದ್ರೆ ಕೈಯ 5 ಬೆರಳುಗಳು ರಂಗೋಲಿ ಹಿಡಿಲಿಕ್ಕೆ, ರಂಗೋಲಿ

0: ನಮ್ಮ ದೇಹಕ್ಕೆ ಆಗುವಂತ ಲಾಭ.
1: ಸ್ಕ್ವಾಟ್ ಸಿಸ್ಟಮ್ ನೇ ಕೂಡ್ತೀರಿ, ಕೂಡು ಪದ್ಧತಿ ಏನದಲ್ಲ ನೀವು, ಆ ಕೂಡ್ಲಿಕ್ಕೆ ಇವತ್ತು ಯಾರಿಗೂ ಬರಂಗಿಲ್ಲ.
0: ಹೌದು, ಕುಕ್ಕರ್ ಗಾಲ್ನ ಕೂತ್ಕೊಳ್ಳೋ,
1: ಕುಕ್ಕರ್ ಗಾಲ್ ಕೂಡುದು ಕೂಡ್ಲಿಕ್ಕೆ ಬರಂಗಿಲ್ಲ. ನೀವು ನೋಡ್ರಿ, ನೀವು ಬೇಕಂದ್ರೆ ಒಂದ್ 20 ಕಾಲೇಜ್ ಹುಡುಗಿಯರಿಗೆ ಒಂದಲೆಯಿಂದ ಕೂಡಿಸಿ ಹಂಗ್ ಕೂತು 2 ನಿಮಿಷ ಕೂಡ್ ಅಂತ ಹೇಳ್ರಿ, ಆ 10-20 ಮಕ್ಕಳೊಳಗೆ ನಮ್ಗೆ ಅನಿಸ್ತದ ಒಂದ್ 2-3% ಜನ ಮಾತ್ರ ಆ ಕೂಡ್ಲಿಕ್ಕೆ ಸಾಧ್ಯ ಇದೆ. ಎಲ್ಲರಿಗೂ ಕೂಡ್ಲಿಕ್ಕೆ ಆಗ್ತಾ ಇಲ್ಲ, ಯಾಕಂದ್ರೆ ರೂಢಿ ಇಲ್ಲ. ಕೆಳಗಡೆ ಕೂತ್ಕೊಂಡು ನಾವು ಸೋಫಾದ ಮೇಲೆ ಕೂತ್ಕೊಂಡು ಊಟ ಮಾಡ್ತೀವಿ, ಆಮೇಲೆ ಕಾಟ್ ಮೇಲೆ ಮಲಗ್ತೀವಿ, ಕುರ್ಚಿ ಮೇಲೆ ಕೂತಿರ್ತೀವಿ ಇಡೀ ದಿವಸ. ಕೆಳಗೆ ನೆಲದ ಮೇಲೆ ಕೂಡುವಂತ ರೂಢಿ ನಮಗಿಲ್ಲ. ಈಗ ಆ ಪೊಸಿಷನ್ ಒಳಗೆ ಕೂತಾಗ ಏನೇನಾಗ್ತದೆ, ಗರ್ಭಾಶಯ ಮೇಲೆ ಆರೋಗ್ಯ ಹೆಚ್ಚಾಗಬಹುದು, ರಕ್ತ ಸಂಚಲನ ಹೆಚ್ಚಾಗಬಹುದು, ಬೋನ್ ಮ್ಯಾರದೊಳಗೆ ರಕ್ತ ಸಂಚಲನ, ರಕ್ತ ತಯಾರಾಗೋದಾಗ್ಬೋದು, ಮತ್ತೆ ಎಲ್ಲಾ ಸಂದಗಳೊಳಗೆ ಶಕ್ತಿ ತುಂಬಿ ರಕ್ತ ಸಂಚಲನ ಆಗಿ ಅಲ್ಲಿ ಆ ಸಂದಗಳು ಸಶಕ್ತ ಆಗ್ಬೋದು. ಇವತ್ತು ಸಣ್ಣ ವಯಸ್ಸಿಗೆ ಅರ್ಥರೈಟಿಸ್ ನೋಡ್ತೀವಿ ನಾವು, ಆ ಅರ್ಥರೈಟಿಸ್ ಅನ್ನೋವಂತ ಸಮಸ್ಯೆ ಕಡಿಮೆ ಆಗಬೇಕು ಅಂತಿದ್ರೆ ಇವತ್ತ ನಾವು ಅಂಥ ಒಂದು ಸಣ್ಣ ಕೆಲಸ ಎಷ್ಟು ಪರಿಣಾಮಕಾರಿಯಾಗಿ ಕೆಲಸ ಮಾಡ್ಲಿಕ್ಕೆ ಅಂತ. ಅದಕ್ಕೆ ನಾನೇನು ಹೇಳೋದು, ನಮ್ಮ ಪದ್ಧತಿ ಒಳಗಡೆನೆ ಸಾಕಷ್ಟು ಲಾಭಗಳಿವೆ ಅಂತ.
0: ಅಂದ್ರೆ ಸಂಸ್ಕಾರದ ಇನ್ನೊಂದು ರೂಪನೇ ಪದ್ಧತಿ.
1: ಹೌದು,
0: ಪದ್ಧತಿಯ ಇನ್ನೊಂದು ರೂಪ ಸಂಸ್ಕಾರ. ಹೌದಲ್ಲ, ಅಂದ್ರೆ ಇದು ನಾವು ಪ್ರತಿನಿತ್ಯ ಮಾಡ್ಕೊಂಡು ಹೋಗುವಂತದ್ದು, ಇದರಲ್ಲಿ ನಾವು ಸಾಕಷ್ಟು ಲಾಭಗಳನ್ನ ಕಂಡುಕೊಳ್ತೀವಿ ಅಂತ ನಾವು ಹೇಳಿದ್ವಿ.
1: ಹೌದು, ಇನ್ನೊಂದು ಹೇಳಲೇಬೇಕು ನಾನು ನಿಮಗೆ, ಬೆಳಿಗ್ಗೆ ಎದ್ದ ತಕ್ಷಣ ನಮ್ಮ ಮಕ್ಕಳಿಗೆ ನಾವು ಕಲಿಸಬೇಕಾಗಿರುವಂತಹದ್ದು ಏನು ವಿಚಾರ ಅಂತಂದ್ರೆ, ತಮ್ಮ ಹಾಸಿಗೆ ತಾವು ಮಾಡಿಸ್ಕೋಬೇಕು ಅಂತ.
0: ಹೌದು,
1: ತಮ್ಮ ಹಾಸಿಗೆ ತಾವು ಮಾಡಿಸ್ಬೇಕು. ಇಲ್ಲಿ ತಾಯಿ ಅಂದ್ರೆ ಏನ್ ಮಾಡ್ಲಿಕ್ಕತ್ತಾರ, ಕೆಲವೊಂದಿಷ್ಟು ಕೇಸ್ ಒಳಗೆ ಮಕ್ಕಳು ಇವತ್ತು ಒಬ್ರ ಅವಾಗ ತ್ರಾಸ ಆಗ್ತದೆ, ಅಥವಾ ಅವನಿಗೆ ಏನೋ ಶಾಲೆಗೆ ಲೇಟ್ ಆಗ್ತದೆ, ಅವನು ಈ ಗೆದ್ದ ಅಂತ ಹೇಳಿ ನಾವು ಅನುಕಂಪದಿಂದ ಮಕ್ಕಳಿಗೆ ಏನ್ ಮಾಡ್ತೀವಿ, ಮಕ್ಕಳ ಕೆಲಸವನ್ನ ನಾವು ಮಾಡ್ಲಿಕ್ಕತ್ತೀವಿ. ಇದರಿಂದ ನಿಮ್ ಪ್ರೀತಿಗೆ ಕೊರತೆ ಇಲ್ಲ, ನೀವು ಪ್ರೀತಿ ಮಕ್ಕಳನ್ನ ಹೆಂಗಾದ್ರೂ ಮಾಡ್ರಿ. ಸಪೋಸ್ ಅವ ತನ್ನ ಹಾಸಿಗೆನ ತಾನೇ ಮಡಚಿಕೊಂಡಿದ್ದೆ ಆದ್ರೆ ಅಲ್ಲಿರುವಂತ ಲಾಭಗಳೇನು? ಒಂದೇದ್ದು, ಅವನಿಗೆ ಅದು ಅವನ ಕೆಲಸ ಅನ್ನುವಂಥದ್ದು ತಿಳಿತು. ಅಂದ್ರೆ ಅದರಿಂದ ಅವನು ಏನೇನ್ ತಿಳ್ಕೊತಾನಂದ್ರೆ, ಯಾವ್ಯಾವ ಕೆಲಸಗಳು ಅವನು ಇದೆ ಇಂಡಿವಿಜುವಲ್ ಆಗಿ, ಅವನು ಅವಳು. ಈಗ ಫಾರ್ ಎಕ್ಸಾಂಪಲ್, ನನ್ನದು ಅನ್ನೊಂದು ಒಂದಿಷ್ಟು ಕೆಲಸಗಳು ನಮ್ಮ ಮನೆಯೊಳಗೆ, ನನ್ನೊಂದಿಷ್ಟು ಲೀಸ್ಟ್ ಆಫ್ ವರ್ಕ್ ನಂದೇ ಇರ್ತದ. ಫಾರ್ ಎಕ್ಸಾಂಪಲ್, ಎಲೆಕ್ಟ್ರಿಸಿಟಿ ಬಿಲ್ ಬಂದ ಮೇಲೆ ನಾನು ತುಂಬಬೇಕು ಅನ್ನೋದು ನನಗೆ ಗೊತ್ತು. ಯಾರೋ ತುಂಬತಾರಂತಂದ್ರೆ ಅದು ಜವಾಬ್ದಾರಿ ರಹಿತವಾದಂತ ವಿಚಾರ. ನಾವು ಮುಂದೆ ಜವಾಬ್ದಾರಿ ಬೇಕು ಅಂತ ಏನ್ ಹೇಳಿಕತ್ತೀವಲ್ಲ ಮಕ್ಕಳಿಗೆ, ಆ ಮುಂದಿನ ಜವಾಬ್ದಾರಿಯನ್ನ ಹೊತ್ಕೋಬೇಕು, ಕುಟುಂಬ ನಿರ್ವಹಣೆ ಮಾಡಬೇಕು, ತಮ್ಮ ಕಾಲ್ ಮೇಲೆ ತಾವು ನಿಲ್ಬೇಕು, ಮತ್ತು ಒಳ್ಳೆ ಬದುಕನ್ನ ಬದುಕಬೇಕು ಅಂದ್ರೆ ಮೂಲ ಬದುಕಿನಲ್ಲಿ, ಮೂಲ ಸಿದ್ಧಾಂತದೊಳಗಡೆ ಏನ್ ಕಲಿಸಬೇಕು, ಅವರವರ ಜವಾಬ್ದಾರಿಗಳನ್ನ ಕಲಿಸ್ಬೇಕು. ಹಾಸಿಗೆ ಮಡಚೋದು ಕೇವಲ ಹಾಸಿಗೆ ಮಡಚೋದಲ್ಲ, ಅವನ ಜವಾಬ್ದಾರಿಯನ್ನ, ಅವನಿಗೆ ಅರಿವನ್ನ ಮುಟ್ಟಿಸುವಂತಹದ್ದು
0: ಒಂದು ವೃತ್ತಿ ಗೌರವ ಅಂತ ಹೇಳ್ತೀವಿ ನಾವು. ತನ್ನ ಕೆಲಸದ ಬಗ್ಗೆ ಒಂದು ಗೌರವ ಭಾವನೆಯನ್ನ ಇಟ್ಕೊಳ್ಬೇಕು ಅವನು. ಚಾದರ್ ಮಡಿಸೋದು ಏನು, ನಾ ಮಲ್ಕೊಂಡಿದ್ದೀನಿ ನಾಯಕ್ ಮಡಿಸಲಿ ಅನ್ನೋದಲ್ಲ, ಇದು ನನ್ನ ಕೆಲಸ, ಇದನ್ನ ನಾನು ಪ್ರೀತಿಯಿಂದ ಮಾಡಬೇಕು ಅನ್ನೋದು ನಮ್ಮ ಮಕ್ಕಳು ಕಲಿಬೇಕು.
1: ಈಗ ಯಾರ್ಯಾರು ಕೇಳಗರಿದ್ದಾರಲ್ಲ, ಅವರೆಲ್ಲ ಬಾಲ್ಯದೊಳಗಿದ್ದಾಗ ಶಾಲೆಯೊಳಗೆ ಹೋಗ್ತಿದ್ರು, ಹಾಸ್ಟೆಲ್ನಾಗಿದ್ರು, ಯಾವ್ದೋ ಒಂದು ಗುಡಿಯೊಳಗೋ ಮಠದೊಳಗೋ ಇದ್ದು ಶಾಲೆ ಕಲ್ತಂತವ್ರು ಸಾಕಷ್ಟು ಜನ ಇದ್ದಾರೆ. ಅವ್ರಿಗೆ ಕೇಳ್ರಿ, ಅವರಷ್ಟು ತಮ್ಮ ತಮ್ಮ ಬಟ್ಟಿನ ತಾವ ಹೊಕ್ಕೋತಿದ್ರು.
0: ಹೌದು, ಇವತ್ತಿಗೂ ಎಷ್ಟು ಜನ ಕೆಲಸ ಮಾಡ್ತಾರೆ.
1: 75 ವಯಸ್ಸಾದವ್ರನ್ನ ನಾ ಮೊನ್ನೆ ರೀಸೆಂಟ್ ಆಗಿ ನೋಡಿದೆ, ಅವರು ಸಹ ಅವ್ರ ಬಟ್ಟೆಯನ್ನ ಈಗಲೂ ಅವರೇ ಸ್ವಚ್ಛ ಮಾಡ್ಕೋತಿದ್ರು. ಇದರ ಕಾರಣ ಏನಂತಂದ್ರೆ ನೋಡ್ರಿ, ಎಂತ ಪರಂಪರೆಯನ್ನ ಬೆಳೆಸ್ಕೊಂಡ್ರು ಅವರು, ಇವತ್ತಿಗೂ ಸಹ ಅವ್ರ ಹತ್ರ ಇರುವಂತ ಬಟ್ಟೆಯನ್ನ ಆರಿಸೋದು, ಖರೀದಿ ಮಾಡೋದು, ಇವೆಲ್ಲ ಸ್ಕಿಲ್ಸ್ ಇವೆಲ್ಲ. ಈಗ ನಾವು ಸುಮ್ನೆ ಹೋಗಿ ಒಂದ್ ಯಾವ್ದೋ ಒಂದ್ ಚಂದ ಕಾಣಿಸಂತ ಮೊನ್ನೆ ಅಂದ್ರೆ, 2 ದಿವಸ ಹೋದ್ರೆ ಒಂದ್ ಬಣ್ಣರ್ ಹೋಗ್ತದೆ, ಇಲ್ಲ ಅಂದ್ರೆ ಗಿಡ್ಡರ ಹೋಗ್ತದೆ. ಆದ್ರೆ ಈ ಅನುಭವ ಏನಿದೆ ಅಲ್ಲ, ಈ ಬಟ್ಟೆ ಒಗೆಯೋದ್ರಿಂದ ಬಟ್ಟೆ ಖರೀದಿ ಮಾಡುವ ಅನುಭವ ಸಿಗ್ತದೆ. ಆದ್ರೆ ಇದನ್ನ ನಾವು ಮಕ್ಕಳಿಗೆ ಹೇಳಿಕೊಟ್ಟಾಗ, ಕಲಿಸಿಕೊಟ್ಟಾಗ ಏನ್ ಲಾಭ ಅಂತಂದ್ರೆ, ಭವಿಷ್ಯದೊಳಗಡೆ ಮತ್ತೆ ಎಲ್ಲೋ ಯದ್ವಾ ತದ್ವಾ ವಿಚಿತ್ರವಾಗಿ ಹಣ ಖರ್ಚು ಮಾಡೋದ್ರ ಬದಲಿ ವ್ಯವಸ್ಥೆ ರೂಪದೊಳಗ ಖರ್ಚು ಮಾಡೋದು, ಉಳಿತಾಯ ಮಾಡೋದನ್ನ ಕಲಿತಾರೆ ಅನ್ನುವಂಥದ್ದು ಈ ಒಂದು ಲಾಭ ಬರುವಂತದ್ರು.
0: ಈಗ ನಮ್ಮ ಕೇಳುಗರಿಗೆ ಒಂದು ಪ್ರಶ್ನೆಯ ಲಾಭವನ್ನ ನೀವು ಕೊಡ್ಬೇಕಲ್ಲ.
1: ನಿಮಗ ನಾ ಹೇಳಿದ್ದು ವಿಚಾರದೊಳಗ, ಯಾವ ಕೌಶಲ್ಯದಿಂದ ಯಾವ ಸಂಸ್ಕಾರದಿಂದ ನಿಮಗ ಯಾವ ಲಾಭ ಆಗಿದೆ ಅಲ್ಲ, ಅದನ್ನ ನನಗೊಂದು ಬರೆದು ಕಳಿಸ್ರಿ, ಹಾಗೂ ನೀವು ಅಳವಡಿಸಿಕೊಂಡಿರುವಂತಹ ಸಂಸ್ಕಾರ ಯಾವ್ದನ್ನ ನನಗ ತಿಳಿಸ್ರಿ, ಇದು ಈ ವಾರದ ಪ್ರಶ್ನೆ.
0: ಕೇಳುಗರೆ, ಎಂದಿನಂತೆ ನೀವು ಪತ್ರಕ್ಕೆ ಉತ್ತರವನ್ನ ಬರೆದು ಕಳಿಸ್ರಿ. ಮತ್ತೆ ಬರುವ ಸುಬೋಧ ಸಮಾಲೋಚನೆಯಲ್ಲಿ ಇನ್ನೊಂದು ವಿಷಯದೊಂದಿಗೆ ಭೇಟಿ ಮಾಡೋಣ. ನಮಸ್ಕಾರ.
1: ನಮಸ್ಕಾರ.
2: ವಿಳಾಸ: ಸುಬೋಧ ಕಲಿಕಾ ಕೇಂದ್ರ, ಆದಿತ್ಯ ರೆಸಿಡೆನ್ಸಿ, ರಾಮಲಿಂಗೇಶ್ವರ ನಗರ ಕ್ರಾಸ್, ಗೋಕುಲ ರಸ್ತೆ, ಹುಬ್ಬಳ್ಳಿ. 580030. ಇದುವರೆಗೆ ಸಂಸ್ಕಾರಗಳು ಇದರ ಲಾಭಗಳೇನು ಈ ಕುರಿತು ಸಮಾಲೋಚಕರಾದ ಡಾಕ್ಟರ್ ಗುರುರಾಜ್ ಪಾಟೀಲ್ ಅವರೊಂದಿಗೆ ಸಮಾಲೋಚನೆ ಕೇಳಿದಿರಿ. ಸುಬೋಧ

0: ಆಲೋಚನೆ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಪ್ರಸ್ತುತಿ ಮಂಜುಳಾ ಪುರಾಣಿಕ್, ಪ್ರಸ್ತುತಿ ನೆರವು ರಾಖಿ ಹಾನ್ಗಲ್.
1: ಪಾಲನೆ ಪೋಷಣೆ ಬೇಕಾಲೋಚನೆ.
2: ಮತ್ತೆ ಮುಂದಿನ ಸಮಾಲೋಚನೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ.
3: ಆಕಾಶವಾಣಿ ಧಾರವಾಡ.
0: ಅಭಿಮಾನಿ ಶ್ರೋತೃಗಳೇ, ಸುಸ್ವರ ನಿಧಿಯ ಮಾಹಿತಿ ಸರಧಿಯ ಸಾಂಸ್ಕೃತಿಕ ರಾಯಭಾರಿ ಈ ನಿಮ್ಮ ಆಕಾಶವಾಣಿ.
4: ಅಧಿಕೃತ ಮಾಹಿತಿ, ಅಪರೂಪದ ಸಾಂಸ್ಕೃತಿಕ ಅಭಿವ್ಯಕ್ತಿ, ಇವುಗಳೊಂದಿಗೆ ದೇಶಾದ್ಯಂತ ಉಲಿಯುವ ಈ ಆಕಾಶವಾಣಿಗೀಗ 90ರ ಸಂಭ್ರಮ.
0: ಈ ಸಂಭ್ರಮಕ್ಕಾಗಿ ಆಯೋಜಿಸಿರುವ ಶಾಸ್ತ್ರೀಯ ಸಂಗೀತದ ಕಾರ್ಯಕ್ರಮ ಸಂಧ್ಯಾ ಸುಧೇ
4: ಇದೇ ಮೇ 11ರಂದು ಧಾರವಾಡದ ಕರ್ನಾಟಕ ಕುಲಪುರೋಹಿತ ಆಲೂರು ವೆಂಕಟರಾವ್ ಭವನದಲ್ಲಿ, ಸಮಯ ಸಂಜೆ 6 ಗಂಟೆ.
0: ಆಕಾಶವಾಣಿ 90ರ ಸಂಭ್ರಮದ ಸಂಧ್ಯಾ ಸುಧೇ ಕಾರ್ಯಕ್ರಮದಲ್ಲಿ ಯುವ ಗಾಯಕ ರಘುನಂದನ್ ಭಟ್ ಅವರ ಗಾಯನ,
4: ಯುವ ಕೊಳಲು ವಾದಕಿ ಕೃತಿಕಾ ಜಂಗಿನ್ಮಠ್ ಅವರಿಂದ ಕೊಳಲು ವಾದನ,
0: ಸಹವಾದ್ಯಗಾರರಾಗಿ ಅಶ್ವಿನ್ ವಾಲಾವಲ್ಕರ್, ಶರಣಕುಮಾರ್ ಗುತ್ತರಿಗಿ ಹಾಗೂ ರಘುನಂದನ್ ಗೋಪಾಲ್ ಹೂಗಾರ್. ಮಧುರ ನಾದದ ಆನಂದ ಒದಗಿಸುವ ಈ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಆದರದ ಆಮಂತ್ರಣ.
4: ಇದೇ 11ರಂದು
0: ಸೋಮವಾರ
4: ಸಂಜೆ 6 ಗಂಟೆಗೆ ಧಾರವಾಡದ ಆಲೂರು ವೆಂಕಟರಾವ್ ಸಭಾಂಗಣದಲ್ಲಿ ಆಕಾಶವಾಣಿ 90 ಸಂಭ್ರಮದ
0: ಸಂಧ್ಯಾ ಸುಧೇ
4: ಕಾರ್ಯಕ್ರಮಕ್ಕೆ ಬನ್ನಿ,
0: ಅಪರೂಪದ ಸಂಗೀತವನ್ನು ಆಸ್ವಾದಿಸಿ. ಸಂಧ್ಯಾ ಸುಧೇ
2: ಆಕಾಶವಾಣಿ ಧಾರವಾಡ. KLSVDIT ಜನಸಾಮಾನ್ಯರಿಗಾಗಿ ತಂತ್ರಜ್ಞಾನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ.
0: ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಲಾ ಸೊಸೈಟಿ, ವಿಶ್ವನಾಥರಾವ್ ದೇಶಪಾಂಡೆ ತಾಂತ್ರಿಕ ಮಹಾವಿದ್ಯಾಲಯ, ಹಳ್ಯಾಳ. ನಮಸ್ಕಾರ ಶ್ರೋತೃಗಳೇ, ಇವತ್ತಿನ ಸಂಚಿಕೆಯಲ್ಲಿ ಸ್ಮಾರ್ಟ್ ವಾಚ್ ಈ ಬಗ್ಗೆ ಮಾತನಾಡುತ್ತಾರೆ ಸಹಾಯಕ ಪ್ರಾಧ್ಯಾಪಕರಾದ ರಾಘವೇಂದ್ರ ಎನ್.
5: ಸ್ಮಾರ್ಟ್ ವಾಚ್ ಎಂಬುದು ಕೈಯಲ್ಲಿ ಧರಿಸುವ ಒಂದು ಡಿಜಿಟಲ್ ಗಡಿಯಾರವಾಗಿದ್ದು ಇದು ಸಾಮಾನ್ಯ ಗಡಿಯಾರಕ್ಕಿಂತ ಹೆಚ್ಚಿನ ಕಾರ್ಯದಕ್ಷತೆಯನ್ನು ಹೊಂದಿದೆ. ಇದು ಸ್ಮಾರ್ಟ್ಫೋನ್ನ ಕೆಲವು ಸೌಲಭ್ಯಗಳನ್ನು ಹೊಂದಿದ್ದು ಸಮಯ ತೋರಿಸುವುದರ ಜೊತೆಗೆ ಕರೆಗಳು, ಸಂದೇಶಗಳು ಮತ್ತು ಆರೋಗ್ಯ ಮಾಹಿತಿಯನ್ನು ನೀಡುತ್ತದೆ. ಸ್ಮಾರ್ಟ್ ವಾಚ್ ನಮ್ಮ ದಿನನಿತ್ಯ ಜೀವನವನ್ನು ಸುಲಭಗೊಳಿಸುತ್ತದೆ. ಇದು ನಮ್ಮ ಹೆಜ್ಜೆಗಳನ್ನು ಎಣಿಸುತ್ತದೆ, ವ್ಯಾಯಾಮವನ್ನು ಟ್ರ್ಯಾಕ್ ಮಾಡುತ್ತದೆ ಮತ್ತು ಕ್ಯಾಲರೀಸ್ ಎಷ್ಟು ಖರ್ಚಾಗಿದೆ ಎಂಬುದನ್ನು ತಿಳಿಸುತ್ತದೆ. ಇದು ಹೃದಯದ ಸ್ಪಂದನವನ್ನು ಅಳೆಯುವ ಮೂಲಕ ಆರೋಗ್ಯದ ಮೇಲ್ವಿಚಾರಣೆ ಮಾಡುತ್ತದೆ ಮತ್ತು ಕೆಲವೊಮ್ಮೆ ರಕ್ತದಲ್ಲಿನ ಆಮ್ಲಜನಕದ ಮಟ್ಟವನ್ನು ತೋರಿಸುತ್ತದೆ. ಇದಲ್ಲದೆ ಇದು ನಿದ್ರೆಯ ಗುಣಮಟ್ಟವನ್ನು ವಿಶ್ಲೇಷಿಸುತ್ತದೆ ಮತ್ತು ಒತ್ತಡದ ಮಟ್ಟವನ್ನು ಅಂದಾಜು ಮಾಡುತ್ತದೆ. ಸ್ಮಾರ್ಟ್ ವಾಚ್ ಮೂಲಕ ನಾವು ಫೋನ್ ಬಳಸದೆ ಕರೆಗಳು ಮತ್ತು ಸಂದೇಶಗಳನ್ನು ನೋಡಬಹುದು ಹಾಗೂ ಸಂಗೀತದ ಆಲಿಕೆಯನ್ನು ನಿಯಂತ್ರಿಸಬಹುದು. ಸ್ಮಾರ್ಟ್ ವಾಚ್ನಲ್ಲಿರುವ ಪ್ರಮುಖ ವೈಶಿಷ್ಟ್ಯಗಳಲ್ಲಿ ಫಿಟ್ನೆಸ್ ಟ್ರ್ಯಾಕಿಂಗ್, ಆರೋಗ್ಯ ಮೇಲ್ವಿಚಾರಣೆ, GPS ಮೂಲಕ ಸ್ಥಳ ಪತ್ತೆ ಮತ್ತು ಸ್ಮಾರ್ಟ್ ನೋಟಿಫಿಕೇಶನ್ಗಳು ಅಥವಾ ಅಧಿಸೂಚನೆಗಳು ಸೇರಿವೆ. ಇದು ಬ್ಲೂಟೂತ್ ಮತ್ತು ವೈಫೈನಂತಹ ತಂತ್ರಜ್ಞಾನ ಮೂಲಕ ಸ್ಮಾರ್ಟ್ಫೋನ್ಗೆ ಸಂಪರ್ಕ ಹೊಂದಿ ಮಾಹಿತಿ ವಿನಿಮಯ ಮಾಡಲು ಸಹಾಯ ಮಾಡುತ್ತದೆ. ತಾಂತ್ರಿಕವಾಗಿ ನೋಡಿದರೆ ಸ್ಮಾರ್ಟ್ ವಾಚ್ನಲ್ಲಿ ARM ಅಥವಾ ಆರ್ಮ್ ಆಧಾರಿತ ಪ್ರೊಸೆಸರ್, ಆಪರೇಟಿಂಗ್ ಸಿಸ್ಟಮ್, ಲಿಥಿಯಂ ಅಯಾನ್ ಬ್ಯಾಟರಿ ಮತ್ತು ಬ್ಲೂಟೂತ್ ಲೋ ಎನರ್ಜಿ ಇಂತಹ ಸಂಪರ್ಕ ತಂತ್ರಜ್ಞಾನಗಳು ಇರುತ್ತವೆ. ಇದರ ಜೊತೆಗೆ ಸೆನ್ಸರ್ಗಳು ಅಂದರೆ ಸಂವೇದಕಗಳು ಮಾಹಿತಿ ಸಂಗ್ರಹಿಸುತ್ತವೆ, ಪ್ರೊಸೆಸರ್ ಅದನ್ನು ವಿಶ್ಲೇಷಿಸುತ್ತವೆ ಮತ್ತು ಆಕ್ಚುವೇಟರ್ಗಳು ಅಂದರೆ ಪ್ರಚೋದಕಗಳು ಬಳಕೆದಾರರಿಗೆ ಫಲಿತಾಂಶವನ್ನು ತೋರಿಸುತ್ತದೆ. ಸಂವೇದಕಗಳು ಪರಿಸರದಲ್ಲಿನ ಭೌತಿಕ ಬದಲಾವಣೆಗಳನ್ನು, ಉದಾಹರಣೆಗೆ ಬೆಳಕು, ಶಾಖ, ಚಲನೆ, ಒತ್ತಡ ಇತ್ಯಾದಿಗಳನ್ನು ಪತ್ತೆ ಹಚ್ಚಿ ಅದನ್ನು ವಿದ್ಯುತ್ ಸಂಕೇತವಾಗಿ ಪರಿವರ್ತಿಸುವ ಸಾಧನವಾಗಿದೆ. ಆಕ್ಚುವೇಟರ್ ಅಂದರೆ ಪ್ರಚೋದಕಗಳು ವಿದ್ಯುತ್ ಸಂಕೇತಗಳನ್ನು ಭೌತಿಕ ಗುಣಲಕ್ಷಣಗಳಿಗೆ, ಉದಾಹರಣೆಗೆ ಚಲನೆ ಅಥವಾ ಶಾಖಗಳಿಗೆ ಪರಿವರ್ತಿಸುತ್ತವೆ. ಸ್ಮಾರ್ಟ್ ವಾಚ್ನಲ್ಲಿ ವಿವಿಧ ಸೆನ್ಸರ್ಗಳು ಅಥವಾ ಸಂವೇದಕಗಳು ಬಳಸಲ್ಪಡುತ್ತವೆ. ಆಕ್ಸೆಲರೋಮೀಟರ್ ಎಂಬ ಸೆನ್ಸರ್ ಚಲನೆಯ ವೇಗವನ್ನು ಅಳೆಯುತ್ತದೆ ಮತ್ತು ಹೆಜ್ಜೆಗಳನ್ನು ಎಣಿಸಲು ಮತ್ತು ದೂರ ಮಾಪನವಾಗಿ ಬಳಸಲ್ಪಡುತ್ತದೆ. ಗೈರೋಸ್ಕೋಪ್ ಸಾಧನದ ತಿರುಗುವಿಕೆಗಳನ್ನು ಅಳೆಯುತ್ತದೆ ಮತ್ತು ದಿಕ್ಕು ತಿಳಿಸಲು ಉಪಯೋಗವಾಗುತ್ತದೆ. ಹಾರ್ಟ್ ರೇಟ್ ಸೆನ್ಸರ್ ಬೆಳಕಿನ ಸಹಾಯದಿಂದ ರಕ್ತದ ಹರಿವು ಅಳೆಯುತ್ತದೆ. SPO2 ಸೆನ್ಸರ್ ಕೆಂಪು ಮತ್ತು ಇನ್ಫ್ರಾರೆಡ್ ಬೆಳಕನ್ನು ಬಳಸಿ ರಕ್ತದಲ್ಲಿನ ಆಮ್ಲಜನಕದ ಪ್ರಮಾಣವನ್ನು ಅಳೆಯುತ್ತದೆ. ಜಿಪಿಎಸ್ ಸೆನ್ಸರ್ ಉಪಗ್ರಹಗಳಿಂದ ಸಂಕೇತಗಳನ್ನು ಪಡೆದು ಪ್ರಸ್ತುತ ಸ್ಥಳವನ್ನು ನಿರ್ಧರಿಸುತ್ತದೆ. ಆಂಬಿಯಂಟ್ ಲೈಟ್ ಸೆನ್ಸರ್ ಸುತ್ತಲಿನ ಬೆಳಕಿನ ಆಧಾರದ ಮೇಲೆ ಡಿಸ್ಪ್ಲೇ ಬೆಳಕನ್ನು ನಿಯಂತ್ರಿಸುತ್ತದೆ. ಕೆಲವು

0: ಸ್ಮಾರ್ಟ್ ವಾಚ್ಗಳಲ್ಲಿ ಇಸಿಜಿ ಸೆನ್ಸರ್ ಸಹ ಇರುತ್ತದೆ. ಇದು ಹೃದಯದ ವಿದ್ಯುತ್ ಚಟುವಟಿಕೆಗಳನ್ನು ಅಳೆಯುತ್ತದೆ. ಸ್ಮಾರ್ಟ್ ವಾಚ್ನಲ್ಲಿ ಆಕ್ಚುವೇಟರ್ಸ್ ಅಂದರೆ ಪ್ರಚೋದಕಗಳು ಕೂಡ ಇರುತ್ತವೆ. ಉದಾಹರಣೆಗೆ ವೈಬ್ರೇಷನ್ ಮೋಟರ್ ನೋಟಿಫಿಕೇಶನ್ ಬಂದಾಗ ಕಂಪನವನ್ನು ನೀಡುತ್ತದೆ. ಸ್ಪೀಕರ್ ಮೂಲಕ ಧ್ವನಿ ಬರುತ್ತದೆ ಮತ್ತು ಡಿಸ್ಪ್ಲೇ ಮೂಲಕ ಮಾಹಿತಿಯನ್ನು ತೋರಿಸಲಾಗುತ್ತದೆ. ಒಟ್ಟಿನಲ್ಲಿ ಸ್ಮಾರ್ಟ್ ವಾಚ್ ಒಂದು ಚಿಕ್ಕ ಆದರೆ ಶಕ್ತಿಶಾಲಿ ಸಾಧನವಾಗಿದ್ದು ಇದು ನಮ್ಮ ಆರೋಗ್ಯ, ಫಿಟ್ನೆಸ್ ಮತ್ತು ದಿನನಿತ್ಯ ಚಟುವಟಿಕೆಗಳನ್ನು ಸುಲಭವಾಗಿ ನಿರ್ವಹಿಸಲು ಸಹಾಯ ಮಾಡುತ್ತದೆ.
1: ಸ್ಮಾರ್ಟ್ ವಾಚ್ ಈ ಬಗ್ಗೆ ಮಾತನಾಡಿದವರು ಸಹಾಯಕ ಪ್ರಾಧ್ಯಾಪಕರಾದ ರಾಘವೇಂದ್ರ ಎನ್. ಇವತ್ತಿನ ಸಂಚಿಕೆಯ ಪ್ರಶ್ನೆ, ಸ್ಮಾರ್ಟ್ ವಾಚ್ನಲ್ಲಿ ಯಾವ ಸಂವೇದಕದಿಂದ ಹೆಜ್ಜೆಗಳನ್ನು ಎಣಿಸಬಹುದು? ಈ ಸಂಚಿಕೆಯಲ್ಲಿ ಕೇಳಿದ ಪ್ರಶ್ನೆಗೆ ಸರಿಯಾದ ಉತ್ತರ ಬರೆದು ಕಳಿಸಲು ಬೇಕಾದ ದೂರವಾಣಿ ಸಂಖ್ಯೆ 9611361637 9611361637. KLSVDIT ಜನಸಾಮಾನ್ಯರಿಗಾಗಿ ತಂತ್ರಜ್ಞಾನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ ಇದುವರೆಗೆ ಕೇಳಿದಿರಿ. ಪ್ರಸ್ತುತಿ ಮಾಯಾರಾಮನ್, ಸಂಕಲನ ನವೀನ್ ಮಹಾಲೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಲಾ ಸೊಸೈಟಿ, ವಿಶ್ವನಾಥರಾವ್ ದೇಶಪಾಂಡೆ ತಾಂತ್ರಿಕ ಮಹಾವಿದ್ಯಾಲಯ, ಹಳ್ಯಾಳ. ಮತ್ತೆ ನಾಳೆ ಇದೇ ವೇಳೆಗೆ KLSVDIT ಜನಸಾಮಾನ್ಯರಿಗಾಗಿ ತಂತ್ರಜ್ಞಾನ.
2: ಆಕಾಶವಾಣಿ ಧಾರವಾಡ. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು ದಿಲ್ಲಿ ಕೇಂದ್ರದಿಂದ.
3: ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ, ಪ್ರವಾಚಕ ಪುನೀತ ತ್ರಿಪಾಠಿ. ಅಥ ವಾರ್ತಾಃ. ಸುವೇಂದು ಅಧಿಕಾರಿ ಅದ್ಯ ಪಶ್ಚಿಮ ಬಂಗಾಳ ರಾಜ್ಯಸ್ಯ ಪ್ರಥಮಸ್ಯ ಭಾಜಪೇತಿ ದಲಸ್ಯ ಮುಖ್ಯಮಂತ್ರಿ ರೂಪೇಣ ಶಪಥ ಗ್ರಹಣಂ ಕರಿಷ್ಯತಿ. ಕೋಲ್ಕತಾ ನಗರಸ್ಯ ಬ್ರಿಗೇಡ್ ಪರೇಡ್ ಗ್ರೌಂಡ್ ಇತ್ಯತ್ರ ಶಪಥ ಗ್ರಹಣ ಸಮಾರೋಹ ಆಯೋಜ್ಯತೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ, ಗೃಹಮಂತ್ರಿ ಅಮಿತ್ ಶಾಹ, ಭಾಜಪಾಧ್ಯಕ್ಷ ನಿತಿನ್ ನವೀನ, ಕೇಂದ್ರೀಯ ಮಂತ್ರಿಣ, ಎನ್ಡಿಎ ಶಾಸಿತಾನಾಂ ರಾಜ್ಯಾನಾಂ ಮುಖ್ಯಮಂತ್ರಿಣಃ ಚ ಶಪಥ ಗ್ರಹಣ ಸಮಾರೋಹೇ ಭಾಗಂ ಗ್ರಹೀಷ್ಯಂತಿ ಇತ್ಯಪೇಕ್ಷಾಸ್ತಿ. ಪೂರ್ವಂ ಹ್ಯಃ ಶ್ರೀ ಅಧಿಕಾರಿವರ್ಯಃ ರಾಜ್ಯ ಭಾಜಪಾ ವಿಧಾಯಿಕಾ ದಲಸ್ಯ ನೇತಾ ನಿರ್ವಾಚಿತಃ ಅಭವತ್. ಕೋಲ್ಕತಾನಗರೆ ಗೃಹಮಂತ್ರಿಣಃ ಅಮಿತಶಾಹಸ್ಯ ಉಪಸ್ಥಿತೌ ವಿಧಾಯಕ ದಲಸ್ಯ ಸಭಾ ಅಭವತ್. ಸಭಾಯಾಃ ಅಧ್ಯಕ್ಷಃ ಶ್ರೀ ಶಾಹ ಅವದತ್ ಯತ್ ಸರ್ವೇ ಪ್ರಸ್ತಾವಾಃ ಸುವೇಂದು ಅಧಿಕಾರಿಣಃ ಪಕ್ಷೇ ಏವ ಪ್ರಾಪ್ತಾನಿ. ಭಾಜಪಾ ವಿಧಾಯಿಕಾ ದಲಸ್ಯ ನೇತೃತ್ವೇ ನಿರ್ವಾಚನಾನಂತರಂ ಶ್ರೀ ಅಧಿಕಾರಿ ಪಶ್ಚಿಮ ಬಂಗಸ್ಯ ರಾಜ್ಯಪಾಲೇನ ಆರ್ ಎನ್ ರವಿನಾ ಸಹ ಮಿಲಿತ್ವಾ ರಾಜ್ಯೇ ಪ್ರಥಮಂ ಭಾಜಪಾ ನೇತೃತ್ವಸ್ಯ ಸರ್ವಕಾರಸ್ಯ ನಿರ್ಮಾಣಾಯ ಪ್ರತಿಜ್ಞಾಂ ಪ್ರದತ್ತವಾನ್. ವಿಧಾನಸಭಾ ನಿರ್ವಾಚನೆ ಭಾಜಪೇತಿ ದಲಂ ಐತಿಹಾಸಿಕಂ ವಿಜಯಂ ಪ್ರಾಪ್ನೋತ್. ಟಿಎಂಸಿಟಿ ದಲಸ್ಯ ಪಂಚದಶ ವರ್ಷಾಣಾಂ ಶಾಸನಂ ಚ ಸಮಾಪಿತಂ. ಪುದುಚೇರಿ ರಾಜ್ಯೇ ರಾಷ್ಟ್ರೀಯ ಜನತಾಂತ್ರಿಕ ಘಟಬಂಧನಸ್ಯ ಮುಖ್ಯಮಂತ್ರಿ ಪದಸ್ಯ ಪ್ರತ್ಯಾಶಿ ಎನ್ ರಂಗಾಸಾಮಿ ಇತ್ಯೇಷಃ ಉಪರಾಜ್ಯಪಾಲೇನ ಕೆ ಕೈಲಾಸನಾಥನ್ ವರ್ಯೇಣ ಸಹ ಮಿಲಿತ್ವಾ ಅಗ್ರಿಮ ಸರ್ವಕಾರಸ್ಯ ನಿರ್ಮಾಣಾಯ ಪ್ರಸ್ತಾವಃ ಪ್ರದತ್ತವಾನ್. ಶ್ರೀರಂಗಸ್ವಾಮಿ ಬಹುಸಂಖ್ಯಾಯಾಂ ವಿಧಾಯಕಾನಾಂ ಸಮರ್ಥನ ಪತ್ರಾಣಿ ಉಪರಾಜ್ಯಪಾಲಾಯ ಸಮರ್ಪಿತವಾನ್. ರಕ್ಷಾನುಸಂಧಾನ ವಿಕಾಸ ಸಂಘಟನೇನ ಡಿಆರ್ಡಿಒ ಇತ್ಯನೇನ ಭಾರತೀಯ ವಾಯುಸೇನೆಯಾ ಚ ಗುರುವಾಸರೆ ಒಡಿಶಾ ತಟಸ್ಯ ಸಮೀಪೆ ಟ್ಯಾಕ್ಟಿಕಲ್ ಅಡ್ವಾನ್ಸ್ಡ್ ರೇಂಜ್ ಆಗ್ಮೆಂಟೇಷನ್ ತಾರೇತಿ ಶಸ್ತ್ರಸ್ಯ ಪ್ರಥಮೋಡ್ಡಯನ ಪರೀಕ್ಷಣ ಸಫಲತೆಯ ಸಂಪಾದಿತಂ. ತಾರೇತಿ ಭಾರತಸ್ಯ ಪ್ರಥಮಾ ಸ್ವದೇಶೀಯ ಗ್ಲೈಡ್ ಶಸ್ತ್ರವ್ಯವಸ್ಥಾಸ್ತಿ ಯಾ ಮಾರ್ಗ ನಿರ್ದೇಶಿತ ಯುದ್ಧೋಪಕರಣಾನ್ ಯಥಾರ್ಥ ನಿರ್ದೇಶಿತ ಶಸ್ತ್ರೇಷು ಪರಿವರ್ತಯತಿ. ದುಬೈನಗರೆ ಭಾರತಸ್ಯ ವಾಣಿಜ್ಯ ದೂತಾವಾಸೇನ ಸಮುದ್ರೆ ಮೃತಸ್ಯ ಏಕಸ್ಯಾಃ ನೌಕಾಯಾಃ ಭಾರತೀಯಸ್ಯ ಚಾಲಕದಲಸ್ಯ ಮೃತ್ಯೋಃ ವಿಷಯೆ ಶೋಕಃ ಪ್ರಕಟಿತಃ. ಏಕಸ್ಮಿನ್ ಸಾಮಾಜಿಕಾಂತರ್ಜಾಲೀಯೆ ಪಟಲೆ ಸಂದೇಶೆ ಕಾನ್ಸುಲೇಟ್ ಜನರಲ್ ಇತ್ಯನೇನ ಘಟನೈಷ ದುರ್ಭಾಗ್ಯಪೂರ್ಣಂ ಉಕ್ತಂ. ಸಹ ಪೋತಸ್ಯ ಸ್ವಾಮಿನಾ ಸಹ ನಿರಂತರಂ ಸಂಪರ್ಕೆ ಅಸ್ತಿ. ಅಧಿಕ ವಿವರಣಾನಿ ಚ ಅನ್ವೇಷ್ಟುಂ ಪ್ರಯಾಸರತಃ ಅಸ್ತಿ. दूतावासेन आश्वासितं यत् अस्मिन् विषये सर्वविध साहाय्यं प्राधान्येन प्रदीयते।

0: जनगणना के पहले चरण में हाउस लिस्टिंग और हाउसिंग सेंसस यानी आपके मकान की गणना होगी। आइए आपकी साझेदारी से इसे सफल बनाएं और विकसित भारत 2047 की ओर एक और कदम बढ़ाएं।
1: आत्मीय केळुगरे, ಆಕಾಶವಾಣಿ ಧಾರವಾಡ ಹಾಗೂ ಎಫ್ಎಂ 103 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಪ್ರತಿ ಶನಿವಾರ ಬೆಳಿಗ್ಗೆ 7:15 ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಪ್ರಿಂಟ್ ಪಾಯಿಂಟ್ ಆಲಯ ಗಣಿತ ಪ್ರಯೋಗಾಲಯ ನೋಡಿ ಕಲಿ ಮಾಡಿ ತಿಳಿ. ತಪ್ಪದೇ ಕೇಳಿ, ಪ್ರಿಂಟ್ ಪಾಯಿಂಟ್ ಆಲಯ ಗಣಿತ ಪ್ರಯೋಗಾಲಯ ನೋಡಿ ಕಲಿ ಮಾಡಿ ತಿಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ.
2: ಇನ್ನು ಮುಂದೆ ಕೆಲವು ಪ್ರಕಟಣೆಗಳು ಬೆಂಗಳೂರು ಕೇಂದ್ರದಿಂದ, ನಂತರ 7:05 ಪ್ರದೇಶ ಸಮಾಚಾರ ನಮ್ಮ ನಿಲಯದಿಂದ. ಪ್ರಿಂಟ್ ಪಾಯಿಂಟ್ ಆಲಯ ಗಣಿತ ಪ್ರಯೋಗಾಲಯ ನೋಡಿ ಕಲಿ ಮಾಡಿ ತಿಳಿ ಪ್ರಾಯೋಜಿತ ಕಾರ್ಯಕ್ರಮ, ಪ್ರಸ್ತುತಿ ಮಂಜುಳಾ ಪುರಾಣಿಕ್.
3: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com. ಕೇಳಿದರೆ ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ, ಕಾರ್ಯಕ್ರಮ ಹಾಗೂ ಸಂಗೀತವನ್ನ ಕೇಳಬಹುದು.
4: ಕರ್ನಾಟಕದ 17 ಕೇಂದ್ರಗಳನ್ನೊಳಗೊಂಡಂತೆ ದೇಶದ 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ AIR ಆಪ್ ಮೂಲಕ ಪ್ರಪಂಚದಾದ್ಯಂತ ಎಲ್ಲೇ ಇದ್ದರೂ ಕೇಳಬಹುದು.
5: ನ್ಯೂಸ್ ಆನ್ AIR ಪ್ರೋಗ್ರಾಮ್ ಬಾಂಗ್ಲಾ ಭಾಷೆಯ ಭಲವಲ ಸಂಗೀತ ಖಬರ್ আর অনেক রকম ভালো প্রোগ্রাম শোনা যাচ্ছে, আমিও শুনছি আর আপনারাও এর সাথে যোগদান করছি।

0: और बिहार के सभी भाषा के कार्यक्रम को सुन।
1: हिंदी भाषा के कार्यक्रम, संगीत और समाचार सुनने के लिए डाउनलोड करें न्यूज ऑन AIR ऐप।
2: राघम 24x7 DTH वाहिनी, FM रेनबो, विविध भारती ಮತ್ತು ಭಾರತದ ಎಲ್ಲ ಆಕಾಶವಾಣಿ ಕೇಂದ್ರ ಮತ್ತು 8 ದೂರದರ್ಶನದ ಚಾನೆಲ್ಗಳು ನ್ಯೂಸ್ ಆನ್ AIR ನಲ್ಲಿ ಲಭ್ಯ. ಇಂದೇ ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿ ಜಗತ್ತಿನಾದ್ಯಂತ ಎಲ್ಲೆಂದರಲ್ಲಿ ನಿಮ್ಮ ಭಾಷೆಯ ಕಾರ್ಯಕ್ರಮ ಕೇಳಿ.
3: ಅಮ್ಮ ಅಮ್ಮ, ಸಹನಾ ಅವರಮ್ಮ ಮೆಸೇಜ್ ಮಾಡಿದರಮ್ಮ, ಅರ್ಜೆಂಟ್ ಆಗಿ 52,300 ರೂಪಾಯಿ ಹಾಕ್ಬೇಕಂತೆ ಕಣಮ್ಮ.
4: ಹೌದು, ನನಗೂ ಬಂದಿದೆ ಕಣೆ.
3: ಏ ಅಮ್ಮ ಇರು ಇರು, ಸ್ವಲ್ಪ ಸಿರಿದು ಫೋನ್ ಬರ್ತಾ ಇದೆ, ಏನು ಅಂತ ಕೇಳ್ತೀನಿ. ಹಲೋ
5: ಹಲೋ ನಮನ, ಸಹನಾ ಅಮ್ಮಂದು ಮೆಸೇಜ್ ಬಂದಿದೆ ನಂಗೆ.
3: ಅಯ್ಯೋ ನಿಂಗೂ ಬಂತಾ?
5: ಹೌದೇ, ಅವ್ರಿಗೆ ಎಮರ್ಜೆನ್ಸಿ ದುಡ್ಡು ಬೇಕಿತ್ತಂತೆ, ನಾನು ಹಾಕ್ಬಿಟ್ಟೆ. ಗೌರಿಗೂ ಬಂದಿತ್ತಂತೆ, ಅವಳು ಹಾಕ್ಬಿಟ್ಟಿದ್ದಾಳೆ. ಆಮೇಲೆ ಯಾಕೋ ಡೌಟ್ ಬಂದು ಸಹನ ಫೋನ್ ಮಾಡಿ ಕೇಳಿದ್ರೆ, ನಮ್ಮಮ್ಮ ಮನೇಲಿ ತಲೆನೋವು ಅಂತ ಮಲಗಿದ್ದಾರೆ, ನಿಮ್ಗ್ಯಾಕ್ ಮೆಸೇಜ್ ಮಾಡ್ತಾರೆ ಅಂದ್ಲು ಕಣೆ.
3: ಹಾಗಾದ್ರೆ ಇದು ಫ್ರಾಡ್ ಅನ್ಸುತ್ತೆ. ಮೊದ್ಲು ನಿಮ್ಮ ಅಕೌಂಟ್ ಗಳನ್ನೆಲ್ಲ ಬ್ಲಾಕ್ ಮಾಡಿ, ಸೈಬರ್ ಪೊಲೀಸ್ ಗೆ ಕಂಪ್ಲೇಂಟ್ ಕೊಡ್ಬೇಕು.
6: ಸೈಬರ್ ಅಪರಾಧದ ಬಗ್ಗೆ ಎಚ್ಚರವಿರಲಿ.
7: ಇದು ಚಕ್ರವ್ಯೂಹ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು. ರಾಜ್ಯದ ಬಾಹ್ಯಾಕಾಶ ಪರಿಸರ ವ್ಯವಸ್ಥೆಯ 30ಕ್ಕೂ ಹೆಚ್ಚು ಪಾಲುದಾರರೊಂದಿಗೆ ಸಚಿವ ಪ್ರಿಯಾಂಕ್ ಖರ್ಗೆ ಮಹತ್ವದ ಸಭೆ. ಥಲಸೇಮಿಯಾ ಗುರುತಿಸುವಿಕೆ ಹಾಗೂ ಸುಧಾರಿತ ಆರೈಕೆ ಆದ್ಯತೆಯಾಗಲಿ, ಪದ್ಮಶ್ರೀ ಡಾ ಸುರೇಶ್ ಹನಗವಾಡಿ. ಬೆಂಗಳೂರಿನ ಶ್ರೀಕಂಠೀರವ ಸ್ಟುಡಿಯೋದ ವಜ್ರ ಮಹೋತ್ಸವ, ಶಿವಮೊಗ್ಗ ಹಾಗೂ ವಿಜಯನಗರ ಜಿಲ್ಲೆಯಲ್ಲಿ ನೂತನ ಘಟಕ. ಆಕಾಶವಾಣಿಯ ಧಾರವಾಡ ಕೇಂದ್ರ ಆಯೋಜಿಸಿದ್ದ ಆಕಾಶವಾಣಿ @90 ಫಿಟ್ ಇಂಡಿಯಾ ವಾಕಥಾನ್ ಯಶಸ್ವಿ. ಈಗ ವಾರ್ತೆಗಳ ವಿವರ. ರಾಜ್ಯದ ಬಾಹ್ಯಾಕಾಶ ಪರಿಸರ ವ್ಯವಸ್ಥೆಯ 30ಕ್ಕೂ ಹೆಚ್ಚು ಪಾಲುದಾರರೊಂದಿಗೆ ಮಾಹಿತಿ ತಂತ್ರಜ್ಞಾನ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ಬೆಂಗಳೂರಿನಲ್ಲಿ ಸಮಾಲೋಚನಾ ಸಭೆ ನಡೆಸಿದರು. ಎಕ್ಸ್ ಮಾಧ್ಯಮದಲ್ಲಿ ಈ ವಿಷಯ ತಿಳಿಸಿ, ರಾಜ್ಯದ ಸ್ಪೇಸ್ ಟೆಕ್ ವಲಯದಲ್ಲಿ ನವೋದ್ಯಮಗಳು, ಕೈಗಾರಿಕೆಗಳು, ಸಾಂಸ್ಥಿಕ ಪಾಲುದಾರರು ಸೇರಿದಂತೆ ಶೈಕ್ಷಣಿಕ ಸಂಸ್ಥೆಗಳ ಪಾತ್ರದ ಕುರಿತು ಚಿಂತನ ಮಂಥನ ನಡೆಯಿತು. ಡೀಪ್ ಟೆಕ್ ದಶಕದ ಮಾರ್ಗಸೂಚಿಯ ಕಾರ್ಯತಂತ್ರದ ಭಾಗವಾಗಿ ಸ್ಪೇಸ್ ಟೆಕ್ನಲ್ಲಿ ಹೂಡಿಕೆ ಮಾಡುವುದನ್ನು ಮುಂದುವರಿಸಲಾಗುವುದು ಎಂದು ಸಚಿವ ಖರ್ಗೆ ತಿಳಿಸಿದ್ದಾರೆ. ಕರ್ನಾಟಕಕ್ಕಾಗಿ ಬಾಹ್ಯಾಕಾಶ ದತ್ತಾಂಶ ಆಡಳಿತ, ಹವಾಮಾನ ಸ್ಥಿತಿಸ್ಥಾಪಕತ್ವ, ಕೃಷಿ ವಿಪತ್ತು ನಿರ್ವಹಣೆಯನ್ನು ತಾವು ಮೌಲ್ಯಮಾಪನ ಮಾಡುತ್ತಿರುವುದಾಗಿ ಹೇಳಿದ್ದಾರೆ. ಮಂಗಳೂರಿನ ಸುಲ್ತಾನ್ ಬತ್ತೇರಿ ಬಳಿ ಫಲ್ಗುಣಿ ನದಿಯಿಂದ ತಣ್ಣೀರು ಬಾವಿ ಸಂಪರ್ಕಿಸುವ ಅತ್ಯಾಧುನಿಕ ತಂತ್ರಜ್ಞಾನದ ಬೋ ಸ್ಪ್ರಿಂಗ್ ಸೇತುವೆ ಕಾಮಗಾರಿ ಸೆಪ್ಟೆಂಬರ್ ವೇಳೆಗೆ ಪೂರ್ಣಗೊಳ್ಳಲಿದೆ ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ತಿಳಿಸಿದ್ದಾರೆ. ಕಾಮಗಾರಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ ಅವರು, ಸರ್ವ ಸೌಲಭ್ಯ ನಗರಿ ಯೋಜನೆ ಅಡಿ 64 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಕಾಮಗಾರಿ ಕೈಗೆತ್ತಿಕೊಳ್ಳಲಾಗಿದೆ. ಬೆಂಗ್ರೆ ಭಾಗದ 4,000 ಕುಟುಂಬಗಳಿಗೆ ಪ್ರಯೋಜನವಾಗಲಿದೆ ಎಂದರು. ಬ್ಲೂ ಫ್ಲಾಗ್ ಬೀಚ್ಗೂ ಈ ಸೇತುವೆ 2ನೇ ಸಂಪರ್ಕ ರಸ್ತೆಯಾಗಿ ಬಳಕೆಯಾಗಲಿದ್ದು, ಪ್ರವಾಸೋದ್ಯಮಕ್ಕೂ ಒತ್ತು ಸಿಗಲಿದೆ ಎಂದು ಸಚಿವರು ನುಡಿದರು. ಮಾಜಿ ಮುಖ್ಯಮಂತ್ರಿ, ಬಿಜೆಪಿ ಹಿರಿಯ ನಾಯಕ ಬಿಎಸ್ ಯಡಿಯೂರಪ್ಪ ಅವರ 50 ವರ್ಷಗಳ ರಾಜಕೀಯ ಜೀವನದ ಜನಸೇವೆ ಸ್ಮರಿಸಲು ಚಿತ್ರದುರ್ಗದಲ್ಲಿ ಇಂದು ಆಯೋಜಿತ ಬಿಎಸ್ವೈ ಅಭಿಮಾನೋತ್ಸವಕ್ಕೆ ಕೇಂದ್ರ ಗೃಹ ಖಾತೆ ಸಚಿವ ಅಮಿತ್ ಶಾ ಸೇರಿದಂತೆ ಅನೇಕ ಗಣ್ಯರು ಭಾಗವಹಿಸಲಿದ್ದಾರೆ. ಬಿಎಸ್ ಯಡಿಯೂರಪ್ಪ ಅವರು ನಿನ್ನೆ ಪುರಪ್ರವೇಶ ಮಾಡಿದ್ದು, ಸಹಸ್ರಾರು ಅಭಿಮಾನಿಗಳು, 50ಕ್ಕೂ ಹೆಚ್ಚು ಕಲಾತಂಡಗಳು ಸ್ವಾಗತಿಸಿದವು. ಭಾರತೀಯ ಅರಣ್ಯ ಸೇವೆ ಐಎಫ್ಎಸ್ ಪರೀಕ್ಷೆಯ 2025ನೇ ಸಾಲಿನ ಫಲಿತಾಂಶವನ್ನು ಕೇಂದ್ರ ಲೋಕಸೇವಾ ಆಯೋಗ ಪ್ರಕಟಿಸಿದೆ. ಬಸವರಾಜ್ ಕೆಂಪ್ವಾಡ್ ಮೊದಲ ರ್ಯಾಂಕ್ ಗಳಿಸಿದ್ದಾರೆ. ಅಂಶುಮನ್ ಕುಮಾರ್ ಸಿಂಗ್ ಹಾಗೂ ಸಿದ್ಧಾರ್ಥ ಕ್ರಮವಾಗಿ 2 ಮತ್ತು 3ನೇ ರ್ಯಾಂಕ್ ಪಡೆದಿದ್ದಾರೆ. ರಾಜ್ಯಾದ್ಯಂತ ಆರೋಗ್ಯ ಸೇತು ಸಂಚಾರಿ

0: ಆರೋಗ್ಯ ಘಟಕ ಯೋಜನೆ ಜಾರಿಗೊಂಡಿದೆ. ಗ್ರಾಮೀಣ ಹಾಗೂ ದೂರದ ಸ್ಥಳಗಳಲ್ಲಿ ತುರ್ತು ಆರೋಗ್ಯ ಸೇವೆ ಒದಗಿಸಲು ಸಂಚಾರಿ ಇ ಬೈಕ್ ಒದಗಿಸಲಾಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪಂಚಾಯಿತಿ ಸಿಇಒ ಡಾ ವಾಸಂತಿ ಅಮರ್, ಆಪ್ಟಮ್ ಇಂಡಿಯಾ ಹಾಗೂ ಯುನೈಟೆಡ್ ವೇ ಬೆಂಗಳೂರು ವತಿಯಿಂದ ಕಾರ್ಪೊರೇಟ್ ಸಾಮಾಜಿಕ ಹೊಣೆಗಾರಿಕೆ ನಿಧಿ ಯೋಜನೆ ಅಡಿ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಗೆ 45 ಇ ಬೈಕ್ಗಳನ್ನು ಹಸ್ತಾಂತರಿಸಿದರು. ಥಲ್ಸೇಮಿಯಾ ಮರೆಯಾಗಿಲ್ಲ, ರೋಗ ನಿರ್ಣಯವಾಗದವರನ್ನು ಕಂಡುಹಿಡಿದು ಬೆಂಬಲಿಸುವುದು ಎಂಬ ಧ್ಯೇಯದೊಂದಿಗೆ ಆನುವಂಶಿಕ ರಕ್ತದ ಕಾಯಿಲೆ ಥಲ್ಸೇಮಿಯಾ ಜನಜಾಗೃತಿ ದಿನ ಆಚರಿಸಲಾಯಿತು. ಸುಧಾರಿತ ಆರೈಕೆ ಹಾಗೂ ಥಲ್ಸೇಮಿಯಾ ರೋಗಿಗಳನ್ನು ಗುರುತಿಸುವುದು ಬಹುಮುಖ್ಯ ಎನ್ನುತ್ತಾರೆ ದಾವಣಗೆರೆಯ ಜಗದ್ಗುರು ಶ್ರೀ ಜಯದೇವ ಮುರುಘರಾಜೇಂದ್ರ ವೈದ್ಯಕೀಯ ಮಹಾವಿದ್ಯಾಲಯದ ರೋಗ ನಿದಾನಶಾಸ್ತ್ರದ ಪ್ರಾಧ್ಯಾಪಕ ಹಾಗೂ ಕರ್ನಾಟಕ ಹಿಮೋಫಿಲಿಯಾ ಸೊಸೈಟಿ ಅಧ್ಯಕ್ಷ ಪದ್ಮಶ್ರೀ ಡಾ ಸುರೇಶ್ ಹನಗವಾಡಿ.
1: ಅನುವಂಶಿಕವಾಗಿ ಪ್ರಸಾರವಾಗುವ ಈ ರೋಗಗಳನ್ನು ತಡೆಗಟ್ಟುವುದು ನಮ್ಮ ದೇಶದಲ್ಲಿ ದೊಡ್ಡ ಸವಾಲಿನ ಕೆಲಸ. ಯಾಕೆಂದರೆ ಥಲಸೀಮಿಯಾ ಕ್ಯಾರಿಯರ್ಸ್ ಅಂತ ಇರ್ತಾರೆ, ನಮ್ಮ ದೇಶದಲ್ಲಿಯೇ ಸುಮಾರು 4 ಕೋಟಿಗೂ ಹೆಚ್ಚು ತಮಗೆ ಅರಿವಿಲ್ಲದಂತೆ ಅವರು ಥಲಸೀಮಿಯಾ ಈ ಡಿಫೆಕ್ಟಿವ್ ಜೀನ್ ನ ಕ್ಯಾರಿಯರ್ ವಾಹಕರಾಗಿದ್ದಾರೆ. ಇನ್ನೊಬ್ಬ ವಾಹಕಿಯರ ಜೊತೆಗೆ ಮದುವೆ ಆದಲ್ಲಿ ಹುಟ್ಟುವ ಮಗುಗೆ ತೀವ್ರತರವಾದ ಥಲಸೀಮಿಯಾ ರೋಗ ಬರುವ ಸಂಭವ ಜಾಸ್ತಿ ಇರುತ್ತೆ, ಸಂಬಂಧದಲ್ಲಿ ಮದುವೆಯಾಗುವ ದಂಪತಿಗಳಲ್ಲಿ ಬರುತ್ತದೆ. ಹಾಗಾಗಿ ನಾವು ಜನರಲ್ಲಿ ಅರಿವು ಮೂಡಿಸೋದು ಕಳ್ಳು ಬಳ್ಳಿ ಅಥವಾ ಸಂಬಂಧದಲ್ಲಿ ಮದುವೆಯಾಗುವುದನ್ನ ತಡೆಗಟ್ಟುವುದು ಒಂದು. ಎರಡನೇದು, ಈ ಥಲಸೀಮಿಯಾ ಅಂತ ಡಯಾಗ್ನೋಸ್ ಆಗಿರ್ತಕ್ಕಂಥ ಕುಟುಂಬಗಳನ್ನ ಸ್ಕ್ರೀನಿಂಗ್ ಮಾಡೋದು, ಅಂದ್ರೆ ಅವರಲ್ಲಿ ಯಾರಾದರೂ ಥಲಸೀಮಿಯಾ ಕ್ಯಾರಿಯರ್ ಇದರ ಉತ್ತರ ಕರ್ನಾಟಕ ಭಾಗದಲ್ಲಿ ಜಾಸ್ತಿ ಇದೆ. 10-15 ಸಾವಿರ ಥಲಸೀಮಿಯಾ ಮೇಜರ್ ಮಕ್ಕಳು ನಮ್ಮ ದೇಶದಲ್ಲಿ ಹುಟ್ಟುವ ಸಾಧ್ಯತೆ ಇದರಿಂದ ಆಗಿದೆ.
0: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಗುಬ್ಬಿ ವೀರಣ್ಣನವರಿಂದ ಸ್ಥಾಪಿಸಲ್ಪಟ್ಟ ಬೆಂಗಳೂರಿನ ಶ್ರೀ ಕಂಠೀರವ ಸ್ಟುಡಿಯೋದ ವಜ್ರ ಮಹೋತ್ಸವದ ಸವಿ ನೆನಪಿಗಾಗಿ ಶಿವಮೊಗ್ಗ ಮತ್ತು ವಿಜಯನಗರ ಜಿಲ್ಲೆಗಳಲ್ಲಿ ನೂತನ ಘಟಕಗಳನ್ನು ಸ್ಥಾಪಿಸಲು ಉದ್ದೇಶಿಸಲಾಗಿದೆ ಎಂದು ಶ್ರೀ ಕಂಠೀರವ ಸ್ಟುಡಿಯೋದ ಅಧ್ಯಕ್ಷ ಮೆಹಬೂಬ್ ಪಾಷಾ ತಿಳಿಸಿದ್ದಾರೆ. ಶಿವಮೊಗ್ಗದಲ್ಲಿ ಜಿಲ್ಲಾಧಿಕಾರಿ ಎನ್ ಹೇಮಂತ್ ಅವರೊಂದಿಗೆ ಅವರು ಸಭೆ ನಡೆಸಿ ಮಾತನಾಡಿದರು. ಇಂಡಿಯನ್ ಬ್ರಾಡ್ಕಾಸ್ಟಿಂಗ್ ಕಾರ್ಪೊರೇಷನ್ 1936 ಜೂನ್ 8 ಆಲ್ ಇಂಡಿಯಾ ರೇಡಿಯೋ AIR ಎಂದು ಮರುನಾಮಕರಣಗೊಂಡಿತು. ಬಹುಜನ ಹಿತಾಯ ಬಹುಜನ ಸುಖಾಯ ಧ್ಯೇಯದೊಂದಿಗೆ ಭಾರತೀಯ ಪ್ರಸಾರ ಸೇವೆ ಆರಂಭಗೊಂಡ ಸುವರ್ಣ ಘಳಿಗೆಯ 90ನೇ ವರ್ಷಾಚರಣೆ ನಿಮಿತ್ತ ಆಕಾಶವಾಣಿ ಧಾರವಾಡ ಕೇಂದ್ರ ಆಕಾಶವಾಣಿ @90 ಫಿಟ್ ಇಂಡಿಯಾ ವಾಕಥಾನ್ ಆಯೋಜಿಸಿತ್ತು. ಉತ್ತರ ಕನ್ನಡ ಜಿಲ್ಲೆ ಹಳಿಯಾಳದ KLS ಶ್ರೀ ವಿಶ್ವನಾಥರಾವ್ ದೇಶಪಾಂಡೆ ಅಭಿಯಾಂತ್ರಿಕ ಮತ್ತು ತಾಂತ್ರಿಕ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳು, ಅಭಿಮಾನಿ ಶ್ರೋತೃಗಳು, ಕಲಾವಿದರು ಹಾಗೂ ಆಕಾಶವಾಣಿ ಸಿಬ್ಬಂದಿ ಸೇರಿದಂತೆ 200ಕ್ಕೂ ಹೆಚ್ಚು ಜನ ಫಿಟ್ ಇಂಡಿಯಾ ವಾಕಥಾನ್ನಲ್ಲಿ ಪಾಲ್ಗೊಂಡಿದ್ದರು. ಆಕಾಶವಾಣಿಯ ಅಭಿಮಾನಿ ಧಾರವಾಡದ ನಿರ್ಮಲಾ ಪಾಟೀಲ್ ವಾಕಥಾನ್ನಲ್ಲಿ ಭಾಗವಹಿಸಿ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
5: ಆಕಾಶವಾಣಿ ಧಾರವಾಡದ ವಾರ್ತೆಗಳನ್ನ ನಮ್ ತಂದೆ ಕೇಳ್ತಿದ್ರು. ವಾರ್ತೆ ಮುಗಿದ ತಕ್ಷಣ ಹಾಡ್ ಬರ್ತಿದ್ರಲ್ಲ, ಎಷ್ಟು ಆಸಕ್ತಿಯಿಂದ ಹಾಡ್ ಕೇಳ್ತಿದ್ದೆ. ಸಂಗೀತ ಅವಾಗಿಲ್ಲದಾಗೂ ನನಗೆ ಇಷ್ಟ. ನನಗೆ ಆಕಾಶವಾಣಿ ಅಂದ್ರೆ ನನ್ ಸಂಗಾತಿ, ನನ್ನ ಬದುಕಿಗೆ ಒಳ್ಳೆ ಸ್ಫೂರ್ತಿ ಕೊಡ್ತಾ ಇರೋ ಆಕಾಶವಾಣಿ. ನನಗೆ ಎಲ್ಲರೂ ಆಕಾಶವಾಣಿನೇ. ಆಕಾಶವಾಣಿಯಿಂದ ನಾನು ಎಷ್ಟು ಕಲ್ಕೊಂಡೆ. ಕರೋನಾ ಟೈಮಲ್ಲಿ ಆಕಾಶವಾಣಿಯಿಂದ ಇಷ್ಟು ಒಳ್ಳೆ ಕಾರ್ಯಕ್ರಮ ಕೊಡ್ತಾ ಇದ್ರಲ್ಲ. ಕರೋನಾ ಇದೆ, ಇಷ್ಟು ಇಂಥ ವಾತಾವರಣದಲ್ಲಿ ನಾವು ಇದೀವಿ ಅಂತ ನನಗೆ ಯಾವತ್ತು ಅನ್ಸಲೇ ಇಲ್ಲ. ಯಾಕಂದ್ರೆ ನಾನು ಆಕಾಶವಾಣಿ ಜೊತೆಯಲ್ಲಿದ್ದೆ. ಈ ವಾಕ್ತಾಪದಲ್ಲಿ ನನಗೆ ತುಂಬಾ ಖುಷಿ ಆಯ್ತು. ಆಕಾಶವಾಣಿ ಹೀಗೆ ನಿರಂತರವಾಗಿರ್ಲಿ.
0: ಹೊಸದಿಲ್ಲಿಯ ಕೇಂದ್ರ ಸಾಹಿತ್ಯ ಅಕಾದೆಮಿ ಆಕಾಶವಾಣಿ ಕಲಬುರಗಿ.

0: ಕೇಂದ್ರದ ಸಹಯೋಗದಲ್ಲಿ ಇಂದು ಬೆಳಗ್ಗೆ 11 ಗಂಟೆಗೆ ಕೇಳು ಕಥೆ ಎಂಬ ವಿಶೇಷ ಕಾರ್ಯಕ್ರಮ ಆಯೋಜಿಸಿದೆ. ಕಲಬುರಗಿ ಆಕಾಶವಾಣಿ ಕೇಂದ್ರದ ಸ್ಟುಡಿಯೋದಲ್ಲಿ ನಡೆಯಲಿರುವ ಈ ಕಾರ್ಯಕ್ರಮದಲ್ಲಿ ಎಚ್ಟಿ ಪೋತೆ, ಸಿದ್ದರಾಮ್ ಹೊನಕಲ್, ಸಂಧ್ಯಾ ಹೊನಗುಂಟೀಕರ್ ಹಾಗೂ ಮಹಂತೇಶ್ ನವಲ್ಕಲ್ ಕೇಳು ಕಥೆ ಪ್ರಸ್ತುತಪಡಿಸಲಿದ್ದಾರೆ. ಆಕಾಶವಾಣಿ ಕಲಬುರಗಿ ಕೇಂದ್ರದ ತಾಂತ್ರಿಕ ವಿಭಾಗದ ಮುಖ್ಯಸ್ಥ ಬಿ ಗೋಪಾಲ್ ನಾಯಕ್, ಕಾರ್ಯಕ್ರಮ ವಿಭಾಗದ ಮುಖ್ಯಸ್ಥ ಬಿ ಸಿದ್ದಣ್ಣ ಪಾಲ್ಗೊಳ್ಳಲಿದ್ದು, ಕೇಂದ್ರ ಸಾಹಿತ್ಯ ಅಕಾದೆಮಿ ಸಲಹಾ ಸಮಿತಿ ಸದಸ್ಯ ಡಾ ಬಸವರಾಜ್ ಸಾದರ್ ಸಮಾರೋಪ ನುಡಿಗಳನ್ನಾಡಲಿದ್ದಾರೆ. ಇಂದು ಭಾರತೀಯ ಸಂಗೀತಶಾಸ್ತ್ರದ ದಿನಾಚರಣೆ. ಈ ಹಿನ್ನೆಲೆ ಮೈಸೂರು ವಿಶ್ವವಿದ್ಯಾಲಯದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಭವನದಲ್ಲಿ ಡಾ ರಾ ಸತ್ಯನಾರಾಯಣ ಅವರ ಜನ್ಮ ಶತಮಾನೋತ್ಸವ ಕಾರ್ಯಕ್ರಮದ ಉದ್ಘಾಟನೆ ಇಂದು ಸಂಜೆ 5:30 ನೆರವೇರಲಿದೆ ಎಂದು ಡಿವಿಜಿ ಬಳಗ ಪ್ರತಿಷ್ಠಾನದ ಸಂಚಾಲಕ ಕನಕರಾಜು ತಿಳಿಸಿದ್ದಾರೆ. ಶಿವಮೊಗ್ಗದ ಕುವೆಂಪು ವಿಶ್ವವಿದ್ಯಾಲಯದ ಗೌರವ ಡಾಕ್ಟರೇಟ್ಗೆ ಭಾಜನರಾದ ಹಿರಿಯ ಸಮಾಜವಾದಿ ನಾಯಕ ಸ್ವಾತಂತ್ರ್ಯ ಸೇನಾನಿ ಕೋಣಂದೂರು ಲಿಂಗಪ್ಪ ಅವರ ಮನೆಗೆ ಭೇಟಿ ನೀಡಿದ ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ಗೌರವಿಸಿ ಅಭಿನಂದಿಸಿದರು. ಭಾರತದ ಟೆನಿಸ್ ಆಟಗಾರ್ತಿಯರಾದ ವೈದೇಹಿ ಚೌಧರಿ ಮತ್ತು ಝೀಲ್ ದೇಸಾಯಿ ತುಮಕೂರು ಓಪನ್, ಇಂಟರ್ನ್ಯಾಷನಲ್ ಟೆನಿಸ್ ಫೆಡರೇಷನ್ ವಿಮೆನ್ಸ್ 35 ಮಹಿಳಾ ಟೆನಿಸ್ ಟೂರ್ನಿಯ ಸಿಂಗಲ್ಸ್ನಲ್ಲಿ ಸೆಮಿಫೈನಲ್ ತಲುಪಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ ಬಾಹ್ಯಾಕಾಶ ಪರಿಸರ ವ್ಯವಸ್ಥೆಯ 30 ಹೆಚ್ಚು ಪಾಲುದಾರರೊಂದಿಗೆ ಸಚಿವ ಪ್ರಿಯಾಂಕ್ ಖರ್ಗೆ ಮಹತ್ವದ ಸಭೆ. ಥಲ್ಸೇಮಿಯಾ ಗುರುತಿಸುವಿಕೆ ಹಾಗೂ ಸುಧಾರಿತ ಆರೈಕೆ ಆದ್ಯತೆಯಾಗಲಿ, ಪದ್ಮಶ್ರೀ ಡಾ ಸುರೇಶ್ ಹನಗವಾಡಿ. ಬೆಂಗಳೂರಿನ ಶ್ರೀಕಂಠೀರವ ಸ್ಟುಡಿಯೋದ ವಜ್ರ ಮಹೋತ್ಸವ. ಶಿವಮೊಗ್ಗ ಹಾಗೂ ವಿಜಯನಗರ ಜಿಲ್ಲೆಯಲ್ಲಿ ನೂತನ ಘಟಕ. ಆಕಾಶವಾಣಿಯ ಧಾರವಾಡ ಕೇಂದ್ರ ಆಯೋಜಿಸಿದ್ದ ಆಕಾಶವಾಣಿ @90 ಫಿಟ್ ಇಂಡಿಯಾ ವಾಕಥಾನ್ ಯಶಸ್ವಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
1: ಆಕಾಶವಾಣಿ ಧಾರವಾಡ.
2: ಅಲಯ ಗಣಿತ ಪ್ರಯೋಗಾಲಯ ನೋಡಿ ಕಲಿ ಮಾಡಿ ತಿಳಿ. ಅಲಯ ಗಣಿತ ಪ್ರಯೋಗಾಲಯ ನೋಡಿ ಕಲಿ ಮಾಡಿ ತಿಳಿ.
1: ಈ ಕಾರ್ಯಕ್ರಮದ ಪ್ರಾಯೋಜಕರು ನಿಡುವಣಿ ಪಿಯುಸಿ ವಿಜ್ಞಾನ ಮತ್ತು ವಾಣಿಜ್ಯ ಕಾಲೇಜು ಧಾರವಾಡ. ನಿಡುವಣಿ ಪಿಯುಸಿ ವಿಜ್ಞಾನ ಮತ್ತು ವಾಣಿಜ್ಯ ಕಾಲೇಜು ಶ್ರೀನಗರ ಸರ್ಕಲ್ ಧಾರವಾಡ. ನೀಟ್, ಜೆಡಬ್ಲ್ಯೂ, ಎನ್ಡಿಎ, ಕೆಸಿಇಟಿ ಹಾಗೂ ವಾಣಿಜ್ಯ ವಿದ್ಯಾರ್ಥಿಗಳಿಗೆ ಸಿಎ ಫೌಂಡೇಶನ್ ಕೋರ್ಸ್, ಜೊತೆಗೆ ಅತ್ಯುತ್ತಮ ಗುಣಮಟ್ಟದ ಶಿಕ್ಷಣಕ್ಕಾಗಿ ಸಂಪರ್ಕಿಸಿ 8762825976. ನಿಡುವಣಿ ಪಿಯುಸಿ ಆರ್ಟ್ಸ್, ಕಾಮರ್ಸ್ ಹಾಗೂ ಬಿಕಾಂ ಕಾಲೇಜು ಹೆಡ್ಪೋಸ್ಟ್ ಹತ್ತಿರ, ರೈಲ್ವೆ ಸ್ಟೇಷನ್ ರೋಡ್, ಧಾರವಾಡ. ಇಂಡಸ್ಟ್ರಿಯಲ್ ವಿಸಿಟ್, ಷೇರು ಮಾರುಕಟ್ಟೆಯ ಜ್ಞಾನ, ಎಂಎನ್ಸಿಗಳಿಂದ ಜಾಬ್ ಡ್ರೈವ್, ಉಚಿತ ಸ್ಪರ್ಧಾತ್ಮಕ ಹಾಗೂ ಬ್ಯಾಂಕಿಂಗ್ ಪರೀಕ್ಷೆಗಳಿಗೆ ತರಬೇತಿ, ರಾಷ್ಟ ಮತ್ತು ಅಂತಾರಾಷ್ಟೀಯ ಮಟ್ಟದ ಆಟಗಾರರನ್ನು ಹೊಂದಿದ ಕಾಲೇಜಿಗೆ ಪ್ರವೇಶ ಪಡೆಯಲು ಸಂಪರ್ಕಿಸಿ 8762929876. ನಿಡುವಣಿ 8th, 9th ಹಾಗೂ 10th ಬೇಸಿಗೆ ರಜೆಯ ಕೋಚಿಂಗ್ ಕ್ಲಾಸಸ್ ಶ್ರೀನಗರ ಸರ್ಕಲ್ ಧಾರವಾಡ. ಪ್ರವೇಶಕ್ಕಾಗಿ ಸಂಪರ್ಕಿಸಿ 8762050376. ನಿಡುವಣಿ ಕಂಪ್ಯೂಟರ್ ಹಾಗೂ ಸ್ಪೋಕನ್ ಇಂಗ್ಲಿಷ್ ಕ್ಲಾಸಸ್ ಜುಬಿಲಿ ಸರ್ಕಲ್ ಹಾಗೂ ಶ್ರೀನಗರ ಸರ್ಕಲ್ ಧಾರವಾಡ. ಸಂಪರ್ಕಿಸಿ 8762829876.

0: ಮನಸ್ಸು.
1: ಕೇಳುಗರಿಗೆಲ್ಲ ನಮಸ್ಕಾರ. ಇವತ್ತು ನಾವು ಮಾತನಾಡಲಿರುವ ವಿಷಯ ಆಲಯ ಗಣಿತ ಪ್ರಯೋಗಾಲಯ. ಇದು ವಿದ್ಯಾರ್ಥಿಗಳಿಗೆ ಗಣಿತವನ್ನ ಅನುಭವಾತ್ಮಕವಾಗಿ ಕಲಿಯುವ ಒಂದು ಸೃಜನಾತ್ಮಕ ಸ್ಥಳ ಅಂತ ನಾವು ಹೇಳಬಹುದು. ಆಲಯ ಗಣಿತ ಪ್ರಯೋಗಾಲಯದಲ್ಲಿ ಪುಸ್ತಕದೊಳಗಿನ ಸಿದ್ಧಾಂತಗಳನ್ನ ಕೇವಲ ಓದೋದಷ್ಟೇ ಅಲ್ಲ, ಇದನ್ನ ಕೈಯೊಳಗ ಹಿಡಿದು ಮಾಡಿ ಕಲಿಯುವ ಅನುಭವಿಸುವ ಅವಕಾಶ ಇರ್ತದೆ. ಇಲ್ಲಿ ವಿದ್ಯಾರ್ಥಿಗಳು ಚಟುವಟಿಕೆಗಳು, ಮಾದರಿಗಳು ಮತ್ತು ಪ್ರಯೋಗಗಳ ಮೂಲಕ ಗಣಿತದ ಸೌಂದರ್ಯವನ್ನ ಅನುಭವಿಸ್ತಾರೆ. ಅಂದ್ರೆ ಎಷ್ಟೋ ಸಲ ನಾವು ಅನ್ಕೋತೀವಿ ಗಣಿತ ಕಠಿಣ ವಿಷಯ ಅಂತ ಹೇಳಿ, ಗಣಿತವನ್ನ ಸುಲಭವನ್ನಾಗಿ ಮಾಡಲಿಕ್ಕೆ ಈ ಮಾದರಿಗಳು ಪ್ರಯೋಗಗಳು

0: ಹೆಚ್ಚು ಸಹಕಾರಿ ಆಗ್ತಾವ. ಇದಕ್ಕೆ ಒಂದು ಉತ್ತಮ ಉದಾಹರಣೆ ಅಂತಂದ್ರೆ ಸ್ಟ್ರಿಂಗ್ ಜಾಮೆಟ್ರಿ, ಕನ್ನಡದಲ್ಲಿ ಇದಕ್ಕೆ ತಂತಿ ಜಾಮಿತಿ ಅಂತ ಹೇಳ್ತೀವಿ. ಸರಳವಾದ ಒಂದು ನೂಲಿನ ಸಹಾಯದಿಂದ ಬಿಂದುಗಳನ್ನ ಸಂಪರ್ಕಿಸಿ ಸುಂದರವಾದ ವಿನ್ಯಾಸಗಳನ್ನ ರಚಿಸುವ ಮೂಲಕ ವಿದ್ಯಾರ್ಥಿಗಳು ರೇಖೆಗಳು ಅಂದ್ರೆ ಏನು, ಕೋನಗಳು ಹೆಂಗಾಗ್ತಾವ, ಸಮಮಿತಿ ಹೆಂಗಾಗ್ತದ, ವಕ್ರಗಳು ಹೆಂಗ ನಿರ್ಮಾಣ ಆಗ್ತಾವ, ಈ ಅಂಶಗಳನ್ನ ಸುಲಭವಾಗಿ ಅರ್ಥ ಮಾಡಿಕೊಳ್ತಾರೆ. ಈ ರೀತಿಯ ಚಟುವಟಿಕೆಗಳು ವಿದ್ಯಾರ್ಥಿಗಳಲ್ಲಿ ಆಸಕ್ತಿ ಕುತೂಹಲವನ್ನ ಕೆರಳಿಸ್ತಾವ, ಮಕ್ಕಳಲ್ಲಿರುವಂತ ಸೃಜನಶೀಲತೆಯನ್ನ ಉತ್ತೇಜಿಸ್ತಾವ. ಗಣಿತವನ್ನ ಯಾವುದೇ ಭಯ ಇಲ್ಲದೆ ನಾನು ಕಲಿಬಹುದು ಅನ್ನುವಂತ ದೃಢ ವಿಶ್ವಾಸವನ್ನ ಮೂಡಿಸ್ತದೆ. ಹಿಂಗಾಗಿ ಈ ಆಲಯ ಗಣಿತ ಪ್ರಯೋಗಾಲಯ ಇದನ್ನ ನಾವು ಮಾಡ್ತಾ ಕಲಿಯುವಂತ ಒಂದು ಉತ್ತಮವಾದ ಪರಿಕಲ್ಪನೆಯನ್ನ ಹೊಂದಿದ ಮತ್ತ ಗಣಿತವನ್ನ ಜೀವಂತಗೊಳಿಸುವ ಒಂದು ಅದ್ಭುತ ವೇದಿಕೆ ಆಗ್ಯದ ಅಂತೇಳಿ ಹೇಳ್ಬಹುದು. ಕೇಳುಗರೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ದಾರ ಜಾಮಿತಿ ಅಂದ್ರೆ ಸ್ಟ್ರಿಂಗ್ ಜಾಮೆಟ್ರಿ, ಇದರ ಒಂದು ಕಲಿಕೆ ಮತ್ತೆ ಇದನ್ನ ನಮ್ಮ ಜೀವನದಲ್ಲಿ ಹೆಂಗ ಅಳವಡಿಸಿಕೊಳ್ಬಹುದು ಅನ್ನೋ ವಿಷಯದ ಬಗ್ಗೆ ನಾವು ಕಾರ್ಯಕ್ರಮವೊಂದನ್ನ ನಿಮಗೆ ಕೇಳಿಸ್ತೀವಿ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದಕ್ಕೆ ನಮ್ಮ ಜೊತೆಗೆ ಧಾರವಾಡ ಸೈನ್ಸ್ ರೀಜನಲ್ ಸೆಂಟರ್ನ ಡೈರೆಕ್ಟರ್ ಆದಂತ ಡಾಕ್ಟರ್ ವೀರಣ್ಣ ಬೋಳಿಶೆಟ್ಟಿ ಅವರು, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಗಣಿತ ಶಿಕ್ಷಕಿ ಕೀರ್ತಿ ನಾಗಾವಿ ಅವರು ನಮ್ಮ ಜೊತೆ ಇದ್ದಾರೆ. ನಮಸ್ಕಾರ ಬೋಳಿಶೆಟ್ಟಿ ಅವರೇ, ಹಾಗೂ ನಮಸ್ಕಾರ ಕೀರ್ತಿ ಅವರೇ.
1: ನಮಸ್ಕಾರ ಮೇಡಮ್.
0: ನಮ್ಮ ಇವತ್ತಿನ ಕಾರ್ಯಕ್ರಮದೊಳಗ ನಾವು ಸ್ಟ್ರಿಂಗ್ ಜಾಮೆಟ್ರಿ ಅಂತ ಮಾತಾಡಿದ್ವಿ. ಈ ಸ್ಟ್ರಿಂಗ್ ಜಾಮೆಟ್ರಿ ಅಥವಾ ಸರಳ ದಾರದಿಂದ ಈ ಜಾಮೆಟ್ರಿಯನ್ನ ನಾವು ಕಲಿಬಹುದಾ, ಇದನ್ನ ನಮ್ಮ ನಿತ್ಯ ಬದುಕಿನಲ್ಲಿ ಬಳಸ್ಕೊಳ್ಬಹುದಾ ಅನ್ನೋದು ನಮ್ಮ ಪ್ರಶ್ನೆ.
2: ಇದು ಟೆಕ್ಸ್ಟ್ ಸಿಲೆಬಸ್ ಇಲ್ಲದಿದ್ರು ಕೂಡ ಇದು ಒಂದು ಕಾನ್ಸೆಪ್ಟ್ ಅನ್ನ ಮಕ್ಕಳಲ್ಲಿ ಬೆಳೆಸೋದು ಏನಿದೆ ಅಲ್ಲ, ಗಣಿತದಲ್ಲಿ ಒಂದು ಒಳ್ಳೆಯ ಸ್ಕಿಲ್ ಅನ್ನು ಮಾಡುವಂತಹದ್ದು ಇದು ಸ್ಟ್ರಿಂಗ್ ಜಾಮೆಟ್ರಿ ಅಂತ ಕರಿತೀವಿ. ಸ್ಟ್ರಿಂಗ್ ಅಂದ್ರೆ ದಾರ, ಅಂದ್ರೆ ಜಾಮೆಟ್ರಿ ಅಂದ್ರೆ ಜಾಮಿತಿಯ ಶೇಪ್ ನಲ್ಲಿ ವಿವಿಧ ದಾರಗಳ ಮೂಲಕ ಆಕೃತಿಗಳನ್ನ ಮಾದರಿಯ ಮೂಲಕ ಮಾಡುವಂತಹದ್ದಕ್ಕನ್ನ ನಾವು ಸ್ಟ್ರಿಂಗ್ ಜಾಮೆಟ್ರಿ ಅಂತ ಕರಿತೀವಿ. ಜಾಮಿತಿಯಲ್ಲಿ ಇದಕ್ಕೆ ಬಹಳಷ್ಟು ವ್ಯಾಖ್ಯಾನಗಳನ್ನು ನಾವು ಕೊಡಬಹುದು. ಆದರೆ ಪ್ರಾಥಮಿಕ ಮತ್ತು ಹೈಸ್ಕೂಲ್ ಮಟ್ಟದಲ್ಲಿ ಇದನ್ನು ನಾವು ಬೇರೆ ಬೇರೆ ರೀತಿಯಲ್ಲಿ ಇವುಗಳನ್ನು ನಾವು ಮಾಡ್ತೀವಿ. ಒಂದು ಮಾದರಿಯನ್ನು ನಾನು ಹೇಳ್ತೀನಿ. ಒಂದು ಹೆಕ್ಸಾಗಾನ್ ಬೇಸ್ಡ್ ಸ್ಟ್ರಿಂಗ್ ಜಾಮೆಟ್ರಿ ಅಂತ ಕರೆದ್ರೆ, ಆರು ಬಾಹುಗಳುಳ್ಳ ಒಂದು ಜಾಮೆಟ್ರಿಯನ್ನು ನಾವು ಮಾರ್ಕ್ ಮಾಡಿಕೊಂಡು 1 ft by 1 ft ಹಲಿಗೆಯಲ್ಲಿ ಒಂದು ಅಳತೆ ಆಧಾರದ ಮೇಲೆ ನಾವು ಅವುಗಳನ್ನು ಗುರುತು ಹಾಕಿಕೊಂಡು ಅದನ್ನು 1 inch ತಕ್ಕಂತೆ ಅವುಗಳನ್ನು ಮೊಳೆಗಳನ್ನು ನಾವು ಹೆಕ್ಸಾಗಾನ್ ರೂಪದಲ್ಲಿ ಮೊಳೆಗಳನ್ನು ಹೊಡೆದು ಅವುಗಳನ್ನು ರೆಡಿ ಮಾಡಿಕೊಂಡು ನಂತರ ಒಂದು ವಿಶಿಷ್ಟ ರೀತಿಯಲ್ಲಿ ದಾರಗಳನ್ನು ಹಾಕ್ತಾ ಹೋದರೆ ಕಲರ್ ದಾರಗಳನ್ನು ಹಾಕ್ಬೋದು. ನಾವು ಒಂದು ಗ್ರೀನ್ ಹಾಕಿದರೆ ಒಂದು ರೆಡ್ ಹಾಕ್ಬೋದು, ಒಂದು ಯೆಲ್ಲೋ ಹಾಕ್ಬೋದು. ಹೀಗೆ 6 ಭಾಗಗಳಿಗೆ 6 ಬೇರೆ ಬೇರೆ ದಾರಗಳನ್ನು ಹಾಕಿದಾಗ ಅಲ್ಲಿ ಜಾಮಿತೀಯ ಅಂಶಗಳನ್ನು ತಿಳಿಕೊಳ್ಬೇಕಾದ ಅಂಶ ಏನಂದ್ರೆ, ಆ ಮಕ್ಕಳು ಹೆಕ್ಸಾಗಾನನ್ನು ತಯಾರು ಮಾಡೋದೊಂದು ಕೆಲಸ, ಮಾಡಿದ್ಮೇಲೆ 1 inch ಅಂತರದಲ್ಲಿ ಮೊಳೆಗಳನ್ನು ಹೊಡೆಯುವಂಥ ಕೆಲಸ, ಹೊಡೆದ್ಮೇಲೆ ಅವುಗಳನ್ನೆಲ್ಲನೂ ಸರಿಯಾಗಿ ಸೆಟಪ್ ಮಾಡಿಕೊಂಡು ಸ್ಟ್ರಿಂಗ್ ಅನ್ನೋ ಒಂದು ಸ್ಕಿಲ್ನಿಂದ ಒಂದು ಕೌಶಲ್ಯ ಬೆಳೆಸೋ ರೀತಿಯಲ್ಲಿ ದಾರಗಳನ್ನು ಹಾಕೋದೊಂದು ಕೆಲಸ. ಈ ರೀತಿ ವಿವಿಧ ಕೌಶಲ್ಯಗಳನ್ನು ಕಲಿಯುವಂಥದ್ದು ಏನಿದೆಯಲ್ಲ, ಪ್ರೇರೇಪಿಸುವಂಥ ಭಾಳ ಮಹತ್ತರವಾದ ಒಂದು ಕೌಶಲ್ಯ ಭರಿತವಾದ ಸ್ಟ್ರಿಂಗ್ ಜಾಮೆಟ್ರಿ ಇದು. ಇದರಲ್ಲಿ ಬೇರೆ ಬೇರೆ ವಿಧಗಳನ್ನು ನಾವು ಮಾಡ್ತೇವೆ.
0: ಈಗ ಕೀರ್ತಿ ಅವರೇ, ಈ ಒಂದು ದಾರ ಜಾಮಿತಿಯನ್ನು ಬಳಸಿಕೊಂಡು ಯಾವೆಲ್ಲ ಆಕಾರಗಳನ್ನು ಮಕ್ಕಳು ಮಾಡಬಹುದು, ಅದರ ಒಂದು ಗುಣಲಕ್ಷಣಗಳು ಹೇಳ್ತೀರಿ?
1: ಈಗ ಸ್ಟ್ರಿಂಗ್ ಜಾಮೆಟ್ರಿ ಅಂತಂದ್ಮೇಲೆ ಸರ್ ಹೇಳಿದಾಗೆ ದಾರವನ್ನ ನಾವು ಉಪಯೋಗಿಸಿಕೊಂಡು ಜಾಮಿತಿಯ ಆಕಾರಗಳನ್ನ ಕಲಿಯುವಂತ ಪ್ರಕ್ರಿಯೆ. ಸೊ ಈಗ ಮಕ್ಕಳಿಗೆ ಹೆಂಗ್ ಮಾಡಿಸ್ಬೇಕು ಅಂತಂದ್ರೆ, ಅವರೇ ದಾರ ತಗೊಂಡ್ಬರ್ತಾರ ಮೇಡಮ್. ಆ ದಾರವನ್ನ ತಗೊಂಡ್ ಬಂದ ತಕ್ಷಣ ಅವ್ರಿಗೆ ಏನ್ ಹೇಳೋದು, ಒಂದ್ ಎಂಡಿಗೆ ಅವ್ರ ಕೈಯಲ್ಲಿ ಇಟ್ಕೊಂಡು ದಾರದ ಎಂಡನ್ನ ಇನ್ನೊಂದು ತುದಿಯನ್ಗೆ ಒಂದ್ ಪೆನ್ಸಿಲ್ ಕಟ್ಟಿ ಸುಮ್ನೆ ಎಳೆದ್ರೆ, ಒಂದ್ ರೌಂಡ್ ಆಕಾರದಲ್ಲಿ ಎಳೆದ್ರೆ ವೃತ್ತ ಆಗ್ತದೆ. ಸೊ ಅವ್ರ ವೃತ್ತದ ಪರಿಕಲ್ಪನೆ ಬೆಳೀತದೆ. ನೆಕ್ಸ್ಟ್ ಅದ ಒಂದು ಸ್ಟ್ರಿಂಗ್ ಅನ್ನ ತಗೊಂಡು ಅದ ದಾರವನ್ನ ತಗೊಂಡು 3 ತುದಿಗಳಲ್ಲಿ ಹಿಡ್ಕೊಂಡು ಹಿಂಗ್ ನಿಂತ್ರೆ ತ್ರಿಭುಜ ಆಗ್ತದೆ ಅಂತ ಗೊತ್ತಾಗ್ತದೆ. ಅದನ್ನ 4 ತುದಿಗಳಲ್ಲಿ ಹಿಡಿದ್ ನಿಲ್ಸಿದ್ರೆ ಆಯತ ಆಗ್ತದೆ ಅಂತ ಗೊತ್ತಾಗ್ತದೆ. ಇದ್ರ ಮೂಲಕ ಇನ್ನೂ ಒಂದು ಗುಣಲಕ್ಷಣಗಳನ್ನ ಹೇಗ್ ತಿಳಿಸಬಹುದು ಅಂದ್ರೆ ಮೇಡಮ್, ಈಗ ವೃತ್ತದಲ್ಲಿ ತ್ರಿಜ್ಯ ಅಂತಂದ ಹೇಳಿ ನಾವು ಸುಮ್ನೆ ಈ ಕೈವಾರವನ್ನು ಕೊಟ್ಟು ವೃತ್ತ ರಚಿಸೋದಕ್ಕಿನ್ನ ದಾರವನ್ನು ಕೊಟ್ಟು ವೃತ್ತ ರಚಿಸೋದು ಇನ್ನೂ ಇಂಟ್ರೆಸ್ಟಿಂಗ್ ಅನಿಸುತ್ತೆ. ಸೊ ಅವರೇ ಒಂದು ಆಕ್ಟಿವಿಟಿ ಮಾಡ್ದಂಗ ಅನಿಸುತ್ತೆ ಕ್ಲಾಸ್ ಅಲ್ಲಿ. ಸೊ ಅವಾಗ ಅವ್ರ ತ್ರಿಜ್ಯ ಅನ್ನೋ ಕಾನ್ಸೆಪ್ಟ್ ಬರ್ತೈತಿ, ಪರಿಧಿ ಅನ್ನೋ ಕಾನ್ಸೆಪ್ಟ್. ಪರಿಧಿ ಅಂದ್ರೆ ಆ ದಾರ ಅನ್ನೋದು ಗೊತ್ತಾಗ್ತಿತ್ತು. ಪರಿಧಿ ಅಂದ್ರೆ ಆ ದಾರದ ಅಳತೆ. ಆ ದಾರವನ್ನ ತಗೊಂಡು ವೃತ್ತ ರಚಿಸಿದಂತ ದಾರವನ್ನ ನೋಡ್ಬಿಟ್ಟು ಅದ್ರ ಅಳತೆ ತಗೊಂಡು ಸ್ಕೇಲ್ ಅಲ್ಲಿ ಮೆಷರ್ ಮಾಡ್ಬಿಟ್ರೆ, ಓ ಓಕೆ ಇದು ಪರಿಧಿ ಅಂತ ಒಂದ್ ಗೊತ್ತಾಗ್ತಿತಿ, ತ್ರಿಜ್ಯ ಅಂತ ಗೊತ್ತಾಗ್ತಿತಿ. ಇನ್ನೊಂದು ತ್ರಿಭುಜವನ್ನ ತಗೊಂಡು, ತ್ರಿಭುಜದಲ್ಲಿ ನಮ್ 3 ಟೈಪ್ಸ್ ಬರ್ತಾವ ಮ್ಯಾಮ್ ನಮ್ಗೆ. ಒಂದು ಸಮಬಾಹು ತ್ರಿಭುಜ, ಸಮದ್ವಿಬಾಹು ತ್ರಿಭುಜ, ಇನ್ನೊಂದು ಅಸಮಬಾಹು ತ್ರಿಭುಜ. ಸಮಬಾಹು ತ್ರಿಭುಜ ಅಂದಾಗ 3 ಬಾಹುಗಳು ಸಮ ಇರ್ತಾವಂತ ಸುಲಭವಾಗಿ ಹೇಳ್ಬೋದು. ಆದ್ರೆ ಮಕ್ಕಳ ಕೈಯಲ್ಲಿ ಮಾಡಿಸ್ಬೇಕಂತಂದ್ರೆ, ಇದೇ ದಾರವನ್ನ ತಗೊಂಡು ಮೊದಲು ತ್ರಿಭುಜ ಮಾಡಿ ಮತ್ತೆ ಇನ್ನೊಂದು ದಾರ ತಗೊಂಡು 3 ಪೀಸಸ್ ಮಾಡಿ ಆ 3 ಪೀಸಸ್ ಅವನ ಮೇಲೆ ಇಟ್ಟು ಒಂದೊಂದು ಬಾಹು ಇಟ್ಟು ನೋಡ್ಬಿಟ್ರೆ 3 ಬಾಹುಗಳು ಸಮವಾಗಿದ್ರೆ ಇದು ಸಮಬಾಹು ತ್ರಿಭುಜ ಅಂತ ಗೊತ್ತಾಗ್ತದೆ. 2 ಬಾಹುಗಳು ಸಮ ಇದ್ದಪ್ಪ, ಇನ್ನೊಂದು ಬಾಹು ಸಣ್ಣದ್ ಬಂತ ದಾರ ಅಂದಾಗ ಇದು ಸಮದ್ವಿ ಬಾಹು ತ್ರಿಭುಜ ಅಂತ ಗೊತ್ತಾಗ್ತದೆ.

0: ಮೂರೂ ಬಾಹುಗಳು ಬೇರೆ ಬೇರೆ ಅಳತೆ ಬಂದ್ಬಿಟ್ಟವು ಅಂತಂದ್ರೆ ಅಸಮಬಾಹು ತ್ರಿಭುಜ ಅಂತ ಗೊತ್ತಾಗ್ತದೆ. ಇನ್ನೊಂದು ಆಯತದಲ್ಲಿ ಹೋದ್ರೆ ಅದ್ರ ಗುಣ ಲಕ್ಷಣಗಳ ನೋಡಿದ್ವಿ ಅಂತಂದ್ರೆ ಅಭಿಮುಖ ಬಾಹುಗಳು ಸಮ ಇರ್ತಾವ ಇದರಲ್ಲಿ ಆಯತದಲ್ಲಿ ಮಾಡಿ. ಸೊ ಅದನ್ನು ಕೂಡ ನೀವು ಫಸ್ಟ್ ಅವರು ಆಯತ ರಚಿಸಬೇಕು ಆ ದಾರದಿಂದನೆ. ಇನ್ನೊಂದ್ ದಾರ ತಗೊಂಡು ಕಟ್ ಪೀಸ್ ಮಾಡಿ ಅಭಿಮುಖ ಬಾಹುಗಳ ಅಳತೆ ನೋಡ್ಬಿಟ್ರೆ ಹಾ ಅಭಿಮುಖ ಬಾಹುಗಳು ಸಮ ಅಂದ್ರೆ ಇದು ಆಯತ. ಸೊ ಚತುರ್ಭುಜದ ಎಲ್ಲಾ ಗುಣ ಲಕ್ಷಣಗಳನ್ನು ಕೂಡ ಅವರು ಈ ಒಂದು ದಾರ ಜ್ಯಾಮಿತಿಯ ಮೂಲಕ ಸುಲಭವಾಗಿ ಚಟುವಟಿಕೆಯ ಮೂಲಕ ಇಂಟ್ರೆಸ್ಟಿಂಗ್ ರೀತಿಯಲ್ಲಿ ಕಲಿಬಹುದು.
1: ಅಂದ್ರೆ ಈಗ ಪಠ್ಯಪುಸ್ತಕದಲ್ಲಿ ಇರುವಂತಹ ವಿಷಯವನ್ನ ಕಂಪಾಸ್ ಗಳಲ್ಲಿ ಇರುವಂತಹ ತ್ರಿಜ್ಯ ಡಿವೈಡರು ಸ್ಕೇಲು ಇದರ ಮೂಲಕ ಮಕ್ಕಳು ಕಲಿತ್ರೆ ಪ್ರಯೋಗಾಲಯದಲ್ಲಿ ಈ ತರ ದಾರಗಳನ್ನ ಬಳಸಿ ಮೊಳೆಗಳನ್ನ ಹಾಕಿ ಬೇರೆ ಬೇರೆ ಆಕಾರಗಳಿಗೆ ದಾರಗಳನ್ನ ಸುತ್ತುವ ಮೂಲಕ ಅವ್ರು ಕಲಿಬಹುದು ಅಂತ ತಾವ್ ಹೇಳಿ.
2: ಇದರಲ್ಲಿ ಮೇಡಮ್ ಏನಂದ್ರ ಸ್ಟ್ರಿಂಗ್ ಆರ್ಟ್ ಅಂತ ಬರ್ತದೆ,
1: ದಾರದ ಒಂದು ಕಸೂತಿ ತರ.
2: ಸ್ಟ್ರಿಂಗ್ ಆರ್ಟ್ ಅಂತಂದ್ರೆ ಇದು ಒಂದು ಆರ್ಟ್ ಅಂದ್ರೆ ಇಲ್ಲಿ ಆರ್ಟ್ನು ಕೂಡ ಸ್ಟ್ರಿಂಗ್ ನಲ್ಲಿ ಇರೋದ್ರೆ ಸ್ಟ್ರಿಂಗ್ ಅನ್ನ ನಾವು ಬೇರೆ ಬೇರೆ ವಿಧದ ರೀತಿಯಲ್ಲಿ ಮೊಳೆಗಳನ್ನು ಹೊಡೆದು ದಾರಗಳನ್ನ ಬೇರೆ ಬೇರೆ ಕಲರ್ ನಿಂದ ವಿನ್ಯಾಸ ಮಾಡಿದಾಗ ಬೇರೆ ಬೇರೆ ಆರ್ಟ್ ಗಳನ್ನು ಕೂಡ ನಾವು ಇದರಲ್ಲಿ ಮಾಡಬಹುದು. ಇದು ಒಂದು ಎಂಟರ್ಟೈನ್ಮೆಂಟ್, ಒಂದು ಸ್ಕಿಲ್ ಬೆಳೀತದ, ಮತ್ತೆ ಮನೆಯಲ್ಲಿನೂ ಕೂಡ ಇದನ್ನ ಉಪಯೋಗ ಮಾಡ್ಲಿಕ್ಕೆ.
1: ಹೌದು, ಡೆಕೋರೇಟಿವ್ ಎಷ್ಟೋ ಮನೆಗಳಲ್ಲಿ ನೋಡಿವಿ ಈ ತರ ಮಾಡಿ ಅದಕ್ಕೆ ಒಂದು ಫ್ರೇಮ್ ಹಾಕಿ ಗೋಡೆಗೆ ನೇತ್ ಹಾಕಿರುವಂತ ಉದಾಹರಣೆಗಳು ಕೂಡ ಇದೆ. ಈಗ ಕೀರ್ತಿ ಅವರೇ, ಈ ತರದ ಒಂದು ದಾರ ಜ್ಯಾಮಿತಿಯನ್ನ ಬಳಸಿ ನಮ್ಮ ದೈನಂದಿನ ಜೀವನದಲ್ಲಾಗ್ಲಿ ನಮ್ಮ ಸುತ್ತಮುತ್ತಲಿನ ಜೀವನದಲ್ಲಾಗ್ಲಿ ಇದನ್ನ ಬಳಸಬಹುದಾ? ಯಾವ್ಯಾವ ಸಂದರ್ಭದಲ್ಲಿ ಬಳಸಬಹುದು?
0: ಬಳಸಬಹುದು ಮೇಡಮ್,
2: ನಿತ್ಯ ಜೀವನದಲ್ಲಿ ಬಳಸಬಹುದು ಮೇಡಮ್. ಇದು ನಮ್ಮ ಎಲ್ಲಾ ಪ್ರಯೋಗಾಲಯದಲ್ಲಿ ಒಂದು ಮಾದರಿಯನ್ನು ಇಟ್ಟಿರ್ತೀವಿ ನಾವು. ಸ್ಟ್ರಿಂಗ್ ಜಾಮೆಟ್ರಿ ಒಂದು ಅಥವಾ ಎರಡು ಮಾದರಿಗಳನ್ನು ಬೇರೆ ಬೇರೆ ಒಂದು ಕಾನ್ಸೆಪ್ಟ್ ಮೇಲೆ ಸ್ಕ್ವೇರ್ ಆಗಿರ್ಬೋದು, ಸರ್ಕಲ್ ಮೇಲೆ ಸ್ಟ್ರಿಂಗ್ ಜಾಮೆಟ್ರಿ ಆಗಿರ್ಬೋದು, ಅಥವಾ ಒಂದು ಪ್ಲಸ್ ಆಕಾರದಲ್ಲಿ ಮಾಡಿರುವಂತ ಸ್ಟ್ರಿಂಗ್ ಜಾಮೆಟ್ರಿ ಆಗಿರ್ಬೋದು, ಅವುಗಳನ್ನ ಮಾಡಿ ನಿತ್ಯ ಜೀವನದಲ್ಲಿ ಇದನ್ನ ಮನೆಯಲ್ಲಿ ಡೆಕೋರೇಟಿವ್ ಜಾಮೆಟ್ರಿ ಆಗಿ ಬಳಸಬಹುದು. ನೀವು ಕೇಳಿದ ಪ್ರಶ್ನೆಗೆ ಅಂದ್ರೆ ನಿತ್ಯ ಜೀವನದಲ್ಲಿ ಇದನ್ನ ನಾವು ಮನೆಯಲ್ಲಿ ಯೂಸ್ ಮಾಡ್ಲಿಕ್ಕೆ ಯಾವುದೋ ಒಂದು ಮಾರ್ಕೆಟ್ ಹೋಗಿ ತರೋದಕ್ಕಿಂತ ವಿದ್ಯಾರ್ಥಿಯನ್ನ ತಮ್ಮ ಪ್ರಯೋಗಶಾಲೆಯಲ್ಲಿ ಕಲಿತು ಗಣಿತ ಪ್ರಯೋಗಾಲಯದಲ್ಲಿ ಕಲಿತು ಇವುಗಳನ್ನ ಉಪಯೋಗ ಮಾಡಿಕೊಂಡು ಮನೆಯಲ್ಲೂ ಹಾಕೋಬಹುದು.
1: ಅಂದ್ರೆ ಅವರ ಒಂದು ಕ್ರಿಯೇಟಿವಿಟಿ ಹೆಚ್ಚು,
2: ಕ್ರಿಯೇಟಿವಿಟಿ ಹೆಚ್ಚಾಗುತ್ತೆ.
0: ಇನ್ನೊಂದ್ ರೀತಿ ಹೆಂಗಾಗ್ತದೆ ಅಂದ್ರೆ ಮೇಡಮ್, ಇದರಲ್ಲಿ ಈಗ ಇನ್ನು ಶಾಲಿ ಇನ್ನು ಕಲ್ತಿಲ್ಲಪ್ಪ, ಯಾರೋ ಒಬ್ರು ಗೌಂಡಿ ಕೆಲಸ ಮಾಡ್ತಿದ್ದಾರೆ ಅಂತ ತಿಳ್ಕೊ, ಅವರು ಕೂಡ ಸ್ಟ್ರಿಂಗ್ ಜಾಮೆಟ್ರಿ ಯೂಸ್ ಮಾಡಿರ್ತಾರೆ.
1: ಗೊತ್ತಿಲ್ಲದೆ
0: ಈಗ ಅದು ಸಮವಾಗಿ ಐತಿ ಅಂತ ನೋಡ್ಲಿಕ್ಕೆ ಮೇಡಮ್ ಅವ್ರು ದಾರ ಇಟ್ಕೊಂಡು ಸಮತಟ್ಟಾಗಿ ಐತನ ಇಲ್ಲೋ ಅಂತಂದ ಹೇಳಿ, ಅಥವಾ ಇಟ್ಟಂಗಿ ಕಟ್ಬೇಕಂತಂದ್ರು ಕೂಡ ಅವ್ರು ಸ್ಟ್ರಿಂಗ್ ಹಿಡ್ಕೊಂಡು ನೋಡ್ತಿತ್ತು, ಅದು ಕೂಡ ಸ್ಟ್ರಿಂಗ್ ಜಾಮೆಟ್ರಿನೇ. ಅಲ್ಲಿ ಒಂದು ಸರಳ ರೇಖೆ ಉಂಟಾಗ್ತದೆ. ಆಮೇಲೆ ನಾವು ಸ್ಪೋರ್ಟ್ಸ್ ಅಲ್ಲಿ ಖೋಖೋ ಆಡುವಾಗೆಲ್ಲ ಬೌಂಡ್ರಿ ಲೈನ್ಸ್ ಎಲ್ಲ ಹಾಕ್ಬೇಕಂತಂದ್ರೆ ಮಕ್ಕಳಿಗೆ ನಾವು ದಾರ ಹಿಡ್ಕೊಂಡು ಹಿಡಿಕೆ ಹೇಳ್ತೀವಿ, ಒಂದು ದಾರ ಇನ್ನೊಬ್ಬ ಹಿಡ್ಕೊಂಡಿರ್ತಾನೆ ಇನ್ನೊಬ್ಬ ದಾರ ಇನ್ನೊಬ್ಬ ಹಿಡ್ಕೊಂಡಿದ್ರೆ ಅದ್ರ ಗುಂಟ ನಾವು ಸುಣ್ಣ ಅದನ್ನ ಹಾಕೋತ ಬಂದ್ರೆ ಅಲ್ಲೂ ಕೂಡ ಸ್ಟ್ರಿಂಗ್ ಜಾಮೆಟ್ರಿ ಸರಳ ರೇಖೆ ಉಂಟಾಗ್ತದೆ. ಸೊ ಇದು ಕಟ್ಟಡದಲ್ಲಿ ಬಂತು ಮ್ಯಾಮ್, ರಂಗೋಲಿ ಹಾಕ್ಬೇಕಂತಂದಾಗ ಅವಾಗ ನಾವು ಸ್ಟ್ರಿಂಗ್ ಜಾಮೆಟ್ರಿ,
1: ಎಳೆ ರಂಗೋಲಿಗಳು
0: ಅಲ್ಲಿ ಬರ್ತದೆ.
1: ಆಮೇಲೆ ಈಗ ನಮ್ಮ ರೈತಾಪಿ ಜನರು ಕೂಡ ಹೊಲದಲ್ಲಿ ಸಸಿಗಳನ್ನ ನೆಡಬೇಕಾದಾಗ ಅವರು ಕೂಡ ಒಂದು
2: ಡಿಸ್ಟೆನ್ಸ್ ನಲ್ಲಿ ಬೀಜಗಳನ್ನ ಬಿತ್ತಾರೆ, ಅದು ಒಂದು ಜಾಮೆಟ್ರಿನ
0: ಅಲ್ಲಿ ಕೂಡ ಸ್ಟ್ರಿಂಗ್ ಜಾಮೆಟ್ರಿ ಅವ್ರಿಗೆ ಉಪಯೋಗ ಆಗ್ತದೆ.
1: ಮತ್ತೆ ಈ ರಸ್ತೆ ನಿರ್ಮಾಣದಲ್ಲಿ ಕೂಡ ನಾವು ಇದನ್ನ ನೋಡ್ತಿರ್ತೀವಿ,
2: ಮೈಲ್ಗಲ್ಗಳನ್ನ ಒಂದೊಂದು ಕಿಲೋಮೀಟರ್ ಅಂತರದಲ್ಲಿ.
1: ಈಗ ಕೀರ್ತಿ ಅವರ ಕಾರ್ಯಕ್ರಮವನ್ನ ಕೇಳ್ತಾ ಇರುವಂತ ನಮ್ಮ ಕೇಳುಗರು, ಅದರಲ್ಲಿ ವಿದ್ಯಾರ್ಥಿಗಳು ಕೂಡ ಇದ್ದಿರಬಹುದು, ಅವರು ಈ ಸ್ಟ್ರಿಂಗ್ ಜಾಮೆಟ್ರಿಯನ್ನ ಬಳಸಿಕೊಂಡು ಏನಾದ್ರೂ ಚಟುವಟಿಕೆಯನ್ನ ಮಾಡಬಹುದಾ? ಅವ್ರಿಗೇನಾದ್ರೂ ತಾವು ಗೈಡೆನ್ಸ್ ಕೊಡ್ತೀರಾ?
0: ಮಾಡಬಹುದು ಮೇಡಮ್. ಇಲ್ಲಿ ಮಕ್ಕಳ ಲೆವೆಲ್ ಮೇಲೆ ನಾವು ಹೇಳ್ತಾ ಹೋದ್ರೆ, ಅವರ ಲೆವೆಲ್ ಮೇಲೆ ಅಂದ್ರೆ ಪ್ರೈಮರಿ ಮಕ್ಕಳಿಗೆ ಆಗ್ಲೇ ಹೇಳಿದ ಹಾಗೆ ಒಂದು ತುದಿಗೆ ಪೆನ್ಸಿಲ್ ಕಟ್ಟಿ ಇನ್ನೊಂದು ತುದಿಗೆ ಕೈಯಲ್ಲಿ ಹಿಡಿದು ಹೇಳಿದ್ರೆ ಒಂದು ವೃತ್ತ ಆಗ್ತದೆ, ಹಂಗೆ ತ್ರಿಭುಜ ಮಾಡಬಹುದು, ಹಂಗೆ ಆಯ್ತ ಎಲ್ಲ ಮಾಡಬಹುದು, ಅವರು ಚತುರ್ಭುಜನ ರಚಿಸಬಹುದು. ಇನ್ನ ಅಪರ್ ಕ್ಲಾಸಿಗೆ ಹೋದ್ರೆ ಅಂದ್ರೆ ಪಿ ಯು ಸಿ ಲೆವೆಲ್ ಮಕ್ಕಳಿಗೆ ಹೋಗ್ಬೇಕಂದ್ರೆ ಅಲ್ಲಿ ಪ್ಯಾರಾಬೋಲಾ ಅವನ್ನೆಲ್ಲ ಮಾಡ್ಬೇಕಾದಾಗ ಇಂಟ್ರೆಸ್ಟಿಂಗ್ಲಿ ಮಾಡ್ಬೇಕಂತಂದ್ರೆ ಸರ್ ಹೇಳಿದಾಗ ಮೊಳೆಗಳನ್ನ ಒಂದೊಂದು ಸೆಂಟಿಮೀಟರ್ ಅಳತೆ ಅಲ್ಲಿ ಹಾಕಿ ಪ್ಲಸ್ ಆಕಾರದಾಗ ಇಟ್ಕೊಂಡು ಮೇಲೆ 7 ಪಿನ್, ಕೆಳಗೆ 7 ಪಿನ್, ಎಡಗಡೆ 7, ಬಲಗಡೆ 7 ಮೊಳೆಗಳನ್ನ ಹಾಕಿ ಫಸ್ಟ್ ಕ್ವಾಡ್ರೆಂಟ್ ಆ ಫಸ್ಟ್ ಚತುರ್ಥಾಂಕವನ್ನ ನೋಡಿ ಅದರಲ್ಲಿ ಒಂದೇ ಮೊಳೆಯಿಂದ ಒಂದೇ ಮೊಳೆ, ಎರಡನೇ ಮೊಳೆಯಿಂದ ಎರಡನೇ ಮೊಳೆ, ಹಿಂಗ್ ಮಾಡ್ತಾ ಹೋದಾಗ ಅದು ಒಂಥರ ಪ್ಯಾರಾಬೋಲಾ ಆಕಾರ ಸಿಗ್ತದೆ. ಸೊ ಪ್ಯಾರಾಬೋಲಾ ಆಕಾರ ಇದ್ರಲ್ಲಿ ರೆಡಿ ಮಾಡ್ಕೋಬಹುದು. ಪ್ಯಾರಾಬೋಲಾ, ಎಲಿಪ್ಸ್, ಹೈಪರ್ಬೋಲಾ, ಇವನ್ ವೃತ್ತ ಕೂಡ ಈ ಸ್ಟ್ರಿಂಗ್ ಜಾಮೆಟ್ರಿಯಿಂದ ಮಾಡ್ಕೋಬಹುದು. ಇದನ್ನ ಅವ್ರ ಮನೇಲೆ ಮೊಳೆ ಹೊಡ್ಕೊಂಡು ಇಂಟ್ರೆಸ್ಟಿಂಗ್ಲಿ, ಸಪೋಸ್ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ಅವ್ರ ಮೊಳೆ ಹೊಡ್ಕೊಂಡು ಇದನ್ನ ಟ್ರೈ ಮಾಡಬಹುದು ಮೇಡಮ್. ಪ್ರೈಮರಿ ಮಕ್ಕಳಂದ್ರು ಆರಾಮ್ಸೆ ದಾರವನ್ನ ತಗೊಂಡು ಡೈರೆಕ್ಟ್ ಈಗ ಪುಸ್ತಕದ ಸುತ್ತಳತೆ ಕಂಡು ಹಿಡಿಯಿರಿ ಅಂತ ಹೇಳಿದಾಗ ಅವ್ರಿಗೆ ಸ್ಕೇಲ್ ಕೊಟ್ಟು ಕಂಡು ಹಿಡಿಯೋದು ಹೇಳಕ್ಕಿನ ಒಂದು ದಾರವನ್ನ ಕೊಟ್ಟು ಆ ದಾರ ಪೂರ್ತಿ ಪುಸ್ತಕದ ಅಳತೆ ಹಿಡ್ಕೊಂಡು ನಂತರ ಆ ದಾರವನ್ನ ಇಂಚು ಪಟ್ಟಿಯ ಮೇಲೆ ಇಟ್ಕೊಂಡು ಎಷ್ಟು ಅಳತೆ ಐತೆ ಅಂತ ಹೇಳಿಬಿಟ್ರೆ ಓ ಇದು ಸುತ್ತಳತೆ ಅಂತ ಗೊತ್ತಾಗ್ತದೆ. ಸೊ ಈ ರೀತಿ ಚಟುವಟಿಕೆಗಳನ್ನ ಮಾಡಿಸಬಹುದು ಮೇಡಮ್.
1: ಅಂದ್ರೆ ಇದು ಒಂಥರ ಕುತೂಹಲ ಭರಿತವಾದದ್ದು, ಮಕ್ಕಳು ಒಂಥರ ಆಡ್ತಾ ಗಣಿತ ಕಲಿಬಹುದು ಅಂತ ನಾವು ಹೇಳ್ತೀವಿ.
2: ಮಾಡುತ್ತಾ ಕಲಿ ಅನ್ನೋ ಒಂದು ತತ್ವದ ಮೇಲೆ ಇದು ಸ್ಟ್ರಿಂಗ್ ಜಾಮೆಟ್ರಿಯನ್ನ ಬಳಸ್ಕೋಬಹುದು, ಮತ್ತೆ ವಿದ್ಯಾರ್ಥಿಗಳನ್ನ ಇದನ್ನ ತಾವೇ ಮಟೀರಿಯಲ್ ಅನ್ನು ಸೆಲೆಕ್ಷನ್ ಮಾಡಿ ಪ್ಲೈವುಡ್ ತಗೋಬೇಕು, ಫೋಮ್ ತಗೋಬೇಕು, ಏನು ತಗೋಬೇಕು ಅನ್ನೋದನ್ನು ಸೆಲೆಕ್ಟ್ ಮಾಡಿಕೊಂಡು ತಾವೇ ಇದನ್ನು ಮಾಡೋದರಿಂದ ಮಾಡುತ್ತಾ ಕಲಿ ಅನ್ನೋ ತತ್ವಕ್ಕೆ ಇದೊಂದು ಸ್ಟ್ರಿಂಗ್ ಜಾಮೆಟ್ರಿ ಬೆಸ್ಟ್ ಮಾಡೆಲ್ ಇನ್ ದ ಮ್ಯಾಥಮೆಟಿಕ್ಸ್ ಲ್ಯಾಬ್.
1: ಈಗ ಈ ಮಕ್ಕಳು ಮನೆಯಲ್ಲಿ ಪ್ರಯೋಗ ಮಾಡೋದು ಅಂತಾದರೆ ದಾರ

0: ಸೂತ್ರವನ್ನು ಹಿಡಿದು ಎಳೆದಾಗ ಯಾವ್ಯಾವ ಆಕಾರದಲ್ಲಿ ಅವರು ಈ ಗಣಿತದ ಆಕೃತಿಗಳನ್ನು ಮಾಡಬಹುದು ಅಂತ ಹೇಳ್ತೀರಿ?
1: ಜ್ಯಾಮಿತಿಯ ಎಲ್ಲ ಆಕಾರಗಳನ್ನು ಕೂಡ ಅವರು ಈ ದಾರ ಜ್ಯಾಮಿತಿಯಿಂದ ಮಾಡಬಹುದು.
0: ಈಗ ಉದಾಹರಣೆಗೆ ದಾರವನ್ನ ಎಳೆದು ಹಿಡಿದ್ರೆ ಯಾವ ಆಕಾರ ಸಿಗ್ತದೆ?
1: ಅರ್ಧ ಹಾಕಿದ್ರೆ ಅರ್ಧ ವೃತ್ತ, ಅವಾಗ ವ್ಯಾಸ ಗೊತ್ತಾಗ್ತೈತಿ, ಅರ್ಧ ವೃತ್ತ ಗೊತ್ತ. ನಾ ಎಲ್ಲಿಂದ ಸ್ಟಾರ್ಟ್ ಮಾಡಿದ್ದೆ ಅಲ್ಲಿಗೆ ಎಂಡ್ ಮಾಡಿದ್ರೆ ಪೂರ್ತಿ ವೃತ್ತ ಸಿಗ್ತದ್ರಿ.
0: ಬರೀ ಸೀದಾ ಎಳೆದು ಹಿಡಿದ್ರೆ ಅದು ಒಂದು ನೇರ ರೇಖೆಯಾಗಿ ಮಕ್ಕಳು ಅರ್ಥ ಮಾಡ್ಕೋಬಹುದು, ಅಂದ್ರೆ ಚಿಕ್ಕ ಮಕ್ಕಳು. ಈಗ ಮೂರು ಬಿಂದುಗಳಿಂದ ಒಂದು ದಾರವನ್ನ ಎಳೆದು ಹಿಡಿದಾಗ ತ್ರಿಭುಜ ಆಕೃತಿ ಸಿಗ್ತದೆ.
1: ಹೌದು,
0: ಈ ತರದಲ್ಲಿ ಮಕ್ಕಳು ನಿರಂತರವಾಗಿ ಪ್ರಯೋಗವನ್ನ ಮನೆಯೊಳಗ ಮಾಡಬಹುದು ಅಂತ ತಾವು ಹೇಳ್ತೀರಿ.
1: ಇದರಲ್ಲಿ ಬಾಹುಗಳ ಲೆಕ್ಕನೂ ಸಿಗ್ತದೆ ಮೇಡಮ್ ಅವ್ರಿಗೆ. ಐದು ಬಾಹುಗಳನ್ನ ರಚಿಸ್ರಿ ಅಂದ್ರೆ ಅದೇ ಸ್ಟ್ರಿಂಗ್ ಅಲ್ಲಿ ಐದು ಮೊಳೆಗಳನ್ನ ಹಾಕಿ ಐದು ಬಾಹುಗಳು. ಆರು ಬಾಹುಗಳು ಬೇಕು ಅಂತಂದ್ರೆ ಷಟ್ಭುಜಾಕೃತಿ ಆರು ಬಾಹುಗಳನ್ನು ಹಿಡಿದು ಹೇಳ್ಬೋದು ಅವ್ರು. ಸೊ ಬಾಹುಗಳ ಲೆಕ್ಕ ಸಿಗ್ತದ್ರಿ ಇಲ್ಲಿ.
2: ಐದು ಬಾಹು ಅಂದ್ರೆ ಪೆಂಟಾಗೋನ್ ಶೇಪ್,
1: ಪೆಂಟಾಗೋನ್ ಹೆಕ್ಸಾಗೋನ್.
0: ಅಂದ್ರೆ ಇಲ್ಲಿ ವೃತ್ತ, ಚೌಕ, ಆಯತ, ಪಂಚಾಕೃತಿ ಮತ್ತು
1: ಷಡ್ಭುಜಾಕೃತಿ
0: ಸಪ್ತಭುಜಾಕೃತಿ ಮಕ್ಕಳು ಮನೆಯಲ್ಲಿ ಮಾಡಬಹುದು.
1: ಜ್ಯಾಮಿತಿ ಎಲ್ಲಾ ಆಕಾರಗಳನ್ನು ಮಾಡಬಹುದು,
0: ವೃತ್ತನು ಮಾಡಬಹುದು. ಜೊತೆಗೆ ತಾವು ಹೇಳಿದಂಗೆ ಈ ಮೊಳೆಗಳನ್ನ ಅವ್ರು ಹಾಕಬೇಕಾದಾಗ ಎಷ್ಟೆಷ್ಟು ಗ್ಯಾಪ್ ನಿಂದ ಮೊಳೆ ಹಾಕ್ತೀವಿ, ಎಷ್ಟು ಸೆಂಟಿಮೀಟರ್ ಬಿಟ್ಟಿದೀವಿ, ಎಷ್ಟು ಇಂಚ್ ಬಿಟ್ಟಿದೀವಿ,
2: ಒಂದ್ ಇಂಚಿಗೆ ಒಂದಂತೆ,
0: ಅಲ್ಲೂ ಕೂಡ ಅವರು ಶಿಸ್ತನ್ನ ಕಲಿಬಹುದು ಗಣಿತವನ್ನ ಮಾಡ್ತಾ ಮಾಡ್ತಾ. ಧನ್ಯವಾದಗಳು ಕೀರ್ತಿ ಅವರೇ ಹಾಗೂ ಡಾಕ್ಟರ್ ಬೋಳಿ ಶೆಟ್ಟಿ ಅವರೇ. ಈ ದಾರ ಜ್ಯಾಮಿತಿ ಅಂದ್ರೆ ಸ್ಟ್ರಿಂಗ್ ಜ್ಯಾಮಿಟ್ರಿ, ಇದು ನಮ್ಮ ಕೈಯಲ್ಲೇ ಇರುವಂತ ಒಂದು ಸರಳವಾದ ಕಲಿಕಾ ಸಾಧನ. ಇದನ್ನ ಹೆಚ್ಚು ಶ್ರಮ ಇಲ್ಲದೆ, ಗಣಿತ ಅಂದ್ರೆ ಏನಪ್ಪಾ ಅಂತ ಪ್ರಶ್ನಾರ್ಥಕ ಚಿಹ್ನೆ ಮಾಡ್ಕೊಳ್ಳದೆ, ಆಟ ಆಡ್ತಾ ಆಡ್ತಾ ಈ ಗಣಿತದ ಆಕಾರಗಳನ್ನ ಕಲಿಬಹುದು ಮನೆಯಲ್ಲಿ ಅನ್ನುವಂತ ಉತ್ತಮ ವಿಷಯಗಳನ್ನ ನಮ್ಮ ಮಕ್ಕಳಿಗೆ ಕೇಳುಗರಿಗೆ ತಾವು ತಿಳಿಸಿಕೊಟ್ಟಿದ್ದೀರಿ. ಇದು ಸರಳ ದಾರದಿಂದ ದೊಡ್ಡ ಜ್ಞಾನವನ್ನ ನಾವು ಹೇಗೆ ಪಡಿಬಹುದು ಅನ್ನೋ ಮಾಹಿತಿಯನ್ನು ಕೂಡ ಮಾಡಿಕೊಟ್ಟಿದ್ದೀರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇದರ ಬಗ್ಗೆ ಮಾಹಿತಿ ಮಾಡಿಕೊಟ್ಟದಕ್ಕೆ ಧನ್ಯವಾದಗಳು. ಮತ್ತೆ ಬರುವ ಕಾರ್ಯಕ್ರಮದಲ್ಲಿ ಭೇಟಿ ಮಾಡೋಣ. ನಮಸ್ಕಾರ.
2: ನಮಸ್ಕಾರ.
1: ನಮಸ್ಕಾರ ಮೇಡಮ್.
3: ಆಲಯ ಗಣಿತ ಪ್ರಯೋಗಾಲಯ ನೋಡಿ ಕಲಿ ಮಾಡಿ ತಿಳಿ.
4: ಆತ್ಮೀಯ ಕೇಳುಗರೆ, ಆಲಯ ಗಣಿತ ಪ್ರಯೋಗಾಲಯ ನೋಡಿ ಕಲಿ ಮಾಡಿ ತಿಳಿ ಈ ಕಾರ್ಯಕ್ರಮ ಕುರಿತು ತಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ಈ ವಿಳಾಸಕ್ಕೆ ತಿಳಿಸಿ. ವಿಳಾಸ: ಯೂನಿವರ್ಸಿಯಲ್ ಸೈಂಟಿಫಿಕ್ ಕಂಪನಿ, ಭಾವಸಾಗರ ಮಂಗಲ ಕಾರ್ಯಾಲಯ, ಓಲ್ಡ್ ಡಿಎಸ್ಪಿ ಆಫೀಸ್ ಹತ್ತಿರ, ಧಾರವಾಡ 580008. ಮೊಬೈಲ್ ಸಂಖ್ಯೆ 83106880071. ಮೊಬೈಲ್ ಸಂಖ್ಯೆ ಮತ್ತೊಮ್ಮೆ 8310688071.
3: ನೋಡುತ್ತ ನೋಡುತ್ತ ಮಾಡುತ್ತ ಮಾಡುತ್ತ ಗಣಿತವ ಕಲಿತು ತಿಳಿಯುವುದ ಸೊಗಸು.
4: ಈ ಕಾರ್ಯಕ್ರಮದ ಪ್ರಾಯೋಜಕರು ನಿಡುವಣಿ ಪಿಯುಸಿ ವಿಜ್ಞಾನ ಮತ್ತು ವಾಣಿಜ್ಯ ಕಾಲೇಜು, ಧಾರವಾಡ.
3: ಗಣಿತವ ಕಲಿತು ತಿಳಿಯುವುದ ಸೊಗಸು.
5: ಇದುವರೆಗೆ ಆಲಯ ಗಣಿತ ಪ್ರಯೋಗಾಲಯ ನೋಡಿ ಕಲಿ ಮಾಡಿ ತಿಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೇಳಿದಿರಿ.
6: ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣಿಕ್,
5: ಪ್ರಸ್ತುತಿ ನೆರವು ಸುಮಾ ಸುರೇಶ್ ಹಾಗೂ ತ್ರಿವೇಣಿ ಬೆಟಗೇರಿ.
7: ಆಕಾಶವಾಣಿ ಧಾರವಾಡ.
4: ಶ್ರೀ ಜಗದ್ಗುರು ತೋಂಟದಾರ್ಯ ವಿದ್ಯಾಪೀಠದ ಧಾರವಾಡದ ಹಿರೇಮಲ್ಲೂರೀಶ್ವರನ್ ಪದವಿ ಪೂರ್ವ ವಿಜ್ಞಾನ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯದಲ್ಲಿ ಈ ಸಾಲಿಗೆ ಪಿಯುಸಿ ವಿಜ್ಞಾನ ಹಾಗೂ ವಾಣಿಜ್ಯಕ್ಕಾಗಿ ಪ್ರವೇಶಗಳು ಪ್ರಾರಂಭ.
8: ಕಾಲೇಜಿನ ವಿಶೇಷತೆ, ಪಿಯು ಬೋರ್ಡ್ನಿಂದ ಎ ಗ್ರೇಡ್ ಪಡೆದಿದೆ.
4: ಪ್ರಥಮ ರ್ಯಾಂಕ್ ಪಡೆದ ವಿದ್ಯಾರ್ಥಿಗೆ 10 ಗ್ರಾಂ ಚಿನ್ನದ ಪದಕ.
8: ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ 4 ಲಕ್ಷ ರೂಪಾಯಿ ಶಿಷ್ಯವೇತನ.
4: ಸುಸಜ್ಜಿತ ಗ್ರಂಥಾಲಯ, ಪ್ರಯೋಗಾಲಯಗಳು, ನುರಿತ ಅಧ್ಯಾಪಕರಿಂದ ಪರಿಣಾಮಕಾರಿ ಬೋಧನೆ.
8: ವಸತಿ ನಿಲಯದ ವ್ಯವಸ್ಥೆ, ಸಿಇಟಿ, ಜೆಡಬ್ಲ್ಯೂ, ನೀಟ್ ಮತ್ತು ಬಿಎಸ್ಸಿ ಅಗ್ರಿ ಪರೀಕ್ಷೆಗಳಿಗೆ ವಿಶೇಷ ತರಬೇತಿ.
4: ಹಿರೇಮಲ್ಲೂರು ಈಶ್ವರನ್ ಪದವಿ ಪೂರ್ವ ವಿಜ್ಞಾನ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯ, ಧಾರವಾಡ.
8: ಸಂಪರ್ಕಿಸಿ
4: 8277583580,
8: 8277583612.

0: ನಿಮ್ಮ ಕುಟುಂಬಕ್ಕೆ ನೀಡಿ ಸುರಕ್ಷಿತ ಜೀವನ ಆರ್ಪಿಎಲ್ಐ ಲೈಫ್ ಇನ್ಸೂರೆನ್ಸ್ ಪಾಲಿಸಿಯೊಂದಿಗೆ. ನಿಮ್ಮ ಸಮೀಪದ ಅಂಚೆ ಕಚೇರಿಯನ್ನು ಇಂದೇ ಸಂಪರ್ಕಿಸಿ ಅಥವಾ ಲಾಗಾನ್ ಮಾಡಿ www.indiapost.gov.in.
1: ಮಾನನೀಯ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಜಿ ಕಾ ದೇಶ ಕೆ ಸಭಿ ಎಕ್ಸಾಮ್ ವಾರಿಯರ್ಸ್ ಕೆ ಲಿಯೆ ವಿಶೇಷ ಸಂದೇಶ.
2: ಅಗರ್ ಟೈಮ್ ಮ್ಯಾನೇಜ್ಮೆಂಟ್ ಸೀಖ ಲಿ ಔರ್ ಸಮಯ ಕಾ ಪ್ರೊಡಕ್ಟಿವ್ ಯೂಸ್ ಸೀಖ ಲಿಯಾ ತೋ ಆಪ್ ದೇಖಿಯೇ ಆಪ್ ಕಭೀ ಭೀ ಪ್ರೆಶರ್ ನಹೀ ಲಗೇಗಾ, थकान नहीं लगेगी.
1: NCPCR आयोजित कर रहा है परीक्षा पर्व, जिसके लाइव सेशन के दौरान आप परीक्षा से संबंधित प्रश्न एक्सपर्ट से पूछ सकते हैं, जो कि 23 अप्रैल से 23 मई तक चलेंगे. अधिक जानकारी के लिए www.

0: www.gov.in ಪರ್ ಲಾಗಿನ್ ಕರೆ.
1: ದಾವಣಗೆರೆಯ ಜಿಎಂ ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್, ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು ಪ್ರವೇಶಾತಿಗಾಗಿ ಸಂಪರ್ಕಿಸಿ 9364099712. ವೆಬ್ಸೈಟ್ gmu.ac.in.
2: ಇನ್ನು ಮುಂದೆ 7:35 ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು ಬೆಂಗಳೂರು ಕೇಂದ್ರದಿಂದ.

0: ಕಟ್ಟಿದ ಬೊಗಸೆಯಲ್ಲಿ ಬೀಳುವುದು ನಮ್ಮ ಪಾಲಿನದ್ದು ಮಾತ್ರ.
1: ನಮ್ಮದಲ್ಲದ್ದು ಒಂದೊಮ್ಮೆ ಬಿದ್ದರೂ ಬೆರಳ ಸಂದಿಯ ನೀರಿನಂತೆ ಸೋರಿ ಹೋಗುವುದು.
0: ಹಾಗಾಗಿ ಬದುಕು ನೀಡಿದ್ದನ್ನು ಸ್ವೀಕರಿಸೋಣ.
1: ಬಯಸಿದ್ದು ಸಿಗದಿದ್ದಾಗ ಬೀಳದೆ ಭವಿಷ್ಯದ ಭರವಸೆಯಿಂದ ಎದ್ದು ನಿಲ್ಲೋಣ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು. ಪಶ್ಚಿಮ ಬಂಗಾಳದ ಮೊದಲ ಬಿಜೆಪಿ ಮುಖ್ಯಮಂತ್ರಿಯಾಗಿ ಇಂದು ಸುವೇಂದು ಅಧಿಕಾರಿ ಪ್ರಮಾಣವಚನ ಸ್ವೀಕಾರ. ತಮಿಳುನಾಡು ರಾಜಕೀಯದಲ್ಲಿ ಅನಿಶ್ಚಿತತೆ ಮುಂದುವರಿಕೆ. ಟಿವಿಕೆ ಪಕ್ಷಕ್ಕೆ ಬೆಂಬಲ ನಿರಾಕರಿಸಿದ ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್. ಎನ್ಐಎ ಪ್ರಕರಣಗಳ ತ್ವರಿತ ವಿಚಾರಣೆಗೆ ವಿಶೇಷ ನ್ಯಾಯಾಲಯ ಸ್ಥಾಪಿಸಲು ಸುಪ್ರೀಂಕೋರ್ಟ್ ಆದೇಶ. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಅಮೆರಿಕ ಬೆಂಬಲಿತ ಕರಡು ನಿರ್ಣಯ ತಿರಸ್ಕರಿಸಿದ ಇರಾನ್, ರಾಜಕೀಯ ಪ್ರೇರಿತವೆಂದು ಟೀಕೆ. ಎಎಫ್ಸಿ ಏಷ್ಯನ್ ಕಪ್ ಫುಟ್ಬಾಲ್ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ ಭಾರತದ 17 ವರ್ಷದೊಳಗಿನವರ ಬಾಲಕಿಯರ ತಂಡ. ವಾರ್ತೆಗಳ ವಿವರ. ಪಶ್ಚಿಮ ಬಂಗಾಳದ ಮೊದಲ ಬಿಜೆಪಿ ಮುಖ್ಯಮಂತ್ರಿಯಾಗಿ ಸುವೇಂದು ಅಧಿಕಾರಿ ಇಂದು ಪ್ರಮಾಣವಚನ ಸ್ವೀಕರಿಸಲಿದ್ದಾರೆ. ಕೋಲ್ಕತ್ತಾದ ಬ್ರಿಗೇಡ್ ಪರೇಡ್ ಮೈದಾನದಲ್ಲಿ ಈ ಸಮಾರಂಭ ನಡೆಯಲಿದ್ದು, ಪ್ರಧಾನಿ ನರೇಂದ್ರ ಮೋದಿ, ಗೃಹ ಸಚಿವ ಅಮಿತ್ ಶಾ, ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ನಿತಿನ್ ನಬಿನ್ ಸೇರಿದಂತೆ ಕೇಂದ್ರ ಸಚಿವರು ಹಾಗೂ ಎನ್ಡಿಎ ಆಡಳಿತವಿರುವ ಎಲ್ಲಾ ರಾಜ್ಯಗಳ ಮುಖ್ಯಮಂತ್ರಿಗಳು ಈ ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗಲಿದ್ದಾರೆ. ನಿನ್ನೆ ನಡೆದ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಸಚಿವ ಅಮಿತ್ ಶಾ ಅವರ ಸಮ್ಮುಖದಲ್ಲಿ ಸುವೇಂದು ಅಧಿಕಾರಿ ಅವರನ್ನು ಸರ್ವಾನುಮತದಿಂದ ಶಾಸಕಾಂಗ ಪಕ್ಷದ ನಾಯಕರನ್ನಾಗಿ ಆಯ್ಕೆ ಮಾಡಲಾಯಿತು. ಸಭೆಯ ನಂತರ ಸುವೇಂದು ಅಧಿಕಾರಿ ಪಶ್ಚಿಮ ಬಂಗಾಳ ರಾಜ್ಯಪಾಲ ಆರ್ಎನ್ ರವಿ ಅವರನ್ನು ಭೇಟಿ ಮಾಡಿ ಸರ್ಕಾರ ರಚನೆಯ ಹಕ್ಕು ಮಂಡಿಸಿದರು. ಈ ಚುನಾವಣೆಯಲ್ಲಿ ತೃಣಮೂಲ ಕಾಂಗ್ರೆಸ್ನ 15 ವರ್ಷಗಳ ಸುದೀರ್ಘ ಆಡಳಿತವನ್ನು ಅಂತ್ಯಗೊಳಿಸುವ ಮೂಲಕ ಬಿಜೆಪಿ ಐತಿಹಾಸಿಕ ಜಯ ದಾಖಲಿಸಿದೆ. ತಮಿಳುನಾಡಿನಲ್ಲಿ ಸರ್ಕಾರ ರಚನೆ ಕುರಿತಾದ ಅನಿಶ್ಚಿತತೆ ಮುಂದುವರೆದಿದೆ. ಟಿವಿಕೆ ಮುಖ್ಯಸ್ಥ ಸಿ ಜೋಸೆಫ್ ವಿಜಯ್ ನೇತೃತ್ವದ ಸರ್ಕಾರ ರಚನೆಗೆ ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್ ಐಯುಎಂಎಲ್ ಪಕ್ಷ ಬೆಂಬಲ ನಿರಾಕರಿಸಿದೆ. ಇದು ಸರ್ಕಾರ ರಚನೆ ಪ್ರಕ್ರಿಯೆಗೆ ಹೊಸ ತಿರುವು ನೀಡಿದೆ. ಇಂದು ನಡೆಯಬೇಕಿದ್ದ ಪ್ರಮಾಣವಚನ ಸಮಾರಂಭ ನಡೆಯುವುದು ಬಹುತೇಕ ರದ್ದಾಗಿದ್ದು, ನಟ ವಿಜಯ್ ಬಹುಮತ ಸಾಬೀತುಪಡಿಸಲು ವಿಸಿಕೆ ಬೆಂಬಲದ ನಿರೀಕ್ಷೆಯಲ್ಲಿದ್ದಾರೆ. ಈ ನಡುವೆ ವಿಸಿಕೆ ಶಾಸಕ ವನ್ನಿಯರಸು ತಾವು ಸರ್ಕಾರದಲ್ಲಿ ಭಾಗಿಯಾಗುವುದಾಗಿ ತಿಳಿಸಿದ್ದಾರೆ. ಮತ್ತೊಂದೆಡೆ ಎಎಂಎಂಕೆಯ ಟಿಟಿವಿ ದಿನಕರನ್ ಅವರು ಎಡಪ್ಪಾಡಿ ಪಳನಿಸ್ವಾಮಿ ಅವರನ್ನು ಮುಖ್ಯಮಂತ್ರಿಯನ್ನಾಗಿ ಮಾಡಲು ರಾಜ್ಯಪಾಲರಿಗೆ ಶಾಸಕ ಎಸ್ ಕಾಮರಾಜ್ ಅವರ ಬೆಂಬಲ ಪತ್ರ ಸಲ್ಲಿಸಿ ಅಚ್ಚರಿ ಮೂಡಿಸಿದ್ದಾರೆ. ಐಯುಎಂಎಲ್ ಬೆಂಬಲ ನಿರಾಕರಿಸಿದ ಬೆನ್ನಲ್ಲೇ ತಮಿಳುನಾಡು ರಾಜಕೀಯ ಲೆಕ್ಕಾಚಾರ ತೀವ್ರಗೊಂಡಿದ್ದು, ಯಾರು ಅಧಿಕಾರ ನಡೆಸಲಿದ್ದಾರೆ ಎಂಬ ಕುತೂಹಲ ಮೂಡಿಸಿದೆ. ರಾಷ್ಟೀಯ ತನಿಖಾ ಸಂಸ್ಥೆ ಎನ್ಐಎ ತನಿಖೆ ನಡೆಸುತ್ತಿರುವ ಪ್ರಕರಣಗಳ ವಿಚಾರಣೆಯಲ್ಲಿ ಆಗುತ್ತಿರುವ ವಿಳಂಬವನ್ನು ಗಂಭೀರವಾಗಿ ಪರಿಗಣಿಸಿರುವ ಸರ್ವೋಚ್ಚ ನ್ಯಾಯಾಲಯ ಬಾಕಿರುವ ವಿಚಾರಣೆಗಳಿಗಾಗಿ ಕನಿಷ್ಠ ಒಂದು ವಿಶೇಷ ನ್ಯಾಯಾಲಯವನ್ನು ಒಂದು ತಿಂಗಳೊಳಗೆ ಸ್ಥಾಪಿಸುವಂತೆ ಮಹತ್ವದ ನಿರ್ದೇಶನ ನೀಡಿದೆ. ಸುಪ್ರೀಂಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಹಾಗೂ ನ್ಯಾಯಮೂರ್ತಿ ಜಾಯ್ ಮಲ್ಯ ಬಾಗ್ಚಿ ಅವರನ್ನೊಳಗೊಂಡ ಪೀಠ ಬಾಕಿ ಇರುವ ಪ್ರಕರಣಗಳ ಸಂಖ್ಯೆ 15ಕ್ಕಿಂತ ಹೆಚ್ಚಿದ್ದರೆ ಎರಡು ನ್ಯಾಯಾಲಯಗಳನ್ನು ಸ್ಥಾಪಿಸಬೇಕು ಎಂದು ಸೂಚಿಸಿದೆ. ಈ ವಿಶೇಷ ನ್ಯಾಯಾಲಯಗಳು

0: ನ್ಯಾಯಾಲಯಗಳು ಕೇವಲ ಎನ್ಐಎ ಪ್ರಕರಣಗಳನ್ನು ಮಾತ್ರ ದಿನನಿತ್ಯದ ಆಧಾರದ ಮೇಲೆ ವಿಚಾರಣೆ ನಡೆಸಬೇಕು ಮತ್ತು ತಿಂಗಳಿಗೆ ಕನಿಷ್ಠ ಒಂದು ಪ್ರಕರಣವನ್ನು ವಿಲೇವಾರಿ ಮಾಡಬೇಕು ಎಂದು ನ್ಯಾಯಪೀಠ ನಿರ್ದೇಶಿಸಿದೆ. ಮೂರು ಕೆರಿಬಿಯನ್ ರಾಷ್ಟಗಳ ಪ್ರವಾಸದಲ್ಲಿರುವ ಕೇಂದ್ರ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಗಯಾನದ ಆರೋಗ್ಯ ಸಚಿವ ಡಾ ಫ್ರಾಂಕ್ ಆಂಥೋನಿ ಅವರನ್ನು ಭೇಟಿ ಮಾಡಿ ಉಭಯ ರಾಷ್ಟಗಳ ನಡುವಿನ ಆರೋಗ್ಯ ಕ್ಷೇತ್ರದ ಸಂಬಂಧಗಳ ಪ್ರಗತಿಯ ಕುರಿತು ಚರ್ಚಿಸಿದರು. ಗಯಾನದ ಜಾರ್ಜ್ ಟೌನ್ನಲ್ಲಿ ನಡೆದ ಈ ಭೇಟಿಯಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿನ ಸಹಕಾರವನ್ನು ಮತ್ತಷ್ಟು ಬಲಪಡಿಸುವ ಕುರಿತು ಸಮಾಲೋಚನೆ ನಡೆಸಲಾಯಿತು. ಮೂರು ರಾಷ್ಟಗಳ ಕೆರಿಬಿಯನ್ ಪ್ರವಾಸದ ಭಾಗವಾಗಿ ಸಚಿವರು ಗಯಾನಾಗೆ ಭೇಟಿ ನೀಡಿದ್ದಾರೆ. ಪ್ರವಾಸದ ಮೊದಲ ಚರಣದಲ್ಲಿ ಜಮೈಕಾ, ನಂತರ ಸುರಿನಾಮ್ಗೆ ಭೇಟಿ ನೀಡಿದ್ದ ಅವರು ಅಂತಿಮ ಚರಣದಲ್ಲಿ ಟ್ರಿನಿಡಾಡ್ ಮತ್ತು ಟೊಬ್ಯಾಗೋಗೆ ತೆರಳಲಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಅಮೆರಿಕ ಬೆಂಬಲಿತ ಕರಡು ನಿರ್ಣಯವನ್ನು ಇರಾನ್ ತಿರಸ್ಕರಿಸಿದ್ದು ಇದು ರಾಜಕೀಯ ಪ್ರೇರಿತವಾಗಿದೆ ಎಂದು ಟೀಕಿಸಿದೆ. ಇದು ಹಾರ್ಮುಜ್ ಜಲಸಂಧಿಯ ನಿಯಂತ್ರಣಕ್ಕಾಗಿ ಅಮೆರಿಕ ಮತ್ತು ಇರಾನ್ ನಡುವಿನ ಸಂಘರ್ಷವನ್ನು ಮತ್ತಷ್ಟು ಉಲ್ಬಣಗೊಳಿಸಿದೆ. ನೌಕಾ ದಿಗ್ಬಂಧನ ತೆರವು ಮತ್ತು ಯುದ್ದದ ಅಂತ್ಯವೇ ಸ್ಥಿರತೆಗೆ ಇರುವ ಏಕೈಕ ಮಾರ್ಗ ಎಂದು ಇರಾನ್ ಪ್ರತಿಪಾದಿಸಿದೆ. ಇತ್ತ ಅಮೆರಿಕ ಮತ್ತು ಅದರ ಮಿತ್ರ ರಾಷ್ಟಗಳು ಈ ಕಾರಿಡಾರ್ನಲ್ಲಿ ಹಡಗು ಸಂಚಾರದ ಭದ್ರತೆಗಾಗಿ ಕರಡು ನಿರ್ಣಯವನ್ನು ಬೆಂಬಲಿಸಿವೆ. ಈ ನಡುವೆ ಉಭಯ ರಾಷ್ಟಗಳ ನಡುವಿನ ಕ್ಷಿಪಣಿ ಮತ್ತು ಡ್ರೋನ್ ದಾಳಿಗಳು ಮುಂದುವರೆದಿದ್ದು ಯುಎಇ ಬಳಿ ಹಡಗಿನಲ್ಲಿದ್ದ ಭಾರತೀಯ ಸಿಬ್ಬಂದಿಯೊಬ್ಬರು ಮೃತಪಟ್ಟಿರುವುದು ಆತಂಕ ಮೂಡಿಸಿದೆ. ದುಬೈನ ಭಾರತೀಯ ರಾಯಭಾರ ಕಚೇರಿ ಈ ಘಟನೆಗೆ ಸಂತಾಪ ವ್ಯಕ್ತಪಡಿಸಿದೆ. ಸಂಘರ್ಷದ ನಡುವೆಯೂ ರಾಜತಾಂತ್ರಿಕ ಮಾತುಕತೆಯ ಬಾಗಿಲು ತೆರೆದಿದ್ದು ಯುದ್ದ ಸ್ಥಗಿತಗೊಳಿಸಿ ಪರಮಾಣು ಯೋಜನೆ ಮತ್ತು ನಿರ್ಬಂಧಗಳ ಕುರಿತು ಚರ್ಚಿಸುವ ಅಮೆರಿಕದ 14 ಅಂಶಗಳ ಪ್ರಸ್ತಾವನೆ ಇನ್ನೂ ಪರಿಶೀಲನೆಯಲ್ಲಿದೆ. ಇರಾನ್ ಸದ್ಯಕ್ಕೆ ಈ ಪ್ರಸ್ತಾವನೆಗೆ ಅಧಿಕೃತ ಪ್ರತಿಕ್ರಿಯೆ ನೀಡಿಲ್ಲ. ಇರಾನ್ನ ಶಾಹೆದ್ ಡ್ರೋನ್ಸ್ ಮತ್ತು ಬ್ಯಾಲಿಸ್ಟಿಕ್ ಕ್ಷಿಪಣಿಗಳ ತಯಾರಿಕೆಗೆ ಅಗತ್ಯವಾದ ಕಚ್ಚಾ ಸಾಮಗ್ರಿ ಹಾಗೂ ಶಸ್ತಾಸ್ತ್ರಗಳನ್ನು ಪೂರೈಸಿದ ಆರೋಪದ ಮೇಲೆ ಅಮೆರಿಕ, ಚೀನಾ ಮತ್ತು ಹಾಂಕಾಂಗ್ ಮೂಲದ ಸಂಸ್ಥೆಗಳು ಸೇರಿದಂತೆ ಒಟ್ಟು 10 ವ್ಯಕ್ತಿ ಹಾಗೂ ಕಂಪನಿಗಳ ಮೇಲೆ ಹೊಸ ನಿರ್ಬಂಧಗಳನ್ನು ಹೇರಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಚೀನಾ ಪ್ರವಾಸ ಕೈಗೊಳ್ಳುವ ಮುನ್ನವೇ ಈ ಕ್ರಮ ಕೈಗೊಳ್ಳಲಾಗಿದ್ದು ಇರಾನ್ನ ಮಿಲಿಟರಿ ಶಕ್ತಿಯನ್ನು ಕುಂದಿಸುವುದು ಇದರ ಮುಖ್ಯ ಉದ್ದೇಶವಾಗಿದೆ. ಹಾರ್ಮುಜ್ ಜಲಸಂಧಿಯಲ್ಲಿ ಹಡಗುಗಳ ಸಂಚಾರಕ್ಕೆ ಅಡ್ಡಿಪಡಿಸುತ್ತಿರುವ ಇರಾನ್ನ ಸಾಮರ್ಥ್ಯವನ್ನು ಹತ್ತಿಕ್ಕಲು ಅಮೆರಿಕ ಈ ನಿರ್ಧಾರ ಕೈಗೊಂಡಿದೆ. ರಷ್ಯಾದಲ್ಲಿ ಆಚರಿಸಲಾಗುವ ವಿಜಯೋತ್ಸವ ದಿನದ ಅಂಗವಾಗಿ ರಷ್ಯಾ ಮತ್ತು ಉಕ್ರೇನ್ ನಡುವೆ ಇಂದಿನಿಂದ 3 ದಿನಗಳ ಕಾಲ ತಾತ್ಕಾಲಿಕ ಕದನ ವಿರಾಮ ಏರ್ಪಟ್ಟಿದೆ ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಘೋಷಿಸಿದ್ದಾರೆ. ಈ ಅವಧಿಯಲ್ಲಿ ಎಲ್ಲಾ ಮಿಲಿಟರಿ ಕಾರ್ಯಾಚರಣೆಗಳು ಸ್ಥಗಿತಗೊಳ್ಳಲಿದ್ದು ಒಪ್ಪಂದದ ಭಾಗವಾಗಿ ಉಭಯ ದೇಶಗಳ ನಡುವೆ ತಲಾ 1,000 ಯುದ್ದ ಕೈದಿಗಳ ವಿನಿಮಯ ನಡೆಯಲಿದೆ. ತಮ್ಮ ನೇರ ಮನವಿಯ ಮೇರೆಗೆ ಈ ಬೆಳವಣಿಗೆ ನಡೆದಿದೆ ಎಂದು ತಿಳಿಸಿರುವ ಅಧ್ಯಕ್ಷ ಟ್ರಂಪ್ ಯುದ್ದವನ್ನು ಶಾಶ್ವತವಾಗಿ ಅಂತ್ಯಗೊಳಿಸಲು ಮಾತುಕತೆಗಳು ಜಾರಿಯಲ್ಲಿವೆ ಎಂದು ಹೇಳಿದ್ದಾರೆ. ಎರಡನೇ ಮಹಾಯುದ್ದದ ವಿಜಯದ ಸ್ಮರಣಾರ್ಥ ರಷ್ಯಾದಲ್ಲಿ ಇಂದು ವಿಜಯೋತ್ಸವ ದಿನವನ್ನು ಆಚರಿಸಲಾಗುತ್ತಿದ್ದು ಪ್ರಸ್ತುತ ಯುದ್ದದ ಸನ್ನಿವೇಶದ ಕಾರಣ ಈ ಬಾರಿ ಸಾಂಪ್ರದಾಯಿಕ ಮಿಲಿಟರಿ ಪರೇಡ್ಗಳನ್ನು ನಡೆಸಲಾಗುತ್ತಿಲ್ಲ. ದೀರ್ಘಕಾಲದ ಸಂಘರ್ಷವನ್ನು ಅಂತ್ಯಗೊಳಿಸುವ ನಿಟ್ಟನಲ್ಲಿ ಇಸ್ರೇಲ್ ಮತ್ತು ಲೆಬನಾನ್ ರಾಷ್ಟಗಳು ಇದೇ 14 ಮತ್ತು 15 ಅಮೆರಿಕದ ಮಧ್ಯಸ್ಥಿಕೆಯಲ್ಲಿ ಮಹತ್ವದ ಶಾಂತಿ ಮಾತುಕತೆಯನ್ನು ಪುನರಾರಂಭಿಸಲಿವೆ ಎಂದು ಅಮೆರಿಕದ ವಿದೇಶಾಂಗ ಇಲಾಖೆ ತಿಳಿಸಿದೆ. 2 ದಿನಗಳ ಕಾಲ ನಡೆಯಲಿರುವ ಈ ಚರ್ಚೆಯಲ್ಲಿ ಉಭಯ ದೇಶಗಳ ನಿಯೋಗಗಳು ಭಾಗವಹಿಸಲಿದ್ದು ಸಮಗ್ರ ಶಾಂತಿ ಮತ್ತು ಭದ್ರತಾ ಒಪ್ಪಂದವನ್ನು ರೂಪಿಸುವ ಕುರಿತು ಸಮಾಲೋಚನೆ ನಡೆಸಲಿವೆ. ಈ ಮಾತುಕತೆಯು ಉಭಯ ದೇಶಗಳ ಪ್ರಮುಖ ಭದ್ರತಾ ಕಾಳಜಿಗಳನ್ನು ಬಗೆಹರಿಸುವ ಮತ್ತು ಮಧ್ಯಪ್ರಾಚ್ಯದಲ್ಲಿ ಸ್ಥಿರತೆಯನ್ನು ತರುವ ಗುರಿಯನ್ನು ಹೊಂದಿದೆ. ಡಿಜಿಟಲ್ ಗುರುತು ದತ್ತಾಂಶದ ಮೂಲಕ ಸಾರ್ವಜನಿಕ ಸೇವೆ ಮತ್ತು ಆಡಳಿತವನ್ನು ಉತ್ತಮಗೊಳಿಸುವ ಉದ್ದೇಶದ ಯುಐಡಿಎಐ ಡೇಟಾ ಹ್ಯಾಕಥಾನ್ 2026 ಯಶಸ್ವಿಯಾಗಿ ಸಂಪನ್ನಗೊಂಡಿದೆ. ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ಹಮ್ಮಿಕೊಂಡಿದ್ದ ಈ ಸ್ಪರ್ಧೆಯಲ್ಲಿ 15,000 ಹೆಚ್ಚು ತಂಡಗಳು ನೋಂದಾಯಿಸಿಕೊಂಡು 5,000 ಅಧಿಕ ತಂಡಗಳು ನವೀನ ತಾಂತ್ರಿಕ ಪರಿಹಾರಗಳನ್ನು ಪ್ರಸ್ತುತಪಡಿಸಿವೆ. ಭಾರತದ 17 ವರ್ಷದೊಳಗಿನವರ ಬಾಲಕಿಯರ ತಂಡವು ಫುಟ್ಬಾಲ್

ಇತಿಹಾಸದಲ್ಲಿ ಹೊಸ ದಾಖಲೆ ಬರೆದಿದೆ. ಚೀನಾದ ಸುಝೌನಲ್ಲಿ ನಿನ್ನೆ ನಡೆದ ಬಿ ಗುಂಪಿನ ಅಂತಿಮ ಪಂದ್ಯದಲ್ಲಿ ಲೆಬನಾನ್ ತಂಡವನ್ನು 4-0 ಅಂತರದಿಂದ ಮಣಿಸಿದ ಭಾರತ ಮೊದಲ ಬಾರಿಗೆ ಎಎಫ್ಸಿ ಏಷ್ಯನ್ ಕಪ್ನ ಕ್ವಾರ್ಟರ್ ಫೈನಲ್ಗೆ ಲಗ್ಗೆಯಿಟ್ಟಿದೆ. ಭಾರತದ ಪರ ಪ್ರೀತಿಕಾ ಬರ್ಮನ್ 7ನೇ ಮತ್ತು 85ನೇ ನಿಮಿಷದಲ್ಲಿ 2 ಗೋಲು ಗಳಿಸಿದರು. ಉಳಿದಂತೆ ಆಲ್ವಾದೇವಿ ಸಂಜಮ್ 36ನೇ ನಿಮಿಷ ಮತ್ತು ಜೋಯಾ 72ನೇ ನಿಮಿಷದಲ್ಲಿ ತಲಾ 1 ಗೋಲು ಗಳಿಸಿ ತಂಡದ ಭರ್ಜರಿ ಜಯಕ್ಕೆ ಕಾರಣರಾದರು. ಈ ಟೂರ್ನಿಯಲ್ಲಿ ಸೆಮಿಫೈನಲ್ ತಲುಪಿದರೆ ಭಾರತವು 2026ರ ಫಿಫಾ 17 ವರ್ಷದೊಳಗಿನವರ ಮಹಿಳಾ ವಿಶ್ವಕಪ್ಗೆ ನೇರ

0: ಅಲ್ಲಿ ತಲಾ ಒಂದು ಗೋಲು ಗಳಿಸಿ ತಂಡದ ಭರ್ಜರಿ ಜಯಕ್ಕೆ ಕಾರಣರಾದರು. ಈ ಟೂರ್ನಿಯಲ್ಲಿ ಸೆಮಿಫೈನಲ್ ತಲುಪಿದರೆ ಭಾರತವು 2026 ಫಿಫಾ 17 ವರ್ಷದೊಳಗಿನವರ ಮಹಿಳಾ ವಿಶ್ವಕಪ್ಗೆ ನೇರ ಅರ್ಹತೆ ಪಡೆಯಲಿದೆ. ದೆಹಲಿಯ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿ ಕಳೆದ ರಾತ್ರಿ ನಡೆದ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ದ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡ 8 ವಿಕೆಟ್ಗಳ ಜಯ ದಾಖಲಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪಶ್ಚಿಮ ಬಂಗಾಳದ ಮೊದಲ ಬಿಜೆಪಿ ಮುಖ್ಯಮಂತ್ರಿಯಾಗಿ ಇಂದು ಸುವೇಂದು ಅಧಿಕಾರಿ ಪ್ರಮಾಣ ವಚನ ಸ್ವೀಕಾರ. ತಮಿಳುನಾಡು ರಾಜಕೀಯದಲ್ಲಿ ಅನಿಶ್ಚಿತತೆ ಮುಂದುವರಿಕೆ. ಟಿವಿಕೆ ಪಕ್ಷಕ್ಕೆ ಬೆಂಬಲ ನಿರಾಕರಿಸಿದ ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್. ಎನ್ಐಎ ಪ್ರಕರಣಗಳ ತ್ವರಿತ ವಿಚಾರಣೆಗೆ ವಿಶೇಷ ನ್ಯಾಯಾಲಯ ಸ್ಥಾಪಿಸಲು ಸುಪ್ರೀಂಕೋರ್ಟ್ ಆದೇಶ. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಅಮೆರಿಕ ಬೆಂಬಲಿತ ಕರಡು ನಿರ್ಣಯ ತಿರಸ್ಕರಿಸಿದ ಇರಾನ್, ರಾಜಕೀಯ ಪ್ರೇರಿತವೆಂದು ಟೀಕೆ. ಎಎಫ್ಸಿ ಏಷ್ಯನ್ ಕಪ್ ಫುಟ್ಬಾಲ್ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ ಭಾರತದ 17 ವರ್ಷದೊಳಗಿನವರ ಬಾಲಕಿಯರ ತಂಡ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12 ಗಂಟೆಗೆ.
1: ಆಕಾಶವಾಣಿ ಧಾರವಾಡ. ಈಗ ಚಿತ್ರಗೀತೆಗಳು.

0: ಬಾಲ್,
1: ಕಜ್ಜಿ ಹುಳ್ಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
2: ಸಾಯಿ ಬಾಲ್.
3: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.

ಇದುವರೆಗೆ ಚಿತ್ರಗೀತೆಗಳನ್ನು ಕೇಳಿದಿರಿ. ಕೇಳುವರೆ, ಇಂದು ಮುಂಜಾನೆ 8:30 ಬಾನುಲಿ ಭಿತ್ತಿಯಿಂದ ಆಕಾಶವಾಣಿಗೆ 90 ವರ್ಷಗಳ ತುಂಬಿದ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಆಕಾಶವಾಣಿಯ ಹಿರಿಯ ನಿವೃತ್ತ ಕಾರ್ಯಕ್ರಮ ಅಧಿಕಾರಿ ರಾಮೇಶ್ವರ್ ಶಿರ್ಬಡಿಗೆ ಅವರೊಂದಿಗೆ ಮಾತುಕತೆಯನ್ನು ಕೇಳಲಿದ್ದೀರಿ. ನಡೆಸಿಕೊಡಲಿದ್ದಾರೆ ಮಂಜುಳಾ ಪುರಾಣಿಕ್. ಆಕಾಶವಾಣಿ ಧಾರವಾಡ, ಸಮಯ 8:00 ಆಗುತ್ತಲಿದೆ. ಇನ್ನು ಮುಂದೆ ಕ್ರಮವಾಗಿ ಹಿಂದಿ ಮತ್ತು ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ದಿಲ್ಲಿ ಕೇಂದ್ರದಿಂದ.

0: envisage in the latest peace plan. And finally, Google explores major AI infra investments in India, notes Financial Express. Elaborating, tech giant Google is exploring investment opportunities in India across AI as well as of service and drones. And with that, it's back to you, Shagun.
1: Thank you, Tanvi. And now, before we end the bulletin, the headlines once again. Suvendu Adhikari to take oath as first BJP Chief Minister of West Bengal this morning. Prime Minister Narendra Modi and Home Minister Amit Shah to attend the swearing-in ceremony. Uncertainty continues over government formation in Tamil Nadu. Lieutenant General N.S. Rajasubramani appointed new Chief of Defence Staff. IMD forecasts heavy rainfall over Keralam, South Interior Karnataka, Tamil Nadu and Puducherry during next 2 days. And in football, India scripts history by qualifying for AFC Under-17 Women's Asian Cup quarter-finals for the first time. And with that, we end the morning news. Have a nice day.
2: Akashopani, Dharavada. Nama mundina karyakrama idiga.
3: ಹಾರ್ಟ್ ವಿಷಯಕ್ಕೆ ಬಂದಾಗ ಎಕ್ಸ್ಪೀರಿಯನ್ಸ್ ಮೇಕ್ಸ್ ಆಲ್ ದಿ ಡಿಫರೆನ್ಸ್. 25 ಇಯರ್ಸ್ ಲೆಗಸಿಯೊಂದಿಗೆ ನಾರಾಯಣ ಹೆಲ್ತ್ ಸಿಟಿ ಎಕ್ಸ್ಪರ್ಟ್ ಅಡಲ್ಟ್ ಅಂಡ್ ಪಿಡಿಯಾಟ್ರಿಕ್ ಕಾರ್ಡಿಯಾಕ್ ಸ್ಪೆಷಲಿಸ್ಟ್ ಅನ್ನು ಜೊತೆಗೆ ತಂದಿದೆ. ಅಡ್ವಾನ್ಸ್ ಟೆಕ್ನಾಲಜಿ ಮತ್ತು ಪ್ರೂವನ್ ಔಟ್ಕಮ್ಸ್ ಪ್ರಿವೆಂಟಿವ್ ಹಾರ್ಟ್ ಚೆಕ್ಅಪ್ಸ್ ನಿಂದ ಮೋಸ್ಟ್ ಕಾಂಪ್ಲೆಕ್ಸ್ ಕಾರ್ಡಿಯಾಕ್ ಕಂಡೀಷನ್ಸ್ ವರೆಗೆ ಯಾವುದೇ ಇರಲಿ, ಪ್ರತಿ ಹಾರ್ಟ್ ಅನ್ನು ನೋಡಿಕೊಳ್ಳುತ್ತೇವೆ. ನಾರಾಯಣ ಹೆಲ್ತ್ ಸಿಟಿ ಬೆಂಗಳೂರು. ಕಾಲ್ 1800 309 0309. ಟೇಕ್ ಕೇರ್.

0: ಬಾನುಲಿಯ ಭಿತ್ತಿಯಿಂದ
1: ಕೇಳುಗರೆ ನಮಸ್ಕಾರ. ಇಂದಿನ ಬಾನುಲಿಯ ಭಿತ್ತಿಯಿಂದ ಕಾರ್ಯಕ್ರಮದಲ್ಲಿ ನಿವೃತ್ತ ಕೃಷಿ ಅಧಿಕಾರಿ ರಾಮೇಶ್ವರ್ ಶಿರಬಡಗಿ ಅವರೊಂದಿಗೆ ಸಂದರ್ಶನ. ಇವರೊಂದಿಗೆ ಮಂಜುಳಾ ಪುರಾಣೇಕ್.
2: ಕೇಳುಗರೆ, ಪ್ರತಿ ವಾರ ಪ್ರಸಾರವಾಗುವಂತ ಬಾನುಲಿ ಭಿತ್ತಿಯಿಂದ ಈ ಕಾರ್ಯಕ್ರಮದಲ್ಲಿ ಆಕಾಶವಾಣಿಯಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸೇವೆಯನ್ನ ಸಲ್ಲಿಸಿ ನಿವೃತ್ತರಾದವರ ಮನಸ್ಸಿನ ಭಾವನೆಗಳನ್ನ, ಆಕಾಶವಾಣಿಯ ಬಗ್ಗೆ ಅವರು ಹೊಂದಿರುವಂತ ನೆನಪಿನ ಬುತ್ತಿಯನ್ನ ಸವಿಯುವಂತ ಕಾರ್ಯಕ್ರಮನೇ ಬಾನುಲಿಯ ಭಿತ್ತಿಯಿಂದ. ಆತ್ಮೀಯ ಕೇಳುಗರೆ, ಆಕಾಶವಾಣಿಗೆ 90ರ ಹರೆಯ. ಈ ಒಂದು ಸುಸಂದರ್ಭದಲ್ಲಿ ನಾವು ಹಲವಾರು ವ್ಯಕ್ತಿಗಳು ಕಟ್ಟಿ ಬೆಳೆಸಿದ ಈ ಬೃಹತ್ ಆಲದ ಮರಕ್ಕೆ ಈಗ 90ರ ಹರೆಯ. ಈ ಹಿರಿಯ ವ್ಯಕ್ತಿಗಳನ್ನ, ಶಕ್ತಿಗಳನ್ನ ನೆನೆಯೋದು ಕೂಡ ಈ ಕಾರ್ಯಕ್ರಮದ ಒಂದು ಮುಖ್ಯ ಉದ್ದೇಶ. ನಮ್ಮ ಇವತ್ತಿನ ಬಾನುಲಿಯ ಭಿತ್ತಿಯಿಂದ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ನಮ್ಮ ಜೊತೆಗಿದ್ದಾರೆ ಆಕಾಶವಾಣಿ ಧಾರವಾಡ ಕೇಂದ್ರದಲ್ಲಿ ಸುದೀರ್ಘವಾದ ಸೇವೆಯನ್ನ ಸಲ್ಲಿಸಿ ಕೃಷಿ ರಂಗ ವಿಭಾಗದಲ್ಲಿ ಜನರ ಮನೆ ಮಾತಾಗಿ ರೈತರ ಆಪ್ತ ಮಿತ್ರ ಅಂತ ಅನಿಸ್ಕೊಂಡಿರುವಂತ ರಾಮೇಶ್ವರ್ ಶಿರಬಡಗಿ ಅವರು ನಮ್ಮ ಜೊತೆಗಿದ್ದಾರೆ. ಕೇಳುಗರೆ, ರೈತ ಇಲ್ಲ ಅಂದ್ರೆ ನಮ್ಮ ಜೀವನನೇ ಇಲ್ಲ. ಈ ರೈತರಿಗೆ ಬೇಕಾದ ಮಾಹಿತಿ, ರೈತರಿಗೆ ಸಲಹೆಗಳು, ರೈತರಿಗೆ ಬೇಕಾದ ಮಾರ್ಗದರ್ಶನ, ವಿಶೇಷ ತಜ್ಞರಿಂದ ಸಲಹೆ ಸೂಚನೆಗಳು ಕಾಲಕಾಲಕ್ಕೆ ನೀಡೋದು, ಈ ಎಲ್ಲ ಕಾರ್ಯಗಳನ್ನ ಒಂದು ಚೂರು ಬೇಸರಿಸದೆ ಮಾಡಿಕೊಂಡು ಬಂದಂತವರು ರಾಮೇಶ್ವರ್ ಶಿರಬಡಗಿಯವರು. ಬನ್ನಿ, ರಾಮೇಶ್ವರ್ ಶಿರಬಡಗಿಯವರನ್ನ ಮಾತನಾಡಿಸಿ ಅವರ ವೃತ್ತಿ ಜೀವನದ ಸವಿ ಗಳಿಗೆಗಳನ್ನ ಮೆಲುಕು ಹಾಕೋಣ. ನಮಸ್ಕಾರ ರಾಮೇಶ್ವರ್ ಶಿರಬಡಗಿಯವರು.
3: ನಮಸ್ಕಾರ ಮಂಜುಳಾ ಪುರಾಣಿಕ್ ಮೇಡಮ್ ಅವರೇ.
2: ಶಿರಬಡಗಿಯವರೇ, ಆಕಾಶವಾಣಿಯ ಕೃಷಿ ರಂಗ ವಿಭಾಗ ಅಂದ್ರ ನಿಮ್ದು ಒಂದು ಟೀಮ್ ವರ್ಕ್.
3: ಹೌದೌದು ಮೇಡಮ್.
2: ಒಂದು ಮೂರ್ನಾಲ್ಕು ಜನ ಒಟ್ಟೊಟ್ಟಿಗೆ ಕೆಲಸ ಮಾಡೋದು, ಒಟ್ಟೊಟ್ಟಿಗೆ ಹೊರಗಡೆ ಧ್ವನಿ ಮುದ್ರಣಕ್ಕಾಗಿ ಹೋಗೋದು, ಕೃಷಿ ಸಂಬಂಧಿತ ಮೀಟಿಂಗ್ ಗಳಿಗೆ ಅಟೆಂಡ್ ಆಗೋದು, ರೈತ ಬಾಂಧವರನ್ನ ಸಂದರ್ಶಿಸೋದು, ಆಮೇಲೆ ಪ್ರಗತಿಪರ ರೈತರ ಅನುಭವಗಳನ್ನ ಬಿತ್ತರಿಸೋದು, ಹಿಂಗೆ ಆಕಾಶವಾಣಿಯ ಒಂದು ಕೃಷಿ ರಂಗಕ್ಕೆ ಜೀವಧಾರೆಯನ್ನ ಎರೆದವರು ನೀವು. ತಮ್ಮ ಮೂಲ ಊರು, ತಮ್ಮ ಓದು, ವಿದ್ಯಾಭ್ಯಾಸ, ಇದ್ರ ಬಗ್ಗೆ ನಮ್ಮ ಕೇಳುಗರಿಗೆ ಪರಿಚಯ ಮಾಡಿಕೊಡ್ತೀರಿ?

0: ನಮ್ದು ಊರಂತಂದ್ರೆ ಬಾಗಲಕೋಟೆಯಲ್ಲಿ ಜನಿಸಿದ್ದು. 25/5/1962 ಅಲ್ಲಿ ನಾನು ಜನಿಸಿದೆ. ನಮ್ಮ ತಂದೆಯವ್ರ ಬಗ್ಗೆ ಹೇಳಬೇಕಂದ್ರೆ ಅವರ ವೃತ್ತಿ IAF ಅಂದ್ರೆ ಇಂಡಿಯನ್ ಏರ್ಫೋರ್ಸ್ ನಲ್ಲಿ ವಾಯುಸೇನೆಯಲ್ಲಿ ಕೆಲಸ ಮಾಡ್ತಾ ಇದ್ರು. ನಾವು ಆಕ್ಚುಲಿ 7 ಜನ ಮಕ್ಕಳು, 2 ಹೆಣ್ಮಕ್ಳು, 5 ಜನ ಗಂಡ್ಮಕ್ಳು ಅಂತ. ನಾವೇನ್ ಶ್ರೀಮಂತರಲ್ಲ, ಆ ನೌಕರಿ ಮಾಡಿ ಎಲ್ಲರಿಗೂ ವಿದ್ಯಾಭ್ಯಾಸ ಕೊಡಿಸಿದ್ರು. ಪೇರೆಂಟ್ಸ್ ನಮ್ಮ ಫಾದರು ಅಷ್ಟೆಲ್ಲ ಮಾಡಿದ್ರು, ಎಲ್ಲ ಕಡೆ ಅಡ್ಡಾಡಿದ್ರು, ಇದು ಮಾಡಿದ್ರು. ಇಷ್ಟ ಆಗಿ ಮತ್ತೆ ತಾಯಿ ಕೂಡ ಅವ್ರು ಕೂಟ ಅಗ್ದಿ ಕೋಆಪರೇಷನ್ ಕೊಟ್ಟು ಅವರಷ್ಟು ದೂರ ಹೋದಾಗ ಮಕ್ಕಳಿಗೆ ಎಜುಕೇಷನು ಅಡ್ಮಿಷನು. ಹೀಗಾಗಿ ಎಲ್ಲರೂ ನಮ್ಮ 7 ಜನರು, ನಮ್ಮ ಸಿಸ್ಟರ್ಸ್ ಇಬ್ರು ಅವರು ಗ್ರಾಜುಯೇಟ್, ಬ್ರದರ್ಸ್ ಅವರು ಗ್ರಾಜುಯೇಟ್, ಇನ್ನೊಬ್ಬ ನಮ್ಮ ಬ್ರದರ್ ಅವ MSc ಆಗ್ರಿ, ನಾನು BSc ಆಗ್ರಿ. ಹೀಗಾಗಿ ನಮಗೆಲ್ಲ ಬೇಸಿಕ್ ಫೌಂಡೇಶನ್ ಅಗ್ದಿ ಚೆನ್ನಾಗಿ ಹಾಕಿದ್ರು.
1: ಈಗ ಶಿರ್ಬಡಿಗೆ ಅವ್ರ, ನೀವು BSc ಅಗ್ರಿ ಮಾಡಿದ್ಮೇಲೆ ನಾನು ಒಂದು ದಿನ ಆಕಾಶವಾಣಿ ಸೇರ್ತೀನಿ ಅಂತ ಎಂದಾದ್ರೂ ಕನಸು ಕಂಡಿದ್ರಿ?
0: ಆಕಾಶವಾಣಿ ಸೇರ್ತೀನಿ ಅಂತಂದು ನಾನು ಕನಸಿನಲ್ಲಿ ನನಸೇ ಇಲ್ಲ. ಯಾಕಂದ್ರೆ ಆಕಾಶವಾಣಿ ಇಲ್ಲೇ ನಾವು ದಾಡದಲ್ಲಿ ಬರ್ತಾ ಇದ್ದೀವಿ. ಒಮ್ಮೆ ನಾ ಅಗ್ರಿ ಕಲಿಬೇಕಾದ್ರೆ ಗೇಟ್ ಮುಂದೆ ಅಡ್ಡಾಡ್ತಿದ್ವು, ಏನಪ್ಪ ದೊಡ್ಡ ಸಂಸ್ಥೆ ಇದೆ, ಹೆಂಗ ಇದು ಒಳಗ್ ಬಿಡ್ತಾರ ಇಲ್ಲೋ, ಹಂಗ ಆ ಟೈಪ್ ಎಲ್ಲ ವಿಚಾರ ಮಾಡ್ತಾ ಇದ್ದು. ಆದ್ರೆ ಏನಾಯ್ತಂದ್ರೆ, ನಾನು ಇಮಿಡಿಯೇಟ್ಲಿ ನನ್ನ ಡಿಗ್ರಿ ಮುಗಿದ ತಕ್ಷಣ ನಾ ಏನ್ ಮಾಡಿದೆ, ಸುಮ್ MSc ಅಗ್ರಿ ಮಾಡಂತ ಅಂದ್ರು. MSc ಅಗ್ರಿ ನನಗೆ ಬೇಡಾಗಿತ್ತು, ಯಾಕಂದ್ರೆ ತಂದೆಯವ್ರ ಕೂಡ ಕೈ ಕೊಡೋಣ, ಸ್ವಲ್ಪ ಏನ ಹೆಲ್ಪ್ ಮಾಡೋಣ, ಮತ್ತೆ ಅನುಕೂಲ ಆಗತ್ತಂದ ದೃಷ್ಟಿಯಿಂದ ನಾನು ಭಾರತೀಯ ಅಗ್ರೋ ಇಂಡಸ್ಟ್ರಿ ಫೌಂಡೇಶನ್ ಅಂತಂದು ಪ್ರೈವೇಟ್ ಕಂಪನಿಯಲ್ಲಿ ಕೆಲ್ಸಕ್ಕೆ ಸೇರಿಬಿಟ್ಟೆ. ನಾನು ಅಲ್ಲಿ ಸೇರಿ ಅಲ್ಲಿ ಗ್ರಾಮೀಣ ಅಭಿವೃದ್ಧಿ ಅಧಿಕಾರಿ ಅಂತಂದು ರೂರಲ್ ಡೆವಲಪ್ಮೆಂಟ್ ಆಫೀಸರ್ ಅಂತ ಪೋಸ್ಟ್ ನಲ್ಲಿ ಜಾಯ್ನ್ ಆದ. ಅದು ಸುಮಾರಾಗಿ ಒಂದು 4.5 ವರ್ಷ ಮಾಡಿದೆ. 5 ವರ್ಷ ಮಾಡಿದಲ್ಲೇ ಅಲ್ಲಿ ಏನಿರ್ತಿತ್ತು, ಗ್ರಾಮೀಣ ವಿಭಾಗದಲ್ಲಿ ಸೇವೆ ಇರ್ತಿತ್ತು. ಗ್ರಾಮೀಣ ವಿಭಾಗದಲ್ಲಿ ನೀವು ಹೈನುಗಾರಿಕೆ ಆಗಲಿ, ಕೃಷಿ ಬಗ್ಗೆ ಆಗಲಿ, ರೈತರಿಗೆ ಏನೋ ಸಮಸ್ಯೆ ಬಂದರೂ ನಾವು ಅವ್ರಿಗೆ ಹೋಗಿ ಮುಟ್ಟಿಸ್ತಾ ಇದ್ದೆವು. ನಮಗೇನು ಗೊತ್ತಿಲ್ಲದ ತಜ್ಞರನ್ನು ಕರ್ಕೊಂಡು ಹೋಗಿ ಕ್ಷೇತ್ರ ಪ್ರಾತ್ಯಕ್ಷಿಕೆ ಆಮೇಲೆ ಎಲ್ಲಾ ರೀತಿಯಿಂದ ಅವರಿಗೆಲ್ಲ ತಿಳಿಸಿ ಹೇಳ್ತಿದ್ದು.
1: ಈಗ ಶಿರ್ಬಡಿಯವರ, ಮತ್ತೆ ಆಕಾಶವಾಣಿ ಸೇವೆ ಯಾವಾಗ ನಿಮ್ಮನ್ನು ಹೇಳಿತ್ತು?
0: ಹಾ ಮೇಡಮ್, ಅದು ಹೇಳಬೇಕಂದ್ರೆ ಆಕಾಶವಾಣಿಯಲ್ಲಿ ನನಗೆ ಏನಾಯ್ತಂದ್ರೆ, ಒಂದ್ ದಿವಸ ನನಗೆ ನಮ್ಮ ಬ್ರದರ್ ಏನಂದ್ರು, ಟಾಪ್ ಸೆಲೆಕ್ಷನ್ ಕಮಿಷನ್ ವತಿಯಿಂದ ಒಂದು ಪೋಸ್ಟ್, ಅದಕ್ಕೆ FRR ಅಂತಾರೆ, ಬಾನುಲಿ ಕೃಷಿ ವರದಿಗಾರ ಅಂತ ಏನ ಅನ್ಬೋತಿರಲ್ಲ, ಹಾಗೆ FRR ಪೋಸ್ಟ್ ಒಂದು ಕರೆದಿದ್ದಾರೆ, ಒಂದು ಟ್ರೈ ಮಾಡಪ್ಪ ಅಂತ ಅಂತ ಹಾಕಿ ಹೇಳಿದ್ರು ನಮಗೆ. ಹೇಳನ್ ನಾ ಏನಂದೆ, ಸೆಂಟ್ರಲ್ ಗೌರ್ಮೆಂಟ್ ಒಂದೇ ಪೋಸ್ಟ್ ಯಾಕೆ ನಮ್ಗೆ ಹೆಂಗ್ ಸಿಕ್ತೈತಿ, ಏನೋ ಹಾಕೋದು ಒಂದು ಹಾಕೋ ಪ್ರಯತ್ನ ಮಾಡೋಣ ಅಂತಂದು ಹಾಕೋಂಗ ಹಾಕಿದ್ದ. ಹಾಕೋಣ, ಅದು ಇಂಟರ್ವ್ಯೂ ನನಗೆ ಇಮಿಡಿಯೇಟ್ಲಿ ಚೆನ್ನೈಗೆ ಬಂತು. ಚೆನ್ನೈಗೆ ಬಂದ ಮೇಲೆ ಸ್ವಲ್ಪ ದಿವಸ ಆಗೋಣ, ಆಮೇಲೆ ಟೆಲಿಗ್ರಾಮ್ ಬಂತು, ಯುವರ್ ಇಂಟರ್ವ್ಯೂ ಹ್ಯಾಸ್ ಬೀನ್ ಪ್ರಿಪೋನ್ ಟು ವಿಶ್ವೇಶ್ವರಯ್ಯ ಬೆಂಗಳೂರು, ನಿಮ್ಗೆ ಅಲ್ಲಿ ಹೋಗ್ರಿ ಅಂತ ಬಂದ್ಬಿಡ್ತು. ಆಮೇಲೆ ಏನ್ ಮಾಡುದು, ಒಂದೇ ಪೋಸ್ಟ್ ಇಂಟರ್ವ್ಯೂ ಮತ್ತೆ ಅಲ್ಲಿ ಎಲ್ಲ ಬಂದಿರ್ತಾರೆ, ನಾ ಹೋಗ್ಲೋ ಬೇಡ ಅಂತ ವಿಚಾರ ಮಾಡ್ತಾ ಇದ್ದೆ. ವಿಚಾರ ಮಾಡುವಾಗ ನಮ್ಮ ತಂದೆಗೆ ಹೇಳಿದ್ರು, ನೋಡಪ್ಪ ಇದು ಲಾಸ್ಟ್ ಇದು, ಮತ್ತೆ ಹೆಂಗ ನನ್ ಸಿಕ್ತಿಲ್ಲ ಆಗುತ್ತಾ ಇಲ್ಲ ನಿಂಗೆ ಎಲ್ಲ ಆಗುತ್ತೆ. ನಮ್ ತಂದೆ ತಾಯಿರೆಲ್ಲ ಹರಿಚಿ ಕಳಿಸಿದ್ರು. ಹೋಗಿ ಅಲ್ಲಿ ಬೆಂಗಳೂರು ಹೋಗಿ ಅಲ್ಲಿ ಯಾವ್ದೋ ಒಂದು ಪ್ರೈವೇಟ್ ಲಾಜ್ ನಾಗ ಬಿದ್ದು ಮಾಡಿದೆ. ಅಲ್ಲಿ ಫುಲ್ ರಾತ್ರಿ ಎಲ್ಲ ತೊಗಣಿ ಕಡಿಸ್ಕೊಂಡು, ಅದೊಂದು ನಮ್ಮ ಅನುಭವ ಆಗಿಬಿಡ್ತಾನೆ. ಮರ್ದಿವಸ ಇಂಟರ್ವ್ಯೂ ಹೋಗ್ಬೇಕಾರೆ ಕಣ್ಣೆಲ್ಲ ಬಾವು ಬಂದ್, ಮತ್ತೆ ಹೆಂಗ ಮಾಡಿ ಸ್ವಲ್ಪ ಇದು ಮಾಡ್ಕೊಂಡು ಇಂಟರ್ವ್ಯೂ ಹೋಗಿ ನೋಡ್ತೀನಿ. ಅಲ್ಲಿ ಸ್ಟಾಫ್ ಸೆಲೆಕ್ಷನ್ ಇದ್ರದ್ದು ಬ್ರಾಂಚ್ ಇತ್ತು, ಹೋಗಿ ನೋಡೋಣ. ಅಲ್ಲಿ ಒಂದು 30-40 ಮಂದಿ ಬಂದು ಕುಂತಿದ್ದೆ. ಹಾಗೆ ಬಾಗಿಲ ನೋಡಕ್ಕಾಯ್ತು, ವಾಪಸ್ ಬರೋಣ ಏನಪ್ಪ ಅಂತಾನಾಯ್ತೆ, ವಾಪಸ್ ಯಾಕೆ ಬರೋದು, ಬಂದು ಕುಂತೀನಿ ಹೋಗೋಣ ಅಂತ ಡಿಸೈಡ್ ಮಾಡಿ. ಆಫ್ಟರ್ ಒಂದು 20 ಮಂದಿ ಆಗೋಣ ನಮ್ಮ ಸಂದರ್ಶನ ಕರೆದ್ರು. ಕರೆನಲ್ಲಿ ಒಂದು 7-8 ಮಂದಿ ಡೈರೆಕ್ಟರ್, ಸ್ಟಾಫ್ ಸೆಲೆಕ್ಷನ್, ಸ್ಟಾಫ್ ಆಕಾಶವಾಣಿ ಡೈರೆಕ್ಟರ್ ಎಲ್ಲ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಸಬ್ಜೆಕ್ಟ್ ಎಕ್ಸ್ಪರ್ಟ್ಸ್ ಇದ್ರು. ಮತ್ತೆ ನನ್ನ ಇಂಟರ್ವ್ಯೂ ಕೇಳೋಣ, ನಿಮ್ದು ಏನೇನಿದೆ, ಹೆಂಗ ಮತ್ತೆ ಇಲ್ಲಿ ಯಾಕೆ ಬರ್ತೀರಿ, ನಿಮ್ದು ಸೇವೆ ಏನು, ಎಲ್ಲ ಕಂಪ್ಲೀಟ್ ಡೀಟೇಲ್ ಆಗಿದೆ. ಬಟ್ ಐ ಗಿವನ್ ಕರೆಕ್ಟ್ ಆನ್ಸರ್ ಟು ದೆಮ್.
1: ಅವರು ಇಲ್ಲಿ ನಿಮ್ಮ ಮೊದಲಿನ ವೃತ್ತಿ ಅನುಭವ ಸಹಾಯ ಆಯ್ತು,
0: ಸಹಾಯ ಆಯ್ತು. ಮತ್ತೆ ನಮ್ದು ಅಗ್ರಿಕಲ್ಚರ್ ನಾಲೆಜ್ ನಮ್ ಕಡೆ ಸಾಕಷ್ಟು ಇತ್ತು. ಆಕ್ಚುಲಿ ದೇ ಹ್ಯಾವ್ ಟೇಕನ್ ಮೋರ್ ದನ್ 1 ಅವರ್ ಮೈ ಇಂಟರ್ವ್ಯೂ. ಆ ಉಳಿದವ್ರಿಗೆಲ್ಲ 15-20 ಅರ್ಧ ತಾಸು ಮ್ಯಾಕ್ಸಿಮಮ್, ನಾ ಹೊರಗೆ ಬರೋಣ ನಿಮ್ ಸೆಲೆಕ್ಟ್ ಆಯ್ತು ಅಂತ ಹೇಳಿಬಿಟ್ರು. ನನಗೆ ಇವರೇ ಹೇಳಕತ್ತಾರಲ್ಪ, ಇವರೇ ಗೆಸ್ಟ್, ಇವರೇ ಇದು ಜಜ್ಮೆಂಟ್ ಕೊಡ್ತಾ ಇದಾರೆ ಅಂತ ನನಗೆ ವಂಡರ್ ಆಯ್ತು.
1: ಇದು ಯಾವ ಇಸ್ವಿನಲ್ಲಿ?
0: ಇದು ಸುಮಾರಾಗಿ ನಾನು 89-90 ಮಟ್ಟ ನಾನು ಪ್ರೈವೇಟ್ ನಲ್ಲಿ ಇದ್ದೆ. 90 ಸುಮಾರಿಗೆ ಈ ಇಸ್ವಿಯಲ್ಲಿ ನಾನು ಸ್ಟಾಫ್ ಸೆಲೆಕ್ಷನ್ ಇಂಟರ್ವ್ಯೂ.
1: ಆಕಾಶವಾಣಿ ಯಾವಾಗ ಸೇರಿದ್ರಿ?
0: ಅದೇ ಆಕಾಶವಾಣಿ ಇದು ಇಂಟರ್ವ್ಯೂ ಬಂದು 1 ತಿಂಗಳ ನಂತರ ಒಂದು ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಒಂದು ಇದು ಬಂತು ನನಗೆ. ಇಮಿಡಿಯೇಟ್ಲಿ ಯು ಆರ್ ಸೆಲೆಕ್ಟೆಡ್ ಅಂತ ಬಂದ್ಬಿಡ್ತು. ಬರೋಣ ನಮ್ಮ ಮನೆಗೆ ಎಲ್ಲರೂ ಖುಷಿ ಆದ್ರು, ಯಾಕಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಇಂದ ಇಮಿಡಿಯೇಟ್ಲಿ ಬಂದಿದ್ದೀನಿ, ಇಂಟರ್ವ್ಯೂ ಚೆನ್ನಾಗಿ ಮಾಡಿದೆ ಅಂತ ಬಂದಿದ್ದೆ ನೋಡಪ್ಪ ಗುಲ್ಬರ್ಗ ಹೋಗಿ ಜಾಯಿನ್ ಆಗ ಅಂತ ಎಲ್ಲರೂ ಹೇಳಿದ್ರು. ನನ್ನ ಪ್ರೈವೇಟ್ನವ್ರು ಬಿಡ್ತಾ ಇದ್ದಿಲ್ಲ, ಹೀಗಾಗಿ ನಾವು ಇಮಿಡಿಯೇಟ್ಲಿ ಐ ಲೆಫ್ಟ್ ದಟ್ ಜಾಬ್ ಬಿಟ್ಟು ನಾನು ಗುಲ್ಬರ್ಗಕ್ಕೆ 31/8/1990 ಆಕಾಶವಾಣಿ ಗುಲ್ಬರ್ಗದಲ್ಲಿ FRR ಅಂತ ಜಾಯ್ನ್ ಆದ್ರು,
1: ಫಾರಂ ರೇಡಿಯೋ ರಿಪೋರ್ಟರ್ ಅಂತ ಜಾಯ್ನ್ ಆದ್ರು,
0: ವರದಿಗಾರ.

0: ಅಂದ್ರೆ ಫಸ್ಟ್ ಅಪಾಯಿಂಟ್ಮೆಂಟ್ ನಿಮ್ದು ಗುಲ್ಬರ್ಗ ಆಕಾಶವಾಣಿ. ಅಲ್ಲಿ ಎಷ್ಟು ವರ್ಷ ಸೇವೆ ಮಾಡಿದ್ರಿ?
1: ಗುಲ್ಬರ್ಗದಲ್ಲಿ ನೋಡಿ ಮೇಡಮ್, ಸುಮಾರಾಗಿ 4.5 ವರ್ಷ, 1990 to 1994 ಅಲ್ಲಿ ಮಾಡಿದೆ.
0: ಆಮೇಲೆ ಧಾರವಾಡಕ್ಕೆ ಬಂದ್ರಿ?
1: ಆ ನಂತರ ಧಾರವಾಡದಲ್ಲಿ ಬಂದೆ. ಅದು ನನಗೆ ಅಲ್ಲಿ ಕಂಟಿನ್ಯೂ ಮಾಡ್ಬೇಕಂತು. ಆಕ್ಚುಲಿ ಗುಲ್ಬರ್ಗ ಹೋದವರು ಓಡಿ ಬಂದ್ಬಿಡ್ತಾರೆ, ಅಲ್ಲಿ ಬಿಸಿಲು, ಅಲ್ಲಿ ವಹಿವಾಟ, ಅದು ಇದೆಲ್ಲ ಚೆನ್ನಾಗಿ ಆಗೋದಿಲ್ಲ. ನನಗೆ ಹೋಗೋದು ಬರದೇ ಒಂದು 2 ದಿವಸದ ಮೊದಲಿನ ಈಗಿನಗಾಗಿ ಫೆಸಿಲಿಟೀಸ್ ಇದ್ದಿಲ್ಲ. ಆದರೂ ನಾನು ಸೆಟ್ ಆಗಿದ್ದೆ, ಯಾಕಂದರೆ ಹಿರಿಯ ಅಧಿಕಾರಿಗೆಲ್ಲ ಟ್ರಾನ್ಸ್ಫರ್ ಆಗೋಣ, ನನ್ನ ಮೇಗೆ ಬಂದ್ಬಿಡ್ತಿಲ್ಲ. ರೂರಲ್ ಪ್ರೋಗ್ರಾಮ್ ಅಡ್ವೈಸರಿ ಕಮಿಟಿ ಮೀಟಿಂಗ್ ಅಂತ ನೀವು ಕೇಳಿರ್ಬೇಕು.
0: ಹೌದು,
1: ಗ್ರಾಮೀಣ ಸಲಹಾ ಸಮಿತಿ ಸಭೆ ಅಂತ ನಾವು ಮಾಡ್ತಾ ಇರ್ತೀವಿ 3 ತಿಂಗಳಿಗೊಮ್ಮೆ. ಅವಾಗಿತ್ತು, ಈಗ ಎಲ್ಲ ಬಂದಾಗಿದೆ ಅನಿಸ್ತದೆ ನನಗೆ. ಅವಾಗಿದ್ದಾಗ ನಾವು ಏನು ಮಾಡ್ತೀರಿ, ಮುಂಗಾರಿಗೆ ಏನು ಮಾಡಬೇಕು, ಹಿಂಗಾರಿಗೆ ಏನು ಮಾಡಬೇಕು, ಬೇಸಿಗೆಗೆ ಏನು ಮಾಡಬೇಕು, ಸಲಹೆ ಸೂಚನೆ ವಿವಿಧ ಇಲಾಖೆಗಳಿಂದ ಕೇಳ್ತೀವಿ. ಅವ್ರೇನು ಹೇಳ್ತಾರಲ್ಲ ಅದನ್ನ ನಮ್ಮ ಕಾರ್ಯಕ್ರಮದಲ್ಲಿ ಅಳವಡಿಸ್ತಾ ಇದ್ದು. ಹೀಗಾಗಿ ಅಲ್ಲೆಲ್ಲ ನಮಗೆಲ್ಲ ಇಲಾಖೆಯವರು ನಮ್ಗೆ ಅಗ್ದಿ ಅಚ್ಚುಮೆಚ್ಚಿನವರಾಗಿದ್ರು. ಎನಿ ಟೈಮ್ ನಾವು ಹೇಳಿದ ತಕ್ಷಣ ಬರ್ತಾ ಇದ್ರು. ಕಾರ್ಯಕ್ರಮ ಎಲ್ಲ ಸುಸೂತ್ರವಾಗಿತ್ತು. ಇವನ್ ಅಲ್ಲಿ ಕೂಡ ಲೈವ್ ಫೋನ್ ಇನ್ನು ಅವೆಲ್ಲ ಏನ್ ನಡೀತಾ
0: ಇದ್ದಾರೆ
1: ಮಾಡ್ತಾ ಇದ್ದು. ಅನಿವಾರ್ಯವಾಗಿ ಮ್ಯೂಚುವಲ್ ಟ್ರಾನ್ಸ್ಫರ್ ಅನ್ನ ಅಕಾಡೆಮಿಯಾಗಿ ಬಂದ್ಬಿಟ್ಟು ನಾವು. ನಾ ಧಾರವಾಡಕ್ಕೆ 1994 ಬಂದ್ ಮೇಡಮ್.
0: ಒಟ್ಟು ಸರ್ವಿಸ್ ಎಷ್ಟು ಮಾಡಿದ್ರಿ ಈಶ್ವರ್ ಬಡಿಗೆಯವರು?
1: ಒಟ್ಟು ಸರ್ವಿಸ್ ಅಂದ್ರೆ ಮೇಡಮ್ ನಮ್ದು 32 ವರ್ಷ ಸಮೀಪ ಬರ್ತದೆ. ಆಕಾಶವಾಣಿಯಲ್ಲಿ ನನಗೆ ಸರ್ವಿಸ್ ಮಾಡಿದ್ ಬಹಳ ಖುಷಿ ಇದೆ. ಯಾಕಂದ್ರೆ ಜೀವಕ್ಕೆ ಜೀವನ ಬೇಕಲ್ಲ, ಜೀವನಕ್ಕೆ ಜೀವ ಬೇಕ, ಹಾಗೆ ಆಕಾಶವಾಣಿ ನಮ್ಗೆ ಜೀವ ಟೈಪ್ ನಮಗೆ ಪ್ರೋತ್ಸಾಹ ಕೊಟ್ಟಿದೆ.
0: ಈಗ ನೀವು 32 ವರ್ಷಗಳ ಸುದೀರ್ಘ ಕಾಲ ಸೇವೆ ಮಾಡಿದ್ರಿ, ಅಂದ್ರೆ ಅದರಲ್ಲಿ ನೀವು ಪ್ರಧಾನವಾಗಿ ಕೆಲಸ ಮಾಡಿದ್ದು ಕೃಷಿ ವಿಭಾಗದಲ್ಲಿ. ಸಾಕಷ್ಟು ಜನ ಪ್ರಗತಿಪರ ರೈತರನ್ನ ಸಂದರ್ಶನ ಮಾಡಿದ್ರಿ, ವಿಷಯ ತಜ್ಞರ ಜೊತೆಗೆ ಕಾರ್ಯಕ್ರಮ ಮಾಡಿದ್ರಿ, ಆಮೇಲೆ ರೈತರಿಗೆ ಕಾಲದಿಂದ ಕಾಲಕ್ಕೆ ಬೇಕಾಗುವಂತ ಮಾಹಿತಿ ಮಾರ್ಗದರ್ಶನಗಳನ್ನ ಸಬ್ಜೆಕ್ಟ್ ಎಕ್ಸ್ಪರ್ಟ್ ಗಳ ಮೂಲಕ ಮುಟ್ಟಿಸಿದ್ರಿ. ಅಂದ್ರೆ ಈ ಒಂದು ಕ್ಷೇತ್ರದಲ್ಲಿ ತಾವು ಕೆಲಸ ಮಾಡಿದ್ದು ತಮಗೆ ಸಂತೃಪ್ತಿ ಸಮಾಧಾನ ತಂದ್ಕೊಟ್ಟಿದ್ಯಾ?
1: ಅಲ್ಲ ಮೇಡಮ್, ಇದು ನಮಗೆ ಬಹಳ ಖುಷಿಯಾಗಿದೆ. ಖುಷಿ ಅಂದ್ರೇನು ನಮಗೆ, ಏನಪ್ಪ ಅಂದ್ರೆ ನಮ್ಮ ಮನೆಯಲ್ಲೇ ಇರಕ್ಕಾಗೋಲ್ಲ, ಮತ್ತೆ ಓಡಿ ಬಂದ್ ಮತ್ತೆ ಏನಾರು ಹೇಳ್ಬೇಕು ಅನ್ನೋ ನಿಮ್ಮಂತ ಕುಟ ಭೇಟಿಯಾಗ. ಅಂದ್ರೆ ಸುದೀರ್ಘವಾದ ಸೇವೆ ಸಲ್ಲಿಸಿ ಕೃಷಿಯಲ್ಲಿ ಏನು ಈಗಾದ್ರೂ ಬರ್ತಿರ್ತಾರೆ, ಏನಾರು ಕೇಳ್ತಿರ್ತಾರೆ, ನಮಗೆ ತಿಳಿಲಾರದು. ನಮ್ಮ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಅಲ್ಲೇ ನಿವೃತ್ತ ತಜ್ಞರಿಂದ ನಾನು ಅವರಿಗೆಲ್ಲ ಸಲಹೆ ಸೂಚನೆ ಕೊಡಿಸ್ತಾ ಇದ್ದೇನೆ. ನಮಗೆ ಕೃಷಿ ಬಗ್ಗೆ ಬಹಳಷ್ಟು ಹೆಮ್ಮೆ ಇದೆ, ಮತ್ತೆ ನಾವು ಕೃಷಿ ಪದವೀಧರ ಅಂತಂದು ನಮಗೆ ಇನ್ನೂ ಹೆಮ್ಮೆ ಇದೆ.

0: ನಮಸ್ಕಾರ ಡಾಕ್ಟರ್ ಆರ್ಜಿ ಪುರಾಣಿಕ್ ಅವರೇ.
1: ನಮಸ್ಕಾರ ರೀ.
0: ಈಗ ಈ ಹೈಡ್ರೋಸಿಲ್ ಅಂದ್ರೆ ಈ ಚೇರ್ ಅಂತ ಏನಂತಾರಲ್ರಿ, ಅದರ ಬಗ್ಗೆ ಮಾಹಿತಿ ಬೇಕಾಗೈತ್ರಿ. ಮೊದಲಿಗೆ ಹೈಡ್ರೋಸಿಲ್ ಅಂದ್ರೆ ಏನಂತರಿ?
1: ಹೈಡ್ರೋ ಅಂದ್ರ ಕನ್ನಡದಲ್ಲಿ ನೀರ್ರಿ. ಸೀಲ್ ಅಂದ್ರ ಸಂಗ್ರಹ ಆಗುವಿಕೆ. ಅದಕ್ಕ ಇದು ಟೆಸ್ಟಿಸ್ ಅಂದ್ರ ವೃಷಣದ ಮೇಲ್ಭಾಗದ ಕವರ್ನಲ್ಲಿ ನೀರು ಸಂಗ್ರಹ ಆದ್ರ ಅದಕ್ಕ ನಾವು ಹೈಡ್ರೋಸಿಲ್ ಅಂತೀವಿ. ಸಾಮಾನ್ಯವಾಗಿ ಹಳ್ಳಿಗಾಡಿನ ಜನರು ಇದಕ್ಕ ಚೇರು ಅಂತ ಕರೀತಾರೆ.
0: ಹೌದ್ರಿ?
2: ಈಗ ನಿಮ್ಮ ಒಂದು 32 ವರ್ಷಗಳ ಸುದೀರ್ಘ ಸೇವೆಯಲ್ಲಿ ನೀವು ಸಾಕಷ್ಟು ವಿಜ್ಞಾನಿಗಳ ಜೊತೆಗೆ ಮಾತಾಡಿದ್ದೀರಿ ಅಂತ ಒಂದೆರಡು ನೆನಪಿಸಿಕೊಳ್ಳಬೇಕಾದಂತ ಸಂದರ್ಶನ ಆಗ್ಬಹುದು, ಕಾರ್ಯಕ್ರಮ ಆಗ್ಬಹುದು, ಯಾವ್ದು ಅಂತ ಹೇಳ್ತೀರಿ?
3: ಈಗ ನೋಡ್ರಿ, ನಾವು ಹೆಚ್ಚು ಕಡಿಮೆ ಅಂತಂದ್ರ ಆಲ್ಮೋಸ್ಟ್ ಅಲ್ಲೇ ಎಲ್ಲ ಹಾರ್ಟಿಕಲ್ಚರ್ ಆಗಲಿ, ಅಗ್ರಿಕಲ್ಚರ್ ಆಗಲಿ, ಎಂಟೋಮಾಲಜಿ ಆಗಲಿ, ಪೆಥಾಲಜಿ ಆಗಲಿ, ಎಲ್ಲ ವಿಭಾಗದಲ್ಲಿ ನಾನು ಸಂದರ್ಶನ ಮಾಡಿದ್ದೇನೆ. ಸಂದರ್ಶನ ಅಂತಂದ್ರೆ ಈಗ ಕೀಟಗಳು ಬಿದ್ದು ಅಂತ ತಿಳ್ಕೊರಿ. ಕೀಟಗಳು ಬಿದ್ದ ತಕ್ಷಣ ಏನ್ ಮಾಡ್ಬೇಕು? ಕೀಟಗಳು ಎಂಟೋಮಾಲಜಿ ಬರ್ತಾರಲ್ಲ, ಎಂಟೋಮಾಲಜಿ ಸೈಂಟಿಸ್ಟ್ ಕರೆದು ಏನ್ ಸ್ಪ್ರೇ ಮಾಡ್ಬೇಕು, ಯಾವ ಟೈಮ್ನ ಮಾಡ್ಬೇಕು. ಹೀಗಾಗಿ ಸಾಕಷ್ಟು ಜನರು ನಮಗೆ ಪೆಥಾಲಜಿ ಹೆಡ್ಗಳು ಅವರೆಲ್ಲ ಇಮಿಡಿಯೇಟ್ಲಿ ಬಂದು ಎಲ್ಲ ಸಲಹೆ ಸೂಚನೆ ಕೊಟ್ರು. ಅದೇ ರೀತಿ ಅಗ್ರಾನಮಿ, ಅಗ್ರಾನಮಿ ಅಂದ್ರೆ ಬೇಸಾಯ ಶಾಸ್ತ್ರ, ಯಾವ ಟೈಮ್ನಾಗ ಯಾವ ಸೀಸನ್ಗೆ ಯಾವ ಕ್ರಾಪ್ ಅಳವಡಿಸಬೇಕು, ಹೇಗೆ ಮಾಡಬೇಕು, ಇದು ಬೇಸಾಯ. ಆ ನಂತರ ಇನ್ನೊಂದು, ಯಾಜ್ ನಿಮ್ಗೆ ಗೊತ್ತಿದ್ದಂಗ ಕೋವಿಡ್ ಟೈಮ್ನಲ್ಲಿ ಕೆಲವೊಂದು ಪ್ರೋಗ್ರಾಮ್ ಸ್ಟಾಪ್ ಆಗಿಬಿಟ್ಟು, ನಾನು ಇಲ್ಲೇ ದಾಡದಲ್ಲಿ ಇದ್ದೆ. ನಿಮ್ಗೆ ಗೊತ್ತಿದ್ದಂಗೆ ನಾವು ಯಾಕೆ ಪ್ರೋಗ್ರಾಮ್ ಸ್ಟಾಪ್ ಮಾಡಿದ್ರೆ ರೈತರಿಗೆ ಅನಾನುಕೂಲ ಆಗುತ್ತೆ. ಹೀಗಾಗಿ ಕೋವಿಡ್ ಇಂದ ಮನೆಯಿಂದ ಹೊರಗೆ ಬರ್ಬೇಕಾದ್ರೆ ಮಂದಿ ಹೆದರ್ತೀವಿ. ಅಂತ ಟೈಮ್ನಲ್ಲಿ ನಾವು ವಿಜ್ಞಾನಿಗಳ ಎಲ್ಲಿದ್ದಾರೆ, ರೈತರು ಎಲ್ಲಿದ್ದಾರೆ, ಅಲ್ಲಿಗೆ ನಾವು ಓಬಿ ಹಾಕೊಂಡು ಅಲ್ಲಿ ಭೇಟಿಯಾಗಿ ಅವ್ರಿಗೆಲ್ಲ ಕಂಪ್ಲೀಟ್ ನಾವು ತಿಳುವಳಿಕೆ ಹೇಳಿ ಮತ್ತೆ ಅವ್ರಿಗೆ ಅನುಕೂಲ ಮಾಡಿ ಕೊಡುವಂತದ್ದು ಒಂದು ಕಾರ್ಯಕ್ರಮ ನಮಗೆ ಹೆಮ್ಮೆ ತರಿಸಿದೆ. ಇನ್ನೊಂದು ಹೇಳಬೇಕಂದ್ರೆ ನಮ್ದು ಹಾರ್ಟಿಕಲ್ಚರ್ ಒಂದು ಸೀರೀಸ್ ಸ್ಪಾನ್ಸರ್ಡ್ ಪ್ರೋಗ್ರಾಮ್ ನಡೀತಾ ಇತ್ತು, ಅದು ಲಾಸ್ಟ್ ಪ್ರೋಗ್ರಾಮ್. ಲಾಸ್ಟ್ ಪ್ರೋಗ್ರಾಮ್ ಅದನ್ನ ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ ಲಾಸ್ಟ್ ಕನ್ಕ್ಲೂಷನ್ ಪ್ರೋಗ್ರಾಮ್. ಕನ್ಕ್ಲೂಷನ್ ಇದ್ದಾಗ ಏನಂತ ಅಂದ್ರೆ ಅದು ಪ್ರಾಯೋಜಿತ ಕಾರ್ಯಕ್ರಮ, ಮೊದಲು ಒಂದು ಟೈಮಿಗೆ ಸೆಟ್ ಆಗಿತ್ತು, ಅದು ಏನೋ ಅನಾನುಕೂಲತೆ ಏನೋ ಒಂದು ಕಾರ್ಯಕ್ರಮ ಮೊದಲೇ ಆಗಿಬಿಡ್ತದ್ದು. 6:50 ಇದ್ದಿದ್ದು 5:00 ಬಂದ್ಬಿಡ್ತು.

ಹೀಗಾಗಿ ಅವ್ರಿಗೂ ಗೊತ್ತಿಲ್ಲ, ಬರುವಂತ ಆರ್ಟಿಸ್ಟ್ಗೂ ಗೊತ್ತಿಲ್ಲ. ನಮಗೂ ಒಮ್ಮಿಂದ ಮೇಲೆ ಬಂದು ಹಿಂಗೈದಿ ಫೋನ್ ಮಾಡಿ ಅವ್ರು ಕರೆಸರಪ್ಪ ಅಂತ ಅಂದ್ಬಿಟ್ರು. ಅವರು ಬರುವಂಗ ಬರ್ತಾ ಇದ್ರು. ನಾನು ಮತ್ತೆ ಇಮಿಡಿಯೇಟ್ಲಿ ಅವ್ರಿಗೆ ಸ್ಪೆಷಲ್ ಇದು ಹೇಳಿ ಮತ್ತೆ ಇಂತಿಂದ ಐದುವರೆಗೆ ಬಂದಿದ್ದೆ. ಇಲ್ಲ ಸರ್, ನಾನು ಇಲ್ಲೇ ಸೌದತ್ತಿ ಹತ್ತಿರ ಬಂದೀನಿ ಅಂತ. ಸೌದತ್ತಿಯಿಂದ ಇಲ್ಲಿ ಬರ್ಬೇಕಾದ್ರೆ ಇನ್ನೂ ಒಂದು ಕಾರ್ಯಕ್ರಮ ಆಗಲಿ ಸ್ಟಾರ್ಟ್ ಆಗೋ ಟೈಮ್ ಬಂದ್ಬಿಡ್ತು. ಆಮೇಲೆ ಏನ್ ಮಾಡೋದು ಅಂತ ನನಗೆ ಇದು ಟೈಮ್ ಆಗಿಬಿಡ್ತು. ನಾನು ಒಬ್ನೇ ಕೂತಿಬಿಟ್ಟಿದ್ದೀನಿ. ಅದೊಂದು ಹಾರಿಬಲ್. ಅದು ನಾವು ಹ್ಯಾವ್ ಟು ಮೇಂಟೈನ್ ದಿ ಹೇಳಿದಂಗೆ ನಮ್ಮ ಕಾರ್ಯಕ್ರಮ ಮುಂದೆ ಹೋಗ್ಬೇಕು. ನಾ ಏನು ಮಾಡಿದೆ, ಕಂಪ್ಲೀಟ್ ಒನ್ನೆಯಿಂದ ಇಲ್ಲಿವರೆಗೆ ಏನು ಕಾರ್ಯಕ್ರಮ ಸಂಭ್ರಮ

0: ಇಂಟ್ರೊಡಕ್ಷನ್ ಅಬೌಟ್ ದೆಮ್ ಪ್ರೋಗ್ರಾಮ್ ಚೆನ್ನಾಗಿದೆ.
1: ಅಂದ್ರೆ ಒಬ್ಬ ಕಾರ್ಯಕ್ರಮ ಅಧಿಕಾರಿಗೆ ಪ್ರೆಸೆನ್ಸ್ ಆಫ್ ಮೈಂಡ್ ಅನ್ನೋದು ಬಹಳ ಮುಖ್ಯ. ಆ ಟೈಮ್ ನಲ್ಲಿ ಏನ್ ಹೇಳಬೇಕು ಅನ್ನೋ ಒಂದು ಪರಿಜ್ಞಾನ ಬೇಕು, ವಿಷಯದ ಬಗ್ಗೆ ಒಂದು ಮಾಹಿತಿ ಕಲೆಕ್ಷನ್ ಇರಬೇಕು. ಅದೆಲ್ಲ ಇದ್ದಾಗ ಸಮಯವನ್ನ ನೀವು ಮ್ಯಾನೇಜ್ ಮಾಡಿದ್ವಿ
0: ಮತ್ತೆ ಸಮಯ ಮಾಡಿದ್ದಕ್ಕೆ ಮತ್ತೆಲ್ಲ ಕಾರ್ಯಕ್ರಮ ಸುಸೂತ್ರವಾಗಿ ಚೆನ್ನಾಗಾಯ್ತು. ಮತ್ತೆ ಕೇಳುಗರಿಂದ ಹೆಚ್ಚು ಬಹಳ ಪ್ರಶ್ನೆಯೂ ಬಂದು ಎಲ್ಲಾನು ಒಳ್ಳೇದಾಯ್ತು,
1: ಸುರಳಿತವಾಯ್ತು.
0: ಅದೇ ರೀತಿ ಇನ್ನೊಂದು ನಾನು ಬಾಳ ಬುತ್ತಿ ಅಂತ ಒಂದು ಕಾರ್ಯಕ್ರಮ ಕೃಷಿ ರಂಗದ ಕೂಟನು ಒಂದು ಬಾಂಧನಿ ಆಮೇಲೆ ಕಾರ್ಯಕ್ರಮ ಈಗ ಎಲ್ಲ ಬೇರೆ ಕಾರ್ಯಕ್ರಮ ಕೂಡ ನೋಡ್ತಾ ಇದ್ದೆ. ಆದ್ರೆ ನಂದು ಈ ಹಿರಿಯ ನಾಗರಿಕರ ಕಾರ್ಯಕ್ರಮ ಬಾಳ ಬುತ್ತಿ, ಆ ಕಾರ್ಯಕ್ರಮದಲ್ಲಿ ಒಂದು ನಿಮಗೆ ಹೇಳ್ಬೇಕಂದ್ರೆ ಅದು ಒಂದು ಮಹತ್ವದ, ಯಾಕಂದ್ರೆ ಶತಾಯಿಷಿ ಒಬ್ಬರನ್ನ ಕರೆಸಿದ್ದೆ. ನಾವು ಕರೆಸಿದಾಗ ಅವರು ಏನ್ ಮಾಡಿದ್ರು ಅಂದ್ರೆ ಸುಡಿಯೋದಲ್ಲಿ ಶಿರಬಡಿಗರು ನಾನು ಶಿರ್ಸಾಸನ ಹಾಕ್ತೇನೆ. ನನಗೆ ಹೆದರಿಕೆ ಬಂದ್ಬಿಡ್ತು, ಶಿರ್ಸಾಸನ ಹೆಂಗಾಗ್ತಾರಪ್ಪ, ವಯಸ್ಸಾಗಿದೆ. ನಮ್ ಸ್ಟಾಫ್ ಕೂಡ ಇದ್ರು, ನೀವು ಇದ್ದಿಲ್ಲ ಅವತ್ತ, ಬೇರೆ ನರೇಂದ್ರ ಅವ್ರು ಯಾರೇ ಇದ್ರು. ಇದ್ದಾಗ ಅವರು ಎಲ್ಲರೂ ನೋಡಿ ಗಾಬರಿ ಆಗ್ಬಿಟ್ರು. ಆ ಇಲ್ಲ ಶಿರಬಡಿ ನೀವು ಹೆದರಾಕ ಹೋಗ್ಬೇಡ್ರಿ, ನಾ ಗಟ್ಟಿದ್ದೀನಿ, ಟವಲ್ ಹಿಂಗ್ ಮಾಡ್ಕೊಂಡ್ ತಳಗಿದ್ದು ಮಾಡಿ ಇಟ್ಟು ಶಿರ್ಸಾಸನ ಮಾಡಿದ್ರು. ವಂಡರ್ಫುಲ್ ಸೀನ್
1: ನೋಡ್ರಿ,
0: 100 ಇಯರ್ಸ್
1: ಶತಾಯುಷಿ ಸ್ಟುಡಿಯೋದಲ್ಲಿ
0: ಅಲ್ಲಿ ಕಂಪ್ಲೀಟ್ ಇದು ಮಾಡಿದ್ರು, ಶಿರ್ಸಾಸನ ಮಾಡಿ ಚಪ್ಪಳ ಎಲ್ಲರೂ ಹೊಡೆದ್ರು. ಆಮೇಲೆ ಏನಂದ್ರು ಅವರು, ನೋಡ್ರಿ ಶಿರಬಡಿ ನಾ ಚಸ್ಮಾ ಹಾಕೋದಿಲ್ಲ, ಹಲ್ಲೆಲ್ಲ ಗಟ್ಟಿದವು, ಆಮೇಲೆ ದಿವಸ 4 ರೊಟ್ಟಿ ತಿಂತೀನಿ,
1: ನೋಡ್ರಿ
0: ವಾಟ್ ಯು ವಾಂಟ್ ಟು ಲೈಕ್ ದಿಸ್. ಬಟ್ ಅವ್ರಿಗೆ ಇಲ್ಲ ಈಗ, ಆದ್ರೆ ಹಿಂಗ
1: ಅಂದ್ರೆ ಇಂತ ಅಪರೂಪದ ವ್ಯಕ್ತಿಯನ್ನು ಕೂಡ
0: ನಾವು ಸಂದರ್ಶನ ಮಾಡಿದ್ದೀರಿ.

0: ಈಗ ಶಿರ್ಬಡಿಗೆ ಅವರ, ನೀವು 32 ವರ್ಷಗಳ ಕಾಲ ಸೇವೆ ಮಾಡಿ ಆಕಾಶವಾಣಿಯಿಂದ ಈಗ ನಿವೃತ್ತರಾಗಿ ನಿವೃತ್ತಿ ಜೀವನವನ್ನ ಆನಂದಿಸ್ತಾ ಇದ್ದೀರಿ. ನೀವು ಸೇರಿದಾಗಿನ ಆಕಾಶವಾಣಿಯ ಒಂದು ವ್ಯವಸ್ಥೆಗೆ, ಅವಾಗೆಲ್ಲ ನಾವು ಟೇಪು ಸ್ಪೂಲು ಹಿಡ್ಕೊಳ್ತಿದ್ವಿ, ಮಷಿನ್ ಒಳಗೆ ರೆಕಾರ್ಡಿಂಗ್ ಮಾಡ್ತಿದ್ವಿ. ನಂತರದ ದಿನದಲ್ಲಿ ಇಲ್ಲಿ ತಾಂತ್ರಿಕವಾಗಿ ಸಾಕಷ್ಟು ಅಡ್ವಾನ್ಸ್ಮೆಂಟ್ ಆಗ್ತಾ ಹೋಗ್ತು. ಬಹುಶಃ ನೀವು ನಿವೃತ್ತರ ಆಗೋ ಹಂತಕ್ಕೆ ಬಂದಾಗ ನಾವು ಡಿಜಿಟಲೀಕರಣಕ್ಕೆ ಬಂದ್ವಿ, ಎಲ್ಲ ಕಂಪ್ಯೂಟರ್ ಅಲ್ಲಿ ರೆಕಾರ್ಡಿಂಗು ಎಡಿಟಿಂಗು ಎಲ್ಲ. ಅಂದ್ರೆ ಈ ಹಂತ ಅಲ್ಲೂ ನೋಡಿದಿರಿ, ಇಲ್ಲೂ ನೋಡಿದಿರಿ, ಕೆಲಸದ ವೈಖರಿಯಲ್ಲಿ ಏನೆಲ್ಲ ಬದಲಾವಣೆ ಕಂಡು ಬಂತು ತಮಗೆ?
1: ನಾವು ಗುಲ್ಬರ್ಗದಲ್ಲಿ ಜಾಯಿನ್ ಆದಾಗ ನಮ್ಗೆ ಸ್ವಲ್ಪ ಒಂದ್ 4-5 ದಿವಸ ಬಿಟ್ಟು ನನಗೆ ಒಬಿ ಕಳಿಸಿದ್ರು. ಒಬಿ ಕಳಿಸಿ ಅವಾಗ ಚೌಕ್ ಟೇಪ್ ರೆಕಾರ್ಡರ್ ಇರ್ತಿತ್ತು.
0: ಹೌದು,
1: ಚೌಕ್ ಟೇಪ್ ರೆಕಾರ್ಡರ್ ಇರ್ತಿತ್ತು. ಮಳೆ ಬರಕಾತಿತ್ತು, ನಾವು ಅದನ್ನು ಮುಚ್ಚಿ ಅಗದಿ ಸುರಕ್ಷಿತವಾಗಿ ಅದ್ ರೆಕಾರ್ಡಿಂಗ್ ಇದು ಮಾಡ್ಕೊಂಡು ಬಂದು ಬೆಳಕೋಷ್ಟಿಗೆ ಮಾಡ್ಬೇಕು. ನಮ್ದು ಒಂದು ಇದು
0: ಇರ್ತಿತ್ತು,
1: ಜವಾಬ್ದಾರಿ ಆ ಟೈಮ್ನಾಗ ಅಂತ ಇದು ಇತ್ತು. ಈಗೆಲ್ಲ ಬಹಳ ಅಡ್ವಾನ್ಸ್ ಆಗಿ ಬಂದ್ಬಿಟ್ಟಿದೆ. ಮೊದ್ಲಿಂದಕ್ಕೆ ಅವೆಲ್ಲ ಎಲ್ಲರೂ ಉಬಿ ಹೋಗ್ಬೇಕಾರೆಲ್ಲ ಟೇಪು ಅವು ಇವು ಹೊತ್ಕೊಂಡು ಗಂಟು ಮುಟ್ಟು ಕಟ್ಕೊಂಡು ಹೋದಂಗ ಹಾಕಿತ್ತು. ಈಗ ಅಂತದೇನು ಅವಶ್ಯಕತೆ ಬಂದಿಲ್ಲ. ಈಗ ನಾವು ಒಂದು
0: ಸಣ್ಣ ರೆಕಾರ್ಡರ್
1: ರೆಕಾರ್ಡರ್ ಇದರಲ್ಲಿ ಯು ಕ್ಯಾನ್ ಡೂ ಎನಿಥಿಂಗ್. ನೀವು ಡಿಜಿಟಲೀಕರಣ ಆದ್ಮೇಲೆ ನಾವು ಇಂತ ಇದನ್ನ ದೊಡ್ಡ ಮಷಿನ್ ಹೋಯ್ತಾ ಇದ್ದಿಲ್ಲ. ಈಗೆಲ್ಲ ಅಗದಿ ಟೈಮ್ ಕನ್ಸ್ಯೂಮಿಂಗ್ ಆಗುತ್ತೆ, ಟೈಮ್ ಅಗದಿ ಸೇವ್ ಆಗುತ್ತೆ. ಮೊದಲಿನ ಕನ್ಸ್ಯೂಮ್ ಆಗೋದಿಲ್ಲ, ಎಲ್ಲ ಅಗದಿ ಸರಳಿತವಾಗಿ ಎಲ್ಲ ನಡೀತದೆ. ಆದ್ರೆ ಏನಾಗಿದೆ, ಬರಬರ್ತಾ ಈಗ ನಾವು ಇದ್ದಾಗ ಜನರೆಲ್ಲ ಬಹಳ ಇದ್ರು, ಈಗೆಲ್ಲ ಬರಬರ್ತಾ ಎಲ್ಲರೂ ರಿಟೈರ್ಡ್ ಹಾಕೊಂತ ಹಾಕೊಂತ ಬಂದು ಈಗ ಇದ್ದವರಿಗೆಲ್ಲ ಬಹಳ ಸ್ವಲ್ಪ ತೊಂದರೆ ಆಗ್ತಾ ಇದೆ, ಬರ್ಡನ್ ಆಗ. ಹೀಗಾಗಿ ಸ್ವಲ್ಪ ಆದ್ರೂ ಕಾರ್ಯಕ್ರಮ ಚೆನ್ನಾಗಿ ಬರ್ತಾ ಇವೆ, ಇದನ್ನ ನೋಡಿ ನಮ್ಗೆ ಖುಷಿ ಆಗ್ತಾ ಇದೆ.
0: ನಿಜ. ಈಗ ಶಿರ್ಬಡಿಗೆ ಅವರ, ತಮ್ಮ ಜೊತೆಗೆ ಕಾರ್ಯನಿರ್ವಹಿಸಿದ ತರ ಅಧಿಕಾರಿಗಳನ್ನ ತಾವು ನೆನಪಿಸ್ಕೋಬಹುದಾ?
1: ನಮ್ಮ ಜೊತೆಗೆ ಮೊದಲಿಗೆ ಅಂತಂದ್ರೆ ನನಗೆ ಸೀನಿಯರ್ ಆದರು ಎಸ್ ಪ್ರಸಾದ್ ಅಂತ ಫಾರ್ಮ್ ರೆಡಿ ಆಫೀಸರ್ ಅಲ್ಲಿದ್ರು. ಆಮೇಲೆ ಇಲ್ಲಿ ಗುಲ್ಬರ್ಗ ಬಂದ್ರೆ ಚೇತನ್ ಸರ್ ಇದಾರೆ, ಆಮೇಲೆ ಬಸು ಬೇವಿನ ಗಿಡದವರೆಲ್ಲ ನಮ್ಮ ಚೋಳಿನು, ಆಮೇಲೆ ಅರುಣ್ ನಾಯ್ಕು, ಮತ್ತೆ ಈಗಾಗಲೇ ನೀವು ಕೂಡ ನಮ್ಗೆ ಅಗದಿ ಆತ್ಮೀಯರು, ಮಾಯ ರಮಣ್ ಇದಾರೆ, ಈಗ ಮತ್ತೆ ಅಕ್ಕಮ್ಮ ಇದಾರೆ.
0: ಅಲ್ಲ, ನಿಮ್ಮ ಕೃಷಿ ವಿಭಾಗದಲ್ಲಿ
1: ನಮ್ಮ ಕೃಷಿ,
0: ಈಗ ತಾವು ಮಾತಾಡ್ತಾ ಹೇಳಿದ್ರಿ ಈ ರೂರಲ್ ಪ್ಲಾನಿಂಗ್ ಅಡ್ವೈಸರಿ ಕಮಿಟಿ ಮೀಟಿಂಗ್ ಅಂತ ಹೋಗ್ತಿದ್ರಿ ನೀವು 3 ತಿಂಗಳಿಗೆ ಒಂದ್ಸತಿ, ಅವಾಗೆಲ್ಲ ನಿಮ್ಮ ಕೃಷಿ ವಿಭಾಗದ ಟೀಮೇ ಹೋಗ್ತಿತ್ತು.
1: ನಮ್ಮ ಟೀಮ್ ಅಂತಂದ್ರೆ ಅವಾಗ ಮೋಹನ್ ಪವರ್ ಇದ್ರು, ಬಡಿಗೇರಿ ಅವರು ಇದ್ರು, ಆಮೇಲೆ

0: ಚೇತನ್ ಸರ್ ಅವರು ಡೈರೆಕ್ಟರ್ ಇದ್ರು. ಹೀಗಾಗಿ ನಾವು ಹೆಚ್ಚಾಗಿ ಇಲ್ಲಿ ಕುಂದಿರ್ತಾ ಇದ್ದಿಲ್ಲ. ನಮ್ದು 50% ಓಬಿ ಬೇಸ್ ಇತ್ತು, 50% ಅಷ್ಟೇ ಇಲ್ಲಿ ಕುಂದಿರ್ತಿದ್ದು. ಇಲ್ಲಿ ಕುಂದ್ರಕ್ಕೆ ನಮ್ಗೆ ಅಂತಂದ್ರೆ ಒಂದು ಎರಡು ದಿವಸ ಕುಂದ್ರೆ ನಾವು ಇಮಿಡಿಯೇಟ್ಲಿ ನಾವು ಓಬಿ ಶಿಫ್ಟ್ ಆಗ್ಬಿಡ್ತೀವಿ.
1: ಅಂದ್ರೆ ಹೊರಗಡೆ
0: ಹೋಗಿ ಕಾರ್ಯಕ್ರಮ ಮಾಡ್ಕೊಂಡ್ ಬಂದು ಪ್ರಸಾರ
1: ಮಾಡ್ತಿದ್ರಿ,
0: ಅದಕ್ಕೆ ಮಹತ್ವ ಸಿಕ್ತಿತ್ತು.
1: ಹೌದು,
0: ಯಾಕಂದ್ರೆ ಲೈವ್ ಅಲ್ಲಿ ಹೋಗಿ ಅಲ್ಲೇ ಜನರ ಕೂಟ ಬೆರೆತು ಅವ್ರದ್ದು ಏನೇನಿದೆ ಸಮಸ್ಯೆಗಳು ನೋಡಿ ಅಂದ್ರೆ ಲೈವ್ ಡೆಮಾನ್ಸ್ಟ್ರೇಷನ್ ಮಾಡಿ ಇಂಟರ್ವ್ಯೂ ಮಾಡ್ತಿದ್ವಿ. ದಟ್ ಈಸ್ ಇಂಪಾರ್ಟೆಂಟ್. ಆ ಮೊದಲಿನ ಗತಿ ಈಗ ಹೋಗಲಿಕ್ಕೆ ಕಡಿಮೆ ಆಗಿದೆ. ಹೌದಿಲ್ರಿ?
1: ಓಬಿಗಳೆಲ್ಲ ಸ್ವಲ್ಪ ಕಡಿಮೆ ಆಗಿವೆ. ಅಂದ್ರೆ ಈಗೇನಂದ್ರೆ ಎಲ್ಲ ಫೋನ್ ಮೂಲಕ ನಾವು ಮಾತಾಡಿಸ್ಕೊಂಡ್ ಬಿಡ್ತೀವಿ, ಫೋನ್ ಇನ್ ಫೋನ್ ಔಟ್, ಅದರ ಮೂಲಕ ತಾಂತ್ರಿಕವಾಗಿ ಒಂದು ಸರಳತೆ ಕಂಡು ಬಂದದ. ನೀವು ಮಾಡಿದ ಸಂದರ್ಶನದೊಳಗ ಬಹಳ ಅಪರೂಪವಾದದ್ದು, ಒಂದು ನೆನಪಿನಾಗ ಉಳಿಯುವಂತದ್ದು ಅಂದ್ರೆ ಯಾರ ಜೊತೆಗಿನ ಸಂದರ್ಶನ?
0: ನಮ್ಮ ಹೆಚ್ಚಾಗಿ ನಮ್ದು ಸಂದರ್ಶನ ಅಂತಂದ್ರೆ ನಾವು ಅಗ್ರಿಕಲ್ಚರ್ದಲ್ಲಿ ಸಾಕಷ್ಟು ಇದಾವ್ರಿ, ಮತ್ತೆ ಅಂತ ನೆನಪು ಅಂತೆಲ್ಲ ಎಲ್ಲ ನೆನಪುಗಳ ಒಂದ ಅಂತ ಹೇಳಕ್ ಬರೋದಿಲ್ಲ ನಮ್ಗೆ, ಒಂದ್ ಹೇಳಿದ್ರೆ ಮತ್ತೆ ತಪ್ಪಾಗತ್ತೆ. ಹೌದಿಲ್ರಿ? ಎಲ್ಲ ಆಲ್ಮೋಸ್ಟ್ ಅಲ್ಲ ಚೆನ್ನಾಗಿ ಅಗದಿ ಪ್ರಮುಖವಾದಂತ ಸಂದರ್ಶನ ಅದಾವು, ಮತ್ತೆ ಎಲ್ಲ ಉಪಯುಕ್ತದಂತ ಸಂದರ್ಶನ ಅದಾವು. ಮತ್ತೆ ಈಗ ಅದು ಒಂದೇ ಅಲ್ಲದ ನಾವು ಕಾರ್ಮಿಕರಿಗಾಗಿ ಅಲ್ಲೆಲ್ಲ ಕಾರ್ಮಿಕ ಇಲಾಖೆಯ ಹಿರಿಯರು ಬರ್ತಿದ್ರು, ಹಿರಿಯ ಅಧಿಕಾರಿಗಳು ಬಂದು ಮೇ ಒಂದು ಕಾರ್ಮಿಕರ ದಿನಾಚರಣೆ ಬಗ್ಗೆ ನಾವು ಎಷ್ಟೇ ಹೇಳಿದ್ರು ಇಮಿಡಿಯೇಟ್ಲಿ ಬಂದ್ಬಿಡೋರು. ಅದು ಒಂದು ನಮಗೆ ಬಹಳ ಕಾರ್ಮಿಕರು ಅವ್ರದ್ದೆಲ್ಲ ನೋಡ್ಬೇಕು ನಾವು. ಆಮೇಲೆ ಇದು ಅಲ್ಲದ ಮತ್ತೆ ಬೇರೆ ಬೇರೆ ಎಲ್ಲ ಕಾರ್ಯಕ್ರಮ ಬಾಂಧಿನಿ ನೋಡ್ತಾ ಇದ್ದೀವಿ. ಬಾಂಧಿನಿದಲ್ಲಿ ನಾವು ಪೂರಕ ಶಿಕ್ಷಣ ಕಾರ್ಯಕ್ರಮ ನೀವೆಲ್ಲ ನೀವು ಮಾಡ್ತಾ ಇದ್ರಲ್ಲ, ಹಾಗೆ ನಮಗೆ ಇವನ್ನ ಸ್ಪಾನ್ಸರ್ಶಿಪ್ ತರೋದು ಮಾಡೋದು ಇವೆಲ್ಲ ಪ್ರಮುಖ ಕಾರ್ಯಗಳು ನಮ್ಮ ಕೃಷಿ ಜೊತೆಗೆ ಕೃಷಿ ರಂಗದ ಜೊತೆಗೆ ಇವೆಲ್ಲ ನಮ್ಗೆ ಒಡನಾಡಿಯಾಗಿದ್ದು ಮಾಡಬೇಕಾಗಿತ್ತು.
1: ಇದ್ರ ಜೊತೆಗೆ ನೀವು ರಸಮಂಜರಿ, ಉರ್ದು ಕಾರ್ಯಕ್ರಮ,
0: ಉರ್ದು ಕಾರ್ಯಕ್ರಮ, ಹಿಂದಿ ಕಾರ್ಯಕ್ರಮ, ಇವನ್ನೆಲ್ಲ ಮಾಡಿದೆ ನಾವು.
1: ಅಂದ್ರೆ ಒಂದು ಭಾಷಾ ಸಾಮರಸ್ಯವನ್ನ ಉಂಟು ಮಾಡುವಂತ ಸಾಕಷ್ಟು ಕಾರ್ಯಕ್ರಮಗಳನ್ನ ತಾವು ಮಾಡಿದಿರಿ.

0: ಈಗ ಶಿರ್ಬಡಿಗೆಯವರ, ಪ್ರಸ್ತುತ ಆಕಾಶವಾಣಿಯ ಒಂದು ಕಾರ್ಯವೈಖರಿಗೂ ಆಗೂ ನಿಮಗೆ ಹೇಳಿದ್ರಿ ಮಾತಾಡ್ತಾ, ಈಗ ಗುಣಮಟ್ಟ ಇದ್ರ ಬಗ್ಗೆ ಏನ್ ಹೇಳ್ತೀರಿ?
1: ಗುಣಮಟ್ಟ ಬಹಳ ಉತ್ಕೃಷ್ಟವಾಗಿದೆ, ಚೇಂಜ್ ಆಗಿದೆ. ಮೊದಲಿಂದ ಈಗಿಂದ ಈಗ ಬಹಳ ಕೇಳುಗರಿಗೆ ಲೆಟರ್ಸ್ ಬರ್ತಾವೆ, ಮತ್ತೆ ಅದನ್ನ ನೋಡಿ ನಾವು ತಿಳ್ಕೋಬೇಕು. ಆಮೇಲೆ ಫೋನ್ ಇನ್ ಕಾರ್ಯಕ್ರಮ ಪ್ರಶ್ನೆಗಳು ಬರ್ತವೆ. ಮೊದಲಿಂದ ಅಷ್ಟೇ ವ್ಯವಸ್ಥೆ ಇದ್ದಿಲ್ಲ. ಈಗೆಲ್ಲ ಜನರು ತಮಗೆ ಏನ್ ಬೇಕು ಏನ್ ಬೇಡ ಅಂತಲ್ಲೇ ಕುಂತಲ್ಲೇ ಮಾತಾಡ್ಕೊಂಡು ತಮ್ಮ ಸಮಸ್ಯೆಗಳನ್ನ ಪರಿಹರಿಸ್ತಾರೆ. ಈಗಿಂದ ವ್ಯವಸ್ಥೆ ಬಹಳ ಚೆನ್ನಾಗಿದೆ. ಆದ್ರೆ ಏನು, ಜನರಿಗೆ ಇಂತ ಸಮಸ್ಯೆ ಬಂತು ಅಂತ ಹಾಗೆ ಕುಂದಿರುದಿಲ್ಲ, ಅವ್ರು ಇಮಿಡಿಯೇಟ್ಲಿ ರೆಸ್ಪಾಂಡ್ ಮಾಡ್ತಾರೆ. ಹೀಗಾಗಿ ಈಗಿನ ಅದೆಲ್ಲ ಚೆನ್ನಾಗಿ ನಡೆದದ್ದು.
0: ಈಗ ಆಕಾಶವಾಣಿಗೆ 90 ಹರೆಯ, ಈ 90 ವರ್ಷಗಳು ಆಕಾಶವಾಣಿಗಾದ್ರೆ ನಮ್ಮ ಧಾರವಾಡ ಆಕಾಶವಾಣಿ 75 ವರ್ಷಗಳನ್ನ ಮುಗಿಸಿ 76 ಹೊಸ್ತಿಲೊಳಗ ಅದ. ಅಂದ್ರೆ ಈ ಆಕಾಶವಾಣಿಯ ಒಂದು ಅಭಿವೃದ್ಧಿಯ ಬಗ್ಗೆ ತಮಗೇನ್ ಅನಿಸ್ತದೆ?
1: ಅಭಿವೃದ್ಧಿ ಬಗ್ಗೆ ಸಾಕಷ್ಟು ಅಭಿವೃದ್ಧಿ ಆಗಿದೆ. ಎಲ್ಲ ಕೇಳುಗರು ಅಗ್ದಿ ಹೆಮ್ಮೆ ಪಡ್ತಾ ಇದ್ದಾರೆ. ಅದು ಅಲ್ದ ಈಗ 90 ಅಂದ್ರೆ ಈಗ ನಮ್ದು ಈಗ ಏನಂದ್ರೆ
0: ಬಹುಜನ ಹಿತಾಯ ಬಹುಜನ
1: ಸುಖಾಯ. ಹೀಗಾಗಿ ಎಲ್ಲ ಜನರಿಗೂ ಆಕಾಶವಾಣಿ ಪ್ರಮುಖವಾಗಿದೆ. ಈಗ ಒಂದ್ ಹೇಳ್ತಾ ಇದ್ದೇನೆ ನಾನು, ಉಳಿದಂತ ಕಾರ್ಯಕ್ರಮಗಳು ಬಂದ ಮೇಲೆ ಕಡಿಮೆ ಆಗಿದೆ ಅಂತ ಜನರು ಹೇಳ್ಬಹುದು, ಆದರೂ ತಪ್ಪದು. ಈಗ ಎಲ್ಲ ಕೆಲವೊಬ್ಬರಿಗೆ ಮೊದಲ ರೇಡಿಯೋ ನೋಡ್ಕೊಂಡು ಟೈಮ್ ಸೆಟ್ ಮಾಡ್ತಾ ಇದ್ರು, ಈಗ ಹಂಗಿಲ್ಲ. ಈಗ ರೇಡಿಯೋ ಅಂದ್ರೆ ಎಲ್ಲ ಈಗ ಕೂಡ ಕೆಲವು ಮಂದಿ ರೇಡಿಯೋನ ನೋಡ್ತಾ ಇದ್ರು, ಇನ್ನೊಂದು ಕೇಳುಗರು ಅವರಂತೂ ಪರ್ಮನೆಂಟ್ ಕೇಳುಗರು ಆಕಾಶವಾಣಿಗೆ, ಮತ್ತೆ ಅವ್ರಿಗೆ ಅಂತೂ ಬೇಕಾಗತ್ತರಿ, ಆಕಾಶವಾಣಿ ಕೇಳಲೇಬೇಕಾಗತ್ತೆ. ಹೀಗಾಗಿ ಅವರಂತೂ ಬಹಳ ಇದು ಮಾಡ್ತಾರೆ ಅವರು.
0: ಮತ್ತೆ ನೀವು ಸರ್ವಿಸ್ ಮಾಡ್ತಿರ್ಬೇಕಾದಾಗ ಸಾಕಷ್ಟು ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮಗಳನ್ನು ಕೂಡ ನೀವು ಮಾಡಿದ್ರಿ. ಈ ಡೈರಿ ಇಲಾಖೆ ಹೈನುಗಾರಿಕೆಗೆ ಸಂಬಂಧಪಟ್ಟಂತ ಅಂತವೆಲ್ಲ, ಅವುಗಳ ಬಗ್ಗೆ ಅಂದ್ರೆ ನಮ್ಮ ಒಂದು ಕಾರ್ಯಕ್ರಮ

0: ಮಾಧ್ಯಮದಿಂದ ನಮ್ಮ ರೈತರಿಗೆ ಲಾಭ ಆಗ್ಯದ ಅಂತ ಅವರು ನಿಮಗ್ ಬಂದು ಹೇಳಿದಾಗ, ಏ ನಿಮ್ಮ ಕಾರ್ಯಕ್ರಮದಿಂದ ನಮಗ್ ಅನುಕೂಲ ಆತ್ರಿ, ನಮಗ್ ಮಾಹಿತಿ ಸಿಕ್ತು ಅಂತ ಅಂದಾಗ ತಮಗ್ ಹೆಂಗ ಅನಿಸ್ತಿತ್ತು?
1: ಅಂದ್ರೆ ನಾವು ಮಾಡಿದ್ದ ಕಾರ್ಯಕ್ರಮ ಅವ್ರಿಗೆ ತಲುಪಿದ ಅಂದ ತಕ್ಷಣ ನಮಗೆ ಬಹಳ ಸಂತೋಷ ಆಗ್ಬಿಡ್ತದೆ. ಯಾಕಂತಂದ್ರೆ ನಾವು ಅವ್ರಿಗೆ ಕೆಲವು ಮಂದಿ ಏನ್ ಮಾಡ್ತಾರ, ಹೈನುಗಾರಿಕೆ ಅಂತಂದ್ರೆ ಹೈನುಗಳಿಗೆ ತಲೆ ಅಭಿವೃದ್ಧಿ ಬಗ್ಗೆ ಗೊತ್ತಿರೋದಿಲ್ಲ, ಜರ್ಸಿ ಅಂದ್ರೆ ಗೊತ್ತಿರೋದಿಲ್ಲ, HF ಅಂದ್ರೆ ಗೊತ್ತಿರೋದಿಲ್ಲ, ಕ್ರಾಸ್ ಇನ್ಸಿಮಿನೇಷನ್ ಯಾವ ರೀತಿ ಮಾಡ್ಬೇಕು, ಮತ್ತೆ ಅವಕ್ಕೆ ಹೇಗೆ ಹಾಲಿನ ಉತ್ಪಾದನೆ ಹೇಗೆ ಜಾಸ್ತಿ ಮಾಡ್ಬೇಕು. ಹೀಗಾಗಿ ನಾವು ಅವನ್ನೆಲ್ಲ ನಾವು ನುರಿತ ತಜ್ಞರಿಂದ ಪ್ರಸಾರ ಮಾಡೋದ್ರಿಂದ ಅವರೆಲ್ಲ ನಮಗೆ ಫೋನ್ ಮುಖಾಂತರ, ಪತ್ರದ ಮುಖಾಂತರ ಹೀಗೆಲ್ಲ ತಿಳಿಸಿದಾಗ ನಮಗೆ ಖುಷಿ ಆಗೇ ಆಗುತ್ತೆ.
0: ನಿಜವಾಗಿ ಒಟ್ಟು ಕೊನೆಯದಾಗಿ ಶಿವರಡ್ಡಿಯವರ ಆಕಾಶವಾಣಿಯ 32 ವರ್ಷಗಳ ಅನುಭವ ಅಂದ್ರೆ ಒಂದು ಜೀವನದಲ್ಲಿ ಸಂತೃಪ್ತಿ ಸಮಾಧಾನ, ನಾನು ಈ ವೃತ್ತಿಗೆ ಬಂದಿದ್ದಕ್ಕೂ ಕೂಡ ನನಗೊಂದು ಖುಷಿ ಕೊಟ್ಟದ ಅನ್ನೋದ್ರ ಬಗ್ಗೆ ಒಂದೆರಡು ಮಾತು.
1: ನೋಡ್ರಿ ಮೇಡಮ್, ಈಗ ನಾವು ಆಲ್ಮೋಸ್ಟ್ ಅಲ್ಲಿ ಬೇರೆ ಕಡೆನೂ ಸರ್ವಿಸ್ ಮಾಡಿದೀನಿ ಅಂತ ಹೇಳಿದ್ ನಾನು, ಆದ್ರೆ ಆಕಾಶವಾಣಿ ಬಂದ ಮೇಲೆ ನಮ್ಮ ಜೀವ ಏನಿದಿಲ್ಲ, ಜೀವನ ಕೊಟ್ಟಿದೆ ಅದು. ಆಕಾಶವಾಣಿಯಿಂದ ನಾವು ಸಾಕಷ್ಟು ಕಲ್ತಿದ್ದೇವೆ, ಇದನ್ನ ನಾವು ಯಾವಾಗಲೂ ಚಿರಋಣಿ, ಯಾವಾಗಲೂ ನಾವು ನೆನೆಸ್ತಾ ಇರ್ತೇವೆ. ಈಗ ನಾವು ರಿಟೈರ್ಡ್ ಆದರೂ ಕೂಡ ನಾವು ಮನೆಯಲ್ಲಿ ಇದ್ರೂ ಕೂಡ ನಾವು ದಿನನಿತ್ಯ ನಿಮ್ದೆಲ್ಲ ಏನು ಕೇಳ್ತಾ ಇರ್ತೇವೆ, ಇದು ಮಾಡ್ತಾ ಇರ್ತೇವೆ, ಜನರಿಗೆ ಹೇಳ್ತಾ ಇರ್ತೇವೆ. ಆಕಾಶವಾಣಿ ಬಗ್ಗೆ ನಮಗೆ ಬಹಳ ಹೆಮ್ಮೆ ಇದೆ. ಇದರಿಂದ ನಮ್ಮ ಎಲ್ಲ ರೀತಿಯ ನಿರ್ವಹಣೆ ಕೂಡ ಆಗಿದೆ. ಇದು ನಮ್ಮ ಏನ ಕಷ್ಟಕ್ಕೆಲ್ಲ ನಮ್ಮ ಆಕಾಶವಾಣಿ ನಮ್ಗೆ ಬಹಳ ಹೆಲ್ಪ್ ಮಾಡಿದೆ. ಇದ್ರ ಬಗ್ಗೆ ನಾವು ಎಷ್ಟು ಹೇಳಿದ್ರು ಕಡಿಮೆನೆ.
0: ಧನ್ಯವಾದಗಳು ರಾಮೇಶ್ವರ ಶಿರಬಡಿಗೆಯವರೇ. ಆಕಾಶವಾಣಿಯ ಕೃಷಿ ರಂಗ ವಿಭಾಗಕ್ಕೆ ರೈತನಿಗೆ ಜೀವ ಕೊಟ್ಟವರು ನೀವು. ರೈತರಿಗೆ ಬೇಕಾದಂತ ಸಮಯಕ್ಕೆ ಬೇಕಾಗುವ ಮಾಹಿತಿ ಮಾರ್ಗದರ್ಶನಗಳು, ಅವ್ರಿಗೆ ಏನು ಒಂದು ಕೃಷಿ ಬೆಳೀಲಿಕ್ಕೆ ಕೃಷಿಯಲ್ಲಿ ಕೆಲಸ ಮಾಡ್ಲಿಕ್ಕೆ ಬೇಕು ಅಂತ ಪರಿಕರಗಳನ್ನ ಮಾಹಿತಿಗಳ ಮೂಲಕ ನೀವು ಒದಗಿಸಿಕೊಟ್ಟಿದ್ದೀರಿ. ನಿಮ್ಮ ಕಾಲದಲ್ಲಿ ಸಾಕಷ್ಟು ಪ್ರಗತಿಪರ ರೈತರು ಆಕಾಶವಾಣಿಯಲ್ಲಿ ಬಂದು ತಮ್ಮ ವೃತ್ತಿ ಜೀವನದ ಅನುಭವಗಳನ್ನ ಹೇಳ್ಕೊಂಡಾರ. ಮತ್ತೆ ಸಾವಯವ ಕೃಷಿಗೆ ತಾವು ಬಹಳಷ್ಟು ಆದ್ಯತೆ ಕೊಟ್ಟು ಸಾವಯವ ಕೃಷಿ ಬಗ್ಗೆ ಹೆಚ್ಚು ಕಾರ್ಯಕ್ರಮಗಳನ್ನ ತಾವು ಮಾಡಿದ್ರಿ. ಅದು ಸ್ಥಳೀಯವಾಗಿನೂ ಇರಬಹುದು, ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಕೂಡ ನಿಮ್ಮ ಕಾರ್ಯಕ್ರಮಗಳು ಬಿತ್ತರಗೊಂಡು ಜನರ ಮನಸ್ಸಿನಲ್ಲಿ ಉಳಿದಾವ. ಇವತ್ತು ತಾವು ನಿವೃತ್ತಿಯ ಜೀವನ ನಡೆಸ್ತಾ ಇದ್ದೀರಿ, ಸಂತೃಪ್ತಿಯಿಂದ ಇದ್ದೀರಿ, ಕೇಳಿ ನೋಡಿ ನಮಗ್ ಬಹಳ ಆನಂದವಾಯಿತು. ನಿಮ್ಮ ನಿವೃತ್ತಿ ಜೀವನ ಹಿಂಗ ಸುಖಕರವಾಗಿರ್ಲಿ ಅಂತ ನಾವು ಹಾರೈಸ್ತೀವಿ. ನಮಸ್ಕಾರ.
1: ಒಳ್ಳೇದು ಮೇಡಮ್, ತಾವು ಇಲ್ಲಿವರೆಗೆ ತಾವು ನಮ್ಮನ್ನ ಕರೆಸಿ ಸಂದರ್ಶನ ಮಾಡಿದ್ರಿ, ತಮಗೆ ಆಭಾರಿಯಾಗಿದ್ದೇನೆ. ಮತ್ತೆ ಅದು ಅಲ್ಲದೆ ಕೇಳುಗರು ಕೂಡ ನಮಸ್ಕಾರ ತಿಳಿಸ್ತೇನೆ. ನಮಸ್ಕಾರ.
2: ಇದುವರೆಗೆ ನಿವೃತ್ತ ಕೃಷಿ ಅಧಿಕಾರಿ ರಾಮೇಶ್ವರ್ ಶಿರಬಡಗಿ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಮಂಜುಳಾ ಪುರಾಣೇಕ್, ಸಂಕಲನ ರಾಖಿ ಹಾನಗಲ್.
3: ಬಾನುಲಿಯ ಭಿತ್ತಿಯಿಂದ 90 ಬಾನುಲಿಯ ಒಡನಾಟದ ಬಗೆಗಿನ ಕಾರ್ಯಕ್ರಮ ಸರಣಿ ಇದುವರೆಗೆ ಕೇಳಿದಿರಿ. ಮತ್ತೆ ಮುಂದಿನ ವಾರ ಇದೇ ವೇಳೆಗೆ ಬಾನುಲಿಯ ಭಿತ್ತಿಯಿಂದ.
4: ಆಕಾಶವಾಣಿ ಧಾರವಾಡ.
2: ನಲ್ಮೆಯ ಕೇಳುಗರೇ, ಆಕಾಶವಾಣಿಗೆ 90 ಹರೆಯ ಖ್ಯಾತ ವಿಮರ್ಶಕರು ಡಾಕ್ಟರ್ ಜಿಎಂ ಹೆಗಡೆ.
5: ನಮಗೆ ಒಳ್ಳೆಯ ಸಂಸ್ಕಾರ ಬರುವುದು ಈ ಆಕಾಶವಾಣಿ ಬಿತ್ತರಿಸುವಂತಹ ಶ್ರೇಷ್ಠವಾದಂತಹ ನಾಟಕಗಳು, ಬಾನುಲಿ ದೃಶ್ಯಗಳು. ನಾನು ಒಂದು ಮಾತಿನಲ್ಲಿ ಹೇಳಲಿಕ್ಕೆ ಇಷ್ಟಪಡಬೇಕು ಏನು ಅಂತಂದ್ರೆ, ಕನ್ನಡದಲ್ಲಿ ಬೇರೆ ಬೇರೆ ಸಾಹಿತ್ಯ ಪ್ರಕಾರ ಇರುವ ಹಾಗೆ ಬಾನುಲಿ ಸಾಹಿತ್ಯ ಪ್ರಕಾರ ಎನ್ನುವುದೇ ಒಂದು ಇದೆ. ಅಂದ್ರೆ ಆಕಾಶವಾಣಿಗಾಗಿ ಅನೇಕ ಜನ ನಾಟಕಕಾರರು ನಾಟಕಗಳನ್ನೆಲ್ಲ ಬರೆದಿದ್ದಾರೆ. ಆ ಶ್ರೇಷ್ಠ ನಾಟಕಕಾರರ ಒಂದು ಪರಂಪರೆಯೇ ಆಕಾಶವಾಣಿಯಲ್ಲಿ ನಮ್ಗೆ ನೋಡ್ಲಿಕ್ಕೆ ಸಿಗ್ತದೆ. ದೊಡ್ಡ ದೊಡ್ಡ ಸಂಗೀತಗಾರರು ಮಾತ್ರ ಅಲ್ಲ, ಸಾಮಾನ್ಯ ಗಾಯಕರು ಕೂಡ ಮೊದಲು ಪ್ರವೇಶ ಪಡೆಯುವುದು ಆಕಾಶವಾಣಿಯಲ್ಲಿ. ಅಂದ್ರೆ ಆಕಾಶವಾಣಿಯ ಮೂಲಕವಾಗಿ ಅವರ ವೃತ್ತಿ ಜೀವನ ಆರಂಭ ಆಗ್ತದೆ, ಕೊನೆಗೆ ಅದು ಪ್ರವೃತ್ತಿಯಾಗಿ ಬೆಳೀತದೆ, ಮತ್ತೆ ಅವರು ಶ್ರೇಷ್ಠ ವ್ಯಕ್ತಿಗಳಾಗಿ ಅವರು ರೂಪುಗೊಳ್ತಾರೆ. ಅಂತ ಒಂದು ಸಂದರ್ಭಗಳು ಕೂಡ ಇಲ್ಲಿ ಇರುವುದನ್ನು ನಾವು ಕಾಣ್ತೇವೆ.

ಕಿಂಗ್ಫಿಷರ್ ಗೆ ಬಂದಾಗ ಎಕ್ಸ್ಪೀರಿಯನ್ಸ್ ಮೇಕ್ಸ್ ಆಲ್ ದಿ ಡಿಫರೆನ್ಸ್. 25 ಇಯರ್ಸ್ ಲೆಗಸಿ ಯೊಂದಿಗೆ ನಾರಾಯಣ ಹೆಲ್ತ್ ಸಿಟಿ ಎಕ್ಸ್ಪರ್ಟ್ ಅಡಲ್ಟ್ ಅಂಡ್ ಪೀಡಿಯಾಟ್ರಿಕ್ ಕಾರ್ಡಿಯಾಕ್ ಸ್ಪೆಷಲಿಸ್ಟ್ ಅನ್ನು ಜೊತೆಗೆ ತಂದಿದೆ. ಅಡ್ವಾನ್ಸ್ ಟೆಕ್ನಾಲಜಿ ಮತ್ತು ಪ್ರೂವನ್ ಔಟ್ಕಮ್ಸ್ ಪ್ರಿವೆಂಟಿವ್ ಹಾರ್ಟ್ ಚೆಕ್ಅಪ್ಸ್ ನಿಂದ ಮೋಸ್ಟ್ ಕಾಂಪ್ಲೆಕ್ಸ್ ಕಾರ್ಡಿಯಾಕ್ ಕಂಡೀಷನ್ಸ್ ವರೆಗೆ ಯಾವುದೇ ಇರಲಿ ಪ್ರತಿ ಹಾರ್ಟ್ ಅನ್ನು ನೋಡಿಕೊಳ್ಳುತ್ತೇವೆ. ನಾರಾಯಣ ಹೆಲ್ತ್ ಸಿಟಿ ಬೆಂಗಳೂರು. ಕಾಲ್ 1800 309 0309. ಟೇಕ್ ಕೇರ್.

0: जनगणना के पहले चरण में हाउस लिस्टिंग और हाउसिंग सेंसस यानी आपके मकान की गणना होगी। आइए आपकी साझेदारी से इसे सफल बनाएं और विकसित भारत 2047 की ओर एक और कदम बढ़ाएं।
1: ಕೇಳುವರೆ ಸಮಯ ಹೊಂದಿಸಿಕೊಳ್ಳಿ. ಸರಿಯಾಗಿ ಬೆಳಗಿನ 9:01. ಇನ್ನು ಮುಂದೆ 9:05 ಶ್ರುತಿ ಖಾನ್ ಅವರಿಂದ ಸುಗಮ ಸಂಗೀತ ಕೇಳಲಿದ್ದೀರಿ. 9:15 ಭಕ್ತಿ ಸಂಗೀತದ ಕಾರ್ಯಕ್ರಮ ಅರ್ಪಣ. 9:30 10:30 ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ನಂದನ ಪ್ರಸಾರವಾಗಲಿದೆ. ಅನ್ಮೋಲ್ ಗೀತ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಪ್ರಸ್ತುತಿ ರಾಖಿ ಹಾನ್ಗಲ್. ಕಾರ್ಯಕ್ರಮ ನಿರ್ವಹಣೆ ಮಂಜುಳಾ ಪುರಾಣಿಕ್, ಸಹಕಾರ ಕೆ ಶಿವರಾಜ್. 11:00 ನಾಟಕ ಹೊಳೆಯತೊಂದು ಬೆಳಕಿನ ಕಿರಣ. ರಚನೆ ಮಾಲತಿ ಪಟ್ಟಣಶೆಟ್ಟಿ, ನಿರ್ಮಾಣ ಸ್ಮಿತಾ ಮೈಸೂರು. 11:30 ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ, ನಿರ್ಮಲಾ ದೇವಿ ಅವರ ಲಘು ಶಾಸ್ತ್ರೀಯ ಗಾಯನ. ವನಿತಾ ವಿಹಾರ. ಸ್ತ್ರೀಶಕ್ತಿ ಸ್ವಸಹಾಯ ಸಂಘದ ಸಂಪನ್ಮೂಲ ವ್ಯಕ್ತಿಯಾಗಿ ಸಂಘದ ರಚನೆ, ಕಾರ್ಯಚಟುವಟಿಕೆ ಹಾಗೂ ಸಂಘದಿಂದ ಒದಗುವ ಸೌಲಭ್ಯಗಳ ಕುರಿತು ಮಾಹಿತಿ ನೀಡಲಿದ್ದಾರೆ. ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಲಕ್ಷಟ್ಟಿಹಳ್ಳಿಯ ಎನ್ ಶ್ರುತಿ, ಇವರೊಂದಿಗೆ ಯುಎಂ ಮರುಳು ಸಿದ್ದೇಶ್, ಸಂಕಲನ ಅನುಶ್ರೀ ಸಿ ಕಾಲುವೆಹಳ್ಳಿ. ಇದು ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ. ಆರೋಗ್ಯ ಸಂಚಿಕೆ. ಗರ್ಭಕಂಠದ ಕ್ಯಾನ್ಸರ್ ತಡೆಗಟ್ಟಲು ಬಳಸುವ ಎಚ್ಪಿಇ ಲಸಿಕೆಯ ಕುರಿತು ಉತ್ತರ ಕನ್ನಡ ಜಿಲ್ಲಾ ಆರೋಗ್ಯ ಇಲಾಖೆಯ ಆರ್ಸಿಎಚ್ ಅಧಿಕಾರಿ ಡಾಕ್ಟರ್ ನಟರಾಜ್ ಅವರೊಂದಿಗೆ ಸಂದರ್ಶನ. ನಂತರ ಬೇಸಿಗೆಯಲ್ಲಿ ಎದುರಾಗುವ ಆರೋಗ್ಯ ಸಮಸ್ಯೆಗಳು ಮತ್ತು ಆಯುರ್ವೇದ ಪರಿಹಾರಗಳ ಕುರಿತು ಆಯುರ್ವೇದ ತಜ್ಞ ಡಾಕ್ಟರ್ ಕೇಶವರಾಜ್ ಅವರೊಂದಿಗೆ ಸಂದರ್ಶನವಿರುವುದು. ಇದು ಆಕಾಶವಾಣಿ ಕಾರವಾರ ಕೇಂದ್ರದ ಕೊಡುಗೆ.

ಒಂದು ಗಂಟೆಗೆ ಪ್ರಗತಿಪಥ, ಪ್ರಧಾನಮಂತ್ರಿ ಸುರಕ್ಷಾ ಯೋಜನೆ ಕುರಿತು ಮಾಹಿತಿ, 1:20 ಜನಪದ ಸಂಗೀತ ಕಾರ್ಯಕ್ರಮ, ಬಬಲೇಶ್ವರದ ಕಾಖಂಡಕಿಯ ರಮೇಶ್ ಸಿ ಪೂಜಾರಿ ಮತ್ತು ಸಂಗಡಿಗರಿಂದ ಸಂಬಾಳ ಪಾದನ ಕೇಳಲಿದ್ದೀರಿ. 1:30 ಶ್ರೋತೃಗಳ ಸಂದೇಶಗಳನ್ನು ಆಧರಿಸಿದ ಚಿತ್ರಗೀತೆಗಳು, 2:40 ಎಳೆಯರ ಬಳಗ, ರಜಾ ಮಜಾ ಮಕ್ಕಳೊಂದಿಗೆ ಸಂವಾದ ಕಾರ್ಯಕ್ರಮ, ಪ್ರಸ್ತುತಿ ಮಾಲಾ ಸಾಂಬ್ರಾಣಿ.

ಇನ್ನು ಸಂಜೆಯ ಪ್ರಸಾರದಲ್ಲಿ 5:30 ಟೀ ಟೈಮ್ ಚಿತ್ರಗೀತೆಗಳು, 6:30 ವಿಜ್ಞಾನದ ಮುನ್ನಡೆ ಬೆಂಗಳೂರು ಕೇಂದ್ರದಿಂದ, 6:51 ಕೃಷಿರಂಗದಲ್ಲಿ ಮೊದಲಿಗೆ ಕೃಷಿ ಮಾಹಿತಿ, ನಂತರ ಜನಪದ ಸಂಗೀತ ಕಾರ್ಯಕ್ರಮ, ಮುಧೋಳ ತಾಲೂಕು ದಾದನಟ್ಟಿಯ ಎಂಆರ್ ಮುದುಕವಿ ಮತ್ತು ಸಂಗಡಿಗರಿಂದ ಶ್ರೀಕೃಷ್ಣ ಪಾರಿಜಾತ, 7:45 ಸಮಾಚಾರ ದರ್ಶನ, 8:00 ಕನ್ನಡ ಚಿತ್ರಗೀತೆಗಳು, 8:30 ಪುಷ್ಪಹಾರ್, 9:15 ಸ್ವರ ಸೌರಭ, 9:30 ಯುವಪಾನಿ ರಾಜ್ಯವ್ಯಾಪಿ ಪ್ರಸಾರದಲ್ಲಿ, 10:00 ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ರಾಜ್ಕುಮಾರ್

0: ಭಕ್ತಿ ಸಂಗೀತದ ಕಾರ್ಯಕ್ರಮ ಅರ್ಪಣ ಇದುವರೆಗೆ ಪ್ರಸಾರವಾಯಿತು. ಆಕಾಶವಾಣಿ ಧಾರವಾಡ. ಇದೀಗ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ನಂದನ.
1: ಕಡಿಮೆ ಬಡ್ಡಿಯಲ್ಲಿ ಲೋನ್ ಬೇಕಾ?
2: ಅದು ಕೂಡ ಆಪ್ನಿಂದ? ವಾ, ಸಿಕ್ಬಿದ್ರು. ಅಪರಿಚಿತ ಆಪ್ನಿಂದ.

0: ಖ್ಯಾತ ಜನಪದ ತಜ್ಞ ಡಾಕ್ಟರ್ ಬಸವರಾಜ ಜಗಜಂಪಿ.
1: ನಮ್ಮ ಹೆಮ್ಮೆಯ ಆಕಾಶವಾಣಿಗೆ ಭರ್ತಿ 90 AIR ಎಂದೇ ಜನಮನದಲ್ಲಿ ಆಳವಾದ, ಅಷ್ಟೇ ಗಟ್ಟಿಯಾದ ಸ್ಥಾನ ಪಡೆದಿರುವ ಆಲ್ ಇಂಡಿಯಾ ರೇಡಿಯೋ ಸಂಸ್ಥೆಗೆ ಇದೀಗ ಭರ್ತಿ 90 ಸಂಭ್ರಮ. ಈ 90 ವರ್ಷಗಳಲ್ಲಿ ಅಸಂಖ್ಯ ಮೈಲುಗಲ್ಲುಗಳನ್ನು ನಿರ್ಮಿಸಿದ ಆಕಾಶವಾಣಿ ಸಾಂಸ್ಕೃತಿಕ ಕ್ಷೇತ್ರದ ದಿಗ್ಗಜರ ಧ್ವನಿ ಮುದ್ರಣದ ಸುರುಳಿಗಳನ್ನು ತನ್ನ ಖಜಾನೆಯಲ್ಲಿ ಜೋಪಾನವಾಗಿ ಕಾಪಿಟ್ಟುಕೊಂಡಿರುವುದು ಅದರ ಸಾಂಸ್ಕೃತಿಕ ಕಾಳಜಿ ಕಳಕಳಿಗಳ ದ್ಯೋತಕವಾಗಿದೆ. 21ನೇ ಶತಮಾನದ 3ನೇ ದಶಕದಲ್ಲಿ ಕೃತಕ ಬುದ್ಧಿಮತ್ತೆಯ ಭರಭರಾಟೆಯಲ್ಲಿ ಆಕಾಶವಾಣಿ ತನ್ನ ಆರೋಗ್ಯಪೂರ್ಣ ಕಾರ್ಯಕ್ರಮಗಳ ಮೂಲಕ ನಮ್ಮ ದೇಶದ ಯುವಶಕ್ತಿಗೆ ಮಾರ್ಗದರ್ಶನ ಮಾಡುವಂಥ, ಸರಿಯಾದ ದಾರಿಯಲ್ಲಿ ನಡೆಸುವಂಥ ಹೊಣೆಯನ್ನು ಸಮರ್ಥವಾಗಿ ನಿರ್ವಹಿಸುವಂತಾಗಲೆಂದು ಮನಸಾರೆ ಹಾರೈಸುತ್ತೇನೆ. ನಮಸ್ಕಾರ.

0: ಅಭಿಮಾನಿ ಶ್ರೋತೃಗಳೇ, ಸುಸ್ವರ ನಿಧಿಯ ಮಾಹಿತಿ ಶರಧಿಯ ಸಾಂಸ್ಕೃತಿಕ ರಾಯಭಾರಿ ಈ ನಿಮ್ಮ ಆಕಾಶವಾಣಿ.
1: ಅಧಿಕೃತ ಮಾಹಿತಿ, ಅಪರೂಪದ ಸಾಂಸ್ಕೃತಿಕ ಅಭಿವ್ಯಕ್ತಿ, ಇವುಗಳೊಂದಿಗೆ ದೇಶಾದ್ಯಂತ ಉಲಿಯುವ ಈ ಆಕಾಶವಾಣಿಗೀಗ 90ರ ಸಂಭ್ರಮ.
0: ಈ ಸಂಭ್ರಮಕ್ಕಾಗಿ ಆಯೋಜಿಸಿರುವ ಶಾಸ್ತ್ರೀಯ ಸಂಗೀತದ ಕಾರ್ಯಕ್ರಮ ಸಂಧ್ಯಾ ಸುಧೇ
1: ಇದೇ May 11 ಧಾರವಾಡದ ಕರ್ನಾಟಕ ಕುಲಪುರೋಹಿತ ಆಲೂರು ವೆಂಕಟರಾವ್ ಭವನದಲ್ಲಿ, ಸಮಯ ಸಂಜೆ 6 ಗಂಟೆ.
0: ಆಕಾಶವಾಣಿ 90ರ ಸಂಭ್ರಮದ ಸಂಧ್ಯಾ ಸುಧೇ ಕಾರ್ಯಕ್ರಮದಲ್ಲಿ ಯುವ ಗಾಯಕ ರಘುನಂದನ್ ಭಟ್ ಅವರ ಗಾಯನ,
1: ಯುವ ಕೊಳಲು ವಾದಕಿ ಕೃತಿಕಾ ಜಂಗಿನ್ಮಠ್ ಅವರಿಂದ ಕೊಳಲು ವಾದನ,
0: ಸಹವಾದ್ಯಗಾರರಾಗಿ ಅಶ್ವಿನ್ ವಾಲಾವಲ್ಕರ್, ಶರಣಕುಮಾರ್ ಗುತ್ತರಿಗಿ ಹಾಗೂ ರಘುನಂದನ್ ಗೋಪಾಲ್ ಹೂಗಾರ್. ಮಧುರ ನಾದದ ಆನಂದ ಒದಗಿಸುವ ಈ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಆದರದ ಆಮಂತ್ರಣ.
1: ಇದೇ 11
0: ಸೋಮವಾರ
1: ಸಂಜೆ 6 ಗಂಟೆಗೆ ಧಾರವಾಡದ ಆಲೂರು ವೆಂಕಟರಾವ್ ಸಭಾಂಗಣದಲ್ಲಿ ಆಕಾಶವಾಣಿ 90 ಸಂಭ್ರಮದ
0: ಸಂಧ್ಯಾ ಸುಧೇ
1: ಕಾರ್ಯಕ್ರಮಕ್ಕೆ ಬನ್ನಿ,
0: ಅಪರೂಪದ ಸಂಗೀತವನ್ನು ಆಸ್ವಾದಿಸಿ. ಸಂಧ್ಯಾ ಸುಧೇ.
2: ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ನಂದನ ಕೇಳುತ್ತಿರುವಿರಿ. ಇನ್ನು ಮುಂದೆ ಕೇಳೋಣ ಅನಿತಾ ಚೌಧರಿ ಮತ್ತು SP ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಚಿನ್ನ ನಿನ್ನ ಮುದ್ದಾಡುವೆ ಚಿತ್ರದ ಗೀತೆ.

ನಲ್ಮೆಯ ಕೇಳುಗರೇ, ಆಕಾಶವಾಣಿಗೆ 90 ಹರೆಯ

0: ಡಾಕ್ಟರ್ ಎಂಎಂ ಜೋಶಿ ನೇತ್ರ ವಿಜ್ಞಾನ ಸಂಸ್ಥೆಯ ನಿರ್ದೇಶಕರು ಡಾಕ್ಟರ್ ಆರ್ ಕೃಷ್ಣ ಪ್ರಸಾದ್.
1: ಧಾರವಾಡ ಆಕಾಶವಾಣಿಗೂ ನಮಗೂ ಒಂದು ಅವಿನಾಭಾವ ಸಂಬಂಧ. ಈಗ ನಾವೆಲ್ಲ ಪುರಾಣದಲ್ಲಿ ಕೇಳ್ತೀವಲ್ಲ ಅಶರೀರವಾಣಿ ಅಂತ, ದಟ್ ಈಸ್ ಲೈಫ್ ಚೇಂಜಿಂಗ್. ಅದು ಇಡೀ ಏನೋ ಒಂದು ಆ ಘಟನೆಯಲ್ಲಿ ಅತ್ಯಂತ ಮುಖ್ಯವಾದ ಒಂದು ಘಟ್ಟದಲ್ಲಿ ಅಶರೀರವಾಣಿ ಬರ್ತದೆ ಅಂತ. ನಿಮ್ಮ ಆಕಾಶವಾಣಿನೂ ಒಂದು ಅಶರೀರವಾಣಿ ಇದ್ದಂಗೆನೆ. ಯಾಕಂದ್ರೆ ರೇಡಿಯೋ ಮುಂದೆ ಕೂತವರಿಗೆ ಯಾರು ಮಾತಾಡ್ತಾರೆ ಅವ್ರ ಶರೀರ ಕಾಣಿಸೋದಿಲ್ಲ, ವಾಣಿ ಅಷ್ಟೇ ಕೇಳ್ತದೆ. ಈ ಆಕಾಶವಾಣಿ ಏನಿದೆ, ಇದು ನನಗಂತೂ ವೈಯಕ್ತಿಕವಾಗಿ ಅತ್ಯಂತ ವ್ಯವಸ್ಥಿತವಾಗಿ ಈ ನಮ್ಮ ಸಮಾಜಕ್ಕೆ ಒಂದು ಒಳ್ಳೆಯ ಮನರಂಜನೆ ಇರಬಹುದು, ಒಂದು ಒಳ್ಳೆಯ ಸಂದೇಶ ಇರಬಹುದು, ಇದನ್ನೆಲ್ಲ ಕೊಡ್ಲಿಕ್ಕಂತ ಇರುವಂತಹ ಒಂದು ಯಶಸ್ವಿ ಒಂದು ಸಂಸ್ಥೆ ಅಂತ ನನಗೆ ಯಾವಾಗ್ಲೂ ಬಹಳ ಅಭಿಮಾನ ಇದೆ. 90ರ ಹರೆಯ ಆಕಾಶವಾಣಿ ಮತ್ತೆ ತಿರುಗಿ ನೋಡಬೇಕಾಗಿಲ್ಲ, ಇಷ್ಟು ಚೆನ್ನಾಗಿ ಮುಂದುವರೆದಿದೆ. ಇದಕ್ಕೆ ನಾನು 90ರ ಒಂದು ಶುಭಾಶಯ ಹೇಳಬೇಕು.

ನಂದನದಲ್ಲಿ ಇನ್ನು ಮುಂದೆ ನೀವು ಕೇಳಲಿದ್ದೀರಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ ಅವರ ಇವುಗಳ ಧ್ವನಿಗಳಲ್ಲಿ ಹೆಣ್ಣಿನ ಸೇಡು ಚಿತ್ರದ ಗೀತೆಯನ್ನು

0: ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ನಂದನ ಕೇಳುತ್ತಿರುವ ಶ್ರೋತೃಗಳೇ, ಸಮಯ ಹೊಂದಿಸಿಕೊಳ್ಳಿ. ಸರಿಯಾಗಿ ಬೆಳಗಿನ 10:31
1: ನಲ್ಮೆಯ ಕೇಳುಗರೇ, ಆಕಾಶವಾಣಿಗೆ 90 ಹರೆಯ ಖ್ಯಾತ ವಿಮರ್ಶಕರು ಡಾಕ್ಟರ್ ಜಿಎಂ ಹೆಗಡೆ.
2: ನಮಗೆ ಒಳ್ಳೆಯ ಸಂಸ್ಕಾರ ಬರುವುದು ಈ ಆಕಾಶವಾಣಿ ಬಿತ್ತರಿಸುವಂತಹ ಶ್ರೇಷ್ಠವಾದಂತಹ ನಾಟಕಗಳು, ಬಾನುಲಿ ದೃಶ್ಯಗಳು. ನಾನು ಒಂದ್ ಮಾತನಲ್ಲಿ ಹೇಳಲಿಕ್ಕೆ ಇಷ್ಟಪಡಬೇಕು ಏನು ಅಂತಂದ್ರೆ, ಕನ್ನಡದಲ್ಲಿ ಬೇರೆ ಬೇರೆ ಸಾಹಿತ್ಯ ಪ್ರಕಾರ ಇರುವ ಹಾಗೆ ಬಾನುಲಿ ಸಾಹಿತ್ಯ ಪ್ರಕಾರ ಎನ್ನುವುದೇ ಒಂದು ಇದೆ. ಅಂದ್ರೆ ಆಕಾಶವಾಣಿಗಾಗಿ ಅನೇಕ ಜನ ನಾಟಕಕಾರರು ನಾಟಕಗಳನ್ನೆಲ್ಲ ಬರೆದಿದ್ದಾರೆ. ಆ ಶ್ರೇಷ್ಠ ನಾಟಕಕಾರರ ಒಂದು ಪರಂಪರೆಯೇ ಆಕಾಶವಾಣಿಯಲ್ಲಿ ನಮ್ಗೆ ನೋಡ್ಲಿಕ್ಕೆ ಸಿಗ್ತದೆ. ದೊಡ್ಡ ದೊಡ್ಡ ಸಂಗೀತಗಾರರು ಮಾತ್ರ ಅಲ್ಲ, ಸಾಮಾನ್ಯ ಗಾಯಕರು ಕೂಡ ಮೊದಲು ಪ್ರವೇಶ ಪಡೆಯುವುದು ಆಕಾಶವಾಣಿಯಲ್ಲಿ. ಅಂದ್ರೆ ಆಕಾಶವಾಣಿಯ ಮೂಲಕವಾಗಿ ಅವರ ವೃತ್ತಿ ಜೀವನ ಆರಂಭ ಆಗ್ತದೆ, ಕೊನೆಗೆ ಅದು ಪ್ರವೃತ್ತಿಯಾಗಿ ಬೆಳೀತದೆ, ಮತ್ತೆ ಅವರು ಶ್ರೇಷ್ಠ ವ್ಯಕ್ತಿಗಳಾಗಿ ಅವರು ರೂಪುಗೊಳ್ತಾರೆ. ಅಂತ ಒಂದು ಸಂದರ್ಭಗಳು ಕೂಡ ಇಲ್ಲಿ ಇರುವುದನ್ನು ನಾವು ಕಾಣ್ತೇವೆ.

0: ದರ್ಶನ್ ಮತ್ತು ವಾಣಿ ಹರಿಕೃಷ್ಣ ಅವರ ಧ್ವನಿಗಳಲ್ಲಿ ಸಾರಥಿ ಚಿತ್ರದ ಗೀತೆ.
1: ಚಂದ್ರ, ನಿನ್ನ ಕನಸಕ್ಕೆ ಬಂದರೆ ಸೇರಿಸ್ಬೇಡ, ಅಲ್ಲಿ ನಾನಿರ್ತೀನಿ. ಕಾಮನ್ ಬಿಲ್ಲು ನಿನ್ನ ರಂಗ ಸಾಲ ಕೇಳಿದ್ರೆ ಕೊಡಬೇಡ, ನಾನು ಮಾಸ ಹೋಗ್ತೀನಿ. ಜೀವನದಲ್ಲಿ ಏನೇ ಆದರೂ ತಲೆಗಚ್ಕೋಬೇಡ, ಯಾಕೆ ಅಂದರೆ ನಾನು ನಿನ್ನ ಹಚ್ಕೊಂಡಿದ್ದೀನಿ.

ನಿನ್ನ ಗೆಲ್ಲೋ ಹಠದಲ್ಲಿ ನನ್ನ ಹೃದಯನೇ ಸೋತೋಯ್ತು. ಬೇಜಾರಿಲ್ಲ, ನಿನ್ನ ಹೆಸರು ಬರಿತಾ ಬರಿತಾ ನನ್ನ ಹೆಸರೇ ಮರ್ತೋಯ್ತು. ಪರವಾಗಿಲ್ಲ, ನಿನ್ ನೋಡಿ ಕ್ಷಣದಿಂದ ನನ್ನ ಬದುಕೇ ಬದಲಾಯ್ತು. ತಪ್ಪೇನಿಲ್ಲ, ನಿನಗೋಸ್ಕರ ಎಷ್ಟು ಜನ್ಮ ಬೇಕಾದ್ರೂ ಎತ್ತು ಬರ್ತೀನಿ. ಮೂಲಾಜೇ ಇಲ್ಲ.

ಬದುಕಿದಾಗ ಮಮತಾಜು ಗೊತ್ತಿರಲಿಲ್ಲ ಅವಳು ಗೋರಿ ತಾಜ್ ಮಹಲ್ ಆಗುತ್ತೆ ಅಂತ, ಸತ್ತ ಮೇಲೆ ಶಾಜಾನಗ್ ಗೊತ್ತಾಗ್ಲಿಲ್ಲ ಎಷ್ಟೋ ಪ್ರೀತಿಗೆ ಆ ಗೋರಿ ಸ್ಫೂರ್ತಿ ಆಗುತ್ತೆ ಅಂತ. ನಾನ್ ಶಾಜಾನ್ ಅಲ್ಲ, ನೀನ್ ಮಮತಾಜ್ ಅಲ್ಲ, ಆದ್ರೂ ನಮ್ ಪ್ರೀತಿ ಅವ್ರಿಗಿಂತೇನ್ ಕಮ್ಮಿ ಅಲ್ಲ.

0: ಖ್ಯಾತ ಜನಪದ ತಜ್ಞ ಡಾಕ್ಟರ್ ಬಸವರಾಜ ಜಗಜಂಪಿ.
1: ನಮ್ಮ ಹೆಮ್ಮೆಯ ಆಕಾಶವಾಣಿಗೆ ಭರ್ತಿ 90. AIR ಎಂದೇ ಜನಮನದಲ್ಲಿ ಆಳವಾದ, ಅಷ್ಟೇ ಗಟ್ಟಿಯಾದ ಸ್ಥಾನ ಪಡೆದಿರುವ ಆಲ್ ಇಂಡಿಯಾ ರೇಡಿಯೋ ಸಂಸ್ಥೆಗೆ ಇದೀಗ ಭರ್ತಿ 90 ಸಂಭ್ರಮ. ಈ 90 ವರ್ಷಗಳಲ್ಲಿ ಅಸಂಖ್ಯ ಮೈಲುಗಲ್ಲುಗಳನ್ನು ನಿರ್ಮಿಸಿದ ಆಕಾಶವಾಣಿ ಸಾಂಸ್ಕೃತಿಕ ಕ್ಷೇತ್ರದ ದಿಗ್ಗಜರ ಧ್ವನಿ ಮುದ್ರಣದ ಸುರುಳಿಗಳನ್ನು ತನ್ನ ಖಜಾನೆಯಲ್ಲಿ ಜೋಪಾನವಾಗಿ ಕಾಪಿಟ್ಟುಕೊಂಡಿರುವುದು ಅದರ ಸಾಂಸ್ಕೃತಿಕ ಕಾಳಜಿ ಕಳಕಳಿಗಳ ದ್ಯೋತಕವಾಗಿದೆ. 21ನೇ ಶತಮಾನದ 3ನೇ ದಶಕದಲ್ಲಿ ಕೃತಕ ಬುದ್ಧಿಮತ್ತೆಯ ಭರಭರಾಟೆಯಲ್ಲಿ ಆಕಾಶವಾಣಿ ತನ್ನ ಆರೋಗ್ಯಪೂರ್ಣ ಕಾರ್ಯಕ್ರಮಗಳ ಮೂಲಕ ನಮ್ಮ ದೇಶದ ಯುವಶಕ್ತಿಗೆ ಮಾರ್ಗದರ್ಶನ ಮಾಡುವಂಥ, ಸರಿಯಾದ ದಾರಿಯಲ್ಲಿ ನಡೆಸುವಂಥ, ಹೊಣೆಯನ್ನು ಸಮರ್ಥವಾಗಿ ನಿರ್ವಹಿಸುವಂತಾಗಲೆಂದು ಮನಸಾರೆ ಹಾರೈಸುತ್ತೇನೆ. ನಮಸ್ಕಾರ.

0: ಅಭಿಮಾನಿ ಶ್ರೋತೃಗಳೇ, ಸುಸ್ವರ ನಿಧಿಯ ಮಾಹಿತಿ ಸರಧಿಯ ಸಾಂಸ್ಕೃತಿಕ ರಾಯಭಾರಿ ಈ ನಿಮ್ಮ ಆಕಾಶವಾಣಿ.
1: ಅಧಿಕೃತ ಮಾಹಿತಿ, ಅಪರೂಪದ ಸಾಂಸ್ಕೃತಿಕ ಅಭಿವ್ಯಕ್ತಿ, ಇವುಗಳೊಂದಿಗೆ ದೇಶಾದ್ಯಂತ ಉಲಿಯುವ ಈ ಆಕಾಶವಾಣಿಗೀಗ 90ರ ಸಂಭ್ರಮ.
0: ಈ ಸಂಭ್ರಮಕ್ಕಾಗಿ ಆಯೋಜಿಸಿರುವ ಶಾಸ್ತ್ರೀಯ ಸಂಗೀತದ ಕಾರ್ಯಕ್ರಮ ಸಂಧ್ಯಾ ಸುಧೆ
1: ಇದೇ ಮೇ 11ರಂದು ಧಾರವಾಡದ ಕರ್ನಾಟಕ ಕುಲಪುರೋಹಿತ ಆಲೂರು ವೆಂಕಟರಾವ್ ಭವನದಲ್ಲಿ, ಸಮಯ ಸಂಜೆ 6 ಗಂಟೆ.
0: ಆಕಾಶವಾಣಿ 90ರ ಸಂಭ್ರಮದ ಸಂಧ್ಯಾ ಸುಧೆ ಕಾರ್ಯಕ್ರಮದಲ್ಲಿ ಯುವ ಗಾಯಕ ರಘುನಂದನ್ ಭಟ್ ಅವರ ಗಾಯನ,
1: ಯುವ ಕೊಳಲು ವಾದಕಿ ಕೃತಿಕಾ ಜಂಗಿನ್ಮಠ್ ಅವರಿಂದ ಕೊಳಲು ವಾದನ,
0: ಸಹವಾದ್ಯಗಾರರಾಗಿ ಅಶ್ವಿನ್ ವಾಲಾವಲ್ಕರ್, ಶರಣಕುಮಾರ್ ಗುತ್ತರಿಗಿ ಹಾಗೂ ರಘುನಂದನ್ ಗೋಪಾಲ್ ಹೂಗಾರ್. ಮಧುರ ನಾದದ ಆನಂದ ಒದಗಿಸುವ ಈ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಆದರದ ಆಮಂತ್ರಣ.
1: ಇದೇ 11ರಂದು
0: ಸೋಮವಾರ
1: ಸಂಜೆ 6 ಗಂಟೆಗೆ ಧಾರವಾಡದ ಆಲೂರು ವೆಂಕಟರಾವ್ ಸಭಾಂಗಣದಲ್ಲಿ ಆಕಾಶವಾಣಿ 90 ಸಂಭ್ರಮದ

0: ಸುಧೇ
1: ಕಾರ್ಯಕ್ರಮಕ್ಕೆ ಬನ್ನಿ,
0: ಅಪರೂಪದ ಸಂಗೀತವನ್ನು ಆಸ್ವಾದಿಸಿ. ಸಂಧ್ಯಾ ಸುಧೇ.
2: ನಂದನ ಕಾರ್ಯಕ್ರಮದ ಕೋಣೆಯ ಕಾಣಿಕೆ, ಸಂಚಿತ್ ಹೆಗಡೆ ಮತ್ತು ಸಂಗಡಿಗರ ಧ್ವನಿಗಳಲ್ಲಿ ಲಕ್ಕಿ ಮ್ಯಾನ್ ಚಿತ್ರದ ಗೀತೆ.

ಇದುವರೆಗೆ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ನಂದನ ಕೇಳಿದಿರಿ. ಆಕಾಶವಾಣಿ ಧಾರವಾಡ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.

0: ಪ್ರಸ್ತುತಿ ರಾಖಿ ಹಾನಗಲ್.
1: ಆತ್ಮೀಯ ಅಭಿಮಾನಿ ಕೇಳುಗರಿಗೆ ಅನ್ಮೋಲ್ ಗೀತ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರ ದೋಸ್ತೋ, ಅನ್ಮೋಲ್ ಗೀತ್ ಕಾರ್ಯಕ್ರಮ ಮೇ ಆಪ್ ಸಭೀ ಕಾ ಬಹುತ್ ಬಹುತ್ ಸ್ವಾಗತ ಹೈ. ಆಜ್ ಕಾ ಯೇ ಅನ್ಮೋಲ್ ಗೀತ್ ಕಾರ್ಯಕ್ರಮ ಉಸ್ ಜಗಮಗಾತೆ ಸ್ಮೈಲ್ ಕೆ ನಾಮ ಜಿಸ್ಕೇ ಜಾದೂ ಸೇ ಬಚನಾ ಮುಷ್ಕಿಲ್ ಹೈ. ಇಸ್ ಜಾದೂಯಿ ಸ್ಮೈಲ್ ಕೆ ಸಾಥ್ ದೋ ಆಂಖೇ ಜೋ ಕಮಾಲ್ ಕರ್ತಿ ಹೈ ವೋ ಬಯಾನ್ ಕರ್ನಾ ಮುಷ್ಕಿಲ್ ಹೈ. ಜಿಸ್ನೇ ಭೀ ಇಸ್ ಅದಾಕಾರಾ ಕಿ ಅದಾಕಾರಿ ಕೋ ದೇಖಾ ಹೈ ವೋ ಕಭಿ ಇನ್ನೇ ಭೂಲ್ ನಹೀ ಪಾಯೇಗಾ. ವೋ ಹೈ ಮಾಧುರಿ ದೀಕ್ಷಿತ್. ಹೌದು ಸ್ನೇಹಿತರೆ, ಕಳೆದ ವಾರ ಹಿಂದಿ ಚಿತ್ರರಂಗದ ಅದ್ಭುತ ಅಭಿನೇತ್ರಿ ಆದ ಮಾಧುರಿ ದೀಕ್ಷಿತ್ ಅವರ ಚಿತ್ರದ ಗೀತೆಗಳನ್ನು ಕೇಳಿದಿರಿ. ಇಂದು ಸಹ ಮಾಧುರಿ ಅವರ ಹಾಡುಗಳನ್ನ ಕೇಳೋಣಂತ. ದೋಸ್ತೋ, ಮೇನೆ ಪಿಛಲೆ ಹಫ್ತೆ ಕಹಾ ತಾ 1984 ಮೇ ರಾಜಶ್ರೀ ಪ್ರೊಡಕ್ಷನ್ ಕೆ ದ್ವಾರಾ ಅಬೋಧ ಫಿಲ್ಮ್ ಸೇ ಮಾಧುರಿ ದೀಕ್ಷಿತ್ ನೇ ಬಾಲಿವುಡ್ ಮೇ ಎಂಟ್ರಿ ಕಿಯಾ ಥಾ, ಬಾಲಿವುಡ್ ಮೇ ಅಪ್ನಾ ಕರಿಯರ್ ಶುರು ಕಿಯಾ ಥಾ. ಸಾಲ 1990 ಮೇ ಉನ್ನೊನೆ ಅಮೀರ್ ಖಾನ್ ಸ್ಟಾರರ್ ಫಿಲ್ಮ್ ದಿಲ್ ಕಿ ಹೇ. ದಿಲ್ ಏಕ ಬ್ಲಾಕ್ ಬಸ್ಟರ್ ರೋಮ್ಯಾಂಟಿಕ್ ಆಕ್ಷನ್ ಫಿಲ್ಮ್ ಹೇ. ಹರ್ ಫಿಲ್ಮ್ ಕಿ ತರಹ ಉನ್ಕಿ ಯಹ ಫಿಲ್ಮ್ ಬಿ ಸೂಪರ್ ಹಿಟ್ ಸಾಬಿತ್ ಹುಯಿ. ಇಸ್ ಫಿಲ್ಮ್ ಮೇ ಉನ್ನೊನೆ ಏಕ ಅಮೀರ್ ಲಡ್ಕಿ ಕಿ ಭೂಮಿಕಾ ನಿಭಾಯಿ ಥಿ, ಜಿಸೆ ಏಕ ಗರೀಬ್ ಲಡ್ಕೆ ಸೇ ಪ್ಯಾರ್ ಹೋ ಜಾತಾ ಹೇ. ಯಹ ಫಿಲ್ಮ್ ಮಾಧುರಿ ದೀಕ್ಷಿತ್ ಕೆ ಕರಿಯರ್ ಕಿ ಸಬ್ಸೆ ಬಡಿ ಹಿಟ್ ಫಿಲ್ಮೋ ಮೇ ಸೇ ಏಕ ಮಾನಿ ಜಾತಿ ಹೇ, ಜಿಸ್ನೆ ಉನ್ಹೇ ಬಾಲಿವುಡ್ ಕಿ ಟಾಪ್ ಆಕ್ಟ್ರೆಸ್ ಮೇ ಶಾಮಿಲ್ ಕಿಯಾ.

1974ರಲ್ಲಿ ಸ್ವತಂತ್ರ ನೃತ್ಯ ಸಂಯೋಜಕಿಯಾಗಿ ಬಾಲಿವುಡ್ಗೆ ಕಾಲಿಟ್ಟ ಸರೋಜ್ ಖಾನ್ ಶ್ರೀದೇವಿ ಮತ್ತು ನಂತರ ಮಾಧುರಿ ದೀಕ್ಷಿತ್ ಅವರ ಹಲವಾರು ನೃತ್ಯ ಸಂಯೋಜನೆಯ ತಮ್ಮ ಪ್ರತಿಭೆಗೆ ಹೆಸರುವಾಸಿಯಾದರು. 3 ಬಾರಿ ರಾಷ್ಟ್ರೀಯ ಪ್ರಶಸ್ತಿಯನ್ನು ಗೆದ್ದರು. ಅವುಗಳಲ್ಲಿ ದೇವದಾಸ್ ಫಿಲಂದ ಮಾಧುರಿ ದೀಕ್ಷಿತ್ ಮತ್ತು ಐಶ್ವರ್ಯ ರೈ ಬಚ್ಚನ್ ನಟಿಸಿದ ಡೋಲಾ ರೇ ಡೋಲಾ ಹಾಡು ಸಹ ಒಂದಾಗಿದೆ.

1974ರಲ್ಲಿ ಸ್ವತಂತ್ರ ನೃತ್ಯ ಸಂಯೋಜಕಿಯಾಗಿ ಬಾಲಿವುಡ್ಗೆ ಕಾಲಿಟ್ಟ ಸರೋಜ್ ಖಾನ್, ಶ್ರೀದೇವಿ ಮತ್ತು ನಂತರ ಮಾಧುರಿ ದೀಕ್ಷಿತ್ ಅವರ ಹಲವಾರು ನೃತ್ಯ ಸಂಯೋಜನೆಯ ತಮ್ಮ ಪ್ರತಿಭೆಗೆ ಹೆಸರುವಾಸಿಯಾದರು. 3 ಬಾರಿ ರಾಷ್ಟ್ರೀಯ ಪ್ರಶಸ್ತಿಯನ್ನು ಗೆದ್ದರು. ಅವುಗಳಲ್ಲಿ ದೇವದಾಸ್ ಫಿಲಂದ ಮಾಧುರಿ ದೀಕ್ಷಿತ್ ಮತ್ತು ಐಶ್ವರ್ಯ ರೈ ಬಚ್ಚನ್ ನಟಿಸಿದ ಡೋಲಾ ರೇ ಡೋಲಾ ಹಾಡು ಸಹ ಒಂದಾಗಿದೆ. ಮಾಧುರಿ ದೀಕ್ಷಿತ್ ಅವರು ದಿವಂಗತ್ ಕೊರಿಯೋಗ್ರಾಫರ್ ಸರೋಜ್ ಖಾನ್ ಕಿ ಜೋಡಿ ಬಾಲಿವುಡ್ ಇತಿಹಾಸ ಕಿ ಸಬ್ಸೆ ಸಫಲ್ ಗುರು ಶಿಷ್ಯ ಜೋಡಿಯೋ ಮೇ ಸೇ ಏಕ್ ರಹಿ ಹೇ. ದೋಸ್ತೋ, ಮಾಧುರಿ ದೀಕ್ಷಿತ್ ಅವರು ಸರೋಜ್ ಖಾನ್ ಕಿ ಜೋಡಿ ನೇ 1988 ಕಿ ಫಿಲಂ ತೇಜಾಬ್ ಕೆ ಸೂಪರ್ ಹಿಟ್ ಗಾನೆ ಏಕ್ ದೋ ತೀನ್ ಕೆ ಸಾಥ್ ಇತಿಹಾಸ ರಚಾ. ಇಸ್ ಗಾನೆ ನೇ ಮಾಧುರಿ ಕೋ ರಾತೋ ರಾತ್ ಸ್ಟಾರ್ ಬನಾ ದಿಯಾ ಔರ್ ಸರೋಜ್ ಖಾನ್ ಕೋ ಬಾಲಿವುಡ್ ಕಿ ಹಿಟ್ ಕೊರಿಯೋಗ್ರಾಫರ್ ಕೆ ರೂಪ್ ಮೇ ಸ್ಥಾಪಿತ ಕಿಯಾ. ಇನ್ ದೋನೋ ನೇ ತೇಜಾಬ್ ಫಿಲ್ಮ್ ಕೆ ಬಾದ್ ಏಕ್ ದೂಸರೆ ಕೆ ಸಾಥ್ ಕಸಮ್ ಖಾಯಿ ಥಿ ಕಿ ವೋ ಕಭಿ ಭಿ ಅಪ್ನೆ ಡಾನ್ಸ್ ಸ್ಟೆಪ್ ಕೋ ದೊಹರಾಯೆಂಗೆ ನಹಿ, ಜಿಸ್ ಸೇ ಹರ್ ಗಾನಾ ನಯಾ ಔರ್ ಯಾದಗಾರ್ ಬನಾ. ಸರೋಜ್ ಖಾನ್ ನೇ ಮಾಧುರಿ ಕೋ ನಾ ಕೇವಲ್ ಡಾನ್ಸ್ ಸಿಖಾಯಾ ಬಲ್ಕಿ ಉನ್ಹೇ ಏಕ್ ಅಭಿನೇತ್ರಿ ಕಿ ರೂಪ್ ಮೇ ಭಿ ನಿಖಾರಾ. ಮಾಧುರಿ ಉನ್ಹೇ ಅಪ್ನಾ ಗುರು ಔರ್ ದೋಸ್ತ್ ಮಾನ್ತಿ ಹೇ. ದೋಸ್ತೋ, 1990 ಕಿ ಫಿಲಂ ಸೈಲಾಬ್ ಕಾ ಹಮಕೋ ಆಜ್ ಕಲ್ ಹೇ ಇಂತಜಾರ್ ಗಾನಾ ಸರೋಜ್ ಖಾನ್ ದ್ವಾರಾ ಕೊರಿಯೋಗ್ರಾಫರ್ ಔರ್ ಅನುಪಮಾ ದೇಶಪಾಂಡೆ ದ್ವಾರಾ ಗಾಯಾ ಗಯಾ ಔರ್ ಮಾಧುರಿ ದೀಕ್ಷಿತ್ ಕಿ ಶಾನ್ದಾರ್ ಕೋಲಿ ನೃತ್ಯ ಪ್ರಸ್ತುತಿ ಕೇಲಿಯೇ ಪ್ರಸಿದ್ಧ ಹೇ. ಬಪ್ಪಿ ಲಹಡಿ ಕೆ ಸಂಗೀತ ಔರ್ ಜಾವೇದ್ ಅಖ್ತರ್ ಕೆ ಬೋಲೋ ವಾಲಾ ಯಹ ಲೋಕಪ್ರಿಯ ಗಾನಾ ಜಿಸ್ನೇ ಪಾರಂಪರಿಕ ಮಹಾರಾಷ್ಟ್ರೀಯನ್ ವೇಷಭೂಷಾ ಕಾ ಉಪಯೋಗ ಕಿಯಾ ಗಯಾ ಹೇ.

ಸ್ನೇಹಿತರೇ, ಮಾಧುರಿ ಅವರ ನೃತ್ಯದ ಅತಿ ದೊಡ್ಡ ಶಕ್ತಿ ಅವರ ಮುಖದ ಭಾವನೆಗಳು. ಅವರು ನೃತ್ಯ ಮಾಡುವಾಗ ಕಣ್ಣುಗಳಲ್ಲಿನ ಭಾವ ವ್ಯಕ್ತಪಡಿಸುವ ರೀತಿ ಅನನ್ಯವಾದದ್ದು. ಮಾಧುರಿ ಅವರು ತರಬೇತಿ ಪಡೆದ ಕಥಕ್ ನೃತ್ಯಗಾತಿ. ಈ ಶಾಸ್ತ್ರೀಯ ತಳಹದಿಯು ಅವರ ನೃತ್ಯದಲ್ಲಿನ ಚಲನೆಗಳಿಗೆ ನಿಖರತೆ ಮತ್ತು ಲಾವಣ್ಯವನ್ನು ತಂದುಕೊಟ್ಟಿದೆ. ಪ್ರಸಿದ್ಧ ಹಿಂದಿ ಚಿತ್ರರಂಗದ ನೃತ್ಯ ಸಂಯೋಜಕಿ ಅಂದರೆ ಡಾನ್ಸ್ ಕೊರಿಯೋಗ್ರಾಫರ್ ಸರೋಜ್ ಖಾನ್ ಅವರ ಮಾರ್ಗದರ್ಶನದಲ್ಲಿ ಮಾಧುರಿ ನೃತ್ಯ ಸಂಯೋಜಿಸಿದ ಅನೇಕ ಹಾಡುಗಳು ಬಾಲಿವುಡ್ನ ಐಕಾನಿಕ್ ಹಾಡುಗಳಾಗಿವೆ. ಮಾಧುರಿ ಅವರು ಶಾಸ್ತ್ರೀಯ ನೃತ್ಯದ ಜೊತೆಗೆ ಜಾನಪದ, ವೆಸ್ಟರ್ನ್ ಮತ್ತು ಬಾಲಿವುಡ್ ಶೈಲಿಗಳನ್ನು ಅದ್ಭುತವಾಗಿ ಮಿಶ್ರಣ ಮಾಡಿ ನೃತ್ಯ ಮಾಡುತ್ತಾರೆ. ಥಾನೆದಾರ್ ಫಿಲ್ಮ್ ಕಾ ಯೇ ಗಾನಾ ಇಸೇ ಲಿಖಾ ಹೇ ಇಂದೀವರ್, ಇಸೇ ಸಂಗೀತ ದಿಯಾ ಹೇ ಬಪ್ಪಿ ಲಹರಿ ನೇ ಔರ್ ಇಸೇ ಗಾಯಾ ಹೇ ಅನುರಾಧಾ ಪೌಡವಾಲ್ ಔರ್ ಬಪ್ಪಿ ಲಹರಿ.

0: ನಮ್ಮಂತ ಓದುಗರ ಸಲುವಾಗಿ ಇನಾಮದಾರರು ದಯವಿಟ್ಟು ಕಾದಂಬರಿ ಬರೀಬೇಕು.
1: 24 ಕಾದಂಬರಿ ರಚನೆ ಮಾಡಿದವರಿಗೆ ಇನ್ನೊಂದು ಕಾದಂಬರಿ ಬರೆಯುವುದು ಕಷ್ಟ ಏನೂ ಅಲ್ಲ, ನೀವು ಬರೆಯಬೇಕು.
0: ನಮ್ಮ ದ್ಯಾವಪ್ಪಗೌಡರು ಹೇಳಿದ ಹಂಗೆ ಬರುವ ವರ್ಷದ ರಜತ ಮಹೋತ್ಸವದ ಸಂದರ್ಭಕ್ಕೆ ಕಳೆ ಕಟ್ಟು ಹಂಗೆ ನಿಮ್ಮ ಹೊಸ ಕಾದಂಬರಿ ಪ್ರಕಟ ಆದರೆ ನಮಗೆಲ್ಲ ಭಾಳ ಅಂದ್ರೆ ಬಹಳ ಸಂತೋಷ
1: ಆಗ್ತದೆ. ದಯವಿಟ್ಟು ಎಲ್ಲರೂ ಶಾಂತರಾಗಿರಿ. ನಾವು ಕಾರ್ಯಕ್ರಮದ ಕೊನೆ ಭಾಗಕ್ಕೆ ಬಂದೀವಿ, ಇನ್ನಷ್ಟು ಸಹಕಾರ ನಿಮ್ಮಿಂದ ಬೇಕು. ಈಗ ಇನಾಮದಾರರಿಗೆ ಭಾಷಣ ಮುಗಿಸ್ಲಿಕ್ಕೆ ಅವಕಾಶ ಮಾಡಿಕೊಡ್ರಿ. ನಾನು ಈಗಾಗಲೇ ಅವರಿಗೆ ಪ್ರಾರ್ಥನಾ ಮಾಡಿಕೊಂಡಿದ್ದೆ. ನಮ್ಮ ಪ್ರಕಟಣಾ ಸಂಸ್ಥೆಯ ರಜತ ಮಹೋತ್ಸವದಲ್ಲಿ ಅವರ ಒಂದು ಕೃತಿ ಕೂಡಿಸಿದ್ರ 100ನೇ ಪ್ರಕಟಣೆಯ ಭಾಗ್ಯ ನಮ್ದಾಗ್ತದ ಅಂತ. ಇದೀಗ ನಮ್ಮ ಪ್ರಕಟಣಾ ಸಂಸ್ಥೆಯ 99ನೇ ಕೃತಿಯೂ ಅವರ ಹಸ್ತದಿಂದಲೇ ಉದ್ಘಾಟನೆ ಆಯ್ತು. ಇನ್ನೊಂದು 10 ನಿಮಿಷ ನೀವು ಸುಮ್ಮನೆ ಕೂತ್ರೆ ಅವರ ವಿಚಾರ ಪೂರ್ಣ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಇನ್ನೊಂದಾರ ಈಗ ನಿಮ್ಮ ಮಾತು ಮುಂದುವರೆಸ್ರಿ.
2: ಪ್ರಿಯ ಸಭಿಕರೇ, ನಿಮ್ಮೆಲ್ಲರ ಹಾಗೂ ನನ್ನ ಸನ್ಮಿತ್ರ ದ್ಯಾವಪ್ಪಗೌಡರ ಪ್ರೀತಿ ವಿಶ್ವಾಸಕ್ಕೆ ನಾನು ಭಾಳ ಆಭಾರಿ ಇದ್ದೀನಿ. ನಾ ಆಗಲೇ ಹೇಳಿದ್ನಲ್ಲ, 15 ವರ್ಷ ಬಿಟ್ಟು ಬಿಡ್ದಂಗೆ ಬರದೆ, ಆದರೆ ಈಗ ಆಗ್ವಲ್ತು. 2 ವರ್ಷದಿಂದ ಲೇಖನಿ ಮುಟ್ಟಿಲ್ಲ, ಅಂದ್ರೆ ಬರೆಯೋ ಸ್ಫೂರ್ತಿನೇ ಸಿಕ್ಕಿಲ್ಲ. ಲೇಖಕಗೆ ಆಂತರಿಕ ಒತ್ತಡ ಇಲ್ದಿದ್ರೆ ಬರೀಲಿಕ್ಕಾಗೋದಿಲ್ಲ. ಪ್ರಿಯ ಸಭಿಕರೇ, ದಯವಿಟ್ಟು ಇದನ್ನು ಅರ್ಥ ಮಾಡಿಕೊಳ್ಳ್ರಿ. ಅರ್ಜುನ ತನ್ನ ಶಸ್ತ್ರಾಸ್ತ್ರ ಕೆಳಗಿಟ್ಟಂಗೆ ನಾನು ನನ್ನ ಪೆನ್ನು ಪೇಪರು ಕೆಳಗಿಟ್ಟು ಬಿಟ್ಟೀನಿ. ಹೇಳಿದ್ನಲ್ಲ ಸ್ಫೂರ್ತಿ ಸಿಕ್ಕರೆ ಬರೀತೀನಿ, ಇಲ್ದಿದ್ರೆ ಇಲ್ಲ, ಕ್ಷಮ ಮಾಡಿಬಿಡ್ರಿ ಅಂತ. ದಯವಿಟ್ಟು
1: ನಿಮ್ಮೆಲ್ಲರಿಗೂ ನನ್ನ ಕಳಕಳಿಯ ಪ್ರಾರ್ಥನೆ, ದಯವಿಟ್ಟು ಶಾಂತ ಆಗ್ರಿ. ಕೇಳ್ರಿ, ಲೇಖಕರಿಗೆ ಅವರ ಸ್ವಾತಂತ್ರ್ಯ ನಾವು ಕೊಡಬೇಕು. ಕೂಗಾಡು ಬದಲಿ ನಿಮ್ಮ ಪೈಕಿ ಒಬ್ರು ವೇದಿಕೆಗೆ ಬಂದು ನಿಮ್ಮ ಅಭಿಪ್ರಾಯ ತಿಳಿಸ್ರಿ. ಯಾರು ಬರ್ತೀರಿ? ನೀವ ಬರ್ರಿ, ಬರ್ರಿ, ಮೇಲೆ ಬರ್ರಿ.
0: ನನ್ನ ನೆಚ್ಚಿನ ಕಾದಂಬರಿಕಾರ ವಿಜಯ್ ಇನಾಮದಾರ್ ಅವರೇ, ನಾನು ನಿಮ್ಮ 24 ಕಾದಂಬರಿಗಳನ್ನು ಅತ್ಯಂತ ಶ್ರದ್ಧೆಯಿಂದ ಓದೇನೆ. ನಿಮ್ಮ ಕೃತಿಗಳು ನಮ್ಮಂಥ ಯುವ ಪೀಳಿಗೆಗೆ ಒಳ್ಳೆಯ ಮಾರ್ಗದರ್ಶನ ಮಾಡ್ತಾವೆ. ನೀವು ಒಂದಲ್ಲ 100 ಕಾದಂಬರಿ ಬರೀಬೇಕು. ಇನ್ನೂ 1 ವರ್ಷದ ನಮ್ಮಂಥ ಓದುಗರ ಸಲುವಾಗಾದರೂ ಬರದೇ ಬರೀಬೇಕು. ನಾವು ಆಶಾ ಇಟ್ಟೇವೆ, ಭರವಸೆ ತಳೆದೇವೆ. ನನ್ನ ಆತ್ಮ ಹೇಳ್ತದೆ ನೀವು ಬರದ ಬರೀತೀರಿ ಅಂತ.
1: ಸರಿ ಸರಿ, ಒಂದು ಕಡೆ ನಿಮ್ಮ ಒತ್ತಾಯ ನನಗೆ ಅರ್ಥ ಆಗ್ತದೆ, ಇನ್ನೊಂದು ಕಡೆ ನನ್ನ ಸನ್ಮಿತ್ರರು ತಮ್ಮ ಅಂತಃಪ್ರೇರಣೆಯ ನಂತರವೇ ಬರೀಲಿ, ಮತ್ತು ಆ ಸ್ಫೂರ್ತಿ ಆ ಪ್ರೇರಣೆ ಅವ್ರಿಗೆ ಸಿಗಲಿ ಅಂತ ದೇವರಿಗೆ ಪ್ರಾರ್ಥನೆ ಮಾಡ್ತೀನಿ. ಇಲ್ಲಿಗೆ ಇಂದಿನ ಕಾರ್ಯಕ್ರಮ ಮುಗಿತು. ನಿಮ್ಮೆಲ್ಲರಿಗೂ, ನಮ್ಮ ಅತಿಥಿ ದ್ವಯರಿಗೂ, ನಮ್ಮ ಅಧ್ಯಕ್ಷರಾದ ಇನಾಮದಾರರಿಗೂ, ನನ್ನ ಮತ್ತು ನಮ್ಮ ಕಾರ್ಯಕರ್ತರ ವತಿಯಿಂದ ಹೃತ್ಪೂರ್ವಕ ನಮನಗಳನ್ನು ತಿಳಿಸ್ತೀನಿ. ಜೈ ಕರ್ನಾಟಕ, ಜೈ ಭಾರತ.
0: ಏ ವಿಜಯ, ಏ ವಿಜು, ನಿಲ್ಲು ಮಾರಾಯ, ಹಿಂಗ್ಯ ಕೊಡ್ಲಿಕ್ಕತ್ತಿ? ಅಲ್ಪ ಬಾ ಅಂತ ಕರ್ಕೊಂಡು ಬಂದಿ, ಕೆಲಸ ಮುಗೀತು, ನಾನು ಬಿಟ್ಟು ಹೊಂಟಿ. ಏನು ಮಾರಾಯ?
2: ಅಲ್ಲೋ, ಈ ಗೌಡ್ಗ ನಾ ಕೈ ಮುಗಿದು ಹೇಳಿದೆ ಬ್ಯಾಡಪ್ಪ, ನನ್ನ ಇಂಥ ಸಭಾ ಸಮಾರಂಭಕ್ಕೆ ಕರಿಬೇಡ ಅಂತ. ಅಲ್ಲೋ, ಕೇಳ್ದಿಲ್ಲ ನೀನು? 10 ಮಂದಿ 10 ಥರ ಮಾತಾಡಿದರು.
0: ಹೌದು,
2: ನನ್ನ ಬದಲಿ ಯಾವುದರ ರಾಜಕಾರಣಿನೋ ಸಮಾಜ ಸೇವಕನೇನೋ ಕರಿ, ಅವ್ರಿಗೆ ಏನಂದ್ರು ಜಾಡಿಸ್ಕೊಂಡು ಎದ್ದು ಬಿಡ್ತಾರ ಅಂತ. ನೋಡೋ, ನನಗೆ ಬರೆಯೋದು ಒಂದ ಗೊತ್ತದೇನಪ್ಪ, ಈ ಭಾಷಣ, ಈ ಸನ್ಮಾನ, ಈ ಭೋಪರಾಕು ನನ್ನ ಜಾಯಮಾನಕ್ಕೆ ಹೊಂದುದಿಲ್ಲ ನೋಡಪ್ಪ.
0: ಖರೆ ಖರೆ,
2: ಸಭಾದಾಗ ಸಿಕ್ಕೊಂಡು ಹುಚ್ಚುಮಂಗೆ ಆದ ನಾನು. ಸಾಹಿತ್ಯ ರಚನೆ ಅಂದ್ರೆ ಆಟ ಅಂತ ಕಂಡಿದ್ದೀವ್ರಿಗೆಲ್ಲ, ಅದೊಂದು ತಪಸ್ಸು, ತಪಸ್ಸಿದ್ದಂಗೂ.
0: ಹೋಗ್ಲಿ ಬಿಡು, ನೀನು ಬಹಳ ಸೀರಿಯಸ್ ತಗೋತಿಯಪ್ಪ. ನಿನ್ನ ಮ್ಯಾಲಿನ ಭಕ್ತಿಯಿಂದ ಪಾಪ ಗೌಡ ಕರೆದ, ಮತ್ತ ಮಂದಿ ನಿನ್ನ ಕಾದಂಬರಿ ಅಪೇಕ್ಷೆ ಮಾಡ್ತಾರೆ, ನೀ ಯಾಕೆ ಸಿಟ್ಟು ಕೇಳ್ತೀಯ?
2: ಅಲ್ಲೋ, ಒಬ್ರಲ್ಲ ಇಬ್ಬಿಬ್ರು ಅತಿಥಿಗಳನ್ನು ಕರೆದಾನ, ಅವ್ರು ಉದ್ದುದ್ದು ಭಾಷಣ ಕೇಳಿ ಜನ ಬ್ಯಾಸತ್ರು. ನೋಡ್ದಿಲ್ಲೋ, ನಾನು 15 ನಿಮಿಷ ಅಷ್ಟ ಮಾತಾಡಿದೆ, ಆದ್ರೆ 3 ತಾ

0: ಸನ್ಯಾಸಿ ಕೂತು ಕೂತು ಬೆನ್ನು ಅನ್ನೋದು ಬಿಗಿದು ಹೋಗಿಬಿಟ್ಟದೆ. ಕೇಳ್ದಿಲ್ಲೋ ಆ ಸಭಾದಾಗಿನ ಮಂದಿ ಮಾತು ಗದ್ದಲ ಛೇ ಛೇ, ಅದನ್ನು ಕೇಳಾರ್ದಕ್ಕೆ ಓಡಿ ಹೊಂಟಿದ್ದೆ ನಾನು. ಬಾಬಾ ಮನೆಗೆ ಬಾ, ಚಹಾ ಕುಡಿಯುವಂತಿ.
1: ಏನು ರಾತ್ರಿ ಹತ್ತಾಗ್ಯದ, ಇದು ಚಹಾ ಟೈಮ್ ಏನಿದೆ? ನೀನು ನಡಿ, ನಾ ಮತ್ತೆ ಬರ್ತೇನೆ. ಹಾಂ ಒಂದು ಮಾತು ಹೇಳ್ತೇನೆ ನಿಲ್ಲ.
0: ಏನು?
1: ನೋಡಪ್ಪ, ಆದರೆ ಬರೀ ಇಲ್ದಿದ್ರೆ ತಲೆ ಕೆಡಿಸ್ಕೋಬೇಡ. ಹಾಂ ಮನಸ್ಸು ಸ್ವಲ್ಪ ಶಾಂತಿ ಇಟ್ಕೋ. ನಿನ್ನ ಯೋಚನೆ ಏನದವಲ್ಲ ಅವನು ಹರಿಬಿಡು. ಒಂದು ದಾರಿ ಸಿಗದಿದ್ರೆ ಇನ್ನೂ ಸಿಕ್ಕ ಸಿಗ್ತದೆ. ಆದರೆ ಮೊದಲ ಆಗೋದಿಲ್ಲ ಅಂತ ಶುರು ಮಾಡಿಬಿಡೋಣಪ್ಪ. ಹಾಂ ಪಾಸಿಟಿವ್ ಥಿಂಕಿಂಗ್ ಇರಬೇಕು ಧಣಿ.
0: ಈ ನಿನ್ನ ಉಪದೇಶ ಅಮೃತ ದಾರ್ಯಾಗಲ್ಲ, ಮನೆಗೆ ಬಂದು ಹೇಳುವಂತೆ. ನಾಳೆರ ನಾಡ್ದರ ಮನೆ ಕಡೆ ಬರ್ತೀಯನ?
1: ಬರ್ತೇನೆ ಬರ್ತೇನೆ ತಗೋ. ಹಾಂ ನಡಿ ಹಂಗಾರೆ.
0: ಹಾಂ
1: ಬರಲಾ?
0: ಆಯ್ತು ಬಾ.

0: ಸುಂದರ ಪುಸ್ತಕ ಪ್ರಕಾಶನವು ಬರುವ ವರ್ಷದ ತನ್ನ ಸುವರ್ಣ ಮಹೋತ್ಸವದತ್ತ ದಾಪುಗಾಲು ಹಾಕುತ್ತಿದೆ. ದ್ಯಾಪಗೌಡರು ಲೇಖಕ ವಿಜಯ ಇನಾಮದಾರರು ತಮ್ಮ 25ನೇ ಕಾದಂಬರಿ ಬರೆದುಕೊಡುವುದಾಗಿ ಸಂತೋಷದಿಂದ ಒಪ್ಪಿ ಒಪ್ಪಿಕೊಂಡ್ರು. ಏನು ಏನು ಈ ರಿಪೋರ್ಟು ಸುನಂದ? ಏ ಸುನಂದ, ಈ ವರದಿಗಾರರಿಗೆ ಏನು ಅನ್ಬೇಕು ಅಂತೀನಿ. ಏ ಸುನಂದ,
1: ಮುಂಜಾನೆ ಹೊತ್ತು ನಂಗೆ ನಾನು ಕರಿಬೇಡ ನೋಡ್ರಿ, ನನಗ ಕೆಲಸ ಹೊಟ್ಟಿರ್ತಾವ. ಹುಡುಗಿ ಸಾಲಿ ಹೊಂಟದ. ಏನ್ರಿ ಏನಾತು ಲಗುನ್ ಹೇಳ್ರಲ್ಲ.
0: ಅಲ್ಲ ನೋಡಿರು ನೋಡಿ ಪೇಪರ್ನಾಗ.
1: ಏನ
0: ನಿನ್ನೆ ನಮ್ಮ ಸಭಾದ ರಿಪೋರ್ಟ್ ಬಂದದ. ನಿನ್ನೆ ನಾ ಬಂದ ಕೂಳೆ ಹೇಳಿದ್ನಲ್ಲ, ಗೌಡ ಕಾದಂಬರಿ ಬರಿಲಿಕ್ಕೆ ಪಬ್ಲಿಕ್ ನೋಡ ಕೇಳಿ ನನ್ನ ಪ್ರಾಣ ಸಂಕಟದೊಳಗೆ ಹಾಕಿದ ಅಂತ. ನನಗೆ ಬರಿಲಿಕ್ಕೆ ಆಗುದಿಲ್ಲ, ಸ್ಫೂರ್ತಿ ಸಿಕ್ಕರ ಬರಿಬೇಕನ್ಸಿದ್ರ ಬರಿತೀನಿ ಅಂತ ಹೇಳಿದ್ದೆ. ನಾನು ನಿನಗೆ ಹೇಳಿದ್ನಲ್ಲ.
1: ಹೌದು.
0: ಆದ್ರೆ ನೋಡಿಲ್ಲಿ ಹ್ಯಾಂಗ ರಿಪೋರ್ಟ್ ಬರ್ದಾರ ಈ ಮಕ್ಕಳು.
1: ಏನ್ ಬರ್ದಾರ, ಇಷ್ಟೇ ತಲೆ ಕೆಡಿಸ್ಕೊತೀರಿ
0: ಸುನಂದ? ಹಿಂಗ ಸುಳ್ಳ ಸುಳ್ಳ ಸುದ್ದಿ ಬರೆಯೋದಿದ್ರ ಈ ಪತ್ರಿಕೆ ಜನರಿಗೆ ಹಾಕ್ಬೇಕು. ವರದಿ ಅಂದ್ರ ಇದ್ದದ್ದನ್ನ ಇದ್ದಂಗ ರಿಪೋರ್ಟ್ ಮಾಡೋದಿರ್ತದ. ರಿಪೋರ್ಟರ್ಗಳು ಕಾರ್ಯಕ್ರಮಕ್ಕೆ ಬಂದಂಗ ತೋರಿಸಿ ಏನೂ ಕೇಳ್ದ ಎದ್ದು ಬಿಡ್ತಾರ. ಅಂದ್ರ ಸಭಾಕ ಬರದೇ ಇದ್ದಂತ ಇಡೀ ಕರ್ನಾಟಕದ ಮಂದಿ ಮುಂದೆ ಈ ವರದಿಗಾರ ಹಿಂಗ ನನ್ನ ಒಪ್ಪಿಸ್ಬಿಟ್ನಲ್ಲ, ಆ ಗೌಡ ಹಂಗ ಮಾಡಿದ್ನ, ಈ ವರದಿಗಾರ ಹಿಂಗ ಮಾಡಿದ. ಛೇ, ಒಟ್ನ್ಯಾಗ ಆ ಸಭಾಕ್ ಹೋದದ ಒಂದು ದೊಡ್ಡ ತಪ್ಪಾತ್ ನಂದು.
1: ಏನಾತ್ ಬಿಡ್ರಿ, ನೀವು ಬರೀಯವ್ರು ಬರೀತೀರಿ ಅಂತ ಹೇಳಿದ್ರ ತಪ್ಪೇನಾತು?
0: ತಪ್ಪೇನಾತ, ನಿಲ್ ನಿಲ್ ನಿಲ್, ಈಗ 3 ವರ್ಷ ಆತು. ಏನು ಏನು ಬರ್ದಿನ ನಾನು? ನೀನ ನೋಡ್ತೀಯಲ್ಲ ಮೊದಲನೇ ಕೂತು ಏನಾರು ಬರ್ದಿನೇನು?
1: ಚಳಿಗಾಲದಾಗ ಒಣಗಿದ ಮರ ಚೈತ್ರದಾಗ ಮತ್ ಸಿಗಿತ್ತದ, ಹೌದಲ್ಲ? ಹಂಗ ನೀವು?
0: ನಾ ಮರ ಅಲ್ಲಲ್ಲ, ಮನುಷ್ಯ ಇದ್ದೇನೆ. ನಿನಗ ಅರ್ಥ ಆಗೋದಿಲ್ಲ ಬಿಡು, ನನ್ನ ಸಂಕಟ ನನ್ನ ಸಂಕಟ ನನಗ ಇರ್ಲಿ ಬಿಡು, ನೀ ಹೋಗು.
1: ಹ್ಮ್, ಹೋಗ್ಲಿ, ನಿಮ್ ಸಂಕಟನ ನೀವ ಇಟ್ಕೊಳ್ರಿ. ಈಗ ನೀವು ನಿಲ್ಲಂದ್ರೂ ನಿಲ್ಲುದಿಲ್ಲ, ಡಬ್ಬಿ ಕಟ್ಟಬೇಕು, ಇಲ್ಲದೆ ಇದ್ರ ಉಪಾಸ ಹೋಗ್ತದ ಕೂಸು. ಹೊತ್ತಾತು, ನಿಮಗ ಇನ್ನೊಂದು ಕಪ್ ಚಹಾ ಮಾಡ್ಲೇನ?
0: ಬ್ಯಾಡ ಮಾರಾಳ, ಒಂದಿಷ್ಟು ವಿಷ ಇದ್ರೆ ಕೊಟ್ಬಿಡು, ಮತ್ತು 1 ತಾಸು ನನ್ನ ಬಿಟ್ಬಿಡು. ದಯವಿಟ್ಟು ನನ್ನ ಯಾರೂ ಮಾತಾಡಿಸ್ಬೇಡ್ರಿ, ಹೋಗ್ರಿ, ಎಲ್ಲರೂ ಹೋಗ್ರಿ. ಏನು ಮಾಡಬೇಕೀಗ? ಇತ್ತ ನನ್ನ ಮನುಷ್ಯನ ಮಾತು ಕೇಳ್ಯೋ, ಏನು ಜನರ ಮಾತು ಕೇಳ್ಯೋ. ಛೇ ಛೇ, ಏನು ಧರ್ಮ ಸಂಕಟ ಬಂತಪ್ಪ. ಇಂಥ ಹೊತ್ತಿನಾಗ ಸಮಾಧಾನ ಹೇಳಲಿಕ್ಕೆ ನನ್ನ ಆತ್ಮನೂ ಸತ್ತು ಹೋಗಿದೋ ಏನೋ.
2: ನಾ ಯಾಕೆ ಸಾಯ್ಲು? ನೀನೋ ಸಾಯೋರಂಗ ಮಾತಾಡ್ಲಿಕ್ಕತ್ತಿ. ನಾ ನಿನ್ನ ಹತ್ರ ಇದ್ದೇನೆ, ನಾ ನಿನ್ನ ಚೈತನ್ಯ ಸ್ವರೂಪ ತಿಳಿತಾನೆ. ಈಗ ನಿನಗೆ ಯಾವ ಸಂಕಟ ಬಂತಪ್ಪ ಹೇಳು. ಎಷ್ಟು ದಿನ ಬರೆದಿಲ್ಲ? ಹಂಗ ಮತ್ತು ಪೆನ್ ಕೈಗೆತ್ತಿಕೋ, ಮನಸ್ಸನ್ನು ಶಾಂತಿ ಇಟ್ಕೋ, ಮತ್ತು ಪ್ರಯತ್ನ ಮಾಡು. ಒಂದಿಲ್ಲ ಒಂದು ದಾರಿ ಸಿಕ್ಕ ಸಿಗ್ತದೆ. ಪ್ರಯತ್ನ ಮಾಡಪ್ಪ, ದಾರಿ ಸಿಗ್ತದೆ. ಏನ ಪ್ರಯತ್ನ ಮಾಡ್ತೀಯ?
0: ಪ್ರಯತ್ನ ಮಾಡಬೇಕಾ? ಆತು ಆತು, ಮಾಡ್ತೀನಿ, ಓದ್ಲಿಕ್ಕೆ ಶುರು ಮಾಡ್ತೀನಿ, ಲೈಬ್ರರಿಗೆ ಹೋಗ್ತೀನಿ, ಪ್ರವಾಸ ಮಾಡ್ತೀನಿ, ನೆನಪು ಮೆಲುಕು ಹಾಕ್ತೀನಿ, ಪ್ರಯತ್ನ ಮಾಡ್ತೀನಿ, ಪ್ರಯತ್ನ ಮಾಡ್ತೀನಿ.

0: ಏನ್ರಿ ಊಟಕ್ ಬರ್ತೀರೇನು?
1: ಅಲ್ರಿ, ಗಡಿಯಾಳರ ನೋಡಿರೇನು? ಮೂರೂವರೆ ಆಗ್ಯದ. ಏನ್ರಿ
0: ಅಯ್ಯಯ್ಯ, ಹಿಂಗ್ಯಾಕೆ ನೆಲದ ಮೇಲೆ ಮಲ್ಕೊಂಡಿರ್ರಿ?
1: ಪ್ರವಾಸದಿಂದ ಬಂದಿರಿ, ದಣಿವಾಗ್ಯದ, ಮ್ಯಾಲೆ ಹಾಸಿಗೆ ಮೇಲೆ ಮಲ್ಕೊರ್ಲ.
0: ಅಯ್ಯ ನಮ್ಮವ್ವ, ಹಿಂಗ್ಯಾಕಿದು? ಮಾತಿಲ್ಲ ಕತಿ ಇಲ್ಲ, ಏನಾತ್ರಿ?
2: ಏನಿಲ್ಲ ಮರಳ, ನಿಂದು ಒಂದು
0: ಬ್ಯಾಸರಾಗಿದ್ರ ಸ್ವಲ್ಪ ಹೊರಗೆ ಅಡ್ಡಾಡ್ಕೊಂಡು ಬರಲ್ಲ. ನಿನ್ನೆ ಇಡೀ ದಿನ ಗ್ವಾಡಿ ನೋಡ್ಕೊಂಡು ಕೂತಿದ್ರಿ, ಇಂದ ನೆಲದ ಮೇಲೆ ಮಲಗಿರಿ. ನಾ ಏನಂತ ತಿಳಿಬೇಕು? ಸ್ವಲ್ಪ ಸ್ವಚ್ಛ ಹವಾ ತಿಂದು ಬರಲ್ಲ, ತಲಿ ಬರೋಬ್ಬರಿ ಆಗ್ತದ.
2: ನಾ ಎಲ್ಲೂ ಹೋಗೋದಿಲ್ಲ ಮರಳ, ಸುಳ್ಳ ಕಾಡಬೇಡ ನೀನು.
0: ತಲಿ ಕೆಟ್ಟ ಹೋಗೋ ಆಟ ಕನ್ನಡ್ಯಾಗ ಮಾರಿ ನೋಡ್ಕೊಂಡಿರೇನ? ಏನು ಗಡ್ಡ, ಏನು ಮೇಸಿ, ಏನು ಈ ಕೂದ್ಲ, ಸನ್ಯಾಸಿ ಆದ್ರೇನು ಮತ್ತ? ನಾ ಇನ್ನೂ ಜೀವಂತಿದ್ದೇನ್ರಿ? ಏನಾಯ್ತು ಅಂತ ಹೇಳ್ರಲ್ಲ, ಹೆಂಡತಿ ಅನ್ನಾಕಿ ಒಬ್ಬ ಕಿದಾಳ ಅಂತ ನೆನಪರ ಅದ ಏನ್ ನಿಮಗ?
2: ಏನಾತ ಮರಳ, ಹಿಂಗ್ಯಾಕೆ ಮಾತಾಡ್ಲಿಕ್ಕತ್ತಿ? ಏನಾತೀಗ
0: ಇಷ್ಟ ದೊಡ್ಡ ಕಾದಂಬರಿ ಕಾರಣ ಹೆಂಡತಿ ಅಂತ ಜನರೆಲ್ಲ ಎಷ್ಟು ಗೌರವದಿಂದ ನೋಡ್ತಾರ.
2: ಹೌದೌದು,
0: ನೀವರೆ ಒಂದರೆ ದಿನ ಕೂಡಿಸ್ಕೊಂಡು ಹಿಂಗಿಂಗ್ ಬರ್ದೇನಿ ಅಂತ ಒಮ್ಮೆರೆ ಹೇಳಿರ? ನಿಮ್ ಕಣ್ಣಾಗ ನಾ ಯಾವುದಕ್ಕೂ ಲಾಯಕಿಲ್ಲ, ಅಡ್ಗಿ ಮನ್ಯಾಗಿನ ಒಂದ್ ಖಾಲಿ ಭಾಂಡಿ ಅಂತ ತಿಳ್ಕೊಂಡಿರೋ ಏನೋ.
2: ಏ ಮರಳ, ಏನ್ ಹಚ್ಚಿ ಇದನ್ನ ವಟಾವಟ ನೋಡು, ನಾ ಬರೆಯೋದನ್ನ ನಿಲ್ಸಿನಿ, ಗೊತ್ತದನ ಇಲ್ಲೋ? ಇನ್ನು ಮಂದಿ ನಿನ್ನ ಹೊಗಳೋದನ್ನು ನಿಲ್ಲಿಸ್ತಾರ, ನೀ ಸುಮ್ಮನಾಗಿಬಿಡ ಇನ್ನ.
0: ಅಲ್ರಿ, ದೇವ್ ಬಡ್ಕೊಂಡವ್ರಂಗ ಒಂದ ಗುಂಗ್ನಾಗಿರ್ತಿರಲ್ರಿ, ಸ್ಫೂರ್ತಿ ದೇವಿನ ಬಂದಾಳ ಅಂತ ನಿಮ್ ತಡವಂಗಿಲ್ಲ. ಹಂಗಾರ ಇನ್ಯಾವ ದೇವಿ ಬೆನ್ ಹತ್ತಾಳ್ರಿ?
2: ಏ ಸ್ವಲ್ಪ ಸುಮ್ಮನಿರು, ಮತ್ತೇನಾರ ಅಂದು ನನ್ನ ತಲೆ ಕೆಡಿಸ್ಬೇಡ, ಸುಮ್ಮನೆ ಹೋಗಿನ.
0: ಅಯ್ಯ ನಮ್ಮವ್ವ, ಲೇಖಕರ ಹೆಂಡತಿ ಎಂಥ ಸ್ಫೂರ್ತಿ ಕೊಡ್ತಾಳೋ ಏನು ಅಂತ ಜನ ಭಕ್ತಿಯಿಂದ ನನ್ನ ನೋಡ್ತಿರ್ತಾರ. ನಿಮಗರ ನನ್ನಿಟ್ಟು ನೆರಳು ಸೇರುವುದಿಲ್ಲ. ಎಂಥ ಕೊಟ್ಟಿನ ಸಿಬಿದಿತ್ತು ನಂದು.
2: ಭಕ್ತಿಯಿಂದ ನೋಡ್ತಾರ, ಜನ ಮೂರ್ಖರಿರ್ತಾರ ಅಂತ ಈ ಖಾತ್ರಿ ಆತ್ ನೋಡ್ ನನಗ.
0: ಅಲ್ರಿ, ಅದ ಜನ ನಿಮ್ಮನ್ನು ಹೊಗಳ್ತಾರಲ್ಲ ಸ್ಟೇಜಿನ ಮೇಲೆ, ನನ್ನೂ ಕರೀತಾರ, ಮಾಲಿ ಹಾಕ್ತಾರ, ಶಾಲ್ ಹೊದಿಸ್ತಾರ, ನನ್ನ ಕೈಯಿಂದ ಪುಸ್ತಕನು ಬಿಡುಗಡೆ ಮಾಡಿಸ್ತಾರ.
2: ಇನ್ನು ಹಂಗೆಲ್ಲ ಆಗೋದಿಲ್ಲ, ಅದೆಲ್ಲ ಬಂದ್ ಆಗ್ತದಾಳಿನ್.
0: ಯಾಕ್ರಿ, ಯಾಕ್ ಬಂದಾಗ್ಬೇಕು ಅಂತೀನಿ? ಸುಮ್ಮನ ಕೂತು ಬರೀರಿ, ಒಳ್ಳೆ ಕಾದಂಬರಿಕಾರರು ಅಂತ ಹೆಸರು ಮಾಡಿರಿ, ಏನ್ ಬರದ್ರೂ ಪ್ರಸಿದ್ಧ ಆಗ್ತದ. ಏನೂ ಚಿಂತೆ ಮಾಡಬೇಡ್ರಿ. ಎಲ್ಲಿ ಹೋದ್ಲು ನಿಮ್ ಸ್ಫೂರ್ತಿ ದೇವಿ? ಅಲ್ಲ, ಒಬ್ರ ಎಲ್ಲೆಲ್ಲೋ ಅಡ್ಡಾಡ್ ಬಂದಿರಲ್ಲ, ಎಲ್ಲಿ ಹೋಗಿದ್ರಿ?
2: ಹೌದು ಸುನಂದ, ನಾ ನಿನಗೆ ಹೇಳಬೇಕು ಅಂತಿದ್ದೆ, ಕೊಂಕಣಕ್ಕೆ ಹೋಗಿದ್ದೆ, ಅಲ್ಲೇ ಸಮುದ್ರ ದಂಡೆಗುಂಟ ಅಡ್ಡಾಡ್ದೆ, ಕಾಡ್ನಾಗಿನ ಒಂದೊಂದು ಮರ ಮುಟ್ಟಿದೆ, ಹೊಳಿ ನೀರಾಗ ಮೀನಿನಂಗೆ ಈಜಾಡ್ದೆ, ಬೆಳವಲ ನಾಡಿನ ಬಯಲಾಗಿ ಮೈಚಾಚಿ ಮಲಗಿ ನಕ್ಷತ್ರಗಣ್ಣಿನ ಆಕಾಶ ಕಣ್ಣು ತುಂಬ ತುಂಬಿಕೊಂಡೆ, ಆಡಿದೆ ಹಾಡಿದೆ ಕುಣಿದೆ, ಆದ್ರೆ ಈಗ ಬರೀಲಿಕ್ಕೆ ಕೂತ್ರೆ ಎಲ್ಲ ಖಾಲಿ ಖಾಲಿ ಅನ್ನಿಸ್ತದೆ, ಕಣ್ಣು ಮುಂದೆಲ್ಲ ಕತ್ಲಿ, ನನ್ನ ತಲೆಯಾಗ ಶೂನ್ಯ ಅಂದ್ರೆ ಬರೀ ಶೂನ್ಯ.
0: ಮತ್ತ ಪ್ರಕಾಶನ್ ಜೋಡಿ ಪಟ್ಟದಕಲ್ಲು, ಐಹೊಳಿ, ಬಾದಾಮಿ, ಬಿಜಾಪುರಕ್ಕೂ ಹೋಗಿದ್ರಿಲ್ಲ, ಮಜಾ ಮಾಡಲಿಲ್ಲನೆ?
2: ಹೇ, ಎಲ್ಲಿ ಮಜಾನ, ಅವನು ಒತ್ತಾಯಕ್ಕೆ ಹೋಗಿದ್ದೆ ಅಷ್ಟ. ಆದರೆ ಈಗ ನನ್ನ ತಲೆ ಮಾತ್ರ ಪೂರ ಖಾಲಿ ಅದ ನೋಡು, ಪೆನ್ ಮುಟ್ಲಿಕ್ಕೆ ಸಹ ಧೈರ್ಯ ಆಗವಲ್ತು, ಇನ್ನು ನಾ ಏನು ಬರೀತೀನಿ ಏನು ಬಿಡ್ತೀನಿ?
0: ಅಯ್ಯೋ ನಿಮ್ಮ ನಿಮ್ಮ, ನಿಮ್ಮ ಗದ್ದಲದಾಗ ನಾ ಹೇಳಬೇಕು ಅಂತ ಬಂದಿದ್ದನ್ನ ಮರೆತುಬಿಟ್ಟೆ. ಹಾಂ ಹೇಳ್ರಿ, ಇವತ್ತು ಯಾವ ತಾರೀಕು ಹೇಳ್ರಿ?
2: ಇವತ್ತ ಯಾವ ವಾರ, ಯಾವ ತಾರೀಕು ಇವತ್ತ?
0: ಈ ದಿನ ಯಾಕೆ ಸ್ಪೆಷಲ್ ಅದ ಹೇಳ್ರಿ ನೋಡೋಣ.
2: ಇವತ್ತ ಸ್ಪೆಷಲ್?
0: ಹ್ಞೂ.
2: ಹಾ, ನೀ ಹೋಳಿಗೆ ಕಡುಬು ಮಾಡಿದ್ರ ಹುಣ್ಣಿವೆರ ಇದ್ದಿತ್ತು ಇಲ್ಲ ಅಮಾಸ್ಯರ ಇದ್ದಿತ್ತು ಬಿಡು.
0: ಅಯ್ಯೋ ದೇವ್ರ, ಏನ್ ಹೇಳ್ಬೇಕು.

0: ರೀ. ಅಲ್ರಿ, ನಿಮಗ ಒಬ್ಬಾಕಿ ಮಗಳಿದ್ದ ಅಂತರ ನೆನಪದ?
1: ಏ ಹಿಂಗ್ಯಾಕಂತೀಯ ಮರಳ? ಆ ಅನ್ನಂಗ ಎಲ್ಲಿದ ಅದು ನಮ್ ಪುಟ್ಟ ಮರಿ?
0: ಆಕಿ ಹುಟ್ಟಿದ ಹಬ್ಬ ಇವತ್ತ, ನಿಮಗ ನೆನಪು ಸಹ ಇಲ್ಲಲ್ಲ.
1: ಓಹೋ ಹೌದಲ್ಲ, ಮರ್ತ ಬಿಟ್ಟಿ ನೋಡ. ಅನ್ನಂಗ ನಮ್ ಪುಟ್ಟಿಗೆ ಎಷ್ಟು ವರ್ಷ ಆದ್ವಿ ಈಗ?
0: ಹಣಿ ಹಣಿ ಗಟ್ಟಿಸ್ಕೋಬೇಕು ನಿಮ್ ಮುಂದ. ನಮ್ ಮಂದಾರಾಗ ಈಗ 6 ವರ್ಷ ತುಂಬಿದ್ವಲ್ಲೇನ?
1: ಹ್ಮ್ ಆಗಿದ್ದಾವ ಬಿಡು 6 ವರ್ಷ. ಅದಕ್ಕೆ ನಾ ಏನ್ ಮಾಡಂದ ಈಗ?
0: ಆಕಿಗೇನಾರ ಕೊಡಿಸ್ತಿರೋ ಏನ್? ಈ ಕತ್ಲಿ ಕೋಣ್ಯಾಗ ಕಣ್ಣು ಮುಚ್ಚಿಕೊಂಡು ಗೌತಮ್ ಬುದ್ಧನಂಗ ಕೊಡ್ತಿರೋ?
1: ಹೇ ಆತ್ ಮಾರಾಳ, ಮಂದಾರನ್ ಕಳಿಸಿಲ್ಲ, ಕರ್ಕೊಂಡು ಪ್ಯಾಟಿಗೆ ಹೋಗಿ ಏನಾರ ಕೊಡಿಸ್ತೀನಿ ಆಕಿ. ಮಂದ ಸಾಕು ಸಾಕಾತದ, ಎಷ್ಟು ಅಂಗಡಿ ಅಡ್ಡಾಡಿದೀವಿ ಏನ್ತಾನ? ಅಲ್ಲ ನಿನಗೆ ಬೇಕಾದ ಗೊಂಬೆನೂ ಸಿಗಲಿಲ್ಲ ನೋಡವ. ಏನು ಮಾಡೋಣ ಪುಟ್ಟಿ, ಮತ್ತೇನಾರು ಕೊಡಿಸ್ಲ? ಹಾಂ ಅಲ್ಲಿ ನೋಡು, ಚಂದ ಚಂದನು ಪ್ರಾಕ್ ತೂ ಹಾಕ್ಯಾರ, ಪ್ರಾಕ್ ಕೊಡಿಸ್ಲ?
2: ಅಪ್ಪಾಜಿ ಅಲ್ಲಿ ನೋಡ್ರಿ, ಅಲ್ಲೊಂದು ದೊಡ್ಡ ಗೊಂಬೆ ಕಾಣಿಸ್ತಲ್ಲ, ಅಲ್ಲೇ ಅಲ್ಲೇ ನೋಡ್ರಿ ಅಪ್ಪಾಜಿ.
1: ಎಲ್ಲವ ಎಲ್ಲಿ ಮಂದಾರ, ಎಲ್ಲಿ ಹೇಳಿಕತ್ತಿ?
2: ಅಲ್ಲೇ ಅಲ್ಲೇ ನೋಡ್ರಿ ಅಪ್ಪಾಜಿ, ಎಷ್ಟು ದೊಡ್ಡ ಗೊಂಬೆ ಅದ. ಬರ್ರಿ ಅಪ್ಪಾಜಿ ಬರ್ರಿ, ಅದು ಗೊಂಬೆ ಅಂಗಡಿನ. ಬರ್ರಿ ಅಪ್ಪಾಜಿ ಬರ್ರಿ.
1: ಹಿಂಗೆ ಎಳಿಬೇಡವ ತಡಿ, ನೋಡಲ್ಲೇ ಗಾಡಿ ಗೀಡಿ ಹೋಗ್ತಿರ್ತಾವು, ನೋಡ್ಕೊಂಡು ದಾಟೋಣಂತ ಬಾ. ಹಾ ಹೌದಲ್ಲ, ಶೋಕೇಶ್ನಾಗ ಗೊಂಬೆ ಇಟ್ಟಾರ, ಚಂದಾಗಿ ಅಂಗಿನೂ ಹಾಕ್ಯಾರ ರೋಡ್ ಅದಕ್ಕೆ.
2: ಅಪ್ಪ ಇದ ನಂಗೆ ಬೇಕಾದ ಗೊಂಬೆ ನೋಡ್ರಿಲ್ಲ, ಇದ್ರ ಕಣ್ಣು ನಕ್ಷತ್ರದಂಗ ಹೊಳಿತಾವಲ್ಲ, ಗಲ್ಲ ಗುಲಾಬಿ ಹೂ ನಂಗವಲ್ಲ, ಮತ್ತ ಈ ನೀಲಿ ನಿರ್ನಿರ್ಗಿ ಅಂಗಿ ಎಷ್ಟು ಚಂದದಲ್ಲ ಅಪ್ಪಾಜಿ, ನಂಗೆ ಈ ಗೊಂಬೆ ಬೇಕು.
1: ಮಂದಾರ ಗೊಂಬೆ ಚಂದದ ಎಲ್ಲ ಖರೇನವ, ಆದ್ರೆ ಇದು ಭಾಳ ದುಬಾರಿ ಗೊಂಬೆ ಮಗಳ, ಒಳಗೆ ಬಾ ಬ್ಯಾರೆ ಏನಾರ ನೋಡೋಣ.
2: ನಂಗೇನು ಬ್ಯಾರೆ ಗೊಂಬೆ ಬ್ಯಾರ ಅಪ್ಪಾಜಿ, ನೋಡರ ನೋಡಲ್ಲ, ಅದು ನನ್ನ ಕರ್ಲಿ ಕತ್ತದ. ನನ್ ಕರೆ ಕೈ ಮಾಡಿ ಬರ್ತೇನಿ ಬರ್ತೇನಿ ಅಂತದ, ನಾ ಹತ್ರ ಹೋದ್ರ ಅದು ಹಂಗ ನಗ್ತ ನೋಡ್ರಿ ಅಪ್ಪಾಜಿ.
1: ಒಂದು ನಿರ್ಜೀವ ಗೊಂಬೆ ಒಳಗೆ ಚೈತನ್ಯ ಕಾಣುವ ನನ್ನ ಮಗಳಲ್ಲಿ ಕಲ್ಪನಾ ಶಕ್ತಿ ನನ್ನಲ್ಲಿ ಇತ್ತಿದ್ರ?
2: ನಾನು ಹಿಂಗ್ಯಾಕೆ ನೋಡ್ಲಿಕತ್ತೀರಿ? ಬರ್ರಿಲ್ಲ ಅಪ್ಪಾಜಿ ನೋಡ್ರಿ ಈ ಗೊಂಬಿನ.
1: ನಿಲ್ಲು ನಿಲ್ಲಮ್ಮ, ಇದ್ರ ಬೆಲೆ ಕೇಳ್ಕೊಂಡು ಬರ್ತೀನಿ, ಒಂದು ಮಿನಿಟ್ ಇಲ್ಲೇ ನಿಂತ್ಕೊಂಡಿರು. ಏನ
2: ಗೊಂಬಿ, ನಾ ಇವತ್ತ ನಿನ್ ಕರ್ಕೊಂಡ ಹೋಗ್ತೀನಿ, ನೀ ನನ್ ಗೆಳತಿ ಅಂತ. ನಾನು ನಿನ್ನ ಕೂಡೆ ಮಲ್ಕೊಳ್ಳೋಣ, ಆಟ ಆಡೋಣ, ಊಟ ಮಾಡೋಣ, ಶಾಲಿಗೂ ಹೋಗೋಣ.
1: ಮಂದಾರ ಇದಕ್ಕೆ 600 ರೂಪಾಯಿ ಅಂತವ, ಹೋಗ್ಲಿ ಬಿಡು ಪುಟ್ಟಿ, ಅಲ್ಲಿ ಒಳಗೆ ಬೇರೆ ಆಟಿಗೆ ನೋಡೋಣ.
2: ಇಲ್ಲಪ್ಪ ನಂಗೆ ಇದ ಬೇಕು, ಇದ ಗೊಂಬಿ ಬೇಕು.
1: ಏ ಹುಚ್ಚು ಹುಡುಗಿ, ನಾ ಉದ್ರಿ ಹೇಳ್ಕೊಳ್ಬೇಕನ, ಅಂಗಡಿ ಅವ ಗೊರ್ತಿಲ್ಲ, ಅವ ಕೊಡುದಿಲ್ಲ, ನಡಿ ಮನೆಗೆ.
2: ಅಪ್ಪ ನಂಗೆ ಇದ ಗೊಂಬಿ ಬೇಕು, ನಾ ನಿನ್ ಕೂಡ ಮನೆ ಬರುದಿಲ್ಲ, ಇಲ್ಲೇ ಈ ಗೊಂಬಿ ಹತ್ರನ ಇರ್ತೇನಿ, ಗೊಂಬಿ ಕೂಡ ಇರ್ತೇನಿ ಅಪ್ಪಾಜಿ ಕೊಡಿಸ್ರಿ.
1: ನಾ ಹೇಳಿದ ಕೇಳಿಸ್ತೇನೆ ನಿನಗೆ, ನಡಿ ಮನೆ ನಡಿ ಹೋಗೋಣ.
2: ಇಲ್ಲ ನಂಗೆ ಇದ ಗೊಂಬಿ ಬೇಕು, ಈ ಗೊಂಬಿ ನನಗ ಬೇಕು.
1: ನಿನಗ 2 ಕೊಟ್ಟು ಹೇಳ್ಬೇಕು, ನಡಿ ನಡಿ ಮನೆಗೆ. ಬುದ್ಧಿಗೇರಿ ಹುಡುಗಿ ತಂದಂದು, ನಡಿ ಮಾಡ್ತೀವಿ. ಬಂದಿದೆ ಬಂದಿದೆ.

0: ಮಂದಾರನ್ನ ನಾ ಯಾಕಾರು ಹೊಡೆದ್ನೋ ಏನು, ಆಕೆ ಹುಟ್ಟಿದ ಹಬ್ಬ ಇವತ್ತು. ಪಾಪ ಅಳ್ಕೋತ ಉಪವಾಸ ಮಲಗಿತು ಕೂಸು. ಉದ್ರಿ ಹೇಳಿದ್ರೆ ಆಗ್ತಿತ್ತೋ ಏನೋ, ಖರೆ ಅಂದ್ರು ನನಗೆ ಗೊತ್ತಿದ್ದ ಮನುಷ್ಯನ ಅಂಗಡಿಯಾಗಿದ್ದ. ಛೇ ಛೇ ಛೇ ಛೇ,
1: ಇತ್ತಿತ್ತಲಾಗ

ನಾ ಹಿಂಗ್ಯಾಕೆ ಸಿಡಕಾಗಿನು ಏನು ಒಂದು ತಿಳಿವಲ್ತು. ನನ್ನ ತಲೆ ಖರೇನ ಕೆಟ್ಟಿರ್ಲಿಕ್ಕೆ ಬೇಕು. ಏನು ಮಾಡಲಿ, ಏನು ಮಾಡೋದೀಗ? ಓ, 12 ಆತು. ಪಾಪ, ನನ್ನ ಕೂಸು ಅಳ್ಕೋತ ಮಲ್ಕೊಂತು. ನಾನಾರ ಏನು ಮಾಡಲಿ, ರೊಕ್ಕಿದ್ದಿಲ್ಲ. ಏನು ಮಾಡಲಿ, ಏನು ಮಾಡಲಿ?

0: अप्पा जी, अप्पा जी।
1: ಅಳಬೇಡ ಕಂದ, ಆ ಗೊಂಬಿ ಕುಡಿಸ್ಲಿಲ್ಲ ಅಂತ ಉಪವಾಸ ಮಲಗೋದ? ಬಾಯಿಲ್ಲಿ ಮರಿ, ಬಾಯಿಲ್ಲಿ ನನ್ ಕಂದ.
0: ನಮ್ಮಂದ ಅಲ್ಲ ಅಪ್ಪಾಜಿ, ನಾನು ಗೊಂಬಿ.
1: ಗೊಂಬಿನ ಅಂದ್ರ ಯಾರ ಅನ್ಬೇಕು? ನನಗ್ ತಿಳಿವಲ್ದಲ್ಲ.
0: ಆ ಶೋಕೇಸ್ನಾಗಿನ ಗೊಂಬಿ ನಾನು, ನಿಮ್ಮೂ ನನ್ ಕೊಳ್ಳಿಲ್ಲ ಅಲ್ಲ.
1: ಓ, ಆ ಗೊಂಬಿ ನೀ ಇಲ್ಲೇ ಹಂಗ?
0: ಆಶ್ಚರ್ಯ ಆತಲ್ಲ, ಎಷ್ಟು ದಿನ ಅಂತ ಮಂದಾರನ್ ದಾರಿ ಕೈಲಿ ನಾನು. ನಿಮ್ ಮಂದಾರ ತನ್ ಕಲ್ಪನಾದಾಗ ತನ್ ಪ್ರೀತಿ ಒಳಗ್ ಬಂದಿಸಿ ನನ್ನೆಲ್ ಕರ್ಕೊಂಡ್ ಬಿಟ್ಟಾಳ.
1: ಅಂದ್ರ
0: ನೀವಂತೂ ನನ್ ಕೊಳ್ಳಿಲ್ಲ. ನಿಮ್ ಮಗಳ್ ಒಂದ್ ಕೋಮಲ ಭಾವಕ್ಕ ಆಶಾಕ್ ನೀವ್ ಬಲೀನ ಕೊಡ್ಲಿಲ್ಲ. ಬಹುಶಃ ಎಲ್ಲಾ ತಂದೆ ತಾಯಿ ಮಕ್ಕಳ ಭಾವನೆಗಳನ್ನ ತಿಳಿಯುವಷ್ಟು ಸೂಕ್ಷ್ಮ ಮನಸ್ಸಿನವರಿರುವುದಿಲ್ಲ. ನಿಮ್ ಕಣ್ಣಾಗ ನಾನು ಕೇವಲ 600 ರೂಪಾಯಿ ಒಂದು ನಿರ್ಜೀವ ಗೊಂಬಿ. ಆದ್ರ ನಿಮ್ ಮಗಳ ಕಣ್ಣಾಗ ನಾನು ಒಬ್ಬ ಜೀವಂತ ಗೆಳತಿ. ಆಕಿಯ ಆಶಾದ ಬೆಲೆ ನನಗ್ ಗೊತ್ತದ, ನನ್ನ ಬೆಲೆ ಆಕಿಗ್ ಗೊತ್ತದ. ಮಂದಾರ ನನ್ ಮನಸ್ಸನ್ನ ಗೆದ್ದುಕೊಂಡು ಇಲ್ಲೇ ತಂದು ಬಿಟ್ಟಾಳ.
1: ನನ್ನ ಹತ್ರ 600 ರೂಪಾಯಿ ಇದ್ರೆ ಕೊಳ್ತಿದ್ದೆ. ನಾ ಏನ್ ತಪ್ಪು ಮಾಡಿದೆ ಹೇಳು ಗೊಂಬಿ.
0: ಅಪ್ಪಾಜಿ, ಇಲ್ಲಿ ರೊಕ್ಕ ಮುಖ್ಯ ಅಲ್ಲ. ಮಗಳು ಅಂದ್ರ ನಿಮಗ್ ಎಷ್ಟು ನಿರ್ಲಕ್ಷ್ಯ, ಎಷ್ಟು ನಿಷ್ಕಾಳಜಿ ಅದ ಅಂತ ಗೊತ್ತಾಗ್ತದ. ದೊಡ್ಡವರ ಜಗತ್ನ್ಯಾಗ ಮಕ್ಕಳು ಬೆರಗಿಗೆ, ಪ್ರೀತಿಗೆ, ಕಲ್ಪನಾಕ, ಆಶಾಕ ಯಾವ ಬೆಲೆ ಅದ ಹೇಳ್ರಿ ಅಪ್ಪಾಜಿ.
1: ನೀ ಎಷ್ಟು ಚಂದ ಮಾತಾಡ್ತೀಯಲ್ಲ ಗೊಂಬಿ.
0: ಹೌದು, ನಾನು ಮನಸ್ಸಿನಿಂದ ಮಾತಾಡ್ತೀನಿ, ಅದಕ್ಕ ಚಂದ ಅಂತ ಅನಿಸ್ತದ. ನೀವು ಲೇಖಕರಿದ್ದೀರಿ, ಮನಸ್ಸಿನಿಂದ ಬರೀತೀರಲ್ಲ.
1: ಹೌದೌದು, ಸರಿ ಹೇಳಿದ್ ನೋಡ್ ನೀನು. ಮಗು, ನಿನ್ನ ಮತ್ತು ಮಂದಾರನ ಸಂಬಂಧದ ಬಗ್ಗೆ ಖರೆ ಅಂದ್ರೆ ನೀ ಹೇಳಿದ್ ಕೇಳಿ ಆಶ್ಚರ್ಯ ಅನಿಸ್ತದ. ಇದೆಲ್ಲ ತಿಳಿಯೋದು ನನ್ನ ಕಲ್ಪನಾಕ್ ಮೀರಿದ್ದು ನೋಡುವ.
0: ನಾನು ಆಕೆಯ ಬಾಲ್ಯದ ಸ್ಫೂರ್ತಿ, ಆಕಿ ನನ್ನ ಇರುವಿಕೆಯ ಸಾರ್ಥಕತೆ. ಈ ಸೂಕ್ಷ್ಮ ಭಾವ ಸಂಬಂಧಗಳ ಆಕರ್ಷಣೆಗಳ ಈ ಜಗತ್ತನ್ನ ಜೀವಂತ ಇಟ್ಟಾವ. ಮಕ್ಕಳ ಸೂಕ್ಷ್ಮ ಭಾವಗಳ ಕಡೆ ಯಾವ ಅಪ್ಪ ಅಂದ್ರದು ಲಕ್ಷಣ ಇರೋದಿಲ್ಲ. ಹಿಂಗಾಗಿ ಮಕ್ಕಳ ತಣಿಯದ ಆಸೆ, ಆ ಕನಸುಗಳೆಲ್ಲ ಚೂರ್ ಚೂರಾಗಿ ಹೋಗ್ತಾವ. ಅವೆಲ್ಲ ಮಗು ಮನಸ್ಸಿನ್ಯಾಗ ಜೀವನ ಪರ್ಯಂತ ಬಿಕ್ಕುತ್ತ ಒಳಗ ಇದ್ದ ಇರ್ತಾವ. ಮುಂದ
1: ಗೊಂಬಿ, ಹಿಂಗ ಮಾತಾಡ್ಕೋತ ಹೋಗು, ಯಾಕಂದ್ರ ನಿನ್ನ ಮಾತು ನನಗೊಂದು ಹೊಸ ಪ್ರೇರಣಾ ಕೊಡ್ಲಿಕ್ಕೆ ಹತ್ಯಾವ. ಗೊಂಬಿ, ನಿನ್ನ ಹೊಟ್ಟೆಗಿನ ಮಾತೆಲ್ಲ ಆಡ್ಬಿಡು, ಆಡ್ಬಿಡು ಕಂದ, ನನಗ ಅದನ್ನೆಲ್ಲ ಕೇಳ್ಬೇಕಾಗ್ಯದ.
0: ಹಂಗ ಒಳಗ್ ಬಿಕ್ಕೋ ಈ ಕನಸು, ಈ ಹಂಬಲ ಆಮೇಲೆ ವಿಕೃತ ಆಗ್ತಾವ. ಇಂಥ ಮಕ್ಕಳು ವಿಚಿತ್ರವಾಗಿ ವರ್ತಿಸ್ಲಿಕ್ಕೆ ಶುರು ಮಾಡ್ತಾರ. ಇವರು ಉದಟರಾಗ್ತಾರ, ತಂದೆ ತಾಯಿಗಳನ್ನ ವಿರೋಧಿಸ್ತಾ ಒಂದು ದಿನ ಅವ್ರ ವೈರಿನ ಆಗ್ಬಿಡ್ತಾರ.
1: ಗೊಂಬಿ, ನೀ ಹೇಳು, ನೀ ಮಾತಾಡು.
0: ಇಂಥ ಮಕ್ಕಳು ಕಳ್ಳರಾಗ್ತಾರ, ಸುಳ್ಳರಾಗ್ತಾರ, ಕೊಳಿಗಡುಕರು ಆಗ್ತಾರ. ಹಿಂಗ ಅವರು ಸಮಾಜ ಕಂಟಕರಾಗ್ತಾರ. ಅಷ್ಟೇ ಅಲ್ಲ, ತಮ್ಮ ಸರ್ವನಾಶನೂ ಮಾಡ್ಕೋತಾರ. ಹಿಂಗ ಒಂದೊಂದು ಸಣ್ಣ ಬಾಲ್ಯದ ಆಶಾ ಈಡೇರದಿದ್ರ ಎಷ್ಟು ದೊಡ್ಡ ಬೆಲೆ ತೆತ್ತಬೇಕಾಗ್ತದ ಅಪ್ಪಾಜಿ. ನಮ್ಮ ಈ ಅಪ್ಪ ಅವಂದ್ರು ತಮ್ಮ ಮಗುವಿಗೆ ಬೇಕಾದ ಒಂದು ಸಣ್ಣ

0: ಒಂದು ಪುಸ್ತಕ ಮಗುವಿಗೆ ಬೇಕಾದ ಯಾವುದೋ ಒಂದು ಸಣ್ಣ ವಸ್ತುನೂ ಕೊಡಿಸುವುದಿಲ್ಲ, ಬೇಕಾದ ಗೆಳೆಯರ ಜೋಡಿ ಆಡ್ಲಿಕ್ಕೂ ಬಿಡುವುದಿಲ್ಲ. ಒಂದೇ ಒಂದು ಗೊಂಬೆ ಕೊಡಿಸದ ನಿಮ್ಮಂತವರು ಬದುಕಿನಾಗಿನ ನಿಮ್ಮ ಮುದ್ದಿನ ಗೊಂಬೆಗಳನ್ನ ಕೈಯಾರೆ ಕಳ್ಕೊತೀರಿ.
1: ಓ ಗೊಂಬೆ ಗೊಂಬೆ, ನಿನ್ನ ಮಾತಿನಿಂದ ಎಂಥ ಸ್ಫೂರ್ತಿ ನನ್ನೊಳಗೆ ಪ್ರವೇಶ ಆದಂಗಾತು. ನೋಡು ನೋಡು, ನನ್ನ ದೇಹ ಹೆಂಗ ಕಂಪಿಸ್ಲಿಕ್ಕತ್ತದ. ನೋಡು ಇಲ್ಲಿ ನೋಡು, ನನ್ನ ಕಣ್ಣು ಆನಂದದಿಂದ ನೀರು ಸುರಿಸ್ಲಿಕ್ಕತ್ಯಾವ. ನನ್ನ ಕೊರಳು ತುಂಬಿ ತುಂಬಿ ಬರ್ಲಿಕ್ಕತ್ತದ. ಓ ಗೊಂಬಿ, ನೀನ ನನ್ನ ಸ್ಫೂರ್ತಿ ದೇವಿ ಮಗು.
0: ಸ್ಫೂರ್ತಿ ದೇವಿ? ಸ್ಫೂರ್ತಿ ಹೊರಗೆಲಿರ್ತದಪ್ಪಾಜಿ, ಅದು ನಿಮ್ಮೊಳಗ ಇತ್ತು, ನಾನು ಕೇವಲ ಒಂದು ನಿಮಿತ್ತ ಮಾತ್ರ. ಗೊತ್ತಿಲ್ಲೇನು ನಿಮಗ, ರಾಮಾಯಣದ ಮಹಾಕವಿ ವಾಲ್ಮೀಕಿಗೆ ಕ್ರೌಂಚ ಮಿಥುನದಲ್ಲಿ ಅವನ ರೋದನ ಸ್ಫೂರ್ತಿ ಕೊಡ್ಲಿಲ್ಲ, ಅದು ಕವಿಯೊಳಗ ಎಂದೋ ಕಾದು ನಿಂತಿತ್ತು. ಆ ಒಂದು ಉದ್ದೀಪನಕ್ಕ
1: ನೀ ಸ್ಫೂರ್ತಿನೋ ನಿಮಿತ್ತನೋ ಉದ್ದೀಪನನೋ ಮಗು, ಈಗ ಮಾತ್ರ ನನ್ನ ಎದಿ ತುಂಬಿ ತುಂಬಿ ಬಂದದ. ನನಗ ಕಾದಂಬರಿ ವಸ್ತು ಕೊಟ್ಟು ಲೇಖನಿ ಎತ್ತಿಕೊಳ್ಳೋ ಹಂಗ ನೀ ಮಾಡ್ದಿಲ್ಲ, ನಾ ಬರಿತೀನಿ, ಇದೇ ನನ್ನ ಕಾದಂಬರಿ ವಸ್ತು ಆಗ್ತದೆ, ನಾ ಬರಿತೀನಿ ಮಗು, ನೀ ನೋಡ್ತಿರು. ಗೊಂಬಿ ಇಕ ಈ ನನ್ನ ಲೇಖನಿ ನೋಡು, ಇದು ಪೇಪರ್ ಮೇಲೆ ಹ್ಯಾಂಗ ಶಬ್ದಗಳನ್ನು ಮೂಡಿಸ್ಲಿಕ್ಕೆ ಶುರು ಮಾಡ್ತು. ಹ ನೋಡು ನೋಡು ಗೊಂಬಿ ಗೊಂಬಿ ಗೊಂಬಿ, ಇದು ಈಗ ಇಲ್ಲಿ ಇದ್ದಲ್ಲ, ಎಲ್ಲಿ ಹೋದಿ, ಎಲ್ಲಿ ಎಲ್ಲಿ? ಈ ಕತ್ತಲಿನೊಳಗ ನನ್ನೊಳಗ ನನ್ನ ಸುತ್ತೆಲ್ಲ ಎಂಥ ಪ್ರಕಾಶ ಮೂಡಿತಲ್ಲ. ನಾ ಬರೀತೀನಿ ಗೊಂಬಿ ಇಕ, ನಾ ಬರೀಲಿಕ್ಕೆ ಶುರು ಮಾಡಿದೆ ನೋಡಿಲ್ಲೇ, ಬರೀತೀನಿ ನಾ ಬರೀತೀನಿ. ಅರೆ ನಾ ಯಾವಾಗ ಬರೀಲಿಕ್ಕೆ ಶುರು ಮಾಡಿದೆ, ಎಷ್ಟು ಪೇಜ್ ಬರ್ದೆ?
2: ಒಂದು ಬೆಳಕಿನ ಕಿರಣ ನಾಟಕ ಕೇಳಿದಿರಿ. ರಚನೆ ಮಾಲತಿ ಪಟ್ಟಣಶೆಟ್ಟಿ. ಭಾಗವಹಿಸಿದವರು ಶ್ರೀಯುತರಾದ ದತ್ತಾತ್ರೇಯ ಕುರುಹಟ್ಟಿ, ರವೀಂದ್ರ ಬ್ರಹ್ಮಾವರ್, ಬಸವರಾಜ್ ಅಯ್ಯನಗೌಡರ್, ಕುಮಾರಿಯರಾದ ಶ್ರೀರಕ್ಷಾ ಜೋಶಿ, ಭಾಗ್ಯಶ್ರೀ ಸೋನತ್ ಹಾಗೂ ಶ್ರೀಮತಿ ರೋಹಿಣಿ ಆರ್ ಇಮಾರತಿ. ನಿರ್ದೇಶನ ಸ್ಮಿತಾ ಮೈಸೂರ್.
3: ಆಕಾಶವಾಣಿ ಧಾರವಾಡ.

0: ಇದುವರೆಗೆ ನಿರ್ಮಲಾದೇವಿ ಅವರ ಲಘು ಶಾಸ್ತ್ರೀಯ ಗಾಯನದಲ್ಲಿ ಪಹಾಡಿ ಠುಮರಿ ಹಾಗೂ ಮಿಶ್ರ ಪೀಲು ಠುಮರಿ ಕೇಳಿದಿರಿ. ತಬಲಾ ಸಾಥ್ ನೀಡಿದವರು ಪಂಡಿತ್ ರಘುನಾಥ್ ನಾಕೋಡ್, ಹಾರ್ಮೋನಿಯಂ ಸಾಥ್ ನೀಡಿದವರು ಅನಂತ್ ಖೇಮ್ಕರ್. ಇಲ್ಲಿಗೆ ಲಘು ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಮುಕ್ತಾಯವಾಯಿತು. ಆಕಾಶವಾಣಿ ಧಾರವಾಡ, ಸಮಯ 12 ಗಂಟೆ. ಈಗ ಪ್ರದೇಶ ಸಮಾಚಾರ ನಮ್ಮ ನಿಲಯದಿಂದ.
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಆರೋಗ್ಯ ತುರ್ತು ಪರಿಸ್ಥಿತಿ ಅಥವಾ ಸಾಂಕ್ರಾಮಿಕ ರೋಗಗಳು ಕಾಣಿಸಿಕೊಂಡರೆ ಅವುಗಳನ್ನು ತಕ್ಷಣ ಪತ್ತೆಹಚ್ಚಿ ವೇಗವಾಗಿ ಹತೋಟಿಗೆ ತರಲು ಬೆಂಗಳೂರಿನಲ್ಲಿ ಅತ್ಯಾಧುನಿಕ ಸಮನ್ವಯ ಕೇಂದ್ರ ಸ್ಥಾಪಿಸಲಾಗಿದೆ. ರಾಜ್ಯದ ಪ್ರತಿಯೊಬ್ಬರ ಆರೋಗ್ಯ ರಕ್ಷಣೆಗಾಗಿ ವಾರದ 7 ದಿನ ಹಾಗೂ ದಿನದ 24 ಗಂಟೆ ಈ ಕೇಂದ್ರ ಕಾರ್ಯನಿರ್ವಹಿಸುತ್ತಿದೆ ಎಂದು ಸಚಿವ ದಿನೇಶ್ ಗುಂಡೂರಾವ್ ತಿಳಿಸಿದ್ದಾರೆ. ಆರೋಗ್ಯ, ಶಿಕ್ಷಣ ಮತ್ತು ಕೃಷಿ ಕ್ಷೇತ್ರಗಳಲ್ಲಿ ಬೃಹತ್ ಪ್ರಮಾಣದ ಸೇವೆಗಳನ್ನು ಒದಗಿಸಲು ದೇಶದ ಡಿಜಿಟಲ್ ಸಾರ್ವಜನಿಕ ಮೂಲಸೌಕರ್ಯದ ಮೇಲೆ ಕೃತಕ ಬುದ್ಧಿಮತ್ತೆ ಹೇಗೆ ಕಾರ್ಯನಿರ್ವಹಿಸಬಹುದು ಎಂಬುದನ್ನು ಪ್ರದರ್ಶಿಸಲು ಭಾರತ ವಿಶಿಷ್ಟ ಮಾದರಿ ಸೃಷ್ಟಿಸಿದೆ ಎಂದು ಕೇಂದ್ರ ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಕಾರ್ಯದರ್ಶಿ ಎಸ್ ಕೃಷ್ಣನ್ ಹೇಳಿದ್ದಾರೆ. ಬೆಂಗಳೂರಿನ ಭಾರತೀಯ ತಂತ್ರಜ್ಞಾನ ಸಂಸ್ಥೆಯ ಎ ವಿ ರಾಮರಾವ್ ಸಭಾಂಗಣದಲ್ಲಿ

0: ಆಟೋ ಅಡ್ಜುಡಿಕೇಷನ್ ಹ್ಯಾಕಥಾನ್ 2026 ಉದ್ಘಾಟಿಸಿ ಅವರು ಮಾತನಾಡಿದರು. ಭಾರತ ಎಐ ಮಿಷನ್ ಸಾಮಾನ್ಯ ನಾಗರಿಕರಿಗೆ ಪ್ರಯೋಜನವನ್ನು ತರುವ ಗುರಿ ಹೊಂದಿದೆ ಎಂದರು. ಬೆಳಗಾವಿ ಜಿಲ್ಲಾ ತೋಟಗಾರಿಕೆ ಇಲಾಖೆ ವತಿಯಿಂದ 3 ದಿನಗಳ ಮಾವು ಪ್ರದರ್ಶನ ಹಾಗೂ ಮಾರಾಟ ಮೇಳವನ್ನು ನಗರದ ಕ್ಲಬ್ ರಸ್ತೆಯ ಹ್ಯೂಮ್ ಉದ್ಯಾನವನದಲ್ಲಿ ಆಯೋಜಿಸಲಾಗಿದೆ. ಬೆಳಗಾವಿ ಮಾವು ಬ್ರ್ಯಾಂಡ್ ಸೇರಿದಂತೆ ಸಾವಯವ ಮಾವು ಪ್ರದರ್ಶನ ಹಾಗೂ ಮಾರಾಟ ಮೇಳವನ್ನು ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಹಣಾ ಅಧಿಕಾರಿ ರಾಹುಲ್ ಶಿಂಧೆ ಉದ್ಘಾಟಿಸಿದರು. ಮಾವು ಮೇಳದ ವಿಶೇಷತೆ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ತೋಟಗಾರಿಕೆ ಇಲಾಖೆ ಜಂಟಿ ನಿರ್ದೇಶಕ ಮಹಾಂತೇಶ್ ಮುರಗೋಡ್.
1: ಬೆಳಗಾವಿ ಜಿಲ್ಲೆಯ ಮ್ಯಾಕ್ಸಿಮಮ್ ರೈತರಿಗೆ ಮಾವು ಬೆಳೆಗಾರಿಗೆ ನಾವು ಇಲ್ಲಿ 20 ಸ್ಟಾಲ್ ಅವರನ್ನೇ ಇದಾವೆ. ರೇಟು ಸುಮಾರು 400 ರಿಂದ 700 ರೂಪಾಯಿವರೆಗೆ ಡಿಫ್ರೆಂಟ್ ಕ್ವಾಲಿಟಿ ಮೇಲೆ ಅವರಿಗೆ ಮಾರಕ್ಕೆ ಹೇಳಿದ್ವಿ. ರೈತರು ಬೆಳೆದಿದ್ದು ಆರ್ಗ್ಯಾನಿಕ್, ಮತ್ತೆ ಈಗ ಯಾವಾಗ ನಾವು ಬೆಳಗಾವಿ ಬ್ರ್ಯಾಂಡ್ ಮಾಡಿದಿವಲ್ಲ, ಇದು ಪುಣಾ ಮುಂಬೈ ಎಲ್ಲ ಕಡೆನೂ ಹೊಂಟಿದೆ. ಹೊಸ ಮ್ಯಾಂಗೋ ಏನ್ ಬೆಳೀತಾರಲ್ಲ ಅವ್ರಿಗೆ ಏರಿಯಾ ಎಕ್ಸ್ಪೆನ್ಷನ್ ಅವರಿಗೆ 50% ಕೊಡ್ತೀವಿ. ನರೇಗಾದಾಗೂ ಕೊಡ್ತೀವಿ, ನಮ್ಮ NHM ಸ್ಕೀಮ್ ದಲ್ಲಿ ಕೊಡ್ತಾ ಇದೀವಿ, CHD ಸ್ಕೀಮ್ ದಲ್ಲಿ ಕೊಡ್ತಾ ಇದೀವಿ. ಇದ್ರ ಜೊತೆ ಅವ್ರ ರೈಪನಿಂಗ್ ಚೇಂಬರ್ ಬೇಕಾದ್ರೆ ಅದನ್ನು ಕೊಡ್ತೀವಿ, ಕ್ರೇಡ್ಸ್ ಕೊಡ್ತೀವಿ, ಆಮೇಲೆ ಕವರ್ಸ್ ಕೊಡ್ತೀವಿ, ಆಮೇಲೆ ಅವರಿಗೆ ಸೋಲಾರ್ ಟ್ರ್ಯಾಪ್ಸ್ ಕೊಡ್ತೀವಿ, ಕ್ಲೈಮೇಟಿಕ್ ಹಾಳಾದ್ರು ಸತ್ಯ ಇನ್ಸೂರೆನ್ಸ್ ಕವರ್ ಕೊಡ್ತಾ ಇದೀವಿ. ಅವರಿಗೆ 4,000 ರೂಪಾಯಿ ಒಂದು ಹೆಕ್ಟರಿ ಅವ್ರು ಕಟ್ಟಿದ್ರೆ 80,000 ವರೆಗೆ ತಮ್ಮ ಅಶ್ಯೂರ್ಡ್ ಅಮೌಂಟು ಬರ್ತಾ ಇದೆ.
0: 65,000 ಎಕರೆ ಪ್ರದೇಶದಲ್ಲಿ ಮಾವು ಬೆಳೆಯುವ ಕೋಲಾರ ಜಿಲ್ಲೆ ಶ್ರೀನಿವಾಸಪುರದಲ್ಲಿ 15ನೇ ತಾರೀಕಿನಿಂದ ಮಾವು ಮಾರಾಟ ಮೇಳ ಆರಂಭವಾಗಲಿದೆ. ತೋಟಗಾರಿಕೆ ರಾಜ್ಯ ಮಾವು ಅಭಿವೃದ್ಧಿ ಮತ್ತು ಮಾರುಕಟ್ಟೆ ನಿಗಮದ ಆಶ್ರಯದಲ್ಲಿ ಬೆಂಗಳೂರಿನ ಕಬ್ಬನ್ ಪಾರ್ಕ್ನಲ್ಲಿ 10 ದಿನಗಳ ಮಾವು ಮತ್ತು ಹಲಸು ಮೇಳಕ್ಕೆ ನಿನ್ನೆ ಚಾಲನೆ ದೊರೆತಿದೆ. ಆಧುನಿಕ ಕಾಲಘಟ್ಟದಲ್ಲಿ ಮನುಷ್ಯನಿಗೆ ಉತ್ತಮ ಆರೋಗ್ಯ ಮುಖ್ಯವಾಗಿದೆ, ಪರಂಪರೆ ಹಾಗೂ ಸಂಸ್ಕೃತಿಯ ಮೌಲ್ಯಗಳನ್ನು ಹೊಂದುವುದು ಕೂಡ ಅತ್ಯಗತ್ಯ ಎಂದು ಸುತ್ತೂರು ಶ್ರೀ ವೀರ ಸಿಂಹಾಸನ ಮಹಾಸಂಸ್ಥಾನ ಮಠದ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿ ಹೇಳಿದರು. ಮೈಸೂರು ನಗರದ ಜಗನ್ನಾಥ ಸೆಂಟರ್ ಫಾರ್ ಆರ್ಟ್ ಅಂಡ್ ಕಲ್ಚರ್ ಸಭಾಂಗಣದಲ್ಲಿ ಸಾಗರ ತಾಲೂಕು ಹೆಗ್ಗೋಡು ಭೀಮನಕೋಣೆಯ ಚರಕ ಮಹಿಳಾ ವಿವಿಧೋದ್ದೇಶ ಕೈಗಾರಿಕಾ ಸಹಕಾರ ಸಂಘ ಆಯೋಜಿಸಿದ ಕೈಮಗ್ಗ ಉತ್ಪನ್ನಗಳ ಪ್ರದರ್ಶನ ಮಾರಾಟ ಹಾಗೂ ಕೊಡುಕೊಳ್ಳುವವರ ಸಮಾವೇಶಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ಚರಕ ಸಂಸ್ಥೆಯ ದಶಕಗಳ ಕಾರ್ಯವನ್ನು ಶ್ಲಾಘಿಸಿದರು. ಬೆಂಗಳೂರು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಆಂಧ್ರಪ್ರದೇಶದ ಪೆನುಗೊಂಡವರೆಗೆ 2,400 ಕೋಟಿ ರೂಪಾಯಿ ವೆಚ್ಚದಲ್ಲಿ ದಶಪಥ ರಸ್ತೆ ನಿರ್ಮಾಣ ಶೀಘ್ರದಲ್ಲೇ ಆರಂಭವಾಗಲಿದೆ ಎಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಉಸ್ತುವಾರಿ ಸಚಿವ KH ಮುನಿಯಪ್ಪ ತಿಳಿಸಿದ್ದಾರೆ. ಕೇಂದ್ರ ಲೋಕಸೇವಾ ಆಯೋಗ ನಡೆಸಿದ 2025ನೇ ಸಾಲಿನ ಭಾರತೀಯ ಅರಣ್ಯ ಸೇವೆ IFS ಪರೀಕ್ಷೆಯಲ್ಲಿ ದೇಶಕ್ಕೆ ಪ್ರಥಮ ರ್ಯಾಂಕ್ ಪಡೆದ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಹಳೆ ವಿದ್ಯಾರ್ಥಿ ಬಸವರಾಜ್ ಕೆಂಪವಾಡ ಅವರನ್ನು ಕೇಂದ್ರ ನವ ಹಾಗೂ ನವೀಕರಿಸಬಹುದಾದ ಇಂಧನಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ತಮ್ಮ ಎಕ್ಸ್ ಖಾತೆ ಮೂಲಕ ಅಭಿನಂದಿಸಿದ್ದಾರೆ. ರಾಜ್ಯದಲ್ಲಿ ಶ್ರೀಗಂಧದ ಮರ ಅಥವಾ ಗಿಡಗಳ ಕಳ್ಳತನ ತಡೆಯುವುದು ದೊಡ್ಡ ಸವಾಲಾಗಿದ್ದು, ಮರಗಳ್ಳತನ ತಡೆಯಲು ಕರ್ನಾಟಕ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ಸ್ ಲಿಮಿಟೆಡ್ ಬೆಂಗಳೂರು KSDL ಸಂಸ್ಥೆ ತಂತ್ರಜ್ಞಾನಿಗಳ ನೆರವು ಕೋರಿದೆ. ಕೈಗಾರಿಕೆಗಳ ಖಾತೆ ಸಚಿವ MB ಪಾಟೀಲ್ ಈ ವಿಷಯ ತಿಳಿಸಿ, ಪರಿಣಾಮಕಾರಿ ತಂತ್ರಜ್ಞಾನ ಆಯ್ಕೆಯಾದರೆ ಅನುಷ್ಠಾನದ ಸಂಪೂರ್ಣ ವೆಚ್ಚವನ್ನು KSDL ಭರಿಸಲಿದೆ ಎಂದು ತಿಳಿಸಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಕೆಲ ಭಾಗಗಳಲ್ಲಿ ಬೆಂಗಳೂರಿನ ಭಾರತೀಯ ಭೂವಿಜ್ಞಾನ ಸರ್ವೇಕ್ಷಣಾ ಸಂಸ್ಥೆ ಮೂಲಕ ಸರ್ವೆ ಕಾರ್ಯದ ಹಿನ್ನೆಲೆ ವೈಜ್ಞಾನಿಕ ಉಪಕರಣಗಳನ್ನು ಅಳವಡಿಸಿಕೊಂಡ ವಿಮಾನಗಳು ಕೆಳಹಂತದಲ್ಲಿ ಹಾರಾಟ ನಡೆಸುತ್ತಿದ್ದು, ಸಾರ್ವಜನಿಕರು ಆತಂಕ ಪಡುವ ಅಗತ್ಯವಿಲ್ಲ ಎಂದು ಜಿಲ್ಲಾಡಳಿತ ಸ್ಪಷ್ಟಪಡಿಸಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 1:10 ಕ್ಕೆ.
2: ಆಕಾಶವಾಣಿ ವನಿತಾ ವಿಹಾರ. ಆಕಾಶವಾಣಿ ಇಂದಿನ ವನಿತಾ ವಿಹಾರ ಮಹಿಳೆಯರಿಗಾಗಿ ಕಾರ್ಯಕ್ರಮದಲ್ಲಿ ಸ್ತ್ರೀ ಶಕ್ತಿ ಸ್ವಸಹಾಯ ಸಂಘದ ಸಂಪನ್ಮೂಲ ವ್ಯಕ್ತಿಯಾಗಿ ಸಂಘದ ರಚನೆ, ಕಾರ್ಯಚಟುವಟಿಕೆ, ನಿರ್ವಹಣೆ ಹಾಗೂ ಸಂಘದಿಂದ ಒದಗುವ

0: ಸೌಲಭ್ಯಗಳ ಕುರಿತು ಮಾಹಿತಿ ನೀಡಲಿದ್ದಾರೆ ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಲಕ್ಕಶೆಟ್ಟಿ ಹಳ್ಳಿಯ ಎನ್ ಶ್ರುತಿ ಅವರೊಂದಿಗೆ ಸಂದರ್ಶನ ಕೇಳುವಿರಿ.
1: ಪ್ರೀತಿಯ ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವಿವತ್ತು ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಲಕ್ಕಶೆಟ್ಟಿಹಳ್ಳಿಯ ಎನ್ ಶ್ರುತಿ ಅವರನ್ನ ಮಾತಾಡಿಸ್ತಾ ಇದ್ದೇವೆ. ಅವರು ಈ ಒಂದು ಸ್ತ್ರೀ ಶಕ್ತಿ ಸ್ವಸಹಾಯ ಸಂಘದಲ್ಲಿ ಸ್ಥಳೀಯ ಸಂಪನ್ಮೂಲ ವ್ಯಕ್ತಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಈ ಒಂದು ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪಿನ ರಚನೆ ಮತ್ತು ಒಂದು ಕಾರ್ಯಚಟುವಟಿಕೆಗಳು ಯಾವ ರೀತಿ ನಡೀತಾ ಇದ್ದಾವೆ ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಮಾಹಿತಿಯನ್ನ ಇವತ್ತು ಅವರಿಂದಲೇ ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಶ್ರುತಿ ಅವರೇ.
2: ನಮಸ್ತೆ ಸರ್. ನಾನು ಯಲವಟ್ಟಿ ಗ್ರಾಮ ಪಂಚಾಯತಿಯಲ್ಲಿ LCRP ಆಗಿ ಕೆಲಸ ಕಾರ್ಯನಿರ್ವಹಿಸುತ್ತಿದ್ದೇನೆ. LCRP ಅಂದ್ರೆ ಸ್ಥಳೀಯ ಸಂಪನ್ಮೂಲ ವ್ಯಕ್ತಿಯಾಗಿ ಸ್ವಸಹಾಯ ಸಂಘಗಳ ರಚನೆ ಮತ್ತೆ ಅಲ್ಲಿ ಕಾರ್ಯನಿರ್ವಹಿಸೋದ್ರ ಬಗ್ಗೆ ಮತ್ತೆ ಸ್ವಸಹಾಯ ಸಂಘದ ಮಹಿಳೆಯರು ನಮ್ಮ ಒಂದು ಸ್ವಸಹಾಯ ಸಂಘದಲ್ಲಿ ಸೇರ್ಕೊಂಡ್ಬಿಟ್ಟು ಅವರು ಯಾವ ರೀತಿ ಕೆಲಸ ಕಾರ್ಯಗಳನ್ನು ಮಾಡ್ತಿದ್ದಾರೆ ಅಂದ್ರೆ ಅವರ ಅಭಿವೃದ್ಧಿಗೋಸ್ಕರ ನಮ್ಮಲ್ಲಿ ನಾವು ಕಡಿಮೆ ಬಡ್ಡಿಲಿ ಸಾಲ ಸೌಲಭ್ಯವನ್ನು ಒದಗಿಸ್ತಾ ಇದೀವಿ. ಅದರಿಂದ ಅವರಿಗೆ ಏನು ಉಪಯೋಗ ಅಂತ ಅವರಿಗೆಲ್ಲ ಇನ್ಫಾರ್ಮೇಶನ್ ಕೊಡ್ತೀವಿ ಸರ್. ನಾವು ಫಸ್ಟ್ ನಾವು 1-10 ಜನ ಸಂಘದ ಸದಸ್ಯರು ಸೇರ್ಬಿಟ್ಟು ಒಂದು ಸ್ವಸಹಾಯ ಸಂಘ ಅಂತ ರಚನೆ ಮಾಡ್ತೀವಿ ಸರ್. ಸ್ವಸಹಾಯ ಸಂಘಗಳು ನಮ್ಮಲ್ಲಿ ಫಸ್ಟ್ 5-15 ಸ್ವಸಹಾಯ ಸಂಘಗಳು ಸೇರ್ಬಿಟ್ಟು ಒಂದು ವಾರ್ಡ್ ಸರ್. ಒಂದು ವಾರ್ಡ್ ಅಂದ್ರೆ ನಮ್ ಒಂದು ಗ್ರಾಮ ಪಂಚಾಯತಿಲೇ 5 ವಾರ್ಡ್ ಒಟ್ಟು ಟೋಟಲ್ ಬರುತ್ತವೆ ಸರ್. ಒಂದು ಹಳ್ಳಿಲಿ ಒಂದ್ 10-15 ಸಂಘಗಳು ಇರ್ತವೆ, ಇನ್ನೊಂದು ಹಳ್ಳಿಲಿ ಒಂದ್ 10-15 ಸಂಘ ಇರ್ತವೆ. ಒಟ್ಟು 3 ಹಳ್ಳಿ ಬರುತ್ತವೆ ಸರ್ ನಮಗೆ. ಯಲವಟ್ಟಿ ಗ್ರಾಮ ಪಂಚಾಯತಿಲಿ 3 ಹಳ್ಳಿಯಿಂದ 5 ವಾರ್ಡ್ ಮಾಡಿದೀವಿ ಸರ್. ಯಲವಟ್ಟಿಲಿ 3 ವಾರ್ಡು, ಲಕ್ಷಟಹಳ್ಳಿ 1, ಕಮಲಾಪುರ 1. ಅಂದ್ರೆ ಕಮಲಾಪುರದಲ್ಲಿ ಸರಸ್ವತಿ ಸಂಜೀವಿನಿ ವಾರ್ಡ್ ಅಂತ, ಲಕ್ಷಟಹಳ್ಳಿಯಲ್ಲಿ ಕಾಮಧೇನು ಸಂಜೀವಿನಿ ವಾರ್ಡ್ ಅಂತ, ಯಲವಟ್ಟಿಲಿ ಶ್ರೀ ಗೌರಿ ಸಂಜೀವಿನಿ ವಾರ್ಡು, ಮತ್ತೆ ಮಹಾಲಕ್ಷ್ಮಿ ಸಂಜೀವಿನಿ ವಾರ್ಡು, ಮದರ್ ತೇರಸ ವಾರ್ಡ್ ಅಂತ. ಆ ವಾರ್ಡ್ಗಳಲ್ಲಿ 5-15 ಒಳಗೆ ಇರ್ತವೆ ಸರ್ SHGಗಳೆಲ್ಲ. ಅವು ಟೋಟಲ್ SHGಗಳು 45 ಇದಾವೆ ಸರ್ ಗ್ರಾಮ ಪಂಚಾಯತಿಲಿ. ಇಬ್ಬರು ಸ್ಥಳೀಯ ಸಂಪನ್ಮೂಲ ವ್ಯಕ್ತಿಗಳನ್ನಾಗಿ ಆಯ್ಕೆ ಮಾಡಿಕೊಂಡಿದ್ದಾರೆ ಸರ್. ಯಲವಟ್ಟಿಲಿ 3 ವಾರ್ಡ್ಗೆ ಸಂಬಂಧಪಟ್ಟಂಗೆ ಒಬ್ರು, ಲಕ್ಷಟಹಳ್ಳಿ ಕಮಲಾಪುರದಲ್ಲಿ 2 ವಾರ್ಡ್ಗೆ ಸಂಬಂಧಪಟ್ಟಂಗೆ ಒಬ್ರು. ಅಂದ್ರೆ ನಮ್ಮಲ್ಲಿ NRLM ಯೋಜನೆ ಅಂದ್ರೆ ರಾಷ್ಟ್ರೀಯ ಜೀವನೋಪಾಯ ಸಂವರ್ಧನಾ ಸಂಸ್ಥೆ ಅಂತ ಸರ್. ಆ ಸಂಸ್ಥೆ ಅಡಿಯಲ್ಲಿ ನಾವು ಒಕ್ಕೂಟಗಳನ್ನು ರಚನೆ ಮಾಡ್ಕೊಂಡು, ಒಕ್ಕೂಟದಲ್ಲಿ ವಾರ್ಡ್ಗಳನ್ನು ರಚನೆ ಮಾಡ್ಕೊಂಡು, ವಾರ್ಡ್ಗಳಲ್ಲಿ ಸ್ವಸಹಾಯ ಸಂಘಗಳನ್ನು ರಚನೆ ಮಾಡಿಕೊಂಡು ಕೆಲಸ ಕಾರ್ಯ ನಿರ್ವಹಿಸ್ತಿದೀವಿ ಸರ್. ನಮ್ಮ ಮೇಲಿದ್ದ ಏನು ತಾಲೂಕ್ ಪಂಚಾಯತ್ ಇದ್ದ ನಮ್ಮ NRLM ಯೋಜನೆಯಿಂದ ನಮಗೇನು ಸ್ಕೀಮ್ ಬರ್ತವಲ್ಲ ಸರ್ ಯೋಜನೆಗಳು, ಅದನ್ನ ಸ್ವಸಹಾಯ ಸಂಘದ ಮಹಿಳೆಯರಿಗೆ ಒದಗಿಸ್ಕೊಡೋದು ಸರ್.
1: ಯೋಜನೆಗಳು ಅಂತಂದ್ರೆ ಏನ್ ಬರ್ತವೆ ಯೋಜನೆಗಳು?
2: ಯೋಜನೆ ಅಂದ್ರೆ ಫಸ್ಟ್ ಅವರಿಗೆ ಕಡಿಮೆ ಬಡ್ಡಿಲಿ ಸಾಲ ಕೊಡೋದು ಸರ್. ನಮ್ಮಲ್ಲಿ 12% ಸರ್ ಬಡ್ಡಿ ಸಾಲ ಕೊಡ್ತೀವಿ ಸರ್ ಸ್ವಸಹಾಯ ಸಂಘದವರಿಗೆ. ಆ ಸಾಲ ಸೌಲಭ್ಯ ತಗೊಂಡು ಅವರು ಸ್ವಾವಲಂಬಿ ಆಗಿ ಅವ್ರ ಕಾಲ್ ಮೇಲೆ ಅವ್ರು ನಿಂತ್ಕೊಳಂಗೆ, ಅಂದ್ರೆ ಈ ಪ್ರತಿಯೊಂದಕ್ಕೂ ಒಬ್ರು ಗಂಡಂದ್ರ ಹತ್ರ ಕೈ ಚಾಚಬೇಕು ಸರ್. 5 ರೂಪಾಯಿಗಾದ್ರೂ ಕೇಳ್ಬೇಕು, 10 ರೂಪಾಯಿಗಾದ್ರೂ ಕೇಳ್ಬೇಕಲ್ಲ, ಆ ರೀತಿ ಎಲ್ಲ ಬಿಟ್ಟು ತಮ್ಮ ಕಾಲ್ ಮೇಲೆ ತಾವು ನಿಂತ್ಕೊಳ್ಳಿ ಅಂತ ಮಹಿಳೆಯರಿಗೆ ಒಂದು ಸಂಘ ರಚನೆ ಮಾಡಿ ಸಂಘದಲ್ಲಿ ಸಾಲ ಸೌಲಭ್ಯ ಒದಗಿಸಿ ಅವ್ರು ಏನಾದ್ರೂ ಅಭಿವೃದ್ಧಿ ಮಾಡ್ಕೊಳಕು, ಈಗ ಟೈಲರಿಂಗ್ ಆಗ್ಲಿ, ಅಪ್ಲ ಸಂಡಿಗೆ ಮಾಡೋದಾಗ್ಲಿ, ಬ್ಯಾಗ್ ಎಣೆಯೋದು, ಮ್ಯಾಟ್ ಎಣೆಯೋದು, ಮತ್ತೆ ಬಾಗಿಲು ತೋರಣಗಳನ್ನೆಲ್ಲ ಎಣಿತಾ ಇರ್ತಾರ ಸರ್, ಅವ್ರನ್ನ ಗುರುತಿಸೋದು ಸರ್. ಗುರುತಿಸಿ ಅವರಿಗೆ ಕಡಿಮೆ ಬಡ್ಡಿಲಿ ಸಾಲ ಕೊಟ್ಟು ಅವ್ರನ್ನ ಇನ್ನೂ ಎತ್ತರಕ್ಕೆ ಬೆಳಿಲಿ ಅಂತ,
1: ಆರ್ಥಿಕವಾಗಿ ಮೇಲೆ ಬರಲಿ,
2: ಆರ್ಥಿಕವಾಗಿ ಅವ್ರು ಸ್ವಾವಲಂಬಿ ಆಗಿ ಅವರು ದುಡಿಮೆ ಮಾಡ್ಕೊಳ್ಳಿ ಅಂತ ಆ ಉದ್ದೇಶ ಸರ್ ನಮ್ದು.
1: ಒಂದು ಹಳ್ಳಿಗೆ ಅಷ್ಟೇ ಸೀಮಿತ ಆಗಿದ್ದೀರಾ ಸಂಪನ್ಮೂಲ ವ್ಯಕ್ತಿಗಳಾಗಿ, ಅಥವಾ 3 ಹಳ್ಳಿಗಳು ನಿಮ್ಮ ವ್ಯಾಪ್ತಿಯೊಳಗೆ ಬರ್ತಾವ?
2: 3 ಹಳ್ಳಿಗಳು ನಮ್ಮ ವ್ಯಾಪ್ತಿಯಲ್ಲಿ ಬರ್ತವೆ ಸರ್. ಇಬ್ಬರೇ ಇದೀವಿ ಸರ್ ನಾವು ಸ್ಥಳೀಯ ಸಂಪನ್ಮೂಲ ವ್ಯಕ್ತಿಗಳು. ಅವರು ಒಂದ್ ಹಳ್ಳಿ ನೋಡ್ಕೊಂತಾರೆ, ನಮಗೆ 2 ಹಳ್ಳಿ ಬಂದಿದ್ದೇವೆ ಸರ್, ಅಂದ್ರೆ ಕಮಲಾಪುರ ಲಕ್ಷಟಹಳ್ಳಿ ನಾನು ನೋಡ್ಕೊಂತೀನಿ ಸರ್.
1: ಈಗ ನಿಮ್ಮನ್ನ ಸ್ಥಳೀಯ ಸಂಪನ್ಮೂಲ ವ್ಯಕ್ತಿ ಅಂತೇಳಿ ಯಾವ ರೀತಿ ಆಯ್ಕೆ ಮಾಡಿಕೊಂಡ್ರು? ಸಂಘದಲ್ಲಿ ಏನಾದ್ರು ಇದ್ದು ಒಳ್ಳೆಯ ಒಂದು ಸ್ತ್ರೀಶಕ್ತಿ ಸ್ವಸಹಾಯ ಸಂಘದಲ್ಲಿ ಸಾಕಷ್ಟು ಕೆಲಸ ಕಾರ್ಯಗಳನ್ನ ಏನಾದ್ರು ಮಾಡಿರೋದನ್ನ ಗುರುತಿಸಿ ಈಗ ಸ್ಥಳೀಯ ಸಂಪನ್ಮೂಲ ವ್ಯಕ್ತಿಯಾಗಿ ನಿಮ್ಮನ್ನ ತಗೊಂಡ್ರ?
2: ಹಾ ಸರ್, ನಿಜ. ನಾವು ಫಸ್ಟ್ ಗೆ ಸ್ವಸಹಾಯ ಸಂಘದಲ್ಲಿ ಒಂದು ಸಂಘ ರಚನೆ ಮಾಡ್ಕೊಂಡ್ವಿ ಸರ್. ನಮ್ದು ಸುಮಾರು ಒಂದ್ 25 ವರ್ಷದ ಸಂಘ ಸರ್. ಆ ಸಂಘದಲ್ಲಿ ನಾವು ಒಂದ್ 10-15 ಜನ ಆ ಸಂಘ ಮಾಡ್ಬಿಟ್ಟು ಅವರದ್ರಲ್ಲಿಂದ ಏನ್ ಉಪಯೋಗ ಅಂದ್ರೆ ಅವ್ರು ಉಳಿತಾಯ ಕಟ್ಕೊಂತಾರೆ ಸರ್. 100 ರೂಪಾಯಿ ಆಯ್ತು, 50 ರೂಪಾಯಿ ಆಯ್ತು, ಇಲ್ಲ 200 ರೂಪಾಯಿನ ಅವ್ರು ಉಳಿತಾಯ ಮಾಡ್ಕೊಂಡು ಆ ಉಳಿತಾಯದ ಹಣನ ಆಂತರಿಕ ಸಾಲವಾಗಿ 1 ರೂಪಾಯಿ ಬಡ್ಡಿ ಅಂದ್ರೆ ಹೊರಗಡೆ ಎಲ್ಲ ಇವಾಗ 2 ರೂಪಾಯಿ ಬಡ್ಡಿ ಅಂತ ತಗೊಂತಾರೆ ಸರ್ ಹಣನ. ಏನಕ್ಕಾದ್ರೂ ಬೇಕಪ್ಪ ಮನೆಗೆ, ಅದಕ್ಕೋಸ್ಕರ ಅವ್ರು ಬೇರೆ ಕಡೆ ಬೇಡ, ನಮ್ಮಲ್ಲೇ ಒಂದ್ ಸಂಘ ರಚನೆ ಮಾಡ್ಕೊಂಡು ನಾವೇ ಹಣನೇ ಉಳಿತಾಯ ಮಾಡ್ಕೊಂಡು ಅದೇ
3: ಉಳಿತಾಯ ಧನನ ನಾವು ಆಂತರಿಕ ಸಾಲವಾಗಿ ತಗೋಬಹುದಲ್ಲ ಅಂತಂದು ಹೇಳಿ ಆಂತರಿಕ ಸಾಲ ತಗೊಂಡ್ಬಿಟ್ಟು ಏನಾದ್ರೂ ಅವ್ರಿಗೆ ಅವಶ್ಯಕತೆ ಇದ್ರೆ ಹೈನುಗಾರಿಕೆನೆ ಆಗ್ಲಿ ಏನು

0: ಕೃಷಿಗೆ ಹೊಲಕ್ಕೆ ಏನಾದ್ರೂ ಉಪಯೋಗ ಆಗಂಗೆ ಸಾಲ ಸೌಲಭ್ಯ ತಗಂತಿದ್ದಾರೆ ಸರ್, ಹಂಗ್ ತಗೊಂಡ್ಬಿಟ್ಟು ಮಾಡ್ಕಂತಾರೆ ಸರ್. ನಾವು ಒಂದು ನಮ್ಮಲ್ಲಿ ನಮ್ ಸಂರಚನೆ ಆದಾಗ ನಾವು ರೊಟ್ಟಿ ಮಾಡ್ತಿದ್ವಿ ಸರ್, ಕೈಲೇ ರೊಟ್ಟಿ ತಯಾರಿ ಮಾಡ್ತಿದ್ವಿ ಸರ್,
1: ಮಿಷಿನ್
0: ಇಲ್ಲ ಸರ್. ರೊಟ್ಟಿ ತಯಾರಿ ಮಾಡ್ಕೊಂಡು ನಾವು ಒಂದು ಸಂಘದಿಂದ ಈಗ ನಾವು ಒಕ್ಕೂಟ ಅಂತ ಹೇಳಿದ್ವಲ್ಲ ಸರ್, ಅದಕ್ಕೆ ಸಭೆಗಳಿದ್ದಾಗೆಲ್ಲ ಭಾಗವಹಿಸ್ತಿದ್ವಿ ಸರ್. ನಾವು ಆ ಭಾಗವಹಿಸೋದ್ರಲ್ಲಿ ನಾವು ಹಿಂಗೆ ಏನೋ ಮಾತಾಡ್ಕಂತ ಮೀಟಿಂಗ್ಗಳು ಅವ್ರು ಕೇಳಿದ ಕ್ವಶನ್ ಈಗ ಆನ್ಸರ್ ಮಾಡ್ಕಂತ, ಮತ್ತೀಗ ರೊಟ್ಟಿ ಯಾವ್ಯಾವ ಸಂಘದಲ್ಲಿ ಏನೇನೋ ಕ್ರಿಯಾ ಆದಾಯ ಉತ್ಪನ್ನ ಚಟುವಟಿಕೆ ಮಾಡ್ತಿದ್ದೀರಾ ಅದನ್ನೆಲ್ಲ ಕೇಳ್ತಿದ್ರು ಸರ್. ನಾವ್ ಹೇಳ್ತಿದ್ವಿ ಹಿಂಗೆ ನಮ್ ಸಂಘದಲ್ಲಿ ರೊಟ್ಟಿ ಮಾಡ್ತೀವಿ, ಇನ್ನೊಂದ್ ಸಂಘದಲ್ಲಿ ಉಪ್ಪಿನಕಾಯಿ ಮಾಡ್ತೀವಿ ಅಂತ ಆತರ ಹೇಳ್ತಿದ್ರು ಸರ್. ಹಂಗಾಗಿ ಏನೋ ಈ ನಮ್ಮೂರಿಗೆ ಸೆಲ್ಸಿಯರ್ ಸ್ಥಳೀಯ ಸಂಪನ್ಮೂಲ ವ್ಯಕ್ತಿ ಇದ್ದಿಲ್ಲ ಸರ್, ಹಾಗಾಗಿ ನಮ್ಮಲ್ಲೆಲ್ಲ ಇವರೇ ತಗೊಳ್ರಿ, ಇವ್ರು ಚೆನ್ನಾಗಿದ್ದಾರೆ, ಚೆನ್ನಾಗಿ ಕೆಲಸ ಮಾಡ್ಕಂತಿದ್ದಾರೆ, ಏನೋ ಸ್ವಸಹಾಯ ಸಂಘದ ಮಹಿಳೆಯರಿಗೆ ಏನಾದ್ರೂ ಒಂದು ಉಪಯೋಗ ಮಾಡ್ತಾರೆ, ನಿಮ್ಮ ಮೇಲೆ NRLM ಯೋಜನೆಯಿಂದ ಬಂದಿರೋವೆಲ್ಲ ನಮ್ಮ ಸ್ವಸಹಾಯ ಸಂಘದ ಮಹಿಳೆಯರಿಗೆ ಕೊಡಿಸ್ತಾರೆ ಅನ್ನೋ ಉದ್ದೇಶಕ್ಕೆ ಆಯ್ಕೆ ಮಾಡ್ಕೊಂಡ್ರು ಸರ್.
1: ಈಗ ನೀವು ಒಬ್ಬ ಸ್ಥಳೀಯ ಸಂಪನ್ಮೂಲ ವ್ಯಕ್ತಿಯಾಗಿ ಕಾರ್ಯವನ್ನ ನಿರ್ವಹಿಸಬೇಕಾದ್ರೆ ಈಗ ನಿಮಗೇನಾದ್ರೂ ಇದ್ರ ಬಗ್ಗೆ ತರಬೇತಿ ಈ ತರ ಏನಾದ್ರೂ ಕೊಡ್ತಾರ?
0: ಸ್ಟಾರ್ಟಿಂಗು ಮೊದಲು ತರಬೇತಿ ಕೊಟ್ಟಿರ್ಲಿಲ್ಲ ಸರ್, ನಾನು ಇನ್ನೊಬ್ರು ಮೊದ್ಲಿಗಿರೋ ಬೇರೆ ಪಂಚಾಯತಿಯಲ್ಲಿರೋ LCRPಗಳನ್ನ ನೋಡ್ಕೊಂಡು ನಾನು ಕೆಲಸ ಮಾಡ್ತಿದ್ದೆ ಸರ್. ಆಮೇಲೆ ನಮ್ಗೆ ನಾನು ಒಂದೆರಡು ವರ್ಷ ತರಬೇತಿ ಇಲ್ದಂಗೆ ಕೆಲಸ ಮಾಡಿದೆ ಸರ್. ಆಮೇಲೆ ನಮಗೆ ತರಬೇತಿ ಕೊಟ್ರು ಸರ್.
1: ಏನ್ ತರಬೇತಿ ಕೊಟ್ರು ನಿಮಗೆ?
0: ಅದೇ ಸಂಘ ರಚನೆ ಮಾಡುವುದು ಹೇಗೆ, ಸಂಘದಲ್ಲಿ ಸಂಘದ ಮಹಿಳೆಯರಿಗೆ ಆದಾಯ ಉತ್ಪನ್ನ ಚಟುವಟಿಕೆಗಳನ್ನು ಮಾಡುವುದಕ್ಕೆ ಹೇಗೆ ಪ್ರೋತ್ಸಾಹಿಸಬೇಕು, ಮತ್ತೆ ಸಂಘ ರಚನೆ ಮಾಡೋದ್ರಿಂದ ಏನ್ ಉಪಯೋಗ ಅವರಿಗೆ, ಅಂದ್ರೆ ನಮ್ಮ NRLM ಯೋಜನೆಯಿಂದ ಉದ್ದೇಶ ಏನು, ಅವ್ರಿಗೆ ಏನ್ ಮಾಹಿತಿ ಸಿಗ್ತತಿ, ಇದನ್ನೆಲ್ಲ ಹೇಳ್ಕೊಡೋದ್ರ ಬಗ್ಗೆ. ಮತ್ತೆ ಈಗ ನಮ್ಮಲ್ಲಿ ಸಾಲ ಕೊಡ್ಬೇಕು ಅಂದ್ರೆ ಅಗ್ರಿಮೆಂಟ್ಗಳು ಮಾಡ್ಕಂತೀವಿ ಸರ್. ನಾವು ಸರ್ಕಾರದಿಂದ ನಮಗೆ ಅಗ್ರಿಮೆಂಟ್ ಅಂತ ಕೊಟ್ಟಿರ್ತಾರೆ ಸರ್, ಅದನ್ನ ಅಗ್ರಿಮೆಂಟ್ ಮಾಡ್ಕೋಬೇಕು ಸರ್. ನಾವು ಎಷ್ಟು ಜನ ಇರ್ತಾರ ಅವ್ರ ಸಿಗ್ನೇಚರ್ ಎಲ್ಲ ಮಾಡಿಸ್ಬೇಕು, ಅವ್ರಿಗೆ ಏನಕ್ಕೆ ಸಾಲ ಕೊಡ್ತಾ ಇದಾರೆ, ನಮ್ಮಲ್ಲಿ ಬೇರೆ ಮದ್ವೆಗೆ ಮತ್ತೆ ಬೇಡಿಲ್ ವಿಚಾರಕ್ಕೆಲ್ಲ ಲೋನ್ ಕೊಡಲ್ಲ ಸರ್, ಅಂದ್ರೆ ಸಾಲ ಒದಗಿಸಲ್ಲ. ಏನಾದ್ರೂ ಕ್ರಿಯಾ ಚಟುವಟಿಕೆ ಆದಾಯ ಉತ್ಪನ್ನ ಚಟುವಟಿಕೆಗಳನ್ನು ಮಾಡಿದಷ್ಟೇ ಲೋನ್ ಕೊಡ್ಬೇಕು ಅವರಿಗೆ.
1: ಈಗ ಕೃಷಿಗೆ ಆಗಿರ್ಬೋದು, ಹೈನುಗಾರಿಕೆಗಳಾಗಿರ್ಬೋದು, ಗುಡಿ ಕೈಗಾರಿಕೆಗಳನ್ನ ಸ್ಥಾಪನೆ ಮಾಡ್ಲಿಕ್ಕೆ ಆಗಿರ್ಬೋದು, ಇಂತ ಉದ್ದೇಶಕ್ಕೆ ನೀವು ಲೋನ್ ಕೊಡಿಸ್ತಾ
0: ಕೊಡಿಸ್ತೀವಿ.
1: ಈಗ ಈ ಒಂದು ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪಿನಲ್ಲಿ ಸಾಲ ತಗೊಳ್ಬೇಕಂತಂದ್ರೆ ಏನೆಲ್ಲ ಒಂದು ಕಡ್ಡಾಯವಾಗಿ ರೂಲ್ಸ್ಗಳೇನಾದ್ರೂ?
0: ಸರ್, ಸಂಘ ರಚನೆಯಾಗಿ ಕನಿಷ್ಠ ಅಂದ್ರೆ ಒಂದು ವರ್ಷ ಆಗಿರ್ಬೇಕು ಸರ್. ಆ ಸಂಘದಿಂದ ಒಂದು ಪಾಸ್ಬುಕ್ ಮಾಡಿಸಿರ್ಬೇಕು ಸರ್, ಬ್ಯಾಂಕ್ ಅಲ್ಲಿ ಸಂಘದ್ದೇ ಒಂದು ಅಕೌಂಟ್ ಓಪನ್ ಮಾಡಿಸಿರ್ಬೇಕು. ಅದಾದ್ಮೇಲೆ ಒಂದ್ ವರ್ಷ ಆದ್ಮೇಲೆ ನಮ್ಗೆ ಒಂದು ಲೋಕೋಸ್ ಆಪ್ ಅಂತ ಇದೆ ಸರ್, ನಮ್ ಫೋನ್ ಅಲ್ಲಿ ಹಾಕೊಟ್ಟಿದ್ದಾರೆ. ಲೋಕೋಸ್ ಅಂದ್ರೆ ನಮ್ ಸ್ವಸಹಾಯ ಸಂಘಗಳು ಏನಿದಾವಲ್ಲ ಸರ್, ಎಷ್ಟು ಸಂಘಗಳು ರಚನೆ ಆಗಿದ್ದಾವೆ, ಎಷ್ಟು ಜನ ಮೆಂಬರ್ ಸೇರಿದ್ದಾರೆ ಅಂತ ನಾವು ಫೋನ್ ಅಲ್ಲಿ ಎಂಟ್ರಿ ಮಾಡ್ಬೇಕು ಸರ್.
1: ನಿಮ್ಮ ಅಧೀನದಲ್ಲಿ?
0: ನಮ್ಮ ಅಧೀನದಲ್ಲಿ, ಅದು ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತಿಗೆ ಹೋಗುತ್ತೆ ಸರ್. ನಾವ್ ಇಲ್ಲಿ ಏನ್ ಎಂಟ್ರಿ ಮಾಡ್ತೀವಲ್ಲ ಹಳ್ಳಿಗಳಲ್ಲಿ ಗ್ರಾಮ ಪಂಚಾಯತಿಗಳಲ್ಲಿ ಅದು ಜಿಲ್ಲಾ ಮಟ್ಟಕ್ಕೂ ಹೋಗ್ತದೆ ಸರ್. ಸಬ್ಮಿಟ್ ಇರುತ್ತೆ ಸರ್ ಆನ್ಲೈನ್ ಎಂಟ್ರಿ ಎಲ್ಲ. ಆನ್ಲೈನ್ ಎಂಟ್ರಿ ಪ್ರಕಾರ ನಾವು ಒಂದ್ ವರ್ಷ ಆಗುವವರೆಗೆ ಅವ್ರಿಗೆ ಲೋನ್ ಕೊಡಲ್ಲ ಸರ್. ಮಿನಿಮಮ್ ಒಂದ್ ವರ್ಷ ಆಗಿರ್ಬೇಕು. ಅವರು ದಾಖಲಾತಿಗಳು ಏನಾದ್ರು ಇರ್ಬೇಕು ಅಂದ್ರೆ ಅವರು ಒಕ್ಕೂಟದಲ್ಲಿ ಪುಸ್ತಕಗಳು ಇರ್ತವೆ, ನಡವಳೆ ಪುಸ್ತಕ, ಸಾಲ ಖಾತೆ ಪುಸ್ತಕ, ಸಾಲ ಮರುಪಾವತಿ, ಉಳಿತಾಯ ಖಾತೆ, ಜಮಾ ಖರ್ಚು ಅಂತ ಐದು ಪುಸ್ತಕಗಳನ್ನು ಬರೀಬೇಕು ಸರ್. ಅವರು ಪ್ರತಿನಿಧಿಗಳ ಆಗಿರ್ತಾರಲ್ಲ ಅವರು, ಆ ಪುಸ್ತಕಗಳ ನಿರ್ವಹಣೆ ಎಲ್ಲ ಸರಿ ಇರ್ಬೇಕು ಸರ್. ಕರೆಕ್ಟ್ ಟೈಮ್ ಅಂದ್ರೆ ತಿಂಗಳ ತಿಂಗಳ ಮೀಟಿಂಗ್ ಆಗಿರೋದು, ಉಳಿತಾಯ ಹಣ ಕಟ್ಟಿರೋದು, ಅದನ್ನೆಲ್ಲ ಪ್ರತಿಯೊಂದು ಅವ್ರು ಬರೀಬೇಕು ಸರ್. ಎಲ್ಲಾ ಸದಸ್ಯರು ಕರೆಕ್ಟ್ ಟೈಮಿಗೆ ಬಂದು ಅಮೌಂಟ್ ಕಟ್ಟಿ ಸೈನ್ ಮಾಡಿ ಹೋಗಿರ್ಬೇಕು ಸರ್. ಈ ತರ ಎಲ್ಲ ದಾಖಲಾತಿಗಳು ಇರ್ತವೆ ಸರ್. ಆಮೇಲೆ ಅವ್ರದ್ದು ಆಧಾರ್ ಕಾರ್ಡ್ ಜೆರಾಕ್ಸು, ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸು, ಒಂದು ಫೋಟೋ
1: ಕೊಡ್ಬೇಕು.
0: ಆಮೇಲೆ ದಾಖಲಾತಿಗಳು, ನಾವು ಅಗ್ರಿಮೆಂಟ್ ಮಾಡ್ಬೇಕಾದ್ರೆ ಎಲ್ಲಾ ಸಂಘದ ಸದಸ್ಯರೇ ಇರ್ಬೇಕು ಸರ್. ನಾವೇನ್ ಇವಾಗ ಪುಸ್ತಕಗಳು ಹೇಳಿದ್ನಲ್ಲ ಸರ್, ಅವನ್ನೆಲ್ಲ ನೀಟಾಗಿ ಬರ್ದಿರ್ಬೇಕು. ಅದಾದ್ಮೇಲೆ ನೆಕ್ಸ್ಟ್ ಎಲ್ಲಾ ಸಂಘದ ಸದಸ್ಯರ ಹತ್ರ ಒಪ್ಪಿಗೆ ತಗೊಂಡು ಅವರವೆಲ್ಲ ದಾಖಲಾತಿಗಳನ್ನ ಇಸ್ಕೊಂಡು ನಮ್ಗೆ ಎಂಟ್ರಿ ಮಾಡಕ್ ಬೇಕು ಸರ್. ಅದು ಬಿಟ್ಟು ನಾವು ಲೋನ್ ಕೊಡ್ತೀವಿ ಸರ್, ಒಪ್ಪಿಗೆ ಇದ್ರೆ.
1: ಈಗ ನೀವ್ ಹೇಳಿದ್ರ ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪಿನಲ್ಲಿ ಪ್ರತಿ ತಿಂಗಳು ಸಭೆ ಮಾಡ್ತಾರೆ ಅಂತ ಹೇಳಿದ್ರ, ಆ ಸಭೆಯ ಉದ್ದೇಶ ಏನು, ಅದರಲ್ಲಿ ಏನೇನ್ ಚರ್ಚೆ ಮಾಡ್ತಾರೆ ಇದ್ರ ಬಗ್ಗೆ ಹೇಳಿ.
0: ಸಭೆಯ ಉದ್ದೇಶ ಅಂದ್ರೆ ಸರ್, ನಮ್ಮ ಏನು ಜಿಲ್ಲಾ ಪಂಚಾಯತ್, ಸೆಕೆಂಡ್ ತಾಲೂಕ್ ಪಂಚಾಯತ್, ನಮ್ ಗ್ರಾಮ ಪಂಚಾಯತಿ ಮಟ್ಟದ ಒಕ್ಕೂಟಗಳಲ್ಲಿ ಅಂದ್ರೆ NRLM ಯೋಜನೆಗಳಿಂದ ಬಂದಿರೋ ಸ್ಕೀಮ್ ಈಗ ಹೇಳಿದ್ರಲ್ಲ ಸರ್, ನೀವು ರೊಟ್ಟಿ ಮಿಷಿನ್ ಆಗ್ಲಿ, ಹೈನುಗಾರಿಕೆಗಾಗ್ಲಿ, ಕೃಷಿಗಾಗ್ಲಿ,
1: ಕುರಿ ಸಾಕಾಣಿಕೆಗಳಿಗಾಗ್ಲಿ
0: ಏನಾದ್ರೂ ನಮ್ಮ ಸರ್ಕಾರದಿಂದ ಸಬ್ಸಿಡಿ ರೂಪದಲ್ಲಿ ಹಣ ಕೊಡ್ತಾರೆ ಸರ್. ಫಸ್ಟ್ ಸ್ವಸಹಾಯ ಸಂಘದಗಿರರಿಗೆ ಮಹತ್ವ ಜಾಸ್ತಿ ಸರ್, ಏನಾರ ಆಗ್ಲಿ ಆತರ ಮಹತ್ವ ಇರ್ತದಲ್ಲ ಸರ್, ಅದ್ರ ಬಗ್ಗೆ ಚರ್ಚೆ ಮಾಡ್ತಾರೆ. ಇನ್ನೊಂದು, ಮೊನ್ನೆ ಈಗ ಹೊಸದಾಗಿ ಕಾಫಿ ಕಿಯೋಸ್ಕೋ ಅಂತ ಒಂದು ಯೋಜನೆ ಬಂದೈತಿ ಸರ್. ಅಂದ್ರೆ ಸ್ವಸಹಾಯ ಸಂಘದಾಗಿರೋ ಮಹಿಳೆ.

0: ಮಿನಿಮಮ್ ಏನಿಲ್ಲ ಅಂದ್ರೆ ಸೆಕೆಂಡ್ ಪಿ ಯು ಆಗಿರ್ಬೇಕು ಅವ್ರದ್ದು. ಅವರು ನಮ್ಮ ಸುತ್ತಮುತ್ತ ಹಳ್ಳಿ ಅಂದ್ರೆ ಈಗ ಯಲವಟ್ಟಿ ಗ್ರಾಮ ಪಂಚಾಯತ್ ಅಲ್ಲ ಸರ್, ನಮ್ದು ಲಕ್ಷಟಳ್ಳಿ ಕಮಲಾಪುರ ಯಲವಟ್ಟಿ ಅವ್ ಮೂರು ಹಳ್ಳಿಲಿ ಎಲ್ಲಾದ್ರೂ ಅವರು ಒಂದು ಕಾಫಿ ಸ್ಟಾಲ್ ಹಾಕಬೇಕು ಸರ್. ಅಂದ್ರೆ 2.5 ಲಕ್ಷ ಸಹಾಯಧನ ಸರ್ಕಾರದಿಂದ ಕೊಡ್ತಾರೆ ಸರ್ ಸರ್ ಅವರಿಗೆ ಅವರಿಗೆ ನೀಟ್ ರೆಡಿ ಮಾಡ್ಕೊಡ್ತಾರೆ ಸರ್ ಶೆಡ್ಡು ಅದನ್ನೆಲ್ಲ. ಅಂದ್ರೆ ಒಂದ್ ಸಂಘದಿಂದ ಒಬ್ಬರೇ ಆಯ್ಕೆ ಆಗಿರ್ತಾರೆ, ಅವರು ಬೆಂಗಳೂರಲ್ಲಿ ತರಬೇತಿ ಪಡ್ಕೊಂಡ್ ಬರ್ಬೇಕು ಸರ್. ಪಡ್ಕೊಂಡ್ಬಂದು
1: ತರಬೇತಿ ಪಡಿಬೇಕು ಅಂತಂದ್ರೆ ನೀವೇ ಕಳಿಸ್ತೀರಾ ಹೆಂಗೆ?
0: ಹಾ ಸರ್, ನಾವೇ ಆಯ್ಕೆ ಮಾಡಿ ಕಳಿಸ್ತೀವಿ ಸರ್. ಹೋಗ್ತಾರೆ ಅವರು
1: ಈಗ ಅವ್ರ ಖರ್ಚಿನಲ್ಲೇ ಹೋಗ್ಬೇಕಾಗತ್ತ ತರಬೇತಿಗೆ?
0: ಇಲ್ಲ ಸರ್, ನಮ್ದು ಸರ್ಕಾರದಿಂದ ಕೊಡ್ತಾರೆ ಸರ್.
1: ಈಗ ಎಲ್ಲಾ ಸಂಘದ ಸದಸ್ಯರು ನಾವು ಹೋಗ್ತೀವಿ ಅಂತ ಮುಂದೆ ಬಂದ್ರೆ ಅವಾಗ ಹೆಂಗೆ
0: ಆಯ್ಕೆ ಇರ್ತೈತಿ ಸರ್? ಒಕ್ಕೂಟದ ತೀರ್ಮಾನ ಲಾಸ್ಟ್ ಆಗಿರುತ್ತೆ ಸರ್. ಈಗ ಕನಿಷ್ಠ ಅಂದ್ರೆ ಒಂದ್ 15 ಸಂಘದಲ್ಲಿ ನಮ್ಮ ಮಹಿಳೆಯರು ನೀವ್ ಅಂದಂಗೆ ನಾನ್ ಮಾಡ್ತೀನಿ ನಾನ್ ಮಾಡ್ತೀನಿ ಅಂತ ಬಂದ್ರೆ ಎಲ್ಲಾ ದಾಖಲಾತಿಗಳನ್ನು ಇಸ್ಕಂತಾರೆ ಸರ್. ಸಂಘದ ರಚನೆ, ವಹಿವಾಟು, ಸಂಘದಲ್ಲಿ ಯಾವ ರೀತಿ ಸಂಘ ಚೆನ್ನಾಗಿ ಇದನ್ನ ಮಾಡ್ಕೊಂಡಿದ್ದಾರೆ ಅವರು ಅದನ್ನೆಲ್ಲ ನೋಡ್ಕೊಂಡ್ಬಿಟ್ಟು ನಮ್ಮ ಒಕ್ಕೂಟದಲ್ಲಿ ತೀರ್ಮಾನಗಳಾಗ್ತವೆ ಸರ್. ಒಕ್ಕೂಟದಲ್ಲಿ ಇಸಿ ಕಮಿಟಿ ಮೆಂಬರ್ಸ್ ಅಂತ ಇರ್ತಾರೆ ಸರ್, ಅಧ್ಯಕ್ಷರು ಕಾರ್ಯದರ್ಶಿ ಇರ್ತಾರೆ ಸರ್, ಅವ್ರ ತೀರ್ಮಾನ ಲಾಸ್ಟ್ ಆಗಿರುತ್ತೆ ಸರ್. ಈಗ ಅವ್ರ ಎಷ್ಟೇ ಜನ ಬಂದ್ರು ಅವ್ರ ತೀರ್ಪು ಏನ್ ಇರ್ತಿತ್ತಲ್ಲ ಅದೇ ಲಾಸ್ಟ್ ಸರ್, ಅವ್ರು ಹೋಗ್ತಾರೆ.
1: ಅಂದ್ರೆ ಅಲ್ಲಿ ಎಷ್ಟು ಜನಕ್ಕೆ ಅವಕಾಶ ಇರುತ್ತೋ ಅಷ್ಟು ಜನ ನೀವು ಆಯ್ಕೆ ಮಾಡಿ ಕಳಿಸ್ತೀರಾ? ನೀವು ಆತರ ಎಲ್ಲ ತರಬೇತಿ ತಗೊಂಡ್ ಬಂದಿದ್ದಾರ?
0: ಹ್ಮ್, ಕೆಲವೊಂದೆಲ್ಲ ಬಂದಿದ್ದಾರೆ ಸರ್. ಈಗ ಅಕ್ಕ ಕೆಫೆ ಅಂತ ಕೇಳಿದಿರಲ್ಲ ಸರ್, ಅದು ನಮ್ ಗೌರ್ಮೆಂಟ್ ಸ್ಕೀಮ್ ಸರ್. ಅದು ಅದು ಸ್ವಸಹಾಯ ಸಂಘದ ಮಹಿಳೆಯರೇ ಮಾಡ್ತಿರೋದು ಸರ್. ದಾವಣಗೆರೆಯಲ್ಲಿ ಹರಿಹರದಲ್ಲಿ ಆಗಿದೆ ಸರ್. ಸ್ವಸಹಾಯ ಸಂಘದ ಮಹಿಳೆಯರು ಕನಿಷ್ಠ ಒಂದ್ 5-6 ಜನ ತರಬೇತಿ ಪಡ್ಕೊಂಡ್ಬಂದು ಅವರಿಗೆ ಎಲ್ಲ ಹಿಂಗೆ ಸರ್ಕಾರದಿಂದ ಹಣ ಎಲ್ಲ ಸ್ಯಾಂಕ್ಷನ್ ಆಗಿ ಅವ್ರಿಗೊಂದು ಅಕ್ಕ ಕೆಫೆ ಅಂತ ಮಾಡಿಕೊಟ್ಟು ಅವರು ಎಲ್ಲ ಉದ್ಯೋಗ ಪಡ್ಕೊಂಡು ದುಡಿಮೆ ಮಾಡ್ಕೊಂತಿದ್ದಾರೆ ಸರ್.
1: ಎಲ್ಲ ಒಂದ್ ಕಡೆ ಅವರಿಗೆ ಒಂದು ಉದ್ಯೋಗ ಆಯ್ತು, ಆದಾಯನೂ ಅವ್ರಿಗೆ ತಂದ್ಕೊಟ್ಟು ಎಲ್ಲ ಒಂದ್ ಕಡೆ ಅವರ ಒಂದು ಜೀವನ ಮಟ್ಟ ಸುಧಾರಣೆ ಆಗಿದೆ ಅಂತ ಹೇಳಿ.
0: ಹಾ ಸರ್, ಆಗಿದೆ.
1: ಇನ್ನು ಬೇರೆ ಬೇರೆ ಏನೇನು ಯೋಜನೆಗಳನ್ನ ನೀವು ಕೊಡಿಸಿದ್ರೆ?
0: ಈಗ ಅಕ್ಕ ಕೆಫೆ ಒಂದಾಗಿದೆ ಸರ್, ಕಾಫಿ ಕಿಯೋಸ್ಕ್ ಅದೊಂದು ಬಂದಿದೆ, ಮತ್ತೆ ಹೈನುಗಾರಿಕೆದು ಟೈಲರಿಂಗ್ ಇಂದು ಎಲ್ಲ ಬರ್ತವೆ ಸರ್. ಅಣಬೆ ಸಾಕಾಣಿಕೆ ಅವನ್ನೆಲ್ಲ ತರಬೇತಿ ಕೊಡಿಸ್ಬಿಟ್ಟು ಅವ್ರ ಕಾಲ ಮೇಲೆ ಅವ್ರ ನಿಂತ್ಕೊಂಡಂಗ್ ಮಾಡ್ತೀವಿ ಸರ್. ಇನ್ನೊಂದು ಈಗ ತರಬೇತಿ ಪಡ್ಕೊಂಡು ಅವ್ರು ಮಾಡ್ಬೇಕು ಸರ್, ಈ ಕೆಲವೊಂದ್ ಮಹಿಳೆಯರೆಲ್ಲ ಮಾಡಲ್ಲ
1: ತರಬೇತಿ. ನೀವು ಪ್ರೋತ್ಸಾಹ ಮಾಡ್ಬೇಕು, ಈ ತರ ಎಲ್ಲ ಒಳ್ಳೆಯ ಒಂದು ಯೋಜನೆ ಇದು, ಇದರಿಂದ ಇಷ್ಟೆಲ್ಲ ಆದಾಯ ತಗಬಹುದು, ನಾವು ಜೀವನವನ್ನ ಕಟ್ಟಿಕೊಳ್ಳಬಹುದು ಅಂತ ಹೇಳಿ ನೀವು ಸಲಹೆ ಮಾಡ್ಬೇಕು.
0: ಮಾಡ್ತೀವಿ ಸರ್, ನಮ್ಮಲ್ಲಿ ನಮ್ ಸರ್ಗಳೆಲ್ಲ ಇದಾರೆ ಸರ್, ಸರ್ಗಳು ಮೇಡಮ್ ಅವರೆಲ್ಲ ಬಂದು ನಮ್ಮ ಮಾಹಿತಿ ಕಡಿಮೆ ಅನ್ಸಿದ್ರು ಅವ್ರನ್ನ ಕರ್ಸ್ಬಿಟ್ಟು ಅವ್ರಿಗೆ ಮಾಹಿತಿ ಕೊಡಿಸ್ತೀವಿ ಸರ್. ನಾವು ಅವಾಗೆಲ್ಲ ಪಡ್ಕೊಂತಿದ್ದಾರೆ ಸರ್, ಅಂದ್ರೆ ಇವಾಗ ಹಪ್ಪಳ ಸಂಡಿಗೆ ಉಪ್ಪಿನಕಾಯಿ ಮಿಲೆಟ್ಸ್ ಎಲ್ಲ ಅಂದ್ರೆ ಸಿರಿಧಾನ್ಯಗಳದ್ದೆಲ್ಲ ಮಾಡ್ತಿದ್ದಾರೆ ಸರ್ ಸ್ವಸಹಾಯ ಸಂಘದವರು. ಅವರಿಗೆ ಬ್ರ್ಯಾಂಡಿಂಗ್ ಲೇಬಲ್ ಎಲ್ಲ ಮಾಡಿಸ್ಬಿಟ್ಟು ಅವ್ರ ದಾವಣಗೆರೆಯಲ್ಲಿ ಒಂದು ಮಾರಾಟ ಮಳಿಗೆ ಅಂತ ಮಾಡಿಬಿಟ್ಟು ಅದರಲ್ಲಿ ಮಾರಾಟ ಮಾಡಿಸ್ತಿದ್ದಾರೆ ಸರ್, ಅದು ನಡೀತಿದೆ.
1: ಈಗ ನೀವ್ ಹೇಳಿದ್ರ ಸಿರಿಧಾನ್ಯಗಳು ಅಂತ ಹೇಳಿದ್ರ, ನಿಮ್ಮ ಒಂದು ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪುಗಳಲ್ಲಿ ಯಾಕೆ ಇವತ್ತಿನ ದಿನದಲ್ಲಿ ಸಿರಿಧಾನ್ಯಗಳಿಗೆ ಹೆಚ್ಚು ಹೆಚ್ಚು ಒತ್ತನ್ನು ಕೊಡ್ತಾ ಇದ್ದೀರಾ?
0: ಇವಾಗ ರೀಸೆಂಟ್ ಮಾಡ್ತಿರೋದು ಸರ್ ಅದನ್ನ, ಮೊನ್ನೆ ಈಗ ಹೊಸದಾಗಿ ಅಂದ್ರೆ ಒಂದ್ ವರ್ಷ ಆಯ್ತು ಸರ್, ಅಂಜನಾ ದೇವಿ ಸಂಘ ಅಂತ ರಚನೆ ಆಗಿದೆ. ಆ ಸಂಘದ ಮಹಿಳೆಯರು ಸಿರಿಧಾನ್ಯಗಳದೆಲ್ಲ ಸೇರ್ಬಿಟ್ಟು ಒಂದ್ ಮಿಲೆಟ್ಸ್ ಅಂತ ಮಾಡ್ತಿದ್ದಾರೆ ಸರ್. ಅವ್ರನ್ನ ನಾವು ಗುರುತಿಸ್ಬಿಟ್ಟು ಅವರಿಗೆ ಈಗ ಬ್ರ್ಯಾಂಡಿಂಗ್ ಲೇಬಲ್ ಮಾಡಿಸ್ಲಿಕ್ಕೆ ಹೇಳಿದೀವಿ ಸರ್. ಅವ್ರು ಮಾಡಿಸ್ಬಿಟ್ಟು ಅವರಿಂದ ನಾವು ಅದನ್ನ ಉತ್ಪನ್ನಗಳನ್ನೆಲ್ಲ ತಗೊಂಡ್ಬಿಟ್ಟು ನಾವೇನ್ ಮಾರಾಟ ಮಳಿಗೆ ಅಂತ ಇದೆ ಅಲ್ಲ ಸರ್, ಈಗ ಅಲ್ಲಿ ಕೊಡ್ತೀವಿ ಸರ್. ಅವ್ರದ್ದು ಏನ್ ರೇಟ್ ಇರುತ್ತಲ್ಲ ಆ ಪ್ಯಾಕೆಟ್ ಮೇಲೆ, ಬ್ರ್ಯಾಂಡಿಂಗ್ ಲೇಬಲ್ ಅಂದ್ರೆ ಒಂದ್ ಪ್ಯಾಕೆಟ್ ನೀಟಾಗಿ ಕಾಣ್ಬೇಕು ಸರ್, ಅದು ಅದನ್ನೆಲ್ಲ ರೆಡಿ ಮಾಡಿಸ್ಬಿಟ್ಟು ಅವ್ರು ಕೊಟ್ರೆ ಈಗ ನೋಡೋರಿಗೂ ಆಕರ್ಷಣವಾಗಿರ್ಬೇಕು ಸರ್. ಅದು ತಗೋಣಕ್ಕೆ
1: ಗುಣಮಟ್ಟ
0: ಹೇಗಿರುತ್ತೋ ಏನೋ ಅಂತ ಅದನ್ನೆಲ್ಲ ತಯಾರಿ ಮಾಡ್ಬಿಟ್ಟು ಕೊಡಿಸ್ತಿದೀವಿ ಸರ್. ನಾವು ಮಾರಾಟ ಮಾಡ್ಸಕ್ಕೆ ರೆಡಿ ಮಾಡಿದೀವಿ ಸರ್, ಅವ್ರದ್ದು ಇನ್ಮೇಲೆ ಸ್ಟಾರ್ಟ್ ಆಗ್ಬೋದು ಸರ್.
1: ಅಂದ್ರೆ ಅಲ್ಲೆಲ್ಲ ಸಿರಿಧಾನ್ಯಗಳನ್ನ ಜಾಸ್ತಿ ಬೆಳೀತಾ ಇದ್ದಾರ?
0: ಇಲ್ಲ ಸರ್, ತಗೊಂಡ್ ಬಂದ್ಬಿಟ್ಟು ಮಾಡ್ತಿದ್ದಾರೆ. ರಾಗಿ ಇಲ್ಲಿ ರಾಗಿ ಮಲ್ಟ್ ಅಂತ ಹೇಳ್ತಾರಲ್ಲ ಸರ್, ಅಂದ್ರೆ ಕಾಳುಗಳೆಲ್ಲ ಹಾಕ್ಬಿಟ್ಟು ರಾಗಿಯಿಂದ ಅದೇ ಮಿಲೆಟ್ಸ್ ಅಂತ ಮಾಡಿ ಸಿರಿಧಾನ್ಯದ ಬಗ್ಗೆ ಮಾರಾಟ ಮಾಡ್ತಿದ್ದಾರೆ ಸರ್. ಬೇರೆ ಕೆಲವೊಂದ್ ಸಂಸ್ಥೆಗಳೆಲ್ಲ ಮಾಡ್ತಿದ್ದಾರೆ ಸರ್. ಅವರು ನಮ್ಮ NRLM ಯೋಜನೆಯಲ್ಲಿ ಬರ್ಲಿ, ಸ್ವಸಹಾಯ ಸಂಘದಾಗ ಇರ್ಲಿ ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಹೇಳಿದೀವಿ ಸರ್ ಅವರು.
1: ಈಗ ಸಾಕಷ್ಟು ಕಡೆ ನಾವು ನೋಡಿದ್ದೇವೆ, ಈಗ ಸಿರಿಧಾನ್ಯಗಳನ್ನೇ ಬೆಳೆದು ಈ ಒಂದು ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪುಗಳಲ್ಲಿ ಅವರೆಲ್ಲ ಬೈ ಪ್ರಾಡಕ್ಟ್ ಅಂದ್ರೆ ಸಿರಿಧಾನ್ಯಗಳಲ್ಲಿ ಮೌಲ್ಯವರ್ಧಿತ ಉತ್ಪನ್ನಗಳನ್ನಾಗಿ ಮಾಡಿ ನೀವು ಹೇಳಿದ ಹಾಗೆ ಗುಣಮಟ್ಟದ ಪ್ಯಾಕೆಟ್ ಮಾಡಿ ಮಾರಾಟ ಮಾಡಿ ಸಾಕಷ್ಟು ಆದಾಯ ಗಳಿಸ್ತಾ ಇದ್ದಾರೆ. ಅಂದ್ರೆ ಈ ನಿಟ್ಟಿನಲ್ಲಿ ನೀವು ಅವರಿಗೆ ಸಲಹೆ ಕೊಡಬೇಕು, ನಿಮ್ಮ ಜಮೀನುಗಳು ಇದ್ರೆ ನಿಮ್ಮಲ್ಲೇ ಸಿರಿಧಾನ್ಯಗಳು ಬೆಳೀರಿ ಅಂತ ಹೇಳಿ.
0: ಮಾಡ್ತಾರೆ ಸರ್, ಅಂದ್ರೆ ಇವಾಗೆಲ್ಲ ಗದ್ದೆ ಸರ್ ಜಾಸ್ತಿ.
1: ನಿಮ್ ಕಡೆ?
0: ನಮ್ ಕಡೆ ಗದ್ದೆ ಅಡಿಕೆ. ಈಗ ಬೇರೆ ಅಂದ್ರೆ ವರ್ಷಕ್ಕೊಂದ್ ಬೆಳೆ ಇರುತ್ತಲ್ಲ ಸರ್, ಬೆದ್ಲು ಅಂತಾರಲ್ಲ, ಆತರ ಜಮೀನಲ್ಲಿ ಮಾತ್ರ ನೀವೇ ಹೇಳ್ದಾಗೆ ಕಾಳು ಕಡಿ ಎಲ್ಲ ಬೆಳೆದ್ಬಿಟ್ಟು ಅವ್ರ ಸಿರಿಧಾನ್ಯ ಅವ್ರಿಗೆ

0: ಮಾರಾಟ ಮಾಡೋದ್ ಅವಕಾಶ ಇನ್ನು ಜಾಸ್ತಿ ಇರುತ್ತೆ ಸರ್. ನಮ್ಮಲ್ಲಿ ಗದ್ದೆ ಇರೋದ್ರ ನೀರಾವರಿ ಸೈಡ್ ಇರೋದ್ರಿಂದ ಕಡಿಮೆ ಸರ್ ಅದು. ಅವರೆಲ್ಲ ಕೊಂಡ್ಕೊಂಡ್ಬಿಟ್ಟು ಸಂಘದ ಮಹಿಳೆಯರು ಏನೋ ನಾವು ಮನೇಲಿ ಸುಮ್ಮನೆ ಇರಬಾರ್ದಪ್ಪ, ನಾವು ಒಂದ್ ಸಂಘದಲ್ಲಿ ಇದೀವಿ, ಏನಾದ್ರೂ ಒಂದು ಉದ್ಯೋಗ ಮಾಡೋಣ ಅಂತ ಎಲ್ಲ ಮಾತಾಡ್ಕೊಂಡು ಸಂಘದಲ್ಲಿರೋ ಸದಸ್ಯರು ಮಾರಾಟ ಮಾಡ್ತಿದ್ದಾರೆ ಸರ್ ಅದನ್ನ.
1: ಈಗ ಸಾಕಷ್ಟು ಸಂಘಗಳಿಗೆ ನೀವು ಲೋನ್ ಕೊಡಿಸ್ತೀರಾ ಅಂದ್ರೆ ಕಡಿಮೆ ಬಡ್ಡಿ ದರದಲ್ಲಿ, ಅವ್ರು ಪುನಃ ಆ ಲೋನ್ ಅನ್ನ ಕಟ್ಟಬೇಕು ಅಂತಂದ್ರೆ ಈಗ ಒಂದ್ಸಲ ನೀವು ಸಾಲ ತಗೊಂಡ್ರೆ ಇಷ್ಟು ತಿಂಗಳೊಳಗೆ ಅಥವಾ ಇಷ್ಟು ವರ್ಷದೊಳಗೆ ಪುನಃ ಅದನ್ನ ಸಾಲ ಕಟ್ಟಬೇಕು ಅಂತೇಳಿ. ಈಗ ಜಮೀನು ಇದ್ದಂತವ್ರು ಇರ್ತಾರೆ, ಇಲ್ಲದೇ ಇರತಕ್ಕಂಥವ್ರು ಇರ್ತಾರೆ. ಹಣ ಹೊಂದಿಸಬೇಕಂತಂದ್ರೆ ಸಂಘಕ್ಕೆ ಕಟ್ಟಬೇಕಂತಂದ್ರೆ ಈಗ ಅವ್ರಿಗೆ ಕೆಲವರಿಗೆ ಕಷ್ಟ ಆಗ್ಬೋದು, ಕೆಲವರು ಸುಲಭ ಆಗಬಹುದು. ಈಗ ಅಂಥವ್ರಿಗೆ ಯಾವ ರೀತಿ ನೀವು ಸಲಹೆ ಕೊಡ್ತೀರಾ? ಈಗ ಜಮೀನು ಇಲ್ಲ ಅಂದ್ರೆ ನೀವೇನು ಸಾಲ ತಗೋಕ್ಕೆ ಹೆದರಬೇಡ್ರಿ, ಈಗ ಇಷ್ಟೆಲ್ಲ ಉಪಕಸುಬುಗಳಾಗಿ ನೀವು ಮಾಡಬಹುದು ಅಂತೇಳಿ ಉಪಕಸುಗಳ ಬಗ್ಗೆನ ನೀವು ಮಾಹಿತಿ ಕೊಡ್ತಾ ಇದೀವಿ ಅಂತ ಹೇಳಿದ್ರ. ಈಗ ಜೇನು ಸಾಕಾಣಿಕೆ, ಹೈನುಗಾರಿಕೆ, ಅಣಬೆ ಕೃಷಿ ಬಗ್ಗೆನೆಲ್ಲ ಮಾಹಿತಿ ಕೊಡ್ತೀವಿ ಅಂತ ಹೇಳಿದ್ರ. ಅಂದ್ರೆ ಎಲ್ಲೇ ಒಂದ್ ಕಡೆ ಈ ಸಂಘದ ಸದಸ್ಯರು ಈಗ ನಾವು ಸಂಘದಲ್ಲಿ ಸೇರ್ಕೊಂಡ್ವಿಪ್ಪ ಹಣ ಕಟ್ಟಬೇಕು ಅಂತೇಳಿ ಅವ್ರ ಮನಸ್ಸಿನಲ್ಲಿ ಇರುತ್ತೆ, ಅಲ್ಲಿ ನಿರುದ್ಯೋಗ ಅನ್ನುವಂಥದ್ದನ್ನ ನಾವು ಹೋಗಲಾಡಿಸಬಹುದಾ?
0: ಹೋಗಿಸ್ಬೋದು ಸರ್. ಯಾವ ತರ ಅಂದ್ರೆ ಅದ್ ಮುಂಚೆ ಹೇಳಿದೆ ಸರ್ ನಿಮಗೆ, ಹೈನುಗಾರಿಕೆ ಕೃಷಿಗೆ ಸ್ವ ಉದ್ಯೋಗ ಅಂದ್ರೆ ಅಂಗಡಿ ವ್ಯಾಪಾರ ಈ ತರ ಮಾಡ್ಲಿಕ್ಕೆ ಮಾತ್ರ ಅವಕಾಶ ಇರೋದಂದ್ರೆ ಅವ್ರಿಗೆ ಮಾತ್ರ ಸಾಲ ಸೌಲಭ್ಯ ಕೊಡ್ರಿ ಅಂತ ನಮ್ಮಲ್ಲಿ ಹೇಳಿರೋದು ಸರ್. ಹಾಗಾಗಿ ನಾವು ಹೆಚ್ಚಿಗೆ ಏನ್ ಮಾಡ್ತೀವಪ್ಪ ಅಂದ್ರೆ ನಮ್ಮಲ್ಲಿ ಜಾಸ್ತಿ ಹೈನುಗಾರಿಕೆ ಹೆಚ್ಚು ಸರ್. ಹೈನುಗಾರಿಕೆ ಆಕಳು ಖರೀದಿ ಮಾಡ್ಬಿಟ್ಟು ಅದನ್ನ ಹಾಲು ಹಾಕಿ ಅದ ದುಡಿಮೆ ಬಂದಿರುತ್ತಲ್ಲ ಸರ್, ಬಂದಿರತಕ್ಕಂತ ಹಣದಲ್ಲಿ ಅವರು ಮನೆತನ ನಿಭಾಯಿಸಿಕೊಂಡು ನಮ್ಮಲ್ಲಿ ಕಂತ್ ಕಟ್ತಾರೆ ಸರ್. ಕಂತು ಯಾವ ರೀತಿ ಎಷ್ಟು ತಿಂಗಳು ಅಂತ ಹೇಳಿದ್ರಲ್ಲ ಸರ್, ಒಂದ್ ವರ್ಷ ಇಲ್ಲ ಎರಡು ವರ್ಷ, 24 ಕಂತು ಇಲ್ಲ 12 ಕಂತು ಒಂದ್ ವರ್ಷಕ್ಕೆ ಈ ತರ ಮಾಡ್ತೀವಿ ಸರ್. ಎರಡು ವರ್ಷ ಮೇಲೆ ನಾವು ಕೊಡಲ್ಲ ಸರ್, ಕಡಿಮೆ ಇಂಟ್ರೆಸ್ಟ್ ಬೀಳುತ್ತೆ, ಕಟ್ಕಂತ ಹೋಗ್ತಾರೆ ಸರ್.
1: ಅಂದ್ರೆ ತಿಂಗಳಿಗೊಮ್ಮೆ ಕಂತನ್ನ ಕಟ್ಟಬೇಕು?
0: ತಿಂಗಳಿಗೊಂದ್ಸರಿ ಕಂತ್ ಕಟ್ತೀವಿ ನಾವು. ಪ್ರತಿ ತಿಂಗಳು 18 ತಾರೀಕು ಮೀಟಿಂಗ್ ಮಾಡ್ತೀವಿ ಸರ್, ಅವತ್ತೇ ನಮ್ದು CIF ಸಾಲ ಬಿಡುಗಡೆ ಮಾಡ್ತೀವಿ ಸರ್, ಚೆಕ್ ಸಂಘ ಸದಸ್ಯರ ಮಹಿಳೆಯರಿಗೆ ಕೊಟ್ಬಿಟ್ಟು ಅವತ್ತಿನ ದಿನಾನೇ ಲೋನ್ ಎಲ್ಲ ಅವ್ರಿಗೆ ಹೋಗ್ತತಿ ಸರ್. ನೆಕ್ಸ್ಟ್ ಮಂತ್ ಇದ್ದ 18 ತಾರೀಕಿನ ಒಳಗಡೆ ಅಮೌಂಟ್ ಕಟ್ಟಿಸ್ತೀವಿ ಸರ್.
1: ಅಂದ್ರೆ ಎಲ್ಲ ಒಂದ್ ಕಡೆ ಅವ್ರಿಗೆ ದುಡ್ಡು ಇಲ್ಲ ಅಂದ್ರೆ ಅವ್ರಿಗೆ ಏನಾದ್ರು ಕೆಲಸ ದುಡ್ಡಾದ್ರೂ ತಂದು ಕಟ್ತಾರಲ್ವಾ?
0: ಕಟ್ತಾರೆ ಸರ್.
1: ಒಂದ್ ಕಡೆ ಈ ತರ ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪುಗಳು ನಮ್ಮ ಅಂದ್ರೆ ನಮ್ಮ ಗ್ರಾಮೀಣ ಮಟ್ಟದಲ್ಲಿ ಇರೋದ್ರಿಂದ ಅವ್ರಿಗೆ ಒಂದ್ ಕಡೆ ಉದ್ಯೋಗನ ಸಿಗುತ್ತೆ, ಜೊತೆಗೆ ಆರ್ಥಿಕವಾಗಿ ಅವ್ರ ಮೇಲ್ ಬರಕ್ಕೆ ಒಂದ್ ಕಾರಣ ಅಂತ ಹೇಳ್ತೀರಾ?
0: ಹ್ಮ್ ಸರ್. ಫಸ್ಟ್ ಮೊದ್ಲೆಲ್ಲ ಹಳ್ಳಿಗಳಲ್ಲಿ ಹೆಣ್ಮಕ್ಳೆಲ್ಲ ಯಾರು ಹೊರಗ್ ಹೋಗ್ತಿರ್ಲಿಲ್ಲ ಸರ್, ಅಂದ್ರೆ ಹೆಣ್ಮಕ್ಳು ಯಾರು ಹೊರಗಡೆ ಹೋಗ್ಬಾರ್ದು, ಗಂಡ್ ಮಕ್ಳಷ್ಟೇ ದುಡಿಮೆ ಮಾಡ್ಕೊಂಬಂದ್ ನಿಮ್ನೆಲ್ಲ ಸಾಕ್ಬೇಕು ಅಂತಿದ್ರು ಸರ್. ಇವಾಗ ಆತರ ಅಲ್ಲ ಸರ್, ಪ್ರತಿಯೊಬ್ಬ ಮಹಿಳೆಯನ್ನು ನಾವು ದುಡಿಮೆ ಮಾಡ್ಬೇಕು, ನಾವು ಸ್ವಾವಲಂಬಿ ಆಗ್ಬೇಕು, ನಾವು ಸ್ವಾವಲಂಬಿ ಆಗಿ ನಮ್ ಬದುಕ್ ನಾವು ಕಟ್ಕೋಬೇಕು ಅಂತ ಪ್ರತಿಯೊಬ್ರು ಮಹಿಳೆಯಲ್ಲೂ ಈಗ ಆಸಕ್ತಿ ಇದೆ ಸರ್. ಸ್ವಸಹಾಯ ಸಂಘ ಮಾಡ್ಕೊಳಕ್ ಹೊರಗ್ ಬಂದಿದ್ದಾರೆ ಅಂದ್ರೆ ಅವ್ರ ಒಂದ್ ಬದುಕು ಕಟ್ಕೊಂತ ಇದ್ದಾರೆ ಅಂತಾನೆ ಅರ್ಥ ಸರ್. ಅವ್ರದ್ದು ಉಳಿತಾಯದ ಹಣ ಅವ್ರು ಕೂಡಿಟ್ಕೊಂಡು ಅವ್ರು ಏನೋ ಅದ್ರಲ್ಲಿ ಬಂದಿರತಕ್ಕಂತ ಉಳಿತಾಯದ ಹಣವನ್ನ ಸಾಲ ತಗೊಂಡು ಆ ಸಾಲದಿಂದ ಬಂದಿರತಕ್ಕಂತ ಹಣವನ್ನು ಏನಕ್ಕೋ ಒಂದು ಹೂಡಿಕೆ ಮಾಡಿ ಅದರಿಂದ ಬಂದಿರತಕ್ಕಂತ ಲಾಭದಿಂದ ಅವ್ರನ್ನ ಕಟ್ಕೊಂತ ಇದ್ದಾರೆ ಸರ್.
1: ಈಗ ಮೊದ್ಲೆಲ್ಲ ನೋಡಿದ್ರೆ ಈಗ ನಮಗೆ ಹಣ ಬೇಕು ಅಂತಂದ್ರೆ ಇದ್ದಂತವ್ರ ಹತ್ರ ಹೋಗ್ತಾ ಇದ್ವಿ ಅವತ್ತಿನ
0: ಸರ್. ಅವಾಗೆಲ್ಲ ಊರಲ್ಲಿ 2 ರೂಪಾಯಿ ಬಡ್ಡಿ ಅಂತೆ, 3 ರೂಪಾಯಿ ಬಡ್ಡಿ ಅಂತೆ, ಹಿಂಗೆ ಏನಕ್ಕಾದ್ರೂ ತಕ್ಷಣ ಬೇಕಪ್ಪ ಅಂದ್ರೆ ಏನು ನಮಗೆ ಹಸಿವಿರುತ್ತೆ ಸರ್. ಇವಾಗ ಅವ್ರು 8 ರೂಪಾಯಿ ಬಡ್ಡಿ ಆದ್ರೂ ನಾವು ತಗೋಬೇಕಾಗಿತ್ತು ಸರ್. ಇವಾಗ ಆತರ ಅಲ್ಲ ಸರ್, ಮೇನ್ ಸಂಘಗಳು ಮನುಷ್ಯ ಇವಾಗ ನಮಗೆ ಸಾಲ ಬೇಕು ಅಂದ ತಕ್ಷಣ ಫಸ್ಟ್ ತಲೆ ಬರೋದ್ ಸಂಘ, ನನ್ ಸಂಘದಲ್ಲಿ ಇದ್ದೀನಪ್ಪ, ನನ್ ಸಂಘದಲ್ಲಿ ಸಾಲ ಬರಸ್ತೀನಿ, ಕಡಿಮೆ ಬಡ್ಡಿ ಬೀಳುತ್ತೆ, ಅದ್ರಲ್ಲಿ ಬಂದಿರತಕ್ಕಂತ ಹಣವನ್ನು ನಾವು ಏನಕ್ಕಾದ್ರೂ ಉಪಯೋಗ ಮಾಡ್ಕೋಬಹುದು. ಈಗ ಯಾರು ಯಾರ ಮನೇಲಿ ಸಾಲ ಕೇಳಕ್ ಹೋಗಲ್ಲ ಸರ್, ಫಸ್ಟ್ ಸಂಘದಲ್ಲೇ ಕೇಳೋದು. ಮನೇಲಿ ಬೇಡ ಅಂದ್ರೂ ಮನೇಲಿರೋ ಯಜಮಾನ್ರನ್ನ ಅತ್ತೆರ್ನ ಮಾವರ್ನ ಒಪ್ಪಿಸ್ಬಿಟ್ಟಾದ್ರೂ ಫಸ್ಟ್ ಸಂಘಗಳಲ್ಲಿ ಸಾಲ ಕೇಳ್ತಾರೆ ಸರ್.
1: ಈಗ ಹೆಚ್ಚಾಗಿ ಈಗ ಹಳ್ಳಿಗಳಲ್ಲಿ ಅಂತಂದ್ರೆ ಸ್ತ್ರೀ ಶಕ್ತಿ ಸ್ವಸಹಾಯ ಸಂಘದ ಒಂದು ಮಹಿಳೆಯರು ಅಂತಂದ್ರೆ ಎಲ್ಲ ರೈತ ಮಹಿಳೆಯರನ್ನ ಇರ್ತಾರಲ್ವಾ?
0: ಹಾ ಸರ್.
1: ಈಗ ಕೃಷಿ ಬಗ್ಗೆ ಏನ್ ಮಾಹಿತಿ ಕೊಡ್ತೀರಾ? ಈಗ ನೀವು ಈ ತರ ಬೆಳೀರಿ, ಈ ತರ ಬೆಳೆದ್ರೆ ಈ ತರ ನಾವು ಆದಾಯವನ್ನ ತಗೊಳ್ಬಹುದು, ದಿನನಿತ್ಯ ಆದಾಯ ತಂದ್ಕೊಡುವಂತ ಬೆಳೆಗಳು ಇದ್ದಾವೆ, ಈಗ 3 ತಿಂಗಳಿಗೊಮ್ಮೆ ಆದಾಯ ಕೊಡುವಂತ ಬೆಳೆಗಳು ಇದ್ದಾವೆ, ವಾರ್ಷಿಕವಾಗಿ ಕೊಡುವಂತ ಬೆಳೆಗಳು ಇದ್ದಾವೆ. ಅಂದ್ರೆ ಈ ನಿಟ್ಟಿನಲ್ಲಿ ಅವ್ರಿಗೆ ಗೊತ್ತಾಗಬೇಕಂತಂದ್ರೆ ಕೃಷಿ ಪ್ರವಾಸಗಳು ಈ ತರ ಕರ್ಕೊಂಡ್ ಹೋಗ್ತಾರಲ್ವಾ? ಆತರ ಏನಾದ್ರೂ ಕರ್ಕೊಂಡೋಗಿದ್ರೆ ನೀವು ಒಬ್ಬ ಸ್ಥಳೀಯ ಸಂಪನ್ಮೂಲ ವ್ಯಕ್ತಿಯಾಗಿ
0: ಸ್ಥಳೀಯ ಸಂಪನ್ಮೂಲ ವ್ಯಕ್ತಿಯಾಗಿ ನಾವು ಕರ್ದ್ಕೊಂಡು ಹೋಗಿಲ್ಲ ಸರ್. ನಮ್ಮಲ್ಲಿ ಕೃಷಿ ಸಖಿ ಅಂತ ಆಯ್ಕೆ ಮಾಡ್ಕೊಂಡಿದೀವಿ ಒಕ್ಕೂಟದಲ್ಲಿ. ಈಗ ನಾವೆಂಗೆ ಸ್ಥಳೀಯ ಸಂಪನ್ಮೂಲ ವ್ಯಕ್ತಿಗಳಾಗಿ ಆಯ್ಕೆ ಆಗಿದೀವಲ್ಲ ಸರ್, ಅದೇ ರೀತಿ ಅಂದ್ರೆ ಹೈನುಗಾರಿಕೆ ಬಗ್ಗೆ, ಕೃಷಿ ಬಗ್ಗೆ, ಕೃಷಿ ಸಖಿ, ಪಶು ಸಖಿ ಅಂತ ಆಯ್ಕೆ ಮಾಡ್ಕೊಂಡಿದೀವಿ ಸರ್. ಮತ್ತೆ BC ಸಖಿ ಅಂದ್ರೆ

0: ಈಗ ಬ್ಯಾಂಕ್ ಅಲ್ಲೇ ಹೋಗ್ಬಿಟ್ಟು ಈಗ ಹಣ ಬಿಡಿಸ್ಕೋಬೇಕಲ್ಲ ಸರ್, ವಯಸ್ಸಾದ್ರೆ ಈಗ ಆಗಲ್ಲ, ಅಲ್ಲೇ ಊರಲ್ಲೇ ಬಿಡಿಸ್ಕೊಂತಾರೆ ಅನ್ನೋ ಉದ್ದೇಶಕ್ಕೆ ಬಿಸಿ ಸಖಿಗಳನ್ನು ಆಯ್ಕೆ ಮಾಡ್ಕೊಂಡಿದೀವಿ ಸರ್. ಕೃಷಿ ಸಖಿ ಇರ್ತಾರಲ್ಲ ಸರ್, ಅವರು ಮಾಹಿತಿ ಕೊಡ್ತಾರೆ ಸರ್ ಅವರಿಗೆ, ಈ ತರ ಬೆಳೆಗೆ ಈ ತರ ಮಾಡಿದ್ರೆ ಇದು ಜೀವಾಮೃತ, ಘನಾಮೃತ, ಬೀಜಾಮೃತ, ಅವರಿಗೆಲ್ಲ ತರಬೇತಿ ಕೊಡಿಸಿದ್ದಾರೆ ಸರ್. ಆ ತರಬೇತಿ ಪಡ್ಕೊಂಡ್ಬಿಟ್ಟು ಅವರು ಸ್ವಸಹಾಯ ಸಂಘಗಳಿಗೆ ಭೇಟಿ ಕೊಟ್ಟು ಸ್ವಸಹಾಯ ಸಂಘದಲ್ಲಿರುವ ಮಹಿಳೆಯರಿಗೆ ಅವರು ಮಾಹಿತಿಯನ್ನು ನೀಡ್ತಾ ಇದ್ದಾರೆ ಸರ್.
1: ಅಂದ್ರೆ ಒಟ್ಟಾರೆ ಈ ಒಂದು ಗ್ರಾಮೀಣ ಮಟ್ಟದಲ್ಲಿ ಸ್ತ್ರೀಶಕ್ತಿ ಸ್ವಸಹಾಯ ಗುಂಪುಗಳನ್ನು ರಚನೆ ಮಾಡಿದ್ರೆ ಸಾಕಷ್ಟು ಅನುಕೂಲ ಅಂತ ಹೇಳ್ತೀರಾ?
0: ಹಾ ಸರ್, ಸಾಕಷ್ಟು ಇದೆ ಸರ್, ತುಂಬಾ ಜನ ಪಡ್ಕೊಂಡು ಇದ್ದಾರೆ ಸರ್. ಎಲ್ಲಾ ಮಹಿಳೆಯರು ಸ್ವಸಹಾಯ ಸಂಘಕ್ಕೆ ಸೇರಿ ನಮ್ಮ ಯೋಜನೆ ಅಡಿಲಿ ಸರ್ಕಾರದಿಂದ ಬರುವಂತಹ ಉಪಯೋಗಗಳನ್ನ ಪಡ್ಕೊಳ್ರಿ ಅಂತ ತಿಳಿಸಕ್ ಇಚ್ಛೆ ಪಡ್ತೀನಿ ಸರ್ ನಾನು.
1: ಈಗ ರೈತರಿಗಾಗಿ ಸಾಕಷ್ಟು ಸರ್ಕಾರದ ಯೋಜನೆಗಳು ಇದ್ದಾವೆ, ಈಗ ರಾಜ್ಯ ಸರ್ಕಾರದ್ದಾಗಿರ್ಬೋದು, ಕೇಂದ್ರ ಸರ್ಕಾರದ್ದಾಗಿರ್ಬೋದು, ಇವೆಲ್ಲ ನಮಗೆ ಗೊತ್ತಾಗಬೇಕು ಅಂತಂದ್ರೆ ನಮ್ಮ ಮಹಿಳಾ ಸದಸ್ಯರಿಗೆ ಈ ಒಂದು ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪಿನಲ್ಲಿ ಸೇರ್ಪಡೆ ಆದ್ರೆ ಅಂದ್ರೆ ಇವೆಲ್ಲ ಯೋಜನೆಗಳು ನಿಮ್ಮ ಮುಖಾಂತರ ಗೊತ್ತಾಗ್ತವೆ, ಆಗ ಅವರು ಅವನ್ನೆಲ್ಲ ಯೋಜನೆಗಳನ್ನ ಪಡ್ಕೊಂಡು ಅವ್ರು ಎಲ್ಲೋ ಒಂದ್ ಕಡೆ ಆರ್ಥಿಕವಾಗಿ ಮೇಲ್ ಬರಬಹುದು ಅಂತ ಹೇಳ್ತೀರಾ?
0: ಹಾ ಸರ್, ಬರಬಹುದು, ಬರ್ಲಿ ಅನ್ನೋದೇ ಉದ್ದೇಶ ಸರ್. ಸಾಕಷ್ಟು ನಮಗೆ ಗೊತ್ತಿರೋ ಅಂತ ಮಾಹಿತಿ ಸಂಘಗಳಲ್ಲಿ ಭೇಟಿ ಕೊಟ್ಟು ಹೇಳ್ತೀವಿ ಸರ್. ಪ್ರತಿಯೊಬ್ರು ಈಗ ಸಂಘದಲ್ಲಿ ನಮ್ದು ಸಭೆ ಇರುತ್ತಲ್ಲ ಸರ್, ನಾವು ಮನೆ ಮನೆ ಭೇಟಿ ಕೊಟ್ಟು ನಮಗೆ ಬಂದ್ರೆ ಅದು ಯೋಜನೆ ಬಗ್ಗೆ ನಾವು ಮಾಹಿತಿ ತಿಳಿಸ್ತಾ ಇರ್ತೀವಿ ಸರ್ ಅವರಿಗೆ. ಬರ್ಲಿ, ಬಂದು ನಮ್ಮ ಯೋಜನೆ ಬಗ್ಗೆ ಅದ್ರ ಉಪಯೋಗ ಬಗ್ಗೆ ತಿಳ್ಕೊಳ್ಳಿ ಅನ್ನೋದೇ ನನ್ನ ಆಸೆ ಸರ್.
1: ಒಳ್ಳೇದು ಶ್ರುತಿ ಅವರೇ, ಇಲ್ಲ ತನಕ ಈ ಒಂದು ಸ್ತ್ರೀ ಶಕ್ತಿ ಸಂಘಗಳ ರಚನೆ ಮತ್ತು ಅವುಗಳ ಒಂದು ಕಾರ್ಯಚಟುವಟಿಕೆಗಳು ಯಾವ ರೀತಿ ಇದ್ದಾವೆ ಅನ್ನುವಂತ ನಿಟ್ಟಿನಲ್ಲಿ ಒಬ್ಬ ಸ್ಥಳೀಯ ಸಂಪನ್ಮೂಲ ವ್ಯಕ್ತಿಯಾಗಿ ಸಾಕಷ್ಟು ಮಾಹಿತಿಯನ್ನು ಇವತ್ತು ತಿಳಿಸಿಕೊಟ್ಟಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು, ನಮಸ್ಕಾರ.
0: ಥ್ಯಾಂಕ್ ಯು ಸರ್, ಧನ್ಯವಾದ.
2: ಇದುವರೆಗೂ ಇಂದಿನ ವನಿತಾ ವಿಹಾರ ಮಹಿಳೆಯರಿಗಾಗಿ ಕಾರ್ಯಕ್ರಮದಲ್ಲಿ ಸ್ತ್ರೀ ಶಕ್ತಿ ಸ್ವಸಹಾಯ ಸಂಘದ ಸಂಪನ್ಮೂಲ ವ್ಯಕ್ತಿಯಾಗಿ ಸಂಘದ ರಚನೆ, ಕಾರ್ಯಚಟುವಟಿಕೆ, ನಿರ್ವಹಣೆ ಹಾಗೂ ಸಂಘದಿಂದ ಒದಗುವ ಸೌಲಭ್ಯಗಳ ಕುರಿತು ಮಾಹಿತಿ ನೀಡಿದವರು ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಲಕ್ಕಶೆಟ್ಟಿಹಳ್ಳಿಯ ಎನ್ ಶ್ರುತಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಯುಎಂ ಮರುಳಸಿದ್ದೇಶ್, ಸಂಕಲನ ಅನುಶ್ರೀ ಸಿ ಕಾಲುವೆಹಳ್ಳಿ. ಈ ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರ.

ಹಾರ್ಟ್ಫಿಷರ್ ಗೆ ಬಂದಾಗ ಎಕ್ಸ್ಪೀರಿಯನ್ಸ್ ಮೇಕ್ಸ್ ಆಲ್ ದಿ ಡಿಫರೆನ್ಸ್. 25 years ಲೆಗಸಿಯೊಂದಿಗೆ ನಾರಾಯಣ ಹೆಲ್ತ್ ಸಿಟಿ ಎಕ್ಸ್ಪರ್ಟ್ ಅಡಲ್ಟ್ ಅಂಡ್ ಪಿಡಿಯಾಟ್ರಿಕ್ ಕಾರ್ಡಿಯಾಕ್ ಸ್ಪೆಷಲಿಸ್ಟ್ ಅನ್ನು ಜೊತೆಗೆ ತಂದಿದೆ. ಅಡ್ವಾನ್ಸ್ ಟೆಕ್ನಾಲಜಿ ಮತ್ತು ಪ್ರೂವನ್ ಔಟ್ಕಮ್ಸ್ ಪ್ರಿವೆಂಟಿವ್ ಹಾರ್ಟ್ ಚೆಕ್ಅಪ್ಸ್ ನಿಂದ ಮೋಸ್ಟ್ ಕಾಂಪ್ಲೆಕ್ಸ್ ಕಾರ್ಡಿಯಾಕ್ ಕಂಡೀಷನ್ಸ್ ವರೆಗೆ ಯಾವುದೇ ಇರಲಿ ಪ್ರತಿ ಹಾರ್ಟ್ ಅನ್ನು ನೋಡಿಕೊಳ್ಳುತ್ತೇವೆ. ನಾರಾಯಣ ಹೆಲ್ತ್ ಸಿಟಿ ಬೆಂಗಳೂರು. ಕಾಲ್ 1800 309 0309. ಟೇಕ್ ಕೇರ್.

0: ನಿಮ್ಮಗಳ ಪರಿಚಯ ಮಾಡಿಕೊಳ್ಳೋಣ. 6:30 ಟೀ ಟೈಮ್ ಚಿತ್ರಗೀತೆಗಳನ್ನು ಕೇಳುತ್ತೀರಿ. 6:30 ವಿಜ್ಞಾನದ ಮುನ್ನಡೆ. 6:51 ಕೃಷಿ ರಂಗದಲ್ಲಿ ಮೊದಲಿಗೆ ಕೃಷಿ ಮಾಹಿತಿ, ನಂತರ ಮುಧೋಳು ತಾಲೂಕಿನ ದಾದನಟ್ಟಿಯ ಎಂಆರ್ ಮುದುಕವಿ ಮತ್ತು ಸಂಗಡಿಗರಿಂದ ಶ್ರೀಕೃಷ್ಣ ಪಾರಿಜಾತದಲ್ಲಿ ನಾರದ ಕೃಷ್ಣ ಸತ್ಯಭಾಮ ಸನ್ನಿವೇಶ ಕೇಳುತ್ತೀರಿ. 7:45 ಸಮಾಚಾರ ದರ್ಶನ. 8:00 ಕನ್ನಡ ಚಿತ್ರಗೀತೆಗಳು. 8:30 ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪುಷ್ಪಹಾರ್. ಸ್ವರ ಸೌರಭ. 9:30 ಯುವವಾಣಿ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಸ್ವಚ್ಛಗೃಹ ಡ್ರಾಮಾ ಕಂಪನಿ ಯುವ ಸದಸ್ಯರಿಂದ ಪ್ಲಾಸ್ಟಿಕ್ ಅಸುರ ದ ವಾರ್ ವಿದಿನ್ ಅಸ್ ಕೇಳುತ್ತೀರಿ. 10:00 ರಾಷ್ಟೀಯ ಸಂಗೀತ ಕಾರ್ಯಕ್ರಮದಲ್ಲಿ ರಾಜಕುಮಾರ್ ಮುಜುಮ್ದಾರ್ ಅವರ ಸಂತೂರ್ ವಾದನ. ಇವಿಷ್ಟು ಇಂದು ಸಂಜೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳು. ಆಕಾಶವಾಣಿ ಧಾರವಾಡ.
1: ಅಭಿಮಾನಿ ಶ್ರೋತೃಗಳೇ, ಸುಸ್ವರ ನಿಧಿಯ ಮಾಹಿತಿ ಶರಧಿಯ ಸಾಂಸ್ಕೃತಿಕ ರಾಯಭಾರಿ ಈ ನಿಮ್ಮ ಆಕಾಶವಾಣಿ.
2: ಅಧಿಕೃತ ಮಾಹಿತಿ, ಅಪರೂಪದ ಸಾಂಸ್ಕೃತಿಕ ಅಭಿವ್ಯಕ್ತಿ, ಇವುಗಳೊಂದಿಗೆ ದೇಶಾದ್ಯಂತ ಉಲಿಯುವ ಈ ಆಕಾಶವಾಣಿಗೀಗ 90ರ ಸಂಭ್ರಮ.
1: ಈ ಸಂಭ್ರಮಕ್ಕಾಗಿ ಆಯೋಜಿಸಿರುವ ಶಾಸ್ತ್ರೀಯ ಸಂಗೀತದ ಕಾರ್ಯಕ್ರಮ ಸಂಧ್ಯಾ ಸುಧೆ
2: ಇದೇ 11 ಧಾರವಾಡದ ಕರ್ನಾಟಕ ಕುಲಪುರೋಹಿತ ಆಲೂರು ವೆಂಕಟರಾವ್ ಭವನದಲ್ಲಿ, ಸಮಯ 6:00.
1: ಆಕಾಶವಾಣಿ 90ರ ಸಂಭ್ರಮದ ಸಂಧ್ಯಾ ಸುಧೆ ಕಾರ್ಯಕ್ರಮದಲ್ಲಿ ಯುವ ಗಾಯಕ ರಘುನಂದನ್ ಭಟ್ ಅವರ ಗಾಯನ,
2: ಯುವ ಕೊಳಲು ವಾದಕಿ ಕೃತಿಕಾ ಜಂಗಿನ್ಮಠ್ ಅವರಿಂದ ಕೊಳಲು ವಾದನ,
1: ಸಹವಾದ್ಯಗಾರರಾಗಿ ಅಶ್ವಿನ್ ವಾಲಾವಲ್ಕರ್, ಶರಣಕುಮಾರ್ ಗುತ್ತರ್ಗಿ ಹಾಗೂ ರಘುನಂದನ್ ಗೋಪಾಲ್ ಹೂಗಾರ್. ಮಧುರ ನಾದದ ಆನಂದ ಒದಗಿಸುವ ಈ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಆದರದ ಆಮಂತ್ರಣ.
2: ಇದೇ 11
1: ಸೋಮವಾರ
2: ಸಂಜೆ 6:00 ಧಾರವಾಡದ ಆಲೂರು ವೆಂಕಟರಾವ್ ಸಭಾಂಗಣದಲ್ಲಿ ಆಕಾಶವಾಣಿ 90 ಸಂಭ್ರಮದ
1: ಸಂಧ್ಯಾ ಸುಧೆ
2: ಕಾರ್ಯಕ್ರಮಕ್ಕೆ ಬನ್ನಿ,
1: ಅಪರೂಪದ ಸಂಗೀತವನ್ನು ಆಸ್ವಾದಿಸಿ. ಸಂಧ್ಯಾ ಸುಧೆ. ಹಸಿರೇ ಉಸಿರು, ಉಸಿರೇ ಬದುಕು. ಉಸಿರೆಲ್ಲ ಹಸಿರಾದಾಗ
3: ಉಸಿರಾಗುವೆ
1: ಎಂದು ಪಣ ತೊಡೋಣ ಹಸಿರು ಕ್ರಾಂತಿಗೆ,
3: ಹಸಿರಾಗುವೆ
1: ಎಂದು ವರ ನೀಡುತ್ತಾಳೆ ಭೂಮಾತೆ. ವೃಕ್ಷ ಲಕ್ಷವಾಗಲಿ, ಸಸ್ಯ ಸಂಕುಲ ಸಾವಿರವಾಗಲಿ, ಬದುಕೊಂದು ಬೆಳಕಾಗಲಿ.
3: ಮನುಕುಲ ಉಳಿಸುವ ಹಸಿರಿನ ಪರಿಸರ ಪೂಜಿಸು ನಿರಂತರ.
1: ದಯವಿಟ್ಟು ಮನೆಗೊಂದು ಸಸಿ ನೆಡಿ.
0: ಇನ್ನು ಮುಂದೆ 12:35 ಆರೋಗ್ಯ ಕಾರ್ಯಕ್ರಮ, 1:00 ಪ್ರಗತಿಪಥ, 1:10 ಕನ್ನಡದಲ್ಲಿ ವಾರ್ತೆ ಕೇಳುತ್ತೀರಿ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.
4: ಇಂದಿನ ಕಾರ್ಯಕ್ರಮದಲ್ಲಿ ಗರ್ಭಕಂಠದ ಕ್ಯಾನ್ಸರ್ ತಡೆಗಟ್ಟಲು ಬಳಸುವ HPV ಲಸಿಕೆಯ ಕುರಿತು ಉತ್ತರ ಕನ್ನಡ ಜಿಲ್ಲಾ ಆರೋಗ್ಯ ಇಲಾಖೆಯ RCH ಅಧಿಕಾರಿ ಡಾಕ್ಟರ್ ನಟರಾಜ್ ಅವರೊಂದಿಗೆ ಸಂದರ್ಶನ ಹಾಗೂ ಬೇಸಿಗೆಯಲ್ಲಿ ಎದುರಾಗುವ ಆರೋಗ್ಯ ಸಮಸ್ಯೆಗಳು ಮತ್ತು ಆಯುರ್ವೇದ ಪರಿಹಾರಗಳ ಕುರಿತು ಆಯುರ್ವೇದ ತಜ್ಞ ಡಾಕ್ಟರ್ ಕೇಶವರಾಜ್ ಅವರೊಂದಿಗೆ ಸಂದರ್ಶನ. ಹಾಗಾದರೆ ಬನ್ನಿ ಮೊದಲಿಗೆ ಗರ್ಭಕಂಠದ ಕ್ಯಾನ್ಸರ್ ತಡೆಗಟ್ಟಲು ಬಳಸುವ HPV ಲಸಿಕೆಯ ಕುರಿತು ಉತ್ತರ ಕನ್ನಡ ಜಿಲ್ಲಾ ಆರೋಗ್ಯ ಇಲಾಖೆಯ RCH ಅಧಿಕಾರಿ ಡಾಕ್ಟರ್ ನಟರಾಜ್ ಅವರೊಂದಿಗೆ ಸಂದರ್ಶನ.
5: ಡಾಕ್ಟರ್ ನಟರಾಜ್ ಅವರೇ ನಮಸ್ಕಾರ.
6: ಸರ್ ನಮಸ್ತೆ ಸರ್.
5: ಇತ್ತೀಚಿನ ವರ್ಷಗಳಲ್ಲಿ ವಿಶೇಷವಾಗಿ ಮಹಿಳೆಯರಲ್ಲಿ ಕಂಡುಬರುವಂತಹ ಗರ್ಭಕಂಠದ ಕ್ಯಾನ್ಸರ್ ಹಾಗಂದ್ರೆ ಏನು, ಹಾಗೂ ಇದರ ಒಂದು ಮಹತ್ವ ಏನು, ಹಾಗೂ ನಮ್ಮ ಜಿಲ್ಲೆಯಲ್ಲಿ, ರಾಜ್ಯದಲ್ಲಿ ಹಾಗೂ

0: ದೇಶದಲ್ಲಿ ಪರಿಸ್ಥಿತಿ ಹೇಗಿದೆ ಹಾಗೂ ಇದರ ವಿರುದ್ಧ ಹೋರಾಡುವುದಕ್ಕಾಗಿ ಒಂದು ರೀತಿಯ ಲಸಿಕಾ ಅಭಿಯಾನವನ್ನು ಕೂಡ ಆಯೋಜಿಸಲಾಗ್ತಾ ಇದೆ ಅಂತ ಕೇಳಿದೀವಿ. ಮೊದಲಿನ ಪ್ರಶ್ನೆ ಅಂತಂದ್ರೆ ಈ ಗರ್ಭಕಂಠದ ಕ್ಯಾನ್ಸರ್ ಅಂದ್ರೆ ಏನು ಹಾಗೂ ಅದರ ಒಂದು ಮಹತ್ವ ಏನು?
1: ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ನಟರಾಜ್ ಅಂತ, RCHO ಅಧಿಕಾರಿ, ಆರೋಗ್ಯ ಇಲಾಖೆ, ಉತ್ತರ ಕನ್ನಡ ಜಿಲ್ಲೆ. ಮುಖ್ಯವಾಗಿ ಇವತ್ತು ನಾವು HPV ವ್ಯಾಕ್ಸಿನ್ ಬಗ್ಗೆ ಮಾತಾಡ್ತಾ ಇದೀವಿ. ಅದು ಪೂರ್ವವಾಗಿ CA ಸರ್ವಿಸ್, ಕಾರ್ಸಿನೋಮ ಸರ್ವಿಕ್ಸ್ ಅಂತ ಅಂತೀವಿ ಕನ್ನಡದಲ್ಲಿ. ಗರ್ಭಕಂಠ ಕ್ಯಾನ್ಸರ್ ಅದ್ರ ಯಾವ ತರ ಬರುತ್ತೆ ಅನ್ನೋ ತಿಳ್ಕೊಳೋದು ನಮ್ಮ ಮಹತ್ವ ಇರುತ್ತೆ. ಇದು HPV ವೈರಸ್ ಇಂದ ಬರುವಂತ ಒಂದು ಇನ್ಫೆಕ್ಷನ್. ರಿಪೀಟ್ ಆಗಿ ಸೆಕ್ಸುವಲ್ ಟ್ರ್ಯಾಕ್ ಏನಿದೆ, ರಿಪ್ರೊಡಕ್ಟಿವ್ ಟ್ರ್ಯಾಕ್ ಅಲ್ಲಿ ರಿಪೀಟ್ ಆಗಿ ಇನ್ಫೆಕ್ಷನ್ಸ್ ಆದಾಗ ಬರುವಂತ ಒಂದು ಇನ್ಫೆಕ್ಷನ್. ರಿಪೀಟ್ ಆಗಿ HPV ವೈರಸ್ ಇಂದ ಇನ್ಫೆಕ್ಷನ್ಸ್ ಆಗ್ತಾ ಇದ್ದಾಗ ಅದು ಮುಂದಿನ ದಿನಗಳಲ್ಲಿ CA ಸರ್ವಿಕ್ಸ್ ಆಗಿ ಬದಲಾವಣೆ ಆಗುವಂತ ಸಾಧ್ಯತೆ ಇದೆ. ಯಾವುದೇ ಒಂದು ವೈರಲ್ ಇನ್ಫೆಕ್ಷನ್ ಫಸ್ಟ್ ಗೆ ಎಸಿಮ್ಟಮ್ಯಾಟಿಕ್ ಇರುತ್ತೆ, ಫಸ್ಟ್ ಗೊತ್ತಾಗೋದಿಲ್ಲ ನಮಗೆ ಇನ್ಫೆಕ್ಷನ್ ಇರೋದೇ ಗೊತ್ತಿರೋದಿಲ್ಲ. ಕಾಲಾನಂತರದಲ್ಲಿ ಇದು ಸೆಕ್ಚುಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ ಇರೋದ್ರಿಂದ ಸೊ ಅಲ್ಲಿ ಸ್ವಲ್ಪ ನೋವು ಬರೋದು ಅಥವಾ ಡಿಸ್ಚಾರ್ಜಸ್ ಆಗೋದು ಅದೆಲ್ಲ ಪ್ರಾರಂಭ ಆಗುತ್ತೆ. ಇದು ಮಹಿಳೆಯರಲ್ಲಿ ಸಾಮಾನ್ಯವಾಗಿ ಕಂಡು ಬರುವಂತ ಒಂದು ಇನ್ಫೆಕ್ಷನ್ಸ್, ಅದೇ ತರ ಗಂಡು ಮಕ್ಕಳಲ್ಲೂ ಕಂಡು ಬರುತ್ತೆ. ಹೆಣ್ಮಕ್ಳ ಬಗ್ಗೆನೇ ಹೆಚ್ಚು ಯಾಕೆ ಮಾತಾಡ್ತಿದ್ವಿ ಅಂದ್ರೆ, ಕಾರ್ಸಿನೋಮ ಸರ್ವಿಕ್ಸ್ ಜಗತ್ತಿನಾದ್ಯಂತ ಇರುವಂತ ಅಂಕಿಸಂಖ್ಯೆಗಳ ಪ್ರಕಾರ 4ನೇ ಅತಿ ಪ್ರಮುಖ ಕ್ಯಾನ್ಸರ್ ಆಗಿರುತ್ತೆ ಮಹಿಳೆಯರಲ್ಲಿ. ನಾವು 1, 2, 3, 4 ಅಂತ ಮಾಡಿದಾಗ ರ್ಯಾಂಕಿಂಗ್, 4ನೇ ಕಾಮನೆಸ್ಟ್ ಕ್ಯಾನ್ಸರ್ ಅಮಾಂಗ್ ವುಮೆನ್ಸ್ ಇನ್ ದ ಜಗತ್ತಿನಲ್ಲಿ. ಅದೇನೇ ನಾವು ಇಂಡಿಯಾಕ್ಕೆ ಬಂದು ಹೋಲಿಸಿದಾಗ ಅದು ಸೆಕೆಂಡ್ ಮೋಸ್ಟ್, ಅಂದ್ರೆ 2ನೇ ಸ್ಥಾನ ಇದೆ. ನಮ್ಗೇನು ಮಹಿಳೆಯರಲ್ಲಿ ಬರುವಂತ ಎಲ್ಲಾ ಕ್ಯಾನ್ಸರ್ಸ್ನ ನಾವು 1, 2, 3, 4 ಅಂತ ಮಾಡಿದಾಗ ಇದು 2ನೇ ಸ್ಥಾನದಲ್ಲಿ ಇದೆ. ಮೊದಲ ಸ್ಥಾನ ಬ್ರೆಸ್ಟ್ ಕ್ಯಾನ್ಸರ್ಸ್ ಅಲ್ಲಿ ಬರುತ್ತೆ. ಅಂಕಿಸಂಖ್ಯೆಗಳ ಪ್ರಕಾರ ಇದು ನಿಯರ್ಲಿ 11.4% ಇನ್ಸಿಡೆನ್ಸ್ ರೇಟ್ ಅಂತೀವಿ. ಅಂದ್ರೆ 100,000 ಮಹಿಳೆಯರನ್ನ ನಾವು ಕೌಂಟ್ ಮಾಡಿದಾಗ 11.4% ಮಹಿಳೆಯರಲ್ಲಿ ಇದು ಇನ್ಸಿಡೆಂಟ್ ಪ್ರತಿ ವರ್ಷ ಕಂಡು ಬರುವಂತ ಸಾಧ್ಯತೆ ಇದೆ. ಸೊ ಇದಕ್ಕೆ ಬ್ಯೂಟಿಫುಲ್ ಆಗಿ ಹೇಳ್ಬೇಕಂದ್ರೆ, ಯಾವುದೇ ಒಂದು ಕ್ಯಾನ್ಸರ್ ನಾವು ಒಂದು ವ್ಯಾಕ್ಸಿನ್ ನಿಂದ ಪ್ರಿವೆಂಟ್ ಮಾಡಬಹುದು ಅಂದ್ರೆ ಅದು ಏಕೈಕ ನಮ್ಮ CA ಸರ್ವಿಕ್ಸ್ ಅಂತ ಏನಿದೆಯೋ ಅದಕ್ಕೆ ವ್ಯಾಕ್ಸಿನ್ ಮೂಲಕ ಖಂಡಿತವಾಗಿ ಮುಂದಿನ ದಿನದಲ್ಲಿ ಅವರಿಗೆ ಕಾರ್ಸಿನೋಮ ಸರ್ವಿಕ್ಸ್ ಆಗದಂಗೆ ತಡೆಗಟ್ಟುವಂತ ಎಲ್ಲಾ ಸಾಧ್ಯತೆ ಇದೆ. ಈಗಾಗಲೇ HPV ವ್ಯಾಕ್ಸಿನ್ ಬಗ್ಗೆ ಸುಮಾರಷ್ಟು ಕಂಟ್ರಿಗಳಲ್ಲಿ ಸುಮಾರು 2010 ಬಹಳಷ್ಟು ಪ್ರಗತಿ ಕಂಡಿದ್ದಾವೆ. ಸುಮಾರು ನಮಗಿರುವಂತ ಮಾಹಿತಿ ಪ್ರಕಾರ ಮತ್ತು WHO ಕೊಟ್ಟಿರುವಂತಹ ಅಂಕಿ ಸಂಖ್ಯೆಗಳ ಪ್ರಕಾರ ಈಗಾಗಲೇ 160 ಕಂಟ್ರಿಗಳಲ್ಲಿ ಈ ವ್ಯಾಕ್ಸಿನ್ ನ ಕೊಡ್ತಾ ಇದೆ.
0: ಗರ್ಭಕಂಠದ ಕ್ಯಾನ್ಸರ್ ಎನ್ನುವಂತಹದ್ದು ಈ ಚಿಹ್ನೆಗಳ ಬಗ್ಗೆ ನೀವು ಈಗಾಗಲೇ ಹೇಳಿದ್ರಿ, ಯಾವ ಹಂತದಲ್ಲಿ ಬರ್ತದೆ ಮಹಿಳೆಯರಲ್ಲಿ, ಪ್ರಾರಂಭಿಕ ಹಂತಗಳಲ್ಲಿ ಬರ್ತದೆ ಅಥವಾ ಆನಂತರ ಬರುವಂತಹದ್ದು ಹೇಗಿದೆ?
1: ಸರ್, ಇದು HPV ಏನು ಇನ್ಫೆಕ್ಷನ್ಸ್ ಆಗ್ತಾ ಇದೆ, ಅದು ಕಾಮನ್ ಇನ್ಫೆಕ್ಷನ್ಸ್ ಸೆಕ್ಸುವಲಿ ಆಕ್ಟಿವ್ ಇರುವಂತ ಟೈಮ್ ಅಲ್ಲಿ ಬರುವಂತದ್ದು. 14ನೇ ವರ್ಷ ಆದ್ಮೇಲೆ ಸೆಕ್ಸುವಲಿ ಆಕ್ಟಿವ್ ಏಜ್ ಏನಿರುತ್ತೋ ಆ ಟೈಮ್ ಅಲ್ಲಿ ಆಗುವಂತ ಇನ್ಫೆಕ್ಷನ್ಸ್ ಇಂದ ಇದು ಕಾಯಿಲೆ CA ಸರ್ವಿಕ್ಸ್ ಆಗುವಂತ ಸಾಧ್ಯತೆ ಇದೆ. ಪ್ರತಿಯೊಂದು ಇನ್ಫೆಕ್ಷನ್ಸ್ CA ಸರ್ವಿಕ್ಸ್ ಆಗಿ ಕನ್ವರ್ಟ್ ಆಗುವಂತ ಅವಶ್ಯಕತೆ ಏನಿಲ್ಲ. ಕೆಲವರಲ್ಲಿ ಇದು ಕನ್ವರ್ಟ್ ಆಗಿ ಅದು ರಿಪೀಟ್ ಆಗಿ ಇನ್ಫೆಕ್ಷನ್ಸ್ ಆಗ್ತಾ ಇರಬೇಕು, ಆ ಪಾರ್ಟ್ ಅಲ್ಲಿ ರಿಪೀಟ್ ಆಗಿ HPV ವೈರಸ್ ಇಂದ ಇನ್ಫೆಕ್ಷನ್ಸ್ ಆಗ್ತಾ ಇದ್ದಾಗ ಅದಕ್ಕೆ ಮುಂದೆ ಅದು ಪ್ರೀ ಕ್ಯಾನ್ಸರಸ್ ಕಂಡೀಷನ್ ಆಗಿ ಕನ್ವರ್ಟ್ ಆಗಿ ಆಮೇಲೆ ಅದು ನಮಗೆ CA ಸರ್ವಿಕ್ಸ್ ಆಗಿ ಕಂಡು ಬರುತ್ತೆ. ಪ್ರಾರಂಭದಲ್ಲಿ ನಮಗೆ ಇನ್ಫೆಕ್ಷನ್ಸ್ ಇದ್ದಾಗ ಇದು ಗೊತ್ತಾಗೋದಿಲ್ಲ, CA ಸರ್ವಿಸ್ ಆಗುತ್ತೆ. ಯೂಶಲಿ 35 ವರ್ಷ 45 ವರ್ಷ ಹಿಂಗೆ ಈ ತರ ಏಜ್ ಆಗ್ತಾ ಇದ್ದಂಗೆ CA ಸರ್ವಿಸ್ ಆಗಿ ಕನ್ವರ್ಟ್ ಆಗುವಂತ ಸಾಧ್ಯತೆ ಇದೆ.
0: ಅಂದ್ರೆ ಈಗ ಒಂದ್ಸರಿ ಈ ಕಾಯಿಲೆ ಬಂದ್ರೆ ಅದಕ್ಕೆ ಚಿಕಿತ್ಸೆ ಇದೆಯೋ ಅಥವಾ ಪೂರ್ವಭಾವಿಯಾಗಿ ಇದಕ್ಕೆ ಒಂದು ಮುನ್ನೆಚ್ಚರಿಕೆ ಕ್ರಮವಾಗಿ ಈ ಲಸಿಕೆಯನ್ನು ಹಾಕಿಸಬೇಕು ಹೇಗೆ?
1: ಇದು ಎಸಿಮ್ಟಮ್ಯಾಟಿಕ್ ಇರೋದ್ರಿಂದ ಜನರಲ್ಲಿ ಗೊತ್ತಾಗೋದಿಲ್ಲ, ಸೆಲ್ಫ್ ಲಿಮಿಟಿಂಗ್. ಕೆಲವು ಟೈಮ್ ವೈರಲ್ ಇನ್ಫೆಕ್ಷನ್ಸ್ ಅದಕ್ಕೆ ಟ್ರೀಟ್ಮೆಂಟ್ ಸಬ್ಸೈಡ್ ಆಗ್ತವೆ ಸೈನ್ ಸಿಂಪ್ಟಮ್. ರಿಪೀಟ್ ಆಗಿ ಇನ್ಫೆಕ್ಷನ್ಸ್ ಆಗ್ತಾ ಇದ್ದಾಗ ಅದಕ್ಕೆ ತಕ್ಕಂತ ಟ್ರೀಟ್ಮೆಂಟ್ ನ ನಾವು ಕೊಡ್ತಾ ಇರ್ತೀವಿ. ಬಟ್ ನಮಗೆ ಆಕ್ಚುಲಿ ಇದು ಮುಂದಿನ ದಿನಗಳಲ್ಲಿ CA ಸರ್ವಿಕ್ಸ್ ಆಗುತ್ತೆ ಅಂತ ಕಂಡುಹಿಡಿಬೇಕಂದ್ರೆ, ಈಗ ಆಸ್ ಫಾರ್ ದ ಸರ್ಕಾರದ ನಿಯಮಗಳ ಪ್ರಕಾರ ಯಾವುದೇ ಒಂದು ಮಹಿಳೆ 35 ವರ್ಷ ಅಥವಾ 45 ಎರಡು ಟೈಮ್ ಅಲ್ಲಿ ನಾವು ಆ ಒಂದು ಟೆಸ್ಟ್ ಮಾಡ್ತೀವಿ, ಪ್ಯಾಪ್ ಸ್ಮಿಯರ್ ಅಂತೇಳಿ. ಸೊ ಪ್ಯಾಪ್ ಸ್ಮಿಯರ್ ನಾವು ಟೆಸ್ಟ್ ಮಾಡೋದ್ರಿಂದ ನಮ್ಗೆ ಗೊತ್ತಾಗುತ್ತೆ ಇವರಿಗೆ ಕ್ಯಾನ್ಸರ್ ಬಂದಿರಬಹುದ ಅಥವಾ ಬರುವ ಸಾಧ್ಯತೆ ಇದೆ ಅನ್ನೋದನ್ನ ನಾವು ಚೆಕ್ ಮಾಡಿ ನೋಡ್ತೀವಿ. ಆ 35 ವರ್ಷ ಅಥವಾ 45 ಎರಡು ಸಲ ನಾವು ಮಾಡ್ಬೇಕಂತೇಳಿ ಗೈಡ್ಲೈನ್ಸ್ ಅಲ್ಲಿ ಇದೆ. ಎರಡನೇದು ಈಗ ಪ್ರಿವೆನ್ಷನ್ ಬಗ್ಗೆ ಕೇಳೋದ್ರಿಂದ, ಇದು ಸೆಕ್ಚುಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ ಇರೋದ್ರಿಂದ ಸೊ ಈ ಎಚ್ ಐ ವಿ ಯಾವ ತರ ನಾವು ಪ್ರಿಕಾಷನ್ಸ್ ತಾಂತಾ ಇದ್ದೇವೆ, ಎಚ್ ಐ ವಿ ಬರದಂಗೆ ನಾವೇನ್ ತಡೆಗಟ್ತಾ ಇದ್ದೇವೆ, ಎಲ್ಲವೂ ಅಸುರಕ್ಷಿತ ಲೈಂಗಿಕ ಕ್ರಿಯೆಗಳು ಆದಷ್ಟು ಅವಾಯ್ಡ್ ಮಾಡಬೇಕು. ಅದರಿಂದ ನಾವು ಆಪ್ಷನ್ ಏನಂತ ದೂರ ಇದ್ದಷ್ಟು ಈ ಕಾಯಿಲೆಯಿಂದ ನಾವು ರಕ್ಷಣೆ ಪಡೆಯಕ್ಕೆ ಅನುಕೂಲ ಆಗುತ್ತೆ.

0: ಈ HPV ಲಸಿಕಾ ಅಭಿಯಾನದ ಬಗ್ಗೆ?
1: ಸರ್, ಇದು ಈಗಾಗಲೇ ಜಗತ್ತಿನಲ್ಲಿ 160 ಕಂಟ್ರಿಗಳಲ್ಲಿ ವ್ಯಾಕ್ಸಿನ್ಸ್ ಕೊಡ್ತಾ ಇದಾರೆ. ಈಗ ನಮ್ಮ ಇಂಡಿಯಾದಲ್ಲಿ ಪ್ರೈವೇಟ್ ಅಲ್ಲಿ ಇದು ಆಲ್ರೆಡಿ ಮುಂಚೆಯಿಂದನೂ ಇದೆ. ಮಾಹಿತಿ ಪ್ರಕಾರ 2010-11 ಇಂದನು ಈ ವ್ಯಾಕ್ಸಿನ್ಸ್ ನಮ್ಮ ಇಂಡಿಯಾದಲ್ಲಿ ಖಾಸಗಿ ಇದರಲ್ಲಿ ಕೊಡ್ತಾ ಇದ್ರು. ಇದನ್ನ ಮನಗಂಡು WHO ಒಂದು ಗೋಲ್ ಇಟ್ಕೊಂಡಿದ್ದಾರೆ, ಬೈ 2030 ಒಳಗಡೆ ನಾವು ಇದನ್ನ ಎಲಿಮಿನೇಷನ್ ಮಾಡಬೇಕು. CSIRVX ನ ಒಂದು ಪಬ್ಲಿಕ್ ಹೆಲ್ತ್ ಚಾಲೆಂಜ್ ಆಗಬಾರ್ದು, ಜನಗಳಿಗೆ ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶದಿಂದ 2030 ಇದನ್ನ ಎಲಿಮಿನೇಷನ್ ಅಂದ್ರೆ ಕಂಪ್ಲೀಟ್ ರಿಮೂವಲ್ ಅಲ್ಲ, ನೋ ಮೋರ್ ಇಟ್ ಇಸ್ ಎ ಪಬ್ಲಿಕ್ ಹೆಲ್ತ್ ಚಾಲೆಂಜ್ ಆಗಬಾರ್ದು ಅಂದ್ರೆ ಕಮ್ಯುನಿಟಿಯಲ್ಲಿ ಅಂತ ಭಾವಿಸ್ಬಿಟ್ಟು ಇಂಪಾರ್ಟೆಂಟ್ ಅದರಲ್ಲಿ ಮೂರು ಗೋಲ್ಸ್ ಇದಾವೆ. ಅದ್ರ ಒಂದ್ ಗೋಲ್ ಬಂದ್ಬಿಟ್ಟು ವ್ಯಾಕ್ಸಿನೇಷನ್ ಕೊಡ್ಬೇಕು. ನಮ್ಗೇನು ಎಲಿಜಿಬಲ್ ಏಜ್ ಗ್ರೂಪ್ ಹೆಣ್ಮಕ್ಳು ಇದಾರೆ ಅವ್ರಿಗೆ ಮುಂಚಿತವಾಗಿ ಅಂದ್ರೆ ಸೆಕ್ಚುಯಲಿ ಆಕ್ಟಿವ್ ಆಗಕ್ಕೆ ನಾವು ಮುಂಚಿತವಾಗಿನೇ ನಾವು ವ್ಯಾಕ್ಸಿನೇಷನ್ ಕೊಟ್ಟಾಗ ಇದು ಪ್ರೊಟೆಕ್ಷನ್ ಸಿಗುವಂತ ಸಾಧ್ಯತೆ ಇದೆ. ಆ ಪಾಲಿಸಿನ ಅಡಾಪ್ಟ್ ಮಾಡ್ಕೊಂಡು ನಮ್ಮ ಭಾರತ ಸರ್ಕಾರ ಮತ್ತೆ ನಮ್ಮ ರಾಜ್ಯ ಸರ್ಕಾರಗಳು ಈ ಬಗ್ಗೆ ಹೆಚ್ಚಿನ ಮುತುವರ್ಜಿ ವಹಿಸಿಬಿಟ್ಟು 2026 ಈ ಬಿಗಿನಿಂಗ್ ಅಲ್ಲಿ ನಮಗೆ ರಾಜ್ಯ ಮಟ್ಟದಿಂದ ಟ್ರೈನಿಂಗ್ ಕೊಟ್ಟಿದ್ದಾರೆ. ನಾವು ಜಿಲ್ಲಾ ಮಟ್ಟದಲ್ಲಿ ಎಲ್ಲ ನಮ್ಮ ಆರೋಗ್ಯ ಸಿಬ್ಬಂದಿಯವರಿಗೆ HPV ವ್ಯಾಕ್ಸಿನೇಷನ್ ಬಗ್ಗೆ ಟ್ರೈನಿಂಗ್ ಕೊಟ್ಟಿದ್ದೀವಿ. ಅದಕ್ಕೆ ತಕ್ಕಂತೆ ಈಗ ನಾವು 3 ಕ್ಯಾಂಪೇನ್ ಮಾಡ್ಬೇಕಂತ ಹೇಳಿದ್ದಾರೆ. ಅದು ಪೂರ್ವವಾಗಿ ಆಕ್ಚುಲಿ ಶೆಡ್ಯೂಲ್ಡ್ ಡೋಸ್ ಇರೋದು, ಇದು ಅಂದ್ರೆ ಶೆಡ್ಯೂಲ್ಡ್ ಏಜ್ ಗ್ರೂಪ್ 9-14 ವಯಸ್ಸಿನ ಹೆಣ್ಮಕ್ಳಿಗೆ ಇದನ್ನ ಕೊಡಬೇಕಾಗುತ್ತೆ. ಅದು ಮುಂದಿನ ದಿನಗಳಲ್ಲಿ ಅದನ್ನ ಇಂಪ್ಲಿಮೆಂಟ್ ಮಾಡಕ್ಕೆ ಎಲ್ಲ ಪೂರ್ವ ಸಿದ್ಧತೆ ನಡೀತಾ ಇದೆ. ಇಮಿಡಿಯೇಟ್ ಆಗಿ ಇದಕ್ಕೆ 3 ಕ್ಯಾಂಪೇನ್ ಅವಧಿಯಲ್ಲಿ 14-15 ಏನು ಹೆಣ್ಮಕ್ಳು ನಮ್ಮಲ್ಲಿ ಇದ್ದಾರೋ ಅವರಿಗೆ ವ್ಯಾಕ್ಸಿನೇಷನ್ ಕೊಡಕ್ಕೆ ಸರ್ಕಾರದ ಮಾರ್ಗಸೂಚಿಗಳಿದಾವೆ. ಅದರ ಪ್ರಕಾರ ನಮ್ಮ ಜಿಲ್ಲೆಯಲ್ಲೂ ನಾವು ಸಿದ್ಧ ಮಾಡಿಕೊಂಡು ಅದೇ ಪ್ರಕಾರ ಆಕ್ಷನ್ ಪ್ಲಾನ್ ಮಾಡಿ ಪ್ರತಿಯೊಂದು ಆರೋಗ್ಯ ಸಂಸ್ಥೆಗಳಲ್ಲಿ ಈ ವ್ಯಾಕ್ಸಿನ್ ಅವೈಲೇಬಲ್ ಇದೆ. ಯಾರು ಬೇಕಾದ್ರೂ ಈ ಎಲಿಜಿಬಲ್ ಏನು ಹೆಣ್ಮಕ್ಳು ಹೇಳ್ತೀವಿ 14-15 ಆ ಹೆಣ್ಮಕ್ಳು ಅವರ ಪೇರೆಂಟ್ ಜೊತೆ ನಮ್ಮ ನಿಯರೆಸ್ಟ್ ಸರ್ಕಾರಿ ಆರೋಗ್ಯ ಕೇಂದ್ರಗಳಿಗೆ ಭೇಟಿ ನೀಡಬೇಕು. ಅಲ್ಲಿ ಅವರಿಗೆ ಎಲ್ಲ ವ್ಯವಸ್ಥೆ ಇದೆ. ಇಮ್ಮಿಡಿಯೇಟ್ ಆಗಿ ಕೆಲವೊಂದು ಸಣ್ಣ ಪುಟ್ಟ ಪ್ರೋಟೋಕಾಲ್ಸ್ ಇದೆ, ಅದನ್ನ ಮಾಡಿಬಿಟ್ಟು ನಾವು ವ್ಯಾಕ್ಸಿನೇಷನ್ ಕೊಡಕ್ಕೆ ತಯಾರು ಮಾಡ್ಕೊಂಡಿದ್ದೀವಿ.
0: ಸಾಮಾನ್ಯವಾಗಿ 8-10 ಅವಧಿಯಲ್ಲಿ ಇರುವಂತಹ ಮಕ್ಕಳು ಇರ್ತಾರೆ, ಅವರಿಗೆ ಶಾಲೆಯಲ್ಲಿ ಹೋಗಿ ಇಂತಹ ಒಂದು ಲಸಿಕೆಯನ್ನು ಕೊಡುವಂತಹ ಒಂದು ಅಭಿಯಾನ ಏನಾದರೂ ಮಾಡ್ತಾ ಇದ್ರು, ಅಥವಾ ನೇರವಾಗಿ ವಿದ್ಯಾರ್ಥಿನಿಯರೇ ಅವರೇ ಹೋಗಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಈ ಲಸಿಕೆಯನ್ನು ಪಡಿಬೇಕಾ?
1: ಸರ್, ಈಗ ಸರ್ಕಾರದ ಮಾರ್ಗಸೂಚಿಗಳ ಪ್ರಕಾರ ನಮಗೆ ಈಗ ಇನ್ಸ್ಟ್ರಕ್ಷನ್ಸ್ ಇರೋದು ನಮ್ಮ ಏನು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಅದು ಮತ್ತೆ ಅದ್ರ ಮೇಲ್ಪಟ್ಟ ಲೈಕ್ ಸಮುದಾಯ ಆರೋಗ್ಯ ಕೇಂದ್ರ ಇರುತ್ತೆ, ನಮ್ಮ ತಾಲೂಕು ಮಟ್ಟದ ಆಸ್ಪತ್ರೆ ಇರುತ್ತೆ, ಜಿಲ್ಲಾಸ್ಪತ್ರೆ ಇರುತ್ತೆ, ಮತ್ತೆ ಅರ್ಬನ್ ನಲ್ಲಿ ನಮ್ಮ ಅರ್ಬನ್ ಹೆಲ್ತ್ ಸೆಂಟರ್ಸ್ ಇದೆ. ಆ ಹಂತದಿಂದ ಮಾತ್ರ ವ್ಯಾಕ್ಸಿನೇಷನ್ ಕೊಡೋಕೆ ಅನುಮತಿ ಇದೆ. ಹಂಗಾಗ್ಬಿಟ್ಟು ನಾವು ಸ್ಕೂಲ್ಸ್ ಗೆ ಹೋಗ್ತಾ ಇಲ್ಲ. ಸೊ ಇದು ಪೂರ್ವವಾಗಿ ನಾವು ಸ್ಕೂಲ್ಗಳಲ್ಲಿ ಇದ್ರ ಮಾಹಿತಿ ಕೊಟ್ಟಿದೀವಿ. ಆ ಪೇರೆಂಟ್ ಟೀಚರ್ಸ್ ಮೀಟಿಂಗ್ ಅಂತ ಏನಾಗುತ್ತೋ ಅಲ್ಲಿ ನಮ್ಮ ಆರೋಗ್ಯ ಸಿಬ್ಬಂದಿ ಹೋಗಿ ನಮ್ಮ ಈ ಕ್ಯಾನ್ಸರ್ ಬಗ್ಗೆ ಮಾಹಿತಿನ ಕೊಡ್ತಾ ಇದಾರೆ. ಮತ್ತೆ ನಮ್ಮಲ್ಲಿ ಏನು ವ್ಯಾಕ್ಸಿನೇಷನ್ ಯಾವ ಮಾಡ್ತೀವಿ ಅಂತ ಮಾಹಿತಿ ಆಲ್ರೆಡಿ ಕೊಟ್ಟಾಗಿ.
0: ಈ ಲಸಿಕೆ ಕೊಡುವ ವಿಧಾನದ ಬಗ್ಗೆ ಹೇಳಿ, ಇದು ಒಂದೇ ಡೋಸ್ ಕೊಡುವಂತಹದ್ದು ಅಥವಾ 2-3 ಡೋಸ್ ಕೊಡಬೇಕಾಗ್ತದೆ?
1: ಇಂಪಾರ್ಟೆಂಟ್ ಕ್ವಶನ್ ಸರ್. ಈಗ ಏನಾಗಿದೆ, ಖಾಸಗಿಯಲ್ಲಿ 2-3 ಡೋಸ್ ಕೊಡುವಂತ ಉದಾಹರಣೆಗಳು ಸುಮಾರಷ್ಟು ನಡೀತಾ ಇದೆ. ಈಗ WHO ಪ್ರಕಾರ ಸುಮಾರು 83 ಕಂಟ್ರಿಗಳಲ್ಲಿ ಸಿಂಗಲ್ ಡೋಸ್ ಕೊಟ್ಟರೆ ಸಾಕು, ಲೈಫ್ ಲಾಂಗ್ ಅದು ಇಮ್ಯುನಿಟಿ ಸಿಗುತ್ತೆ, ಅದು CSIRVX ಬರದಂಗೆ ತಡೆಯುತ್ತೆ ಅಂತೇಳಿ WHO ರೆಕಾರ್ಡ್ಸ್ ಅಲ್ಲಿ ಹೇಳುತ್ತೆ. 83 ಕಂಟ್ರಿಯಲ್ಲಿ ಸಿಂಗಲ್ ಡೋಸ್ ಪಾಲಿಸಿನ ಅಳವಡಿಸಿಕೊಂಡಿದ್ದಾರೆ. ಪ್ರೈವೇಟ್ ಅಲ್ಲಿ 2-3 ಡೋಸ್ ಕೊಡುವಂತ ಉದಾಹರಣೆ ಇದೆ. ಮತ್ತೆ ಏಜ್ ಗ್ರೂಪ್ ನಮ್ಮ ಸರ್ಕಾರದ ಮಾರ್ಗಸೂಚಿ ಪ್ರಕಾರ ನಾವು 14-15 ಏನ್ ಕೊಡ್ತಾ ಇದೀವಿ, ಮುಂದಿನ ದಿನಗಳಲ್ಲಿ 9-14 ಎಲ್ಲಾ ಮಕ್ಕಳಿಗೆ ಕೊಡಗೆ ಸರ್ಕಾರದ ಮಾರ್ಗಸೂಚಿಗಳು ಬರ್ತವೆ. ಸೊ 14-15 ಹೊತ್ತಿಗೆ ನಾವು ಸಿಂಗಲ್ ಡೋಸ್ ಕೊಡ್ತಾ ಇದೀವಿ. ಸೊ ಒನ್ ಡೋಸ್ ತಗೊಂಡ್ಬಿಟ್ರೆ ಅವರು ಮತ್ತೆ ಮುಂದಿನ ದಿನಗಳು ಯಾವುದೇ ತರದ ಈ ಸ್ಪೆಸಿಫಿಕ್ HPV ರಿಲೇಟೆಡ್ ವ್ಯಾಕ್ಸಿನ್ಸ್ ತಗೊಂಡುಕೊಳ್ಳುವಂತ ಅವಶ್ಯಕತೆ ಇರೋದಿಲ್ಲ.
0: ಲಸಿಕೆಯನ್ನು ತೆಗೆದುಕೊಂಡ ನಂತರ ಏನಾದರೂ ಸೈಡ್ ಎಫೆಕ್ಟ್ಸ್ ಅಥವಾ ಏನಾದ್ರೂ ದುಷ್ಪರಿಣಾಮಗಳು ಕಂಡು ಬರಬಹುದಾ?
1: ಸರ್, ಇದ್ರ ಬಗ್ಗೆ ಆಲ್ರೆಡಿ ನಾನು ಹೇಳ್ದಂಗೆ ಸುಮಾರು 160 ಕಂಟ್ರಿಯಲ್ಲಿ ಇದು ಆಲ್ರೆಡಿ ವ್ಯಾಕ್ಸಿನೇಷನ್ ಆಗ್ತಾ ಇದೆ. ನಮ್ದು ಈ ವರ್ಷದಿಂದ ಆಗ್ತಾ ಇದೆ. ಮಾಹಿತಿ ಮತ್ತೆ ಡಾಟಾದ ಪ್ರಕಾರ 55 ಹೆಣ್ಮಕ್ಳಿಗೆ ಅರೌಂಡ್ ದ ವ್ಯಾಕ್ಸಿನೇಷನ್ ಕೊಟ್ಟಾಗಿದೆ. ಅವೆಲ್ಲವೂ ರಿಪೋರ್ಟ್ಸ್ ಏನ್ ಹೇಳುತ್ತೆ, ಇದರಲ್ಲಿ ಯಾವುದೇ ತರದ ಮೇಜರ್ ಅಡ್ವರ್ಸ್ ರಿಯಾಕ್ಷನ್ಸ್ ಅಂತ ತೀವ್ರ ತರದ ದುಷ್ಪರಿಣಾಮಗಳು ಇದರಲ್ಲಿ ಕಂಡು ಬಂದಿಲ್ಲ. ಯಾವುದೇ ಒಂದು ಇಂಜೆಕ್ಷನ್ ಇರುವಂತ ನೋವಾಗುತ್ತೆ, ಆ ಸೈಟ್ ಅಲ್ಲಿ ಏನು ಇಂಜೆಕ್ಷನ್ ಅಲ್ಲಿ ನೋವಾಗಬಹುದು, ಸ್ವಲ್ಪ ಬಾವ್ ಬರಬಹುದು, ಸ್ವಲ್ಪ ಜ್ವರ ಬರಬಹುದು, ಇಷ್ಟು ಬಿಟ್ರೆ ಯಾವುದೇ ತರದ ಮೇಜರ್ ದುಷ್ಪರಿಣಾಮಗಳು ಕಂಡು ಬಂದಿಲ್ಲ.
0: ಲಸಿಕೆಯನ್ನು ಅಂದ್ರೆ ಸರ್ಕಾರಿ ಇಲಾಖೆ ವತಿಯಿಂದ ನಡೆಯುವಂತಹದ್ದು ಉಚಿತವಾಗಿ ನಡೀತದೆ, ಯಾವುದೇ ಒಂದು ಫೀಸ್ ಅಂತ ಏನು ಇರೋದಿಲ್ಲ.
1: ಸರ್, ಇದರಲ್ಲಿ ಏನಾಗಿದೆ ಅದೊಂದು ಇಂಪಾರ್ಟೆಂಟ್, ಬಿಕಾಸ್ ಸರ್ಕಾರ ಇದ್ರ ಬಗ್ಗೆ ತುಂಬಾ ಕಾಳಜಿ ವಹಿಸು. ಈಗ ಒಂದು ವ್ಯಾಕ್ಸಿನ್ ಗೆ 4,000 ಖರ್ಚಾಗುತ್ತೆ. ಒಂದ್ ಮಗುಗೆ ನಾವು ವ್ಯಾಕ್ಸಿನ್ ಕೊಟ್ರೆ ಆ ವ್ಯಾಕ್ಸಿನ್ ಕಾಸ್ಟ್ 4,000 ಇದೆ. ಅಸ್ ಫಾರ್ ದ ನಮಗೆ ಮಾಹಿತಿ

0: ಬಂದಿರೋ ಪ್ರಕಾರ. ಸೊ ಅಷ್ಟು ವ್ಯಾಕ್ಸಿನ್ ಯಾವುದೇ ರೀತಿಯ ಫೀಸ್ ಇಲ್ದಂಗೆ ನಮ್ಮ ಸರ್ಕಾರಿ ಸಂಸ್ಥೆಗಳಲ್ಲಿ ಉಚಿತವಾಗಿ ಎಲ್ಲಾ ವರ್ಗದ ಜನಗಳಿಗೆ ನಾವು ಕೊಡಕ್ಕೆ ಸಿದ್ಧರ.
1: ಈಗ ಜಿಲ್ಲೆಯಲ್ಲಿ ನಡೆಯುವಂತಹ ಒಂದು ಅಭಿಯಾನದ ಬಗ್ಗೆ ಹೇಳಿ, ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಮತ್ತೆ ಹೋಬಳಿ ಮಟ್ಟದಲ್ಲಿ ಮತ್ತೆ ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿಯೂ ಕೂಡ ಈ ಅಭಿಯಾನ ನಡೀತಿದೆ ಅಂತ ಹೇಳಿದ್ರೆ, ಇದರ ಅನುಷ್ಠಾನ ಹೇಗಾಗ್ತಾ ಇದೆ
0: ಸರ್? ಈಗ ಇದು ಪೂರ್ವಭಾವಿಯಾಗಿ ನಮಗೆ ಬಂದಂತಹ ಮಾರ್ಗಸೂಚಿಗಳನ್ನೆಲ್ಲ ತಗೊಂಡ್ಬಿಟ್ಟು ಮೊನ್ನೆ ಮುಖ್ಯ ಕಾನೂನು ನಿರ್ವಹಣಾಧಿಕಾರಿಗಳ ಅವರ ಅಧ್ಯಕ್ಷತೆಯಲ್ಲಿ ನಮ್ಮ ಎಜುಕೇಶನ್ ಡಿಪಾರ್ಟ್ಮೆಂಟ್ ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟ್ ಜೊತೆ ಒಂದು ಕೋಆರ್ಡಿನೇಷನ್ ಮೀಟಿಂಗ್ ಮಾಡಿದ್ವಿ. ಅಂದ್ರೆ ಅವರು ಮಕ್ಕಳು ಅವರ ಹತ್ರ ಇರೋದ್ರೆ

0: ತಗೊಂಡ್ಬಿಟ್ಟು ಮಾನ್ಯ ಮುಖ್ಯ ಕಾನೂನಾಧಿಕಾರಿಗಳು ಅವರ ಅಧ್ಯಕ್ಷತೆಯಲ್ಲಿ ನಮ್ಮ ಎಜುಕೇಶನ್ ಡಿಪಾರ್ಟ್ಮೆಂಟ್, ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟ್ ಜೊತೆ ಒಂದು ಕೋಆರ್ಡಿನೇಷನ್ ಮೀಟಿಂಗ್ ಮಾಡಿದೀವಿ. ಅಂದ್ರೆ ಅವರು ಮಕ್ಕಳು ಅವ್ರ ಹತ್ರ ಇರೋದ್ರಿಂದ ಸೊ ಅವ್ರ ಕೋಆಪರೇಷನ್ ತುಂಬಾ ಬೇಕಾಗುತ್ತೆ. ಸೊ ನಮಗಿಂತ ಚೆನ್ನಾಗಿ ಅವರು ಅವ್ರ ಕಮ್ಯುನಿಕೇಶನ್ ಮಾಡ್ತಾರೆ, ಅವ್ರ ಮಕ್ಕಳು ಅವರ ಅಂಡರ್ ಇರೋದ್ರಿಂದ ಸೊ ಅದನ್ನ ಒಂದ್ ಹಂತದಲ್ಲಿ ಮಾಡಿದೀವಿ. ಮೊನ್ನೆ ರೀಸೆಂಟ್ ಆಗಿ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಮತ್ತೆ ಇನ್ನೊಂದು ಸಭೆಯನ್ನ ಬೇರೆ ಇತರ ಇಲಾಖೆ ಲೈಕ್ ತಹಸೀಲ್ದಾರ್, ಇಒ, ತಾಲೂಕ್ ಪಂಚಾಯತ್ಗಳು, ಮತ್ತೆ ನಮ್ಮ ಗ್ರಾಮ ಪಂಚಾಯತ್ ರಿಲೇಟೆಡ್, ಮತ್ತೆ ನಮ್ಮ ಅರ್ಬನ್ ಲೋಕಲ್ ಬಾಡೀಸ್ ಅಂತ ಏನಂತೀವಿ ಅವು, ಮತ್ತೆ ಎಜುಕೇಶನ್ ಡಿಪಾರ್ಟ್ಮೆಂಟ್, ಮತ್ತೆ ನಮ್ಮ ಇಲಾಖೆ ಎಲ್ಲ ಸೇರ್ಕೊಂಡ್ಬಿಟ್ಟು ಮತ್ತೊಂದು ಮೀಟಿಂಗ್ ಮಾಡಿದ್ವಿ. ಜನ ಸಮುದಾಯದಲ್ಲಿ ಕೆಲವೊಂದು ತಪ್ಪು ಅಭಿಪ್ರಾಯಗಳು ಆಲ್ರೆಡಿ ಬಂದಿದ್ದಾವೆ, ಅವನ್ನೆಲ್ಲ ಹೋಗಲಾಡಿಸಿ ಇದು ವ್ಯಾಕ್ಸಿನೇಷನ್ ನಮ್ಮ ಜಿಲ್ಲೆಯಲ್ಲಿ ಅರ್ಹ ಎಲ್ಲ ಹೆಣ್ಮಕ್ಳಿಗೆ ಸಿಗೋಕೆ ಎಲ್ಲ ಇಲಾಖೆಗಳು ಕಂಕಣಬದ್ಧವಾಗಿ ಕೆಲಸ ಮಾಡ್ಬೇಕಂತೇಳಿ ಮಾನ್ಯ ಜಿಲ್ಲಾಧಿಕಾರಿಗಳು ನಮಗೆ ಸೂಕ್ತ ಮಾರ್ಗದರ್ಶನ ನೀಡಿದ್ದಾರೆ. ಮಾನ್ಯ ಸಿಒ ಸರ್ ಅದನ್ನ ರೆಗ್ಯುಲರ್ ಆಗಿ ನಾನು ಫಾಲೋ ಮಾಡ್ತೀವಿ ಅಂತಾನು ಸರ್ ಹೇಳಿಯಾಗಿದೆ. ಸೊ ಅದಕ್ಕೋಸ್ಕರ ನಾನು ಎಲ್ಲ ನಮ್ಮ ಏನು ಪೇರೆಂಟ್ಸ್ ಇದಾರೆ, ಎಲಿಜಿಬಲ್ ಮಕ್ಕಳ ಪೇರೆಂಟ್ಸ್ ಇದೆ, ಅವ್ರು ರಿಕ್ವೆಸ್ಟ್ ಮಾಡೋದು ಯಾವುದೇ ತರದ ನೆಗೆಟಿವ್ ನ್ಯೂಸ್ಗೆ ದಯವಿಟ್ಟು ತಲೆ ಕಡಕ್ ಹೋಗ್ಬೇಡಿ. ಅಪಪ್ರಚಾರಗಳಿಗೆ ಯಾವ್ದಕ್ಕೂ ತಾವು ಒಳಗಾಗದೆ ತಮ್ಮ ಹೆಣ್ಮಕ್ಳು ಮುಂದಿನ ದಿನಗಳಲ್ಲಿ ಸಿಎ ಸರ್ವಿಕ್ಸ್ ಕಾಯಿಲೆಯಿಂದ ಬಳದಂಗೆ ನೋಡ್ಕೊಬೇಕಂತೇಳಿ ನಾನು ಈ ಮೂಲಕ ತಮ್ಮೆಲ್ಲರಿಗೂ ಕೇಳ್ಕೊಳ್ತಾ ಇದ್ದೇನೆ.
1: ಒಳ್ಳೇದು ಡಾಕ್ಟರ್ ನಟರಾಜ್ ಅವರೇ, ಈ ಒಂದು ಗರ್ಭಕಂಠದ ಕ್ಯಾನ್ಸರ್ ವಿರುದ್ಧ HPV ಲಸಿಕೆಯನ್ನು ಕೊಡಿಸುವಂತಹ ಒಂದು ಅಭಿಯಾನ ನಡೀತಾ ಇದೆ, ಇದರ ಅನುಷ್ಠಾನ ಹೇಗೆ ನಡೀತಾ ಇದೆ, ಜೊತೆಗೆ ಇದನ್ನ ಕೊಡಿಸುವುದರಿಂದಾಗಿ ಈ ಗರ್ಭಕಂಠದ ಕ್ಯಾನ್ಸರ್ನ ಮುಂದಿನ ದಿವಸಗಳಲ್ಲಿ ಯಾವ ರೀತಿ ಮಹಿಳೆಯರು ಅದನ್ನ ಹತೋಟಿ ಮಾಡಬಹುದು, ನಿರ್ವಹಣೆ ಮಾಡಬಹುದು ಎನ್ನುವುದರ ಬಗ್ಗೆಯೂ ಕೂಡ ಸಾಕಷ್ಟು ವಿಚಾರವನ್ನು ಹಂಚಿಕೊಂಡಿದ್ದೀರಿ. ತುಂಬಾ ಧನ್ಯವಾದಗಳು. ನಮಸ್ಕಾರ
0: ಸರ್. ಅದ್ರ ತಕ್ಕಂತ ಇನ್ನೊಂದು ನಮ್ಮ ಪ್ರೈವೇಟ್ ಡಾಕ್ಟರ್ಸ್ ಅಲ್ಲೂ ನಾವು ಅವೇರ್ನೆಸ್ ಕ್ರಿಯೇಟ್ ಮಾಡಿ ಅವ್ರ ಮೂಲಕನು ಕೆಲವೊಂದು ವಿಡಿಯೋಸ್ ಮಾಡಿ ಜನರಲ್ಲಿ ವಿಶ್ವಾಸ ಮೂಡಿಸುವಂತ ಪ್ರಯತ್ನಗಳನ್ನು ಮಾಡ್ತಾ ಇದ್ದೀವಿ. ಅದೇ ತರ ನಮ್ಮನ್ನ ಜಿಲ್ಲಾಧಿಕಾರಿಗಳು ರೆಕಾರ್ಡಿಂಗ್ ಮಾಡಿಕೊಟ್ಟಿದ್ದಾರೆ, ಪಬ್ಲಿಕ್ ಅಲ್ಲಿ ಒಂದು ರಿಕ್ವೆಸ್ಟ್ ಮಾಡಿದ್ದಾರೆ. ತಮ್ಮ ಎಲ್ಲ ಎಲಿಜಿಬಲ್ ಮಕ್ಕಳು ಇನ್ ಟೈಮ್ಗೆ ಈ ವ್ಯಾಕ್ಸಿನೇಷನ್ ತಗೊಂಡ್ರೆ ಮುಂದಿನ ದಿನದಲ್ಲಿ ನಮ್ಮ ಸುರಕ್ಷಿತ ಸಮಾಜ ಕಟ್ಕೊಳ್ಳೋದಕ್ಕೆ, ಎಸ್ಪೆಷಲಿ ನಮ್ಮ ಹೆಣ್ಮಕ್ಳಲ್ಲಿ ಆಗುವಂತ ತೊಂದರೆಯನ್ನ ಪ್ರಿವೆಂಟ್ ಮಾಡಕ್ಕೆ ತುಂಬಾ ಅನುಕೂಲ ಆಗುತ್ತಂತ ಇನ್ನೊಂದ್ಸಲ ಮತ್ತೆ ರಿಕ್ವೆಸ್ಟ್ ಮಾಡಿ ತಮಗೂ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ಸರ್, ನಾನು ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ.
2: ಒಳ್ಳೇದು, ನಮಸ್ಕಾರ.
3: ಗರ್ಭಗಂಠದ ಕ್ಯಾನ್ಸರ್ ತಡೆಗಟ್ಟಲು ಬಳಸುವ HPV ಲಸಿಕೆಯ ಕುರಿತು ಉತ್ತರ ಕನ್ನಡ ಜಿಲ್ಲಾ ಆರೋಗ್ಯ ಇಲಾಖೆಯ RCH ಅಧಿಕಾರಿ ಡಾಕ್ಟರ್ ನಟರಾಜ್ ಅವರೊಂದಿಗೆ ನಡೆದ ಸಂದರ್ಶನವನ್ನು ಕೇಳಿದ್ರಲ್ಲ. ಈಗ ಬೇಸಿಗೆಯಲ್ಲಿ ಎದುರಾಗುವ ಆರೋಗ್ಯ ಸಮಸ್ಯೆಗಳು ಮತ್ತು ಆಯುರ್ವೇದ ಪರಿಹಾರಗಳ ಕುರಿತು ಆಯುರ್ವೇದ ತಜ್ಞ ಡಾಕ್ಟರ್ ಕೇಶವರಾಜ್ ಅವರೊಂದಿಗೆ ಸಂದರ್ಶನ.
4: ಡಾಕ್ಟರ್ ಕೇಶವರಾಜ್ ಅವರೇ ನಮಸ್ಕಾರ.
5: ನಮಸ್ತೆ ಸರ್.
4: ಬೇರೆ ಕಾಲಗಳಿಗೆ ಹೋಲಿಸಿದಾಗ ಈ ಬೇಸಿಗೆ ಕಾಲ ಎನ್ನುವಂತಹದ್ದು ಜನಸಾಮಾನ್ಯರ ಆರೋಗ್ಯದ ದೃಷ್ಟಿಯಿಂದ ಎಷ್ಟರ ಮಟ್ಟಿಗೆ ಮಹತ್ವವನ್ನು ಪಡ್ಕೊಂಡಿದೆ
5: ನೋಡಿ. ಆಯುರ್ವೇದದಲ್ಲಿ ನಾವಿದನ್ನು ವಸಂತ ಋತು ಅಂತ ಕರಿತೇವೆ. ವಸಂತ ಋತುಗೆ ಆಯುರ್ವೇದದಲ್ಲಿ ಬಹಳ ಒಂದು ಇಂಪಾರ್ಟೆನ್ಸ್ ನಾವು ಕೊಡ್ತೇವೆ. ಈ ವಸಂತ ಋತುವಲ್ಲಿ ನಮ್ಮ ವಾತಾವರಣ ಬಹಳ ಚೆನ್ನಾಗಿರ್ತದೆ, ಹೂಗಳು ಬಿಡುವಂತ ಕಾಲ, ಹಣ್ಣುಗಳು ಆಗುವಂತ ಕಾಲ. ಸೊ ಇದಕ್ಕೆ ಬಹಳ ಮಹತ್ವ ಇರುವಂತ ಕಾಲ. ಆದ್ರೆ ಆಯುರ್ವೇದದಲ್ಲಿ ನಾವು ಏನ್ ಹೇಳ್ತೀವಿ ಅಂತ ಹೇಳಿದ್ರೆ ಶರೀರದ ಎನರ್ಜಿ ಕಡಿಮೆ ಆಗುವಂತ ಕಾಲ ಅಂತ ಕರಿತೇವೆ. ಶರೀರದ ಅಗ್ನಿ ಅಂತ ಹೇಳುವಂಥದ್ದು ಆಹಾರದ ಕರಗಿಸುವಂತ ಶಕ್ತಿ ತುಂಬಾ ಕಡಿಮೆ ಇರ್ತದೆ. ಶರೀರಕ್ಕೆ ಎನರ್ಜಿ ಲಾಸಿಂಗ್ ಟೈಮ್ ಅಂತ ಹೇಳುವಂಥದ್ದು ಈಗಿನ ವಸಂತ ಋತು ಕಾಲದಲ್ಲಿ ಆಗುವಂಥದ್ದು. ಚಳಿಗಾಲದಲ್ಲಿ ಆದಂತಹ ಕಫ ವೃದ್ಧಿ ಅಂತ ಆಯುರ್ವೇದದಲ್ಲಿ ನಾವು ಏನ್ ಹೇಳ್ತೇವೆ, ಇದು ಈಗ ಕಫ ವಿಲಯನ ಆಗಿ ಅಂದ್ರೆ ಸೂರ್ಯನ ಅತಿ ಪ್ರತಾಪವಾದಂತಹ ಬಿಸಿಲಿನ ತಾಪದಿಂದ ಕಫ ವಿಲಯನ ಆಗಿ ಅದರಿಂದಾಗಿ ಶರೀರದಲ್ಲಿ ಕಫದ ದೋಷಗಳು, ಕಫ ವಿಕೃತಿ ಅಂತ ಹೇಳ್ತೇವೆ. ಅಂದ್ರೆ ಶರೀರದಲ್ಲಿ ನಾವು ಹೇಳುವ ಕೆಮ್ಮು ಅದಕ್ಕೆ ಮಾತ್ರ ನಾವು ಕಫ ಅಂತ ಕರೆಯುವಂಥದ್ದಲ್ಲ, ಶರೀರದಲ್ಲಿ ಬೇರೆ ಬೇರೆ ರೀತಿಯಾದಂತಹ ಕಫ ವಿಲಯನಗಳು ಉಂಟಾಗಿ ಇದರಿಂದ ದೋಷಗಳು ಜಾಸ್ತಿಯಾಗಿ ಶರೀರದಲ್ಲಿ ರೋಗ ಉತ್ಪಾದನೆ ಆಗುವಂತದ್ದು ಸಂಭವ ಇರ್ತದೆ. ಅದಕ್ಕೆ ಈ ವಸಂತ ಋತು ಕಾರಣ ಆಗಿರ್ತದೆ. ವಸಂತ ಋತುವಲ್ಲಿ ವಾತಾವರಣದಲ್ಲಿ ಕೂಡ ಬಹಳ ವ್ಯತ್ಯಾಸಗಳಾಗಿರ್ತದೆ. ವಾತಾವರಣದಲ್ಲಿ ಪರಾಗಗಳು ಅತಿಯಾಗಿ ಜಾಸ್ತಿ ಆಗಿರ್ತದೆ, ಧೂಳು ಕಣಗಳು ಜಾಸ್ತಿ ಆಗಿರುತ್ತೆ. ಯಾಕಂದ್ರೆ ಬಿಸಿಲಿನ ತಾಪ ಜಾಸ್ತಿ ಇರ್ತದೆ, ನಮಗೆ ಈ ಅಲರ್ಜಿಗಳು ಕಾಣಿಸಿಕೊಳ್ಳುವಂತದ್ದು ಇದೆಲ್ಲ ನಮಗೆ ಈ ವಸಂತ ಋತುವಲ್ಲಿ ಕಾಣಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ವಸಂತ ಋತು ಅಂತ ಹೇಳುವಂತದ್ದು ವಸಂತ ಋತು ಬಂದಾಗ ಮಾವು ಚಿಗುರಲೇಬೇಕು, ಹೌದು. ಸೊ ಎಲ್ಲ ಚಿಗುರೆಲೆಗಳು ಆಗುವಂತಹ ಸಮಯ, ಹೂ ಹಣ್ಣುಗಳು ಬರುವಂತಹ ಸಮಯ, ಮನುಷ್ಯನು ಅದನ್ನು ಸೇವನೆ ಮಾಡಿದರೆ ಆರೋಗ್ಯವನ್ನು ಕಾಪಾಡಿಕೊಳ್ಳಿಕೊಳ್ಳಿ ಕೂಡ ಸಾಧ್ಯ ಆಗ್ತದೆ. ಉದಾಹರಣೆಗೆ ನಾನು ಹೇಳುವುದು ಚಿಗುರೆಲೆಗಳಿಂದ ಮಾಡಿದಂತಹ ಅಡಿಗೆ ಪದಾರ್ಥಗಳಾಗಿರ್ಬೋದು, ಇದು ಒಳ್ಳೇದು.
4: ಈಗ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಏನೇನು ಸಮಸ್ಯೆಗಳು ಈ ಬೇಸಿಗೆ ಕಾಲದಲ್ಲಿ ಬರ್ತವೆ
5: ನೋಡಿ, ಇದು ಬಹಳ ಒಂದು ಇಂಟ್ರೆಸ್ಟಿಂಗ್. ಯಾಕಂತ ಹೇಳಿದ್ರೆ ಈ ಸೀಸನ್ ಅಲ್ಲಿ ಬಹಳಷ್ಟು ನಮಗೆ ಶರೀರದಲ್ಲಿ ಬೇರೆ ಬೇರೆ ರೀತಿಯಾದ ರೋಗಗಳು ನಮಗೆ ಕಾಣಿಸ್ಲಿಕ್ಕೆ ಸಿಗ್ತದೆ. ನಾನು ಒಂದೊಂದೇ ಆಗಿ ನಿಮಗೆ ವಿಸ್ತಾರವಾಗಿ ಹೇಳ್ತಾ ಹೋಗ್ತೇನೆ. ಒಂದು ಫಸ್ಟ್ ಅಂಡ್ ಫಾರ್ಮೋಸ್ಟ್ ಜ್ವರ. ಈ ಋತುವಲ್ಲಿ ಜ್ವರ ಕಾಣಿಸಿಕೊಳ್ಳುವುದು ಬಹಳ ಸಾಮಾನ್ಯವಾಗಿ ಮಕ್ಕಳಲ್ಲಿ. ಯಾಕೆ ಅಂತ ಹೇಳಿದ್ರೆ ಮಕ್ಕಳು ನೀರು ಕುಡಿತಾರೆ, ಅದೇ ರೀತಿ ಈ ಹಣ್ಣುಗಳ ಕೆಲವೊಂದು ಸೇವನೆ ಮಾಡ್ತಾರೆ.

0: ಸ್ವಲ್ಪ ದೊಡ್ಡ ಮಕ್ಕಳು ಹೊರಗಡೆ ಆಹಾರ ಪದಾರ್ಥವನ್ನು ಸೇವನೆ ಮಾಡ್ತಾರೆ, ಎಣ್ಣೆ ತಿಂಡಿಗಳ ಸೇವನೆ ಮಾಡ್ತಾರೆ, ಇದರಿಂದಾಗಿ ಒಂದು ಇನ್ಫೆಕ್ಷನ್ ಅಂತ ಹೇಳ್ತಾರೆ, ಒಂದು ಜ್ವರ ಕಾಣಿಸಿಕೊಳ್ಳೋದು ನಮಗೆ ಕಾಣಲಿಕ್ಕೆ ಸಿಗ್ತದೆ. ಎರಡನೇದಾಗಿ ಕೆಮ್ಮು. ಈ ಜ್ವರ ಕಾಣಲಿಕ್ಕೆ ಬರುವಂತದ್ದರೊಟ್ಟಿಗೆ ಕೆಮ್ಮು ಅಥವಾ ನಮ್ಮ ಗಂಟಲಿನ ಉರಿಯೂತ ಅಂತ ನಾವು ಹೇಳ್ತೇವೆ, ಅಥವಾ ಟಾನ್ಸಿಲ್ಸ್ ಅಂತ ಹೇಳ್ಬೋದು, ಈ ತರದ ಕಾಮನ್ ಆಗಿ ಕಾಣಿಸುವಂತದ್ದು. ಅದೇ ರೀತಿ ತಲೆಯ ಭಾಗದಲ್ಲಿ ನೋವು ಕಾಣಿಸಿಕೊಳ್ಳುವಂಥದ್ದು. ಇದು ತಲೆನೋವು ಅಂತ ಹೇಳಿದ ಕೂಡಲೇ ನಾವು ಹೆದರುವಂಥದ್ದು ಏನಿಲ್ಲ, ದೊಡ್ಡ ರೋಗೇನಾಗಿರ್ಲಿಕ್ಕಿಲ್ಲ. ಸಿಂಪಲ್ ಆಗಿ ತಲೆಯ ಭಾಗದಲ್ಲಿ ಕಫ ಗಟ್ಟಿಕಟ್ಟುವುದರಿಂದ ನಾವು ಆಯುರ್ವೇದದಲ್ಲಿ ಪ್ರತಿಷಾಯ ನಾಸನಾಹ ಅಂತ ಹೇಳ್ತೇವೆ. ನಿಮ್ಗೆ ಸಾಮಾನ್ಯ ಭಾಷೆಯಲ್ಲಿ ನಾನು ಹೇಳುವುದ್ರೆ ಸೈನಸೈಟಿಸ್ ಅಂತ ಹೇಳುವಂತದ್ದು. ಈ ತಲೆ ಭಾಗದಲ್ಲಿ ನೋವು ಕಾಣಿಸಿಕೊಳ್ಳುವಂಥದ್ದು, ಕಣ್ಣಿನ ಭಾಗದಲ್ಲಿ ನೋವು ಕಾಣಿಸಿಕೊಳ್ಳುವ, ಮೂಗಿನ ಭಾಗದಲ್ಲಿ ಅಂದ್ರೆ ಮೂಗಿನ ಒಂದು ಭಾಗದಲ್ಲಿ ಮುಖದಲ್ಲಿ ನೋವು ಕಾಣಿಸಿಕೊಳ್ಳುವಂತ ನಮಗೆ ಕಾಣಲಿಕ್ಕೆ ಸಿಗ್ತದೆ. ಇದು ಬಹಳ ಸಾಮಾನ್ಯವಾದಂಥದ್ದು. ಅದೇ ರೀತಿ ಕೋಲ್ಡ್, ಶೀತ ನೆಗಡಿ ಕೆಮ್ಮು, ಅದೇ ರೀತಿ ಜ್ವರ, ಇದು ಬಹಳ ಸಾಮಾನ್ಯವಾಗಿ ಕಾಣಿಸಿಕೊಳ್ಳುವಂತಹ ಒಂದು ತೊಂದರೆ ಈ ಬೇಸಿಗೆಗಾಲದಲ್ಲಿ. ಇದಕ್ಕೆ ಪ್ರಮುಖ ಕಾರಣವೂ ಕೂಡ ನೀರು ಹಾಗೂ ಆಹಾರ. ಯಾಕೆಂತ ಹೇಳಿದ್ರೆ ನಾವು ಹೊರಗಡೆ ನೀರು ಕುಡಿತೇವೆ, ನೀರನ್ನು ಶುದ್ಧೀಕರಣ ಮಾಡಿರುವುದಿಲ್ಲ, ಈಗ ಬೇಸಿಗೆಗಾಲದಲ್ಲಿ ನೀರಿನ ಕೊರತೆ ಕಾಣಿಸಿಕೊಳ್ಳುವ ಸಂಭವ ಇರ್ತದೆ. ಅದರಿಂದಾಗಿ ನಾವು ಈಗ ಒಂದು ವೇಳೆ ಬಾವಿಯ ನೀರು ಅಥವಾ ಈ ಟ್ಯಾಪ್ ವಾಟರ್, ಈಗ ನಮಗೆಲ್ಲ ಸಿಗುವಂತ ಟ್ಯಾಪ್ ವಾಟರ್ ಅದರಲ್ಲಿ ಅದು ಎಷ್ಟು ಮಟ್ಟಿಗೆ ಶುದ್ಧೀಕರಣ ಆಗಿದೆ ಅಂತ ಹೇಳೋದು ನಮಗೆ ಗೊತ್ತಿಲ್ಲ. ಸೊ ಶುದ್ಧೀಕರಣ ಆಗದೇ ಇರುವಂತದ್ದಾಗಿರ್ಬೋದು. ಸೊ ಅದಕ್ಕೆ ನಾವೇನ್ ಹೇಳ್ತೇವೆ ಅಂತ ಹೇಳಿದ್ರೆ ನೀರನ್ನು ಬಿಸಿ ಮಾಡಿ ಕುಡಿಯಿರಿ ಅಂತ ಹೇಳುವಂತದ್ದು. ನಾವು
1: ಕುದಿಸಿ ಆರಿಸಿದ
0: ನೀರನ್ನೇ ಕುಡಿಬೇಕು ಅಂತ ಹೇಳುವಂತದ್ದು ನಾವು ಈ ತಿಂಗಳಲ್ಲಿ ಡಾಕ್ಟರ್ಗಳಾಗಿ ನಾವು ಅದನ್ನು ಎಲ್ಲಾ ಪೇಷಂಟ್ ನಾವು ಹೇಳ್ತೇವೆ. ಇನ್ನು ಆಹಾರದಲ್ಲಿ ನೋಡ್ಕೊಂಡ್ರೆ ನಾವು ಕೆಲವೊಂದು ಹಣ್ಣುಗಳು ಸಾಮಾನ್ಯವಾಗಿ ನಾವು ಏನ್ ಮಾಡ್ತೇವೆ ಅಂತ ಹೇಳಿದ್ರೆ ಕಲ್ಲಂಗಡಿ ಹಣ್ಣನ್ನು ನಾವು ಸಾಮಾನ್ಯವಾಗಿ ಸೇವನೆ ಮಾಡ್ತೇವೆ. ನಾನು ನೋಡಿದ ಪ್ರಕಾರ ಬಹಳಷ್ಟು ಮಕ್ಕಳಲ್ಲಿ ಕಲ್ಲಂಗಡಿ ಸೇವನೆ ಮಾಡಿದ್ರೆ, ದ್ರಾಕ್ಷೆ ಗ್ರೇಪ್ಸ್ ಅನ್ನು ಸೇವನೆ ಮಾಡಿದ್ರೆ, ಅದೇ ರೀತಿ ಕುಕ್ಕುಂಬರ್ ನಮ್ಮ ಮುಳು ಸೌತೆಯನ್ನು ಸೇವನೆ ಮಾಡಿದ್ರೆ, ಇದರಿಂದಾಗಿ ಗಂಟಲಿನ ನೋವು ಕಾಣಿಸಿಕೊಳ್ಳುವಂಥದ್ದು ಈ ಸೀಸನಲ್ಲಿ ಇಫೆಕ್ಟ್ ಆಗ್ತದೆ. ಅದೇ ರೀತಿ ನಾವು ಹೇಳ್ಬೋದು, ಈಗ ಮಕ್ಕಳು ಏನ್ ಮಾಡ್ತಾರೆ, ಹೊರಗಡೆ ಆಟ ಆಡ್ತಾರೆ, ತಲೆಯಲ್ಲಿ ಬೆವರು ಉಳಿತದೆ, ಸಿಕ್ಕಾಪಟ್ಟೆ ಬೆವರು ಬಂದು, ಇದರಿಂದಾಗಿ ಕೂಡ ಅವರಿಗೆ ಗಂಟಲಿನ ಉರಿಯೂತ ಬರುವಂತಹ ಸಂಭವಗಳು, ಕಿವಿ ನೋವುಗಳು ಬರುವಂತಹ ಸಂಭವಗಳು ನಮಗೆ ಕಾಣಲಿಕ್ಕೆ ಸಿಗ್ತದೆ. ಇನ್ನೊಂದು ಬಹಳ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಡೈಜೆಸ್ಟಿವ್ ಸಿಸ್ಟಮ್, ಹೊಟ್ಟೆಗೆ ಸಂಬಂಧಪಟ್ಟಂತಹ ತೊಂದರೆಗಳು, ವಾಂತಿ ಆಗಿರ್ಬೋದು, ಭೇದಿ ಆಗಿರ್ಬೋದು, ಅಜೀರ್ಣ ಆಗುವಂತದ್ದು, ಈ ತರದ ನಮಗೆ ಹೊಟ್ಟೆಗೆ ಸಂಬಂಧಪಟ್ಟ ತೊಂದರೆಗಳು ಬಹಳ ಕಾಮನ್ ಆಗಿ ನಮಗೆ ನೋಡ್ಲಿಕ್ಕೆ ಸಿಗ್ತದೆ. ಇನ್ನೊಂದು ಬಹಳ ಇಂಟ್ರೆಸ್ಟಿಂಗ್ ಅಂತ ಹೇಳಿದ್ರೆ ಚರ್ಮಕ್ಕೆ ಸಂಬಂಧಪಟ್ಟಂತಹ ಎಲರ್ಜಿಗಳು, ನಿಮಗೆ ಎಲರ್ಜಿ ಚರ್ಮದಲ್ಲಿ ಆಗಿರ್ಬೋದು, ಅದೇ ರೀತಿ ಬೆಳಿಗ್ಗೆ ಎದ್ದ ತಕ್ಷಣ ಸೀನು ಬರುವಂತದ್ದು, ಕಣ್ಣು ತುರಿಸುವಂತದ್ದು, ಕಿವಿ ತುರಿಸುವಂತದ್ದು, ಗಂಟಲು ತುರಿಸುವಂತದ್ದು, ಇದು ಈ ತುರಿಸುವಿಕೆ ಅಂತ ಹೇಳುವಂತದ್ದು ಏನಿದೆಯಲ್ಲ, ಇದು ಎಲರ್ಜಿಯಿಂದಲೇ ಬರುದು. ಅದು ಈ ಮಾರ್ಚ್ ಏಪ್ರಿಲ್ ಮೇಯಲ್ಲೇ ನಮಗೆ ಅತಿಯಾಗಿ ಜಾಸ್ತಿಯಾಗಿ ಕಾಣಿಸಿಕೊಳ್ಳುವಂತಹ ಸಂಭವ ಇರುತ್ತದೆ. ಇನ್ನೊಂದು ಚರ್ಮಕ್ಕೆ ಸಂಬಂಧಪಟ್ಟ ತೊಂದರೆಗಳನ್ನ ನಾನು ಹೇಳ್ತಾ ಇದ್ದೆ. ಚರ್ಮದಲ್ಲಿ ಗುಳ್ಳೆಗಳು ಕಾಣಿಸಿಕೊಳ್ಳುವಂಥದ್ದು, ಚರ್ಮದ ಉರಿ, ಈ ತರದ್ದು ಕೂಡ ನಮಗೆ ಈ ವಸಂತ ಋತುವಲ್ಲಿ ಬಹಳ ಕಾಮನ್ ಆಗಿ ನಮಗೆ ಕಾಣಲಿಕ್ಕೆ ಸಿಗ್ತದೆ. ನಮಗೆ
1: ಈಗ ಜೀರ್ಣಶಕ್ತಿಗೆ ಸಂಬಂಧಪಟ್ಟ ಹಾಗೆ ನಮ್ಮ ಸಾಮಾನ್ಯವಾದಂತಹ ಒಂದು ಜೀರ್ಣಶಕ್ತಿಯ ಒಂದು ಮತ್ತ ಇರ್ತದಲ್ಲ, ಅದಕ್ಕಿಂತ ಕುಸಿತ ಆಗ್ತವೆ, ಕಡಿಮೆ ಆಗ್ತದೆ ಬೇಸಿಗೆಯಲ್ಲಿ ಅಂತ, ಇದು ನಿಜವಾ?
0: ಹೌದು, ಇದು ಬಹಳ ಇಂಪಾರ್ಟೆಂಟ್. ಯಾಕೆಂತ ಹೇಳಿದ್ರೆ ನೋಡಿ, ಆಯುರ್ವೇದದಲ್ಲಿ ಬಹಳ ಚೆನ್ನಾಗಿ ಹೇಳಿದ್ದಾರೆ, ಶಿಶಿರ ವಸಂತ ಗ್ರೀಷ್ಮ ಋತು ಅಂತ ಹೇಳೋ ಮೂರು ಋತುಗಳಲ್ಲಿ ನಮಗೆ ಅದನ್ನು ಆಹಾರವನ್ನು ಡೈಜೆಸ್ಟ್ ಮಾಡುವ ಶಕ್ತಿಯು ಕಡಿಮೆ ಆಗ್ತದೆ, ಅದೇ ರೀತಿ ಹಸಿವು ಕೂಡ ಕಡಿಮೆ ಕಾಣಿಸಿಕೊಳ್ಳುವಂತಹ ಸಾಧ್ಯತೆಗಳಿರ್ತದೆ. ನೋಡಿ, ಹಸಿವು ಬರೀ ಕಡಿಮೆ ಆಗುವಂತದ್ದಲ್ಲ, ತನ್ನ ಜೀರ್ಣಕ್ರಿಯೆ ಅಥವಾ ಜೀರ್ಣ ಶಕ್ತಿಯೇ ಅವನಿಗೆ ಕಡಿಮೆ ಆಗಿರ್ತದೆ. ಬೆಂಕಿಯೇ ಇರೋದಿಲ್ಲ ಅಂತ ಹೇಳ್ಬೋದು ನಾವು, ಅಂದ್ರೆ ಹೊಟ್ಟೆಯಲ್ಲಿ ಕರಗಿಸುವಂತ ಶಕ್ತಿ ಅವರಿಗೆ ಕಡಿಮೆ ಆಗಿರ್ತದೆ ಈ ಮೂರು ಋತುಗಳಲ್ಲಿ. ನಿಮಗೆ ಸಾಧಾರಣ ನಾನು ಹೇಳಿದ್ರೆ, ಕಳೆದ ಎರಡು ತಿಂಗಳಿಂದ ಶುರುವಾಗಿ ಇನ್ನೊಂದು ಎರಡು ತಿಂಗಳವರೆಗೆ ನಾನು ಹೇಳುವಂತದ್ದು, ಎಲ್ಲರಿಗೂ ಕೂಡ ತನ್ನ ಆಹಾರವನ್ನು ತಿಂದು ಜಗಿದು ಅದನ್ನು ಕರಗಿಸುವಂತ ಶಕ್ತಿ ಏನಿರ್ತದೆ ಅದು ಬಹಳ ಕಡಿಮೆ ಆಗಿರ್ತದೆ. ಅದಕ್ಕೆ ನೋಡಿ, ನೀವು ನೋಡಿರ್ಬೋದು ಎಲ್ಲರಲ್ಲಿ ಕೂಡ, ಜಾಸ್ತಿಯಾಗಿ ನೀರು ಕುಡಿಯುವಂತ ಅನಿಸದೆ, ಊಟ ಮಾಡ್ಲಿಕ್ಕೆ ಆಗೋದಿಲ್ಲ, ಅಥವಾ ನಾವು ಊಟ ಮಾಡಿದ್ದು ಸ್ವಲ್ಪ ಊಟ ಮಾಡಿದ್ರು ಕೂಡ ಸಾಕು ಅಂತ ಹೇಳುವಂತ ಭಾವ ಇರ್ತದೆ.
1: ಹಸಿವೆಗಿಂತ ದಾಹ ಜಾಸ್ತಿ
0: ಇರ್ತದೆ. ಹೌದು,
1: ಈಗ ಆಹಾರದ ಕ್ರಮದಲ್ಲಿಯೂ ಕೂಡ ಸಾಕಷ್ಟು ವ್ಯತ್ಯಾಸಗಳನ್ನ ನಾವು ಮಾಡಬೇಕಾಗ್ತದೆ ಅಂತ ಬೇಸಿಗೆ ಕಾಲದಲ್ಲಿ, ಈ ಬದಲಾವಣೆಗೆ ಒಂದು ಅಗತ್ಯ ಏನು ಮತ್ತು ಹೇಗೆ ಮಾಡಿಕೊಳ್ಳುವಂತಹದ್ದು?
0: ಆಹಾರದಲ್ಲಿ ಬದಲಾವಣೆ ಮಾಡಿಕೊಂಡ್ರೆ ಬಹಳ ಉತ್ತಮವಾದಂತಹ ರಿಸಲ್ಟ್ ನಮಗೆ ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ. ಯಾಕೆಂತ ಹೇಳಿದ್ರೆ, ನಾನು ನನ್ನ ಪೇಷಂಟ್ಗಳಿಗೆ ಎಲ್ಲರಿಗೂ ಹೇಳೋದಿದೆ, ಡಾಕ್ಟರ್ ಹತ್ರ ಹೋಗ್ಬೇಡಿ, ನಿಮ್ಮ ಆಹಾರದಲ್ಲೇ ಋತುಗನುಸಾರವಾಗಿ ಆಹಾರವನ್ನು ಚೇಂಜ್ ಮಾಡಿಕೊಳ್ಳಿ, ಅದರಿಂದಾಗಿ ನಿಮ್ಮ ಆರೋಗ್ಯ ನಮಗೆ ಕಾಪಾಡಿಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಸುಮ್ಮನೆ ಡಾಕ್ಟರ್ ಹತ್ರ ಹೋಗಿ ದುಡ್ಡು ಖರ್ಚು ಮಾಡುವಂತ ಅವಶ್ಯಕತೆ ಇರೋದಿಲ್ಲ. ಸೊ ಏನ್ ಮಾಡಬಹುದು ನಮಗೆ, ಈ ಋತುವಲ್ಲಿ ನಾವು ಆಯುರ್ವೇದದಲ್ಲಿ ಹೇಳ್ತೇವೆ, ತಿಕ್ತ ಕಟು ಕಷಾಯ ದ್ರವ್ಯಗಳನ್ನು ಸೇವನೆ ಮಾಡಬೇಕು ಅಂತ ಹೇಳಿದ್ರೆ, ನಿಮಗೆ ಕಹಿ ಇರುವಂತಹ ಆಹಾರ ಪದಾರ್ಥಗಳು ಅಥವಾ ಸ್ವಲ್ಪ ಈ ನಾವು ತಂಬುಳಿಗಳಂತ ಹೇಳ್ತೇವೆ, ತೆಂಗಿನಕಾಯಿ ಎಲ್ಲ ಹಾಕಿ ಮಾಡಿದಂತಹ ಸ್ವಲ್ಪ ಕಹಿ ಇರುವಂತಹ ಆಹಾರ ಪದಾರ್ಥಗಳಾಗಿರ್ಬೋದು, ಅದೇ ರೀತಿ ಕಷಾಯ ರಸಗಳು ಅಂತ ಹೇಳ್ತೇವೆ, ಕಷಾಯ ರಸ ಅಂತ ಹೇಳಿದ್ರೆ ಪಂಜಂಟ್ ಅಂತ ಹೇಳ್ಬೋದು, ಚೊಗರು ಇರುವಂತಹ ಆಹಾರ ಪದಾರ್ಥಗಳು. ಅಂದ್ರೆ ಯಾಕೆ ಇದನ್ನು ನಾವು ಹೇಳಿದೇವೆ ಅಂತ ಹೇಳಿದ್ರೆ, ಇದೆಲ್ಲವೂ ಬಹಳ ಈಸಿಯಾಗಿ ಡೈಜೆಸ್ಟ್ ಆಗ್ತದೆ, ಬಹಳ ಈಸಿಯಾಗಿ ನಮಗೆ ಕರಗಿಸ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳುವ ಕಾರಣ, ಆಯುರ್ವೇದದಲ್ಲಿ ಇದನ್ನು ಈ ತರದ ರಸಗಳಿರುವಂತದ್ದು, ರಸ ಅಂತ ಹೇಳಿದ್ರೆ ಈ ತರ ರುಚಿ ಇರುವಂತ ಆಹಾರ ಪದಾರ್ಥಗಳನ್ನು ಜಾಸ್ತಿ ಸೇವನೆ ಮಾಡಿ, ಇದರಿಂದಾಗಿ ಏನಾಗ್ತದೆ, ಕಫ ವೃದ್ಧಿ ಆಗೋದಿಲ್ಲ ಅಥವಾ ಕಫಕ್ಕೆ ಸಂಬಂಧಪಟ್ಟ ತೊಂದರೆಗಳು ಬರೋದಿಲ್ಲ, ಅಥವಾ ನಿಮ್ಮ ಹೊಟ್ಟೆಯಲ್ಲಿ ಕರಗಿಸಲಿಕ್ಕೆ ಆಗದೇ ಇರುವಂತಹ ಶಕ್ತಿಯನ್ನು ನಮಗೆ ಸರಿ ಮಾಡಿಕೊಳ್ಳಿಕ್ಕೆ ಆಗ್ತದೆ. ಆದ ಕಾರಣ ಆದಷ್ಟು ವೇಗವಾಗಿ ನಮಗೆ ಏನು ಕರಗಿಸುವಂತಹ ಆಹಾರ ಪದಾರ್ಥಗಳೇನಿದೆ ಅದನ್ನು ಸೇವನೆ ಮಾಡಬೇಕು. ಏನೇನು ಅಂತ ಹೇಳಿದ್ರೆ ನಮಗೆ ಕೆಲವೊಂದು ನಾನು ಉದಾಹರಣೆಗಳನ್ನು ಹೇಳಬಹುದು. ಉದಾಹರಣೆಗೆ ನಮ್ಮ ಹಳ್ಳಿಗಳಲ್ಲಿ ಬಹಳ ಒಂದು ಚೆನ್ನಾಗಿ ಒಂದು ಪದ್ಧತಿ ಇದೆ, ಹಳೆ ಅಕ್ಕಿ ಅಂತ ಹೇಳಿದ್ರೆ ಅವರು ಮುಡಿ ಕಟ್ಟಿ ಅದನ್ನು ಅಟ್ಟದಲ್ಲಿ ಇಟ್ಟಿರ್ತಾರೆ, ಅದರ ಸೇವನೆ ಅಂತ ಹೇಳಿದ್ರೆ ನಾವು ಆಯುರ್ವೇದದಲ್ಲಿ ಹೇಳಿದೆ ಪುರಾಣ

0: ಅಲ್ಲಿ ಅಂತ ಹೇಳ್ತೇವೆ ಅದಕ್ಕೆ ಓಲ್ಡ್ ರೈಸ್ ಅಂತ ಹೇಳಿ. ಈ ಆಹಾರವನ್ನು ಸೇವನೆ ಮಾಡುವಂತದ್ದು, ಬಾರ್ಲಿ, ಬಾರ್ಲಿಯ ನೀರು ಕುಡಿಯುವಂತದ್ದು, ಬಾರ್ಲಿಯ ಗಂಜಿ ಮಾಡಿ ಸೇವನೆ ಮಾಡುವಂತದ್ದು ಬಹಳ ಉತ್ತಮ. ಅದೇ ರೀತಿ ವೀಟ್, ಗೋಧಿ, ಗೋಧಿಯ ಸೇವನೆ ಕೂಡ ಬಹಳ ಒಂದು ಒಳ್ಳೆಯದಂತಹ ಆಹಾರ ಈ ಸಮಯಕ್ಕೆ. ಅದೇ ರೀತಿ ಬೆಳ್ಳುಳ್ಳಿ, ಈರುಳ್ಳಿಯನ್ನು ನಾವು ಆಯುರ್ವೇದದಲ್ಲಿ ಬಹಳ ಇಂಟ್ರೆಸ್ಟಿಂಗ್ ಇದೆ, ಯಾಕಂತ ಹೇಳಿದ್ರೆ ನಮಗೆ ಸಿಗುವಂತದ್ದು ಈರುಳ್ಳಿ ಏನಿದೆ ದೊಡ್ಡ ನೀರುಳ್ಳಿ ಇರ್ತದೆ, ಸಣ್ಣ ನೀರುಳ್ಳಿ ಬರ್ತದೆ ಸಾಂಬಾರು ಒಣ ಅಂತ ನಾವು ಕರೀತೇವೆ, ಅದು ಬಹಳ ಉತ್ತಮವಾದಂತಹ ಔಷಧೀಯ ಗುಣ ಇರುವಂತಹ ಒಂದು ನೀರುಳ್ಳಿ ಆಗಿರುತ್ತೆ, ಅದನ್ನ ನಾವು ಜಾಸ್ತಿ ಯೂಸ್ ಮಾಡಬೇಕು. ಅದೇ ರೀತಿ ಜೀರಿಗೆ, ಕೊತ್ತಂಬರಿ, ಇದನ್ನ ನಾವು ಜಾಸ್ತಿ ಯೂಸ್ ಮಾಡ್ಕೊಳ್ಬೇಕು. ಅರಿಶಿನ, ಅರಿಶಿನದ ಯೂಸ್ ಕೂಡ ಬಹಳ ಉತ್ತಮ. ನೋಡಿ, ಈ ಅರಿಶಿನ ಅಂತ ಹೇಳುವಂತದ್ದು ಏನಿದೆಯಲ್ಲ, ಇದನ್ನು ಬೇರೆ ಬೇರೆ ರೀತಿಯಾಗಿ ಮೌಲ್ಯವರ್ಧನೆ ಮಾಡ್ಲಿಕ್ಕೆ ನಮಗೆ ಆಗ್ತದೆ. ಆಹಾರದಲ್ಲಿ ನೀವು ಅಡಿಗೆ ಮಾಡಬೇಕಾದ್ರೆ ಒಂದು ಒಳ್ಳೆ ಫ್ರೆಶ್ ಅರಿಶಿನ ಹಳ್ಳಿಗಳಲ್ಲಿ ಖಂಡಿತವಾಗ್ಲಿ ಸಿಗ್ತದೆ. ಇದು ಫ್ರೆಶ್ ಅರಿಶಿನದ ಒಂದೆರಡು ಕೊಂಬುಗಳನ್ನು ಕಟ್ ಮಾಡಿ ಅದಕ್ಕೆ ಅಡಿಗೆಗೆ ಹಾಕುವಂತದ್ದು ಮಾಡಬಹುದು. ಆ ಅರಿಶಿನವನ್ನೇ ಹುಡಿ ಮಾಡಿ ಕುಟ್ಟಿ ಪುಡಿ ಮಾಡಿ ಒಣಗಿಸಿಟ್ಟಂತ ಅರಿಶಿನದ ಪುಡಿಯನ್ನು ಒಂದು ಚಿಟಿಕೆ ಬಿಸಿ ಹಾಲಲ್ಲಿ ಸೇವನೆ ಮಾಡಬಹುದು, ಒಂದು ಚಿಟಿಕೆ ಬಿಸಿ ನೀರಲ್ಲಿ ಸೇವನೆ ಮಾಡಬಹುದು, ಅಥವಾ ಒಂದು ಚಿಟಿಕೆ ಬಿಸಿನೀರಲ್ಲಿ ಹಾಕಿ ಬಾಯಿ ಮುಕ್ಕಳಿಸುವಂತ ಅಭ್ಯಾಸ. ಯಾರಿಗೆ ಗಂಟಲು ನೋವು ಇರ್ತದೆ ಅದನ್ನು ಬಿಸಿನೀರಲ್ಲಿ ಹಾಕಿ ಸೇವನೆ ಮಾಡಿ ಅಥವಾ ಬಾಯಿ ಮುಕ್ಕಳಿಸಿದ್ರೆ ಅದರಿಂದಾಗಿ ಗಂಟಲಿನ ತೊಂದರೆಗಳು ಕೂಡ ಈ ತರದೆಲ್ಲ ಕೂಡ ನಮಗೆ ಗುಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅದೇ ರೀತಿ ಮಜ್ಜಿಗೆ ಸೇವನೆ ಮಾಡುವಂತ, ನನಗೆ ಬಹಳ ಜನ ಪೇಷಂಟ್ ಕೇಳ್ತಾರೆ ಗಂಟಲಿನ ತೊಂದರೆ ಇದೆ ಮಜ್ಜಿಗೆ ಕುಡಿಬಹುದಾ, ಶೀತ ಇದ್ರೆ ಮಜ್ಜಿಗೆ ಕುಡಿಬಹುದಾ ಅಂತೇಳಿ. ಇದು ಹಾಲಲ್ಲ, ಇದು ಹಾಲಿನ ಬೈ ಪ್ರಾಡಕ್ಟ್ ಅಂತ ಹೇಳಿದ್ರೆ ಇದರಲ್ಲಿ ಹಾಲಿನ ಅಂಶ ಇರಬಾರದು, ಬೆಣ್ಣೆ ಅಂಶ ಇರಬಾರದು, ಕೆನೆ ಅಂಶ ಇದ್ರೆ ಅವರಿಗೆ ಇದರಿಂದ ಶೀತ ಅಥವಾ ಗಂಟಲಿನ ತೊಂದರೆ ಆಗುವಂತ ಸಂಭವ ಇರ್ತದೆ. ಇದು ಇಲ್ಲದೆ ನೀರು ಮಜ್ಜಿಗೆ ಮಾಡಿಬಿಟ್ಟು ಅದಕ್ಕೊಂದು ಸ್ವಲ್ಪ ಜೀರಿಗೆ, ಕೊತ್ತಂಬರಿ, ಶುಂಠಿ, ಕಾಳುಮೆಣಸು, ಅದೇ ರೀತಿ ಉಪ್ಪು, ಆಯುರ್ವೇದದಲ್ಲಿ ನಾವು ಸೈಂಧವ ಲವಣದ ಬಳಕೆಯನ್ನು ಬಹಳ ಪ್ರಧಾನವಾಗಿ ಹೇಳ್ತೇವೆ. ಇದನ್ನು ಸೇವನೆ ಮಾಡುವುದು ಕೂಡ ಬಹಳ ಒಂದು ಒಳ್ಳೆಯಾದಂತಹ ಆಹಾರ ಆಗಿರ್ತದೆ. ಅದೇ ರೀತಿ ಇನ್ನೊಂದು ಒಂದು ಒಳ್ಳೆ ಜೇನುತುಪ್ಪ, ಪರಿಶುದ್ಧವಾದ ಈ ಜೇನುತುಪ್ಪದ ಸೇವನೆ ಮಾಡುವಂತದ್ದು ಬಹಳ ಒಂದು ಒಳ್ಳೆಯದು. ಯಾರಿಗೆ ಶೀತ, ಕೆಮ್ಮು, ನೆಗಡಿ ಯಾರು ಇರ್ತದೆ ಅವರಿಗೆ ಇನ್ನೊಂದು ಎರಡು ವೀಳ್ಯದೆಲೆಗೆ ಎರಡು ಕಾಳುಮೆಣಸು, ಎರಡು ಕಾಳುಮೆಣಸು ಇಟ್ಟು ಚೆನ್ನಾಗಿ ಜಗದು ಅದರ ರಸ ಕುಡಿದ್ರೆ ಶೀತ, ಕೆಮ್ಮು, ನೆಗಡಿ ಓಡಿ ಹೋಗ್ತದೆ, ಅಷ್ಟು ಬೇಗ ಕಡಿಮೆ ಆಗ್ತದೆ ಅದು. ಅದನ್ನು ಮಾಡುವಂತದ್ದು ಬಹಳ ಉತ್ತಮ. ಅದೇ ರೀತಿ ನಿಂಬೆಹುಳಿ ಸರ್ಬತ್ತು, ಪುನರ್ಪುಳಿ ಸರ್ಬತ್ತು, ಇದರ ನಿತ್ಯ ಸೇವನೆ ಮಾಡುವಂತದ್ದು. ಯಾರಿಗೆ ಶುಗರ್ ಇಲ್ವೋ ಅವರು ಸ್ವಲ್ಪ ಬೆಲ್ಲ ಹಾಕಿ ಸೇವನೆ ಮಾಡಿದ್ರೆ ಶಕ್ತಿವರ್ಧನ ಅಂತ ಹೇಳ್ತೇವೆ ನಾವು, ಅದಕ್ಕೆ ಕೂಡ ಬಹಳ ಒಳ್ಳೇದಾಗ್ತದೆ. ಆಹಾರದಲ್ಲಿ ನಾವು ಈ ಕ್ರಮವನ್ನೆಲ್ಲ ಮೇಂಟೈನ್ ಮಾಡಿಕೊಂಡ್ರೆ ನಮಗೆ ಈ ವಸಂತ ಋತುವನ್ನು ಬಹಳ ಚೆನ್ನಾಗಿ ಮುಂದುವರಿಸಿಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ. ಈ ಎರಡು ತಿಂಗಳು ಬಹಳ ಇಂಪಾರ್ಟೆಂಟ್, ದಯವಿಟ್ಟು ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ. ಒಂದು ಅಟ್ ಲೀಸ್ಟ್ 3-4 ಲೀಟರ್ ನೀರು ಸೇವನೆ ಮಾಡಿ, ಮನೆಯಲ್ಲಿ ಸಿಕ್ಕುವಂತಹ ಆಹಾರವನ್ನು ಮಾಡಿಕೊಳ್ಳಿ, ನಿಮ್ಮ ಪರಿಸರದಲ್ಲಿರುವಂತಹ ಹಣ್ಣು ತರಕಾರಿಗಳನ್ನು ಸೇವನೆ ಮಾಡಿಕೊಳ್ಳಿ, ನಿಮ್ಮ ಆರೋಗ್ಯವನ್ನು ನೀವು ಕಾಪಾಡಿಕೊಳ್ಳಿ.
1: ಬಹಳ ಸಂತೋಷ ಡಾಕ್ಟರ್ ಕೇಶವರಾಜ್ ಅವರೇ. ಬೇಸಿಗೆ ಕಾಲದಲ್ಲಿ ಆರೋಗ್ಯಕ್ಕೆ ಸಂಬಂಧಿಸಿದಂತಹ ಏನೇನು ಸಮಸ್ಯೆಗಳು ಎದುರಾಗ್ತವೆ ಹಾಗೂ ಯಾವ ರೀತಿ ನಮ್ಮ ಆಹಾರ ಹಾಗೂ ಜೀವನ ಶೈಲಿಯ ಮುಖಾಂತರ ಇದನ್ನು ನಿಭಾಯಿಸಬಹುದು, ಈ ವಿಚಾರವಾಗಿ ಬಹಳಷ್ಟು ವಿಷಯವನ್ನು ಹಂಚಿಕೊಂಡಿದ್ರಿ. ತುಂಬಾ ಧನ್ಯವಾದಗಳು. ನಮಸ್ಕಾರ.
0: ನಮಸ್ತೆ.
2: ಬೇಸಿಗೆಯಲ್ಲಿ ಎದುರಾಗುವ ಆರೋಗ್ಯ ಸಮಸ್ಯೆಗಳು ಮತ್ತು ಆಯುರ್ವೇದ ಪರಿಹಾರಗಳ ಕುರಿತು ಆಯುರ್ವೇದ ತಜ್ಞ ಡಾಕ್ಟರ್ ಕೇಶವರಾಜ್ ಅವರೊಂದಿಗೆ ನಡೆದ ಸಂದರ್ಶನವನ್ನ ಕೇಳಿದ್ರಲ್ಲ. ಈ ಎರಡೂ ಕಾರ್ಯಕ್ರಮಗಳನ್ನು ಸಂದರ್ಶಿಸಿದವರು ಟಿ ಶ್ಯಾಮ್ ಪ್ರಸಾದ್. ಇದಾಗಿತ್ತು ಇಂದಿನ ಆರೋಗ್ಯ ಸಂಚಿಕೆ. ರಾಜ್ಯವ್ಯಾಪಿ ಪ್ರಸಾರವಾದ ಇಂದಿನ ಆರೋಗ್ಯ ಸಂಚಿಕೆ ಆಕಾಶವಾಣಿ ಕಾರವಾರ ಕೇಂದ್ರದ ಕೊಡುಗೆ.
3: ನಮ್ಮ ಮುಂದಿನ ಕಾರ್ಯಕ್ರಮ ಪ್ರಗತಿ ಪಥ ಇದೀಗ ಆರಂಭ.
4: ಆಕಾಶವಾಣಿ ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತಾದ ಕಾರ್ಯಕ್ರಮ ಸರಣಿ. ಇಂದಿನ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಸುರಕ್ಷಾ ವಿಮಾ ಯೋಜನೆ ಕುರಿತು ಮಾತನಾಡುವವರು ಪತ್ರಕರ್ತ ವಿನೋದ್ ಎಂ.
5: ಕೇಂದ್ರ ಸರ್ಕಾರದ ಜನಸುರಕ್ಷಾ ಯೋಜನೆಗಳಲ್ಲಿ ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆಯು ಒಂದಾಗಿದೆ. May 9, 2015 ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಈ ಯೋಜನೆಗೆ ಚಾಲನೆ ನೀಡಲಾಯಿತು. 18-70 ವರ್ಷ ವಯಸ್ಸಿನ ಬಡವರು ಮತ್ತು ಹಿಂದುಳಿದವರಿಗೆ ವಾರ್ಷಿಕ 20 ರು ಪ್ರೀಮಿಯಂನಲ್ಲಿ ಕೈಗೆಟುಕುವ ವಿಮಾ ಯೋಜನೆಯನ್ನು ಒದಗಿಸುವ ಉದ್ದೇಶವನ್ನು ಹೊಂದಿದೆ. ಅಪಘಾತ ಸಾವು ಮತ್ತು ಪೂರ್ಣ ಅಂಗವೈಕಲ್ಯಕ್ಕೆ ರು 2 ಲಕ್ಷ ಮತ್ತು ಭಾಗಶಃ ಅಂಗವೈಕಲ್ಯಕ್ಕೆ ರು 1 ಲಕ್ಷದ ಅಪಾಯದ ವ್ಯಾಪ್ತಿಯನ್ನು ಹೊಂದಿದೆ. ಈ ಪಾಲಿಸಿಯು 1 ವರ್ಷದ ವ್ಯಾಪ್ತಿಯನ್ನು ಹೊಂದಿದ್ದು ಇದನ್ನು ವಾರ್ಷಿಕವಾಗಿ ನವೀಕರಿಸಬಹುದು. ಇಂದಿನ ದಿನಗಳಲ್ಲಿ ಆರೋಗ್ಯ ವಿಮೆಗಾಗಿ ಲಕ್ಷಾಂತರ ರು ಖರ್ಚು ಮಾಡಬೇಕಾಗುತ್ತದೆ. ಬಡವರಿಗಂತೂ ಇದು ಕಷ್ಟಸಾಧ್ಯವೇ ಸರಿ. ಆದರೆ ಕೇಂದ್ರ ಸರ್ಕಾರ ಜನಸುರಕ್ಷಾ ಯೋಜನೆಗಳ ಅಡಿ ಜಾರಿಗೊಳಿಸಿರುವ ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಅತ್ಯಂತ ಕಡಿಮೆ ಬೆಲೆಗೆ ಅಪಘಾತ ಹಾಗೂ ಜೀವ ವಿಮೆ ಎರಡನ್ನೂ ನೀಡುತ್ತಿದೆ.

ಭಾರತ ಸರ್ಕಾರವು ಮೇ 2015 ಪ್ರಾರಂಭಿಸಿದ ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆಯು ವ್ಯಕ್ತಿಗಳಿಗೆ ಕೈಗೆಟಕುವ ವೈಯಕ್ತಿಕ ಅಪಘಾತ ವಿಮೆಯನ್ನು ಒದಗಿಸುವ ಗುರಿಯನ್ನು ಹೊಂದಿದೆ. ಪಿಎಂಎಸ್ಬಿವೈ ಎಂದರೆ ಆಕಸ್ಮಿಕ ಸಾವು ಅಥವಾ ಅಂಗವೈಕಲ್ಯದ ಸಂದರ್ಭದಲ್ಲಿ ಆರ್ಥಿಕ ಭದ್ರತೆ. ಇದು ಅಪಘಾತಗಳಿಂದ ಉಂಟಾಗುವ ಸಾವು ಅಥವಾ ಶಾಶ್ವತ ಅಂಗವೈಕಲ್ಯಕ್ಕೆ ವಿಮಾ ಕವರೇಜ್ ನೀಡುತ್ತದೆ ಹಾಗೂ ಪಾಲಿಸಿದಾರರು ಮತ್ತು ಅವರ ಕುಟುಂಬಗಳಿಗೆ ಕನಿಷ್ಠ ವಾರ್ಷಿಕ ಪ್ರೀಮಿಯಂನಲ್ಲಿ ನಿರ್ಣಾಯಕ ಸುರಕ್ಷತಾ ಜಾಲವಾಗಿದೆ. ಯೋಜನೆಯ ವಿಮಾ ಘಟಕವನ್ನು ಸಾರ್ವಜನಿಕ ವಲಯದ ಸಾಮಾನ್ಯ ವಿಮಾ ಕಂಪನಿಗಳು ಮತ್ತು ಇತರ ಖಾಸಗಿ ವಲಯದ ವಿಮಾ ಪೂರೈಕೆದಾರರು ನಿರ್ವಹಣೆ ಮಾಡುತ್ತಾರೆ. ಪಿಎಂಎಸ್ಬಿವೈ ಯೋಜನೆಯ ಪ್ರಮುಖ ಅಂಶಗಳು ಆಕಸ್ಮಿಕ ಸಾವು. ಆಕಸ್ಮಿಕ ಮರಣ ಸಂಭವಿಸಿದ್ದಲ್ಲಿ ನಾಮನಿರ್ದೇಶಿತರು 2 ಲಕ್ಷ ರೂಗಳ ವಿಮಾ ಮೊತ್ತವನ್ನು ಪಡೆಯುತ್ತಾರೆ. 2, ಅಪಘಾತದಿಂದಾಗಿ ಶಾಶ್ವತ ಒಟ್ಟು ಅಂಗವೈಕಲ್ಯ ಉಂಟಾದರೆ ಪಾಲಿಸಿದಾರರು 2 ಲಕ್ಷ ರೂಗಳ ವಿಮಾ ಮೊತ್ತವನ್ನು ಪಡೆಯುತ್ತಾರೆ. 1, ಕಣ್ಣಿನ ದೃಷ್ಟಿ ನಷ್ಟ ಅಥವಾ ಒಂದು ಕೈ ಅಥವಾ ಪಾದದ ಸಂಪೂರ್ಣ ಮತ್ತು ಸರಿಪಡಿಸಲಾಗದ ನಷ್ಟ ಚಂದಾದಾರರಿಗೆ ರು 1 ಲಕ್ಷ ಸಿಗುತ್ತದೆ. ಅರ್ಹತಾ ಮಾನದಂಡಗಳು. ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆಗೆ ಅರ್ಹತೆ ಪಡೆಯಲು ಯಾವುದೇ ವ್ಯಕ್ತಿ ಈ ಮಾನದಂಡಗಳನ್ನು ಅನುಸರಿಸಬೇಕು. 18 ವರ್ಷದಿಂದ 70 ವರ್ಷ ವಯಸ್ಸಿನ ಯಾವುದೇ ವ್ಯಕ್ತಿ ಈ ಯೋಜನೆಗೆ ಅರ್ಜಿ ಸಲ್ಲಿಸಲು ಅರ್ಹರು. ಖಾತೆಗೆ ಲಿಂಕ್ ಮಾಡಲಾದ ತಮ್ಮ ಫೋನ್ ಸಂಖ್ಯೆಯನ್ನು ಹೊಂದಿರುವ ಬ್ಯಾಂಕ್ ಖಾತೆಯನ್ನು ಹೊಂದಿರಬೇಕು. ಯೋಜನೆಗೆ ಅರ್ಜಿ ಸಲ್ಲಿಸುವಾಗ ವ್ಯಕ್ತಿಯು ತಮ್ಮ ಆಧಾರ್ ವಿವರಗಳನ್ನು ಸಲ್ಲಿಸಬೇಕು. ಈ ಆಧಾರ್ ವಿವರಗಳನ್ನು ಅವರ ಬ್ಯಾಂಕ್ ಖಾತೆಗೆ ಲಿಂಕ್ ಮಾಡಲಾಗುತ್ತದೆ. ಯಾವುದೇ ವ್ಯಕ್ತಿಯು 1 ಅಥವಾ ಬೇರೆ ಬೇರೆ ಬ್ಯಾಂಕುಗಳಲ್ಲಿ ಬಹುಬ್ಯಾಂಕ್ ಖಾತೆಗಳನ್ನು ಹೊಂದಿದ್ದರೆ ಒಂದೇ ಬ್ಯಾಂಕ್ ಖಾತೆಯ ಮೂಲಕ ಮಾತ್ರ ಯೋಜನೆಗೆ ಸೇರಲು ಅರ್ಹರಾಗಿರುತ್ತಾರೆ. ಜಂಟಿ ಖಾತೆಯ ಸಂದರ್ಭದಲ್ಲಿ ಎಲ್ಲ ಬ್ಯಾಂಕ್ ಖಾತೆದಾರರು ಯೋಜನೆಯ ಪ್ರಯೋಜನಗಳನ್ನು ಪಡೆಯಬಹುದು. ಅನಿವಾಸಿ ಭಾರತೀಯ ಫಲಾನುಭವಿಯ ಸಂದರ್ಭದಲ್ಲಿ ಕ್ಲೈಮ್ ಪ್ರಯೋಜನಗಳನ್ನು ಭಾರತೀಯ ಕರೆನ್ಸಿಯಲ್ಲಿ ಮಾತ್ರ ನಾಮನಿರ್ದೇಶಿತರಿಗೆ ಒದಗಿಸಲಾಗುತ್ತದೆ. ಯಾವುದೇ ಆಕಸ್ಮಿಕ ಸಾವು, ಕೊಲೆ ಅಥವಾ ನೈಸರ್ಗಿಕ ವಿಕೋಪಗಳಿಂದ ಉಂಟಾಗುವ ಅಂಗವೈಕಲ್ಯವನ್ನು ಈ ಯೋಜನೆಯಡಿಯಲ್ಲಿ ಒಳಗೊಳ್ಳಲಾಗುತ್ತದೆ. ಆದರೆ ಯಾವುದೇ ಆತ್ಮಹತ್ಯೆ ಸಾವು ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆಯಡಿಯಲ್ಲಿ ಒಳಗೊಳ್ಳುವುದಿಲ್ಲ. ಪಿಎಂಜೆಜೆಬಿವೈ ಅಡಿಯಲ್ಲಿ ವಾರ್ಷಿಕ ಪ್ರೀಮಿಯಂ ಪಾವತಿಯ ಮೇಲೆ ಜೂನ್ 1 ರಿಂದ ಮೇ 31 ರವರೆಗೆ 1 ವರ್ಷದವರೆಗೆ ವಿಮಾ ರಕ್ಷಣೆ ಮಾನ್ಯವಾಗಿದೆ. ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ ಇಂತಿದೆ. ಅಂತ 1, ಪಿಎಂಎಸ್ಬಿವೈಗೆ ನೋಂದಾಯಿಸಿಕೊಳ್ಳಲು ಉಳಿತಾಯ ಖಾತೆ ಹೊಂದಿರುವ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಬಹುದು ಅಥವಾ ಅಭ್ಯರ್ಥಿಯ ಅಧಿಕೃತ ವೆಬ್ಸೈಟ್ ಮೂಲಕ ಅರ್ಜಿ ಡೌನ್ಲೋಡ್ ಮಾಡಿಕೊಳ್ಳಬಹುದು. ಹಂತ 2, ಅರ್ಜಿ ನಮೂನೆಯನ್ನು ಡೌನ್ಲೋಡ್ ಮಾಡಿದ ನಂತರ ಅಭ್ಯರ್ಥಿಯ ಎಲ್ಲ ವಿವರಗಳನ್ನು ಭರ್ತಿ ಮಾಡಿ ಅಗತ್ಯ ದಾಖಲೆಗಳನ್ನು ಬ್ಯಾಂಕಿಗೆ ಸಲ್ಲಿಸಬಹುದು. ಹಂತ 3, ಅದನ್ನು ಯಶಸ್ವಿಯಾಗಿ ಸಲ್ಲಿಸಿದ ನಂತರ ಚಂದಾದಾರರು ವಿಮಾ ಪ್ರಮಾಣ ಪತ್ರದ ಸ್ವೀಕೃತ ರಸೀದಿಯನ್ನು ಪಡೆಯುತ್ತಾರೆ. ಸುರಕ್ಷಾ ಬಿಮಾ ಯೋಜನೆಯ ಪ್ರೀಮಿಯಂ ಪಾವತಿಸುವುದು ಹೇಗೆ? ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ವಾರ್ಷಿಕ ಕೇವಲ 20 ರು ಪ್ರೀಮಿಯಂನೊಂದಿಗೆ ಕೈಗೆಟಕುವ ವಿಮಾ ಪರಿಹಾರವನ್ನು ನೀಡುತ್ತದೆ. ಪಿಎಂಎಸ್ಬಿವೈ ಯೋಜನೆಯ ವಿವರಗಳ ಅಡಿಯಲ್ಲಿ ಪ್ರೀಮಿಯಂ ಅನ್ನು ಪಾಲಿಸಿದಾರರ ಬ್ಯಾಂಕ್ ಖಾತೆಯಿಂದ ಸ್ವಯಂಚಾಲಿತವಾಗಿ ಡೆಬಿಟ್ ಮಾಡಲಾಗುತ್ತದೆ. ಈ ವಿಮಾ ಕವರ್ ಜೂನ್ 1 ರಿಂದ ಮೇ 31 ರವರೆಗೆ 1 ವರ್ಷದ ಅವಧಿಗೆ ಇರುತ್ತದೆ. ಇದಕ್ಕಾಗಿ ನಿಗದಿತ ನಮೂನೆಗಳಲ್ಲಿ ಗೊತ್ತುಪಡಿಸಿದ ಉಳಿತಾಯ ಖಾತೆ ಬ್ಯಾಂಕ್ ಖಾತೆಯಿಂದ ಸ್ವಯಂ ಡೆಬಿಟ್ ಮೂಲಕ ಸೇರಲು ಪಾವತಿಸಲು ಆಯ್ಕೆಯನ್ನು ಪ್ರತಿ ವರ್ಷ ಮೇ 31 ರೊಳಗೆ ನೀಡಬೇಕಾಗುತ್ತದೆ. ಇದನ್ನು ಆರಂಭಿಕ ವರ್ಷದಲ್ಲಿ ಆಗಸ್ಟ್ 31, 2015 ವಿಸ್ತರಿಸಬಹುದು. ನಂತರ ಪೂರ್ಣ ವಾರ್ಷಿಕ ಪ್ರೀಮಿಯಂ ಪಾವತಿಯ ಮೇಲೆ ವಿಮೆಯನ್ನು ಪಡೆಯಬಹುದಾಗಿದೆ. ಯಾವುದೇ ಹಂತದಲ್ಲಿ ಯೋಜನೆಯಿಂದ ನಿರ್ಗಮಿಸುವ ವ್ಯಕ್ತಿಗಳು ಭವಿಷ್ಯದ ವರ್ಷಗಳಲ್ಲಿ ಯೋಜನೆಗೆ ಮತ್ತೆ ಸೇರಬಹುದು. ವರ್ಷದಿಂದ ವರ್ಷಕ್ಕೆ ಅರ್ಹ ವರ್ಗಕ್ಕೆ ಹೊಸದಾಗಿ ಸೇರುವವರು ಅಥವಾ ಈ ಹಿಂದೆ ಸೇರದ ಪ್ರಸ್ತುತ ಅರ್ಹ ವ್ಯಕ್ತಿಗಳು ಯೋಜನೆ ಮುಂದುವರೆಯುವವರೆಗೆ ಮುಂದಿನ ವರ್ಷಗಳಲ್ಲಿ ಸೇರಲು ಸಾಧ್ಯವಾಗುತ್ತದೆ. ಸಹಾಯವಾಣಿ ರಾಷ್ಟೀಯ ಟೋಲ್ ಫ್ರೀ ಸಂಖ್ಯೆ 1800 110 111 1800 110 111 1. ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆಗೆ ಕ್ಲೈಮ್ ಪ್ರಯೋಜನಗಳನ್ನು ಪಡೆಯುವ ಹಂತಗಳು ಇಲ್ಲಿವೆ. ಅಧಿಕೃತ ವೆಬ್ಸೈಟ್ನಿಂದ ಕ್ಲೈಮ್ ಅರ್ಜಿಯನ್ನು ಡೌನ್ಲೋಡ್ ಮಾಡಿ ಅಥವಾ ಪಾಲಿಸಿಯನ್ನು ಖರೀದಿಸಿದ ಬ್ಯಾಂಕ್ನಿಂದ ಪಡೆಯಿರಿ. ಕ್ಲೈಮ್ ಅರ್ಜಿಯಲ್ಲಿ ಅಗತ್ಯವಿರುವ ವಿವರಗಳನ್ನು ಭರ್ತಿ ಮಾಡಿ ಮೂಲ ಮರಣ ಪ್ರಮಾಣ ಪತ್ರ, ಅಂಗವೈಕಲ್ಯ ಪ್ರಮಾಣ ಪತ್ರ, ಮರಣೋತ್ತರ ವರದಿ, ಎಫ್ಐಆರ್ ಅಥವಾ ಪೊಲೀಸ್ ವರದಿ ಮತ್ತು ನಾಮಿನಿಯ ಗುರುತಿನ ಪುರಾವೆಯಂತಹ ಅಗತ್ಯ ದಾಖಲೆಗಳೊಂದಿಗೆ ಸರಿಯಾಗಿ ಭರ್ತಿ ಮಾಡಿದ ಕ್ಲೈಮ್ ಫಾರ್ಮ್ ಅನ್ನು ಸಲ್ಲಿಸಬಹುದು. ವಿಮಾ ಕಂಪನಿಯು ಕ್ಲೈಮ್ ಅನ್ನು ಪ್ರಕ್ರಿಯೆಗೊಳಿಸುತ್ತದೆ ಮತ್ತು ನಿಗದಿತ ಸಮಯದೊಳಗೆ ನಾಮಿನಿಯ ಬ್ಯಾಂಕ್ ಖಾತೆಗೆ ಪ್ರಯೋಜನದ ಮೊತ್ತವನ್ನು ವಿವರಿಸುತ್ತದೆ. ಕ್ಲೈಮ್ ಇತ್ಯರ್ಥದಲ್ಲಿ ಯಾವುದೇ ವಿಳಂಬವನ್ನು ತಪ್ಪಿಸಲು ಎಲ್ಲ ಅಗತ್ಯ ದಾಖಲೆಗಳನ್ನು ನಿಖರವಾಗಿ ಮತ್ತು ಸಮಯಕ್ಕೆ ಸಲ್ಲಿಸಲಾಗಿದೆಯೇ ಎಂದು ಖಚಿತಪಡಿಸಿಕೊಳ್ಳುವುದು ಮುಖ್ಯವಾಗಿದೆ. ಪಿಎಂಎಸ್ಬಿವೈಗಾಗಿ

0: ಈ ಕ್ಲೈಮ್ ಪ್ರಕ್ರಿಯೆಯು ಸರಳ ಮತ್ತು ಅನುಸರಿಸಲು ಸುಲಭವಾಗಿದೆ ಮತ್ತು ಈ ಯೋಜನೆಯು ದುರದೃಷ್ಟಕರ ಘಟನೆಯ ಸಂದರ್ಭದಲ್ಲಿ ನಾಮಿನಿಗೆ ಅಗತ್ಯವಾದ ಹಣಕಾಸಿನ ಸಹಾಯವನ್ನು ಒದಗಿಸುತ್ತದೆ. ಪ್ರಧಾನಮಂತ್ರಿ ಸುರಕ್ಷಾ ಬೀಮಾ ಯೋಜನೆಗೆ ಅಗತ್ಯವಿರುವ ದಾಖಲೆಗಳು ಗುರುತಿನ ಪುರಾವೆ, ಸಾಮಾನ್ಯವಾಗಿ ನಿಮ್ಮ ಆಧಾರ್ ಕಾರ್ಡ್, ಇದನ್ನು ಭಾರತದಲ್ಲಿ ಗುರುತಿನ ದಾಖಲೆಯಾಗಿ ವ್ಯಾಪಕವಾಗಿ ಅಂಗೀಕರಿಸಲಾಗಿದೆ ಮತ್ತು ಗುರುತಿಸಲಾಗಿದೆ. ಸಂಪರ್ಕ ಮಾಹಿತಿ, ನಿಮ್ಮ ಪ್ರಸ್ತುತ ವಿಳಾಸ ಮತ್ತು ಫೋನ್ ಸಂಖ್ಯೆ ಸೇರಿದಂತೆ ನಿಖರವಾದ ಸಂಪರ್ಕ ವಿವರಗಳು ಅಗತ್ಯವಿದೆ. ಸಂವಹನಕ್ಕಾಗಿ ಮತ್ತು ವಿಮಾ ಯೋಜನೆಗೆ ಸಂಬಂಧಿಸಿದ ನವೀಕರಣಗಳನ್ನು ಸ್ವೀಕರಿಸುತ್ತೀರಿ ಎಂದು ಖಚಿತಪಡಿಸಿಕೊಳ್ಳಲು ಈ ಮಾಹಿತಿಯು ನಿರ್ಣಾಯಕವಾಗಿದೆ. ನಾಮಿನಿಯ ವಿವರಗಳು, ನೀವು ಆಯ್ಕೆ ಮಾಡಿದ ನಾಮಿನಿಯ ನಿಖರವಾದ ವಿವರಗಳನ್ನು ಒದಗಿಸುವುದು ಮುಖ್ಯವಾಗಿದೆ, ಏಕೆಂದರೆ ಈ ವ್ಯಕ್ತಿಯು ದುರದೃಷ್ಟಕರ ಘಟನೆಯ ಸಂದರ್ಭದಲ್ಲಿ ವಿಮಾ ಪ್ರಯೋಜನಗಳನ್ನು ಪಡೆಯುತ್ತಾರೆ. ಪಿಎಂಎಸ್ಬಿವೈ ಅರ್ಜಿ ನಮೂನೆಯ ಇಂಗ್ಲಿಷ್, ಹಿಂದಿ, ಬಂಗಾಳಿ, ಮರಾಠಿ, ಒರಿಯಾ, ತಮಿಳು, ತೆಲುಗು ಮತ್ತು ಗುಜರಾತಿ ಸೇರಿದಂತೆ ಬಹುಭಾಷೆಗಳಲ್ಲಿ ಲಭ್ಯವಿದೆ. ಅಗತ್ಯವಿರುವ ಎಲ್ಲ ವಿವರಗಳೊಂದಿಗೆ ಈ ನಮೂನೆಯನ್ನು ನಿಖರವಾಗಿ ಭರ್ತಿ ಮಾಡುವುದು ಮುಖ್ಯವಾಗಿದೆ. ಪ್ರಧಾನಮಂತ್ರಿ ಸುರಕ್ಷಾ ಬೀಮಾ ಯೋಜನೆ ಮತ್ತು ಪ್ರಧಾನಮಂತ್ರಿ ಜೀವನ ಜ್ಯೋತಿ ಬೀಮಾ ಯೋಜನೆ ನಡುವಿನ ವ್ಯತ್ಯಾಸಗಳು, ಈ ಎರಡು ಯೋಜನೆಗಳು 2 ಲಕ್ಷ ರೂಗಳ ವಿಮಾ ಕವರೇಜ್ ಹೊಂದಿರುವುದರಿಂದ ಎರಡೂ ಒಂದೇ ಎಂಬ ಗೊಂದಲ ಆಗಬಹುದು. ಆದರೆ ಇವೆರಡು ಬೇರೆ ಬೇರೆ ಆಗಿವೆ. ಪ್ರಧಾನಮಂತ್ರಿ ಸುರಕ್ಷಾ ಬೀಮಾ ಯೋಜನೆ ಅಪಘಾತ ವಿಮಾ ಯೋಜನೆಯಾಗಿದ್ದು ಅದು ಆಕಸ್ಮಿಕ ಸಾವು ಮತ್ತು ಅಂಗವೈಕಲ್ಯಕ್ಕೆ ರಕ್ಷಣೆ ನೀಡುತ್ತದೆ. ಮತ್ತೊಂದೆಡೆ ಪ್ರಧಾನಮಂತ್ರಿ ಜೀವನ ಜ್ಯೋತಿ ಬೀಮಾ ಯೋಜನೆ ಯಾವುದೇ ಕಾರಣದಿಂದಾಗಿ ಸಾವನ್ನು ಒಳಗೊಳ್ಳುವ ಜೀವ ವಿಮಾ ಯೋಜನೆಯಾಗಿದೆ. ಜೀವನ ಜ್ಯೋತಿ ಬೀಮಾ ಯೋಜನೆ ಅಂಗವೈಕಲ್ಯಕ್ಕೆ ಪರಿಹಾರವನ್ನು ನೀಡುವುದಿಲ್ಲ. ಇದೊಂದು ಟರ್ಮ್ ಇನ್ಸೂರೆನ್ಸ್, ಅಂದರೆ ಜೀವ ವಿಮೆ ಮಾತ್ರ ಆಗಿದೆ. ಸುರಕ್ಷಾ ಬೀಮಾ ಯೋಜನೆ ಕೊನೆಗೊಳಿಸುವಿಕೆ ಯೋಜನೆಯಡಿಯಲ್ಲಿ ಒದಗಿಸಲಾದ ಅಪಘಾತ ವಿಮಾ ಸುರಕ್ಷಣೆಯ ಈ ಕೆಳಗಿನವುಗಳಿಗೆ ಕೊನೆಗೊಳ್ಳುತ್ತದೆ. ಸದಸ್ಯರು 70 ವರ್ಷ ವಯಸ್ಸಿನವರಾಗಿದ್ದರೆ, ಸದಸ್ಯರ ಬ್ಯಾಂಕ್ ಖಾತೆಯನ್ನು ಮುಚ್ಚಿದ್ದರೆ, ವಿಮಾ ರಕ್ಷಣೆಯನ್ನು ನಿರ್ವಹಿಸಲು ಬ್ಯಾಂಕ್ ಖಾತೆಯಲ್ಲಿ ಸಾಕಷ್ಟು ಬ್ಯಾಲೆನ್ಸ್ ಇಲ್ಲದಿದ್ದರೆ. ಪ್ರಧಾನಮಂತ್ರಿ ಸುರಕ್ಷಾ ಬೀಮಾ ಯೋಜನೆಯ ಗುಣಲಕ್ಷಣಗಳು, ಯೋಜನೆಯ ಹೆಸರು ಪ್ರಧಾನಮಂತ್ರಿ ಸುರಕ್ಷಾ ಬೀಮಾ ಯೋಜನೆ, ವಿಮಾ ಕವರೇಜ್ ಅಪಘಾತ ಮರಣ ಮತ್ತು ಅಂಗವೈಕಲ್ಯ ವಿಮೆ, ವಿಮಾ ಮೊತ್ತ 2 ಲಕ್ಷ ರೂಗಳವರೆಗೆ, ಪ್ರೀಮಿಯಂ ವಾರ್ಷಿಕ 20 ರು, ವಯಸ್ಸಿನ ಮಿತಿ 18 ರಿಂದ 70 ವರ್ಷಗಳು, ನವೀಕರಣ ವಾರ್ಷಿಕ ಪಾಲಿಸಿ ನವೀಕರಣ, ಕ್ಲೈಮ್ ಪ್ರಕ್ರಿಯೆ, ಫಲಾನುಭವಿಗಳು ಮರಣ ಅಥವಾ ಅಂಗವೈಕಲ್ಯ ಪ್ರಮಾಣ ಪತ್ರವನ್ನು ಬ್ಯಾಂಕಿಗೆ ಸಲ್ಲಿಸಬೇಕಾಗುತ್ತದೆ.
1: ಪ್ರಧಾನಮಂತ್ರಿ ಸುರಕ್ಷಾ ವಿಮಾ ಯೋಜನೆ ಕುರಿತು ಇದುವರೆಗೂ ಮಾತನಾಡಿದವರು ಪತ್ರಕರ್ತ ವಿನೋದ್ ಎಂ. ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.

ಆಕಾಶವಾಣಿ ಸಮಯ 1:10 ಇನ್ನು ಮುಂದೆ ಕನ್ನಡದಲ್ಲಿ ರಾಷ್ಟೀಯ ವಾರ್ತೆಗಳು ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು: ಪಶ್ಚಿಮ ಬಂಗಾಳದ ನೂತನ ಮುಖ್ಯಮಂತ್ರಿಯಾಗಿ ಸುವೇಂದು ಅಧಿಕಾರಿ ಪ್ರಮಾಣವಚನ ಸ್ವೀಕಾರ, ಸಮಾರಂಭದಲ್ಲಿ ಪ್ರಧಾನಿ, ಕೇಂದ್ರ ಸಚಿವರು ಭಾಗಿ. ಮುಂದಿನ ರಕ್ಷಣಾ ಸಿಬ್ಬಂದಿ ಮುಖ್ಯಸ್ಥರಾಗಿ ಲೆಫ್ಟಿನೆಂಟ್ ಜನರಲ್ ಎನ್ಎಸ್ ರಾಜಸುಬ್ರಹ್ಮಣಿ ನೇಮಕ. ನವದೆಹಲಿಯಲ್ಲಿ ಎರಡು ದಿನಗಳ ಹಿಂದೂ ಮಹಾಸಾಗರ ಸಂವಾದ ಕಾರ್ಯಕ್ರಮ ಸಂಪನ್ನ. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್, ಜೈಪುರದಲ್ಲಿಂದು ರಾಜಸ್ಥಾನ್ ರಾಯಲ್ಸ್ ಗುಜರಾತ್ ಟೈಟನ್ಸ್ ಮುಖಾಮುಖಿ. ವಾರ್ತೆಗಳ ವಿವರ: ಪಶ್ಚಿಮ ಬಂಗಾಳದ ಮೊದಲ ಬಿಜೆಪಿ ಮುಖ್ಯಮಂತ್ರಿಯಾಗಿ ಸುವೇಂದು ಅಧಿಕಾರಿ ಇಂದು ಪ್ರಮಾಣವಚನ ಸ್ವೀಕರಿಸಿದ್ದಾರೆ. ಕೋಲ್ಕತ್ತಾದ ಬ್ರಿಗೇಡ್ ಪರೇಡ್ ಮೈದಾನದಲ್ಲಿ ನಡೆದ ಸಮಾರಂಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ, ಗೃಹ ಸಚಿವ ಅಮಿತ್ ಶಾ, ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ನಿತಿನ್ ನಬಿನ್ ಸೇರಿದಂತೆ ಕೇಂದ್ರ ಸಚಿವರು ಹಾಗೂ ಎನ್ಡಿಎ ಆಡಳಿತವಿರುವ ಎಲ್ಲಾ ರಾಜ್ಯಗಳ ಮುಖ್ಯಮಂತ್ರಿಗಳು ಈ ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾದರು. ಇದೇ ಸಂದರ್ಭದಲ್ಲಿ ದಿಲೀಪ್ ಘೋಷ್, ಅಗ್ನಿಮಿತ್ರ ಪೌಲ್, ಅಶೋಕ್ ಕೀರ್ತಾನಿಯಾ, ನಿಸಿತ್ ಪ್ರಮಾಣಿಕ್ ಮತ್ತು ಕ್ಷುದಿರಾಮ್ ಟುಡೆ ಸೇರಿದಂತೆ ಐದು ಸಂಪುಟ ಸಚಿವರು ಪ್ರಮಾಣವಚನ ಸ್ವೀಕರಿಸಿದರು. ರಾಜ್ಯಪಾಲ ಆರ್ಎನ್ ರವಿ ಅವರು ಗೌಪ್ಯತೆಯ ಪ್ರಮಾಣವಚನ ಬೋಧಿಸಿದರು. ಸಮಾರಂಭಕ್ಕೂ ಮುನ್ನ ಪ್ರಧಾನಿ ನರೇಂದ್ರ ಮೋದಿ ಬ್ರಿಗೇಡ್ ಮೈದಾನದವರೆಗೆ ರೋಡ್ ಶೋ ನಡೆಸಿದರು. ಲೆಫ್ಟಿನೆಂಟ್ ಜನರಲ್ ಎನ್ಎಸ್ ರಾಜಸುಬ್ರಹ್ಮಣಿ ಅವರನ್ನು ದೇಶದ ಮುಂದಿನ ರಕ್ಷಣಾ ಸಿಬ್ಬಂದಿ ಮುಖ್ಯಸ್ಥರನ್ನಾಗಿ ಕೇಂದ್ರ ಸರ್ಕಾರ ಇಂದು ನೇಮಕ ಮಾಡಿದೆ. ಪ್ರಸ್ತುತ ಸಿಡಿಎಸ್ ಆಗಿರುವ

0: ಜನರಲ್ ಅನಿಲ್ ಚೌಹಾಣ್ ಅವರ ಅಧಿಕಾರಾವಧಿ ಈ ತಿಂಗಳ 30ರಂದು ಮುಕ್ತಾಯಗೊಳ್ಳಲಿದ್ದು, ನಂತರ ಸುಬ್ರಹ್ಮಣಿ ಅವರು ಅಧಿಕಾರ ಸ್ವೀಕರಿಸಲಿದ್ದಾರೆ. ಇದರ ಜೊತೆಗೆ ಅವರು ಮಿಲಿಟರಿ ವ್ಯವಹಾರಗಳ ಇಲಾಖೆಯ ಕಾರ್ಯದರ್ಶಿಯಾಗಿಯೂ ಜವಾಬ್ದಾರಿ ನಿರ್ವಹಿಸಲಿದ್ದಾರೆ. ಇದೇ ವೇಳೆ ಕೇಂದ್ರ ಸರ್ಕಾರ ವೈಸ್ ಅಡ್ಮಿರಲ್ ಕೃಷ್ಣ ಸ್ವಾಮಿನಾಥನ್ ಅವರನ್ನು ಮುಂದಿನ ನೌಕಾಪಡೆಯ ಮುಖ್ಯಸ್ಥರನ್ನಾಗಿ ನೇಮಿಸಿದೆ. ವೈಸ್ ಅಡ್ಮಿರಲ್ ಸ್ವಾಮಿನಾಥನ್ ಪ್ರಸ್ತುತ ಪಶ್ಚಿಮ ನೌಕಾ ಕಮಾಂಡ್ನ ಫ್ಲಾಗ್ ಆಫೀಸರ್ ಕಮಾಂಡಿಂಗ್ ಇನ್ ಚೀಫ್ ಆಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಭಾರತೀಯ ನೌಕಾಪಡೆಯ ಕಾರ್ಯಾಚರಣೆ, ಕಾರ್ಯತಂತ್ರ ಮತ್ತು ಸಿಬ್ಬಂದಿ ನಿರ್ವಹಣೆಯೊಂದಿಗೆ ಅಡ್ಮಿರಲ್ ಸ್ವಾಮಿನಾಥನ್ ಸುಮಾರು 4 ದಶಕಗಳ ವಿಶಿಷ್ಟ ಸೇವಾ ಅನುಭವ ಹೊಂದಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ನಾಳೆ ಕರ್ನಾಟಕ ಮತ್ತು ತಮಿಳುನಾಡು ಪ್ರವಾಸ ಕೈಗೊಳ್ಳಲಿದ್ದು, ಮೊದಲಿಗೆ ಅವರು ಬೆಂಗಳೂರಿನ ಆರ್ಟ್ ಆಫ್ ಲಿವಿಂಗ್ ಕೇಂದ್ರಕ್ಕೆ ಆಗಮಿಸಿ ಅದರ 45ನೇ ವಾರ್ಷಿಕೋತ್ಸವ ಸಂಭ್ರಮಾಚರಣೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಮಧ್ಯಾಹ್ನ ಅವರು ಹೈದರಾಬಾದ್ಗೆ ಪ್ರಯಾಣ ಬೆಳೆಸಲಿದ್ದು, ಅಲ್ಲಿ ಸುಮಾರು 9,400 ಕೋಟಿ ರೂಪಾಯಿ ಮೌಲ್ಯದ ವಿವಿಧ ಅಭಿವೃದ್ದಿ ಯೋಜನೆಗಳ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ನೆರವೇರಿಸಲಿದ್ದು, ಕೆಲವು ಯೋಜನೆಗಳನ್ನು ರಾಷ್ಟಕ್ಕೆ ಸಮರ್ಪಿಸಲಿದ್ದಾರೆ. ಪರಿವರ್ತನಾತ್ಮಕ ಜಗತ್ತಿನಲ್ಲಿ ಹಿಂದೂ ಮಹಾಸಾಗರ ಪ್ರದೇಶ ಎಂಬ ವಿಷಯದ ಮೇಲೆ ನವದೆಹಲಿಯಲ್ಲಿ ಆಯೋಜಿಸಲಾಗಿದ್ದ 2 ದಿನಗಳ ಹಿಂದೂ ಮಹಾಸಾಗರ ಸಂವಾದ IOD 10 ನಿನ್ನೆ ಯಶಸ್ವಿಯಾಗಿ ಸಂಪನ್ನಗೊಂಡಿದೆ. ಈ ಸಂವಾದ ಹಿಂದೂ ಮಹಾಸಾಗರ ಪ್ರದೇಶದ ಪ್ರಮುಖ ಬೆಳವಣಿಗೆಗಳು ಮತ್ತು ಉದಯೋನ್ಮುಖ ಸವಾಲುಗಳ ಕುರಿತು ಚರ್ಚಿಸಲು ಹಿಂದೂ ಮಹಾಸಾಗರ ಪ್ರದೇಶ ಒಕ್ಕೂಟದ ಸದಸ್ಯ ರಾಷ್ಟಗಳ ಹಿರಿಯ ಅಧಿಕಾರಿಗಳು, ನೀತಿ ನಿರೂಪಕರು ಮತ್ತು ತಜ್ಞರನ್ನು ಒಂದೇ ವೇದಿಕೆಯಡಿ ಸೇರಿಸಿತ್ತು ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ಬಂಗಾಳ ಕವಿ ಹಾಗೂ ರಾಷ್ಟಗೀತೆಯ ಕರ್ತೃ ರವೀಂದ್ರನಾಥ ಟ್ಯಾಗೋರ್ ಅವರ 165ನೇ ಜನ್ಮದಿನಾಚರಣೆ ಅಂಗವಾಗಿ ಇಂದು ಪೋಚಿಷೆ ಬೋಯಿಶಾಖ್ ದಿನದಂದು ರವೀಂದ್ರನಾಥ ಟ್ಯಾಗೋರ್ ಅವರ ಜಯಂತಿಯನ್ನು ಆಚರಿಸಲಾಗುತ್ತಿದೆ. ಶಾಂತಿನಿಕೇತನ, ವಿಶ್ವಭಾರತಿ ವಿಶ್ವವಿದ್ಯಾಲಯ ಮತ್ತು ಪಶ್ಚಿಮ ಬಂಗಾಳ ಹಾಗೂ ಬಾಂಗ್ಲಾದೇಶದಾದ್ಯಂತ ಪ್ರಮುಖ ಆಚರಣೆಗಳೊಂದಿಗೆ ಜಾಗತಿಕವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುತ್ತವೆ. ಇವುಗಳಲ್ಲಿ ರವೀಂದ್ರ ಸಂಗೀತ, ಕಾವ್ಯ, ನೃತ್ಯ ಮತ್ತು ನಾಟಕಗಳು ಸೇರಿವೆ. ಪೋಚಿಷೆ ಬೋಯಿಶಾಖ್ ಸಂದರ್ಭದಲ್ಲಿ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ರವೀಂದ್ರನಾಥ ಟ್ಯಾಗೋರ್ ಅವರಿಗೆ ಗೌರವ ನಮನ ಸಲ್ಲಿಸಿದ್ದಾರೆ. ಸಾಮಾಜಿಕ ಮಾಧ್ಯಮ ಸಂದೇಶದಲ್ಲಿ ಉಪರಾಷ್ಟಪತಿಯವರು ಪ್ರವರ್ತಕ, ಚಿಂತಕ, ಕಲಾವಿದ ಮತ್ತು ಶಿಕ್ಷಣ ತಜ್ಞರಾಗಿದ್ದ ಟ್ಯಾಗೋರ್ ಅವರ ಕೊಡುಗೆಗಳು ಸಾಹಿತ್ಯ ಕ್ಷೇತ್ರವನ್ನು ಮೀರಿ ವಿಸ್ತರಿಸಿದೆ ಎಂದು ತಿಳಿಸಿದ್ದಾರೆ. ರವೀಂದ್ರನಾಥ್ ಟ್ಯಾಗೋರ್ ಅವರು ಅಸಾಧಾರಣ ಬರಹಗಾರ, ಚಿಂತಕ ಮತ್ತು ಕವಿ ಎಂದು ಬಣ್ಣಿಸಿರುವ ಪ್ರಧಾನಿ ನರೇಂದ್ರ ಮೋದಿ ಅಸಾಮಾನ್ಯ ತತ್ವಜ್ಞಾನಿ, ಶಿಕ್ಷಣ ತಜ್ಞ, ಕಲಾವಿದ ಹಾಗೂ ಭಾರತದ ನಾಗರಿಕ ಆತ್ಮದ ಕಾಲಾತೀತ ಧ್ವನಿಯಾಗಿ ಅವರು ಛಾಪು ಮೂಡಿಸಿದ್ದಾರೆ ಎಂದಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ದೇಶಾದ್ಯಂತ ನಾಗರಿಕರಿಗೆ ಸಾಮಾಜಿಕ ಭದ್ರತಾ ರಕ್ಷಣೆ ಒದಗಿಸುತ್ತಿರುವ ಪ್ರಮುಖ ಯೋಜನೆಗಳಾದ ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ, ಪ್ರಧಾನಮಂತ್ರಿ ಜೀವನ ಜ್ಯೋತಿ ಬಿಮಾ ಯೋಜನೆ ಮತ್ತು ಅಟಲ್ ಪಿಂಚಣಿ ಯೋಜನೆ 11 ವರ್ಷಗಳನ್ನು ಪೂರೈಸಿದೆ. ಈ ಯೋಜನೆಗಳು ಎಲ್ಲರಿಗೂ, ವಿಶೇಷವಾಗಿ ಸಮಾಜದ ಹಿಂದುಳಿದ ಮತ್ತು ದುರ್ಬಲ ವರ್ಗಗಳಿಗೆ ಕೈಗೆಟುಕುವ ಆರ್ಥಿಕ ರಕ್ಷಣೆಯನ್ನು ವಿಸ್ತರಿಸಲು ಕಲ್ಪಿಸಲಾಗಿದೆ ಎಂದು ಹಣಕಾಸು ಸಚಿವಾಲಯ ತಿಳಿಸಿದೆ. ಈ ಪ್ರಮುಖ ಯೋಜನೆಗಳು ನಾಗರಿಕರ ಜೀವನವನ್ನು ರಕ್ಷಿಸುವ ಮತ್ತು ದೀರ್ಘಕಾಲೀನ ಆರ್ಥಿಕ ಸ್ಥಿತಿಸ್ಥಾಪಕತ್ವವನ್ನು ಬೆಳೆಸುವ ಮೂಲಕ ವಿಮೆ ಮತ್ತು ಪಿಂಚಣಿ ವಿಸ್ತರಿಸುವ ಗುರಿ ಹೊಂದಿವೆ. ಯೋಜನೆಗಳ ಕುರಿತು ಮಾತನಾಡಿದ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್, ಕಡಿಮೆ ವೆಚ್ಚದ ವಿಮೆ ಮತ್ತು ಪಿಂಚಣಿ ಪ್ರಯೋಜನಗಳನ್ನು ಒದಗಿಸಲು ಪ್ರಧಾನಿ ನರೇಂದ್ರ ಮೋದಿ ಅವರು ಜನಸುರಕ್ಷಾ ಯೋಜನೆಗಳನ್ನು ಪ್ರಾರಂಭಿಸಿದ್ದಾರೆ ಎಂದು ಹೇಳಿದರು. ಪ್ರಧಾನಮಂತ್ರಿ ಜೀವನ ಜ್ಯೋತಿ ಬಿಮಾ ಯೋಜನೆಯಡಿ 27 ಕೋಟಿಗೂ ಹೆಚ್ಚು ದಾಖಲಾತಿಗಳು, ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆಯಲ್ಲಿ 58 ಕೋಟಿ ಮತ್ತು ಅಟಲ್ ಪಿಂಚಣಿ ಯೋಜನೆಯಡಿ 9 ಕೋಟಿ ದಾಖಲಾತಿಗಳನ್ನು ಮಾಡಲಾಗಿದೆ. ಪಿಎಂ ಜೀವನ ಜ್ಯೋತಿ ಬಿಮಾ ಯೋಜನೆಯಡಿಯಲ್ಲಿ 10.7 ಲಕ್ಷಕ್ಕೂ ಹೆಚ್ಚು ಕುಟುಂಬಗಳಿಗೆ 11,500 ಕೋಟಿ ರೂಪಾಯಿಗೂ ಅಧಿಕ ಮೌಲ್ಯದ ಹಕ್ಕುಗಳನ್ನು ಇತ್ಯರ್ಥಪಡಿಸಲಾಗಿದೆ ಎಂದು ಸಚಿವರು ಮಾಹಿತಿ ನೀಡಿದ್ದಾರೆ. ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆಯು 1.84 ಲಕ್ಷಕ್ಕೂ ಹೆಚ್ಚು ಕುಟುಂಬಗಳಿಗೆ ಸುಮಾರು 3,660 ಕೋಟಿ ರೂಪಾಯಿಗೂ ಅಧಿಕ ಮೌಲ್ಯದ ಹಕ್ಕುಗಳನ್ನು ಇತ್ಯರ್ಥಪಡಿಸಿದೆ ಎಂದು ಕೇಂದ್ರ ಹಣಕಾಸು ಸಚಿವರು ಹೇಳಿದರು. ಇದೇ ಸಂದರ್ಭದಲ್ಲಿ ಹಣಕಾಸು ರಾಜ್ಯ ಸಚಿವ ಪಂಕಜ್ ಚೌಧರಿ ಬಡವರಿಗೆ ವಿಮಾ ರಕ್ಷಣೆ ಮತ್ತು ಪಿಂಚಣಿ ಬೆಂಬಲವನ್ನು ಒದಗಿಸುವುದು ಈ ಯೋಜನೆಗಳ ಉದ್ದೇಶವಾಗಿದ್ದು ಡಿಜಿಟಲೀಕರಣ ದಾಖಲಾತಿ ಮತ್ತು ಹಕ್ಕುಗಳ ಸರಳೀಕರಣದ ಮೇಲೆ

0: ಮೇಲೆ ಈ ಯೋಜನೆಗಳು ಗಮನ ಕೇಂದ್ರೀಕರಿಸಿವೆ ಎಂದು ಹೇಳಿದರು. ಮೂರು ಕೆರಿಬಿಯನ್ ರಾಷ್ಟಗಳ ಪ್ರವಾಸದ ಮೂರನೇ ಚರಣದ ಭಾಗವಾಗಿ ಟ್ರಿನಿಡಾಡ್ ಮತ್ತು ಟೊಬ್ಯಾಗೋಗೆ ತೆರಳಿರುವ ಕೇಂದ್ರ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಇಂದು ಅಲ್ಲಿನ ವಿದೇಶಾಂಗ ಮತ್ತು ಕ್ಯಾರಿಕಾಮ್ ವ್ಯವಹಾರಗಳ ಸಚಿವಾಲಯದಲ್ಲಿ ನಡೆದ ಧ್ವಜಾರೋಹಣ ಸಮಾರಂಭದಲ್ಲಿ ಪಾಲ್ಗೊಂಡರು. ಈ ವೇಳೆ ಅವರು ಉಭಯ ರಾಷ್ಟಗಳ ನಡುವಿನ ಸಾಂಪ್ರದಾಯಿಕ ಬಾಂಧವ್ಯವನ್ನು ಶ್ಲಾಘಿಸಿ ಆಳವಾದ ಸಾಂಸ್ಕೃತಿಕ ಸಂಬಂಧ ಮತ್ತು ಐತಿಹಾಸಿಕ ಒಡನಾಟವನ್ನು ಸ್ಮರಿಸಿದರು. ಇದೇ ವೇಳೆ ಉಭಯ ದೇಶಗಳ ಉಡುಗೆ ತೊಡುಗೆ, ಕ್ರೀಡೆ ಮತ್ತು ಸಂಪ್ರದಾಯಗಳಲ್ಲಿನ ಸಾಮ್ಯತೆಯನ್ನು ಅವರು ವಿಶೇಷವಾಗಿ ಉಲ್ಲೇಖಿಸಿದರು. ತಮ್ಮ ಭೇಟಿಯ ಸಂದರ್ಭದಲ್ಲಿ ಸಚಿವ ಎಸ್ ಜೈಶಂಕರ್ ಟ್ರಿನಿಡಾಡ್ ಮತ್ತು ಟೊಬ್ಯಾಗೋ ಪ್ರಧಾನಿ ಕಮಲಾ ಪ್ರಸಾದ್ ಬಿಸೇಸರ್ ಅವರನ್ನು ಭೇಟಿ ಮಾಡಿ ದ್ವಿಪಕ್ಷೀಯ ಸಹಕಾರವನ್ನು ಬಲಪಡಿಸುವ ಕುರಿತು ಚರ್ಚಿಸಿದರು. ಈ ವೇಳೆ ಪ್ರವಾಸೋದ್ಯಮ ಸೌರಶಕ್ತಿ ಯೋಜನೆ, ತ್ವರಿತ ಪರಿಣಾಮ ಯೋಜನೆಗಳು ಮತ್ತು ಆಯುರ್ವೇದ ಪೀಠದ ಸ್ಥಾಪನೆ ಸೇರಿದಂತೆ ಹಲವು ಒಪ್ಪಂದಗಳಿಗೆ ಸಹಿ ಹಾಕಲಾಗಿದೆ ಎಂದು ಸಚಿವರು ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ನೀಡಿದ್ದಾರೆ. ಮಹಾರಾಣಾ ಪ್ರತಾಪ್ ಅವರ ಜನ್ಮ ವಾರ್ಷಿಕೋತ್ಸವದಂದು ಅವರಿಗೆ ಪ್ರಧಾನಿ ನರೇಂದ್ರ ಮೋದಿ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮತ್ತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಗೌರವ ನಮನ ಸಲ್ಲಿಸಿದ್ದಾರೆ. ಪ್ರಧಾನಿ ಮೋದಿ ಅವರು ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ರಾಷ್ಟದ ಮಹಾನ್ ಯೋಧ ಮತ್ತು ಶೌರ್ಯ ಪರಾಕ್ರಮದ ಅಮರ ಸಂಕೇತ ಮಹಾರಾಣಾ ಪ್ರತಾಪ್ ಅವರ ಜನ್ಮ ವಾರ್ಷಿಕೋತ್ಸವದಂದು ಗೌರವಯುತ ನಮನಗಳು, ಅವರು ತಮ್ಮ ಇಡೀ ಜೀವನವನ್ನು ಮಾತೃಭೂಮಿಯ ಗೌರವ, ಘನತೆ ಮತ್ತು ವೈಭವವನ್ನು ಕಾಪಾಡಲು ಮುಡಿಪಾಗಿಟ್ಟರು ಎಂದು ಹೇಳಿದ್ದಾರೆ. ಸಾಮಾಜಿಕ ಮಾಧ್ಯಮ ಸಂದೇಶದಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮಹಾರಾಣಾ ಪ್ರತಾಪ್ ಅವರು ಮಾತೃಭೂಮಿಯ ರಕ್ಷಣೆಗಾಗಿ ತಮ್ಮ ಇಡೀ ಜೀವನ ಮುಡಿಪಾಗಿಟ್ಟ ಅದಮ್ಯ ಶೌರ್ಯ ಮತ್ತು ಅಚಲ ಹೆಮ್ಮೆಯ ಸಂಕೇತವಾಗಿದ್ದಾರೆ ಎಂದು ಹೇಳಿದ್ದಾರೆ. ಹೊರ್ಮುಸ್ ಜಲಸಂಧಿಯ ಬಳಿ ನಿನ್ನೆ ಮರದ ದೋಣಿಯೊಂದು ಆಕಸ್ಮಿಕ ಬೆಂಕಿಗೆ ಸಿಲುಕಿ ಮಗುಚು ಬಿದ್ದ ಪರಿಣಾಮ ಒಬ್ಬ ಭಾರತೀಯ ಮೃತಪಟ್ಟು ನಾಲ್ವರಿಗೆ ಸುಟ್ಟ ಗಾಯಗಳಾಗಿವೆ. ದೋಣಿಯಲ್ಲಿ ಸಂಭವಿಸಿದ ಬೆಂಕಿಯ ಕಾರಣವನ್ನು ಸದ್ಯಕ್ಕೆ ಪತ್ತೆ ಹಚ್ಚಲಾಗುತ್ತಿದೆ. ಬೆಂಕಿ ಹೊತ್ತಿಕೊಂಡ ಸಮಯದಲ್ಲಿ ಆ ಮಾರ್ಗವಾಗಿ ಸಾಗುತ್ತಿದ್ದ ಮತ್ತೊಂದು ಹಡಗು ತಕ್ಷಣವೇ ಸ್ಪಂದಿಸಿ ದೋಣಿಯಲ್ಲಿದ್ದ ಸಿಬ್ಬಂದಿಯನ್ನು ರಕ್ಷಿಸಿದೆ. ಗಾಯಗೊಂಡವರಿಗೆ ಪ್ರಸ್ತುತ ದುಬೈನಲ್ಲಿ ವೈದ್ಯಕೀಯ ಚಿಕಿತ್ಸೆ ನೀಡುತ್ತಿದ್ದು ಅವರು ಸುರಕ್ಷಿತವಾಗಿದ್ದಾರೆ ಎಂದು ವರದಿಯಾಗಿದೆ. ದುಬೈನಲ್ಲಿರುವ ಭಾರತೀಯ ರಾಯಭಾರ ಕಚೇರಿ ಅಧಿಕಾರಿಗಳು ಈಗಾಗಲೇ ರಕ್ಷಿಸಲ್ಪಟ್ಟ ಅಧಿಕಾರಿಗಳನ್ನು ಭೇಟಿ ಮಾಡಿ ಮಾತುಕತೆ ನಡೆಸಿದ್ದಾರೆ. ಜೈಪುರದ ಸವಾಯ್ ಮಾನ್ಸಿಂಗ್ ಕ್ರೀಡಾಂಗಣದಲ್ಲಿಂದು ನಡೆಯಲಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ರಾಜಸ್ಥಾನ್ ರಾಯಲ್ಸ್ ಮತ್ತು ಗುಜರಾತ್ ಟೈಟನ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ರಾತ್ರಿ 7:30ಕ್ಕೆ ಆರಂಭವಾಗಲಿದೆ. ದೆಹಲಿಯ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿ ಕಳೆದ ರಾತ್ರಿ ನಡೆದ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡ 8 ವಿಕೆಟ್ಗಳ ಜಯ ದಾಖಲಿಸಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಪಶ್ಚಿಮ ಬಂಗಾಳದ ನೂತನ ಮುಖ್ಯಮಂತ್ರಿಯಾಗಿ ಸುವೇಂದು ಅಧಿಕಾರಿ ಪ್ರಮಾಣವಚನ ಸ್ವೀಕಾರ, ಸಮಾರಂಭದಲ್ಲಿ ಪ್ರಧಾನಿ, ಕೇಂದ್ರ ಸಚಿವರು ಭಾಗಿ. ಮುಂದಿನ ರಕ್ಷಣಾ ಸಿಬ್ಬಂದಿ ಮುಖ್ಯಸ್ಥರಾಗಿ ಲೆಫ್ಟಿನೆಂಟ್ ಜನರಲ್ ಎನ್ಎಸ್ ರಾಜಸುಬ್ರಹ್ಮಣಿ ನೇಮಕ. ನವದೆಹಲಿಯಲ್ಲಿ 2 ದಿನಗಳ ಹಿಂದೂ ಮಹಾಸಾಗರ ಸಂವಾದ ಕಾರ್ಯಕ್ರಮ ಸಂಪನ್ನ. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್, ಜೈಪುರದಲ್ಲಿಂದು ರಾಜಸ್ಥಾನ್ ರಾಯಲ್ಸ್ ಗುಜರಾತ್ ಟೈಟನ್ಸ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30ಕ್ಕೆ.
1: ಆಕಾಶವಾಣಿ ಧಾರವಾಡ, ಇದೀಗ ಜನಪದ ಸಂಗೀತ ಕಾರ್ಯಕ್ರಮ.
2: ಮಾನನೀಯ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಜೀ ಕಾ ದೇಶ್ ಕೆ ಸಭಿ ಎಕ್ಸಾಮ್ ವಾರಿಯರ್ಸ್ ಕೆ ಲಿಯೆ ವಿಶೇಷ ಸಂದೇಶ.
3: ಶಿಕ್ಷಾ ಕಿ ಜೀವನ್ ಮೇ ಭಿ ಜರೂರತ್ ಹೈ, ಸಮಾಜ್ ಜೀವನ್ ಮೇ ಭಿ ಜರೂರತ್ ಹೈ, ಇಸ್ಕೋ ಅಂಡರ್ ಎಸ್ಟಿಮೇಟ್ ನಹೀ ಕರ್ನಾ ಚಾಹಿಯೆ.
2: NCPCR ಆಯೋಜಿತ ಕರ್ ರಹಾ ಹೈ ಪರೀಕ್ಷಾ ಪರ್ವ್, ಜಿಸ್ಕೆ ಲೈವ್ ಸೆಷನ್ ಕೆ ದೌರಾನ್ ಆಪ್ ಪರೀಕ್ಷಾ ಸೆ ಸಂಬಂಧಿತ ಪ್ರಶ್ನ ಎಕ್ಸ್ಪರ್ಟ್ ಸೆ ಪೂಛ್ ಸಕ್ತೆ ಹೈ, ಜೋ ಕಿ 23 ಅಪ್ರೈಲ್ ಸೆ 23 ಮಈ ತಕ್ ಚಲೆಂಗೆ. ಅಧಿಕ ಜಾನ್ಕಾರಿ ಕೆ ಲಿಯೆ www.ncpcr.gov.in ಪರ್ ಲಾಗಿನ್ ಕರಿ.

0: जनगणना के पहले चरण में हाउस लिस्टिंग और हाउसिंग सेंसस यानी आपके मकान की गणना होगी। आइए आपकी साझेदारी से इसे सफल बनाएं और विकसित भारत 2047 की ओर एक और कदम बढ़ाएं।
1: ದಾವಣಗೆರೆ ಜಿಎಂ ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್ ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು ಪ್ರವೇಶಾತಿಗಾಗಿ ಸಂಪರ್ಕಿಸಿ 9364099712. ವೆಬ್ಸೈಟ್ gmu.ac.in.
2: ಈಗ ಬಬಲೇಶ್ವರದ ಕಾಖಂಡಕಿಯ ರಮೇಶ್ ಚಿನ್ನಪ್ಪ ಪೂಜಾರಿ ಮತ್ತು ಸಂಗಡಿಗರಿಂದ ಸಂಬಾಳವಾದನ. ಮೊದಲಿಗೆ ಮಾತ್ರ 6 ರೂಪತಾಳ ಖಂಡಜಾತಿ.

ಇದುವರೆಗೆ ಬಬಲೇಶ್ವರದ ಕಾಖಂಡಕಿಯ ರಮೇಶ್ ಚಿನ್ನಪ್ಪ ಪೂಜಾರಿ ಮತ್ತು ಸಂಗಡಿಗರಿಂದ ಸಂಬಾಳವಾದನ ಕೇಳಿದಿರಿ. ಜನಪದ ಸಂಗೀತ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಆಕಾಶವಾಣಿ ಧಾರವಾಡ. ಇನ್ನು ಮುಂದೆ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ.

0: ಕಾವ್ಯ ಕನ್ವೆನ್ಷನ್ಸ್ ವರೆಗೆ ಯಾವುದೇ ಇರಲಿ ಪ್ರತಿ ಹಾರ್ಟ್ ಅನ್ನು ನೋಡಿಕೊಳ್ಳುತ್ತೇವೆ. ನಾರಾಯಣ ಹೆಲ್ತ್ ಸಿಟಿ ಬೆಂಗಳೂರು, ಕಾಲ್ 1800309 0309. ಟೇಕ್ ಕೇರ್.
1: ವಚನಾಮೃತ ಪ್ರತಿ ಸೋಮವಾರ ಹಾಗೂ ಮಂಗಳವಾರ.
2: ಎನ್ನ ತನುವ ನಿರ್ಮಲ ಮಾಡಿದ ನೈಯ ಬಸವ.
3: ಧಾರವಾಡ ಆಕಾಶವಾಣಿಯಿಂದ ಪ್ರತಿ ಸೋಮವಾರ ಮುಂಜಾನೆ 6:35 ಹಾಗೂ ಮಂಗಳವಾರ ಮುಂಜಾನೆ 7:15.

0: ವಚನ ನಿರ್ವಚನ ಹಾಗೂ ವಚನ ಗಾಯನದ ಸಾಪ್ತಾಹಿಕ ಕಾರ್ಯಕ್ರಮ ವಚನಾಮೃತ.
1: ತಪ್ಪದೆ ಆಲಿಸಿ ವಚನಾಮೃತ.
0: ಮನೆ ಮಾತಾಗಿದೆ ವಚನಾಮೃತ.
2: ಅಕ್ಕ ಕೇಳುವ ನಾನು ಕಂಡೆ.
1: ಶ್ರೀ ಬಸವೇಶ್ವರ ಪೀಠ ವಚನಾಮೃತ ಪ್ರತಿ ಸೋಮವಾರ ಹಾಗೂ ಮಂಗಳವಾರ.
0: ಪ್ರಾಯೋಜಕರು ಶ್ರೀ ಬಸವೇಶ್ವರ ಪೀಠ, ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ.

0: जनगणना के पहले चरण में हाउस लिस्टिंग और हाउसिंग सेंसस यानी आपके मकान की गणना होगी। आइए आपकी साझेदारी से इसे सफल बनाएं और विकसित भारत 2047 की ओर एक और कदम बढ़ाएं।
1: ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಆರಂಭದಲ್ಲಿ ಕೇಳಿ ಒಲವು ಗೆಲವು ಚಿತ್ರದ ಗೀತೆಯನ್ನು ಡಾ ರಾಜ್ಕುಮಾರ್ ಹಾಗೂ ಎಸ್ ಜಾನಕಿಯವರ ಯುಗಳ ಸ್ವರಗಳಲ್ಲಿ. ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಜಿ ಕೆ ವೆಂಕಟೇಶ್.

ಜನುಮದ ಜೋಡಿ ಚಿತ್ರದ ಗೀತೆ ಇದು. ಗಾಯಕರು ರಾಜೇಶ್ ಕೃಷ್ಣನ್ ಹಾಗೂ ಮಂಜುಳಾ ಗುರುರಾಜ್. ಸಾಹಿತ್ಯ ಹಾಗೂ ಸಂಗೀತ ವಿ ಮನೋಹರ್ ಅವರದು.

0: जनगणना के पहले चरण में हाउस लिस्टिंग और हाउसिंग सेंसस यानी आपके मकान की गणना होगी। आइए आपकी साझेदारी से इसे सफल बनाएं और विकसित भारत 2047 की ओर एक और कदम बढ़ाएं।
1: ಕುನಾಲ್ ಗಾಂಜವಾಲ ಹಾಗೂ ಶ್ರೇಯ ಘೋಷಾಲ್ ಅವರ ಯುಗಳ ಸ್ವರಗಳಲ್ಲಿ ಚಲುವಿನ ಚಿತ್ತಾರ ಚಿತ್ರದ ಗೀತೆ ಇದು. ಎಸ್ ನಾರಾಯಣ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಮನೋಮೂರ್ತಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ನಾಳೆ ರಾಜ್ಯ ಭೇಟಿ, ಬೆಂಗಳೂರಿನಲ್ಲಿ ಆರ್ಟ್ ಆಫ್ ಲಿವಿಂಗ್ ಕಾರ್ಯಕ್ರಮದಲ್ಲಿ ಭಾಗಿ. ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಿಂದ ಪೆನುಗೊಂಡವರೆಗೆ ದಶಪಥ ರಸ್ತೆ ನಿರ್ಮಾಣ, ಸಚಿವ ಕೆಎಚ್ ಮುನಿಯಪ್ಪ. ಕರಾವಳಿ ಭಾಗದಲ್ಲಿ ನೆರೆ ಹಾವಳಿ, ಮುನ್ನೆಚ್ಚರಿಕೆ ವಹಿಸುವಂತೆ ಸಚಿವ ದಿನೇಶ್ ಗುಂಡೂರಾವ್ ಅಧಿಕಾರಿಗಳಿಗೆ ಸೂಚನೆ. ಭಾರತೀಯ ಅರಣ್ಯ ಸೇವೆ ಪರೀಕ್ಷೆಯಲ್ಲಿ ರಾಜ್ಯದ ಬಸವರಾಜ್ ಕೆಂಪವಾಡ್ಗೆ ಪ್ರಥಮ ರ್ಯಾಂಕ್. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಾಳೆ ಕರ್ನಾಟಕ ಮತ್ತು ತೆಲಂಗಾಣ ಪ್ರವಾಸ ಕೈಗೊಳ್ಳಲಿದ್ದು, ಮೊದಲಿಗೆ ಬೆಂಗಳೂರಿನ ಆರ್ಟ್ ಆಫ್ ಲಿವಿಂಗ್ ಕೇಂದ್ರಕ್ಕೆ ಆಗಮಿಸಿ ಅದರ 45ನೇ ವಾರ್ಷಿಕೋತ್ಸವ ಸಂಭ್ರಮಾಚರಣೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಮಧ್ಯಾಹ್ನ ಅವರು ಹೈದರಾಬಾದ್ಗೆ ಪ್ರಯಾಣ ಬೆಳೆಸಲಿದ್ದು, ಅಲ್ಲಿ ಸುಮಾರು 9,400 ಕೋಟಿ ರೂಪಾಯಿ ಮೌಲ್ಯದ ವಿವಿಧ ಅಭಿವೃದ್ದಿ ಯೋಜನೆಗಳಿಗೆ ಚಾಲನೆ ನೀಡುವರಲ್ಲದೆ ಕೆಲ ಯೋಜನೆಗಳನ್ನು ರಾಷ್ಟಕ್ಕೆ ಸಮರ್ಪಿಸಲಿದ್ದಾರೆ. ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಿಂದ ಆಂಧ್ರದ ಪೆನುಗೊಂಡವರೆಗೆ 2,400 ಕೋಟಿ ರೂಪಾಯಿ ವೆಚ್ಚದಲ್ಲಿ ದಶಪಥದ ರಸ್ತೆ ನಿರ್ಮಾಣ ಮಾರ್ಚ್ನಿಂದ ಆರಂಭಗೊಳ್ಳುತ್ತಿದೆ. ದಶಪಥ ಹಾದು ಹೋಗುವ ಎಲ್ಲಾ ಪ್ರಮುಖ ಗ್ರಾಮಗಳಲ್ಲಿ ಬೆಂಗಳೂರು ಮೈಸೂರು ಹೆದ್ದಾರಿ ಮಾದರಿಯಲ್ಲಿ ಅಂಡರ್ಪಾಸ್ ನಿರ್ಮಾಣವಾಗಲಿದ್ದು, ಅಪಘಾತಗಳ ತಡೆ ಹಾಗೂ ಜನರ ಸುಗಮ ಸಂಚಾರಕ್ಕೆ ಶಾಶ್ವತ ಪರಿಹಾರ ಸಿಗಲಿದೆ ಎಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಚ್ ಮುನಿಯಪ್ಪ ತಿಳಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಮುದುಗುರ್ಕಿ ಗ್ರಾಮದ ಬಳಿ ನಡೆದ ಅಪಘಾತಕ್ಕೆ ಸಂಬಂಧಿಸಿದಂತೆ ಗ್ರಾಮಸ್ಥರ ಅಹವಾಲು ಆಲಿಸಿದ ಸಚಿವರು, ಮುದುಗುರ್ಕಿ ಬಳಿ ಸಂಭವಿಸಿದ ಅಪಘಾತದಲ್ಲಿ ಮೃತಪಟ್ಟ ಕುಟುಂಬದವರಿಗೆ ಸಾಂತ್ವನ ಹೇಳಿದರಲ್ಲದೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ನೆರವು ನೀಡಲಾಗುವುದು ಎಂದು ತಿಳಿಸಿದರು. ಮುಂಬರುವ ಮಳೆಗಾಲದಲ್ಲಿ ನೆರೆ ಮತ್ತು ನೀರು ನಿಲ್ಲಬಹುದಾದ ಪ್ರದೇಶಗಳನ್ನು ಮೊದಲೇ ಗುರುತಿಸಿ ಅಗತ್ಯ ಮುನ್ನೆಚ್ಚರಿಕೆ ವಹಿಸುವಂತೆ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಮಂಗಳೂರಿನಲ್ಲಿ ಮಳೆಗಾಲ ಪೂರ್ವಸಿದ್ದತೆ ಬಗ್ಗೆ ನಡೆದ ಸಭೆಯಲ್ಲಿ ಸಚಿವರು, ಕಳೆದ ವರ್ಷ ನೆರೆ ಬಂದ ಪ್ರದೇಶಗಳು ಹಾಗೂ ಭೂಕುಸಿತವಾದ ಜನವಸತಿ ಪ್ರದೇಶಗಳಿಗೆ ಅಧಿಕಾರಿಗಳು ತಕ್ಷಣವೇ ತೆರಳಿ ಮುಂದಾಗುವ ಅಪಾಯ ತಡೆಯಲು ಈಗಿನಿಂದಲೇ ಕ್ರಮವಹಿಸಬೇಕು, ಚರಂಡಿ ರಾಜಾ ಕಾಲುವೆಗಳ ಹೂಳೆತ್ತುವ ಕಾರ್ಯವನ್ನು ತ್ವರಿತಗೊಳಿಸಬೇಕು, ಈ ಸಂಬಂಧ ಇಲಾಖೆಗಳು ಪರಸ್ಪರ ಸಮನ್ವಯದಿಂದ ಕಾರ್ಯನಿರ್ವಹಿಸಬೇಕು ಎಂದರು. ಜಿಲ್ಲಾಧಿಕಾರಿ ಎಚ್ ವಿ ದರ್ಶನ್ ಮಾತನಾಡಿ,

0: ಜಿಲ್ಲೆಯಲ್ಲಿ ಸಮುದ್ರ ಕೊರೆತ ಉಂಟಾಗಬಹುದಾದ 8 ಪ್ರದೇಶಗಳನ್ನು ಗುರುತಿಸಿ ಅಪಾಯದ ಪ್ರಮಾಣವನ್ನು ತಗ್ಗಿಸಲು ಕ್ರಮ ವಹಿಸಲಾಗಿದೆ. ಜಿಲ್ಲಾ ಮತ್ತು ತಾಲೂಕು ಮಟ್ಟದಲ್ಲಿ ತುರ್ತು ವಿಪತ್ತು ನಿರ್ವಹಣೆಗೆ ದಿನದ 24 ಗಂಟೆಯೂ ಕಾರ್ಯನಿರ್ವಹಿಸುವ ನಿಯಂತ್ರಣ ಕೊಠಡಿಗಳನ್ನು ತೆರೆಯಲಾಗಿದೆ ಎಂದು ಹೇಳಿದರು. ಭಾರತೀಯ ಅರಣ್ಯ ಸೇವೆ ಐಎಫ್ಎಸ್ ಪರೀಕ್ಷೆಯಲ್ಲಿ ಕನ್ನಡಿಗ ಬಸವರಾಜ್ ಕೆಂಪವಾಡ್ ಪ್ರಥಮ ರ್ಯಾಂಕ್ ಗಳಿಸಿದ್ದಾರೆ. ಇದೇ ಪರೀಕ್ಷೆಯಲ್ಲಿ ರಾಜ್ಯದ ಎನ್ ದೀಕ್ಷಿತ್ ಅವರು 14ನೇ ರ್ಯಾಂಕ್ ಪಡೆದಿದ್ದು ರಾಜ್ಯದ ಹಿರಿಮೆಯನ್ನು ಮತ್ತಷ್ಟು ಹೆಚ್ಚಿಸಿದ್ದಾರೆ. ಐಎಫ್ಎಸ್ ಪರೀಕ್ಷೆಯಲ್ಲಿ ಪ್ರಥಮ ರ್ಯಾಂಕ್ ಪಡೆದಿರುವ ಬಸವರಾಜ್ ಕೆಂಪವಾಡ್ ಹಾಗೂ 14ನೇ ರ್ಯಾಂಕ್ ಪಡೆದಿರುವ ಎನ್ ದೀಕ್ಷಿತ್ ಅವರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ ಹಲವು ಗಣ್ಯರು ಅಭಿನಂದನೆ ಸಲ್ಲಿಸಿದ್ದಾರೆ. ಈ ಇಬ್ಬರ ಸಾಧನೆಯು ಪ್ರತಿಯೊಬ್ಬ ಕನ್ನಡಿಗನಿಗೂ ಹೆಮ್ಮೆ ಮತ್ತು ಸ್ಫೂರ್ತಿದಾಯಕವಾದುದು ಎಂದು ಹೇಳಿದ್ದಾರೆ. ಮಾಜಿ ಮುಖ್ಯಮಂತ್ರಿ ಹಾಗೂ ಬಿಜೆಪಿ ಹಿರಿಯ ನಾಯಕ ಬಿಎಸ್ ಯಡಿಯೂರಪ್ಪ ಅವರ ಅಭಿಮಾನೋತ್ಸವ ಕಾರ್ಯಕ್ರಮವು ಚಿತ್ರದುರ್ಗದಲ್ಲಿ ಇಂದು ನಡೆಯುತ್ತಿದ್ದು ಕೇಂದ್ರ ಸಚಿವರು ಸೇರಿದಂತೆ ಪಕ್ಷದ ಹಿರಿಯ ಮುಖಂಡರುಗಳು ಭಾಗಿಯಾಗಿದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವು ಹಿಂದುಳಿದವರ ಪರವಾಗಿ ಇದ್ದೇವೆ ಎಂದು ಬಿಂಬಿಸಿಕೊಳ್ಳುತ್ತಿದೆ. ಆದರೆ ಹಿಂದುಳಿದ ಸಮಾಜಗಳ ಅಭಿವೃದ್ದಿಗೆ ಮೀಸಲಿಟ್ಟಿದ್ದ ಹಣವೆಲ್ಲವೂ ಬೇರೆಡೆಗೆ ಹೋಗುತ್ತಿದೆ. ಪರಿಶಿಷ್ಟ ಸಮುದಾಯಗಳ ಹಣವನ್ನು ಗ್ಯಾರಂಟಿ ಯೋಜನೆಗಳಿಗೆ ಬಳಸಿಕೊಳ್ಳಲಾಗಿದೆ ಎಂದು ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಹೇಳಿದ್ದಾರೆ. ದೊಡ್ಡಬಳ್ಳಾಪುರದಲ್ಲಿ ನಡೆದ ಜೆಡಿಎಸ್ ರಜತ ಮಹೋತ್ಸವ ಸಮಾರಂಭದಲ್ಲಿ ಮಾತನಾಡಿದ ಅವರು, 3 ವರ್ಷಗಳ ಕಾಂಗ್ರೆಸ್ ಆಡಳಿತದಲ್ಲಿ ಅಹಿಂದ ವರ್ಗದ ಅಭಿವೃದ್ದಿ ನಿಗಮಗಳಿಗೆ ಮೀಸಲಿಟ್ಟಿದ್ದ ಹಣ ವಿನಿಯೋಗವಾಗಿಯೇ ಇಲ್ಲ. ಮಹಿಳೆಯರಿಗೆ 2,000 ಗೃಹಲಕ್ಷ್ಮಿ ಹಣ ನೀಡಿದ ಮಾತ್ರಕ್ಕೆ ಅವರ ಅಭಿವೃದ್ದಿ ಸಾಧ್ಯವಿಲ್ಲ. ಮಹಿಳೆಯರಿಗೆ ಸಂವಿಧಾನಕವಾಗಿ ದೊರೆಯಬೇಕಾಗಿರುವ ಹಕ್ಕುಗಳನ್ನು ಕಲ್ಪಿಸಬೇಕು. ವಿದ್ಯಾವಂತ ಯುವ ಸಮುದಾಯಕ್ಕೆ ಉದ್ಯೋಗಗಳು ದೊರೆಯದಾಗಿದೆ. ಸರ್ಕಾರ ಕಾಟಾಚಾರಕ್ಕೆ ಉದ್ಯೋಗ ಮೇಳ ನಡೆಸುವ ಮೂಲಕ ವಿದ್ಯಾವಂತರನ್ನು ವಂಚಿಸುತ್ತಿದೆ ಎಂದು ಆರೋಪಿಸಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಯಾದಗಿರಿ ಜಿಲ್ಲೆಯ ಗ್ರಾಮೀಣ ಭಾಗಗಳಲ್ಲಿರುವ ಒಳನಾಡು ಜಲಮೂಲಗಳನ್ನು ಸಮರ್ಪಕವಾಗಿ ಬಳಸಿಕೊಂಡು ಮೀನು ಉತ್ಪಾದನೆಯನ್ನು ಹೆಚ್ಚಿಸುವುದರ ಜೊತೆಗೆ ಮಹಿಳಾ ಸ್ವಸಹಾಯ ಸಂಘಗಳ ಆರ್ಥಿಕ ಸಬಲೀಕರಣಕ್ಕೆ ಆದ್ಯತೆ ನೀಡಲಾಗುತ್ತಿದೆ ಎಂದು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಲವೀಶ್ ಒರಡಿಯಾ ಹೇಳಿದ್ದಾರೆ. ಯಾದಗಿರಿಯಲ್ಲಿ ಮತ್ಸ್ಯ ಸಂಜೀವಿನಿ ಯೋಜನೆಯ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಅವರು, ಪ್ರಸಕ್ತ ಸಾಲಿನಲ್ಲಿ ಆರಂಭಗೊಂಡಿರುವ ಈ ಯೋಜನೆಯು ಜಿಲ್ಲೆಯ ವಿವಿಧ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೆರೆಗಳನ್ನು ಒಳಗೊಂಡಿದ್ದು, ಮುಂದಿನ ಹಂತದಲ್ಲಿ ಜಿಲ್ಲೆಯ 50 ಕೆರೆಗಳಿಗೆ ಇದನ್ನು ವಿಸ್ತರಿಸುವ ಗುರಿ ಹೊಂದಲಾಗಿದೆ ಎಂದು ತಿಳಿಸಿದರು. ಮತ್ಸ್ಯ ಸಂಜೀವಿನಿ ಯೋಜನೆಯ ಮೂಲಕ ಗ್ರಾಮೀಣ ಮಹಿಳಾ ಸಂಘಗಳಿಗೆ ಶಾಶ್ವತ ಜೀವನೋಪಾಯ ಕಲ್ಪಿಸುವುದರ ಜೊತೆಗೆ ಸ್ಥಳೀಯ ಮಟ್ಟದಲ್ಲಿ ಉದ್ಯೋಗ ಸೃಷ್ಟಿಗೂ ಒತ್ತು ನೀಡಲಾಗುತ್ತಿದೆ. ಜಿಲ್ಲೆಯ ಎಲ್ಲಾ ಗ್ರಾಮ ಪಂಚಾಯಿತಿ ಅಭಿವೃದ್ದಿ ಅಧಿಕಾರಿಗಳು ತಮ್ಮ ವ್ಯಾಪ್ತಿಯಲ್ಲಿರುವ ಕೆರೆಗಳ ಸರ್ವೆ ಸಂಖ್ಯೆ, ಭೂ ಮಾಲೀಕತ್ವ, ಪ್ರಸ್ತುತ ಬಳಕೆ ಹಾಗೂ ನೀರಿನ ಲಭ್ಯತೆ ಸೇರಿದಂತೆ ಸಮಗ್ರ ಮಾಹಿತಿಯನ್ನು ಸಂಗ್ರಹಿಸಿ ವರದಿ ಸಲ್ಲಿಸಬೇಕು ಎಂದು ಅವರು ಸೂಚಿಸಿದರು. ಹವಾಮಾನ ಬದಲಾವಣೆಯ ಸವಾಲುಗಳನ್ನು ಎದುರಿಸಲು ಮಣ್ಣಿಗೆ ಒಗ್ಗಿಕೊಳ್ಳುವ ಪಾರಂಪರಿಕ ಬೀಜಗಳ ಸಂರಕ್ಷಣೆ ಇಂದಿನ ತುರ್ತು ಅಗತ್ಯವಾಗಿದೆ ಎಂದು ಪಾರಂಪರಿಕ ಬೀಜ ಸಂರಕ್ಷಕಿ ಬಿಬಿ ಫಾತಿಮಾ ತಿಳಿಸಿದರು. ದಾವಣಗೆರೆಯಲ್ಲಿ ಇಂದಿನಿಂದ ಆರಂಭಗೊಂಡ 2 ದಿನಗಳ ಪಾರಂಪರಿಕ ಬೀಜೋತ್ಸವಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ರೈತರು ಬಿತ್ತನೆ ಬೀಜಗಳಿಗಾಗಿ ಬಹುರಾಷ್ಟೀಯ ಕಂಪನಿಗಳ ಮೇಲೆ ಅವಲಂಬಿತರಾಗದೆ ತಾವೇ ಬೀಜ ಉತ್ಪಾದಿಸಿ ಸಂರಕ್ಷಿಸುವ ಮೂಲಕ ಸ್ವಾವಲಂಬಿಗಳಾಗಬೇಕು. ಪ್ರತಿಯೊಂದು ಹಳ್ಳಿಯಲ್ಲೂ ಸಮುದಾಯ ಬೀಜ ಬ್ಯಾಂಕ್ಗಳು ಸ್ಥಾಪನೆಯಾಗಬೇಕು ಎಂದರು. ತಾವು ಸ್ಥಾಪಿಸಿರುವ ಬೀಜ ಬ್ಯಾಂಕ್ಗಳ ಮೂಲಕ 500 ಹೆಚ್ಚು ದೇಸಿ ಬೀಜಗಳನ್ನು ಉಳಿಸಿರುವುದಾಗಿ ಇದೇ ವೇಳೆ ಬಿಬಿ ಫಾತಿಮಾ ಅವರು ತಿಳಿಸಿದರು. ಸರ್ವೆ ಕಾರ್ಯಕ್ಕೆ ವೈಜ್ಞಾನಿಕ ಉಪಕರಣಗಳನ್ನು ಅಳವಡಿಸಿಕೊಂಡ ವಿಮಾನಗಳು ಜಿಲ್ಲೆಯ ಕೆಲ ಭಾಗಗಳಲ್ಲಿ ಕೆಳಹಂತದಲ್ಲಿ ಹಾರಾಟ ನಡೆಸುತ್ತಿದ್ದು ಸಾರ್ವಜನಿಕರು ಆತಂಕ ಪಡುವ ಅಗತ್ಯವಿಲ್ಲ ಎಂದು ಉತ್ತರ ಕನ್ನಡ ಜಿಲ್ಲಾಡಳಿತ ತಿಳಿಸಿದೆ. ಉತ್ತರ ಕನ್ನಡ ಜಿಲ್ಲೆಯ ಹಲವು ಭಾಗಗಳಲ್ಲಿ ವಿಮಾನಗಳು ಕೆಳಹಂತದಲ್ಲಿ ಹಾರಾಟ ನಡೆಸುತ್ತಿದ್ದು ಇದರಿಂದ ಸಾರ್ವಜನಿಕರಲ್ಲಿ ಕುತೂಹಲ ಹಾಗೂ ಆತಂಕಗಳು ವ್ಯಕ್ತವಾಗುತ್ತಿರುವ ಹಿನ್ನೆಲೆ ಜಿಲ್ಲಾಡಳಿತ ಸ್ಪಷ್ಟನೆ ನೀಡಿದ್ದು, ಬೆಂಗಳೂರಿನ ಭಾರತೀಯ ಭೂವೈಜ್ಞಾನಿಕ ಸರ್ವೇಕ್ಷಣಾ ಸಂಸ್ಥೆಯು ನ್ಯಾಷನಲ್ ಏರೋ ಜಿಯೋಫಿಸಿಕಲ್ ಮ್ಯಾಪಿಂಗ್ ಪ್ರೋಗ್ರಾಂ ಭಾಗವಾಗಿ ಎನ್ಎಜಿಎಂಪಿ ಬ್ಲಾಕ್ 7 ಸರ್ವೇಕ್ಷಣಾ ಕಾರ್ಯ ಕರ್ನಾಟಕ, ಮಹಾರಾಷ್ಟ ಹಾಗೂ ಗೋವಾ ರಾಜ್ಯಗಳಲ್ಲಿ ಕೈಗೊಂಡಿದೆ. ಹೀಗಾಗಿ ಉತ್ತರ ಕನ್ನಡ ಜಿಲ್ಲೆಯಾದ್ಯಂತ ಸದರಿ ಸರ್ವೆ ಕಾರ್ಯಕ್ಕೆ ವೈಜ್ಞಾನಿಕ ಉಪಕರಣಗಳನ್ನು ಅಳವಡಿಸಿಕೊಂಡ ವಿಮಾನಗಳು ಕೆಳಹಂತದಲ್ಲಿ ಹಾರಾಟ ನಡೆಸುತ್ತಿವೆ. ಈ ಸರ್ವೆಯಿಂದ ಪಡೆದ ಮಾಹಿತಿಯನ್ನು ಖನಿಜಾನ್ವೇಷಣೆಯಲ್ಲಿ ತೊಡಗಿರುವ ಸರ್ಕಾರಿ, ಖಾಸಗಿ ಸಂಸ್ಥೆಗಳು ಹಾಗೂ ಸಾರ್ವಜನಿಕರಿಗೆ ಲಭ್ಯ

0: ಸಹಾಯಕವಾಗುವಂತೆ ನ್ಯಾಷನಲ್ ಜಿಯೋ ಸೈನ್ಸ್ ಡೇಟಾ ರೆಪಾಸಿಟರಿ ಎನ್ಜಿಡಿಆರ್ ಅಳವಡಿಸಿಕೊಳ್ಳುತ್ತದೆ. ಆದ್ದರಿಂದ ಸದರಿ ವೈಜ್ಞಾನಿಕ ಸರ್ವೆ ಕಾರ್ಯದಲ್ಲಿ ನಿರತವಾಗಿರುವ ಕೆಳಹಂತದ ವಿಮಾನ ಹಾರಾಟದ ಕುರಿತು ಸಾರ್ವಜನಿಕರು ಯಾವುದೇ ಆತಂಕಕ್ಕೆ ಒಳಗಾಗಬಾರದೆಂದು ಜಿಲ್ಲಾಡಳಿತ ತಿಳಿಸಿದೆ. ಕೋಲಾರ ಜಿಲ್ಲಾಧಿಕಾರಿಗಳ ಕಾರ್ಯಾಲಯದಲ್ಲಿ ಬಾಕಿ ಇರುವ ಭೂ ಸ್ವಾಧೀನ ಹಾಗೂ ವಿವಿಧ ಸಿವಿಲ್ ವ್ಯಾಜ್ಯಗಳ ಪರಿಣಾಮಕಾರಿ ನಿರ್ವಹಣೆಗಾಗಿ ಗುತ್ತಿಗೆ ಆಧಾರದ ಮೇಲೆ ಕಾನೂನು ಸಲಹೆಗಾರರ ಹುದ್ದೆಗೆ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿ ಆಹ್ವಾನಿಸಲಾಗಿದೆ. ಭೂ ಸ್ವಾಧೀನ ಪ್ರಕರಣಗಳಲ್ಲಿ ನ್ಯಾಯಾಲಯಗಳು ನೀಡುವ ಹೆಚ್ಚುವರಿ ಪರಿಹಾರದ ಆದೇಶಗಳ ವಿರುದ್ದ ಮೇಲ್ಮನವಿ ಸಲ್ಲಿಸುವ ಮುನ್ನ ಕಾನೂನು ಅಧಿಕಾರಿಗಳ ಅಭಿಪ್ರಾಯ ಪಡೆಯುವುದು ಮತ್ತು ಆರ್ಥಿಕ ಹೊಣೆಗಾರಿಕೆಯನ್ನು ಲೆಕ್ಕಹಾಕುವುದು ಅತ್ಯಗತ್ಯವಾಗಿದೆ. ಜಿಲ್ಲಾಡಳಿತದ ಕಾರ್ಯಬಾಹುಳ್ಯದ ನಡುವೆ ಇಂತಹ ವ್ಯಾಜ್ಯಗಳ ಬಗ್ಗೆ ಹೆಚ್ಚಿನ ಗಮನ ಹರಿಸಲು ಸಾಧ್ಯವಾಗದಿರುವುದನ್ನು ಮನಗಂಡು ಸರ್ಕಾರವು ಈ ವಿಶೇಷ ಹುದ್ದೆಯನ್ನು ಸೃಜಿಸಿದೆ. ಸರ್ಕಾರದ ಆದೇಶದಂತೆ ಈ ಹುದ್ದೆಯ ಅವಧಿ 2028 ಮಾರ್ಚ್ 31ರವರೆಗೆ ಇರಲಿದೆ ಎಂದು ಪ್ರಕಟಣೆ ತಿಳಿಸಿದೆ. ಕೆಜಿಎಫ್ ನಗರದಲ್ಲಿ ಏಕಬಳಕೆ ಪ್ಲಾಸ್ಟಿಕ್ ನಿಯಂತ್ರಿಸಲು ನಗರಸಭೆ ಪರಿಸರ ಇಲಾಖೆ ಜೊತೆಗೂಡಿ ವಿಶೇಷ ಕಾರ್ಯಪಡೆ ರಚಿಸಲಾಗಿದೆ. ಈ ಕಾರ್ಯಪಡೆ ಅಕ್ರಮವಾಗಿ ದಾಸ್ತಾನು ಮಾಡಿರುವ ಪ್ಲಾಸ್ಟಿಕ್ ಬಳಕೆ ವಿರುದ್ದ ಕಾರ್ಯಾಚರಣೆ ಆರಂಭಿಸಿದ್ದು, ಮೊದಲನೇ ದಿನವೇ 130 ಕೆಜಿ ಏಕಬಳಕೆ ಪ್ಲಾಸ್ಟಿಕ್ ಅನ್ನು ನಗರಸಭೆ ಹಿರಿಯ ಆರೋಗ್ಯಾಧಿಕಾರಿಗಳ ತಂಡ ವಶಪಡಿಸಿಕೊಂಡಿದೆ ಎಂದು ಪೌರಾಯುಕ್ತ ಶ್ರೀಧರ್ ತಿಳಿಸಿದರು. ವಿಶೇಷ ಕಾರ್ಯಪಡೆಯಲ್ಲಿ ಒಬ್ಬರು ಹಿರಿಯ ಆರೋಗ್ಯಾಧಿಕಾರಿ ಹಾಗೂ ನಗರಸಭೆ ಸಿಬ್ಬಂದಿ ಜೊತೆಗೆ ಪೌರ ಕಾರ್ಮಿಕರನ್ನು ನೇಮಿಸಿಕೊಳ್ಳಲಾಗಿದೆ. ಕೆಜಿಎಫ್ ನಗರದಲ್ಲಿ ಅಕ್ರಮ ದಾಸ್ತಾನು ಮಾಡಿರುವ ಅಂಗಡಿಗಳ ಮೇಲೆ ದಾಳಿ ನಡೆಸಿ ದಂಡ ವಿಧಿಸಿ ಮುಂದಿನ ದಿನಗಳಲ್ಲಿ ಪ್ಲಾಸ್ಟಿಕ್ ಮಾರಾಟ ಕಂಡುಬಂದಲ್ಲಿ ಅಂಗಡಿ ಪರವಾನಗಿ ರದ್ದುಗೊಳಿಸಲಾಗುವುದು ಎಂದು ತಿಳಿಸಿದರು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಗಣಿಗಾರಿಕೆಯಿಂದ ಹಾನಿಯಾದ ಪ್ರದೇಶಗಳ ಸುಧಾರಣೆ ಮತ್ತು ಸಂತ್ರಸ್ತರ ಉಪಯೋಗಕ್ಕಾಗಿ ಜಿಲ್ಲಾ ಖನಿಜ ಪ್ರತಿಷ್ಠಾನ ನಿಧಿಯ ಬಳಕೆಯ ಬಗ್ಗೆ ಚರ್ಚಿಸಲು ಶೀಘ್ರದಲ್ಲೇ ಜಿಲ್ಲೆಯ ಶಾಸಕರೊಂದಿಗೆ ಸಭೆ ನಡೆಸಲಾಗುವುದು ಎಂದು ಆರೋಗ್ಯ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ತಿಳಿಸಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ನಾಳೆ ರಾಜ್ಯ ಭೇಟಿ, ಬೆಂಗಳೂರಿನಲ್ಲಿ ಆರ್ಟ್ ಆಫ್ ಲಿವಿಂಗ್ ಕಾರ್ಯಕ್ರಮದಲ್ಲಿ ಭಾಗಿ. ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಿಂದ ಪೆನುಗೊಂಡವರೆಗೆ ದಶಪಥ ರಸ್ತೆ ನಿರ್ಮಾಣ, ಸಚಿವ ಕೆಎಚ್ ಮುನಿಯಪ್ಪ. ಕರಾವಳಿ ಭಾಗದಲ್ಲಿ ನೆರೆ ಹಾವಳಿ, ಮುನ್ನೆಚ್ಚರಿಕೆ ವಹಿಸುವಂತೆ ಸಚಿವ ದಿನೇಶ್ ಗುಂಡೂರಾವ್ ಅಧಿಕಾರಿಗಳಿಗೆ ಸೂಚನೆ. ಭಾರತೀಯ ಅರಣ್ಯ ಸೇವೆ ಪರೀಕ್ಷೆಯಲ್ಲಿ ರಾಜ್ಯದ ಬಸವರಾಜ್ ಕೆಂಪವಾಡ್ಗೆ ಪ್ರಥಮ ರ್ಯಾಂಕ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ಆಕಾಶವಾಣಿ ಧಾರವಾಡ

0: ಮುದು ಮಕ್ಕಳೇ, ರಜಾ ಸಮಯ ಅಂದ್ರ ಮಜಾ ಸಮಯ. ಬಹಳಷ್ಟು ಮಕ್ಕಳು ಈಗ ಅಜ್ಜಿ ಮನೆಗೆ ಹೋಗಿರಬಹುದು, ಮತ್ತ ಇನ್ನು ಕೆಲವು ಮಕ್ಕಳು ಬೇಸಿಗೆ ಶಿಬಿರಗಳಿಗೆ ಸೇರ್ಕೊಂಡಿರಬಹುದು. ಈಗ ಮಾವಿನ ಹಣ್ಣಿನ ಸುಗ್ಗಿ, ನೀವೆಲ್ಲ ಮಾವಿನ ಹಣ್ಣನ್ನ ತಿಂತ ಮನೆಯೊಳಗೆ ಇಟ್ಕೊಂಡು ರಜೆಯನ್ನ ಖುಷಿಯಾಗಿ ಕಳೆಯಕತ್ತೀರಿ ಅಂತ ನಾ ಅನ್ಕೊಳ್ತೀನಿ. ಇಲ್ಲಿ ಕೆಲವು ಮಕ್ಕಳು ರಜೆಯನ್ನ ಹೆಂಗ ಮಜಾದಿಂದ ಕಳೆಯಕತ್ತಾರ ಅನ್ನೋದನ್ನ ಹಂಚ್ಕೊಂಡಾರ, ಕೇಳ್ರಿ.
1: ನನ್ನ ಹೆಸರು ಸಮರ್ ತಾಪಸ್ ಅಂತ್ರಿ. ನಾನು ಇಲ್ಲೇ ಮಾರ್ಮಡ್ಡಿಯೊಳಗದಲ್ರಿ, ಕೀಬೋರ್ಡ್ ಆಂಗ್ಲ ಮಾಧ್ಯಮ ಶಾಲೆ ಅಲ್ಲೇ ಓದ್ತೇನ್ರಿ. ನಮಗೆ ಚಲೋ ರಿಸಲ್ಟ್ ಬಂತ್ರಿ ನಂದು, ಆಮೇಲೆ ಚಲೋ ರಿಸಲ್ಟ್ ಬಂತಪ್ಪಾ ಇನ್ನೇನು ರಿಸಲ್ಟ್ ಬಂದದ ಅಂತೇಳಿ ಇಲ್ಲಿ ಎಲ್ಲರ ಕ್ಯಾಂಪ್ ಹೋಗ್ಬೇಕು, ಎಲ್ಲರ ಶಿಬಿರಿಗೆ ಹೋಗ್ಬೇಕು, ಅಟೆಂಡ್ ಮಾಡ್ಬೇಕು ಅಂತೇಳಿ ನನಗೆ ಭಾಳ ಇಷ್ಟ ಆಯ್ತ್ರಿ. ಕೆಲಗೇರಿ ಕೃಷ್ಣ ಮಠ ಅಂತದರಿ ದಾಸನಕೊಪ್ಪ ಸರ್ಕಲ್ ಕಡೆ, ಅಲ್ಲಿ ನಾನು ಏನೇನು ಕಲ್ತಪ್ಪ ಅಂತಂದ್ರೆ ಮಂತ್ರ, ಸ್ತೋತ್ರ, ಆಮೇಲೆ ಸುಳಾದಿ. ಆ ಸುಳಾದಿ ಅಂತಂದ್ರೆ ಕಪಿಳ ಸುಳಾದಿ, ಆಮೇಲೆ ಸೂಕ್ತಗಳ ಬಳಿತ ಸೂಕ್ತ, ಮನ್ಯು ಸೂಕ್ತ, ಪುರುಷ ಸೂಕ್ತ, ಹಿಂಗೆ

ಬಹಳಷ್ಟು ಮಂತ್ರ ಸ್ತೋತ್ರಗಳನ್ನು ಕಲಿತೆ. ಅದು ನನಗೆ ಚಲೋ ಅನ್ನಿಸ್ತು. ಆಮೇಲೆ ಮತ್ತೇನಪ್ಪ ಅಂತಂದ್ರೆ ಪ್ರತಿ ಸತ ಯಾವಾಗ ಸೂಟಿ ಬರಲಿಪ್ಪ ನನಗೆ ನಮ್ಮ ಅಣ್ಣನ ಮನೆಗೆ ಹೋಗಿರ್ತೇನೆ. ನಮ್ಮ ಅಣ್ಣನ ಹೆಸರು ರಾಘವೇಂದ್ರ ನಾಮದಾರ, ಆಮೇಲೆ ಶ್ರೀಪುಣ್ಯ ನಾಮದಾರ. ನಾ ಯಾವಾಗಲೂ ಯಾವಾಗ ಒಂದ ಸೂಟಿ ಬರಲಿ ಎರಡರ ಸೂಟಿ ಬರಲಿ ನಾ ಯಾವಾಗಲೂ ಪ್ರತಿ ಸತ ಅವ್ರ ಮನೆಯೊಳಗೆ ಇರ್ತೇನೆ. ಈ ಸತ ಸೂಟಿ ಬಂದಾಗ ಅವ್ರ ಮನೆಗೆ ಹೋಗಿದ್ದೆ ನಾನು. ಅವ್ರ ಮನೆ ಹೋದಾಗ ಅಲ್ಲಿ ಅವ್ರ ಮನೆ ಮುಂದೆ ಎಕ್ಸಾಕ್ಟ್ ಅವ್ರ ಮನೆ ಮುಂದೆ ಒಂದು ಮಾವಿನ ಹಣ್ಣಿನ ಗಿಡ ಆದಪ್ಪ. ಅಲ್ಲಿ ಇನ್ನು ಮಾವಿನ ಹಣ್ಣು ಆಗಿದ್ದಿಲ್ಲ, ಇನ್ನು ಮಾವಿನ ಕಾಯಿಗಳಿದ್ವು. ಏನು ಮಾಡ್ತಿದ್ವಿಪ್ಪ ಅಂತಂದ್ರೆ ದುಸ್ಸ ಅಲ್ಲಿ ಏನದ ಅಂತಂದ್ರೆ ಒಂದು ಕಂಪೌಂಡ್ ಅದ, ಅಲ್ಲಿಗೆ ಯಾರೂ ಇರೋಂಗಿಲ್ಲ. ಯಾರ ಬರಲಾರ್ದೆ ಹೋಗಿ ಬರೀ ಮಾವಿನಕಾಯಿ ಹರಿಯೋದು ನಾವು. ಒಂದ್ಸತ ಹೋಗಿ ಗಿಡದ ಮೇಲೆ ಹತ್ತಿದ್ವಿ ನಾವು ಮಾವಿನಕಾಯಿ ಹರಿಬೇಕಂತೇಳಿ. ನಮ್ಮಣ್ಣ ಏನು ಮಾಡಿದ, ನಾ ಹತ್ತಂಗಿಲ್ಲಪ್ಪ ನೀನು ಹತ್ತೆ ಅಂತ ಹೇಳಿ ನನಗೆ ಹಚ್ಚಿದ. ಹತ್ತಿದಪ್ಪ ನಾನು ಮಾವಿನ ಹಣ್ಣಿನ ಗಿಡದ ಮೇಲೆ ಮಾವಿನಕಾಯಿ ಎಲ್ಲ ಹರಿದೆ ನಾನು. ಹರಿದಾದ್ಮೇಲೆ ನನಗೆ ಒಮ್ಮೆ ಹೆದರಿಕೆ ಆಗ್ಬಿಡ್ತೆ. ನಮ್ಮಣ್ಣ ನಮ್ಮ ಇನ್ನೊಬ್ಬ ಅಣ್ಣ ಓಡೋಗ್ಬಿಟ್ಟ, ನಮ್ಮ ದೊಡ್ಡ ಅಣ್ಣ ಅಲ್ಲೇ ನಿಂತ್ಬಿಟ್ಟಾನೆ. ಒಂದು ಅರ್ಧ ತಾಸು ಮಾವಿನ ಹಣ್ಣಿನ ಗಿಡದ ಮೇಲೆ ಕೂಡಬೇಕಾತು. ಆಮೇಲೆ ಭಾಳ ಕಳಾಗಿಳಿದ್ ಬಂದ್ವಿ. ಕಳಾಗಿಳಿದು ಬಂದಾದ್ಮೇಲೆ ಮತ್ತೆ ಮಾವಿನಕಾಯಿ ಎಲ್ಲ ಹರಿದಿದ್ವಲ್ಲ, ತೊಗೊಂಡು ಹೆಚ್ಚಿ ಉಪ್ಪು ಖಾರ ಹಾಕಿ ಮಸ್ತ್ ತಿನ್ವಿ ನೋಡಿ.

0: ನನಗನ್ಕರ ಈ 2 ತಿಂಗಳ ಸೂಟಿ ಪೂರ್ತಿ ಆಗದಂಗ ಅನಸ್ತು ನನಗೆ. ಮಾವಿನಕಾಯಿ ತಿನ್ಲಾರ್ದೆ ಈ ಸೂಟಿ ನಾ ಹಂಗಿಲ್ಲ ನೋಡ್ರಿ. ಈಗ ಅಂಕಾರ ನನಗೆ ಭಾಳ ಮಜಾ ಬಂದ್ಬಿಟ್ಟದ. ಇನ್ನೇನು ನಂದು 1 ತಿಂಗಳ ಸೂಟಿ ಉಳಿದದ. 1 ತಿಂಗಳ ಸೂಟಿ ಒಳಗೆ ಒಂದು ಸ್ವಲ್ಪ ಓದ್ಬೇಕಂತ ಹೇಳಿ ಮಾಡೀನಿ. ಮತ್ತೆ ಏನಂತಂದ್ರೆ ದುಸ್ಸಾ ಕ್ರಿಕೆಟ್ ಆಡ್ತೀನಿ. ಮಧ್ಯಾಹ್ನ 3 ಗಂಟೆ ಅಂತ ಹೋದೆ ಅಂತಂದ್ರೆ 6 ಗಂಟೆ ಮಟ ವಾಪಸ್ ಮನೆಗೆ ಬಂದಿರಂಗಿಲ್ಲ. 6:30 7 ಗಂಟೆಕ ಮನೆಗೆ ವಾಪಸ್ ಬರ್ತೇನೆ. ಅಲ್ಲಿಂದ್ರ ಬಂದು ಮತ್ತೆ ಮನೆಯೊಳಗೆ ಮತ್ತೆ ಸ್ವಲ್ಪ ತನ ಓದ್ತೀನಿ. ಒಂದು ಸ್ವಲ್ಪ ತನ ಓದಿ ಮತ್ತೆ ಆಟ ಆಡೋದು. ಈ ಸೂಟಿ ಅಂತಂದ್ರೆ ಆಟೋದು ಭಾಳ ಮಜಾ ನನಗೆ.
1: ಮುದ್ದು ಮಕ್ಕಳೇ ಕೇಳಿದ್ರಲ್ಲ, ಸಮರ್ಥ್ ಹೆಂಗ ಮರ ಹತ್ತಿ ಮಾವಿನಕಾಯಿ ಕೀಳಾಕ್ ಹೋಗಿ ಮರ ಇಳಿಯುವುದು ತಿಳಿಯಲಾರ್ದ ಹಂಗಾಗಿ ಬಹಳ ಹೊತ್ತು ಮರದ ಮೇಲೆ ಕೂಡುದಾತು ಅಂಥೇಳಿ. ಹಂಗ ನೀವು ಯಾವ್ದರ ಗಿಡ ಮರ ಹತ್ತುದಾತಂದ್ರ ಬಹಳ ಹುಷಾರಿಂದಿರ್ಬೇಕು, ಹತ್ತಾಕ್ ಬರೋದ್ರ ಜೊತೆಗೆ ಇಳಿಲಿಕ್ಕೂ ಬರಬೇಕು. ಯಾರ ದೊಡ್ಡವರಿದ್ರ ಬಹಳ ಚಲೋ ಜೊತೆಗೆ. ಈಗ ನಾವು ವೈಷ್ಣವಿ ರಜಾದೊಳಗ ಏನ್ ಮಜಾ ಮಾಡಾಳ ಅನ್ನೋದನ್ನ ಕೇಳೋಣ.
2: ಫಸ್ಟು ನಂದು ಸೂಟಿ ಆಯ್ತು ಅಂದ್ರೆ ಎಕ್ಸಾಮ್ ಎಲ್ಲ ಮಸ್ತ್ ಚಲೋತ್ನಂಗಾಯ್ತು. ಅಲ್ಲೇ ನಂದು ರಿಸಲ್ಟು ಬಂತು, ಅದು ಮಸ್ತ್ ರಿಸಲ್ಟು ಚಲೋ ಆಗಿತ್ತು. ಅದಕ್ಕೆ ನಮ್ಮಪ್ಪ ಹೇಳಿದ್ರು ನಂಗೆ, ರಿಸಲ್ಟ್ ಚಲೋ ಆಯ್ತು ಅಂದ್ರೆ ನಾನು ನಿಂಗೆಲ್ಲರ ಕರ್ಕೊಂಡು ಹೋಗ್ತೀನಿ ಅಂತ. ಅದಕ್ಕೆ ನಾ ಏನಂದೆ, ಅಪ್ಪ ನನಗೆ ಬೇರೆ ಯಾವ್ದಾರ ಸ್ಟೇಟಿಗೆ ಕರ್ಕೊಂಡು ಹೋಗು ಹಂಗೆ ಹಿಂಗೆ ಅಂತಂದೆ. ಆದ್ರೆ ನಮ್ಮಪ್ಪ ಏನಂದ್ರು, ಬೇರೆ ಸ್ಟೇಟಿಗೆಲ್ಲ ಹೋಗೋದು ಬೇಡ, ಇಲ್ಲೇ ಎಲ್ಲರ ಹೋಗಿ ಬರೋಣಂತ. ಯಾಕಂದ್ರೆ ಈ ಸಲ 10th ಇದ್ದಿ, ನಿಂಗೆ ವೆಕೇಷನ್ ಕ್ಲಾಸ್ ಅದ, ಸುಟ್ಟಿ ಅದು ಇರೋಂಗಿಲ್ಲ, ಇಲ್ಲೇ ಎಲ್ಲರ 1-4 ದಿನ ಹೋಗಿ ಬರೋಣ ಅಂತಂದ್ರು. ಅದಕ್ಕೆ ಹಂಗೆ ವೆಕೇಷನ್ ಸ್ಟಾರ್ಟ್ ಆಯ್ತು. 1 ವಾರ ಆಯ್ತು 2 ವಾರ ಆಯ್ತು ಎಲ್ಲೂ ಹೋಗಲೇ ಇಲ್ಲ. ಹಂಗೆ ಮತ್ತು ಮನ್ಯಾಗ ಇದ್ದೆ, ಕೇಳಿದೆ ಅಪ್ಪಾಗ, ಹೋಗುಣ್ರಿ ಎಲ್ಲರ ಹೋಗೋಣ ಅಂತಂದು. ಆದ್ರೆ ಅಕಸ್ಮಾತಾಗಿ ನಮ್ಮಕ್ಕ ಫೋನ್ ಮಾಡಿಬಿಟ್ಲು ರೀ ಬೆಂಗಳೂರಿಂದ. ಫೋನ್ ಮಾಡಿದ್ಲು, ಏ ಇಲ್ಲ ಬಾ, ಮತ್ತೆ ಬಂದೇ ಇಲ್ಲ ಯಾವತ್ತು, ಇಲ್ಲೇ ಯಾವಾಗೂ ಬಂದೇ ಇಲ್ಲ, ಈ ಸಲ ಬಾ, 1-4 ದಿನಾರ ಇರು, ನಾನು ನಿಮ್ಮ ಮಿಸ್ಸಿಗೆ

ಹೇಳ್ತೀನಿ ಅಂತಂದರು. ಸರಿ ಆಯಿತು ಅಂತ ನಾನು ಎಲ್ಲ ಟ್ರೈನ್ ಬುಕ್ ಮಾಡಿಕೊಂಡು ಹೋದೆ. 4 ದಿನ ಬೆಂಗಳೂರಿಗೆ ಹೋದೆ. ನಮ್ಮ ಅಕ್ಕನ ಮನೆ ಒಳಗಿದ್ದೆ. ನಮ್ಮ ಅಕ್ಕನ ಮನೆ ಮುಂದೆ ಒಂದು ದೊಡ್ಡ ಮಾವಿನ ಮರ ಅದ ರೀ. ಅಲ್ಲಿ ಏನು ಮಜಾ ಆಗ್ಯದಂತಂದ್ರೆ, ಅಲ್ಲಿ ಅವ್ರದ್ದು ಭಾಳ ಹಳೆ ಮನೆ ರೀ. ಅಂದರೆ ಅಲ್ಲೂ ಹಳೆ ಮನೆ ಇರ್ತಾವಲ್ಲ ಬೆಂಗಳೂರು ಅಂದರು. ಅಲ್ಲೇ ದೊಡ್ಡದು ಗಿಡ, ಅದು ಎಷ್ಟು ದೊಡ್ಡದಂದ್ರೆ 2 ಗಿಡ ರೀ ದೊಡ್ಡವು. ನಾವೇನು ಮಾಡಿದ್ವಿ, ಅಲ್ಲಿ ನಮ್ಮ ಅಕ್ಕನ ಮಕ್ಕಳು ಇದ್ದರು, ಆಮೇಲೆ ನಾನು ಇದ್ದೆ. ಏನು ಮಧ್ಯಾಹ್ನ ಅಂದ್ರೆ ಮಧ್ಯಾಹ್ನ ಆಗಿತ್ತು, ಯಾರು ಇದ್ದಿದ್ದಿಲ್ಲ, ಎಲ್ಲರೂ ಮಲ್ಕೊಂಡಿದ್ರು. ನಾನು ನಮ್ಮ ಅಕ್ಕನ ಮಕ್ಕಳು ಎಲ್ಲ ಹೋದ್ವಿ ಹಂಗೆ ಸಣ್ಣ ಮಾವಿನಕಾಯಿ ಹರ್ಕೊಂಡು ಬರೋಣ ಅಂತ. ಹೊಡೆದ್ರಿ ಕಲ್ಲು ತೊಗೊಂಡು, ಆ ಮಾವಿನಕಾಯಿನೂ ಬಿತ್ತು. ಆದ್ರೆ ಆ ಮಾವಿನಕಾಯಿ ಏನದಲ್ಲ, ಕರೆಕ್ಟ್ ಅವ್ರ ಕಂಪೌಂಡ್ ಒಳಗೆ ಬಿದ್ದುಬಿಟ್ಟಿತ್ತು. ಹೆಂಗಾರ ಮಾಡಿ ತೊಗೊಳ್ಳಬೇಕು ಅಂತಂದು ಎಲ್ಲರೂ ಹಿಂಗೊಬ್ಬರ ಮೇಲೆ ಒಬ್ಬರು ಕೂತ ಕಂಪೌಂಡ್ ಹಾರಿ ಅದನ್ನು ಮಾವಿನಕಾಯಿ ತೊಗೊಂಡು, ಇನ್ನೇನು ನಾವೊಬ್ಬಕ್ಕೆ ಈ ಕಡೆ ಕಂಪೌಂಡ್ ಹಾರಿ ಬರಬೇಕು ಅನ್ನೋದ್ರಾಗ ಅವ್ರು ನಂಗೆ ಹಿಡಿದು ಬಿಟ್ರಿ. ಏನು ಮಾಡಬೇಕು, ನಾನು ನೋಡಿದ್ರೆ ಈ ಕಡೆ ಉತ್ತರ ಕರ್ನಾಟಕದಕ್ಕೆ, ಅವ್ರು ನೋಡಿದ್ರೆ ಆ ಕಡೆ ಅವರು. ನಾ ಮಾತಾಡಿದ್ದು ಅವ್ರಿಗೆ ತಿಳಿವಲ್ತು, ಅವ್ರು ಮಾತಾಡಿದ್ದು ನಂಗೆ ತಿಳಿವಲ್ತು. ಕನ್ನಡನ ಆದ್ರೆ ಅವ್ರದ್ದು ಸ್ವಲ್ಪ ಭಾಷೆ ಬೇರೆನೇ ಆಗ್ತದಲ್ರಿ. ಹೇಳಿದೆ, ಇಲ್ಲ ಹಿಂಗೆ ನಾವು

0: ಆಮೇಲೆ ನಾನು ಇದ್ದೆ. ಏನು ಮಧ್ಯಾಹ್ನ ಅಂದ್ರೆ ಮಧ್ಯಾಹ್ನ ಆಗಿತ್ತು, ಯಾರೂ ಇದ್ದಿದ್ದಿಲ್ಲ, ಎಲ್ಲರೂ ಮಲ್ಕೊಂಡಿದ್ರು. ನಾನು ನಮ್ಮ ಅಕ್ಕನ ಮಕ್ಕಳು ಎಲ್ಲ ಹೋದ್ವಿ ಹಂಗೆ ಸಣ್ಣ ಮಾವಿನಕಾಯಿ ಹರ್ಕೊಂಡು ಬರೋಣ ಅಂತ. ಹೊಡೆದ್ರಿ ಕಲ್ಲು ತೊಗೊಂಡು, ಆ ಮಾವಿನಕಾಯಿನೂ ಬಿತ್ತು. ಆದ್ರೆ ಆ ಮಾವಿನಕಾಯಿ ಏನದಲ್ಲ ಕರೆಕ್ಟ್ ಅವ್ರ ಕಂಪೌಂಡ್ ಒಳಗೆ ಬಿದ್ದುಬಿಟ್ಟಿತ್ತು. ಹೆಂಗಾರ ಮಾಡಿ ತೊಗೊಳ್ಳಬೇಕು ಅಂತಂದು ಎಲ್ಲರೂ ಹಿಂಗೆ ಒಬ್ಬರ ಮೇಲೆ ಒಬ್ಬರು ಕೂತ ಆ ಕಂಪೌಂಡ್ ಹಾರಿ ಅದನ್ನು ಮಾವಿನಕಾಯಿ ತೊಗೊಂಡು ಇನ್ನೇನು ನಾವೊಬ್ಬಕ್ಕೆ ಈ ಕಡೆ ಕಂಪೌಂಡ್ ಹಾರಿ ಬರಬೇಕು ಅನ್ನೋದ್ರಾಗ ಅವ್ರು ನಂಗೆ ಹಿಡಿದು ಬಿಟ್ರಿ. ಏನು ಮಾಡಬೇಕು, ನಾನು ನೋಡಿದ್ರೆ ಈ ಕಡೆ ಉತ್ತರ ಕರ್ನಾಟಕದಕ್ಕೆ, ಅವ್ರು ನೋಡಿದ್ರೆ ಆ ಕಡೆ ಅವರು. ನಾ ಮಾತಾಡಿದ್ದು ಅವ್ರಿಗೆ ತಿಳಿವಲ್ತು, ಅವ್ರು ಮಾತಾಡಿದ್ದು ನಂಗೆ ತಿಳಿವಲ್ತು. ಕನ್ನಡನ ಆದ್ರೆ ಅವ್ರದ್ದು ಸ್ವಲ್ಪ ಭಾಷೆ ಬೇರೆನ ಆಗ್ತದಲ್ರಿ. ಹೇಳಿದೆ, ಇಲ್ಲ ಹಿಂಗೆ ನಾವು ಮಾವಿನಕಾಯಿ ಹರ್ಕೊಂಡೇವಿ, ಇದೊಂದು ಸಲ ತಪ್ಪಾತ್ರಿ, ನಾವಿನ್ನೂ ಸಣ್ಣ ಹುಡುಗರಿದ್ದೇವೆ, ಬಿಟ್ಬಿಡ್ರಿ ಅಂತಂದೆ. ಅದಕ್ಕಾಗಲಿ ತೊಗೊಂಡು ಹೋಗುವ ಅಂತಂದ್ರೆ ಅವರು ಬಿಟ್ರು. ಆಮೇಲೆ ಅದಾದಮೇಲೆ ಎರಡನೇ ದಿನ ಮಸ್ತ್ ಎಲ್ಲ ಮಾಲಿಗೆ ಹೋಗಿ ಬಂದ್ವಿ, ಆಮೇಲೆ ಗುಡಿಗೆ ಹೋಗಿ ಬಂದ್ವಿ, ಎಲ್ಲ ಕಡೆ ಅಡ್ಡಾಡಿ ಮಜಾ ಮಾಡಿ ಬಂದ್ವಿ. ಒಟ್ಟು ಬೆಂಗಳೂರು ಅಂದ್ರೆ ಅಲ್ಲಿ ಅಡ್ಡಾಡ್ಲಿಕ್ಕೆ ಕಷ್ಟ ಚಲೋ ರೀ. ಅಂದ್ರೆ ಅಲ್ಲಿ ಹೋಗಿ ಇರುವುದೆಲ್ಲ ಅದು ಆಗು ಮಾತಲ್ರಿ, ಅದರಲ್ಲೇನು ನೋಡಲಿಕ್ಕೆ ಹೋಗಿ ಒಂದು 4 ದಿನ ಇದ್ದು ಬರ್ಲಿಕ್ಕೆ ಕಷ್ಟ ಚಲೋ ರೀ. ಇದೇನದಲ್ಲ ಮಸ್ತ್ ಎಕ್ಸ್ಪೀರಿಯನ್ಸ್ ಆಯ್ತು. ನಮ್ಮ ಅಕ್ಕನೂ ಬಂದ್ಲು ಮತ್ತು ನಮ್ಮ ಜ್ಯೋತಿ ಧಾರವಾಡಕ್ಕೆ. ಈಗ ಮತ್ತೆ ವೆಕೇಶನ್ ಅದು ಕ್ಲಾಸ್ ಅದ, ಅಲ್ಲಿ ಹೋಗ್ತೇನೆ. ಆಮೇಲೆ ಇಲ್ಲೇ ಮತ್ತು ದಿನ ಸಂಜೆ ಮುಂದೆ ನನ್ನ ಫ್ರೆಂಡ್ ಜೊತೆ ಆಟ ಆಡೋದು, ಆಮೇಲೆ ಈ ಕಡೆ ಸಂಗೀತ ಕ್ಲಾಸಿಗೆ ಹೋಗ್ತೇನೆ. ಇಷ್ಟೆಲ್ಲ ಒಟ್ಟು ಈಗ 1 ತಿಂಗಳು ಮುಗಿಲಿಕ್ಕೆ ಬಂತು. ಇನ್ನು 1 ತಿಂಗಳದ ಇನ್ನು 1 ತಿಂಗಳದೊಳಗೆ ಜಾಸ್ತಿ ಓದಿ ಆಮೇಲೆ ಎಲ್ಲ ಆಟಾಡಿ ಒಟ್ಟು ಈ ಸುಟ್ಟಿ ಅನ್ನೋದು ಮಜಾ ಮಾಡ್ಕೋತಿದ್ದೇನೆ ರೀ.
1: ಇಲ್ಲಿ ರಸ್ತೆದಾಗ ಓಡಾಡೋದಕ್ಕೂ ಪ್ಯಾಟಿ ಒಳಗೆ ಓಡಾಡೋದಕ್ಕೂ ಏನು ಬೆಂಗಳೂರು ರಸ್ತೆ ಪ್ಯಾಟಿ ಒಳಗೆ ಓಡಾಡೋದಕ್ಕೂ ಏನು ವ್ಯತ್ಯಾಸ ಇತ್ತಮ್ಮ?
0: ಇಲ್ಲಿ ಅಂದ್ರೆ ಅಷ್ಟು ಜನಗಳು ಇರಂಗಿಲ್ಲ, ಜನಗಳು ಇರ್ತಾರ, ಆದ್ರೆ ಅಲ್ಲಿ ಅಷ್ಟು ಇಲ್ಲಿರಂಗಿಲ್ಲ. ಅಲ್ಲಿ ಯಪ್ಪ ಎಷ್ಟು ಮಂದಿ, ಅದು ಎಲ್ಲಿ ನೋಡಿದ್ರು ಬರೀ ಜನಗಳು ಜನಗಳು ಜನಗಳು. ಆಮೇಲೆ ಆಟೋ ಕಾರು ಅಲ್ಲಿ ಹೆಂಗಂದ್ರೆ ಭಾಳ ಪೊಲ್ಯೂಷನ್ ಆಗ್ತದೆ. ಆಮೇಲೆ ಮತ್ತು ಅಲ್ಲೂ ಚಲೋ ಅದ ಇಲ್ಲೂ ಚಲೋ ಅದ, ಆದ್ರೆ ಅಲ್ಲಿಕ್ಕಿನ್ನ ಇಲ್ಲೇ ಚಲೋ, ಯಾಕಂದ್ರೆ ನಮ್ಮೂರಲ್ಲ, ನಮ್ಮೂರ ನಮಗೆ ಚಲೋ. ಅದಕ್ಕೆ
1: ಹೌದು, ಒಟ್ಟ ನಮ್ಮೂರ ನಮಗೆ ಚಂದ ಅಂತ ಗೊತ್ತಾಗೋದಕ್ಕೆ ಬೇರೆ ಊರಿಗೆ ಹೋಗಿ ಅಡ್ಡಾಡಿ ತಿಳ್ಕೊಂಡ್ಮೇಲೆ ಅರ್ಥ ಆಯ್ತು. ಭಾಳ ಒಳ್ಳೆಯದು ವೈಷ್ಣವಿ. ಮತ್ತೇನಾರ ಹೊಸದು ಕಲ್ತೇನುವ ನೀನು ಸುಟಿಯೊಳಗೆ?
0: ಹಾ ಕಲ್ತೇರಿ. ಏನಂದ್ರೆ ಈಗ ಅರ್ಬಿ ಹೆಣಿಕೆ ಹಾಕ್ತಾರಲ್ರಿ, ಅದನ್ನು ಕಲ್ತೇನಿ. ನಮ್ಮ ದೊಡ್ಡಮ್ಮ ಇದ್ದಾರೆ ಅಲ್ಲಿ ಕಡ್ಕೋಳ ಅಂದ್ರೆ ನಮ್ಮೂರ್ರಿ, ಅಲ್ಲಿ 1-2 ದಿನ ಅಂತ ಹೋಗಿದ್ದೆ, ಸ್ವಲ್ಪ ಕೆಲ್ಸ ಇತ್ತು ಅದ್ರ ಸಂಬಂಧ ಹೋಗಿದ್ವಿ. ಅಲ್ಲಿ ಹೋದಾಗ ನಮ್ಮ ದೊಡ್ಡಮ್ಮ ನನಗೆ ಅದು ಉಲ್ಲನಿಂದ ಹೆಣಿಕೆ ಹಾಕೋದು ಕಲಿಸ್ಕೊಟ್ರಿ. ಅದನ್ನ 2 ದಿನದ ಕಲ್ತ್ಕೊಂಡು ನಾನು ಒಂದು ಸ್ವೆಟರ್ ಹೊಲ್ದೆ ನೋಡ್ರಿ.
1: ಅಯ್ಯೋ ಭಾರಿ ಚಲೋ ಆತಲ್ಲವ ವೈಷ್ಣವಿ, ನನಗೊಂದು ಸ್ವೆಟರ್ ಮಾಡಿಕೊಡ್ತಿ ಹಂಗಾರ?
0: ಹಾ ಮಾಡಿಕೊಡ್ತೇನಲ್ರಿ.
1: ಹೌದಾ, ನೀವು ಹೊಸದ ಕಲಾಕ ಸುಟಿ ಉಪಯೋಗ ಮಾಡ್ಕೊಂಡು ಭಾಳ ಖುಷಿ ಆತ್ವ. ಮತ್ತೇನ್ರ ಹೇಳುದೈತೇನ್ವ ನಿನಗೆ ಈ ಸುಟ್ಟಿ ಒಳಗೆ ಮಜಾ ಮಾಡಿದ್ದು?
0: ಮತ್ತೇನಿಲ್ರಿ, ಇಷ್ಟ ಅದ. ಇನ್ನೊಂದು 1 ತಿಂಗಳದ ಚಲೋ ಓದಿ ಈ ಸಲ ಆಟ ಚಲೋ ಮಾಡ್ಬೇಕಂತ ಭಾಳ ಅದರಿ.
1: ಒಳ್ಳೇದ್ವ ವೈಷ್ಣವಿ,
0: ಧನ್ಯವಾದ.
1: ಹಾ, ಮತ್ತ ಇನ್ನೊಬ್ರು ನಮ್ಮ ಸ್ಟುಡಿಯೋದೊಳಗೆ ನಮ್ಮ ಬಾಲ ಅತಿಥಿ ಬಂದಾರ. ಏನಪ್ಪ ಹೆಸರು?
2: ನಮಸ್ಕಾರ ರೀ, ನನ್ನ ಹೆಸರು ಸಾಯಿ ಸಮರ್ಥ ಎಸ್ಕರ್ಕಿ ಕಟ್ಟಿ ಅಂತ್ರಿ. ನಾನು ಕೆಇ ಬೋರ್ಡ್ CBSE ಸ್ಕೂಲ್ ಐತಲ್ರಿ, ಅಲ್ಲೇ ಓದ್ತೇನೆ ರೀ.
1: ಹಾ ಸಾಯಿ ಸಮರ್ಥ, ಸೂಟಿ ಒಳಗೆ ಏನೇನು ಮಜಾ ಮಾಡಿದಿಪ್ಪ ನೀನು?
2: ಈ ಸೂಟಿ ಅಂತೂ ಭಾಳ ಮಜಾ ಆಯ್ತು ಬಿಡ್ರಿ ನಮ್ದು. ನಾವು ನಮ್ದು ಎಕ್ಸಾಮ್ ಎಲ್ಲ ಮುಗೀತ್ರಿ, ನಾನು ನಮ್ಮ ಮನೆಯಾಗ ಇರ್ತಿದ್ದೆ ರೀ. ಆಮೇಲೆ ನಮ್ಮ ಪಪ್ಪಾಗ ಹೇಳ್ತಿದ್ದೆ ರೀ, ನಾವು ಎಲ್ಲರೂ ಹೋಗೋಣು ಹೋಗೋಣು ಅಂತ್ರಿ. ಆಮೇಲೆ ನಮ್ಮ ಅಕ್ಕದು ಎಕ್ಸಾಮ್ ಮುಗೀತ, ನಮ್ಮ ಅಕ್ಕನ ಜೊತೆ ನಾವೆಲ್ಲರೂ ಫಸ್ಟಿಗೆ ಮಹಾರಾಷ್ಟ್ರಕ್ಕೆ ಹೋದ್ವಿ ರೀ. ಮಹಾರಾಷ್ಟ್ರ ಒಳಗೆ ಮುಂಬೈಗೆ ಹೋದ್ವಿ, ಅಲ್ಲೇ ಒಂದು ಸ್ವಲ್ಪ ದಿನ ನಮ್ಮಲ್ಲೇ ನಮ್ಮ ಮಾಮ ಇರ್ತಾರೆ ರೀ, ಅಲ್ಲೇ ಒಂದು ಸ್ವಲ್ಪ ದಿನ ಇದ್ವಿ ರೀ. ಆಮೇಲೆ ಅಲ್ಲಿಂದ ಶಿರಡಿಗೆ ಹೋಗಿ ಶಿರಡಿ ಒಳಗೆಲ್ಲ ದೇವ್ರದ್ದೆಲ್ಲ ನಮಸ್ಕಾರ ಮಾಡಿ ಆಮೇಲೆ ಎಲ್ಲ ಮುಗಿಸ್ಕೊಂಡು ಆಮೇಲೆ ಬಂದ್ವಿ ರೀ. ಆಮೇಲೆ ಧಾರವಾಡಕ್ಕೆ ಬಂದಾದ್ಮೇಲೆ ನಾನು ಮತ್ತೆ ಮೈಸೂರಿಗೆ ಹೋಗೋಣ ಅಂತ ಹಠ ಬಿದ್ದೆ ರೀ ನಮ್ಮ ಪಪ್ಪ ಜೊತೆ. ಆಮೇಲೆ ನಮ್ಮ ಪಪ್ಪ ಹೋಗೋಣ ನಡಿ ಅಂತೇಳಿ ನಾನು ನಮ್ಮ ಪಪ್ಪ ನಮ್ಮ ಅಜ್ಜಿ ನಮ್ಮ ಮಮ್ಮಿ ನಮ್ಮ ಅಕ್ಕ ಎಲ್ಲರೂ ಮೈಸೂರಿಗೆ ಹೋಗಿದ್ವಿ ರೀ. ಜೊತೆಗೆ ಮೈಸೂರು ಒಳಗೆ ನಮ್ಮ ಮಾಮಿ ಮತ್ತು ನಮ್ಮ ಮಾಮ ಇರ್ತಾರೆ ರೀ ಅಲ್ಲೊಬ್ರು, ಅವ್ರಿನ ಮಗಳು ಅದಾಳ್ರಿ ಶ್ರದ್ಧಾ ಅಂತ. ಅವಳು ನಮ್ಮ ಜೊತೆ ಮೈಸೂರಿಗೆ ಬಂದಿದ್ದಿಲ್ರಿ. ಫಸ್ಟಿಗೆ ನಾವು ಮೈಸೂರಿಗೆ ಹೋಗಿ ಅಲ್ಲೆಲ್ಲ ಫ್ರೆಶಪ್ ಆಗಿ ಫಸ್ಟಿಗೆ ನಾವು ಅಲ್ಲೇ ಫ್ಯಾಂಟಸಿ ಪಾರ್ಕ್ ಅಂತ ಇತ್ತು ಅಲ್ಲಿ ಹೋದ್ವಿ ರೀ. ಅಲ್ಲೆಲ್ಲ ಇಡೀ ದಿವ್ಸ ಫುಲ್ ಅಲ್ಲೇ ಮಜಾ ಮಾಡಿದ್ವಿ ರೀ. ವೇವ್ ಸ್ವಿಮ್ಮಿಂಗ್ ಪೂಲ್ ಇತ್ತು ರೀ, ಆಮೇಲೆ ಕಾರ್ ಡ್ಯಾಶಿಂಗ್ ಎಲ್ಲ ಮಸ್ತ್ ಮಸ್ತ್ ಇದ್ದೀವಿ ರೀ. ಅಲ್ಲೆಲ್ಲ ಎಲ್ಲರೂ ಅವರು ಆಟ ಆಡಿ ಎಲ್ಲದು ಎಕ್ಸ್ಪೀರಿಯನ್ಸ್ ಮಾಡಿ ಬಂದ್ವಿ ರೀ. ಆದರೆ ಒಂದು ಏನಂದ್ರೆ ಅಲ್ಲಿ ಮೇಲಿಂದ ಬೀಳೋದು ಕೊಡಲೇ ಇಲ್ಲ ರೀ, ಯಾಕಂದ್ರೆ ನಾನು 30 kg ಅದೇನು ರೀ, ನನಗೆ ಕೊಡಲೇ ಇಲ್ಲ ರೀ. ಅವ್ರು 50 kg ಮೇಲೆ ಇದ್ರಷ್ಟೇ ಕೊಡ್ತಾರಂತ ಅಂದರು ರೀ.

0: ಹಂಗಂದ್ರೆ ಸಾಯಿ ಸಮರ್ಥ ಇನ್ನೊಂದು ಸ್ವಲ್ಪ ದೊಡ್ಡವನಾದ್ಮೇಲೆ ಸರಿ ಊಟ ಮಾಡಿ ಚಂದ ಬೆಳೆದು 50 ಕೆಜಿ ಆಗಿ ಫ್ಯಾಂಟಸಿ ಪಾರ್ಕಿನ ಆಟ ಆಡ್ಬರ್ಬೋದು.
1: ಹಾ ರೀ, ಹೋಗ್ತೇನ್ರಿ, ಬಿಡುದಿಲ್ಲ ರೀ, ಹೋಗೇ ಬರ್ತೀನಿ. ನೆಕ್ಸ್ಟ್ ಟೈಮ್ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಡೇ ನಾವ ಝೂಕ್ ಹೋಗಿದ್ವಿ ರೀ. ಅಲ್ಲೊಂದ್ ಬಹಳ ದೊಡ್ಡ ಘಟನೆ ನಡೆದ್ ಬಿಡ್ತೀರಿ.
0: ಏನಾತಪ್ಪ?
1: ನಮ್ ತಂಗಿ ಎಲ್ಲಾ ದುರ್ದು ನೋಡ್ಕೋತ ಬರಾತಿದ್ವಿ ಎಲ್ಲಾರು. ಆಮೇಲೆ ಚಿಂಪಾನ್ಸಿ ಕಡೆ ಅಲ್ಲೇ ನಮ್ ತಂಗಿ ಅದನ್ನ ಅದ ಆಟ ಆಡತಿತ್ರಿ. ಅದನ್ನ ನೋಡ್ಕೋತ ಹಿಂಗ ಇದ್ರೊಳಗ್ ಕೈ ಹಾಕ್ಬಿಟ್ಟೇಳ್ರಿ,
0: ಬೋನ್ ಒಳಗ್
1: ಕೈ ಹಾಕ್ಬಿಟ್ಟಿಲ್ರಿ. ಅದ್ ಬಂದ ನಮ್ ತಂಗಿ ಚೂರ್ ಬಿಡ್ತ್ರಿ.
0: ಅಯ್ಯೋ,
1: ಆಮೇಲೆ ರಕ್ತ ಬರಾತ್ರಿ. ಆಮೇಲೆ ಅಲ್ಲೇ ಡಾಕ್ಟರ್ ಕಡೆ ಹೋಗಿ ತೋರಿಸ್ಕೊಂಡ್ವ. ಆಮೇಲೆ ಬಂದ್ಬಿಟ್ವಿ ರೀ. ಉಳ್ಕಿದ್ದೇನ್ ಜಾಸ್ತಿ ನೋಡ್ಲೇ ಇಲ್ಲ ರೀ ಝೂ ಒಳಗ.
0: ಝೂದೊಳಗ ತರತರದ ಸಿಂಹ, ಹುಲಿ, ಬೇರೆ ಬೇರೆ ತರದ ಪಕ್ಷಿಗಳು, ಗಿಳಿಗಳು ಎಲ್ಲ ಇಟ್ಟಿರ್ತಾರಪ್ಪ, ಅವೆಲ್ಲ ನೋಡಿದ್ರಿ?
1: ಹಾ, ಫಸ್ಟ್ ಈಗ ಅವ ಇದ್ದು ರೀ, ಅದನ್ನೆಲ್ಲ ನೋಡ ನೆಕ್ಸ್ಟ್ ಹೋಗಿದ್ವಿ ರೀ. ಆದ್ರ ಸಿಂಹನ ನೋಡಕ್ ಆಗ್ಲಿಲ್ಲ ರೀ ನಮಗ. ಮುಂದ ಅದ ಇತ್ರಿ.
0: ಮತ್ತೆ ಇದರಿಂದ ಏನು ಪಾಠ ಗೊತ್ತಾಯ್ತು? ಈಗ ಅಲ್ಲೇ ಬರ್ದಿರ್ತಾರೆ ಏನಂತ ಹೇಳಿದ್ರೆ, ಇಲ್ಲಿ ಇರುವಂತಹ ಪ್ರಾಣಿಗಳಿಗೆ ನೀವು ಊಟ ಕೊಡಬೇಡ್ರಿ, ಬೋನಿನೊಳಗೆ ತಂತಿ ಬೇಲಿ ಕಟ್ಟಿರ್ತಾರೆ, ಆ ಬೇಲಿಯೊಳಗೆ ಕೈ ಹಾಕಬೇಡ್ರಿ ಅಂತ ಬರ್ದಿರ್ತಾರೆ. ಮಕ್ಕಳು ತಿಳುವಳಿಕೆ ಇಲ್ಲದ ಒಮ್ಮೆಮ್ಮೆ ಮಾಡ್ತಾರೆ. ಇದರಿಂದ ನೀ ಕೇಳ್ತಾ ಇರುವಂಥ ಎಲ್ಲ ಮಕ್ಕಳಿಗೆ, ಅವರು ಮೈಸೂರಿಗೆ ಹೋದ್ರೆ, ಪ್ರಾಣಿ ಸಂಗ್ರಹಾಲಯಕ್ಕೆ ಹೋದ್ರೆ ಅವ್ರಿಗೆ ಏನು ಎಚ್ಚರಿಕೆ ಕೊಡ್ತೀಪ್ಪ ನೀನು?
1: ನೋಡ್ರಿ, ನಾ ಕೇಳೋದು ಇಷ್ಟ ರೀ, ಈಗ ಎಲ್ಲರ ಹೋಗ್ರಿ, ಏನಾದ್ರೂ ಇರ್ಲಿ ರೀ. ಮೊನ್ನೆ ನಮ್ಮ ಮನಿ ಬಾಜು ಇದ್ದಕ್ಕೆ ಒಬ್ಬಕ್ಕೆ ಹುಡುಗಿಗೂ ನಾಯಿ ಕಚ್ಚಿತ್ತಂತ ನೋಡ್ರಿ ಪಾಪ. ಅಕ್ಕಿನೂ 14 ಇಂಜೆಕ್ಷನ್ ಹಾಕೊಂಡ್ರಿ. ಅದರ ಸಂಬಂಧ ಪ್ರೀತಿಯಿಂದ ಇರ್ರಿ, ಅವು ಪ್ರೀತಿಯಾಗಿರ್ತಾವ. ಅದ್ರ ಸಂಬಂಧ ಯಾವುದು ಎದಕ್ಕೂ ತೊಂದರೆ ಕೊಡಬೇಡ್ರಿ. ನಾಯಿಗ ಕಲ್ಲು ಅವು ಹೊಡೆದೋಡ್ಸೋದು ಹಂಗೇನು ಮಾಡಕ್ ಹೋಗ್ಬೇಡ್ರಿ, ಮತ್ ನಿಮ್ಗ ಪ್ರಾಯಶ್ಚಿತ ಆಗ್ತೈತಿ.
0: ಹೌದಪ್ಪ, ನೀ ಹೇಳಿದ್ ಬಹಳ ಕರೆಯದ. ಮತ್ತೇನೇನ್ ಮಾಡಿದಪ್ಪ ಸಾಯಿ ಸಮರ್ಥ?
1: ಮತ್ತ ಇತ್ತೀಚಿನ ದಿನದೊಳಗ ನಾನು ಬರೀ ಫುಟ್ಬಾಲ್ ಆಡತೀನ್ರಿ. ಈಗ ನನ್ಗ ಡಿಸ್ಟ್ರಿಕ್ಟ್ ಲೆವೆಲ್ ಒಳಗ ಫುಟ್ಬಾಲ್ ಚಾಂಪಿಯನ್ಸ್ ಒಳಗ ಹೋಗೋದ ಅವಕಾಶ ಬಂದೈತ್ರಿ. ಇನ್ನು ಹೋಗೋದೈತ್ರಿ ಅಲ್ಲೇ.
0: ನೀ ಅಲ್ಲಿ ಹೋಗೋದದ. ಮತ್ತೆ ಇನ್ನು ಏನೇನು ನೀ ಪ್ಲಾನಿಂಗ್ ಹಾಕೊಂಡಿ? ಸೂಟಿ ಒಳಗ ಸ್ವಲ್ಪ ಅಭ್ಯಾಸನೂ ಮಾಡಬೇಕು ಅಂತ ಹೇಳ್ತಾರ ಶಿಕ್ಷಕರೆಲ್ಲ. ಸೂಟಿಗೆ ವೆಕೇಶನ್ ಹೋಮ್ವರ್ಕ್ ಅಂತ ಹೇಳಿ ಕೊಟ್ಟಿರ್ತಾರ, ಸೂಟಿ ಹೋಮ್ವರ್ಕ್ ಹೆಂಗೇನಾರ ಕೊಟ್ಟಾರೇನಪ್ಪ ನಿನಗೆ?
1: ಅದೆಲ್ಲ ಮುಗಿಸೇ ಬಂದೇನ್ರಿ. ನಾ ಎಲ್ಲ ಫಸ್ಟಿಗೆ ಮುಗಿಸೇ ಎಲ್ಲ ಕಡೆ, ಆಮೇಲೆ ಟೂರಿಗೆ ಅಡ್ಡಾಡೇನ್ರಿ.
0: ನಿನಗೇನು ಕೊಟ್ಟಿದ್ರಪ್ಪ ಹೋಮ್ವರ್ಕ್ ಸೂಟಿ ಒಳಗೆ?
1: ನಮಗೆ ವರ್ಲ್ಡ್ ಮ್ಯಾಪ್ ತೆಗೆದು, ಟೇಬಲ್ಸ್, ಆಮೇಲೆ ಇದು ಎಲ್ಲ ಪ್ಲಾನೆಟ್ಸ್ ಇಂದು ಅದ್ರದ್ದು ಬಗ್ಗೆ ಹೇಳುದು. ಆಮೇಲೆ ಮೊನ್ನೆ ಚಂದ್ರಯಾನ್3 ಸಕ್ಸಸ್ಫುಲ್ ಆತಲ್ರಿ, ಅದ್ರ ಬಗ್ಗೆನೂ ಹೇಳುದು ಕೊಟ್ಟಾರ್ರಿ. ಆಮೇಲೆ ಮಾಡೆಲ್ ಕೊಟ್ಟಾರ್ರಿ.
0: ಭಾಳ ಚಲೋ ಆತು. ಮತ್ತೆ ಇನ್ನೂ 1 ತಿಂಗಳ ಸೂಟಿ ಅದ, ಏನ್ ಪ್ಲಾನಿಂಗ್ ಅದಪ್ಪ ನೀನು?
1: ನಾನೆಲ್ಲ ಓದ್ಬೇಕು ಅನ್ಕೊಂಡೇನ್ರಿ ನೆಕ್ಸ್ಟ್. ಆಮೇಲೆ ಇದೊಂದು ಟ್ರಾಫಿ ಒಂದು ಗೆದ್ವಿ ಅಂದ್ರೆ ಮಸ್ತ್ ಮಜಾ ಬರ್ತೈತ್ರಿ. ಅದೊಂದು ಆತಂತ ತಿಳ್ಕೊಂಡ್ರೆ ಫುಲ್ ಎಲ್ಲ ಓದೋದ ಮಾಡ್ಬೇಕ್ರಿ ನೆಕ್ಸ್ಟ್ 8th.

0: ಹೆಸರು
1: ಚಂದ್ರಿಕಾ ಪಾಟೀಲ್.
0: ಮತ್ತ ಏನೇನ್ ಮಜಾ ಮಾಡಿದೀಮ್ಮ ಸುಟ್ಟಿ ಒಳಗೆ?
1: ಈಗ ಮುಂದಿನ ವಾರ ಒಳಗ ಬೆಂಗಳೂರಿಗೆ ಹೋಗೋರಿದ್ದೇವಿ. ಈಗಿಷ್ಟು ದಿವ್ಸ ನಾವ್ ವಾಲಿಬಾಲ್ ಮತ್ತ ಸ್ವಿಮ್ಮಿಂಗಿಗೆಲ್ಲ ಕ್ಲಾಸಸ್ಗೆ ಹೋಗಿ ವಾಲಿಬಾಲ್ ಆಡೋದೆಲ್ಲ ಕಲಿತ ಸರ್ ನನಗ ವಾಲಿಬಾಲ್ ಟೀಮ್ ಒಳಗೆ ಕರ್ಕೋತೀನಿ ಅಂದಾರ. ಆಮೇಲೆ ನಾ ಹಾಡಿನ ಕ್ಲಾಸಿಗೆ ಹೋಗ್ತೇನೆ, ಹಿಂದೂಸ್ತಾನಿ ಕರ್ನಾಟಕ ಎರಡಕ್ಕೂ ಹೋಗ್ತೇನಿ. ಆಮೇಲೆ ನಮ್ಮ ಮನೆ ಒಳಗೆ ಒಂದು ದೊಡ್ಡ ಮಾವಿನ ಮರ ಅದ ರೀ, ಭಾಳ ಅಂದ್ರೆ ಭಾಳ ಕಾಯಾಗವ, ಅದನ್ನ ಹರಸಿ ಈಗ ಅಡಿ ಹಾಕ್ಯಾವ ನೋಡ್ರಿ ನಾವು.
0: ಓಹೋಹೋ, ಅಡಿ ಹಾಕುದಂತ ಹೇಳಿದ್ರ ಹುಲ್ನೊಳಗ ಮಾವಿನಕಾಯಿ ಇಟ್ಟು ಅದನ್ನ ಮಾಗಿಸಿ ಹಣ್ಣು ಮಾಡಿ ತಿನ್ನುವುದು. ಬಹಳ ಸಂತೋಷ, ನಿನಗೆ ಅಡಿ ಹಚ್ಚಿ ಹಣ್ಣು ಮಾಡೋದು ಗೊತ್ತೈತೆ ಅಂಥೇಳಿ. ನಿಮ್ಮ ಗಿಡದ ಮಾವಿನ ಹಣ್ಣು ತಿನ್ನೋದು ನಿಮಗೆ ಭಾಳ ಖುಷಿ ಅಲ್ಲಮ್ಮ?
1: ಹೌದ್ರಿ, ಭಾಳ ಭಾಳ ಅಂದ್ರೆ ಭಾಳ ಖುಷಿ ಆಗ್ತದೆ.
0: ಈಗ ಹಣ್ಣು ಬಂದಾವು?
1: ಬಂದಾವ್ರಿ.
0: ನಮ್ಗೆಲ್ಲ ತಂದು ಕೊಡ್ತೀಯ?
1: ಕೊಡ್ತೇನ್ರಿ.
0: ಕೊಡ್ತೀಯ, ಬಹಳ ಸಂತೋಷ. ಇನ್ನು ಮನಿ ಮುಂದ ಮರ ಇರುವುದಂದ್ರೆ ಎಷ್ಟು ಸಂತೋಷದ ವಿಚಾರ. ಇತ್ತಿತ್ತಲಾಗ ಗಿಡ ಮರ ಎಲ್ಲ ಬಹಳ ಕಮ್ಮಿ ಆಗ್ಲಿಕ್ಕತ್ತಾವು. ಯಾರು ಹಚ್ಚಿದ ಮಾವಿನ ಮರ ಅಮ್ಮ? ಅದು
1: ಅದ ನಮ್ಮಪ್ಪ ಹಚ್ಚಿದ್ದ. ಈಗ ಒಂದ್ ಐದಾರು ವರ್ಷ ಆತ್ರಿ ಹಚ್ಚಿ, ಈಗ ಬಿಡ್ಲಿ ಹತ್ತವ್ರಿ ಅವ್ಕ.
0: ಹಾ, ಬಹಳ ಖುಷಿ ನೋಡು. ಐದಾರು ವರ್ಷದಿಂದ ನಿಮ್ಮ ತಂದೆಯವರು ಶ್ರಮ ಪಟ್ಟು ಗಿಡ ಹಚ್ಚಿ ಅದಕ್ಕೆ ನೀರು ಹಾಕಿ ಗೊಬ್ಬರ ಹಾಕಿ ಎಲ್ಲ ಮಾಡಿದ್ದಕ್ಕೆ ಇವತ್ತು ನೀವು ಹಣ್ಣು ತಿನ್ನುವಂಗಾಗ್ಯದ. ನೀವು ಗಿಡದ ಕಾಳಜಿ ಹೆಂಗೆ ಮಾಡ್ತೀರಿ ಅಂತ ನಿನಗೇನಾರ ಗೊತ್ತಿದ್ರೆ ಹೇಳಮ್ಮ.
1: ಅದಕ್ಕೆ ಗೊಬ್ಬರ ಹಾಕ್ಬೇಕು, ಆಮೇಲೆ ಆಕಳದ ಗೋಮೂತ್ರ ಗೋಮಯ ಎಲ್ಲ ಹಾಕ್ಬೇಕು. ಅಂದ್ರೆ ಅದ ಮಣ್ಣೆಲ್ಲ ಲೂಸ್ ಆಗಿ ಆಮೇಲೆ ಅದ್ರೊಳಗ ನೀರ್ ಇಟ್ಕೊಳ್ಳೋ ಕೆಪಾಸಿಟಿ ಜಾಸ್ತಿ ಆಗ್ತದ.
0: ನೀ ಹೇಳಕತ್ರ ನನಗೇನು ಗೊತ್ತಾಗ್ತದ ಗೊತ್ತೇನಮ್ಮ, ಇತ್ತಿತ್ತಲಾಗ ಸಾವಯವ ಹಣ್ಣು ಆರ್ಗ್ಯಾನಿಕ್ ಹಣ್ಣಿಗೆ ಭಾಳ ವ್ಯಾಲ್ಯೂ ಅದ. ನೀವು ಯಾವುದೂ ರಾಸಾಯನಿಕ ಗೊಬ್ಬರ ಬಳಸಂಗಿಲ್ಲ, ಅದಕ್ಕೆಲ್ಲ ಈ ರೀತಿ ಸಗಣಿ ಗೊಬ್ಬರ ಗೋಮೂತ್ರ ಎಲ್ಲ ಹಾಕ್ತೀರಿ ಅಂತ ಹೇಳಿದ್ರ ಆ ಹಣ್ಣು ಬಹಳ ಪ್ಯಾಟಿ ಹಣ್ಣಿನ್ಕಿಂತ ರುಚಿ ಇರ್ಬೋದಲ್ಲ.
1: ಹೌದ್ರಿ, ಅಂದ್ರ ಮನಿ ಒಳಗ ಇದು ಮಾಡಿದಿರ್ತದ, ಮತ್ತೇನು ಕೆಮಿಕಲ್ಸ್ ಯೂಸ್ ಮಾಡಿರಂಗಿಲ್ಲ ಅಲ್ಲ, ಚಲೋ ಇರ್ತದ್ರಿ ಹಣ್ಣು.

ಇದುವರೆಗೆ ಎಳೆಯರ ಬಳಗ ಕಾರ್ಯಕ್ರಮದಲ್ಲಿ ರಜಾ ಮಜಾ ಕುರಿತು ಮಕ್ಕಳೊಂದಿಗೆ ಸಂವಾದ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಮಾಲಾ ಸಾಮ್ರಾಣಿ. ಆಕಾಶವಾಣಿ ಧಾರವಾಡ. ಸಮಯ 3:47. ತರಂಗಾಂತರ 392.16 ಮೀಟರ್ಗಳು ಅಥವಾ 765 kHz ತರಂಗಾಂತರಗಳಲ್ಲಿ ಹಾಗೂ FM 103 MHz ಕಂಪನಾಂಕಗಳಲ್ಲಿ ಆಕಾಶವಾಣಿಯ ಧಾರವಾಡ ಕೇಂದ್ರವಿದು.

0: जनगणना के पहले चरण में हाउस लिस्टिंग और हाउसिंग सेंसस यानी आपके मकान की गणना होगी। आइए आपकी साझेदारी से इसे सफल बनाएं और विकसित भारत 2047 की ओर एक और कदम बढ़ाएं।
1: आकाशवाणी धारवाड इल्लिगे ಆಕಾಶವಾಣಿ ಧಾರವಾಡ ನಿಲಯದ ಈ ಪ್ರಸಾರ ಕಾರ್ಯ ಇಲ್ಲಿಗೆ ಮುಕ್ತಾಯವಾಗುವುದು. ನಮ್ಮ ನಿಲಯದ ಸಂಜೆಯ ಪ್ರಸಾರ ಕಾರ್ಯ 5:30 ಟೀ ಟೈಮ್ ಚಿತ್ರಗೀತೆಯೊಂದಿಗೆ ಆರಂಭವಾಗಲಿದೆ. ಇನ್ನು ಮುಂದೆ ಎಫ್ಎಂ 103 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಮುಂಬೈ ವಿವಿಧ ಭಾರತಿ ಕೇಂದ್ರದ ಕಾರ್ಯಕ್ರಮಗಳು ಮುಂದುವರಿಯುವುದು. ನಮಸ್ಕಾರ.

ಕೇಳುಗರೆ, ಇದುವರೆಗೆ ತಾವು ಮುಂಬೈ ವಿವಿಧ ಭಾರತಿ ಕೇಂದ್ರದ ಕಾರ್ಯಕ್ರಮಗಳನ್ನು ಕೇಳುತ್ತಿದ್ದೀರಿ. ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ. ತರಂಗಾಂತರ 392.16 ಮೀಟರ್ಗಳು ಅಥವಾ 765 ಕಿಲೋಹರ್ಟ್ಸ್. ನಮ್ಮ ಡಿಜಿಟಲ್ ಪ್ರಸಾರ 756 ಕಿಲೋಹರ್ಟ್ಸ್ ತರಂಗಾಂತರ, FM 103 MHz ಕಂಪನಾಂಕಗಳಲ್ಲಿಯೂ ಕೇಳಬಹುದು. ಈಗ ಸಮಯ 5:30:30. ಆತ್ಮೀಯ ಕೇಳುಗರಿಗೆಲ್ಲ ಸಂಜೆ ನಮಸ್ಕಾರಗಳು. ಇದೀಗ ಟೀ ಟೈಮ್ ಚಿತ್ರಗೀತೆಗಳ ಕಾರ್ಯಕ್ರಮ.

0: जनगणना के पहले चरण में हाउस लिस्टिंग और हाउसिंग सेंसस यानी आपके मकान की गणना होगी। आइए आपकी साझेदारी से इसे सफल बनाएं और विकसित भारत 2047 की ओर एक और कदम बढ़ाएं।
1: हार्ट फिशर के बंदागा एक्सपीरियंस मेक्स ऑल द डिफरेंस। 25 इयर्स लेगेसी ओंदिगे नारायणा हेल्थ सिटी एक्सपर्ट अडल्ट एंड पीडियाट्रिक कार्डियक स्पेशलिस्ट्स अन्नु ಜೊತೆಗೆ ತಂದಿದೆ. ಅಡ್ವಾನ್ಸ್ ಟೆಕ್ನಾಲಜಿ ಮತ್ತು ಪ್ರೂವನ್ ಔಟ್ಕಮ್ಸ್. ಪ್ರಿವೆಂಟಿವ್ ಹಾರ್ಟ್ ಚೆಕ್ಅಪ್ಸ್ ನಿಂದ ಮೋಸ್ಟ್ ಕಾಂಪ್ಲೆಕ್ಸ್ ಕಾರ್ಡಿಯಾಕ್ ಕಂಡೀಷನ್ಸ್ ವರೆಗೆ ಯಾವುದೇ ಇರಲಿ, ಪ್ರತಿ ಹಾರ್ಟ್ ಅನ್ನು ನೋಡಿಕೊಳ್ಳುತ್ತೇವೆ. ನಾರಾಯಣ ಹೆಲ್ತ್ ಸಿಟಿ ಬೆಂಗಳೂರು. ಕಾಲ್ 1800-309-0309. ಟೇಕ್ ಕೇರ್.
2: ವಚನಾಮೃತ ಪ್ರತಿ ಸೋಮವಾರ ಹಾಗೂ ಮಂಗಳವಾರ.
3: ಎನ್ನ ತನುವ ನಿರ್ಮಲ ಮಾಡಿದ ನಯ್ಯ ಬಸವ.
4: ಧಾರವಾಡ ಆಕಾಶವಾಣಿಯಿಂದ ಪ್ರತಿ ಸೋಮವಾರ ಮುಂಜಾನೆ 6:35 ಹಾಗೂ ಮಂಗಳವಾರ ಮುಂಜಾನೆ 7:15.

0: ವಚನ ನಿರ್ವಚನ ಹಾಗೂ ವಚನ ಗಾಯನದ ಸಾಪ್ತಾಹಿಕ ಕಾರ್ಯಕ್ರಮ ವಚನಾಮೃತ.
1: ತಪ್ಪದೆ ಆಲಿಸಿ ವಚನಾಮೃತ.
0: ಮನೆ ಮಾತಾಗಿದೆ ವಚನಾಮೃತ.
2: ಅಕ್ಕ ಕೇಳುವ ನಾನು ಕನಸು ಕಂಡೆ.
1: ಶ್ರೀ ಬಸವೇಶ್ವರ ಪೀಠ ವಚನಾಮೃತ ಪ್ರತಿ ಸೋಮವಾರ ಹಾಗೂ ಮಂಗಳವಾರ.
0: ಪ್ರಾಯೋಜಕರು ಶ್ರೀ ಬಸವೇಶ್ವರ ಪೀಠ, ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ.
3: ಕಾರ್ಯಕ್ರಮದ ಆರಂಭದಲ್ಲಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಪಿ ಸುಶೀಲಾ ಅವರ ಇವುಗಳ ಸ್ವರದಲ್ಲಿರುವ ಬೋರೇಗೌಡ ಬೆಂಗಳೂರಿಗೆ ಬಂದ ಚಿತ್ರದ ಗೀತೆ.
4: ಅಲ್ಲಿ ಹುಡುಕುತ್ತ ಕಣ್ಣು ಏನೋ ಹೇಳಿತು, ಅತ್ತ ಇತ್ತ ಆಡುವ ಮನಸ್ಸು.

0: जनगणना के पहले चरण में हाउस लिस्टिंग और हाउसिंग सेंसस यानी आपके मकान की गणना होगी। आइए आपकी साझेदारी से इसे सफल बनाएं और विकसित भारत 2047 की ओर एक और कदम बढ़ाएं।
1: ಅಭಿಮಾನಿ ಶ್ರೋತೃಗಳೇ, ಸುಸ್ವರ ನಿಧಿಯ ಮಾಹಿತಿ ಶರಧಿಯ ಸಾಂಸ್ಕೃತಿಕ ರಾಯಭಾರಿ ಈ ನಿಮ್ಮ ಆಕಾಶವಾಣಿ.
2: ಅಧಿಕೃತ ಮಾಹಿತಿ, ಅಪರೂಪದ ಸಾಂಸ್ಕೃತಿಕ ಅಭಿವ್ಯಕ್ತಿ, ಇವುಗಳೊಂದಿಗೆ ದೇಶಾದ್ಯಂತ ಉಲಿಯುವ ಈ ಆಕಾಶವಾಣಿಗೀಗ 90ರ ಸಂಭ್ರಮ.
1: ಈ ಸಂಭ್ರಮಕ್ಕಾಗಿ ಆಯೋಜಿಸಿರುವ ಶಾಸ್ತ್ರೀಯ ಸಂಗೀತದ ಕಾರ್ಯಕ್ರಮ ಸಂಧ್ಯಾ ಸುಧೆ
2: ಇದೇ ಮೇ 11ರಂದು ಧಾರವಾಡದ ಕರ್ನಾಟಕ ಕುಲಪುರೋಹಿತ ಆಲೂರು ವೆಂಕಟರಾವ್ ಭವನದಲ್ಲಿ, ಸಮಯ ಸಂಜೆ 6 ಗಂಟೆ.
1: ಆಕಾಶವಾಣಿ 90ರ ಸಂಭ್ರಮದ ಸಂಧ್ಯಾ ಸುಧೆ ಕಾರ್ಯಕ್ರಮದಲ್ಲಿ ಯುವ ಗಾಯಕ ರಘುನಂದನ್ ಭಟ್ ಅವರ ಗಾಯನ,
2: ಯುವ ಕೊಳಲು ವಾದಕಿ ಕೃತಿಕಾ ಜಂಗಿನ್ಮಠ್ ಅವರಿಂದ ಕೊಳಲು ವಾದನ,
1: ಸಹವಾದ್ಯಗಾರರಾಗಿ ಅಶ್ವಿನ್ ವಾಲಾವಲ್ಕರ್, ಶರಣಕುಮಾರ್ ಗುತ್ತರ್ಗಿ ಹಾಗೂ ರಘುನಂದನ್ ಗೋಪಾಲ್ ಹೂಗಾರ್. ಮಧುರ ನಾದದ ಆನಂದ ಒದಗಿಸುವ ಈ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಆದರದ ಆಮಂತ್ರಣ.
2: ಇದೇ 11ರಂದು
1: ಸೋಮವಾರ
2: ಸಂಜೆ 6 ಗಂಟೆಗೆ ಧಾರವಾಡದ ಆಲೂರು ವೆಂಕಟರಾವ್ ಸಭಾಂಗಣದಲ್ಲಿ ಆಕಾಶವಾಣಿ 90 ಸಂಭ್ರಮದ
1: ಸಂಧ್ಯಾ ಸುಧೆ
2: ಕಾರ್ಯಕ್ರಮಕ್ಕೆ ಬನ್ನಿ,
1: ಅಪರೂಪದ ಸಂಗೀತವನ್ನು ಆಸ್ವಾದಿಸಿ. ಸಂಧ್ಯಾ ಸುಧೆ.
3: ಪಿಬಿ ಶ್ರೀನಿವಾಸ್, ಪಿ ಸುಶೀಲ ಹಾಗೂ ಸಂಗಡಿಗರು ಹಾಡಿರುವ ಸಾಕ್ಷಾತ್ಕಾರ ಚಿತ್ರದ ಗೀತೆ.

0: जनगणना के पहले चरण में हाउस लिस्टिंग और हाउसिंग सेंसस यानी आपके मकान की गणना होगी। आइए आपकी साझेदारी से इसे सफल बनाएं और विकसित भारत 2047 की ओर एक और कदम बढ़ाएं।
1: ಶ್ರೋತೃ ಬಾಂಧವರೇ, ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ ಮಂಗಳವಾರ ಸಂಜೆ 6:50. ಈ ಸಲದ ಎಸ್ಡಿಎಂ ಡಾಕ್ಟರ್
2: ನಾನು ಡಾಕ್ಟರ್ ರಾಹುಲ್ ಬಿಸರಳ್ಳಿ, ಪ್ರಸ್ತುತ ಎಸ್ಡಿಎಂ ವೈದ್ಯಕೀಯ ಮಹಾವಿದ್ಯಾಲಯದ ಸಂಧಿವಾತ ರೋಗ ಚಿಕಿತ್ಸಾ ವಿಭಾಗದಲ್ಲಿ ಸಹ ಪ್ರಾಧ್ಯಾಪಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಸ್ವಯಂ ಪ್ರತಿರೋಧಕ ರೋಗಗಳು ಅಥವಾ ಆಟೋ ಇಮ್ಯೂನ್ ಡಿಸೀಸಸ್, ಇದರ ಬಗ್ಗೆ ನೀವೆಲ್ಲ ಕೇಳಿರ್ತೀರಿ. ಇವುಗಳಲ್ಲಿ ಅತ್ಯಂತ ಪ್ರಮುಖವಾದಂತಹದ್ದು ಸಿಸ್ಟಮಿಕ್ ಲೂಪಸ್ ಎರಿಥೆಮ್ಯಾಟೋಸಿಸ್. ಪ್ರತಿ ವರ್ಷ May 10 ವಿಶ್ವ ಲೂಪಸ್ ಜಾಗೃತಿ ದಿನ ಅಂತ ನಾವು ಆಚರಿಸ್ತೀವಿ. ಅದರ ಅಂಗವಾಗಿ ಎಸ್ಡಿಎಂ ಡಾಕ್ಟರ್ ಆರೋಗ್ಯ ಸಂವಾದ ಕಾರ್ಯಕ್ರಮದಲ್ಲಿ ಈ ಸಂಕೀರ್ಣವಾದಂತಹ ಕಾಯಿಲೆ ಬಗ್ಗೆ ನಿಮಗೆ ತಿಳಿಸಿಕೊಡ್ಲಿಕ್ಕೆ, ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರಿಸಲಿಕ್ಕೆ ನಾನು ಬರ್ತಾ ಇದ್ದೇನೆ.
1: ಕರೆ ಮಾಡಲಿಕ್ಕೆ ದೂರವಾಣಿ ಸಂಖ್ಯೆಗಳು 244-344-1414, 244-344-1415, 244-344-1416, ಎಸ್ಟಿಡಿ ಕೋಡ್ 0836. ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ ಮಂಗಳವಾರ ಸಂಜೆ 6:50.
3: ಎಸ್ ಜಾನಕಿ ಅವರು ಹಾಡಿರುವ ಹಸಿರು ತೋರಣ ಚಿತ್ರದ ಗೀತೆ

ವಿಷಯಕ್ಕೆ ಬಂದಾಗ ಎಕ್ಸ್ಪೀರಿಯನ್ಸ್ ಮೇಕ್ಸ್ ಆಲ್ ದಿ ಡಿಫರೆನ್ಸ್. 25 years ಲೆಗಸಿಯೊಂದಿಗೆ ನಾರಾಯಣ ಹೆಲ್ತ್ ಸಿಟಿ ಎಕ್ಸ್ಪರ್ಟ್ ಅಡಲ್ಟ್ ಅಂಡ್ ಪೀಡಿಯಾಟ್ರಿಕ್ ಕಾರ್ಡಿಯಾಕ್ ಸ್ಪೆಷಲಿಸ್ಟ್ ಅನ್ನು ಜೊತೆಗೆ ತಂದಿದೆ. ಅಡ್ವಾನ್ಸ್ ಟೆಕ್ನಾಲಜಿ ಮತ್ತು ಪ್ರೂವನ್ ಔಟ್ಕಮ್ಸ್ ಪ್ರಿವೆಂಟಿವ್ ಹಾರ್ಟ್ ಚೆಕ್ಅಪ್ಸ್ನಿಂದ ಮೋಸ್ಟ್ ಕಾಂಪ್ಲೆಕ್ಸ್ ಕಾರ್ಡಿಯಾಕ್ ಕಂಡೀಷನ್ಸ್ ವರೆಗೆ ಯಾವುದೇ ಇರಲಿ ಪ್ರತಿ ಹಾರ್ಟ್ ಅನ್ನು ನೋಡಿಕೊಳ್ಳುತ್ತೇವೆ. ನಾರಾಯಣ ಹೆಲ್ತ್ ಸಿಟಿ ಬೆಂಗಳೂರು. ಕಾಲ್ 1800 309 0309. ಟೇಕ್ ಕೇರ್.

0: ಇದುವರೆಗೆ ಟೀ ಟೈಮ್ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಧಾರವಾಡ.
1: ಆಕಾಶವಾಣಿ ಸಮಾಚಾರ ಕೆ ಸಾಥ್ ಮೈ ಆಕರ್ಷಿತಾ ಸಿಂಗ್. ಶುಭೇಂದು ಅಧಿಕಾರಿ ಪಶ್ಚಿಮ ಬಂಗಾಳ ಕೆ ನಯೆ ಮುಖ್ಯಮಂತ್ರಿ ಬನ್ ಗಯೆ ಹೈ.
0: ಆಕಾಶವಾಣಿ ಧಾರವಾಡ.

ದಾವಣಗೆರೆಯ ಜಿಎಂ ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್ ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು ಪ್ರವೇಶಾತಿಗಾಗಿ ಸಂಪರ್ಕಿಸಿ 9364099712 ವೆಬ್ಸೈಟ್ gmu.ac.in.

0: जनगणना के पहले चरण में हाउस लिस्टिंग और हाउसिंग सेंसस यानी आपके मकान की गणना होगी। आइए आपकी साझेदारी से इसे सफल बनाएं और विकसित भारत 2047 की ओर एक और कदम बढ़ाएं।
1: ಶ್ರೋತೃ ಬಾಂಧವರೇ, ಪ್ರತಿ ರವಿವಾರ ಮಧ್ಯಾಹ್ನ 1:30 ಪ್ರಸಾರವಾಗುತ್ತಿದೆ ಪ್ರಾಯೋಜಿತ ಕಾರ್ಯಕ್ರಮ ನಡೆ ನುಡಿ. ಪ್ರಾಯೋಜಕರು ಸಂಪ್ರೀತಿ ಇಂಡಿಯಾ. ಅಭಿಮಾನಿ ಶ್ರೋತೃಗಳೇ, ಸುಸ್ವರ ನಿಧಿಯ ಮಾಹಿತಿ ಶರಧಿಯ ಸಾಂಸ್ಕೃತಿಕ ರಾಯಭಾರಿ ಈ ನಿಮ್ಮ ಆಕಾಶವಾಣಿ.
2: ಅಧಿಕೃತ ಮಾಹಿತಿ, ಅಪರೂಪದ ಸಾಂಸ್ಕೃತಿಕ ಅಭಿವ್ಯಕ್ತಿ, ಇವುಗಳೊಂದಿಗೆ ದೇಶಾದ್ಯಂತ ಉಲಿಯುವ ಈ ಆಕಾಶವಾಣಿಗೀಗ 90ರ ಸಂಭ್ರಮ.
1: ಈ ಸಂಭ್ರಮಕ್ಕಾಗಿ ಆಯೋಜಿಸಿರುವ ಶಾಸ್ತ್ರೀಯ ಸಂಗೀತದ ಕಾರ್ಯಕ್ರಮ ಸಂಧ್ಯಾ ಸುಧೇ
2: ಇದೇ 11 ಧಾರವಾಡದ ಕರ್ನಾಟಕ ಕುಲಪುರೋಹಿತ ಆಲೂರು ವೆಂಕಟರಾವ್ ಭವನದಲ್ಲಿ, ಸಮಯ 6:00.
1: ಆಕಾಶವಾಣಿ 90ರ ಸಂಭ್ರಮದ ಸಂಧ್ಯಾ ಸುಧೇ ಕಾರ್ಯಕ್ರಮದಲ್ಲಿ ಯುವ ಗಾಯಕ ರಘುನಂದನ್ ಭಟ್ ಅವರ ಗಾಯನ,
2: ಯುವ ಕೊಳಲು ವಾದಕಿ ಕೃತಿಕಾ ಜಂಗಿನ್ಮಠ್ ಅವರಿಂದ ಕೊಳಲು ವಾದನ,
1: ಸಹವಾದ್ಯಗಾರರಾಗಿ ಅಶ್ವಿನ್ ವಾಲಾವಲ್ಕರ್, ಶರಣಕುಮಾರ್ ಗುತ್ತರಿಗಿ ಹಾಗೂ ರಘುನಂದನ್ ಗೋಪಾಲ್ ಹೂಗಾರ್. ಮಧುರ ನಾದದ ಆನಂದ ಒದಗಿಸುವ ಈ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಆದರದ ಆಮಂತ್ರಣ.
2: ಇದೇ 11
1: ಸೋಮವಾರ
2: 6:00 ಧಾರವಾಡದ ಆಲೂರು ವೆಂಕಟರಾವ್ ಸಭಾಂಗಣದಲ್ಲಿ ಆಕಾಶವಾಣಿ 90 ಸಂಭ್ರಮದ
1: ಸಂಧ್ಯಾ ಸುಧೇ
2: ಕಾರ್ಯಕ್ರಮಕ್ಕೆ ಬನ್ನಿ,
1: ಅಪರೂಪದ ಸಂಗೀತವನ್ನು ಆಸ್ವಾದಿಸಿ. ಸಂಧ್ಯಾ ಸುಧೇ.

0: जनगणना के पहले चरण में हाउस लिस्टिंग और हाउसिंग सेंसस यानी आपके मकान की गणना होगी। आइए आपकी साझेदारी से इसे सफल बनाएं और विकसित भारत 2047 की ओर एक और कदम बढ़ाएं।
1: नल में या केड़ु गरे ಆಕಾಶವಾಣಿಗೆ 90 ಹರೆಯ ಖ್ಯಾತ ವಿಮರ್ಶಕರು ಡಾಕ್ಟರ್ ಜಿಎಂ ಹೆಗಡೆ.
2: ನಮಗೆ ಒಳ್ಳೆಯ ಸಂಸ್ಕಾರ ಬರುವುದು ಈ ಆಕಾಶವಾಣಿ ಬಿತ್ತರಿಸುವಂತಹ ಶ್ರೇಷ್ಠವಾದಂತಹ ನಾಟಕಗಳು, ಬಾನುಲಿ ದೃಶ್ಯಗಳು. ನಾನು ಒಂದ್ ಮಾತನಲ್ಲಿ ಹೇಳಲಿಕ್ಕೆ ಇಷ್ಟಪಡಬೇಕು ಏನು ಅಂತಂದ್ರೆ, ಕನ್ನಡದಲ್ಲಿ ಬೇರೆ ಬೇರೆ ಸಾಹಿತ್ಯ ಪ್ರಕಾರ ಇರುವ ಹಾಗೆ ಬಾನುಲಿ ಸಾಹಿತ್ಯ ಪ್ರಕಾರ ಎನ್ನುವುದೇ ಒಂದು ಇದೆ. ಅಂದ್ರೆ ಆಕಾಶವಾಣಿಗಾಗಿ ಅನೇಕ ಜನ ನಾಟಕಕಾರರು ನಾಟಕಗಳನ್ನೆಲ್ಲ ಬರೆದಿದ್ದಾರೆ. ಆ ಶ್ರೇಷ್ಠ ನಾಟಕಕಾರರ ಒಂದು ಪರಂಪರೆಯೇ ಆಕಾಶವಾಣಿಯಲ್ಲಿ ನಮ್ಗೆ ನೋಡ್ಲಿಕ್ಕೆ ಸಿಗ್ತದೆ. ದೊಡ್ಡ ದೊಡ್ಡ ಸಂಗೀತಗಾರರು ಮಾತ್ರ ಅಲ್ಲ, ಸಾಮಾನ್ಯ ಗಾಯಕರು

0: जनगणना के पहले चरण में हाउस लिस्टिंग और हाउसिंग सेंसस यानी आपके मकान की गणना होगी। आइए आपकी साझेदारी से इसे सफल बनाएं और विकसित भारत 2047 की ओर एक और कदम बढ़ाएं।
1: आकाशवाणी धारवाड़ा समाचार दर्शन ಮುಖ್ಯಾಂಶಗಳು. ಪ್ರಧಾನಮಂತ್ರಿ ಅಭೀಮ್ ಯೋಜನೆ ಅಡಿ ಕರ್ನಾಟಕಕ್ಕೆ 1,928,79,00,000 ರೂಪಾಯಿ ಅನುಮೋದನೆ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಮೇ 1 ಅಂತಾರಾಷ್ಟ್ರೀಯ ಕಾರ್ಮಿಕ ದಿನ, ಅರ್ಥಪೂರ್ಣ ಆಚರಣೆ. ಆಕಾಶವಾಣಿ @90 ಫಿಟ್ ಇಂಡಿಯಾ ವಾಕಥಾನ್ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಸಂಭ್ರಮಾಚರಣೆ. ಇನ್ಫ್ರಾಸ್ಟ್ರಕ್ಚರ್ ಹೆಲ್ತ್ ಮಿಷನ್ ಪಿಎಂ ಅಭೀಮ್, ಪ್ರಧಾನಮಂತ್ರಿ ಆಯುಷ್ಮಾನ್ ಭಾರತ ಆರೋಗ್ಯ ಮೂಲಸೌಕರ್ಯ ಅಭಿವೃದ್ಧಿ ಯೋಜನೆ ಅಡಿ ಕಳೆದ 5 ವರ್ಷಗಳಲ್ಲಿ ಕರ್ನಾಟಕಕ್ಕೆ 1,928,79,00,000 ರೂಪಾಯಿ ಆಡಳಿತಾತ್ಮಕ ಅನುಮೋದನೆ ನೀಡಲಾಗಿದೆ ಎಂದು ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಧಾರವಾಡದ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಕಚೇರಿ ಆವರಣದಲ್ಲಿ ನೂತನ ಲಸಿಕಾ ಕೇಂದ್ರ ಹಾಗೂ ಜಿಲ್ಲಾ ಸಿವಿಲ್ ಆಸ್ಪತ್ರೆ ಆವರಣದಲ್ಲಿ ಅತ್ಯಾಧುನಿಕ ಸಾರ್ವಜನಿಕ ಆರೋಗ್ಯ ಪ್ರಯೋಗಾಲಯವನ್ನು ಆರೋಗ್ಯ ಖಾತೆ ಸಚಿವ ದಿನೇಶ್ ಗುಂಡೂರಾವ್ ಜೊತೆ ಉದ್ಘಾಟಿಸಿ ಅವರು ಮಾತನಾಡಿದರು. ಜಿಲ್ಲಾ ಆರೋಗ್ಯಾಧಿಕಾರಿ ಡಾ ಎಸ್ಎಂ ಹೊನಕೇರಿ ಸಮಾಚಾರ ದರ್ಶನಕ್ಕಾಗಿ ಈ ಕುರಿತು ಹೆಚ್ಚಿನ ಮಾಹಿತಿ ನೀಡಿದ್ದಾರೆ.
2: ಮಕ್ಕಳಿಗೆ ಕೊಡ್ತಕ್ಕಂತ ವ್ಯಾಕ್ಸಿನ್ ಏನಿದೆ ನಮ್ಮಲ್ಲಿ ಲಸಿಕಾ ಕಾರ್ಯಕ್ರಮದ ಚುಚ್ಚುಮದ್ದುಗಳು, ಸೊ ಎಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಆಗ್ತಾವೋ ಅಲ್ಲಿಂದ +2-8 ಡಿಗ್ರಿ ಸೆಂಟಿಗ್ರೇಡ್ ಟೆಂಪರೇಚರ್ ಮೇಂಟೈನ್ ಮಾಡಬೇಕು. ಸೊ ಆ ನಿಟ್ಟಿನಲ್ಲಿ ನಮ್ಮ ಜಿಲ್ಲೆಯಲ್ಲಿ ಈಗ ಲಸಿಕಾ ಕೇಂದ್ರ ಹೊಸದಾಗಿ ನಾವು ಮಾಡಿದ್ರಿಂದ ಸೊ ಅಲ್ಲಿ ಅದನ್ನ ಇಟ್ಕೊಂಡು ನಾವು ಏನ್ ಮಾಡ್ತಾ ಇದ್ವಿ, ವ್ಯಾಕ್ಸಿನ್ ಅನ್ನ ಅಲ್ಲಿ ಸ್ಟೋರ್ ಮಾಡ್ತೀವಿ. ಅಲ್ಲಿಂದ ಮತ್ತೆ ನಾವು ಫೆರಿಫರಿ ನಮ್ಮಲ್ಲಿ ಇರ್ತಕ್ಕಂತ ಸುಮಾರು 54 ಕೋಲ್ಡ್ಚೈನ್ ಪಾಯಿಂಟ್ ಇದಾವೆ ನಮ್ಮ ಜಿಲ್ಲೆಯಲ್ಲಿ. ಪ್ರಾಥಮಿಕ ಆರೋಗ್ಯ ಕೇಂದ್ರ ಆಗಿರ್ಬೋದು, ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರ ಆಗಿರ್ಬೋದು, ತಾಲೂಕು ಹಾಸ್ಪಿಟಲ್ ಆಗಿರ್ಬೋದು, ಜಿಲ್ಲಾ ಆಸ್ಪತ್ರೆ ಆಗಿರ್ಬೋದು, ಕಿಮ್ಸ್ ಆಗಿರ್ಬೋದು, ಅಲ್ಲೇ ನಾವು ವ್ಯಾಕ್ಸಿನ್ ಅನ್ನ ಕಳಿಸುವಂತ ವ್ಯವಸ್ಥೆಯನ್ನ ಮಾಡ್ತಾ ಇದೀವಿ. ಈಗ ನಮಗೆ ಬರ್ತಕ್ಕಂಥ ಬಿಸಿಜಿ ವ್ಯಾಕ್ಸಿನ್ ಆಗಿರ್ಬೋದು, ಪೆಂಟಾವೆಲೆಂಟ್ ವ್ಯಾಕ್ಸಿನೇಷನ್ ಆಗಿರ್ಬೋದು, ಮೀಸಲ್ಸ್ ವ್ಯಾಕ್ಸಿನ್ ಆಗಿರ್ಬೋದು, ಡಿಡಿ ಆಗಿರ್ಬೋದು, ಮಕ್ಕಳಿಗೆ ಕೊಡ್ತಕ್ಕಂಥ ಎಲ್ಲಾ ವ್ಯಾಕ್ಸಿನ್ ಗಳನ್ನ ನಾವು ಸಮುದಾಯಕ್ಕೆ ಬೇಗ ತರಿಸುವಂತ ವ್ಯವಸ್ಥೆಯನ್ನ ಮಾಡಿದೀವಿ.
1: ಕೇಂದ್ರ ಆರೋಗ್ಯ ಸಚಿವಾಲಯ 14 ವರ್ಷದೊಳಗಿನ ಹೆಣ್ಣು ಮಕ್ಕಳಿಗೆ ಗರ್ಭಕಂಠದ ಕ್ಯಾನ್ಸರ್ ತಡೆಗಟ್ಟಲು ಮುಂಜಾಗ್ರತಾ ಕ್ರಮವಾಗಿ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ HPV ಲಸಿಕೆ ಅಭಿಯಾನ ಕೈಗೊಂಡಿದೆ. ಕಳೆದ 28 ಫೆಬ್ರವರಿಯಿಂದ ಲಸಿಕೆ ಅಭಿಯಾನ ಆರಂಭವಾಗಿದ್ದು, ಉತ್ತರ ಕನ್ನಡ ಜಿಲ್ಲೆಯ ಆರೋಗ್ಯ ಕೇಂದ್ರಗಳಲ್ಲಿ ಒಟ್ಟು 90 ದಿನಗಳ ಕಾಲ HPV ಉಚಿತ ಲಸಿಕಾ ಅಭಿಯಾನ ನಡೆಯಲಿದೆ. ಈ ಕುರಿತು ಸಮಾಚಾರ ದರ್ಶನಕ್ಕಾಗಿ ಮಾಹಿತಿ ನೀಡಿದ್ದಾರೆ ಜಿಲ್ಲಾಧಿಕಾರಿ ಲಕ್ಷ್ಮೀ ಪ್ರಿಯಾ.
3: ಮಹಿಳೆಯರಲ್ಲಿ ಕಂಡುಬರುವ ಕ್ಯಾನ್ಸರ್ಗಳಲ್ಲಿ ಬಹಳ ಕಾಮನ್ ಆಗಿ ಇರುವುದು ಗರ್ಭಕಂಠದ ಕ್ಯಾನ್ಸರ್. ಇದನ್ನು HPV ಎಂಬ ವ್ಯಾಕ್ಸಿನೇಷನ್ ಅನ್ನು ನೀಡುವ ಮೂಲಕ ತಡೆಗಟ್ಟಬಹುದು. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಮಾರ್ಗಸೂಚಿಗಳಂತೆ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ HPV ವ್ಯಾಕ್ಸಿನೇಷನ್ ಡ್ರೈವ್ ಅನ್ನು ನಾವು ಶುರು ಮಾಡಿದ್ದೀವಿ. ಸರ್ಕಾರಿ ಆರೋಗ್ಯ ಸಂಸ್ಥೆಗಳಲ್ಲಿ ಉಚಿತವಾಗಿ ಈ HPV ವ್ಯಾಕ್ಸಿನ್ ಅನ್ನು ನೀಡಲಾಗ್ತಾ ಇದೆ. ಪೋಷಕರು 14 ವಯಸ್ಸಿನ ಹೆಣ್ಣು ಮಕ್ಕಳಿಗೆ ಕಡ್ಡಾಯವಾಗಿ ತಮ್ಮ ಹತ್ತಿರ ಇರುವ ಸರ್ಕಾರಿ ಆರೋಗ್ಯ ಸಂಸ್ಥೆಗಳಿಗೆ ಕರ್ಕೊಂಡು ಬಂದು ಈ HPV ವ್ಯಾಕ್ಸಿನೇಷನ್ ಅನ್ನು ಪಡೆಯಬೇಕು ಅಂತ ಈ ಮೂಲಕ ಕೋರಿಕೊಳ್ತಾ ಇದ್ದೀನಿ.
1: ಮೇ 1 ಅಂತಾರಾಷ್ಟ್ರೀಯ ಕಾರ್ಮಿಕ ದಿನ ಆಚರಿಸಲಾಯಿತು. ಕಾರ್ಮಿಕರ ಶ್ರಮವನ್ನು ಸ್ಮರಿಸಿ ಗೌರವಿಸಲಾಯಿತು. ರಾಜ್ಯ ಕಾರ್ಮಿಕ ಇಲಾಖೆ ಕಾರ್ಮಿಕರ ಕಲ್ಯಾಣಕ್ಕಾಗಿ ಗಿಗ್ ವರ್ಕರ್ಸ್ ಕಾನೂನು ಜಾರಿಗೊಳಿಸಿದ್ದು, ಕಾರ್ಮಿಕರ ಗುರುತಿನ ಚೀಟಿ ನೀಡಿ ಹೆಸರು ನೋಂದಾಯಿಸುತ್ತಿದೆ. ಈ ಕುರಿತು ಸಮಾಚಾರ ದರ್ಶನಕ್ಕಾಗಿ ಮಾಹಿತಿ ನೀಡಿದ್ದಾರೆ ಕಾರ್ಮಿಕ ಇಲಾಖೆಯ ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಸಹಾಯಕ ಆಯುಕ್ತ ಸಚಿನ್ ಹಳೆಮನಿ.
4: ನಮ್ಮ ಕಾರ್ಮಿಕ ಇಲಾಖೆಯಲ್ಲಿ ಸುಮಾರು 25 ಲಕ್ಷ ಕಾರ್ಮಿಕರು ಕಾರ್ಮಿಕ ಕಾರ್ಡ್ಗಳನ್ನು ಹೊಂದಿರುವಂತಹ ರಿಜಿಸ್ಟರ್ಡ್ ವರ್ಕರ್ಸ್ ಆಗಿದ್ದಾರೆ. ನಮ್ಮ ಇಲಾಖೆಯು ಮುಖ್ಯವಾಗಿ ಎನ್ಫೋರ್ಸ್ಮೆಂಟ್ ಹಾಗೂ ವೆಲ್ಫೇರ್ ಅನ್ನು ಎರಡು ವಿಧದಲ್ಲಿ ಕೆಲಸ ಮಾಡುತ್ತೆ. ನಮ್ಮ ಮಾನ್ಯ ಕಾರ್ಮಿಕ ಸಚಿವರಾದಂತಹ ಶ್ರೀ ಸಂತೋಷ್ ಲಾಡ್ ಸರ್ ಅವರು ಬಂದಾಗಲಿಂದ ಅತ್ಯಂತ ವೇಗವಾಗಿ ಕಾರ್ಮಿಕರ ಹಿತದೃಷ್ಟಿಯಿಂದ ಉನ್ನತ ಕಾಯ್ದೆಗಳನ್ನು ಅಥವಾ ಯೋಜನೆಗಳನ್ನು ಹೊಸದಾಗಿ ರೂಪಿಸಿದ್ದಾರೆ. ಎಕ್ಸಾಂಪಲ್ ಆಗಿ ಹೇಳಬೇಕಂತಂದ್ರೆ ಗಿಗ್

0: ವರ್ಕರ್ಸ್ ವೆಲ್ಫೇರ್ ಬೋರ್ಡ್ ಆಗಲಿ ಅಥವಾ ಮೆನ್ಸ್ಟ್ರುವಲ್ ಲೀವ್ ಆಗಲಿ ಹೆಣ್ಮಕ್ಳಿಗೆ ಕೊಡುವುದು, ಇದು ಇಡೀ ದೇಶದಲ್ಲೇ ಪ್ರಥಮವಾಗಿ ಮಾಡಿರುವಂತಹ ಹೆಗ್ಗಳಿಕೆ ನಮ್ಮ ರಾಜ್ಯ ಹಾಗೂ ನಮ್ಮ ಸಚಿವರಿಗೆ ಸಲ್ಲುತ್ತದೆ.
1: ಕಾರ್ಮಿಕ ಇಲಾಖೆ ವಿಜಯನಗರ ಜಿಲ್ಲೆಯಲ್ಲಿ ಅಸಂಘಟಿತ ವಲಯದ 7,000 ಕಾರ್ಮಿಕರನ್ನು ನೋಂದಾಯಿಸಿದೆ. ಬಿರು ಬೇಸಿಗೆ ಹಿನ್ನೆಲೆ ಕಾರ್ಮಿಕರು ಕೆಲಸ ನಿರ್ವಹಿಸುವ ಸ್ಥಳಗಳಲ್ಲಿ ಅಗತ್ಯ ಸೌಲಭ್ಯ ಕಲ್ಪಿಸಲು ಕ್ರಮ ಕೈಗೊಳ್ಳಲಾಗಿದೆ ಎಂದು ಹೊಸಪೇಟೆ ತಾಲೂಕಿನ ಕಾರ್ಮಿಕ ನಿರೀಕ್ಷಕ ಜಿವಿ ಧೂಪದ್ ಮಾಹಿತಿ ನೀಡಿದ್ದಾರೆ.
2: ನಮ್ಮ ವಿಜಯನಗರ ಜಿಲ್ಲೆಯಲ್ಲಿ ಒಟ್ಟು 42,500 ನೋಂದಾಯಿತ ಕಟ್ಟಡ ಕಾರ್ಮಿಕರು ಇದ್ದಾರೆ. ಈ ನೋಂದಾಯಿತ ಕಟ್ಟಡ ಕಾರ್ಮಿಕರುಗಳಿಗೆ ಹಲವಾರು ರೀತಿಯ ಸೌಲಭ್ಯಗಳನ್ನು ನೀಡಲಾಗ್ತಾ ಇದೆ. ಅದರಲ್ಲಿ ಪ್ರಮುಖವಾಗಿ ಮದುವೆ ಸಹಾಯಧನ, ಹೆರಿಗೆ ಸಹಾಯಧನ, ವಿದ್ಯಾರ್ಥಿ ವೇತನ, ತಾಯಿ ಮಗು ಸಹಾಯಧನ, ಜಿಲ್ಲೆಗೆ 2 ಶ್ರಮಿಕ ಶಾಲೆಗಳು ಮಂಜೂರಾತಿಯಾಗಿವೆ. ಬೇಸಿಗೆಯ ದಿನದಲ್ಲಿ ತುಂಬಾ ಬಿಸಿಲು ಇರುವುದರಿಂದ ಕಟ್ಟಡ ನಿರ್ಮಾಣದ ಸ್ಥಳಗಳಲ್ಲಿ ಉತ್ತಮವಾದಂತಹ ಕುಡಿಯುವ ನೀರನ್ನು ಮತ್ತು ಶೌಚಾಲಯವನ್ನು ಒದಗಿಸಬೇಕಂತೇಳಿ ಮಾಲೀಕರುಗಳಿಗೆ ಸೂಚನೆ ನೀಡಲಾಗಿದೆ.
1: ಕಳೆದ ಮೇ 4 ಅಗ್ನಿಶಾಮಕ ದಳದ ಸಿಬ್ಬಂದಿಯ ಶೌರ್ಯ, ಬದ್ಧತೆ ಮತ್ತು ತ್ಯಾಗಗಳನ್ನು ಗೌರವಿಸುವ ಅಂತಾರಾಷ್ಟ್ರೀಯ ದಿನವನ್ನು ಆಚರಿಸಲಾಯಿತು. ಕರ್ತವ್ಯದ ಸಂದರ್ಭದಲ್ಲಿ ಹುತಾತ್ಮರಾದ ಅಗ್ನಿಶಾಮಕ ದಳದ ಸಿಬ್ಬಂದಿಗೆ ಗೌರವ ಅರ್ಪಿಸಲಾಯಿತು. ಅಗ್ನಿಶಾಮಕ ದಳ ಸಾರ್ವಜನಿಕರಿಗೆ ಒದಗಿಸುವ ತುರ್ತು ಸೇವೆಗಳ ಕುರಿತು ಸಮಾಚಾರ ದರ್ಶನಕ್ಕಾಗಿ ಮಾಹಿತಿ ನೀಡಿದ್ದಾರೆ ರಾಯಚೂರು ಜಿಲ್ಲಾ ಅಗ್ನಿಶಾಮಕ ಅಧಿಕಾರಿ ರವೀಂದ್ರ ಘಾಟ್ಗೆ.
3: ಡಿಸೆಂಬರ್ 2 1998 ಆಸ್ಟ್ರೇಲಿಯಾದ ಲಿಂಟನ್ನಲ್ಲಿ ಕಾಡ್ಗಿಚ್ಚು ಸಂಭವಿಸಿ 5 ಅಗ್ನಿಶಾಮಕರು ಸಾವನ್ನಪ್ಪುತ್ತಾರೆ. ಅವರ ಸ್ಮರಣಾರ್ಥಕ್ಕಾಗಿ 1999 ಈ ದಿನವನ್ನು ಫೈರ್ ಫೈಟರ್ಸ್ ಡೇ ಅಂತ ಆಚರಿಸ್ತಾ ಬರ್ತಾ ಇದ್ದೇವೆ. ಇದರ ಮೂಲ ಉದ್ದೇಶ ಏನಂದ್ರೆ ಸಾರ್ವಜನಿಕರಲ್ಲಿ ಅಗ್ನಿ ಸುರಕ್ಷತೆಯ ಬಗ್ಗೆ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಳ್ಳುತ್ತೇವೆ. ಈ ಒಂದು ವಾರದಲ್ಲಿ ಆಸ್ಪತ್ರೆಗಳಾಗಿರ್ಬೋದು, ಶಾಲಾ ಕಾಲೇಜುಗಳಾಗಿರ್ಬೋದು ಮತ್ತೆ ಹಳ್ಳಿ ಪ್ರದೇಶಗಳಲ್ಲಿ ಈ ಅಗ್ನಿ ಸುರಕ್ಷತೆ ಬಗ್ಗೆ ಅರಿವು ಮೂಡಿಸುವ ಕಾರ್ಯಕ್ರಮದ ಮುಖಾಂತರ ಈ ದಿನವನ್ನು ನಾವು ಆಚರಿಸ್ತಾ ಇದ್ದೀವಿ.
1: ವಿಜಯಪುರ ಜಿಲ್ಲೆಯಲ್ಲಿ 60,000 ಎಕರೆ ಪ್ರದೇಶದಲ್ಲಿ ದ್ರಾಕ್ಷಿ ಬೆಳೆಯಲಾಗುತ್ತಿದೆ. ಒಣ ದ್ರಾಕ್ಷಿ ಸಹ ತಯಾರಿಸಲಾಗುತ್ತಿದೆ. ವಿಜಯಪುರ ದ್ರಾಕ್ಷಿಗೆ ಭೌಗೋಳಿಕ ಸೂಚ್ಯಾಂಕ ಮಾನ್ಯತೆ ಅಗತ್ಯವಿದೆ ಎಂದು ರಾಷ್ಟ್ರೀಯ ತೋಟಗಾರಿಕೆ ಮಂಡಳಿ ನಿರ್ದೇಶಕ ಭೀಮಸೇನ್ ಕೋಕರೆ ಅಭಿಪ್ರಾಯಪಟ್ಟಿದ್ದಾರೆ.
4: ಇವತ್ತು ಬಿಜಾಪುರದಲ್ಲಿ ದ್ರಾಕ್ಷಿ ಬೆಳೆ 60,000 ಎಕರೆ ವಿಸ್ತೀರ್ಣದಲ್ಲಿ ನಾವು ಬೆಳೀತಾ ಇದ್ದೀವಿ. ಥಾಮ್ಸನ್ ಸೀಡ್ಲೆಸ್ ಅಂತೇಳಿ ಒಂದು ವರೈಟಿ, ಅದನ್ನ ನಾವು ಹೆಚ್ಚಾಗಿ ಬೆಳೀತಾ ಇದ್ದೀವಿ. ನಮ್ಮಲ್ಲಿ ಭಾರತ ದೇಶದಲ್ಲಿ ಅತ್ಯುತ್ತಮ ಒಣ ದ್ರಾಕ್ಷಿ ಬೆಳೆಯುವುದಂದ್ರೆ ಬಿಜಾಪುರ ಜಿಲ್ಲೆ. ಬಿಜಾಪುರ ಜಿಲ್ಲೆ ಯಾಕಂದ್ರೆ ಇಲ್ಲಿ ಹವಾಮಾನ, ಒಣ ದ್ರಾಕ್ಷಿ ಮಾಡಬೇಕಾದ್ರೆ ಡ್ರೈ ಹ್ಯುಮಿಡಿಟಿ ಬಹಳ ಕಡಿಮೆ ಬೇಕಾಗುತ್ತೆ. ಒಣ ದ್ರಾಕ್ಷಿ ಎನರ್ಜಿ ಬೂಸ್ಟ್ ಮಾಡುತ್ತೆ. ಈ ಒಂದು ಒಣ ದ್ರಾಕ್ಷಿಗೆ GI ಟ್ಯಾಗ್, ಅದನ್ನು ಜಿಯೋಗ್ರಾಫಿಕಲ್ ಐಡೆಂಟಿಫಿಕೇಶನ್ ಮಾಡಿದ್ರೆ ಭಾರತ ಸರ್ಕಾರದವರು ದ್ರಾಕ್ಷಿ ಬೆಳೆಗಾರರಿಗೆ ಒಂದು ಎಲ್ಲರಿಗೂ ಮಾರ್ಕೆಟಿಂಗ್ ಸಲುವಾಗಿ ಬಹಳ ಹೆಲ್ಪ್ ಆಗುತ್ತೆ.
1: ಜೂನ್ 8 1936 ಭಾರತೀಯ ರಾಷ್ಟ್ರೀಯ ಪ್ರಸಾರ ಸೇವೆ ಇಂಡಿಯನ್ ಬ್ರಾಡ್ಕಾಸ್ಟಿಂಗ್ ಕಾರ್ಪೊರೇಷನ್ ಆಲ್ ಇಂಡಿಯಾ ರೇಡಿಯೋ AIR ಎಂದು ಮರುನಾಮಕರಣದೊಂದಿಗೆ ಕಾರ್ಯಾರಂಭಿಸಿತು. ಬಹುಜನ ಹಿತಾಯ ಬಹುಜನ ಸುಖಾಯ ಧ್ಯೇಯದೊಂದಿಗೆ ಭಾರತೀಯ ಪ್ರಸಾರ ಸೇವೆ ಆರಂಭಗೊಂಡ ಸುವರ್ಣ ಘಳಿಗೆಯ 90th ವರ್ಷಾಚರಣೆ ನಿಮಿತ್ತ ಆಕಾಶವಾಣಿ ಧಾರವಾಡ ಕೇಂದ್ರ ಆಕಾಶವಾಣಿ @90 ಫಿಟ್ ಇಂಡಿಯಾ ವಾಕಥಾನ್ ಆಯೋಜಿಸಿತ್ತು. ಆಕಾಶವಾಣಿ ಧಾರವಾಡ ಕೇಂದ್ರದ ಅಭಿಯಾಂತ್ರಿಕ ವಿಭಾಗದ ಉಪಮಹಾನಿರ್ದೇಶಕ ಅರುಣ್ ಪ್ರಭಾಕರ್ ಹಾಗೂ ಕಾರ್ಯಕ್ರಮ ವಿಭಾಗದ ಮುಖ್ಯಸ್ಥರಾದ ಮಂಜುಳಾ ಪುರಾಣಿಕ್ ಚಾಲನೆ ನೀಡಿದರು. ಜಾಥಾದಲ್ಲಿ ಪಾಲ್ಗೊಂಡಿದ್ದ ಆಕಾಶವಾಣಿ ಅಭಿಮಾನಿ ಧಾರವಾಡದ ನಿರ್ಮಲಾ ಪಾಟೀಲ್ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದು ಹೀಗೆ.
5: ಆಕಾಶವಾಣಿ ಧಾರವಾಡದ ವಾರ್ತೆಗಳನ್ನ ನಮ್ ತಂದೆ ಕೇಳ್ತಿದ್ರು. ನನಗೆ ಅಷ್ಟಕ್ಕಿಂತ ಹಾಡ್ ಕೇಳಲು ಇಷ್ಟ, ಸಂಗೀತ ಅಂದ್ರೆ ತುಂಬಾ ಇಷ್ಟ. ಚಿತ್ರಗೀತೆಗಳನ್ನ ಹಾಕ್ತಿದ್ರಲ್ಲ, ಸ್ವಲ್ಪ ಟೈಮ್ ಅಲ್ಲಿ ಯಾಕೆ ಚಿತ್ರಗೀತೆ ಹಾಕ್ತಾರಪ್ಪ, ಸಮಯ ಯಾಕೆ ಖರ್ಚು ಮಾಡಲ್ಲ ಅಂತ ಅನ್ಕೋತಿದ್ದೆ. ನನ್ಗೆ ಆಕಾಶವಾಣಿ ಅಂದ್ರೆ ನನ್ ತಂಗಾತಿ, ನನ್ನ ಬದುಕಿಗೆ ಒಳ್ಳೆ ಸ್ಫೂರ್ತಿ ಕೊಡ್ತಾ ಇರೋ ಆಕಾಶವಾಣಿ. ನನ್ಗೆ ಎಲ್ಲರೂ ಆಕಾಶವಾಣಿನೇ. ಆಕಾಶವಾಣಿ ಹೀಗೆ ನಿರಂತರವಾಗಿರ್ಲಿ.
1: ಇದು ಈ ವಾರದ ಸಮಾಚಾರ ದರ್ಶನ. ಪ್ರಸ್ತುತಿ ಧಾರವಾಡ ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗ. ಸಂಪಾದಕರು ಧಾರವಾಡ ಹಾಗೂ ಬೆಂಗಳೂರು ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್, ನಿರೂಪಣೆ ಹರ್ಷವರ್ಧನ್ ಶೀಲ್ವಾಂತ್. ಸಂಕಲನ ವಿವೇಕಾದಿತ್ಯ.

0: ಕನಿಯಾದ ಸಹಕಾರ ಮುರ್ತುಜಾ ಹೊಂಗಲ್ ಹಾಗೂ ಉಮೇಶ್ ಗೋಳಣ್ಣವರ್. ಮುಂದಿನ ವಾರ ಇದೇ ವೇಳೆಗೆ ಮತ್ತೆ ಮೂಡಿ ಬರಲಿದೆ ವಾರದ ವಾರ್ತಾಚಿತ್ರ ಸಮಾಚಾರ ದರ್ಶನ.
1: ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ. ಪ್ರವಾಚಕ ಜತಿನ ಶರ್ಮಾ. ಆದೌ ಮುಖ್ಯ ವಾರ್ತಾ. ಶುಭೇಂದು ಅಧಿಕಾರಿ ಪಶ್ಚಿಮ ಬಂಗಾಲಸ್ಯ ಪ್ರಥಮ ಭಾಜಪಾ ಮುಖ್ಯಮಂತ್ರಿ ಸಂಜಾತಃ. ತೇನ ಸಹ ಪಂಚಾನ್ಯೈ ಮಂತ್ರಿಭಿಃ ಅಪಿ ಪದಗೋಪನೀಯತಾಯಾಃ ಶಪಥಂ ಗೃಹೀತಂ. ತಮಿಳುನಾಡು ರಾಜ್ಯೇ ನೂತನ ಸರ್ವಕಾರ ರಚನಾಯೈ ಟಿವಿಕೆ ದಲೇನ ಪ್ರಮಾಣಿತಂ ಯತ್ ತೇಷಾಂ ಪಾರ್ಶ್ವೇ ವಿಂಶತ್ಯುತ್ತರ ಶತಂ ವಿಧಾಯಕಾನಾಂ ಸಮರ್ಥನಂ ವರ್ತತೆ. ರಾಷ್ಟ್ರೀಯ ವಿಧಿಕ ಸೇವಾ ಪ್ರಾಧಿಕರಣೇನ ಅಶೇಷೆ ಹಿ ದೇಶೆ ವಿವಾದಾನಾಂ ಸೌಹಾರ್ದಪೂರ್ಣ ರೀತ್ಯಾ ನಿಸ್ತಾರಣಾರ್ಥಂ ರಾಷ್ಟ್ರೀಯ ಲೋಕ ನ್ಯಾಯಾಲಯಸ್ಯ ಆಯೋಜನಂ ವಿಹಿತಂ. ವಿದೇಶ ಮಂತ್ರಿ ಡಾ ಎಸ್ ಜಯಶಂಕರ ದ್ವಿಪಕ್ಷೀಯ ಸಹಯೋಗಂ ಸುದೃಢೀಕರ್ತುಂ ತ್ರಿನಿದಾದ್ ಅಂಡ್ ಟೊಬೇಗೋ ದೇಶಸ್ಯ ಪ್ರಧಾನಮಂತ್ರಿಣಾ ಸಹ ಮೇಲನಂ ಸಾಧಿತವಾನ್. ಅಪಿ ಚ ಕ್ರಿಕೆಟ್ ಸ್ಪರ್ಧಾ ಮಾಲಿಕಾಯಾಂ ಅದ್ಯ ಜಯಪುರ ನಗರೆ ರಾಜಸ್ಥಾನ್ ರಾಯಲ್ಸ್ ದಲಂ ಗುಜರಾತ್ ಟೈಟನ್ಸ್ ದಲೇನ ಸಹ ಕ್ರೀಡಿಷ್ಯತಿ. ಅಥ ವಾರ್ತಾಃ ವಿಶದೀಕೃತ್ಯ. ಶುಭೇಂದು ಅಧಿಕಾರಿ ಪಶ್ಚಿಮ ಬಂಗಾಲಸ್ಯ ನೂತನ ಮುಖ್ಯಮಂತ್ರಿತ್ವೇನ ಶಪಥಂ ಗೃಹೀತವಾನ್. ಇತ್ಥಂ ಪಶ್ಚಿಮ ಬಂಗಾಲ ರಾಜ್ಯೆ ಪ್ರಥಮಂ ತಾವತ್ ಭಾಜಪಾ ದಲಸ್ಯ ಪ್ರಶಾಸನಂ ಸಂಘಟಿತಂ ಜಾತಂ. ಅವಧೇಯಂ ಯತ್ ಭಾಜಪಾ ದಲಂ ವಿಧಾನಸಭಾ ನಿರ್ವಾಚನೇಷು ಐತಿಹಾಸಿಕಂ ಜಯಂ ಸಮರ್ಜ್ಯ ತೃಣಮೂಲ ಕಾಂಗ್ರೆಸ್ ದಲಸ್ಯ ಪಂಚದಶ ವರ್ಷಾತ್ಮಕಸ್ಯ ಶಾಸನಸ್ಯ ಅಂತಂ ಕೃತವತ್. ಕೋಲ್ಕತಾ ನಗರಸ್ಯ ಬ್ರಿಗೇಡ್ ಪರೇಡ್ ಗ್ರೌಂಡ್ ಇತಿ ಸ್ಥಳೇ ರಾಜ್ಯಪಾಲಃ ಆರ್ ಎನ್ ರವಿಃ ಶ್ರೀ ಶುಭೇಂದು ಅಧಿಕಾರಿಣಂ ಪದಗೋಪನೀಯತಾಯೈ ಪ್ರತಿ ಶ್ರಾವಿತವಾನ್. ತೇನ ಸಹ ಪಂಚಾನ್ಯೈ ಮಂತ್ರಿಭಿಃ ಅಪಿ ಪದಗೋಪನೀಯತಾಯಾಃ ಶಪಥಂ ಗೃಹೀತಂ.
2: आज का दिन बहुत महत्वपूर्ण है देश के लिए बंगाल के लिए, इसलिए प्रधानमंत्री का इच्छा था नया सरकार रविंद्र जयंती का दिन अपना कार्यकाल शुरू करे, इसलिए हम लोग प्रधानमंत्री जी का नेतृत्व में गोबि गुरु को प्रणाम करते हुए आज संविधान को मानते हुए ओथ टेकिंग किया.
1: ತಮಿಳುನಾಡು ರಾಜ್ಯೇ ನೂತನ ಸರ್ವಕಾರ ರಚನಾಯೈ ಟಿವಿಕೆ ದಲೇನ ಪ್ರಮಾಣಿತಂ ಯತ್ ತೇಷಾಂ ಪಾರ್ಶ್ವೇ ವಿಂಶತ್ಯುತ್ತರ ಶತಂ ವಿಧಾಯಕಾನಾಂ ಸಮರ್ಥನಂ ವರ್ತತೆ. ಚತುಸ್ತ್ರಿಂಶದಧಿಕ ದ್ವಿಶತಂ ಸದಸ್ಯಾನಾಂ ವಿಧಾನಸಭಾಯಾಂ ಬಹುಮತಾಯ ಅಷ್ಟಾದಶೋತ್ತರ ಶತಂ ವಿಧಾಯಕಾಃ ಆವಶ್ಯಕಾಃ ಆಸನ್. ಚೆನ್ನೈ ನಗರೆ ವಾರ್ತಾಹರೈಃ ಸಹ ಭಾಷಮಾಣಃ ಟಿವಿಕೆ ದಲಸ್ಯ ನೇತಾ ಅಧವ ಅರ್ಜುನಃ ಅವದತ್ ಯತ್ ವಿಸಿಕೆ ತಥೈವ ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್ ಇತ್ಯುಭಾಭ್ಯಾಂ ದಲಾಭ್ಯಾಂ ತಸ್ಮೈ ಪಕ್ಷಾಶ್ರಯಂ ವಿನಾ ಸಮರ್ಥನಂ ಪ್ರದತ್ತಂ. ಅಧುನಾ ನಿರ್ವಾಚನೆ ಅಷ್ಟಾಧಿಕೈಕಶತಂ ಆಸನಾನಿ ಜಿತ್ವಾ ಟಿವಿಕೆ ಸರ್ವ ಬೃಹತ್ತಮ ದಲತ್ವೇನ ಉದ್ಭೂತಂ. ಯದ್ಯಪಿ ದಲನೇತಾ ಸಿ ಜಿ ಸೇಫ್ ವಿಜಯಃ ದ್ವಯೋಃ ಕ್ಷೇತ್ರಯೋಃ ವಿಜಯಿ ಜಾತಃ ಅತಃ ತೇನ ಏಕಂ ಸ್ಥಾನಂ ಪರಿತ್ಯಕ್ತಂ ಭವಿಷ್ಯತಿ ಯೇನ ದಲಸ್ಯ ಸಂಖ್ಯಾ ಸಪ್ತದಧಿಕೈಕಶತಂ ಭವಿಷ್ಯತಿ. ತಥಾಪಿ ಕಾಂಗ್ರೆಸ್ ದಲಸ್ಯ ಪಂಚ ವಿಧಾಯಕಾಃ ಸಿಪಿಐ ಸಿಪಿಐಎಂ ವಿಸಿಕೆ ತಥಾ ಐಯುಎಂಎಲ್ ಇತ್ಯತೇಷಾಂ ಪ್ರತ್ಯೇಕಂ ದ್ವೌ ದ್ವೌ ವಿಧಾಯಕೌ ಚ ಮಿಲಿತ್ವಾ ಸಹಾಯಕ ದಲಾನಾಂ ಕುಲಸಂಖ್ಯಾ ತ್ರಯೋದಶ ವರ್ತತೆ ಯೇನ ಬಹುಮತಸ್ಯ ಮಾರ್ಗಃ ಪ್ರಶಸ್ತೋ ಜಾತಃ. ರಾಷ್ಟ್ರೀಯ ವಿಧಿಕ ಸೇವಾ ಪ್ರಾಧಿಕರಣಂ ಅದ್ಯ ಸಂಪೂರ್ಣ ದೇಶೆ ಐಷಮಃ ದ್ವಿತೀಯ ರಾಷ್ಟ್ರೀಯ ಲೋಕ ನ್ಯಾಯಾಲಯಸ್ಯ ಆಯೋಜನಂ ವಿದಧಾತಿ. ಪ್ರಾಧಿಕರಣಸ್ಯ ಸದಸ್ಯ ಸಚಿವಃ ಸಂಜೀವ ಪಾಂಡೆಯಃ ಆಕಾಶವಾಣಿಂ ವಿಜ್ಞಾಪಯತ್ ಯತ್ ಲೋಕ ನ್ಯಾಯಾಲಯೆ ಸಹಮತೇಃ ಯೋಗ್ಯೇಷು ಆಪರಾಧಿಕ ಪ್ರಕರಣೇಷು ವಾದಶ್ರವಣಂ ವಿಧೀಯತೆ. ಅಸ್ಯ ಆಯೋಜನಸ್ಯ ಉದ್ದೇಶ್ಯಂ ನ್ಯಾಯಾಲಯೇಷು ಲಂಬಿತ ಪ್ರಕರಣಾನಾಂ ಸಹಮತ್ಯಾನುಸಾರಂ ನಿಸ್ತಾರಣಂ ಇತಿ ವರ್ತತೆ. ಶ್ರೀ ಪಾಂಡೆಯಃ ಅವೋಚತ್ ಯತ್ ತ್ರಯೋವಿಂಶತ್ಯಧಿಕ ದ್ವಿಸಹಸ್ರತಮಾಬ್ದಾತ್ ಪಂಚವಿಂಶತ್ಯಧಿಕ ದ್ವಿಸಹಸ್ರತಮಾಬ್ದಂ ಯಾವತ್ ದ್ವಾದಶ ರಾಷ್ಟ್ರೀಯ ಲೋಕ ನ್ಯಾಯಾಲಯಾನಾಂ ಆಯೋಜನಂ ವಿಧಾಯ ಷಡ್ವಿಂಶತಿಃ ಕೋಟಿ ಪ್ರಕರಣಾನಾಂ ಸಮಾಧಾನಂ ಅಭವತ್.
3: आज राष्ट्रीय लोक अदालत का आयोजन पूरे देश में एक ही समय पे किया जा रहा है. इसका मुख्य उद्देश्य है कि न्यायालय में लंबित मामलों का बोझ कम किया जाए तथा जो मामले जो विवाद न्यायालय में और प्री लिटिगेशन स्टेज पे लंबित हैं उनको समझौते के आधार पर निस्तारित किया जाए.
1: संस्कृत वार्ता

0: अंक तालिकायां राजस्थान दलम, चतुर्थे गुजरात दलम च पंचमे स्थाने स्तः इति वार्ताः।
1: ಆಕಾಶವಾಣಿ ಸಮಯ 6:30 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ವಿಜ್ಞಾನದ ಮುನ್ನಡೆ.
2: ವಿಜ್ಞಾನದ ಮುನ್ನಡೆ ಮಾನವನ ನಿಜ ವಿಕಾಸದ ಕಡೆಗೆ.
3: ಪೆರೋವ್ಸ್ಕೈಟ್ ಎಂಬ ವಿಸ್ಮಯಕಾರಿ ವಸ್ತು. ಪದಾರ್ಥ ವಿಜ್ಞಾನದ ಕೊಡುಗೆಗಳಲ್ಲಿ ಪೆರೋವ್ಸ್ಕೈಟ್ ಎಂಬ ವಸ್ತುವು ಒಂದು. ಕ್ಯಾಲ್ಸಿಯಂ ಟೈಟಾನಿಯಂ ಆಕ್ಸೈಡ್ ಎಂಬುದು ಅದರ ರಾಸಾಯನಿಕ ಹೆಸರು. 1839 ಜರ್ಮನಿಯ ವಿಜ್ಞಾನಿ ಗುಸ್ಟಾಫ್ ರೋಸ್ ರಷ್ಯಾದ ಯೂರಲ್ ಪರ್ವತ ಶ್ರೇಣಿಗಳಲ್ಲಿ ಒಂದು ಹೊಸ ಖನಿಜವನ್ನು ಕಂಡುಹಿಡಿದು ಖ್ಯಾತ ಖನಿಜ ವಿಜ್ಞಾನಿ ಲೆವ್ ಪೆರೋವ್ಸ್ಕಿಯ ಗೌರವಾರ್ಥ ಅದಕ್ಕೆ ಪೆರೋವ್ಸ್ಕೈಟ್ ಎಂದೇ ಕರೆದನು. ನಂತರ ಅನೇಕ ವರ್ಷಗಳೇ ಕಳೆದರೂ ಅದರ ಎಲ್ಲ ಗುಣಗಳು ಬೆಳಕಿಗೆ ಬಂದಿರಲಿಲ್ಲ. ತಂತ್ರಜ್ಞಾನ ಮುಂದುವರೆದಂತೆ ವೈಜ್ಞಾನಿಕ ಸಂಶೋಧನೆಗೆ ಸಹಾಯ ಮಾಡುವ ಅನೇಕ ಉಪಕರಣಗಳ ಆವಿಷ್ಕಾರವಾಯಿತು. ಅವುಗಳನ್ನು ಉಪಯೋಗಿಸುವುದರ ಮೂಲಕ ವಸ್ತುಗಳ ಹೊಸ ಹೊಸ ಗುಣ ವಿಶೇಷಗಳು ಬೆಳಕಿಗೆ ಬರತೊಡಗಿದವು. ಹಾಗಾಗಿ ಅವುಗಳನ್ನು ಹೊಸ ಉಪಯೋಗಗಳಿಗೆ ಹಚ್ಚುವುದು ಸಾಧ್ಯವಾಯಿತು. ಪೆರೋವ್ಸ್ಕೈಟ್ನ ಸ್ಫಟಿಕ ರಚನೆಯನ್ನೇ ಹೋಲುವ ಆದರೆ ಕ್ಯಾಲ್ಸಿಯಂ ಟೈಟಾನಿಯಂ ಮತ್ತು ಆಕ್ಸಿಜನ್ಗಳ ಬದಲು ಸಂಪೂರ್ಣವಾಗಿ ಇತರ ಧಾತುಗಳಿಂದ ಮಾಡಲ್ಪಟ್ಟಿರುವ ಅನೇಕ ವಸ್ತುಗಳನ್ನು ವಿಜ್ಞಾನಿಗಳು ಆವಿಷ್ಕರಿಸಿದರು. ಹಾಗಾಗಿ ಅದೇ ಸ್ಫಟಿಕ ರಚನೆಯನ್ನು ಹೊಂದಿರುವ ಆ ಎಲ್ಲ ವಸ್ತುಗಳನ್ನು ಪೆರೋವ್ಸ್ಕೈಟ್ಗಳು ಎಂದೇ ಕರೆದರು. ಜರ್ಮನಿಯ ಸ್ಟಟ್ಗಾರ್ಟ್ ವಿಶ್ವವಿದ್ಯಾಲಯದ ವಿಜ್ಞಾನಿ ಡಾಕ್ಟರ್ ಡಿ ವೆಬರ್ 1978 ಸಾವಯವ ನಿರವಯವ ಹ್ಯಾಲೈಡ್ ಆಗಿದ್ದ ಒಂದು ಪೆರೋವ್ಸ್ಕೈಟ್ ಅನ್ನು ಕಂಡುಹಿಡಿದರು. ಅವನ್ನು OIHP ಆರ್ಗ್ಯಾನಿಕ್ ಇನ್ಆರ್ಗ್ಯಾನಿಕ್ ಹ್ಯಾಲೈಡ್ ಪೆರೋವ್ಸ್ಕೈಟ್ಸ್ ಎಂದು ಕರೆಯುತ್ತಾರೆ. ಅನೇಕ ವರ್ಷಗಳ ನಂತರ ವಿಜ್ಞಾನಿಗಳು ಕಂಡುಹಿಡಿದ ಅವುಗಳ ಗುಣವಿಶೇಷಗಳು ಎಲ್ಲರ ನಿರೀಕ್ಷೆಗಳನ್ನು ಮೀರಿಸಿ ಅತ್ಯಂತ ಉಪಯುಕ್ತ ರಾಸಾಯನಿಕಗಳು ಎನಿಸಿಬಿಟ್ಟವು. ಉದಾಹರಣೆಗೆ ಮೀಥೈಲ್ ಅಲ್ಯೂಮಿನಿಯಂ ಲೆಡ್ ಅಯೋಡೈಡ್ ಎಂಬ ರಾಸಾಯನಿಕ ಕೂಡ ಒಂದು ಪೆರೋವ್ಸ್ಕೈಟ್ ಸ್ಫಟಿಕ ರಚನೆಯನ್ನು ಹೊಂದಿದೆ. ಇದರ ಮತ್ತು ಇಂತಹ ಇತರ ರಾಸಾಯನಿಕಗಳಲ್ಲಿ ಬೇಕಾದ ಬಣ್ಣದ ಎಂದರೆ ಬೇಕಾದ ಆವರ್ತಾಂಕದ ಬೆಳಕನ್ನು ಹೀರಿಕೊಂಡು ಅದನ್ನು ವಿದ್ಯುತ್ತನ್ನಾಗಿ ಪರಿವರ್ತಿಸುವ ಗುಣ ಮತ್ತು ವಿದ್ಯುತ್ತನ್ನು ಬೆಳಕಿಗೆ ಪರಿವರ್ತಿಸುವ ಗುಣ ತುಂಬಾ ಹೆಚ್ಚಾಗಿರುವುದು ಕಂಡುಬಂದಿದೆ. ನಂತರದ ಸಂಶೋಧನೆಗಳಲ್ಲಿ ಆವಿಷ್ಕಾರಗೊಂಡ ಫಾರ್ಮವೈಡಿನಿಯಂ ಲೆಡ್ ಬ್ರೋಮೈಡ್ ಎಂಬುದು ಮತ್ತೊಂದು ವಸ್ತು. ಇದು ಸಹ ಹಲವು ಅದ್ಭುತ ಗುಣಗಳಿರುವ ಅನೇಕ ಆಧುನಿಕ ಉಪಕರಣಗಳಲ್ಲಿ ಅವುಗಳ ದಕ್ಷತೆಯನ್ನು ಅನೇಕ ಪಟ್ಟು ಹೆಚ್ಚಿಸಲು ಬಳಕೆಯಾಗುತ್ತಿರುವ ಒಂದು ಪೆರೋವ್ಸ್ಕೈಟ್. ಹಾಗಾಗಿ ಪೆರೋವ್ಸ್ಕೈಟ್ಗಳನ್ನು ಎಲ್ಇಡಿಗಳಲ್ಲಿ, ಸಂವೇದಕ ಅಥವಾ ಬೆಳಕನ್ನು ಪತ್ತೆ ಹಚ್ಚುವ ಸೆನ್ಸರ್ಗಳಲ್ಲಿ, ಲೇಸರ್ಗಳಲ್ಲಿ, ಎಕ್ಸ್ರೇ ಡಿಟೆಕ್ಟರ್ಗಳಲ್ಲಿ ಮತ್ತು ಕಂಪ್ಯೂಟರ್ಗಳ ಸ್ಮರಣೋಪಕರಣಗಳಲ್ಲಿ ಉಪಯೋಗಿಸಲಾಗುತ್ತಿದೆ. ಸೌರ ಕೋಶಗಳಲ್ಲಿ ಸಿಲಿಕಾನ್ ಮತ್ತು ಜರ್ಮೇನಿಯಂಗಳ ಬದಲು ಪೆರೋವ್ಸ್ಕೈಟ್ಗಳನ್ನು ಉಪಯೋಗಿಸಿದಾಗ ಅವುಗಳ ದ್ಯುತಿ ಪರಿವರ್ತನ ದಕ್ಷತೆ 2009 3% ಸುಮಾರು 30-35% ತಲುಪಿದೆ. ಸೂರ್ಯಕಿರಣಗಳಿಂದ ಸಿಲಿಕಾನ್ ಹೀರಿಕೊಳ್ಳಲು ಸಾಧ್ಯವಿಲ್ಲದ ಬೆಳಕಿನ ತರಂಗಾಂತರಗಳನ್ನು ಇವು ಸುಲಭವಾಗಿ ಹೀರಿಕೊಳ್ಳುತ್ತಿತ್ತು. ಹಾಗಾಗಿ ಹೆಚ್ಚಾಗಿ ಬಿಸಿಲಿಲ್ಲದಿದ್ದರೂ ಮೋಡ ಕವಿದ ವಾತಾವರಣದಲ್ಲೂ ವಿದ್ಯುತ್ತನ್ನು ತಯಾರಿಸಲು ಸಾಧ್ಯವಿತ್ತು. ದಕ್ಷತೆ 10 ಹೆಚ್ಚುವುದು ಸಾಮಾನ್ಯದ ಮಾತಲ್ಲ. ಮತ್ತೊಂದು ಪ್ರಮುಖ ವಿಷಯವೆಂದರೆ ಸಿಲಿಕಾನ್ ಮತ್ತು ಜರ್ಮೇನಿಯಂಗಳಿಗೆ ಹೋಲಿಸಿದಾಗ ಇವುಗಳನ್ನು ತಯಾರಿಸಲು ತಗಲುವ ವೆಚ್ಚವು ಅತ್ಯಂತ ಕಡಿಮೆಯಾಗಿತ್ತು. ಪೆರೋವ್ಸ್ಕೈಟ್ನಿಂದ ತಯಾರಿಸಿದ ಸೌರಕೋಶಗಳು ಎಷ್ಟೊಂದು ಅರೆಪಾರದರ್ಶಕ, ಹಗುರ, ತೆಳು ಮತ್ತು ಬಾಗಬಲ್ಲ ಹಾಳೆಗಳಾಗಿತ್ತೆಂದರೆ ಇವನ್ನು ಈಗಾಗಲೇ ಉಪಯೋಗಿಸುತ್ತಿರುವ ಸಿಲಿಕಾನ್ ಸೌರಕೋಶ ಫಲಕಗಳ ಮೇಲೆ ಅಂಟಿಸಿಬಿಡಬಹುದು ಅಥವಾ ದ್ರವ್ಯ ರೂಪದಲ್ಲಿ ತೆಗೆದುಕೊಂಡು ಸ್ಪ್ರೇ ಮಾಡಿಬಿಡಬಹುದು. ಹಲವಾರು ವಿವಿಧ ಪೆರೋವ್ಸ್ಕೈಟ್ ಹಾಳೆಗಳ ದಪ್ಪ ಕೇವಲ ಕೆಲವು ಮೈಕ್ರಾನ್ಗಳಷ್ಟು ಮಾತ್ರ ಇರುತ್ತವೆ. ಹಾಗಾಗಿ ಹಳೆ ಫಲಕಗಳನ್ನು ಸಂಪೂರ್ಣವಾಗಿ ಬದಲಿಸದೆ ಅವುಗಳ ದಕ್ಷತೆಯನ್ನು ಅನೇಕ ಪಟ್ಟು ಹೆಚ್ಚಿಸಬಹುದು. ಸರಳವಾಗಿ ಹೇಳಬೇಕೆಂದರೆ ಪೆರೋವ್ಸ್ಕೈಟ್ಗಳೆಂಬ ಈ ನವನವೀನ ವಸ್ತುಗಳು ಎಲ್ಇಡಿ, ಲೇಸರ್, ಟ್ರಾನ್ಸಿಸ್ಟರ್, ಸೆನ್ಸಾರ್, ಸೌರ ಫಲಕಗಳು ಮತ್ತು ಔಷಧ ಕ್ಷೇತ್ರದಲ್ಲಿ ಉಪಯೋಗಿಸುವ ಅಸಂಖ್ಯಾತ ಉಪಕರಣಗಳು ಅಷ್ಟೇಕೆ ಇಡೀ ದ್ಯುತಿ ಎಲೆಕ್ಟ್ರಾನಿಕ್ಸ್ ಕ್ಷೇತ್ರದಲ್ಲೇ ಕ್ರಾಂತಿಕಾರಿ ಬದಲಾವಣೆಗಳನ್ನು ತರುವುದರಲ್ಲಿ ಯಾವ ಅನುಮಾನವೂ ಇಲ್ಲ.
4: ವಿಜ್ಞಾನದ ಮುನ್ನಡೆ ಸಂಶೋಧನಾ

0: ಸಾಗರದ ಅಲೆಗಳ ಮೊರೆತ.
1: ಕೆಎಸ್ ನಟರಾಜ್ ಅವರಿಂದ ಪೆರೋಸ್ಕೈಟ್ ಕುರಿತು ಮಾಹಿತಿ ಕೇಳಿದಿರಿ. ವಿಜ್ಞಾನದ ಮುನ್ನಡೆ ಪ್ರಸಾರವಾಯಿತು.
2: ಆಕಾಶವಾಣಿ ಧಾರವಾಡ.

0: जनगणना के पहले चरण में हाउस लिस्टिंग और हाउसिंग सेंसस यानी आपके मकान की गणना होगी। आइए आपकी साझेदारी से इसे सफल बनाएं और विकसित भारत 2047 की ओर एक और कदम बढ़ाएं।
1: नल में या केड़ु करे ಆಕಾಶವಾಣಿಗೆ 90 ಹರೆಯ ಖ್ಯಾತ ವಿಮರ್ಶಕರು ಡಾಕ್ಟರ್ ಜಿಎಂ ಹೆಗಡೆ.
2: ನಮಗೆ ಒಳ್ಳೆಯ ಸಂಸ್ಕಾರ ಬರುವುದು ಈ ಆಕಾಶವಾಣಿ ಬಿತ್ತರಿಸುವಂತಹ ಶ್ರೇಷ್ಠವಾದಂತಹ ನಾಟಕಗಳು, ಬಾನುಲಿ ದೃಶ್ಯಗಳು. ನಾನು ಒಂದ್ ಮಾತನಲ್ಲಿ ಹೇಳಲಿಕ್ಕೆ ಇಷ್ಟಪಡಬೇಕು ಏನು ಅಂತಂದ್ರೆ, ಕನ್ನಡದಲ್ಲಿ ಬೇರೆ ಬೇರೆ ಸಾಹಿತ್ಯ ಪ್ರಕಾರ ಇರುವ ಹಾಗೆ ಬಾನುಲಿ ಸಾಹಿತ್ಯ ಪ್ರಕಾರ ಎನ್ನುವುದೇ ಒಂದು ಇದೆ. ಅಂದ್ರೆ ಆಕಾಶವಾಣಿಗಾಗಿ ಅನೇಕ ಜನ ನಾಟಕಕಾರರು ನಾಟಕಗಳನ್ನೆಲ್ಲ ಬರೆದಿದ್ದಾರೆ. ಆ ಶ್ರೇಷ್ಠ ನಾಟಕಕಾರರ ಒಂದು ಪರಂಪರೆಯೇ ಆಕಾಶವಾಣಿಯಲ್ಲಿ ನಮ್ಗೆ ನೋಡ್ಲಿಕ್ಕೆ ಸಿಗ್ತದೆ. ದೊಡ್ಡ ದೊಡ್ಡ ಸಂಗೀತಗಾರರು ಮಾತ್ರ ಅಲ್ಲ, ಸಾಮಾನ್ಯ ಗಾಯಕರು ಕೂಡ ಮೊದಲು ಪ್ರವೇಶ ಪಡೆಯುವುದು ಆಕಾಶವಾಣಿಯಲ್ಲಿ.
3: ಆಕಾಶವಾಣಿ ಧಾರವಾಡ. ಇನ್ನು ಮುಂದೆ ಪ್ರಕಟಣೆ, ನಂತರ 6:40 ಪ್ರದೇಶ ಸಮಾಚಾರ, ಬೆಂಗಳೂರು ಕೇಂದ್ರದ ಸಹ ಪ್ರಸಾರ.
4: ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ CBS BLR.

0: ಭಾರತದ ಸಾಹಿತಿಗಳಿಗೆ ಸಲ್ಲುವ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ
1: ಜ್ಞಾನಪೀಠ ಪ್ರಶಸ್ತಿ.
0: ಇದುವರೆಗೆ ಕನ್ನಡದ 8 ಸಾಹಿತ್ಯ ದಿಗ್ಗಜರಿಗೆ
1: ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ.
0: ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ,
1: ದರಾ ಬೇಂದ್ರೆ ಅವರ 4 ತಂತಿ ಕವನ ಸಂಕಲನಕ್ಕೆ,
0: ಶಿವರಾಮ ಕಾರಂತರ ಮೂಕಜ್ಜಿಯ ಕನಸುಗಳು ಕಾದಂಬರಿಗೆ,
1: ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಚಿಕ್ಕವೀರ ರಾಜೇಂದ್ರ ಕಾದಂಬರಿಗೆ,
0: ವಿಕ್ರು ಗೋಕಾಕ್ರವರ ಭಾರತ ಸಿಂಧು ರಶ್ಮಿಗೆ,
1: ಯು ಆರ್ ಅನಂತಮೂರ್ತಿ,
0: ಗಿರೀಶ್ ಕಾರ್ನಾಡ್,
1: ಚಂದ್ರಶೇಖರ ಕಂಬಾರ ಅವರ ಸಮಗ್ರ ಸಾಹಿತ್ಯ ಕೃಷಿಗೆ
0: 8 ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ ಲಭಿಸಿದ್ದು
1: ಕನ್ನಡಿಗರಿಗೆ ಅಭಿಮಾನದ ಸಂಗತಿ.
0: ಸಿರಿಗನ್ನಡಂ ಗೆಲುಗೆ,
1: ಸಿರಿಗನ್ನಡಂ ಬಾಳ್ಗೆ.

0: ಜೀವತಂತುವೊಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
1: ನಿನಗೆ ಬೇರೆ ಹೆಸರು ಬೇಕೇ?
2: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.
1: ಸ್ತ್ರೀ ಎಂದರೆ ಅಷ್ಟೇ ಸಾಕೆ.
0: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.
1: ಮನೆ ಮನೆಯಲ್ಲಿ ದೀಪ ಮೂಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ,
2: ಸವಾಲುಗಳನ್ನು ಎದುರಿಸುವ ಸಮಬಲ ಹೊಂದಿರುವ ಶಕ್ತಿಯುಕ್ತಿ ಸ್ವರೂಪಿಣಿ ಈ

0: ನೀರು ಜೀವಜಲ
1: ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ.
2: ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
0: ನೀರನ್ನು ಉಳಿಸಿ ಸಂರಕ್ಷಿಸೋಣ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶ್ರೀದೇವಿ ದಿನೇಶ್. ಮುಖ್ಯಾಂಶಗಳು: ಪ್ರಧಾನಿ ನರೇಂದ್ರ ಮೋದಿ ನಾಳೆ ಬೆಂಗಳೂರಿಗೆ, ಆರ್ಟ್ ಆಫ್ ಲಿವಿಂಗ್ ಧ್ಯಾನ ಮಂದಿರ ಲೋಕಾರ್ಪಣೆ. ಸಾಲು ಮರದ ತಿಮ್ಮಕ್ಕ ಸ್ಮಾರಕಕ್ಕೆ ವಿಸ್ತೃತ ಯೋಜನಾ ವರದಿ ಸಿದ್ಧ, ಸಚಿವ ಈಶ್ವರ್ ಖಂಡ್ರೆ. ರಾಷ್ಟೀಯ ಕಾನೂನು ಸೇವೆಗಳ ಪ್ರಾಧಿಕಾರದಿಂದ ದೇಶಾದ್ಯಂತ ಎರಡನೇ ರಾಷ್ಟೀಯ ಲೋಕ ಅದಾಲತ್. ರಾಷ್ಟೀಯ ಪಂಚಾಯತ್ ಪ್ರಶಸ್ತಿ 2025, ಆರು ಪ್ರಶಸ್ತಿಗಳೊಂದಿಗೆ ರಾಜ್ಯ ಪ್ರಥಮ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಾಳೆ ಕರ್ನಾಟಕ ಮತ್ತು ತೆಲಂಗಾಣ ಪ್ರವಾಸ ಕೈಗೊಳ್ಳಲಿದ್ದು, ಮೊದಲಿಗೆ ಅವರು ಬೆಂಗಳೂರಿನ ಆರ್ಟ್ ಆಫ್ ಲಿವಿಂಗ್ ಕೇಂದ್ರಕ್ಕೆ ಆಗಮಿಸಿ ಅದರ 45ನೇ ವಾರ್ಷಿಕೋತ್ಸವ ಸಂಭ್ರಮಾಚರಣೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಇಲ್ಲಿನ ಧ್ಯಾನ ಮಂದಿರವನ್ನು ಲೋಕಾರ್ಪಣೆಗೊಳಿಸಲಿದ್ದಾರೆ. ಮಧ್ಯಾಹ್ನ ಪ್ರಧಾನಿಯವರು ಹೈದರಾಬಾದ್ಗೆ ಪ್ರಯಾಣ ಬೆಳೆಸಲಿದ್ದು, ಅಲ್ಲಿ ಸುಮಾರು 9,400 ಕೋಟಿ ರೂಪಾಯಿ ಮೌಲ್ಯದ ವಿವಿಧ ಅಭಿವೃದ್ದಿ ಯೋಜನೆಗಳಿಗೆ ಚಾಲನೆ ನೀಡುವರು. ಅಲ್ಲದೆ ಕೆಲ ಯೋಜನೆಗಳನ್ನು ರಾಷ್ಟಕ್ಕೆ ಸಮರ್ಪಿಸಲಿದ್ದಾರೆ. ಮಾಜಿ ಮುಖ್ಯಮಂತ್ರಿ ಹಾಗೂ ಬಿಜೆಪಿ ಹಿರಿಯ ನಾಯಕ ಬಿಎಸ್ ಯಡಿಯೂರಪ್ಪ ಅವರು ರಾಜ್ಯ ರಾಜಕಾರಣಕ್ಕೆ ಬಂದು 50 ವರ್ಷ ಪೂರ್ಣಗೊಂಡಿದ್ದು, ಈ ಹಿನ್ನೆಲೆಯಲ್ಲಿ ಅವರಿಗೆ ಚಿತ್ರದುರ್ಗದಲ್ಲಿ ಇಂದು ಅಭಿನಂದನಾ ಸಮಾರಂಭ ಅಭಿಮಾನೋತ್ಸವ ನಡೆಯಿತು. ಕಾರ್ಯಕ್ರಮದಲ್ಲಿ ಕೇಂದ್ರ ಸಚಿವರಾದ ಅಮಿತ್ ಶಾ, ಪ್ರಹ್ಲಾದ್ ಜೋಶಿ, ಶೋಭಾ ಕರಂದ್ಲಾಜೆ, ವಿ ಸೋಮಣ್ಣ, ಮಾಜಿ ಮುಖ್ಯಮಂತ್ರಿಗಳಾದ ಡಿವಿ ಸದಾನಂದಗೌಡ, ಬಸವರಾಜ ಬೊಮ್ಮಾಯಿ ಸೇರಿದಂತೆ ಬಿಜೆಪಿ ಪಕ್ಷದ ಹಿರಿಯ ಮುಖಂಡರು ಉಪಸ್ಥಿತರಿದ್ದರು. ವೃಕ್ಷ ಮಾತೆ ಸಾಲು ಮರದ ತಿಮ್ಮಕ್ಕ ಅವರ ಹೆಸರಿನಲ್ಲಿ 25 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸ್ಮಾರಕ ನಿರ್ಮಿಸಲು ವಿಸ್ತೃತ ಯೋಜನಾ ವರದಿ ಸಿದ್ದವಾಗಿದೆ ಎಂದು ಅರಣ್ಯ ಸಚಿವ ಈಶ್ವರ್ ಭಿ ಖಂಡ್ರೆ ತಿಳಿಸಿದ್ದಾರೆ. ಹಾಸನ ಜಿಲ್ಲೆಯ ಹಳೇಬೀಡಿನ ಯುನೆಸ್ಕೋ ತಾಣದಲ್ಲಿರುವ 10 ಎಕರೆ ಪ್ರವಾಸೋದ್ಯಮ ಇಲಾಖೆ ವತಿಯಿಂದ ಸ್ಮಾರಕವನ್ನು ನಿರ್ಮಿಸಲಾಗುತ್ತದೆ ಎಂದು ಅವರು ಹೇಳಿದ್ದಾರೆ. ದೇಶಾದ್ಯಂತ 2026ರ ಎರಡನೇ ರಾಷ್ಟೀಯ ಲೋಕ ಅದಾಲತ್ ಆಯೋಜಿಸುತ್ತಿದೆ. ಈ ಕುರಿತು ಮಾಹಿತಿ ನೀಡಿದ ರಾಷ್ಟೀಯ ಕಾನೂನು ಸೇವೆಗಳ ಪ್ರಾಧಿಕಾರ ಸದಸ್ಯ ಕಾರ್ಯದರ್ಶಿ ಸಂಜೀವ್ ಪಾಂಡೆ, ಈ ಉಪಕ್ರಮವು ವಿವಾದಗಳನ್ನು ಸೌಹಾರ್ದಯುತವಾಗಿ ಇತ್ಯರ್ಥಪಡಿಸಲು ಮತ್ತು ಜನಕೇಂದ್ರಿತ ಕಾರ್ಯವಿಧಾನಗಳ ಮೂಲಕ ನ್ಯಾಯಾಲಯಗಳ ಮೇಲಿನ ಹೊರೆ ಕಡಿಮೆ ಮಾಡುವ ಗುರಿ ಹೊಂದಿದೆ ಎಂದು ಹೇಳಿದರು. ಹೈಕೋರ್ಟ್ಗಳು, ಜಿಲ್ಲಾ ನ್ಯಾಯಾಲಯಗಳು, ನ್ಯಾಯಮಂಡಳಿಗಳು, ಗ್ರಾಹಕ ವೇದಿಕೆಗಳು ಸೇರಿದಂತೆ ವಿವಿಧ ಹಂತಗಳಲ್ಲಿ ಅದಾಲತ್ ನಡೆಸಲಾಗುವುದು. ಲೋಕ್ ಅದಾಲತ್ನಲ್ಲಿ ಕ್ರಿಮಿನಲ್ ಪ್ರಕರಣಗಳು, ಚೆಕ್ ಅಮಾನ್ಯ ಪ್ರಕರಣಗಳು ಸೇರಿದಂತೆ ವ್ಯಾಪಕ ಶ್ರೇಣಿಯ ಪ್ರಕರಣಗಳನ್ನು ಕೈಗೆತ್ತಿಕೊಳ್ಳಲಾಗುವುದು ಎಂದು ತಿಳಿಸಿದರು. 2023ರಿಂದ 2025ರ ನಡುವೆ 12 ರಾಷ್ಟೀಯ ಲೋಕ್ ಅದಾಲತ್ಗಳನ್ನು ಆಯೋಜಿಸಲಾಗಿದ್ದು, ಇದರಲ್ಲಿ ಒಟ್ಟು 26 ಕೋಟಿ ಪ್ರಕರಣಗಳನ್ನು ವಿಲೇವಾರಿ ಮಾಡಲಾಗಿದೆ ಎಂದು ಸಂಜೀವ್ ಪಾಂಡೆ ಮಾಹಿತಿ ನೀಡಿದರು. ಆರೋಗ್ಯ, ಶಿಕ್ಷಣ ಮತ್ತು ಕೃಷಿ ಕ್ಷೇತ್ರಗಳಲ್ಲಿ ಎಐ ಪರಿಹಾರಗಳನ್ನು ಉತ್ತೇಜಿಸಲು ಎನ್ಎಚ್ಎ ಆಯೋಜಿಸಿದ 3ನೇ ಹ್ಯಾಕಥಾನ್ ಇದಾಗಿದೆ ಎಂದು ರಾಷ್ಟೀಯ ಆರೋಗ್ಯ ಪ್ರಾಧಿಕಾರದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾ ಸುನೀಲ್ ಕುಮಾರ್ ಬರ್ನ್ವಾಲ್ ತಿಳಿಸಿದರು. ಬೆಂಗಳೂರಿನಲ್ಲಿ ಇಂದು ಎಬಿಪಿಎಂಜೆಎವೈ ಆಟೋ ಅಡ್ಜುಡಿಕೇಷನ್ ಹ್ಯಾಕಥಾನ್ 2026 ಕುರಿತು ಸುದ್ದಿಗೋಷ್ಠಿಯಲ್ಲಿ ಅವರು, ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆ ಪರಿಸರ ವ್ಯವಸ್ಥೆಯು ಪ್ರಸ್ತುತ 1,900ಕ್ಕೂ ಹೆಚ್ಚು ಚಿಕಿತ್ಸಾ ಪ್ಯಾಕೇಜ್ಗಳಲ್ಲಿ ಪ್ರತಿದಿನ ಸುಮಾರು 50,000 ಕ್ಲೈಮ್ಗಳನ್ನು ಪ್ರಕ್ರಿಯೆಗೊಳಿಸುತ್ತದೆ ಎಂದರು.
1: As on today, we have already treated more than 12 crore people through this scheme, worth value to the extent of 1.8 lakh crores in last 7 years. And through this, we have also generated by Ayushman Bharat PMJAID to more than 43 crore people. So,
0: ರಾಷ್ಟೀಯ ಆರೋಗ್ಯ ಪ್ರಾಧಿಕಾರವು ಆರೋಗ್ಯ ರಕ್ಷಣೆ ವಿತರಣೆಯನ್ನು ಬಲಪಡಿಸಲು, ಕ್ಲೈಮ್ ನಿರ್ವಹಣೆಯಲ್ಲಿ ದಕ್ಷತೆಯನ್ನು ಸುಧಾರಿಸಲು ಮತ್ತು ಎಬಿಪಿಎಂಜೆಎವೈ ಅಡಿಯಲ್ಲಿ ಪಾರದರ್ಶಕ ಮತ್ತು ತಂತ್ರಜ್ಞಾನ ಚಾಲಿತ ಸಾರ್ವಜನಿಕ ಆರೋಗ್ಯ ವ್ಯವಸ್ಥೆಗಳನ್ನು ಬೆಂಬಲಿಸಲು ಜವಾಬ್ದಾರಿಯುತ ಕೃತಕ ಬುದ್ದಿಮತ್ತೆ ಮತ್ತು ಡಿಜಿಟಲ್ ಸಾರ್ವಜನಿಕ ಮೂಲಸೌಕರ್ಯವನ್ನು ಬಳಸಿಕೊಳ್ಳುವ ತನ್ನ ಬದ್ದತೆಯನ್ನು ಪ್ರದರ್ಶಿಸುತ್ತಿದೆ ಎಂದು ಹೇಳಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.

0: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
3: ಕೇಂದ್ರ ಸರ್ಕಾರ ರಾಷ್ಟೀಯ ಪಂಚಾಯತ್ ಪ್ರಶಸ್ತಿ 2025 ಘೋಷಿಸಿದ್ದು, ದೇಶಾದ್ಯಂತದ 42 ಪಂಚಾಯತ್ಗಳನ್ನು ಈ ಗೌರವಕ್ಕೆ ಆಯ್ಕೆ ಮಾಡಲಾಗಿದೆ. ಕರ್ನಾಟಕದ 6 ಪಂಚಾಯತ್ಗಳು ಆಯ್ಕೆಯಾಗುವ ಮೂಲಕ ಅತ್ಯಧಿಕ ಪ್ರಶಸ್ತಿ ಪಡೆದ ರಾಜ್ಯವಾಗಿದೆ. ಆಂಧ್ರಪ್ರದೇಶ ಮತ್ತು ಒಡಿಶಾ ತಲಾ 5 ಪ್ರಶಸ್ತಿಗಳನ್ನು ಪಡೆದು ನಂತರದ ಸ್ಥಾನದಲ್ಲಿವೆ. ಪ್ರಶಸ್ತಿ ವಿತರಣಾ ಸಮಾರಂಭ ಮುಂದಿನ ತಿಂಗಳ 3 ನವದೆಹಲಿಯಲ್ಲಿ ನಡೆಯಲಿದೆ ಎಂದು ಪಂಚಾಯತ್ ರಾಜ್ ಸಚಿವಾಲಯ ತಿಳಿಸಿದೆ. ಈ ಪ್ರಶಸ್ತಿಗಳನ್ನು 2 ವಿಭಾಗಗಳ ಅಡಿ ಪ್ರದಾನ ಮಾಡಲಾಗುತ್ತಿದೆ. ದೀನ್ ದಯಾಳ್ ಉಪಾಧ್ಯಾಯ ಪಂಚಾಯತ್ ಸತತ ಅಭಿವೃದ್ದಿ ಪುರಸ್ಕಾರ ಮತ್ತು ನಾನಾಜಿ ದೇಶ್ಮುಖ್ ಸರ್ವೋತ್ತಮ ಪಂಚಾಯತ್ ಸತತ ಅಭಿವೃದ್ದಿ ಪುರಸ್ಕಾರ ಪ್ರದಾನ ಮಾಡಲಾಗುತ್ತದೆ. ಜೀವನೋಪಾಯ, ಆರೋಗ್ಯ, ಸಮರ್ಪಕ ನೀರಿನ ಲಭ್ಯತೆ, ಸ್ವಚ್ಛತೆ, ಮಹಿಳಾ ಸ್ನೇಹಿ ಆಡಳಿತ ಮತ್ತು ಸಾಮಾಜಿಕ ನ್ಯಾಯ ಸೇರಿದಂತೆ ಸ್ಥಿರ ಅಭಿವೃದ್ದಿ ಗುರಿಗಳೊಂದಿಗೆ ಸಂಬಂಧಿಸಿದ ವಿವಿಧ ಕ್ಷೇತ್ರಗಳಲ್ಲಿ ಉತ್ತಮ ಸಾಧನೆ ಮಾಡಿದ ಗ್ರಾಮ ಪಂಚಾಯತ್ಗಳನ್ನು ಗೌರವಿಸಲಾಗುತ್ತದೆ. ಈ ವಿಭಾಗದಡಿ 17 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ 34 ಗ್ರಾಮ ಪಂಚಾಯತಿಗಳನ್ನು ಆಯ್ಕೆ ಮಾಡಲಾಗಿದೆ. ಪ್ರಮುಖ ವಾಣಿಜ್ಯ ಬೆಳೆಗಳಲ್ಲಿ ಒಂದಾಗಿರುವ ಗೇರು ಬೆಳೆಯ ಬಗ್ಗೆ ಜನರಿಗೆ ಅರಿವು ಮೂಡಿಸುವ ಕಾರ್ಯ ನಡೆಯಬೇಕಿದೆ ಎಂದು ವಿಧಾನಸಭಾಧ್ಯಕ್ಷ ಯುಟಿ ಖಾದರ್ ಹೇಳಿದರು. ಕರ್ನಾಟಕ ಗೇರು ಅಭಿವೃದ್ದಿ ನಿಗಮ ನಿಯಮಿತ ಹಾಗೂ ಕರ್ನಾಟಕ ಅರಣ್ಯ ಇಲಾಖೆಯ ಸಹಯೋಗದಲ್ಲಿ ಮಂಗಳೂರಿನಲ್ಲಿ ಆಯೋಜಿಸಿರುವ ಗೇರು ಮೇಳದಲ್ಲಿ ಭಿತ್ತಿಪತ್ರ ಬಿಡುಗಡೆಗೊಳಿಸಿ ಮಾತನಾಡಿದ ಅವರು, ಕರಾವಳಿಯಲ್ಲಿ ಗೇರು ಉದ್ಯಮ ಸಾಕಷ್ಟು ಕುಟುಂಬಗಳಿಗೆ ಆಧಾರವಾಗಿತ್ತು. ಬೆಳೆ ಕುಂಠಿತವಾದ ಕಾರಣ ದಕ್ಷಿಣ ಆಫ್ರಿಕಾದಿಂದ ಕಚ್ಚಾ ಗೇರು ಇಲ್ಲಿನ ಕಾರ್ಖಾನೆಗಳಿಗೆ ಆಮದಾಗುತ್ತಿದೆ ಮತ್ತು ಸಂಸ್ಕರಿತವಾದ ಗೇರು ಉತ್ಪನ್ನ ವಿದೇಶಕ್ಕೆ ರಫ್ತಾಗುತ್ತಿದೆ ಎಂದು ತಿಳಿಸಿದರು. ವಿಶೇಷವಾಗಿ ಹೆಚ್ಚಿನ ಇಳುವರಿ ನೀಡುವ ಗೇರು ತೋಟಗಳ ಕೃಷಿ ಮತ್ತು ಹೆಚ್ಚಿನ ಉತ್ಪಾದಕತೆ ಮತ್ತು ದೀರ್ಘಾವಧಿಯಲ್ಲಿ ಉತ್ತಮ ಲಾಭಕ್ಕಾಗಿ ಅದರ ಪ್ರಯೋಜನಗಳ ಬಗ್ಗೆ ಸಾಮಾನ್ಯ ಜನರಿಗೆ ಮತ್ತು ರೈತರಿಗೆ ಅರಿವು ಮೂಡಿಸುವ ನಿಟ್ಟನಲ್ಲಿ ಗೇರು ಮೇಳ ನಿಗಮದಿಂದ ಹಮ್ಮಿಕೊಂಡಿರುವುದು ಶ್ಲಾಘನೀಯ ಎಂದು ಯುಟಿ ಖಾದರ್ ಹೇಳಿದರು. ಬೆಂಗಳೂರು ಸಹಕಾರ ಹಾಲು ಒಕ್ಕೂಟದಲ್ಲಿ ಮುಂದೆ ಖಾಲಿಯಾಗುವ ಹುದ್ದೆಗಳ ನೇಮಕಾತಿಯಲ್ಲಿ ಹಾಲು ಉತ್ಪಾದಕರ ಮಕ್ಕಳಿಗೆ ಶೇಕಡಾ 30% ಮೀಸಲಾತಿ ನೀಡಲು ಹಾಲು ಒಕ್ಕೂಟದ ಸಭೆಯಲ್ಲಿ ತೀರ್ಮಾನಿಸಲಾಗಿದ್ದು, ಈ ಕುರಿತು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ ಎಂದು ಬೆಂಗಳೂರು ಸಹಕಾರ ಹಾಲು ಒಕ್ಕೂಟದ ಅಧ್ಯಕ್ಷ ಡಿಕೆ ಸುರೇಶ್ ಹೇಳಿದ್ದಾರೆ. ದೊಡ್ಡಬಳ್ಳಾಪುರದಲ್ಲಿ ಇಂದು ಬೆಂಗಳೂರು ಹಾಲು ಒಕ್ಕೂಟ ಏರ್ಪಡಿಸಿದ್ದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಬಮೂಲ್ ಕಲ್ಯಾಣ ಟ್ರಸ್ಟ್ ವತಿಯಿಂದ ಹಾಲು ಉತ್ಪಾದಕರ ಕಲ್ಯಾಣಕ್ಕೆ ಹಾಗೂ ಸದಸ್ಯರ ಮಕ್ಕಳ ಪ್ರತಿಭಾ ಪುರಸ್ಕಾರಕ್ಕಾಗಿ 20 ಕೋಟಿ ರೂಪಾಯಿಗಳನ್ನು ವಿನಿಯೋಗಿಸಲಾಗುತ್ತಿದ್ದು, ಈವರೆಗೆ 80 ಲಕ್ಷ ರೂಪಾಯಿ ನೀಡಲಾಗಿದೆ. ಸದಸ್ಯರ ಮಕ್ಕಳ ಉನ್ನತ ಶಿಕ್ಷಣಕ್ಕಾಗಿ ಆರ್ಥಿಕ ನೆರವು ನೀಡಲಾಗುತ್ತಿದೆ ಎಂದರು. ಸಂಘದ ಸದಸ್ಯರಿಗೆ 15 ಲಕ್ಷದವರೆಗೆ ಶೇಕಡಾ 3 ಬಡ್ಡಿದರದಲ್ಲಿ ಸಾಲ ನೀಡಲಾಗುತ್ತಿದೆ ಎಂದು ಅವರು ಹೇಳಿದರು. ವಿಜಯನಗರ ಜಿಲ್ಲೆಯ ದೀರ್ಘಕಾಲದ ವಿದ್ಯುತ್ ಸಮಸ್ಯೆಗೆ ಶಾಶ್ವತವಾಗಿ ಸಮಸ್ಯೆ ನೀಗಿಸಲು ಸುಮಾರು 50 ಕೋಟಿ ರೂಪಾಯಿಗೂ ಅಧಿಕ ವೆಚ್ಚದ ವಿದ್ಯುತ್ ಉಪಕೇಂದ್ರ ಹಾಗೂ ರೈತರ ಆಶೋತ್ತರವಾದ ಸಕ್ಕರೆ ಕಾರ್ಖಾನೆಯ ಪುನಶ್ಚೇತನಗೊಳಿಸಲಾಗುವುದು ಎಂದು ವಿಜಯನಗರ ಶಾಸಕ ಹೆಚ್ಆರ್ ಗವಿಯಪ್ಪ ತಿಳಿಸಿದರು. ಹೊಸಪೇಟೆ ತಾಲೂಕಿನ ನಾಗೇನಹಳ್ಳಿಯಲ್ಲಿ ಸುಮಾರು 50 ಕೋಟಿ ಮೊತ್ತದ 2 ವಿದ್ಯುತ್ ಉಪಕೇಂದ್ರಗಳಿಗೆ ಶಂಕುಸ್ಥಾಪನೆ ನೆರವೇರಿಸಿ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ಪದೇ ಪದೇ ಉಂಟಾಗುತ್ತಿರುವ ವಿದ್ಯುತ್ ವ್ಯತ್ಯಯಕ್ಕೆ ಶಾಶ್ವತ ಪರಿಹಾರ ಕಂಡುಕೊಳ್ಳಲು 2 ವಿದ್ಯುತ್ ಉಪಕೇಂದ್ರಗಳ ಸ್ಥಾಪನೆಗೆ ಚಾಲನೆ ನೀಡಲಾಗಿದೆ ಎಂದರು. ನಾಗನಹಳ್ಳಿ ಸಬ್ಸ್ಟೇಷನ್ 23.26 ಕೋಟಿ ರೂಪಾಯಿ ವೆಚ್ಚದಲ್ಲಿ ಹಾಗೂ ಜಿಲ್ಲಾಧಿಕಾರಿ ಕಚೇರಿ ಆವರಣ ನಗರ ಪ್ರದೇಶದ ಬೇಡಿಕೆಯನ್ನು ಪೂರೈಸಲು 27 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮತ್ತೊಂದು ಸಬ್ಸ್ಟೇಷನ್ ಸೇರಿ ಒಟ್ಟು 50 ಕೋಟಿ ಮೊತ್ತದ ನೂತನ ವಿದ್ಯುತ್ ಉಪಕೇಂದ್ರ ಸ್ಥಾಪಿಸಲಾಗುವುದು ಎಂದು ಅವರು ಹೇಳಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ನಾಳೆ ಬೆಂಗಳೂರಿಗೆ, ಆರ್ಟ್ ಆಫ್ ಲಿವಿಂಗ್ ಧ್ಯಾನ ಮಂದಿರ ಲೋಕಾರ್ಪಣೆ. ಸಾಲು ಮರದ ತಿಮ್ಮಕ್ಕ ಸ್ಮಾರಕಕ್ಕೆ ವಿಸ್ತೃತ ಯೋಜನಾ ವರದಿ ಸಿದ್ದ, ಸಚಿವ ಈಶ್ವರ್ ಖಂಡ್ರೆ. ರಾಷ್ಟೀಯ ಕಾನೂನು ಸೇವೆಗಳ ಪ್ರಾಧಿಕಾರದಿಂದ ದೇಶಾದ್ಯಂತ 2 ರಾಷ್ಟೀಯ ಲೋಕ್ ಅದಾಲತ್. ರಾಷ್ಟೀಯ ಪಂಚಾಯತ್ ಪ್ರಶಸ್ತಿ 2025 6 ಪ್ರಶಸ್ತಿಗಳೊಂದಿಗೆ ರಾಜ್ಯ ಪ್ರಥಮ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು.

0: ಮತ್ತು ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35.
1: ಆಕಾಶವಾಣಿ ಧಾರವಾಡ

0: जनगणना के पहले चरण में हाउस लिस्टिंग और हाउसिंग सेंसस यानी आपके मकान की गणना होगी। आइए आपकी साझेदारी से इसे सफल बनाएं और विकसित भारत 2047 की ओर एक और कदम बढ़ाएं।
1: ಅಲ್ಲ ಕಡಿಮೆ ಪ್ರೀಮಿಯಂ ಮತ್ತೆ ಬೋನಸ್ ಕೂಡ ಚೆನ್ನಾಗಿ ಸಿಗುವಂತ ಒಳ್ಳೆ ಭರವಸೆ ಯಾವ್ದಾದ್ರೂ ಲೈಫ್ ಇನ್ಸೂರೆನ್ಸ್ ಪಾಲಿಸಿ ಹೇಳು.
2: ವಾರೆವಾ, ಇಷ್ಟೆಲ್ಲ ವಿಷಯಗಳು ಒಂದೇ ಪಾಲಿಸಿಯಲ್ಲಿ? ಸಾಧ್ಯವಿಲ್ಲ.
1: ಅದು ಸಾಧ್ಯ. ಪಿಎಲ್ಐ ಜೊತೆಗೆ ಸರ್ಕಾರಿ ಸಿಬ್ಬಂದಿಗಳ ಜೊತೆ ಜೊತೆ ಈಗ ಲಿಸ್ಟೆಡ್ ಕಂಪನೀಸ್ ಎಂಪ್ಲಾಯೀಸ್ ಅಥವಾ ಎಲ್ಲ ಪ್ರೊಫೆಷನಲ್ಸ್ ಅಂದ್ರೆ ಸಿಎ, ಡಾಕ್ಟರ್ಸ್, ಇಂಜಿನಿಯರ್ಸ್ ಕೂಡ ಪಡಿಬಹುದು ಪಿಎಲ್ಐ ಪಾಲಿಸಿಗಳ ಲಾಭ. ಅದರ ಜೊತೆಗೆ ಪೋಸ್ಟಲ್ ಡಿಪಾರ್ಟ್ಮೆಂಟ್ ನ ಭರವಸೆ ಕೂಡ 1884. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಸಮೀಪದ ಪೋಸ್ಟ್ ಆಫೀಸ್ ಅನ್ನು ಇಂದೇ ಸಂಪರ್ಕಿಸಿ ಅಥವಾ ಲಾಗ್ ಆನ್ ಮಾಡಿ www.indiapost.gov.in.
3: ಶ್ರೀ ಜಗದ್ಗುರು ತೋಂಟದಾರ್ಯ ವಿದ್ಯಾಪೀಠದ ಧಾರವಾಡದ ಹಿರೇಮಲ್ಲೂರೀಶ್ವರನ್ ಪದವಿ ಪೂರ್ವ ವಿಜ್ಞಾನ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯದಲ್ಲಿ ಈ ಸಾಲಿಗೆ ಪಿಯುಸಿ ವಿಜ್ಞಾನ ಹಾಗೂ ವಾಣಿಜ್ಯಕ್ಕಾಗಿ ಪ್ರವೇಶಗಳು ಪ್ರಾರಂಭ.
4: ಕಾಲೇಜಿನ ವಿಶೇಷತೆ, ಪಿಯು ಬೋರ್ಡ್ನಿಂದ ಎ ಗ್ರೇಡ್ ಪಡೆದಿದೆ.
3: ಪ್ರಥಮ ರ್ಯಾಂಕ್ ಪಡೆದ ವಿದ್ಯಾರ್ಥಿಗೆ 10 ಗ್ರಾಂ ಚಿನ್ನದ ಪದಕ.
4: ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ 4 ಲಕ್ಷ ರೂಪಾಯಿ ಶಿಷ್ಯವೇತನ.
3: ಸುಸಜ್ಜಿತ ಗ್ರಂಥಾಲಯ, ಪ್ರಯೋಗಾಲಯಗಳು, ನುರಿತ ಅಧ್ಯಾಪಕರಿಂದ ಪರಿಣಾಮಕಾರಿ ಬೋಧನೆ.
4: ವಸತಿ ನಿಲಯದ ವ್ಯವಸ್ಥೆ, ಸಿಇಟಿ, ಜೆಡಬಲ್ಇ, ನೀಟ್ ಮತ್ತು ಬಿಎಸ್ಸಿ ಅಗ್ರಿ ಪರೀಕ್ಷೆಗಳಿಗೆ ವಿಶೇಷ ತರಬೇತಿ.
3: ಹಿರೇಮಲ್ಲೂರು ಈಶ್ವರನ್ ಪದವಿ ಪೂರ್ವ ವಿಜ್ಞಾನ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯ ಧಾರವಾಡ.
4: ಸಂಪರ್ಕಿಸಿ
3: 8277583580 8277583612.
5: ಬಿಡಿ ತಟ್ಟಿ ಕಿವುಡ ಮಕ್ಕಳ ವಸತಿಯುತ ಶಾಲೆ ಲಕ್ಷ್ಮೇಶ್ವರ.
6: 3 ತಿಂಗಳ ಮಗುವಿನಿಂದ 3 ವರ್ಷದ ಮಗುವಿನವರೆಗೂ ತಾಯಿ ಸಮೇತ ಮಾತಿನ ತರಬೇತಿ.
5: 1ನೇ ತರಗತಿಯಿಂದ 10ನೇ ತರಗತಿವರೆಗೂ ಸಂವಹನ ಕೌಶಲ್ಯದಲ್ಲಿ ಸಂಪೂರ್ಣ ಶಿಕ್ಷಣ.
6: ಎಸ್ಎಸ್ಎಲ್ಸಿ ಪಾಸ್ ಅಥವಾ ಫೇಲ್ ಆದವರಿಗೆ ವೃತ್ತಿ ತರಬೇತಿಗೆ ಬೇಕಾದ ಫೌಂಡೇಶನ್ ಕೋರ್ಸ್ ನಡೆಸಲಾಗುವುದು.
5: ತರಗತಿಗಳು ಆನ್ಲೈನ್ನಲ್ಲೂ ನಡೆಯುತ್ತವೆ. ಕಿವುಡು ಮಕ್ಕಳ ಶಿಕ್ಷಣಕ್ಕಾಗಿ ಇಂದೇ ಸಂಪರ್ಕಿಸಿ
6: ಬಿಡಿ ತಟ್ಟಿ ಕಿವುಡ ಮಕ್ಕಳ ವಸತಿಯುತ ಶಾಲೆ ಲಕ್ಷ್ಮೇಶ್ವರ, ಗದಗ ಜಿಲ್ಲೆ.
5: ಮೊಬೈಲ್ 9448309994.
6: 9448309994.

0: ಬನ್ನಿ, ದಿಶಾ ಯೋಜನೆಯ ಟೆಲಿಲಾ ಕಾನೂನು ಸುರಕ್ಷತೆ ಹಾಗೂ ಜಾಗೃತಿಯ ಕಾರ್ಯಕ್ರಮದೊಂದಿಗೆ ಎಲ್ಲರೂ ಕೈಜೋಡಿಸೋಣ.
1: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
2: ಸಾಯಿ ಬಾಲ್.
3: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
4: ಕಾಗಜ್

0: ವಿಕಾಸ.
1: ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರಿಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
2: ಶ್ರೋತೃ ಬಾಂಧವರೇ,
3: ನಯನ ದೀಪ ಕಾರ್ಯಕ್ರಮ ರವಿವಾರ ಮುಂಜಾನೆ 7:15,
4: ಇದೇ ದಿನ ರಾತ್ರಿ 9:15
3: ಕೇಳಲಿದ್ದೀರಿ.
2: ಡಾಕ್ಟರ್ ಎಂಎಂ ಜೋಶಿ ನೇತ್ರ ವಿಜ್ಞಾನ ಸಂಸ್ಥೆ ಪ್ರಾಯೋಜಿತ ನಯನ ದೀಪ.

0: जनगणना के पहले चरण में हाउस लिस्टिंग और हाउसिंग सेंसस यानी आपके मकान की गणना होगी। आइए आपकी साझेदारी से इसे सफल बनाएं और विकसित भारत 2047 की ओर एक और कदम बढ़ाएं।
1: ನಮ್ಮ ಎಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ಕಾರ್ಯಕ್ರಮದಲ್ಲಿ ಇಂದು ಮೊದಲಿಗೆ ಕೃಷಿ ಮಾಹಿತಿ.
2: ರೈತ ಬಾಂಧವರೇ, ಬಿರು ಬೇಸಿಗೆ ಜನರನ್ನು ಕೆಂಗೆಡಿಸುತ್ತಿದೆ. ಸೂರ್ಯನ ಅತಿ ನೇರಳೆ ಕಿರಣಗಳು ಆರೋಗ್ಯವನ್ನು ಬಾಧಿಸುತ್ತಿದೆ. ಬೆಂಕಿಯ ಕೆನ್ನಾಲಿಗೆಯಂತ ಸೂರ್ಯನ ಅತಿಶಾಖ ಇನ್ನಿಲ್ಲದಂತೆ ಸುಡುತ್ತಿದೆ. ಹಿಂದೆಂದು ಕಂಡು ಕೇಳರಿಯದ ಈ ಹವಾಮಾನ ವೈಪರೀತ್ಯಕ್ಕೆ ಕಾರಣವೇನು? ಇದರಿಂದ ಉಂಟಾಗುವ ದುಷ್ಪರಿಣಾಮಗಳೇನು? ಅತಿಶಾಖ ನಿಯಂತ್ರಣ ಹೇಗೆ? ಇಂತಹ ಸಮಯದಲ್ಲಿ ಆರೋಗ್ಯ ಕಾಳಜಿ ಹೇಗೆ ಮಾಡಬೇಕು ಎಂಬುದನ್ನು ತಿಳಿದುಕೊಳ್ಳೋಣ. ಬಿರು ಬೇಸಿಗೆಗೆ ಹಿಡಿ ಶಾಪ ಹಾಕುತ್ತಿದ್ದೇವೆ, ಆದರೆ ಈಗ ನಾವು ಅನುಭವಿಸುತ್ತಿರುವುದು ಸಾಮಾನ್ಯ ಬಿಸಿಲು ಅಲ್ಲ, ಇದು ಎಲ್ನೀನು ಎಂದರೆ ಪೆಸಿಫಿಕ್ ಮಹಾಸಾಗರದ ನೀರು ತುಂಬಾ ಬಿಸಿಯಾಗುತ್ತಿದೆ. ಇದರಿಂದ ವಿಶ್ವದಾದ್ಯಂತ ಗಾಳಿಯ ಹರಿವು ಬದಲಾಗುತ್ತಿದೆ. ಮೇ ತಿಂಗಳಿನಲ್ಲಿ ನಮಗೆ ಮಳೆಯನ್ನು ತರುವ ದಕ್ಷಿಣ ಪಶ್ಚಿಮ ಮಳೆಯು ಅಂದರೆ ಮಾನ್ಸೂನ್ ಈ ಬಾರಿ ತಡವಾಗಬಹುದು ಅಥವಾ ಕಡಿಮೆಯಾಗಬಹುದು. ಇದರಿಂದ ಮಳೆ ಬೀಳಬೇಕಾದ ಸಮಯದಲ್ಲಿ ತೀವ್ರ ಬಿಸಿಲು ಮಾತ್ರ ಕಾಣುತ್ತಿದೆ ಎಂಬುದು ಹವಾಮಾನ ತಜ್ಞರ ಅನಿಸಿಕೆಯಾಗಿದೆ. ಪೆಸಿಫಿಕ್ ಮಹಾಸಾಗರದ ಉಷ್ಣವಲಯದ ಭಾಗದಲ್ಲಿ ಸಮುದ್ರದ ಮೇಲ್ಮೈ ನೀರು ಅಸಹಜವಾಗಿ ಬಿಸಿಯಾಗುವ ಪ್ರಕ್ರಿಯೆಗೆ ಎಲ್ನೀನೊ ಎಂದು ಹೆಸರು. ಸಾಮಾನ್ಯವಾಗಿ ಪೆಸಿಫಿಕ್ ಮಹಾಸಾಗರದ ಪೂರ್ವದಿಂದ ಪಶ್ಚಿಮಕ್ಕೆ ಬಲವಾದ ಮಾರುತಗಳು ಬೀಸುತ್ತಿವೆ. ಇವು ಮೇಲ್ಮೈ ಬಿಸಿ ನೀರನ್ನು ಏಷ್ಯಾದತ್ತ ತಳ್ಳುತ್ತವೆ. ದಕ್ಷಿಣ ಅಮೆರಿಕದ ಕರಾವಳಿಯ ತಳಭಾಗದಲ್ಲಿ ತಣ್ಣನೆಯ ನೀರು ಮೇಲೆ ಬರಲು ಅವಕಾಶ ಮಾಡಿಕೊಡುತ್ತವೆ, ಆದರೆ ಎಲ್ನೀನೊ ಸಂಭವಿಸಿದಾಗ ಈ ಮಾರುತಗಳು ದುರ್ಬಲಗೊಳ್ಳುತ್ತವೆ. ಇದರಿಂದ ಬಿಸಿ ನೀರು ಮರಳಿ ದಕ್ಷಿಣ ಅಮೆರಿಕದ ಪೆರು ಮತ್ತು ಇಕ್ವಾಡಾರ್ ಕರಾವಳಿಯತ್ತ ಹರಿಯಲು ಪ್ರಾರಂಭಿಸುತ್ತವೆ. ಇದರ ಪರಿಣಾಮವಾಗಿ ಸಮುದ್ರದ ಮೇಲ್ಮೈ ತಾಪಮಾನವು ವಾಡಿಕೆಗಿಂತ 0.5 ಡಿಗ್ರಿ ಸೆಲ್ಸಿಯಸ್ನಿಂದ 2 ಡಿಗ್ರಿ ಸೆಲ್ಸಿಯಸ್ನವರೆಗೆ ಏರಿಕೆಯಾಗಿ ಪೆಸಿಫಿಕ್ ಮಹಾಸಾಗರದ ಮೇಲೆ ಗಾಳಿಯನ್ನು ನಿರಂತರವಾಗಿ ಸುತ್ತಿಸುವ ವಾಕರ್ ಸರ್ಕ್ಯುಲೇಷನ್ ಏರುಪೇರಾಗುತ್ತದೆ. ಇದು ಸರಿಯಾಗಿದ್ದರೆ ಭಾರತಕ್ಕೆ ಸರಿಯಾಗಿ ಮಳೆ ಬರುತ್ತದೆ. ವ್ಯತ್ಯಾಸವಾದರೆ ಬಿರುಬೇಸಿಗೆ ಮುಂದುವರಿಯುತ್ತದೆ. ಈ ಬಾರಿ ಸೂಪರ್ ಎಲ್ನೀನೊ ವಿದ್ಯಮಾನ ಸಂಭವಿಸಿದೆ ಎಂದರೆ ಎಲ್ನೀನೊ ಪ್ರಕ್ರಿಯೆ ಉಂಟಾದಾಗ ಪೆಸಿಫಿಕ್ ಸಾಗರದ ಮೇಲ್ಮೈ ಉಷ್ಣಾಂಶವು ಅಸಹಜವಾಗಿ ಹೆಚ್ಚಾಗುವ ಅತ್ಯಂತ ಶಕ್ತಿಶಾಲಿ ವಿದ್ಯಮಾನ. ಎಲ್ನೀನೊದ ಮಾರಕ ಪರಿಣಾಮವೇ ಸೂಪರ್ ಎಲ್ನೀನೊ. ಇದು ಜಾಗತಿಕ ತಾಪಮಾನವನ್ನು ಏರಿಸಿ ತೀವ್ರ ಬರಗಾಲ ಮತ್ತು ಅತಿ ಹೆಚ್ಚಿನ ಉಷ್ಣಾಂಶಕ್ಕೆ ಕಾರಣವಾಗುತ್ತಿದೆ ಎಂಬುದು

0: ಹವಾಮಾನ ತಜ್ಞರ ಅಭಿಪ್ರಾಯವಾಗಿರುತ್ತದೆ. ಈ ಬಿರು ಬೇಸಿಗೆಗೆ ರಕ್ಷಣಾ ಕ್ರಮಗಳೆಂದರೆ ಬಿಸಿಲಿನ ಪ್ರಖರತೆಗೆ ಪ್ರತಿರೋಧವಾಗಿ ರಕ್ಷಣಾ ಕ್ರಮಗಳನ್ನು ಕೈಗೊಳ್ಳಬೇಕಾಗುತ್ತದೆ. ಜಾಗೃತಿ ಕಾರ್ಯಕ್ರಮಗಳ ಆಯೋಜನೆ, ಕೂಲ್ ರೂಫ್ ಮತ್ತು ಹೀಟ್ ಹೆಲ್ತ್ ನಿಯಮಾವಳಿ, ಹಸಿರು ಆವರಣ ಹೆಚ್ಚಳ ಮಾಡುವುದು ಅಗತ್ಯ. ಈ ಬೇಸಿಗೆಯ ಅತ್ಯಂತ ಅಪಾಯಕಾರಿ ಸಮಯ ಎಂದರೆ ಬೆಳಿಗ್ಗೆ 11 ಮಧ್ಯಾಹ್ನ 3 ಈ ಸಮಯದಲ್ಲಿ ಸೂರ್ಯನ ಅತಿನೇರಳೆ ಕಿರಣಗಳು ನೇರವಾಗಿ ದೇಹಕ್ಕೆ ತಾಗುತ್ತವೆ. ಹೀಗಾಗಿ ಸಾಧ್ಯವಾದಷ್ಟು ಮನೆಯೊಳಗೆ ಇರಬೇಕು. ಹೊರಗೆ ಹೋಗಬೇಕಾದ ಸಂದರ್ಭದಲ್ಲಿ ಬಿಳಿ ಬಟ್ಟೆ ಅಥವಾ ಬೇಸಿಗೆಯ ಕಲರ್ ಉಡುಪುಗಳನ್ನೇ ಧರಿಸಿ ಹತ್ತಿ ಬಟ್ಟೆಗೆ ಆದ್ಯತೆ ಇರಲಿ.
1: ಕೃಷಿ ಮಾಹಿತಿ ಕೇಳಿದಿರಿ. ಇನ್ನು ಮುಂದೆ ಮುಧೋಳ ತಾಲೂಕಿನ ದಾದಾನಟ್ಟಿಯ MR ಮುದಕವಿ ಮತ್ತು ಸಂಗಡಿಗರಿಂದ ಶ್ರೀಕೃಷ್ಣ ಪಾರಿಜಾತ, ನಾರದ ಕೃಷ್ಣ ಸತ್ಯಭಾಮ ಸನ್ನಿವೇಶ

0: ಹರಿನಾರಾಯಣ ಹರಿನಾರಾಯಣ ಭಕ್ತವತ್ಸಲ ಕೇಶವ ಮುಕುಂದ ಮುರಳೀಧರ ಕರುಣನಿದೆ ಗೋಪಾಲ
1: ಗೌಡ್ರ ವಲ್ಲ ಪಾಲ ದೇಸಾರ ವಲ್ಲ ಪಾಲ ಕುಲಕರ್ಣರ ಪಾಲ ಕುಂತವ್ರ ಪಾಲ ನಿಂತವ್ರ ಪಾಲ ಒಟ್ಟ ಇವತ್ತು ಎಲ್ಲರದು ಪಾಲ ರೀ.
0: ಯಾರು ನೀನು?
1: ನಾನ್ರೇ.
0: ಹೌದು,
1: ಖರೆ ಐತೆ ಪಾಂಡಿನ ಮಾತು ಖರೆ ಐತೆ ನೋಡು.
0: ಏನು?
1: ನಮಗೂ ಹಿಂದಕ್ಕೆ ಸಾಕಷ್ಟು ದೊಡ್ಡ ಪವರ್ ಇದ್ದಾಗ ನಿಮ್ಮಂಥವ್ರು ನನ್ನ ಮನೆ ಮುಂದಲ್ಲ, ನನ್ನ ಮನೆ ಹಿಂದಿನ ಅಂಗಳದಾಗ ಸಹಿತ ಹಯಂಗಿದ್ದಿಲ್ಲ. ಏನ್ ಮಾಡುದು, ನಮ್ದು ಪರಿಸ್ಥಿತಿ ಕೆಟ್ಟು ಎಲ್ಲ ಹದಿಗೆಟ್ಟು ದೂತೆ ದೂತೆ ಅಂತಾರ.
0: ಅಂತಾರ
1: ಮಂದಿನ ಮಾತಾಡ್ಸಿ ಮನೆಗೆ ಹೊಂಟಿಲ್ಲ, ನೀವ ಯಾರು ಹೇಳಂಗಿಲ್ಲೇನಪ್ಪ?
0: ಏನ್ ನನಗೆ ಯಾರ್ದ ಗೊತ್ತಿಲ್ಲ.
1: ನನಗೇನು ಗುರ್ತು ಮಾರಾಯ?
0: ಏನು
1: ಕೂದ್ಲ ತುರುಬ ನೋಡಿನ ಹೆಂಗ ಸನಬೇಕು, ಧೋತ್ರ ಅಂಗಿ ನೋಡಿನ ಗಂಡು ಸನಬೇಕು. ನೀನು ಯಾರು?
0: ನಾನು ಯಾರು?
1: ನಿಮ್ಮ ಹೆಸರು?
0: ನನ್ನ ಹೆಸರೇನು?
1: ನೀನು ಎಲ್ಲಿಂದ ಬಂದೆ?
0: ಎಲ್ಲಿಂದ ಬಂದೆ?
1: ಅಲ್ಲಿಂದ ಇಲ್ಲಿಗೆ ಬರಬೇಕಾದ್ರೆ
0: ಅಲ್ಲೇನ್ ನಡೆದ
1: ಅಷ್ಟೇನು ಗುರ್ತಾಗ್ತದೆ?

0: ಗುರುಗಳು ಹಿರಿಯರು ಹೇಳ್ತಾ ಇದ್ರು
1: ಏನಂತ,
0: ನಾರದರಂತೂ
1: ಇದ್ದಾರೆ
0: ಬಾಳ ಚಲೋ ಇದ್ದಾರೆ
1: ಬೇಕಂತ
0: ಕೆಲಸ ಮಾಡ್ತಾರೆ ಎಲ್ಲಿ ಬೇಕಲ್ಲಿ ಬೆಂಕಿನೂ ಹಚ್ಚಾತಾರೆ.
1: ಏನಂದ್ರೆ
0: ಆ ನಾರದರೇ
1: ಈ ನಾರದರು
0: ಯಾಕ್ರಿಪ್ಪ ನಿಮ್ಮ ಬೆಂಕಿ ಟಪಾಲಿ ಕಾಡಿ ಬಂತು?
1: ಏನು ಇಲ್ಲ, 14 ಸಂಚಾರ ಮಾಡ್ತಿರುವಾಗ ಕೃಷ್ಣನ ಬೆಟ್ಟಂತೂ ಆಗಲಿಲ್ಲ.
0: ಹೀಗನ್ರಿ,
1: ಇಲ್ಲಿದ್ದ ನನ್ನ ಸುದ್ದಿ ಕೇಳಿ ಬಂದಿದ್ದೇನೆ.
0: ಬರೋಬ್ರಿ,
1: ಮಂದಿರದಲ್ಲಿದ್ದಾನ ಇಲ್ಲ
0: ಸ್ವಾಮಿ?
1: ಯಾಕೋ
0: ಮೊದಲು ಚೆನ್ನಾಗಿ ಮಾತಾಡ್ಲಿಕ್ಕಲ್ರಿ.
1: ಏನು
0: 14 ಲೋಕಗಳನ್ನು ತನ್ನ ಕುಕ್ಷಲಿಟ್ಟುಕೊಂಡು ಜೋಪಾನ ಮಾಡುವಂತ ಕೃಷ್ಣ ಪರಮಾತ್ಮನಿಗೆ ಏಕ ವಚನದ ಸಂಬೋಧನ ಮಾಡ್ತೀಯಲ್ಲ, ಇದು ನನಗೆ ಸರಿ ಕಾಣುದಿಲ್ಲ.
1: ಮತ್ತೇನು?
0: ಕೃಷ್ಣ ಪರಮಾತ್ಮರು ಮಂದಿರದಲ್ಲಿ ಇದ್ದಾರೇನು ಅಂತ
1: ಕೇಳಬೇಕು.
0: ಅದು ಹೋಗ್ಲಿ
1: ಹೋಗ್ಲಿ,
0: ಕೃಷ್ಣ ಪರಮಾತ್ಮರು ಮಂದಿರದಲ್ಲಿ ಇದ್ದಾರೆ.
1: ಓಹೋ, ನಾನು ನಗರಿ ಹಾಕಬೇಕ?
0: ಅಲ್ಲ, ಹಾಕಿದ್ರು ನಡೀತೈತೆ. ಅಲ್ಲ,
1: ಏರ್ಲಿ ಬೇಡ. ಪರಮಾತ್ಮ ಇದ್ದಾರ?
0: ಹಾ ಇದ್ದಾರೆ.
1: ಹಾಗಾದ್ರೆ ಹೋಗಿ ತಿಳಿಸು.
0: ಏನಂತ?
1: ಏನಂತ? ತಮ್ಮ ಗುರುಗಳಾದಂತ ನಾರದರ ಬಂದಾರ ಅಂತ ಹೇಳು.
0: ಒಳ್ಳೇದ್ರಿಪ್ಪ,
1: ಹೇಳ್ತೀಯಲ್ಲ.
0: ಹೇಳ್ತೀವಳ್ರಿ. ಅಪ್ಪ ಕೃಷ್ಣ ಪರಮಾತ್ಮ, ಏನು ನಿಮ್ಮ ಗುರುಗಳಂತ ನಾರದರಂತ ಬಂದಾರಂತ ಹೇಳಂತ ಹೇಳ್ಯಾರಂತೆ?
2: ಏ, ಏನ್ ಮಾತಾಡ್ತಿ?
0: ತಮ್ಮ ಗುರುಗಳಾದಂತ ನಾರದ ಬಂದಾರಿ.
2: ಏನು ನನ್ನ ಗುರುಗಳು ಬಂದಾರ?
0: ಹೌದು ದೇವ.
2: ಹಾಗಾದ್ರೆ ಒಳಗೆ ಬಿಡು.
0: ಹಾ ಸ್ವಾಮಿಗಳ, ನಿಮಗ ಒಳಗ ಬಾ ಅಂತಾರ್ರಿ.
1: ನಾ ಎಂದು ಒಳಗ ಬರುದಿಲ್ಲ.
0: ಖರೆ ಐತೆ ಪಾಣಿ, ನಮ್ಮ ಮಾತು ಖರೆ ಐತೆ ನೋಡು.
1: ಏನು
0: ನಿಮ್ಮಂಥವ್ರು ಎಂದು ಒಳಗೆ ಬರುದಿಲ್ಲ? ನಮ್ಮಂಥವ್ರ ನೋಡು.
1: ಏನು
0: 10-18 ವಚನ ಮಾಡಿ
1: ಮಾಡಿ
0: ಕಲ್ಯಾಣ ಕಳ್ಕೊಂಡು
1: ಖಾಲಿಯಾಗಿ
0: ಬದಗ್ನವ ಮೇಮಿ ತೆಳಗರ ಬರ್ತೀವ, ಇಲ್ಲ ತರ ಬದಗ್ನವ ಮೇಮಿ ಒಳಗರ ಬರ್ತೀವ. ನೀವು ಒಳಗೆ ಬರೋಮಾಗಿದ್ರೆ ವರ್ಷಕ್ಕೊಂದೊಂದು ದೊಡ್ಡ ದೊಡ್ಡ ಮನೆ ಹಾಕ್ ತಗೋತಿದ್ದೀಯಪ್ಪ.
1: ನಾನದು ಹಾಗಲ್ಲ.
0: ಹಾಗೆ
1: ಇಷ್ಟ ಪರಮಾತ್ಮರೆ ಅಂತಾತ
0: ಎಂಥಾತ
1: 16,000 ಹೆಂಡರ ಕೂಡ ಸರಸಲಾಬ್ದ ಕೂತಿರಬಹುದು.
0: ಬರೇ ಅದ ಧಾನ್ಲಿನ ಮರ ಇದೆ ಅವತ್ತು
1: ಅಂತಲ್ಲಿ ಹಾಗೆ ಬರ್ಬೇಕು.
0: ಬಾಳಿ ಹಿಡ್ದ ನಡ್ಕೋಂತ ಬರ್ಬೇಕಪ್ಪ.
1: ಬ್ರಹ್ಮಚಾರಿಗಳು
0: ಜಲಿಯೂಣ, ನೀ ಬ್ರಹ್ಮಚಾರಿ ಇರ್ಲಿ ಚಾರಿ ಬ್ರಹ್ಮ ಇರ್ಲಿ ನನಗೇನ ಮಾಡುದು?
1: ಅಂತದ ಕಣ್ಣಿಲೆ ನೋಡೋದಿಲ್ಲ,
0: ನೋಡಂಗಿಲ್ಲ.
1: ಅವ್ರಿಗೆ ಹೊರಗೆ ಬಾ ಅಂತ ಹೇಳ್ತೀಯಲ್ಲ.
0: ಹೇಳ್ತೀವಳ್ರಿ. ಅಪ್ಪ ಕೃಷ್ಣ ಪರಮಾತ್ಮ, ನೀನು ಮಾಡುವಂತ ಸರಸ ಸದಲಾಪವನ್ನು ಅವರ ಕಣ್ಣಾರ್ಲಿ ನೋಡಂಗಿಲ್ಲಂತ್ರಿ. ಬ್ರಹ್ಮಚಾರಿಗಳಿದ್ದ ಕಾರಣ ತಮಗ ಹೊರಗ ಅಂತ ಹೇಳ್ತಾರ
2: ಈಗ. ಹಾಗಾದ್ರೆ ನಾನ ಬಂದೆ.
0: ಒಳ್ಳೆ

0: ಗುರುಗಳ ಯಾತ್ರಿಂದ ಬಂದ್ರಿ, ಏನ್ ಸಮಾಚಾರ ತಂದಿರ್ವಿರಿ?
1: ನೋಡಪ್ಪ, ಹದಿನಾಲ್ಕು ಸಂಚಾರ ಮಾಡ್ತಾ ಮಾಡ್ತಾ ಎಲ್ಲಿಗೆ ಬಂದೆ?
0: ಅಲ್ಲೆಲ್ಲ ಕ್ಷೇಮದೆ.
1: ಅಲ್ಲೇ ಕ್ಷೇಮ ಮಾರಾಯ. ಒಂದ ಕಡೆ ಹೋದರೆ ಕುಡಿಲಿಕ್ಕೆ ನೀರಿದರೆ ತಿನ್ನಲಿಕ್ಕೆ ಅನ್ನ ಇಲ್ಲ. ಇಷ್ಟೇ ಅಲ್ಲಪ್ಪ,
0: ಮುಂದೆ
1: ಇನ್ನು ಒಂದ ಕಡೆ
0: ಹೋದೆ
1: ತಿನ್ನಲಿಕ್ಕೆ ಅನ್ನಿದ್ದರೆ ಕುಡಿಲಿಕ್ಕೆ ನೀರಿಲ್ಲ
0: ನೀರವಿಲ್ಲ.
1: ಇಷ್ಟೇ ಅಲ್ಲಪ್ಪ, ಇನ್ನು ಒಂದ ಕಡೆ ಹೋದೆ ಜಗಳ
0: ಜಗಳ
1: ತಂಟೆ
0: ತಂಟೆ
1: ತಕರಾರುಗಳು. ಎಷ್ಟೋ ಜನ ರೋದಪ್ಪ ಕೃಷ್ಣ, ಸುಖ ಕಾಣಲಿಲ್ಲ.
2: ಸುಖ ಇದ್ದಲ್ಲಿ ಹೋಗೇ ಇಲ್ಲ.
1: ನೀ ಸುಮ್ಮನಿಲ್ಲಪ್ಪ,
0: ಈಗ ಸದ್ಯ ಎಲ್ಲಿಂದ ಬಂದಿರ್ಬಿರಿ?
1: ನಾನು ಶ್ರೇಷ್ಠವಾದ ಸ್ವರ್ಗದಿಂದ ಬಂದೆ.
0: ಶ್ರೇಷ್ಠವಾದ ಸ್ವರ್ಗದಿಂದ ಬಂದಿರಿ?
1: ಹೌದಪ್ಪ
0: ಗುರುಗಳೇ, ಸ್ವರ್ಗಕ್ಕೆ ಶ್ರೇಷ್ಠ ಅನ್ಲಿಕ್ಕೆ ಕಾರಣ ಏನು?
1: ಕಾರಣದ
0: ಏನು ಕಾರಣದ
1: ಏನು ಕಾರಣ? ಕಾಮದೇನು
0: ಕಾಮದೇನು?
1: ಕಲ್ಪವೃಕ್ಷ
0: ಕಲ್ಪವೃಕ್ಷ
1: ಚಿಂತಾಮಣಿ
0: ಚಿಂತಾಮಣಿ
1: ಐರಾವತ ಪಾರಿಜಾತ
0: ಪಾರಿಜಾತ
1: ಎಲ್ಲ ಇದ್ದ ಕಾರಣ
0: ಕಾರಣ
1: ಸ್ವರ್ಗ ಶ್ರೇಷ್ಠ ಅನ್ಸ್ಕೊತದ.
0: ಶ್ರೇಷ್ಠ ಅನ್ಸ್ಕೊತದೆ.
1: ಹೌದಪ್ಪ
0: ಗುರುಗಳೇ, ರಾಜರ ಭೇಟಿ ಹೋಗ್ಬೇಕಾದ್ರೆ ಏನು ಹೋಯ್ತಕ್ಕದ್ರಿ?
1: ಮುತ್ತು ರತ್ನ ಹೋಯ್ತಕ್ಕದ್ದು.
0: ಸಾಧು ಸತ್ಪುರುಷರ ಭೇಟಿ ಹೋಗ್ಬೇಕಾದ್ರೆ
1: ಹಣ್ಣು ಹಂಪಲನ್ನು ಹೋಯ್ತಕ್ಕದ್ದು.
0: ದೇವರ ದರ್ಶನಕ್ಕೆ ಹೋಗ್ಬೇಕಾದ್ರೆ
1: ಪತ್ರಂ ಪುಷ್ಪಂ ಫಲಂ ತಯಂ
2: ಅವರಂ ನಿಮ್ಮ ನಮ್ಮ
0: ಬೇಕಲ್ರಿ. ಹಾಗಾದ್ರೆ ನೀವು ನನ್ನ ಮಂದಿರಕ್ಕೆ ಬಂದಿರಿ ಅಂದ ಏನಾದ್ರು ತಂದಿರ್ಬೋದಲ್ಲ?
1: ತಂದೇನೆ ತಂದೇನೆ.
2: ತನ್ನಾಣ ತನ್ನಾಣ ತಾನ ತನ್ನಾಡೇ ಪಲ್ಲ ಪಲ್ಲಾಡೇ.

0: ಸಲವಾಗಿ ತಂದಿದ್ದೇನೆ,
1: ಕೊಟ್ಟು ಬಿಡ್ರಿ.
0: ಛೇ ಛೇ, ಹೀಗೆ ಕೊಡ್ಲಿಕ್ಕೆ ಬರುದಿಲ್ಲಪ್ಪ.
1: ಅಲ್ಲ ಗುರುಗಳೇ, ನನ್ನ ಸಲವಾಗಿ ತಂದಂತ ಹೇಳ್ತೀರಿ.
0: ಹೌದು,
1: ಹೀಗೆ ಕೊಡ್ಲಿಕ್ಕೆ ಬರುದಿಲ್ಲ ಅಂತೀರಿ, ಮತ್ ಹೇಗೆ ಕೊಡ್ತೀರಿ?
0: ನೋಡಪ್ಪ ಕೃಷ್ಣ, ನಿನಗೆ ಹೆಂಡರ ಎಷ್ಟು ಮಂದಿ?
1: 16,000 ಮಂದಿ ಇದ್ದಾರೆ.
0: ಅವರಲ್ಲಿ ಹೆಚ್ಚಿನವರಂದ್ರೆ ಯಾರಪ್ಪ?
1: ಸತ್ಯಭಾಮಿ ರುಕ್ಮಿಣಿ.
0: ಅವರ ಇಬ್ಬರಲ್ಲಿ
1: ರುಕ್ಮಿಣಿ.
0: ಹಾ, ನನಗನಿಸಿತ್ತು ನನಗನಿಸಿತ್ತು ಇಲ್ಲ ನೋಡಪ್ಪ. ಈ ಹೂ ಅವಳಿಗೆ ಸಲ್ತಕ್ಕದ್ದು.
1: ಅವಳಿಗೆ ಯಾಕೆ ಸಲ್ತಕ್ಕದ್ರಿ?
0: ನೋಡಪ್ಪ ಕೃಷ್ಣ, ಈ ಹೂ ಯಾರ ತರ ಇರ್ತದನೋ
1: ಇರ್ತದೆ.
0: ಸೋಳ ಸಾರು ಗೋಪನಾಸ್ತ್ರೀಯರು ಹೇಳದಂತೆ ಕೇಳಬೇಕು.
1: ಕೇಳಿ
0: ಇಷ್ಟೇರಪ್ಪ. ಇನ್ನುಳಿದ ಪಟ್ಟದ ಆಸ್ತ್ರೀಯರು
1: ಆಸ್ತ್ರೀಯರು
0: ಅವಳ ಪಾದ ಸೇವಾ ಮಾಡಬೇಕು.
1: ಮಾಡ್ಲಿ
0: ಇಷ್ಟೇಲಪ್ಪ ಕೃಷ್ಣ. ನೀ ಸಹಿತ
1: ನನಗಾದ್ರೂ ತಿದ್ದದ್ರಿ, ನಾನಾದ್ರೂ ಅವಳ ಆದಿನಲ್ಲಿ ಇರಬೇಕಾಗ್ತದೆ.
0: ಹೌದಪ್ಪ,
1: ಹೌದಲ್ರಿ?
0: ಹಾಗಾದ್ರೆ
1: ಕೊಟ್ಟು ಬಿಡ್ರಿ.
0: ಈ ಹೂವರನ್ನು ಯಾವ ಪ್ರಕಾರ ಕೊಡ್ತಾ ಇದ್ದಿ?
1: ತಮ್ಮ ಆಜ್ಞೆಯ ಪ್ರಕಾರ ಕೊಡ್ತಾ ಇದ್ದೀನಿ.
0: ನೋಡಪ್ಪ ಕೃಷ್ಣ, ರುಕ್ಮಿಣಿನ ಕರೆದುಕೊಂಡು
1: ಕರೆದು
0: ಎಡದೋಡಿ ಮೇಲೆ ಕೂಡಿಸಿ
1: ಕೂಡಿಸಿಕೊಂಡು
0: ಮುಚ್ಚಿಸುತ್ತ ಮುಖವನ್ನ ನೋಡುತ್ತಾ ಅವಳು ಮುಡಿಯಲು ಮುಡಿಸಪ್ಪ ಕೃಷ್ಣ, ನಾನು ಕಣ್ಣಾರೆ ಸಂತೋಷ ಪಡ್ತಾ ಇದ್ದೇನೆ.
2: ಕಣ್ಣಾರೆ ಕಣ್ಣು ಜೀವನ ಬಿಡ್ತಾ ನೀವು
0: ಏನೋ
2: ಏನೋ ಮಾರಾಯ, ಇಷ್ಟೋ ತನಕ ಬ್ರಹ್ಮಚಾರಿಗಳು ಅಂಥವ್ರು ಇಂಥವ್ರು ಅಂತ ಹೇಳಿಲ್ಲ ಹೇಳಿಲ್ಲ. ಮತ್ತೆ ಹೆಣಮಕ್ಕಳ ತುರುವಿನಾಗ ಹೂ ಇಡಿಸುದನ್ನ ನೋಡು ಕೆಟ್ಟ ಚಟ ನಿನ್ಗ್ಯಾಕ ಬಾವಾ?
1: ಏನಂದ ಅವ್ರಿಗೆ?
2: ನಾ ಏನಂದೆ?
1: ಅವ್ರು ದೊಡ್ಡ ಗುರುಗಳು ಇದ್ದಾರೆ.
2: ತಪ್ಪಾತಾಳ್ರಿಪ್ಪ,
1: ತಪ್ಪಾತಿ ನನ್ನ ಹತ್ರ ಎಲ್ಲ ಅವ್ರ ಹತ್ರ ಕೇಳು ಆಶೀರ್ವಾದ ಮಾಡ್ತಾ ಇದ್ದಾರು.
2: ಹೌದಾ ಮಜಾವ?
1: ಏನ್ ಮಜಾವಾಗ್ಯದ?
2: ಹೌದಾ ಮಜಾವ?
1: ಏನ್ ಮಜಾವಾಗ್ಯದ?
2: ದೊಡ್ಡ ಗುರುಗಳಾದ್ರ ಇವರಿಗೆ ಇನ್ನೂ ಗಡ್ಡೆ ಯಾಕೆ ಬಂದಿಲ್ಲ?

0: ಇನ್ ಮೇಲೆ ಹೋಗಿ ಬರ್ತಾ ಇದ್ದೇನೆ.
1: ಎಲ್ಲಿಗೆ ಹೋಗೋರಿ?
0: ತಂಬೆಟ್ಟೆ ಅಂತೂ ಆಯ್ತು. ಮೇಲಾಗಿ ರುಕ್ಮಿಣಿ ದೇವಿ ಭೇಟಿ ಆದಂತೆ
1: ಆದಂತೆ
0: ಇನ್ನು ಮೇಲೆ ಸತ್ಯಮ್ಮ ಭೇಟಿಯಾಗಿ ಸಂಚಾರ ಮಾಡ್ತಾ ಮಾಡ್ತಾ ಹೋಗ್ತಪ್ಪ.
1: ಚೇಚಿ ಅಲ್ಲಿಗೆ ಮಾತ್ರ ಹೋಗ್ಬೇಡ್ರಿ.
0: ಯಾಕೆ ಹೋಗ್ಬಾರ್ದು?
1: ಹೋದ್ರು ಹೋಗ್ಬಲ್ರಕ್ಕ ಈ ಮಾತು ಅವಳು ಮುಂದೆ ತಿಳಿಸಬೇಡ್ರಿ.
0: ಅದೇ ಮಾತಪ್ಪ.
1: ಯಾವ ಮಾತ?
0: ಹೌದು,
1: ನೀವು ಸ್ವರ್ಗ ಲೋಕಕ್ಕೆ ಹೋದದ್ದು
0: ಹೋದದ್ದು
1: ಅಲ್ಲಿಂದ ಪಾರಿಜಾತ ಪುಷ್ಪ ತಂದ ನನ್ನ ಕೈಯಲ್ಲಿ ಕೊಟ್ಟದ್ದು
0: ಕೊಟ್ಟದ್ದು
1: ನಾನು ವೈದ್ಯರು ಕುಡಿಯಲ್ಲಿ ಮುಡಿಸಿದ್ದು. ಈ ಮಾತು ಅವಳ ಮುಂದೆ ತಿಳಿಸಬೇಡ್ರಿ.
0: ಏದೂತೆ ಕೃಷ್ಣ ಎಷ್ಟಂಜ ನೋಡ
2: ಅಂದ್ರೇನ ಮಾಡ್ತಾನೆ? ಕಾಲೊಳಗ ಅರ್ಬಿ ಹಾವು ಹೋಗದ್ರಿಲ್ಲ.
0: ಅದೇನ್ ಮಾಡ್ತದ?
2: ಹಿಡಿದ ಭುಸುಂಗ ಭುಸುಂಗ ಮಾಡ್ತದ. ಕೃಷ್ಣ ಸ್ತ್ರೀಯರಿಗೆ ಅಂದ್ರ ಅಂಜಾನ, ನೀ ನಮಗ ಅಂದ್ರ ಅಂಜ ಒಂದಿಷ್ಟು ಒಗದ ಬಿಟ್ಟಿಲ್ಲ.
0: ನೋಡಪ್ಪ ಕೃಷ್ಣ, ಹೋಗೋದಲ್ಲ ಹೋಗ್ತನು, ಹೇಳುದಲ್ಲ ಹೇಳ್ತನು.
2: ಆಗುದಿಲ್ಲ ಕತಿ, ಮಾಡುದಿಲ್ಲ, ಮಾಡತ್ತಾನ.
1: ನಮ್ ಕರ್ಮ ನಿಮ್ಮ ಧರ್ಮ, ಹೋಗಿ ಬರಿ ಗುರು.
0: ಬರ್ತಾ
1: ಇದ್ದೇನೆ
2: ಹೇಳ್ರಿ.
0: ಸತ್ಯಭಾಮನ ಮಂದಿರಕ್ಕೆ ಹೋಗ್ಬೇಕಾಗ್ಯದ?
2: ಹೋಗ್ಬೇಕಾಗ್ಯದ.
0: ನೀನು ಬಾ.
2: ಯಾರ್ರಿ
0: ನೀನು?
2: ನಾ ಅಲ್ಲಿಗೆ ಹೊಂಟನ್ರಿ.
0: ಅಲ್ಲಿಗೆ ಹೊಂಟಿಯ?
2: ನೀವು ಅಲ್ಲಿಗೆ ಬರ್ತೀರಿ ಅಂದ್ರೆ
0: ನಾನು ಅಲ್ಲಿಗೆ ಬರ್ತಾ ಇದ್ದೇನೆ.
2: ದೌಡ್ ಬರ್ರಿ.
0: ಹೌದಾ?
2: ಇಲ್ಲೋಡ್ರಿ, ಮುಂದಕ್ಕ ಮನುಷ್ಯ ಎಲ್ಲಾರ ಆದಿತ್ಯಪ್ಪಿಗೆ ಬಾಪ ಕರ್ಕೊಂಡು ಹೋಗ್ತೀನಿ ಬಾಪ.
0: ನೋಡ್ರಿ ಆದಿತ್ಯಪ್ಪರ್ ನಾವಲ್ರಿ.
2: ಯಾರ್ರಿ
0: ಆದಿತ್ಯಪ್ಪರು? ನೀವ್ರಿ.
2: ಮತ್ತೆ ನೀವ್ರಿ
0: ಆದಿತ್ಯಪ್ಪದವ್ರನ್ನ? ನಾವ್ ಹಾದಿಗೆ ಹತ್ತವ್ರಿ.
2: ನಮ್ಮನ್ನು ಬೇಕಾದ ಹಾದಿಗೆ ಹತ್ತರ್ ನೀವು, ನಾವು ಹತ್ಕೊಂಡು ಬಿಡ್ತೀವಿ.
0: ಬರ್ತನ್ ಬರ್ತನ್.

0: ಇವತ್ ತಪ್ಪು ಅಂತ ಕಾಣದೇ ಇಲ್ರಿ.
1: ಯಾರೋ ನೀನು?
0: ನಾವ್ರಿ.
1: ಹೌದು,
0: ಸತ್ಯಭಾಮ ತಾಯಿಯವರ ಮಂದಿರ ಕಾಯುವಂತ ದ್ವಾರಪಾಲಕ ಅಂತಾರ.
1: ಮತ್ತೇನು?
0: ನಿನ್ನ ಕಣ್ಣಾಗ ಬಾಗಲ ಕಾಯುವ ಅಂತಾನು. ಇಡೀ ಮಣಿಗೆ ಮಣಿನ ಕಾಯ್ತೀನ
1: ಅಂತೂ ಬಾಗಲ ಕಾಯವ.
0: ಹೂನ್ರಿ,
1: ಇರ್ಲಿ ಬಿಡು.
0: ಹಾ,
1: ಸತ್ಯಭಾಮ ಮಂದಿರ ಇದ್ದಾಳ?
0: ಇದ್ದಾರಲ್ರಿ.
1: ಹಾಗಾದ್ರೆ ಹೋಗಿ ತಿಳಿಸು.
0: ಏನಂತ?
1: ತಮ್ಮ ಗುರುಗಳದಂತ ನಾರದರ ಮಂದಿರ ಅಂತ ಹೇಳು.
0: ಒಳ್ಳೆಯದು
1: ಹೇಳ್ತಿಯಲ್ಲ,
0: ಹೇಳ್ತೀವಿ. ಅಮ್ಮ, ಸತ್ಯಭಾಮ ತಮ್ಮ ಗುರುಗಳಾದಂತ ನಾರದರು ಬಂದಾರ್ರಿ.
2: ಏನು, ನಾರದ ಗುರುಗಳು ಬಂದಿದ್ದಾರ?
0: ಹೌದು ತಾಯಿ.
2: ಹಾಗಾದ್ರೂ ಬಂದೆ ಬಾಗುವೆ.

0: ಪಾದಕ್ಕೆ ವಂದನೆಗಳು.
1: ಕಲ್ಯಾಣವಲ್ಲಿ ಮೇಲೆ ಕೇಳಮ್ಮ. ಸತ್ಯಭಾಮ
0: ಸ್ವಾಮಿ, ತಾವು ಬಂದಾಕ್ಷಣ ನನಗೆ ಹಾಗಾಗ್ಯದ್ರಿ.
1: ಹಾಗಾಗ್ಯದಮ್ಮ
0: ಸ್ವಾಮಿ, ಹಾಗಾಗ್ಯದ.
1: ಬೋಡವರ ಮನೆ

0: ಸ್ವಾಮಿ.
1: ಯಾಕಾಗಿದಮ್ಮ?
0: ಬಡವರ ಮನೆಗೆ ಭಾಗ್ಯವು ತಾನಾಗಿ ಸಾಗಿ ಬಂದರೆ,
1: ಸಾಗಿ ಬಂದರೆ
0: ಆ ಬಡವನಿಗೆ ಅಷ್ಟು ಆನಂದ ಆಗ್ತದನೋ, ತಮ್ಮನ್ನು ಕಂಡ ಕ್ಷಣವೇ ಅಷ್ಟ ಆನಂದ ನನಗಾಗ್ಯದ ಸ್ವಾಮಿ.
1: ಸತ್ಯಭಾಮ, ನಿಮಗೆಲ್ಲ ಆನಂದ ಇದೆ ಕರೆ, ನನ್ನ ಹೊಟ್ಟೆಯಲ್ಲಿ ಎತ್ತೆತ್ತಿ ಎತ್ತೆತ್ತಿ ಹಾಕ್ಲಿಕ್ಕತ್ತದ.
2: ಮುಂದಕ್ಕೆ ಕುಂದ್ರಪ್ಪ, ಹಿಂದಕ್ಕೆ ಮಾಡ್ಕೊಳ್ಳಿ. ಹೊಟ್ಟೆಗೆ ಎತ್ತೆತ್ತಿ ಹಾಕಿದ್ರ ವಾಂತಿ ಆಗ್ತದ, ನೀರಾಗ ಹಾಕೊಂಡ್ ರೂಪಾಳೆ ನಂದ ಬಂದಿತ್ತು. ಮುಂದಕ್ಕೆ ಕುಂದ್ರು
1: ಸುಮ್ಮನೆ ನಿಂದ್ರಕ್ ಬರ್ತದ ಇಲ್ಲ ನೋಡಮ್ಮ. ಸತ್ಯಭಾಮ
0: ಸ್ವಾಮಿ, ಯಾಕ್ರಿ
1: ಹೀಗಾಗ ಕಾರಣ ಏನು?
0: ಏನ್ರಿ
1: ಮತ್ತೇನಮ್ಮ ನೋಡಮ್ಮ. ಸತ್ಯಭಾಮ ಸ್ವಾಮಿ, ಹೇಳ್ಬೇಕಂತ ಹೇಳದಾಗಲ್ತು, ಬಿಡ್ಬೇಕಂತ ಬಿಡದಾಗಲ್ತು. ನನ್ನ ಕೇಳಿದ್ರೆ ನೀವ್ ಒಳಗ್ ಹೋಗುದ್ ಚಲೋ. ಸತ್ಯಭಾಮ ಸರಗು ಲೆಕ್ಕಕ್ಕೆ ಹೋಗಿದ್ದೇನಬೇಕು, ಪಾರ್ಚಾಕ್ ಪುಷ್ ತಂದಿದ್ದೇನಬೇಕು, ಕೃಷ್ಣ ಕೈಲಿ ಕೊಟ್ಟಿ ಅನ್ಬೇಕು, ಕೃಷ್ಣ ಅದ್ರ ಮನೆ ಮಡಿಯಲ್ಲಿ ಮುಡಿಸಿದೇನಬೇಕು. ಇದನ್ನ ಹೇಳ್ಬೇಕ್ಯಾರ ಬಿಡ್ಬೇಕ್ಯಾರ? ಅವ್ರ ಜವಳ ನನ್ಗಾಕ್ಬೇಕು ಮಾರಾಯ. ಸುಮ್ಮನೆ ಇದ್ದರಾಯ್ತು. ನಾರಾಯಣ ನಾರಾಯಣ
0: ಸ್ವಾಮಿ. ಸ್ವಾಮಿ ಏನೋ ಮಾತಾಡ್ತಿರಲ್ಲ ರೀ.
1: ಏನು ಮಾತಾಡಿಲ್ಲಮ್ಮ.
0: ಅಲ್ಲ ಸ್ವಾಮಿ, ಇನ್ನು ಈಗ ಮಾತಾಡ್ರಿ ನೋಡಿ.
1: ಏನು ಮಾತಾಡಿಲ್ಲ
0: ನೀವೇನು ಮಾತಾಡಿಲ್ರಿ?
1: ಇಲ್ಲಮ್ಮ.
0: ಹಾಗಾದ್ರೆ ನಾನು ಕೇಳಿದ್ರೆ ನೀವು ಹೇಳೋ ಅಂಕ ಅನ್ನೋದಿಲ್ಲ. ಏ ದೂತ,
2: ಯಾಕ್ರಿ
0: ಬಾರವ ಇಲ್ಲಿ? ಅಲ್ಲ ನಾರದ ಗುರುಗಳು ಒಬ್ಬರೇ ಮಾತಾಡ್ಲಿಕ್ಕಿರ್ತಾರ.
2: ಒಬ್ಬರಿಗೆ ಹೆಂಗ್ ಮಾತಾಡ್ಲಿಕ್ಕೆ ಬರ್ತದ?
0: ನಾನು ಕೇಳಿದ್ರೆ ಅವರು ಹೇಳವಲ್ಲರು.
2: ಹೇಳಿಲ್ಲ
0: ಅವರು ಮಾತಾಡ್ಯಾರ.
2: ಹೀಗನ್ರಿ
0: ಅವರು ಮಾತಾಡಿದ ಮಾತು
2: ಓಳಿ
0: ಮತ್ತೊಮ್ಮೆ ಅವ್ರ ಭಯಿಂದ ಮಾತಾಡ್ಸಿ ಕೈ ಬಿಡವ್ರನ್ನ.
2: ಆಗಲಿ ತಾಯಿ,
0: ಹೋಗು.
2: ಗುರುಗಳ, ನೀವು ಒಬ್ಬರ ಏನೋ ಮಾತಾಡ್ತೀರ ಅಂತ ಈಗ.
1: ಅಲ್ಲೋ, ಒಬ್ಬರಿಗೆ ಹೆಂಗ್ ಮಾತಾಡ್ಲಿಕ್ಕೆ ಬರ್ತದ?
2: ನನಗೂ ಅದ ಮಜಿ ಆಡ್ಸದ. ನೀವೇನ್ ಮಾತಾಡಿಲ್ಲ? ಹೇಳುದಿಲ್ಲ. ಮಾತಾಡಿದ್ರು ಹೇಳುದಿಲ್ಲ. ಒಂಬಿಟ್ಟು ಯಾರು ಸಲ ಕೇಳಿ, ಮಾತಾಡಿದ್ರೋ ಹೇಳುದಿಲ್ಲ ಅಂತ ಯಾವಾಗ ಅಂತ ಅಂದ್ಬೇಕು? ಏನೋ ಮಾತಾಡಿಯ, ನಿನ್ನ ತಂಬೂರಿ ತಂತ ಗಟ್ಟಿ ಉಳಿಬೇಕಾತು. ಹೇಳು ಚಲೋ, ಇಲ್ಲ ತಂದ್ರೆ ಕಸ್ಕೊಂಡ ಹೋಗಿ
1: ಬಿಡ್ತೀವಿ.
2: ನೀವು ಹೇಳ್ರಿ, ಇನ್ನು ಮ್ಯಾಲೆ ನೀವು ಕೇಳ್ರಿ.
1: ಸತ್ಯಭಾಮ ಸ್ವಾಮಿ, ನಾನು ಹೇಳ್ತೇನೆ ಕರೆ.
0: ನೀ
1: ಮನ್ಸಿಗೆ ಹಚ್ಕೋದಲ್ಲ ಅಂದ್ರ
2: ಮನ್ಸಿಗೆ ಹಚ್ಕೊಂಡಿಲ್ಲ.
0: ಏನು ಮಾತಾಡ್ತೀನಿ ನೀನು? ಅಲ್ಲ ಎಂತಂತಂದ್ರೆ ಏನು?
1: ಸತ್ಯಭಾಮ
2: ಕಷ್ಟ ಬಂದ್ರು
1: ಸರಗು ಲೋಕದಿಂದ ಬರುವಾಗ ನಿನಗಾಗಿ ಒಂದು ಪಾರ್ಜತ್ತು ತಂದೆ.
0: ಸ್ವಾಮಿ ಹಾಗಾದ್ರೆ ಅಲ್ಲದ ಕೊಟ್ಟು ಬಿಡ್ರಿ.
1: ಇಲ್ಲಿಲ್ಲದಮ್ಮ.
0: ಯಾಕ್ರಿ?
1: ದಾರಿಯಲ್ಲಿ ಕೃಷ್ಣ ಬೆಟ್ಟ ಆಯ್ತು, ಕಸಿದ್ಕೊಂಡು ಹೋಗಿ ರುಕ್ಮಿಣಿ ಮುಡಿಯಲ್ಲಿ ಮುಡಿಸಿದ.
0: ಅಲ್ಲ ರೀ, ನೀವು ಏನು ಹೇಳ್ತೀರಿ ಏನೋ ಅಂತ ತಿಳಿದಿನ್ರಿ ನಾನು.
1: ಮತ್ತೇನಮ್ಮ?
0: ಅಲ್ಲ ಸ್ವಾಮಿ, ಆ ರುಕ್ಮಿಣಿ ಅಂದ್ರೆ ಯಾರು?
1: ಯಾರು?
0: ನನ್ನ ಅಕ್ಕ. ನಾನು ಅವಳ ತಂಗಿ.
1: ಹೌದು
0: ಸ್ವಾಮಿ, ಅಕ್ಕನ ಮುಡಿಲಿದ್ರು ಅಷ್ಟೇ ಅದ.
1: ಅಷ್ಟೇ ಅದ?
0: ತಂಗಿ ಮುಡಿಲಿದ್ರು ಅಷ್ಟೇ ಅದ. ಇದು ಯಾವ ದೊಡ್ಡ ಮಾತಂತ ಅಲ್ಲಿಂದ ಇಲ್ಲಿವರೆಗೆ ಹೇಳಲಿಕ್ಕೆ ಬಂದ್ರಿ ನೀವು?
1: ನೋಡಮ್ಮ, ದೊಡ್ಡ ಮತ ಹೇಳಕ್ ಬರುದಿಲ್ಲ.
0: ಸ್ವಾಮಿ ಈ ಮಾತು ಕರೆಯನ್ರಿ.
1: ಇಷ್ಟೇ ಅಲ್ಲ,
0: ಅಲ್ಲ
1: ಇನ್ನುಳಿದ ಪಟ್ಟದ ಆಸ್ತ್ರಿಯರು ಅವಳ ಪಾದ ಸೇವೆ ಮಾಡಬೇಕು.
0: ಸ್ವಾಮಿ ಈ ಮಾತು ಕರೆಯನ್ರಿ.
1: ಇಷ್ಟೇ ಅಲ್ಲಮ್ಮ, ಪರಮಾತ್ಮ ಸಹಿತ ಮಂದಿರ ಬಿಟ್ಟು ಎತ್ತೆತ್ತು ಹೋಗುವಂತಿಲ್ಲ.
0: ಹೌದು ಸ್ವಾಮಿ,
1: ಇಷ್ಟು ಮತ ಹೂವಿನಲ್ಲಿ ಅದ.
0: ಅಲ್ಲ ಸ್ವಾಮಿ, ಇಷ್ಟೊಂದು ಮಹತ್ವ ಆ ಪುಷ್ಪದಲ್ಲಿ ಅದ ಅಂತ ಹೇಳ್ತಾರಂದ ಮೇಲೆ,
1: ಹೌದು
0: ಆ ಪುಷ್ಪ ಕೊಡುವ ಸಮಯದಲ್ಲಿ ನನ್ನ ನೆನಪು ನಿಮ್ಗೆ ಆಗ್ಲಿಲ್ಲ ಏನ್ರಿ?
1: ಸತ್ಯಭಾಮ ನಾಲ್ಲಿ ನೆನಪು ತೆಗದೆ. ನೋಡಪ್ಪ ಕೃಷ್ಣ, ಈ ಹೂವ ರುಕ್ಮಿಣಿ ಸಲತಕ್ಕದಲ್ಲ.
0: ಅಲ್ಲ ಅಲ್ಲ,
1: ಸತ್ಯಭಾಮಗ ಸಲತಕ್ಕದ್ದಂದ್ರ
0: ಅಂದ್ರೆ
1: ನೋಡಪ್ಪ, ಇದೇ ತಗೆ ನನ್ನ ಮುಂದೆ ತೆಗೆದದ್ದಾದ್ರ ನನ್ನ ಮೇಲೆ ತಗದಾಗ

0: ಸ್ವಾಮಿ.
1: ಯಾಕಮ್ಮ
0: ಆ ಪಾರ್ಜಾತ ಪುಷ್ಪದಲ್ಲಿ ಅಷ್ಟೊಂದು ಮಹತ್ವದ ಅಂತ ಹೇಳಿದ್ರಂದ ಮೇಲೆ
1: ಹೌದು
0: ಸ್ವಾಮಿ, ನಾನು ಆ ಪುಷ್ಪ ಬಿಡುವಂತ ಇಲ್ಲ.
1: ಚೇಚೆ, ಕೃಷ್ಣಗ ನಿನಗ ಜಗಳ ಆಗ್ತದ
0: ಸ್ವಾಮಿ? ಜಗಳಾಗ್ಲಿ, ಬೇಕಾದಾಗ್ಲಿ ನಾನು ಬಿಡೋದಿಲ್ರಿ.
1: ರುಕ್ಮಿಣಿಗೆ ನಿನಗ ಜಗಳ ಆಗ್ತದ?
0: ಯಾರ್ರಿ ಅವ್ರಿ?
1: ಹೌದು
0: ಆ ನನ್ನ ಸೌಂತಿ. ಸ್ವಾಮಿ ಜಗಳಾಗ್ಲಿ ಜೀವ ಹೋಗ್ಲಿ, ಹೋಗ್ ಬಿಡುದಿಲ್ಲ. ಏ ದೂತೆ, ಹೇಳಿ ಯಾರು ಬೇಕಾದ ಪ್ರಾಣ ಹೋದ್ರ ಚಿಂತೆ ಇಲ್ಲ, ಪುಷ್ಪ ತೆಗೆದುಕೊಂಡು ತೀರ್ತೇ ಅಂತ ಹೇಳ ಅವ್ರಿಗೆ.
1: ಸತ್ಯವಾಮ
0: ಸ್ವಾಮಿ,
1: ಹೂತೋತೆ ನೀವು ಇಲ್ಲೇ ಕೂತ್ರಿ, ನಾನು ಹೊರಟ ಹೋದೆ, ನನಗೆ ಹ್ಯಾಕ್ ಗೊತ್ತಾಗ್ಬೇಕಮ್ಮ?
0: ಸ್ವಾಮಿ ನಿಮಗೆ ಖಾತ್ರಿ ಆಗಬೇಕಾದ್ರೆ
1: ವಚನ ಕೊಟ್ಟು ಹೇಳಮ್ಮ.
0: ಅಷ್ಟೇ ಹೌದಲ್ರಿ?
1: ಹೌದು.
0: ನೀವು ಇನ್ನೊಮ್ಮೆ ಸ್ವರ್ಗ ಲೋಕದಿಂದ ತಿರುಗಿ ಇಲ್ಲಿಗೆ ಬರೋದ್ರೊಳಗಾಗಿ ಅದೇ ಪಾರ್ಜಾತ ಪುಷ್ಪದ ಸಲುವಾಗಿ.
1: ಹೌದು.
0: ನನ್ನ ಪ್ರಾಣ ಹೋದ್ರು ಚಿಂತೆ ಇಲ್ಲ ಸ್ವಾಮಿ,
1: ಚಿಂತೆ ಇಲ್ಲ.
0: ಅದರಂತೆ ವಚನ ಕೊಟ್ಟು ಹೇಳ್ತೀನಿ ತಗೋರಿ.
2: ಯಾಕ್ರಿ ಹೊಟ್ಟೆ ತುಂಬಿತು?
1: ಬಂದ ಕೆಲಸ ಆದ್ಮೇಲೆ ಹೊಟ್ಟೆ ತುಂಬಿದಂತ ಆಯ್ತು.
2: ಬಂದ ಕೆಲಸ ಆತು, ನಿನ್ನ ಕೆಲಸ ಬಂದಾತು.
1: ಏನಾತ
2: ಬಹಳ ಚಲೋ ಆತು.
1: ಇಲ್ಲಿ ಹೋಗಿ ಬರ್ತಾ ಇದ್ದೇನೆ
0: ಸ್ವಾಮಿ. ಹೋಗ್ತೀರಿ? ಹೋಗಲ್ರಕ್ಕ. ನಿಮ್ಮ ಸ್ನಾನ ಎಲ್ಲಿ ಆಗ್ಯದ?
1: ಎಲ್ಲಿ ಆಗ್ಯದ?
0: ನಿಮ್ಮ ಊಟ ಎಲ್ಲಿ ಆಗ್ಯದ?
1: ಎಲ್ಲಿ ಆಗ್ಯದ?
0: ಸ್ನಾನ ಮುಗಿಸಿಕೊಂಡು ಊಟ ತೀರಿಸಿಕೊಂಡು ಹೋಗ್ಬೇಕಾಗಿತ್ರಿ.
1: ಸತ್ಯಭಾಮ, ಸ್ನಾನ ಒಳಗಿನ ಸೀದಾ ಊರಿಗೆ ಹೋಗ್ತಾ ಇದ್ದೇನೆ
0: ಸ್ವಾಮಿ. ಹಾಗಾದ್ರೂ ಹೋಗಿ
1: ಹೋಗಿ ಬರ್ತಾ ಇದ್ದೇನೆ.

0: ಆ ಪಾರಿಜಾತ ಪುಷ್ಪದಲ್ಲಿ ಅಷ್ಟೊಂದು ಮಹತ್ವದ ಅಂತ ಹೇಳಾರ ಮೇಲೆ ಈಗ ಸದ್ಯ ಆ ಪಾರಿಜಾತ ಪುಷ್ಪ ಎಲ್ಲಿ ಅದ?
1: ಪರಮಾತ್ಮರು ಅಲ್ಲೇ ಇದ್ದಾರೆ.
0: ಹೌದಲ್ಲ,
1: ಅಲ್ಲೇ ಅದ.
0: ಈಗ ಪಾರಿಜಾತ ಪುಷ್ಪ ನಮಗ ದೊರೆಯಬೇಕಾದ್ರೆ, ನಮ್ಮ ಕೈಗೆ ಸಿಗಬೇಕಾದ್ರೆ
1: ಈಗ ಅಲ್ಲಿಗೆ ಹೋಗುದು ಚಲೋ.
0: ಎಲ್ಲರೂ ಕೂಡ್ಕೊಂಡು ಪರಮಾತ್ಮರ ಮಂದಿರಕ್ಕೆ ಹೋಗೋಣ. ಪಾರಿಜಾತ ಪುಷ್ಪ ಇರುವುದು ಅಲ್ಲೇ, ಪರಮಾತ್ಮರು ಇರುವುದು ಅಲ್ಲೇ. ಎಲ್ಲರೂ ಕೂಡ್ಕೊಂಡು ಅಲ್ಲಿಗೆ ಹೋಗ್ಬಿಡು ನೋಡ್ರಿ. ನೋಡ್ರಿ ನೋಡ್ರಿ ನೋಡ್ರಿ.

ಮುಧೋಳ ತಾಲೂಕಿನ ದಾದಾನಟ್ಟಿಯ ಎಂಆರ್ ಮುದಕವಿ ಮತ್ತು ಸಂಗಡಿಗರಿಂದ ಶ್ರೀಕೃಷ್ಣ ಪಾರಿಜಾತದಲ್ಲಿ ನಾರದ ಕೃಷ್ಣ ಸತ್ಯಭಾಮ ಸನ್ನಿವೇಶ ಕೇಳಿದಿರಿ. ಇನ್ನು ನಾಳೆಯ ಕೃಷಿರಂಗದಲ್ಲಿ ಬಸವನ ಬಾಗೇವಾಡಿ ತಾಲೂಕು ಬೊಮ್ಮನಹಳ್ಳಿ ಗ್ರಾಮದ ಸಾವಯವ ಕೃಷಿಕರು ಹಾಗೂ ಒಣ ಬೇಸಾಯಗಾರರು ಆದ ಮಲ್ಲಿಕಾರ್ಜುನ ನೇಗಿನಹಾಳ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಇವರನ್ನು ಸಂದರ್ಶಿಸುತ್ತಾರೆ ಕುಮಾರ್ ಅಗಡಿ. ನಂತರ ಹೊಸಕೋಟೆಯ ರಾಮಪ್ಪ ಈರನಟ್ಟಿ ಮತ್ತು ಸಂಗಡಿಗರಿಂದ ಡೊಳ್ಳಿನ ಪದ ಕೇಳುವಿರಿ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕೃಷಿರಂಗ ಇದುವರೆಗೆ ಪ್ರಸಾರವಾಯಿತು.

0: ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
1: ಪ್ರಿಯ ಕೇಳುಗರೇ, ಆಕಾಶವಾಣಿಗೆ 90 ಹರೆಯ

0: ಖ್ಯಾತ ಜನಪದ ತಜ್ಞ ಡಾಕ್ಟರ್ ಬಸವರಾಜ ಜಗಜಂಪಿ.
1: ನಮ್ಮ ಹೆಮ್ಮೆಯ ಆಕಾಶವಾಣಿಗೆ ಭರ್ತಿ 90 AIR ಎಂದೇ ಜನಮನದಲ್ಲಿ ಆಳವಾದ, ಅಷ್ಟೇ ಗಟ್ಟಿಯಾದ ಸ್ಥಾನ ಪಡೆದಿರುವ ಆಲ್ ಇಂಡಿಯಾ ರೇಡಿಯೋ ಸಂಸ್ಥೆಗೆ ಇದೀಗ ಭರ್ತಿ 90 ಸಂಭ್ರಮ. ಈ 90 ವರ್ಷಗಳಲ್ಲಿ ಅಸಂಖ್ಯ ಮೈಲುಗಲ್ಲುಗಳನ್ನು ನಿರ್ಮಿಸಿದ ಆಕಾಶವಾಣಿ ಸಾಂಸ್ಕೃತಿಕ ಕ್ಷೇತ್ರದ ದಿಗ್ಗಜರ ಧ್ವನಿ ಮುದ್ರಣದ ಸುರುಳಿಗಳನ್ನು ತನ್ನ ಖಜಾನೆಯಲ್ಲಿ ಜೋಪಾನವಾಗಿ ಕಾಪಿಟ್ಟುಕೊಂಡಿರುವುದು ಅದರ ಸಾಂಸ್ಕೃತಿಕ ಕಾಳಜಿ ಕಳಕಳಿಗಳ ದ್ಯೋತಕವಾಗಿದೆ. 21ನೇ ಶತಮಾನದ 3ನೇ ದಶಕದಲ್ಲಿ ಕೃತಕ ಬುದ್ಧಿಮತ್ತೆಯ ಭರಭರಾಟೆಯಲ್ಲಿ ಆಕಾಶವಾಣಿ ತನ್ನ ಆರೋಗ್ಯಪೂರ್ಣ ಕಾರ್ಯಕ್ರಮಗಳ ಮೂಲಕ ನಮ್ಮ ದೇಶದ ಯುವಶಕ್ತಿಗೆ ಮಾರ್ಗದರ್ಶನ ಮಾಡುವಂಥ, ಸರಿಯಾದ ದಾರಿಯಲ್ಲಿ ನಡೆಸುವಂಥ ಹೊಣೆಯನ್ನು ಸಮರ್ಥವಾಗಿ ನಿರ್ವಹಿಸುವಂತಾಗಲೆಂದು ಮನಸಾರೆ ಹಾರೈಸುತ್ತೇನೆ. ನಮಸ್ಕಾರ.

ಆಕಾಶವಾಣಿ ಧಾರವಾಡ. ಇನ್ನು ಮುಂದೆ ಪ್ರಕಟಣೆ, ನಂತರ 7:35 ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳುವಿರಿ. ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ

0: ಸಿರಿ, ಆಗಿಂದ ಒಂದೇ ಸಮ ನಲ್ಲಿಲ್ ನೀರ್ ಸುರಿತಾ ಇದೆ, ಏನ್ ಮಾಡ್ತಾ ಇದೀಯಾ?
1: ಹಲ್ಲುಜ್ತಾ ಇದೀನಿ ಕಣಮ್ಮ.
0: ಹಲ್ಲುಜ್ಜಿ ಬಾಯ್ ತೊಳಿಬೇಕಾದ್ರೆ ನೀರ್ ಬಿಟ್ಕೋ, ಯಾಕೆ ವೇಸ್ಟ್ ಮಾಡ್ತಾ ಇದ್ಯಾ?
1: ಸರಿ, ನಿಲ್ಸಿದೀನಿ ಬಿಡು.
0: ತಾಯಮ್ಮ ನೀನು ಅಷ್ಟೇ, ಪಾತ್ರೆ ಉಜ್ಜಿದ ಮೇಲೆ ನಲ್ಲಿಯಿಂದ ನೀರ್ ಬಿಟ್ಕೋ, ಸುಮ್ನೆ ನೀರ್ ಸುರಿಸ್ಬೇಡ.
2: ಆಯ್ತ್ ಕಣಕ. ಕೈ ಮುಸಿರಾಗಿತ್ತಾ, ಹಂಗೆ ಬಿಟ್ಬಿಟ್ಟೆ.
0: ಹಂಗೇನೆ ಎರಡೇ ಬಟ್ಟೆ ಇರೋದು, ಬಕೆಟ್ ತುಂಬಾ ನೀರ್ ಬಿಟ್ಕೊಂಡು ಜಾಲಿಸ್ತಾ ಇರ್ಬೇಡ. ಬಟ್ಟೆ ಮುಳುಗೋದಕ್ಕೆ ಎಷ್ಟ್ ಬೇಕೋ ಅಷ್ಟು ನೀರ್ ಹಾಕೊಂಡ್ ಜಾಲ್ಸು.
2: ಹೂ ಕಣಕ, ಹಂಗೆ ಮಾಡ್ತೀನಿ ತಗ.
1: ಅಮ್ಮ ಗಾಡಿ ತೊಳಿಬೇಕು, ಪೈಪ್ ತಗೊಂಡ್ ಹೋಗ್ತೀನಿ.
3: ಹೇ ಸಿರಿ, ಅಮ್ಮ ಹೇಳ್ತಾ ಇರೋದು ಕೇಳಿಸ್ತು ತಾನೆ? ಸುಮ್ನೆ ನೀರನ್ನ ವೇಸ್ಟ್ ಮಾಡ್ಬೇಡ, ಪೈಪ್ ನಲ್ಲಿ ನೀರ್ ಬಿಡ್ತಾ, ಗೊತ್ತಾಯ್ತಾ?
4: ಇಂದು ಉಳಿಸುವ ಒಂದು ಹನಿ ನೀರು ನಾಳಿನ ಜೀವಕ್ಕೆ ಆಧಾರ, ಮುಂದಿನ ಪೀಳಿಗೆಯ ಆಸ್ತಿ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಶ್ರೀದೇವಿ ದಿನೇಶ್. ಮುಖ್ಯಾಂಶಗಳು: ತಮಿಳುನಾಡಿನಲ್ಲಿ ಟಿವಿಕೆ ಪಕ್ಷಕ್ಕೆ ವಿಸಿಕೆ, ಐಯುಎಂಎಲ್ ಬೆಂಬಲ, ಸರ್ಕಾರ ರಚನೆ ಹಾದಿ ಸುಗಮ. ಕರ್ನಾಟಕ ತೆಲಂಗಾಣಕ್ಕೆ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿ, ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ಕರ್ನಾಟಕದ 6 ಸೇರಿ ದೇಶದ 42 ಪಂಚಾಯತ್ಗಳಿಗೆ ರಾಷ್ಟೀಯ ಪಂಚಾಯತ್ ಪ್ರಶಸ್ತಿ ಗರಿ. ಡಿಆರ್ಡಿಒದಿಂದ ಸುಧಾರಿತ ಅಗ್ನಿಕ್ಷಿಪಣಿ ಪರೀಕ್ಷಾರ್ಥ ಹಾರಾಟ ಯಶಸ್ವಿ. ಐಪಿಎಲ್ ಟಿ20 ಕ್ರಿಕೆಟ್: ಗುಜರಾತ್ ಟೈಟನ್ಸ್ ವಿರುದ್ಧ ಟಾಸ್ ಗೆದ್ದ ರಾಜಸ್ಥಾನ್ ರಾಯಲ್ಸ್ ಫೀಲ್ಡಿಂಗ್ ಆಯ್ಕೆ. ವಾರ್ತೆಗಳ ವಿವರ: ತಮಿಳುನಾಡಿನಲ್ಲಿ ನಟ ಸಿ ಜೋಸೆಫ್ ವಿಜಯ್ ನೇತೃತ್ವದ ಟಿವಿಕೆ ಪಕ್ಷ ರಾಜ್ಯದಲ್ಲಿ ನೂತನ ಸರ್ಕಾರ ರಚಿಸಲು 120 ಶಾಸಕರ ಬೆಂಬಲವನ್ನು ಪಡೆದಿದೆ. ಸರ್ಕಾರ ರಚನೆಗೆ ವಿಸಿಕೆ ಮತ್ತು ಐಯುಎಂಎಲ್ ಎರಡೂ ಪಕ್ಷಗಳು ಬೇಷರತ್ ಬೆಂಬಲ ನೀಡಿವೆ ಎಂದು ಟಿವಿಕೆ ತಿಳಿಸಿದೆ. ಚೆನ್ನೈನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಟಿವಿಕೆ ನಾಯಕ ಅಧವ್ ಅರ್ಜುನ್, ಟಿವಿಕೆ ಪಕ್ಷಕ್ಕೆ ವಿದುತಲೈ ಚಿರುತೈಗಲ್ ಕಚ್ಚಿ ವಿಸಿಕೆ ಬೆಂಬಲ ನೀಡಿದೆ. ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್ ಐಯುಎಂಎಲ್ ಕೂಡ ಪಕ್ಷಕ್ಕೆ ತನ್ನ ಬೆಂಬಲವನ್ನು ಖಚಿತಪಡಿಸಿದೆ ಎಂದು ತಿಳಿಸಿದ್ದಾರೆ. ಇತ್ತೀಚೆಗೆ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ 108 ಸ್ಥಾನಗಳನ್ನು ಗೆದ್ದ ನಂತರ ಏಕೈಕ ಅತಿದೊಡ್ಡ ಪಕ್ಷವಾಗಿ ಟಿವಿಕೆ ಹೊರಹೊಮ್ಮಿದೆ. 5 ಶಾಸಕರನ್ನು ಹೊಂದಿರುವ ಕಾಂಗ್ರೆಸ್ ಮತ್ತು ತಲಾ 2 ಶಾಸಕರನ್ನು ಹೊಂದಿರುವ ಸಿಪಿಐ, ಸಿಪಿಐಎಂ, ವಿಸಿಕೆ ಮತ್ತು ಐಯುಎಂಎಲ್ ಸೇರಿದಂತೆ ಬೆಂಬಲಿತ ಪಕ್ಷಗಳ ಒಟ್ಟು ಬಲ 13 ಆಗಿದೆ. ಬಿಜೆಪಿ ಶಾಸಕಾಂಗ ಪಕ್ಷದ ನಾಯಕ ಸುವೇಂದು ಅಧಿಕಾರಿ ಇಂದು ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದರು. ಈ ಮೂಲಕ ರಾಜ್ಯದ ಮೊದಲ ಬಿಜೆಪಿ ಸರ್ಕಾರದ ನೇತೃತ್ವ ವಹಿಸಿದರು. ಕೋಲ್ಕತ್ತಾದ ಬ್ರಿಗೇಡ್ ಪರೇಡ್ ಮೈದಾನದಲ್ಲಿ ನಡೆದ ಸಮಾರಂಭದಲ್ಲಿ ರಾಜ್ಯಪಾಲ ಆರ್ಎನ್ ರವಿ ಅವರು ಸುವೇಂದು ಅವರಿಗೆ ಅಧಿಕಾರ ಮತ್ತು ಗೌಪ್ಯತೆಯ ಪ್ರಮಾಣ ವಚನ ಬೋಧಿಸಿದರು. ಇದೇ ವೇಳೆ 5 ಸಂಪುಟ ಸಚಿವರು ಸಹ ಪ್ರಮಾಣ ವಚನ ಸ್ವೀಕರಿಸಿದರು. ಸಚಿವರಾದ ದಿಲೀಪ್ ಘೋಷ್, ಅಗ್ನಿಮಿತ್ರ ಪಾಲ್, ಅಶೋಕ್ ಕಿರ್ತಾನಿಯಾ, ನಿಸಿತ್ ಪ್ರಾಮಾಣಿಕ್ ಮತ್ತು ಕ್ಷುದಿರಾಮ್ ತುಡು ಅವರಿಗೆ ರಾಜ್ಯಪಾಲರು ಅಧಿಕಾರ ಮತ್ತು ಗೌಪ್ಯತೆಯ ಪ್ರಮಾಣ ವಚನ ಬೋಧಿಸಿದರು. ಪಶ್ಚಿಮ ಬಂಗಾಳ ವಿಧಾನಸಭೆಯ ಹೊರತಾಗಿ ಆಯ್ಕೆಯಾದ ಶಾಸಕರು ಮೇ 13ರಂದು ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಬಿಜೆಪಿ ಆಡಳಿತದ ರಾಜ್ಯಗಳ ಮುಖ್ಯಮಂತ್ರಿಗಳು, ಬಿಜೆಪಿ ಅಧ್ಯಕ್ಷ ನಿತಿನ್ ನವೀನ್ ಸೇರಿದಂತೆ ಎನ್ಡಿಎ ನಾಯಕರು ಪ್ರಮಾಣ ವಚನ ಸ್ವೀಕಾರ ಸಮಾರಂಭದಲ್ಲಿ ಉಪಸ್ಥಿತರಿದ್ದರು. 2026ರ ಪಶ್ಚಿಮ ಬಂಗಾಳ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ 207 ಸ್ಥಾನಗಳನ್ನು ಗೆದ್ದಿದ್ದರೆ 15 ವರ್ಷಗಳ ಕಾಲ ರಾಜ್ಯವನ್ನು ಆಳಿದ ನಂತರ ತೃಣಮೂಲ ಕಾಂಗ್ರೆಸ್ 80 ಸ್ಥಾನಗಳನ್ನು ಗಳಿಸಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ನಾಳೆ ಕರ್ನಾಟಕ ಮತ್ತು ತೆಲಂಗಾಣಕ್ಕೆ ಭೇಟಿ ನೀಡಲಿದ್ದಾರೆ. ನಾಳೆ ಬೆಳಗ್ಗೆ 11 ಗಂಟೆ ಸುಮಾರಿಗೆ ಬೆಂಗಳೂರಿನಲ್ಲಿ ನಡೆಯುವ ಆರ್ಟ್ ಆಫ್ ಲಿವಿಂಗ್ನ 45ನೇ ವಾರ್ಷಿಕೋತ್ಸವದಲ್ಲಿ ಭಾಗವಹಿಸಲಿದ್ದಾರೆ. ಇದೇ ವೇಳೆ ಆರ್ಟ್ ಆಫ್ ಲಿವಿಂಗ್ ಅಂತಾರಾಷ್ಟೀಯ ಕೇಂದ್ರದಲ್ಲಿ ಹೊಸದಾಗಿ ನಿರ್ಮಿಸಲಾದ ಧ್ಯಾನ ಮಂದಿರವನ್ನು ಉದ್ಘಾಟಿಸಲಿದ್ದಾರೆ. ಈ ಸಂದರ್ಭದಲ್ಲಿ ಕಾರ್ಯಕ್ರಮ ಉದ್ದೇಶಿಸಿ ಪ್ರಧಾನಿ ಮಾತನಾಡಲಿದ್ದಾರೆ. ಬಳಿಕ ಅವರು ಹೈದರಾಬಾದ್ಗೆ ಪ್ರಯಾಣಿಸಲಿದ್ದಾರೆ. ಮಧ್ಯಾಹ್ನ 3 ಗಂಟೆ ಸುಮಾರಿಗೆ ಹೈದರಾಬಾದ್ನಲ್ಲಿ 9,400 ಕೋಟಿ ರೂಪಾಯಿ ಮೌಲ್ಯದ ವಿವಿಧ ಅಭಿವೃದ್ದಿ ಯೋಜನೆಗಳಿಗೆ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ನೆರವೇರಿಸಲಿದ್ದಾರೆ. ಹೈದರಾಬಾದ್ ಪಣಜಿ ಆರ್ಥಿಕ ಕಾರಿಡಾರ್ನಲ್ಲಿ ಗುಡೆಬೆಳ್ಳೂರಿನಿಂದ ಮೆಹಬೂಬ್ ನಗರವರೆಗಿನ ರಾಷ್ಟೀಯ ಹೆದ್ದಾರಿ 167ರ ಚತುಷ್ಪಥ ಯೋಜನೆಗೆ ಅವರು ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ಇದರ ಒಟ್ಟು ಯೋಜನಾ ವೆಚ್ಚ 3,175 ಕೋಟಿ ರೂಪಾಯಿ ಆಗಿದೆ. ಹೈದರಾಬಾದ್ನಲ್ಲಿ ಅತ್ಯಾಧುನಿಕ ಕ್ಯಾನ್ಸರ್ ನಿವಾರಣಾ ಮಲ್ಟಿ ಸ್ಪೆಷಾಲಿಟಿ ಸಿಂಧು ಆಸ್ಪತ್ರೆಯನ್ನು ಲೋಕಾರ್ಪಣೆಗೊಳಿಸಲಿದ್ದಾರೆ. ನಂತರ ಪ್ರಧಾನಿಯವರು ವಾರಂಗಲ್ನಲ್ಲಿ ಪಿಎಂ ಮಿತ್ರ ಪಾರ್ಕ್ ಉದ್ಘಾಟಿಸಲಿದ್ದಾರೆ. ಕೇಂದ್ರ ಸರ್ಕಾರ ರಾಷ್ಟೀಯ ಪಂಚಾಯತ್ ಪ್ರಶಸ್ತಿ 2025ನ್ನು ಘೋಷಿಸಿದ್ದು, ದೇಶಾದ್ಯಂತ 42 ಪಂಚಾಯತ್ಗಳನ್ನು ಈ ಗೌರವಕ್ಕೆ ಆಯ್ಕೆ ಮಾಡಲಾಗಿದೆ. ಕರ್ನಾಟಕದ 6 ಪಂಚಾಯತಿಗಳು ಆಯ್ಕೆಯಾಗುವ ಮೂಲಕ ಅತ್ಯಧಿಕ ಪ್ರಶಸ್ತಿ ಪಡೆದ ರಾಜ್ಯವಾಗಿದೆ. ಆಂಧ್ರಪ್ರದೇಶ ಮತ್ತು ಒಡಿಶಾ ತಲಾ 5 ಪ್ರಶಸ್ತಿಗಳನ್ನು ಪಡೆದು ನಂತರದ ಸ್ಥಾನದಲ್ಲಿವೆ. ಪ್ರಶಸ್ತಿ ವಿತರಣಾ ಸಮಾರಂಭ ಮುಂದಿನ ತಿಂಗಳ 3ರಂದು ನವದೆಹಲಿಯಲ್ಲಿ ನಡೆಯಲಿದೆ ಎಂದು ಕೇಂದ್ರ ಪಂಚಾಯತ್ ರಾಜ್ ಸಚಿವಾಲಯ ತಿಳಿಸಿದೆ. ಈ ಪ್ರಶಸ್ತಿಗಳನ್ನು 2 ವಿಭಾಗಗಳ ಅಡಿ ಪ್ರದಾನ ಮಾಡಲಾಗುತ್ತಿದೆ. ದೀನ್ದಯಾಳ್ ಉಪಾಧ್ಯಾಯ ಪಂಚಾಯತ್ ಸತತ ಅಭಿವೃದ್ದಿ ಪುರಸ್ಕಾರ ಮತ್ತು ನಾನಾಜಿ ದೇಶ್ಮುಖ್ ಸರ್ವೋತ್ತಮ ಪಂಚಾಯತ್ ಸತತ ಅಭಿವೃದ್ದಿ ಪುರಸ್ಕಾರ ಪ್ರದಾನ ಮಾಡಲಾಗುತ್ತದೆ. ಜೀವನೋಪಾಯ, ಆರೋಗ್ಯ, ಸಮರ್ಪಕ ನೀರಿನ ಲಭ್ಯತೆ, ಸ್ವಚ್ಛತೆ, ಮಹಿಳಾ ಸ್ನೇಹಿ ಆಡಳಿತ ಮತ್ತು ಸಾಮಾಜಿಕ ನ್ಯಾಯ ಸೇರಿದಂತೆ ಸ್ಥಿರ ಅಭಿವೃದ್ದಿ ಗುರಿಗಳೊಂದಿಗೆ ಸಂಬಂಧಿಸಿದ ವಿವಿಧ ಕ್ಷೇತ್ರಗಳಲ್ಲಿ ಉತ್ತಮ ಸಾಧನೆ ಮಾಡಿದ ಗ್ರಾಮ ಪಂಚಾಯತ್ಗಳನ್ನು ಗೌರವಿಸಲಾಗುತ್ತದೆ. ಈ ವಿಭಾಗದಡಿ 17 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ 34 ಗ್ರಾಮ ಪಂಚಾಯತ್

0: ಇದನ್ನು ಆಯ್ಕೆ ಮಾಡಲಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಒಡಿಶಾದ ಡಾ APJ ಅಬ್ದುಲ್ ಕಲಾಂ ದ್ವೀಪದಿಂದ ಮಲ್ಟಿಪಲ್ ಇಂಡಿಪೆಂಡೆಂಟ್ಲಿ ಟಾರ್ಗೆಟೆಡ್ ರಿಎಂಟ್ರಿ ವೆಹಿಕಲ್ MIRV ವ್ಯವಸ್ಥೆಯೊಂದಿಗೆ ಸುಧಾರಿತ ಅಗ್ನಿ ಕ್ಷಿಪಣಿಯ ಪರೀಕ್ಷಾರ್ಥ ಹಾರಾಟವನ್ನು ಭಾರತ ಯಶಸ್ವಿಯಾಗಿ ನಡೆಸಿದೆ. ಕ್ಷಿಪಣಿಯನ್ನು ಬಹು ಪೆಲೋಡ್ಗಳೊಂದಿಗೆ ಹಾರಾಟ ಪರೀಕ್ಷೆಗೆ ಒಳಪಡಿಸಲಾಗಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಎಂಐಆರ್ವಿ ಸಾಮರ್ಥ್ಯದೊಂದಿಗೆ ಅಗ್ನಿ ಕ್ಷಿಪಣಿಯ ಯಶಸ್ವಿ ಹಾರಾಟ ಪರೀಕ್ಷೆಗಾಗಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು DRDO ಭಾರತೀಯ ಸೇನೆ ಮತ್ತು ಸಂಬಂಧಿತ ಕೈಗಾರಿಕೆಗಳನ್ನು ಶ್ಲಾಘಿಸಿದ್ದಾರೆ. ಬೆಳೆಯುತ್ತಿರುವ ಬೆದರಿಕೆಗಳ ವಿರುದ್ದ ದೇಶದ ರಕ್ಷಣಾ ಸನ್ನದ್ದತೆಗೆ ಇದು ಅದ್ಭುತ ಸಾಮರ್ಥ್ಯ ಸೇರ್ಪಡೆಯಾಗಿದೆ ಎಂದು ಸಚಿವರು ಹೇಳಿದ್ದಾರೆ. ಹ್ಯಾಂಪ್ಟನ್ ಸ್ಕೈ ರಿಯಾಲಿಟಿ ಲಿಮಿಟೆಡ್ಗೆ ಸಂಬಂಧಪಟ್ಟ ಅಕ್ರಮ ಹಣ ವರ್ಗಾವಣೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಜಾರಿ ನಿರ್ದೇಶನಾಲಯ ಇಂದು ಪಂಜಾಬ್ ಸಚಿವ ಸಂಜೀವ್ ಅರೋರಾ ಅವರನ್ನು ಬಂಧಿಸಿದೆ. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈ ಹಿಂದೆ ದೆಹಲಿ, ಗುರುಗ್ರಾಮ ಮತ್ತು ಚಂಡೀಗಢದ 5 ಸ್ಥಳಗಳಲ್ಲಿ ಇಡಿ ಶೋಧ ಕಾರ್ಯಾಚರಣೆ ನಡೆಸಿತ್ತು. 100 ಕೋಟಿ ರೂಪಾಯಿಗಳಿಗಿಂತ ಹೆಚ್ಚು ಮೌಲ್ಯದ ಮೊಬೈಲ್ ಫೋನ್ಗಳ ನಕಲಿ ಜಿಎಸ್ಟಿ ಖರೀದಿ ಹಾಗೂ ದುಬೈನಿಂದ ಭಾರತಕ್ಕೆ ದೊಡ್ಡ ಪ್ರಮಾಣದ ಅಕ್ರಮ ಹಣ ವರ್ಗಾವಣೆ ಆರೋಪಕ್ಕೆ ಸಂಬಂಧಿಸಿದಂತೆ ಸಂಜೀವ್ ಅರೋರಾ ಅವರನ್ನು ಬಂಧಿಸಲಾಗಿದೆ ಎಂದು ಇಡಿ ತಿಳಿಸಿದೆ. ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಗೆ 25 ವರ್ಷಗಳ ಸಂದ ಹಿನ್ನೆಲೆಯಲ್ಲಿ ಬೆಳ್ಳಿ ಮಹೋತ್ಸವ ಆಚರಣೆ ಮತ್ತು PMGSY 4 ಉದ್ಘಾಟನೆಯು ಮಧ್ಯಪ್ರದೇಶದ ಸೆಹೋರ್ ಜಿಲ್ಲೆಯ ಭೈರುಂಡಾದಲ್ಲಿ ನಾಳೆ ನಡೆಯಲಿದೆ. ಕೇಂದ್ರ ಗ್ರಾಮೀಣಾಭಿವೃದ್ದಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ. ಈ ಸಂದರ್ಭದಲ್ಲಿ ಅವರು ಮಧ್ಯಪ್ರದೇಶದಲ್ಲಿ ಒಟ್ಟು 2,100 ಕಿಲೋಮೀಟರ್ ದೂರದ ಉದ್ದದ 973 ರಸ್ತೆಗಳಿಗೆ ಅನುಮೋದನೆ ಪತ್ರ ಮತ್ತು PMGSY 4 ಅಡಿಯಲ್ಲಿ ಹಣಕಾಸು ಹಂಚಿಕೆಗಳನ್ನು ಮಧ್ಯಪ್ರದೇಶ ಮುಖ್ಯಮಂತ್ರಿ ಡಾ ಮೋಹನ್ ಯಾದವ್ ಅವರಿಗೆ ಹಸ್ತಾಂತರಿಸಲಿದ್ದಾರೆ. ದೇಶಾದ್ಯಂತ 2026 ಎರಡನೇ ರಾಷ್ಟೀಯ ಲೋಕ್ ಅದಾಲತ್ ಆಯೋಜಿಸಲಾಗಿದೆ. ಈ ಕುರಿತು ಮಾಹಿತಿ ನೀಡಿದ ರಾಷ್ಟೀಯ ಕಾನೂನು ಸೇವೆಗಳ ಪ್ರಾಧಿಕಾರ ಸದಸ್ಯ ಕಾರ್ಯದರ್ಶಿ ಸಂಜೀವ್ ಪಾಂಡೆ, ಈ ಉಪಕ್ರಮವು ವಿವಾದಗಳನ್ನು ಸೌಹಾರ್ದಯುತವಾಗಿ ಇತ್ಯರ್ಥಪಡಿಸಲು ಮತ್ತು ಜನಕೇಂದ್ರಿತ ಕಾರ್ಯವಿಧಾನಗಳ ಮೂಲಕ ನ್ಯಾಯಾಲಯಗಳ ಮೇಲಿನ ಹೊರೆ ಕಡಿಮೆ ಮಾಡುವ ಗುರಿ ಹೊಂದಿದೆ ಎಂದು ಹೇಳಿದರು. ಜೈಪುರದ ಸವಾಯ್ ಮಾನ್ಸಿಂಗ್ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಐಪಿಎಲ್ T20 ಕ್ರಿಕೆಟ್ ಪಂದ್ಯದಲ್ಲಿ ರಾಜಸ್ಥಾನ್ ರಾಯಲ್ಸ್ ಹಾಗೂ ಗುಜರಾತ್ ಟೈಟನ್ಸ್ ತಂಡಗಳು ಮುಖಾಮುಖಿಯಾಗಿವೆ. ಟಾಸ್ ಗೆದ್ದ ರಾಜಸ್ಥಾನ್ ರಾಯಲ್ಸ್ ಫೀಲ್ಡಿಂಗ್ ಮಾಡಿಕೊಂಡಿದೆ. ಚೀನಾದ ಶಾಂಘೈನಲ್ಲಿ ಇಂದು ನಡೆದ ಆರ್ಚರಿ ವಿಶ್ವಕಪ್ 2026 ಹಂತ 2 ಪುರುಷರ ವೈಯಕ್ತಿಕ ಕಾಂಪೌಂಡ್ ಸ್ಪರ್ಧೆಯಲ್ಲಿ ಸಾಹಿಲ್ ಜಾಧವ್ ಕಂಚಿನ ಪದಕ ಗೆದ್ದಿದ್ದಾರೆ. 25 ವರ್ಷದ ಮಹಾರಾಷ್ಟದ ಸಾಹಿಲ್ ಜಾಧವ್ ಡೆನ್ಮಾರ್ಕ್ನ ಅನುಭವಿ ಆಟಗಾರ ಮಾರ್ಟಿನ್ ಡ್ಯಾಮ್ಸೋಬ್ ಅವರನ್ನು 147-144 ಅಂತರದಿಂದ ಸೋಲಿಸಿ ಪ್ಲೇ ಆಫ್ನಲ್ಲಿ ಭಾರತಕ್ಕೆ ಮೊದಲ ಪದಕ ತಂದುಕೊಟ್ಟರು. ಕಳೆದ ವರ್ಷ ಶಾಂಘೈನಲ್ಲಿ ಭಾರತ 5 ಕಾಂಪೌಂಡ್ ಪದಕಗಳನ್ನು ಗೆದ್ದಿತ್ತು. ಭಾನುವಾರ ಭಾರತ ಮಹಿಳಾ ತಂಡ ಚಿನ್ನಕ್ಕಾಗಿ ಸ್ಪರ್ಧಿಸಲಿದ್ದು ಸಿಮ್ರನ್ಜಿತ್ ಕೌರ್ ತನ್ನ ಚೊಚ್ಚಲ ವಿಶ್ವಕಪ್ ಪದಕವನ್ನು ಖಚಿತಪಡಿಸಿಕೊಳ್ಳಲು ಒಂದು ಗೆಲುವು ಸಾಧಿಸುವ ಅಗತ್ಯವಿದೆ. ಸೆಮಿಫೈನಲ್ನಿಂದ ಅವರು ತಮ್ಮ ಅಭಿಯಾನವನ್ನು ಪ್ರಾರಂಭಿಸಲಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ತಮಿಳುನಾಡಿನಲ್ಲಿ TVK ಪಕ್ಷಕ್ಕೆ VCK IUML ಬೆಂಬಲ, ಸರ್ಕಾರ ರಚನೆ ಹಾದಿ ಸುಗಮ. ಕರ್ನಾಟಕ ತೆಲಂಗಾಣಕ್ಕೆ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿ, ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ಕರ್ನಾಟಕದ 6 ಸೇರಿ ದೇಶದ 42 ಪಂಚಾಯಿತಿಗಳಿಗೆ ರಾಷ್ಟೀಯ ಪಂಚಾಯತ್ ಪ್ರಶಸ್ತಿ ಗರಿ. DRDOದಿಂದ ಸುಧಾರಿತ ಅಗ್ನಿಕ್ಷಿಪಣಿ ಪರೀಕ್ಷಾರ್ಥ ಹಾರಾಟ ಯಶಸ್ವಿ. ಐಪಿಎಲ್ T20 ಕ್ರಿಕೆಟ್, ಗುಜರಾತ್ ಟೈಟನ್ಸ್ ವಿರುದ್ದ ಟಾಸ್ ಗೆದ್ದ ರಾಜಸ್ಥಾನ್ ರಾಯಲ್ಸ್ ಫೀಲ್ಡಿಂಗ್ ಆಯ್ಕೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05 ಕ್ಕೆ.

0: ಆಕಾಶವಾಣಿ ಸಮಾಚಾರ ದರ್ಶನ ಮುಖ್ಯಾಂಶಗಳು. ಸಶಕ್ತ ಕರ್ನಾಟಕದತ್ತ ದೃಢ ಹೆಜ್ಜೆ, ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಹಾಗೂ ಉದ್ಯೋಗ ಖಾತರಿ ರಕ್ಷಣೆಗೆ ಸಚಿವ ಸಂಪುಟದ ಮಹತ್ವದ ಅನುಮೋದನೆ. ಕೇಂದ್ರ ಸರ್ಕಾರದ ಇಎಸ್ಐಸಿ ಯೋಜನೆಯಿಂದ 15 ಕೋಟಿ ಜನರಿಗೆ ಆರೋಗ್ಯ ಸಾಮಾಜಿಕ ಭದ್ರತೆ, ಕೇಂದ್ರ ಸಚಿವ ಮನ್ಸುಖ್ ಮಾಂಡವೀಯ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರಕ್ಕೆ ಜೂನ್ 14 ರಿಂದ 24 ರೊಳಗೆ ದಿನಾಂಕ ಘೋಷಿಸುವಂತೆ ರಾಜ್ಯ ಚುನಾವಣಾ ಆಯೋಗ ಸೂಚನೆ. 5ನೇ ಬ್ರಿಕ್ಸ್ ಎಸ್ಎಐ ನಾಯಕರ ಶೃಂಗಸಭೆ ಬೆಂಗಳೂರಿನಲ್ಲಿ, ಭಾರತದ ನಿಯಂತ್ರಕ ಮತ್ತು ಮಹಾಲೇಖಪಾಲ ಕೆ ಸಂಜಯ್ ಮೂರ್ತಿ ಉದ್ಘಾಟನೆ. ಹಾಗೂ ಆಕಾಶವಾಣಿಯ 90 ವರ್ಷಗಳ ಸಂಭ್ರಮಾಚರಣೆ, ಬೆಂಗಳೂರು ಹಾಗೂ ಧಾರವಾಡದಲ್ಲಿ ವಾಕಥಾನ್ 2026. ಕೇಂದ್ರ ಸರ್ಕಾರ ಮನ್ರೇಗಾ ಯೋಜನೆಯನ್ನು ರದ್ದುಗೊಳಿಸಿ ವಿಕಸಿತ ಭಾರತ ಉದ್ಯೋಗ ಖಾತರಿ ಮತ್ತು ಆಜೀವಿಕಾ ಮಿಷನ್ ಜಾರಿಗೆ ತಂದಿದ್ದು, ಈ ಹಿನ್ನೆಲೆಯಲ್ಲಿ ಹೊಸ ಯೋಜನೆಯ ಅಧಿಸೂಚನೆ ಹೊರಬೀಳದ ಕಾರಣ ಪರ್ಯಾಯ ವ್ಯವಸ್ಥೆ ಇಲ್ಲದೆ ರಾಜ್ಯದ ಕೃಷಿ ಕಾರ್ಮಿಕರ ಹಿತದೃಷ್ಟಿಯಿಂದ ನರೇಗಾ ಯೋಜನೆಯನ್ನು ಮುಂದುವರೆಸಲು ಅನುಮತಿ ಕೋರಿ ನ್ಯಾಯಾಲಯದ ಮೊರೆ ಹೋಗಲು ರಾಜ್ಯ ಸರ್ಕಾರ ನಿರ್ಧರಿಸಿದೆ. ಇದರ ಜೊತೆಗೆ ಪ್ರೊಫೆಸರ್ ಸುಖದೇವ್ ಥೋರಾಟ್ ಸಮಿತಿ ನೀಡಿರುವ ರಾಜ್ಯ ಶಿಕ್ಷಣ ನೀತಿ ವರದಿಯ ಶಿಫಾರಸುಗಳನ್ನು ಪರಿಶೀಲಿಸಲು ಸಚಿವ ಸಂಪುಟದ ಉಪಸಮಿತಿಯನ್ನು ರಚಿಸಲಾಗಿದೆ. ಇತ್ತೀಚೆಗೆ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಹಟ್ಟಿ ಚಿನ್ನದ ಗಣಿ ಟೌನ್ಶಿಪ್ ಕುಡಿಯುವ ನೀರು ಯೋಜನೆಗೆ 132.50 ಕೋಟಿ ರೂಪಾಯಿ, ಮೈಸೂರು ಜಯದೇವ ಆಸ್ಪತ್ರೆಯನ್ನು 600 ಹಾಸಿಗೆಗಳ ಸಾಮರ್ಥ್ಯಕ್ಕೆ ಮೇಲ್ದರ್ಜೆಗೇರಿಸಲು 180 ಕೋಟಿ ರೂಪಾಯಿ ಹಾಗೂ ಕುಕ್ಕೆ ಸುಬ್ರಹ್ಮಣ್ಯ ದೇವಾಲಯದ ಮಾಸ್ಟರ್ ಪ್ಲಾನ್ ಕಾಮಗಾರಿಗಳಿಗೆ 604.65 ಕೋಟಿ ರೂಪಾಯಿ ಆಡಳಿತಾತ್ಮಕ ಅನುಮೋದನೆ ನೀಡಲಾಗಿದೆ. ಬಂಗಾರಪೇಟೆ ವ್ಯಾಪ್ತಿಯ ಚತುಷ್ಪಥ ರಸ್ತೆ ನಿರ್ಮಾಣಕ್ಕೆ 66 ಕೋಟಿ ರೂಪಾಯಿ ಹಾಗೂ ಘಾಟಿ ಸುಬ್ರಹ್ಮಣ್ಯ ದೇವಾಲಯದ ಅಭಿವೃದ್ಧಿಗೆ 23.76 ಕೋಟಿ ರೂಪಾಯಿ ವ್ಯಯಿಸಲಾಗುವುದು. ಕೈಗಾರಿಕಾ ಮತ್ತು ಪ್ರವಾಸೋದ್ಯಮ ಕ್ಷೇತ್ರಕ್ಕೆ ಉತ್ತೇಜನ ನೀಡಲು ಕಲಬುರಗಿ ಮತ್ತು ಯಾದಗಿರಿ ಭಾಗದಲ್ಲಿ 3 ಹೊಸ ಕೈಗಾರಿಕಾ ವಸಾಹತುಗಳನ್ನು 200 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸ್ಥಾಪಿಸಲಾಗುತ್ತಿದೆ. ಬನ್ನೇರಘಟ್ಟ ಜೈವಿಕ ಉದ್ಯಾನವನದಲ್ಲಿ ಪಿಪಿಪಿ ಮಾದರಿಯಲ್ಲಿ ಮತ್ಸ್ಯಾಗಾರ ಅಭಿವೃದ್ಧಿಗೆ 144.40 ಕೋಟಿ ರೂಪಾಯಿ ಹಾಗೂ ಡಿಜಿಟಲ್ ಮೃಗಾಲಯ ಯೋಜನೆಗೆ 35.22 ಕೋಟಿ ರೂಪಾಯಿ ಮೀಸಲಿಡಲಾಗಿದೆ. ಅಲ್ಲದೆ ರಾಜ್ಯ ಸಿವಿಲ್ ಸೇವೆಗಳಲ್ಲಿ ಕ್ರೀಡಾಪಟುಗಳಿಗೆ ನೀಡುವ ಮೀಸಲಾತಿಯನ್ನು 2ಕ್ಕೆ ಹೆಚ್ಚಿಸಲು ಸಚಿವ ಸಂಪುಟ ಮಹತ್ವದ ತಿದ್ದುಪಡಿ ತಂದಿದೆ. ಸಚಿವ ಸಂಪುಟದ ಸಭೆಯ ನಂತರ ಕಾನೂನು ಮತ್ತು ಪ್ರವಾಸೋದ್ಯಮ ಸಚಿವ ಎಚ್ ಕೆ ಪಾಟೀಲ್ ವಿಧಾನಸೌಧ ಸಮ್ಮೇಳನ ಸಭಾಂಗಣದಲ್ಲಿ ಸಂಪುಟ ಸಭೆ ನಿರ್ಣಯಗಳ ಕುರಿತಂತೆ ಸುದ್ದಿಗೋಷ್ಠಿ ನಡೆಸಿ ವಿವರಿಸಿದರು.
1: ವಿಬಿಜಿ ಗ್ರಾಮ್ಜಿ ಕಾನೂನನ್ನು ಅವರು ಮಾಡಿದ್ರು ಸಹಿತ ಇವತ್ತಿನವರೆಗೆ ಅದು ಇನ್ನು ನೋಟಿಫೈನೂ ಆಗ್ಲಿಲ್ಲ. ಅದಕ್ಕೆ ಬೇಕಾಗಿರ್ತಕ್ಕಂತ ಏನು ರೂಲ್ಸ್ ರೆಗ್ಯುಲೇಷನ್ಸ್ ಬರ್ಬೇಕಾಗಿತ್ತು, ಅದು ಬರ್ಲಿಲ್ಲ. ಅದು ವಿಬಿಜಿ ಗ್ರಾಮ್ಜಿ ಅದು ಯಾವ ದೃಷ್ಟಿಯಿಂದ ಬರ್ತದಂತ ಪಾರ್ಲಿಮೆಂಟ್ ನಲ್ಲಿ ಹೇಳಿದ್ರು, ಅದು ದೇಶದಲ್ಲಿ ಬರ್ಲೇನೆ ಇಲ್ಲ. ಬಡವರ ಕೆಲಸದ ಬಗ್ಗೆ, ಕೂಲಿ ಕೆಲಸದ ಬಗ್ಗೆ ಯಾವುದೇ ಚಿಂತನೆ ಚರ್ಚೆ ಮಾಡ್ತಾ ಇಲ್ಲ. ಆ ಹಿನ್ನೆಲೆಯೊಳಗೆ ನಮ್ಮ ರಾಜ್ಯ ಸರ್ಕಾರದವರು ನಮ್ಮ ರೆಸೊಲ್ಯೂಷನ್ ಮಾಡೋದ್ರ ಮೂಲಕ ನಾವು ಈಗಾಗಲೇ ಸ್ಪಷ್ಟಗೊಳಿಸಿದ್ದೇವೆ, ಒತ್ತಡ ಹೇರಿದ್ದೇವೆ. ಮುಖ್ಯಮಂತ್ರಿಗಳು ಸಹಿತ ಪ್ರಧಾನಮಂತ್ರಿಗಳಿಗೆ ಪತ್ರ ಬರೆದಿದ್ದಾರೆ. ಗ್ರಾಮೀಣ ಅಭಿವೃದ್ಧಿ ಸಚಿವರು ಸಹಿತ ತಮ್ಮ ಎಲ್ಲ ಪ್ರಯತ್ನಗಳನ್ನ, ಕೇಂದ್ರ ಸಚಿವರನ್ನ ಭೇಟಿಯಾಗುವಂತ ಪ್ರಯತ್ನಗಳನ್ನೆಲ್ಲವನ್ನ ಮಾಡಿದ್ದಾರೆ. ಆ ಹಿನ್ನೆಲೆಯೊಳಗೆ ರಾಜ್ಯ ಸರ್ಕಾರ ನ್ಯಾಯಾಲಯದ ಕಟ್ಟಡವನ್ನ ಏರೋದಕ್ಕೆ ಇವತ್ತು ನಿರ್ಣಯಿಸಿದೆ. ಥೋರಾಟ್ ಅವರ ನೇತೃತ್ವದಲ್ಲಿದ್ದಂತ ರಾಜ್ಯ ಶಿಕ್ಷಣ ನೀತಿ ಆಯೋಗ ಸಲ್ಲಿಸಿರ್ತಕ್ಕಂತ ಅಂತಿಮ ವರದಿ ಶಿಫಾರಸುಗಳನ್ನು ಇವತ್ತು ವಿವರವಾಗಿ ಚರ್ಚಿಸಿದ್ವಿ. ಪ್ರೊಫೆಸರ್ ಥೋರಾಟ್ ಅವರು ಬಂದು ಕ್ಯಾಬಿನೆಟ್ಗೆ ಹಲವಾರು ವಿವರಗಳನ್ನ ತಿಳಿಸಿದ್ದಾರೆ. ಆಯೋಗದ ವರದಿ ಹಾಗೂ ಅದರ ಅನುಷ್ಠಾನ ಕುರಿತಂತೆ ಶಿಫಾರಸ್ ಮಾಡೋದಕ್ಕೆ ಸಚಿವ ಸಂಪುಟದ ಉಪಸಮಿತಿಯನ್ನ ಮಾಡೋದಕ್ಕೆ ರಾಜ್ಯ ಸಚಿವ ಸಂಪುಟ ಇಂದು ನಿರ್ಣಯಿಸಿತು.
0: ಕಾರ್ಮಿಕರ ಹಿತಾಸಕ್ತಿ ಕಾಪಾಡಲು ಕೇಂದ್ರ ಸರ್ಕಾರ ಹಲವಾರು ಯೋಜನೆಗಳನ್ನು ಜಾರಿಗೊಳಿಸುತ್ತಿದ್ದು, ದೇಶದ 15 ಕೋಟಿ ಜನರಿಗೆ ಇಎಸ್ಐಸಿ ಆರೋಗ್ಯ ಸಾಮಾಜಿಕ ಭದ್ರತೆ ನೀಡಲಾಗುತ್ತಿದೆ ಎಂದು ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಹಾಗೂ ಯುವಜನ ವ್ಯವಹಾರ ಮತ್ತು ಕ್ರೀಡಾ ಸಚಿವ ಡಾ ಮನ್ಸುಖ್ ಮಾಂಡವೀಯ ಹೇಳಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರದ ಬಾಶೆಟ್ಟಿಹಳ್ಳಿ ಕೈಗಾರಿಕಾ ಪ್ರದೇಶದಲ್ಲಿ ನಿರ್ಮಾಣಗೊಂಡಿರುವ 100 ಹಾಸಿಗೆ ಸಾಮರ್ಥ್ಯದ ಇಎಸ್ಐಸಿ ಆಸ್ಪತ್ರೆಯನ್ನು ಉದ್ಘಾಟಿಸಿ ಹಾಗೂ ವರ್ಚುವಲ್ ಮೂಲಕ ಬಳ್ಳಾರಿಯ ಇಎಸ್ಐಸಿ ಆಸ್ಪತ್ರೆ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ನೆರವೇರಿಸಿ ಅವರು ಮಾತನಾಡಿದರು.
2: ಮೋದಿ ಜಿ ನೇ 4 ಕಾನೂನ್ ಕೇ ದ್ವಾರಾ ನಹೀ ಕೇವಲ ದೇಶ್ ಮೇ ನಿಕಲ್ ದುನಿಯಾ ಮೇ ಪಹಲಿ

0: दशक में सोशल सिक्योरिटी कवरेज 19% से बढ़ा के 64% देश के पॉपुलेशन को सोशल सिक्योरिटी कवरेज देने का काम करा है। पहले देश में 18 करोड़ लोगों को सोशल सिक्योरिटी मिलती थी, आज देश में 94 करोड़ लोग सोशल सिक्योरिटी कवरेज में आ गया है। सोशल सिक्योरिटी कवरेज अंतर्राष्ट्रीय मानक के अनुसार किसको कहा जाता है? जिसको कोई न कोई दो बेनिफिट्स मिलना चाहिए, जिसमें एक्सीडेंट कवरेज हो, उसको पेंशन हो, या तो उसको हेल्थ सिक्योरिटी हो, उसमें से कोई भी दो कवरेज मिलता है उसको सोशल सिक्योरिटी कवरेज के मानक के अंदर शामिल करा जाता है। दोस्तों, ये देश में श्रमिक का कल्याण ये मोदी जी की प्राथमिकता है। हमारे श्रमिक सुखी हो, हमारे श्रमिक को सामाजिक न्याय मिले। श्रमिक के परिवार के बेटे बेटी आज मेडिकल कॉलेज में, ESIC की मेडिकल कॉलेज में रिजर्वेशन का लाभ लेके डॉक्टर बनने का स्वप्न को सिद्ध कर पाएंगे। दोस्तों, ये सामाजिक न्याय है।
1: ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಖಾತೆ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ ಮಾತನಾಡಿ, ಇಎಸ್ಐಸಿ ಆಸ್ಪತ್ರೆಯಲ್ಲಿ ಎಲ್ಲಾ ರೀತಿಯ ಚಿಕಿತ್ಸೆ ದೊರೆಯುವಂತೆ ಕ್ರಮ ವಹಿಸಲಾಗುತ್ತಿದೆ. ಆದಾಗ್ಯೂ ಹೆಚ್ಚಿನ ಚಿಕಿತ್ಸೆಗೆ ಬೇರೆ ಆಸ್ಪತ್ರೆಗೆ ಶಿಫಾರಸು ಮಾಡಿದರೆ ಚಿಕಿತ್ಸೆ ವೆಚ್ಚವನ್ನು ಇಲಾಖೆ ಭರಿಸಲಿದೆ. ದೇಶದ 17 ಇಎಸ್ಐಸಿ ಮೆಡಿಕಲ್ ಕಾಲೇಜುಗಳಲ್ಲಿ ಕಾರ್ಮಿಕರ ಮಕ್ಕಳಿಗೆ 702 ಸೀಟುಗಳನ್ನು ಮೀಸಲಿರಿಸಲಾಗಿದೆ ಎಂದರು.
2: ಪ್ರೈವೇಟ್ ಹಾಸ್ಪಿಟಲ್ಗೆ ಅಡ್ಮಿಟ್ ಆದ್ರೂ 1.5 ಕೋಟಿ ಬಿಲ್ ಆಯ್ತಾ, 1.5 ಕೋಟಿಯನ್ನು ಕೂಡ ESI ಉಚಿತವಾಗಿ ಆ ಪೇಷಂಟ್ಗೆ ಕೊಡುವಂತದನ್ನು ESI ನ ನಾವು ಕೊಟ್ಟಿದ್ದ ನಾವು ಕಾಯೋದಿಲ್ಲ. ನಮ್ಮ ಆಸ್ಪತ್ರೆಯಲ್ಲಿ ಫೆಸಿಲಿಟಿ ಇಲ್ಲ ಅಂತಂದ್ರೆ ನಾವು ಯಾವ ಆಯುಷ್ಮಾನಿಂದ ಇವತ್ತು ಆಸ್ಪತ್ರೆ ಎಂಪ್ಯಾನಲ್ ಆಗಿದೆ, ಅಲ್ಲಿ ಇಷ್ಟ ಇದೆ ಕೇಂದ್ರ ಸರ್ಕಾರದಲ್ಲಿ, ಅಲ್ಲಿ ಟ್ರೀಟ್ಮೆಂಟ್ಗೆ ಹೋಗೋದಕ್ಕೆ ಇವರು ರೆಫರ್ ಮಾಡ್ತಾರೆ.
1: ಗ್ರೇಟರ್ ಬೆಂಗಳೂರು ಪ್ರಾಧಿಕಾರಕ್ಕೆ June 14-24 ಅವಧಿಯಲ್ಲಿ ಚುನಾವಣಾ ದಿನಾಂಕ ಘೋಷಣೆ ಮಾಡುವಂತೆ ರಾಜ್ಯ ಚುನಾವಣಾ ಆಯೋಗದ ಮುಖ್ಯ ಆಯುಕ್ತ ಜಿಎಸ್ ಸಂಗೇಶ್ರೀ ಸೂಚನೆ ನೀಡಿದ್ದಾರೆ. ಜಿಬಿಎ ವ್ಯಾಪ್ತಿಯ 5 ನಗರ ಪಾಲಿಕೆಗಳ ಚುನಾವಣೆಗೆ ಸಂಬಂಧಿಸಿದಂತೆ ನಡೆದ ಸಭೆಯ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬ್ಯಾಲೆಟ್ ಪೇಪರ್ನಲ್ಲಿ ಚುನಾವಣೆ ನಡೆಸುವುದಾಗಿ ತಿಳಿಸಿದ್ದಾರೆ. ಚುನಾವಣೆ ನಡೆಸಲು ಈಗಾಗಲೇ ಎಲ್ಲಾ ಕ್ರಮ ತೆಗೆದುಕೊಳ್ಳಲಾಗಿದೆ, ಚುನಾವಣೆ ಮುಂದೂಡುವ ಅಧಿಕಾರ ನಮಗಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ.
3: ಜೂನ್ 30 ಜಿಬಿಎ 5 ಕಾರ್ಪೊರೇಷನ್ಗಳಿಗೆ ಚುನಾವಣೆಗಳನ್ನ ಕಂಪ್ಲೀಟ್ ಮಾಡಬೇಕಾಗಿರುವುದರಿಂದ ಮಾನ್ಯ ಸುಪ್ರೀಂ ಕೋರ್ಟ್ ನಿರ್ದೇಶನದ ಮೇಲೆ ಅವರು ಫೈನಲ್ ಇಂಟೆಲಿಜೆನ್ಸ್ ಅಂತ ಹೇಳಿ ಒಪ್ಪಿಸಿರುವುದರಿಂದ ನಾವು June 30 ಚುನಾವಣೆಗಳನ್ನ ಮುಗಿಸಿ ಅವರಿಗೆ ನಾವು ಸುಪ್ರೀಂ ಕೋರ್ಟ್ಗೆ ಕಂಪ್ಲೈನ್ಸ್ ವರದಿಯನ್ನು ಕೊಡಬೇಕಾಗಿದೆ. ನಾನು ಅವರಿಗೆ ಹೇಳಿದ್ದೇನೆ, June 14-24 ಅವಧಿಯಲ್ಲಿ ನಾನು ಚುನಾವಣೆ ಮಾಡಬೇಕಾಗಿದೆ, ಘೋಷಣೆ ಮಾಡಬೇಕಾಗಿದೆ, ದಿನಾಂಕವನ್ನು ನಿಗದಿಪಡಿಸಿದೆ. ಈ ದಿನಾಂಕಗಳಲ್ಲಿ ಈ ದಿನ 10 ದಿವಸಗಳಲ್ಲಿ ಯಾವುದಾದ್ರೂ ಒಂದು ದಿನಾಂಕವನ್ನು ನೀವು ಕೂಡ ಸಜೆಸ್ಟ್ ಮಾಡಬಹುದು ಅಂತ ನಾನು ಅವರಿಗೆ ಸಮಾಲೋಚನೆ ಮಾಡಿದೆ.
1: ಭಾರತದ ಅಧ್ಯಕ್ಷತೆಯಲ್ಲಿ ನಗರ ಸಂಚಾರ ವ್ಯವಸ್ಥೆಯ ಮೇಲೆ ಗಮನದೊಂದಿಗೆ ಜೀವನ ಸುಗಮತೆ ಎಂಬ ಆಶಯದೊಂದಿಗೆ ಬೆಂಗಳೂರಿನಲ್ಲಿ ಇತ್ತೀಚೆಗೆ ಆಯೋಜಿಸಲಾಗಿದ್ದ 5ನೇ ಬ್ರಿಕ್ಸ್ ಸುಪ್ರೀಂ ಆಡಿಟ್ ಇನ್ಸ್ಟಿಟ್ಯೂಷನ್ಸ್ ಎಸ್ಎಐ ನಾಯಕರ ಶೃಂಗಸಭೆಯನ್ನು ಭಾರತದ ನಿಯಂತ್ರಕರು ಮತ್ತು ಮಹಾಲೇಖಪಾಲರಾದ ಕೆ ಸಂಜಯ್ ಮೂರ್ತಿ ಉದ್ಘಾಟಿಸಿದರು. ಈ ಸಮಾವೇಶದಲ್ಲಿ ಬ್ರೆಜಿಲ್, ರಷ್ಯಾ, ಚೀನಾ, ದಕ್ಷಿಣ ಆಫ್ರಿಕಾ ಸೇರಿದಂತೆ 9 ಸದಸ್ಯ ರಾಷ್ಟಗಳ 42 ಪ್ರತಿನಿಧಿಗಳು ಭಾಗವಹಿಸಿದರು. ವೇಗವಾಗಿ ಬೆಳೆಯುತ್ತಿರುವ ನಗರ ಪ್ರದೇಶಗಳಲ್ಲಿನ ಸಾರಿಗೆ, ವಸತಿ ಮತ್ತು ಸುಸ್ಥಿರ ಅಭಿವೃದ್ಧಿಯ ಸವಾಲುಗಳನ್ನು ಎದುರಿಸುವಲ್ಲಿ ಲೆಕ್ಕ ಪರಿಶೋಧನಾ ಸಂಸ್ಥೆಗಳ ಪಾತ್ರದ ಕುರಿತು ಚಿಂತನ ಮಂಥನ ನಡೆಯಿತು. 2 ದಿನಗಳ ಈ ಸಭೆಯಲ್ಲಿ ದತ್ತಾಂಶ ಆಧಾರಿತ ಲೆಕ್ಕ ಪರಿಶೋಧನೆ, ಆಧುನಿಕ ತಂತ್ರಜ್ಞಾನದ ಬಳಕೆ ಹಾಗೂ ನಾಗರಿಕ ಕೇಂದ್ರಿತ ಮೌಲ್ಯಮಾಪನ ವಿಧಾನಗಳ ಕುರಿತು ವಿವಿಧ ರಾಷ್ಟಗಳ ತಜ್ಞರು ವಿಚಾರ ಮಂಡಿಸಿದರು. ಸಮಾವೇಶ ಬೆಂಗಳೂರು ಘೋಷಣಾ ಪತ್ರ ಹಾಗೂ ಮುಂದಿನ 2 ವರ್ಷಗಳ ಕಾರ್ಯಯೋಜನೆಯನ್ನು ಅಂಗೀಕರಿಸುವುದರೊಂದಿಗೆ ಮುಕ್ತಾಯಗೊಂಡಿತು. ತುಂಗಭದ್ರಾ ಅಣೆಕಟ್ಟಿನ 19ನೇ ಕ್ರೆಸ್ಟ್ ಗೇಟ್ ತುರ್ತು ದುರಸ್ತಿ ಕಾರ್ಯಗಳು ಈಗ ಅಂತಿಮ ಹಂತ ತಲುಪಿದ್ದು ಇದೇ 15ರಂದು ಲೋಕಾರ್ಪಣೆಗೆ ಸಿದ್ದತೆ ಮಾಡಿಕೊಳ್ಳುತ್ತಿರುವುದಾಗಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ತುಂಗಭದ್ರಾ ಅಣೆಕಟ್ಟಿನ ಗೇಟ್ ಅಳವಡಿಕೆ ಕಾರ್ಯವನ್ನು ಖುದ್ದಾಗಿ ಪರಿಶೀಲಿಸಿದ ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಅಣೆಕಟ್ಟಿನ ಒಟ್ಟು 33 ಗೇಟ್ಗಳ ಪೈಕಿ 22 ಗೇಟ್ಗಳಿಗೆ ಸ್ಲೈಸ್ ಪ್ಲೇಟ್ಗಳನ್ನು ಅಳವಡಿಸುವ ಕಾರ್ಯ ಪೂರ್ಣಗೊಂಡಿದೆ. ತಜ್ಞರ ವರದಿಯಂತೆ ಹಳೆಯ ಚೈನ್ಗಳು ಸದೃಢವಾಗಿ

ಆಗಿದ್ದರೂ ಮುನ್ನೆಚ್ಚರಿಕಾ ಕ್ರಮವಾಗಿ ಹೊಸ ಚೈನ್ಗಳನ್ನು ಅಳವಡಿಸಲು ನಿರ್ಧರಿಸಲಾಗಿದೆ. ಮೇ ಅಂತ್ಯದೊಳಗೆ ಚೈನ್ ಅಳವಡಿಕೆ ಕಾರ್ಯದ ಸಂಪೂರ್ಣ ಪ್ರಕ್ರಿಯೆ ಮುಗಿಯಲಿದೆ. ಮುಂಬರುವ ಮಳೆಗಾಲವನ್ನು ಗಮನದಲ್ಲಿಟ್ಟುಕೊಂಡು ಇದೇ 15ರಂದು ಯೋಜನೆಯನ್ನು ಅಧಿಕೃತವಾಗಿ ಉದ್ಘಾಟಿಸಲು ಸಿದ್ಧತೆ ಮಾಡಿಕೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಎಂದು ಅವರು ಮಾಹಿತಿ ನೀಡಿದರು. ಇತ್ತೀಚೆಗೆ ನಡೆದ ವಿಧಾನಸಭಾ ಉಪಚುನಾವಣೆಗಳಲ್ಲಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ ಶಾಮನೂರು ಮಲ್ಲಿಕಾರ್ಜುನ್ ಗೆಲುವು ಸಾಧಿಸಿದ್ದಾರೆ. ಸಮರ್ಥ ಅವರು 5,708 ಮತಗಳ ಅಂತರದಿಂದ ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ ದಾಸಕರಿಯಪ್ಪ ಅವರನ್ನು ಪರಾಭವಗೊಳಿಸಿದ್ದಾರೆ. ಸಮರ್ಥ ಅವರು 69,578 ಮತಗಳನ್ನು ಗಳಿಸಿದರೆ ಸಮೀಪದ ಪ್ರತಿಸ್ಪರ್ಧಿ ಬಿಜೆಪಿಯ ಶ್ರೀನಿವಾಸ ಟಿ ದಾಸಕರಿಯಪ್ಪ 63,870 ಮತಗಳನ್ನು ಪಡೆದಿದ್ದಾರೆ. ಬಾಗಲಕೋಟೆ ವಿಧಾನಸಭಾ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿ 21,866 ಮತಗಳಿಂದ ಗೆಲುವು ಸಾಧಿಸಿದ್ದಾರೆ. ಉಮೇಶ್ ಮೇಟಿ ಅವರಿಗೆ 96,941 ಮತಗಳು ಲಭಿಸಿವೆ. ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ ಅವರಿಗೆ 76,075 ಮತಗಳು ಲಭಿಸಿವೆ. ಬಾಗಲಕೋಟೆ ಮತ್ತು ದಾವಣಗೆರೆ ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳ ಗೆಲುವಿಗೆ ಕಾರಣರಾದ ಮತದಾರರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಧನ್ಯವಾದ ಸಲ್ಲಿಸಿದ್ದಾರೆ. ಆಕಾಶವಾಣಿಯ 90 ವರ್ಷಗಳ ಸಂಭ್ರಮಾಚರಣೆಯ ಅಂಗವಾಗಿ ಬೆಂಗಳೂರು ಆಕಾಶವಾಣಿ ಕೇಂದ್ರದ ವತಿಯಿಂದ ನಿನ್ನೆ ಆಯೋಜಿಸಲಾಗಿದ್ದ ವಾಕಥಾನ್ 2026ಕ್ಕೆ ಉತ್ತಮ ಸ್ಪಂದನೆ ವ್ಯಕ್ತವಾಯಿತು. 90 ವರ್ಷಗಳ ಸಾರ್ಥಕ ಧ್ವನಿ, ಸಂಸ್ಕೃತಿ ಹಾಗೂ ಸದಭಿರುಚಿಯ ಸಂಪರ್ಕ ಸೇತು ಎಂಬ ಘೋಷವಾಕ್ಯದೊಂದಿಗೆ ನಡೆದ ಜಾಥಾದಲ್ಲಿ ಮಾಜಿ ಕ್ರಿಕೆಟಿಗ ದೊಡ್ಡ ಗಣೇಶ್, ಖ್ಯಾತ ಚಲನಚಿತ್ರ ನಟ ಅನಿರುದ್ಧ ಜತ್ಕಾರ್ ಪಾಲ್ಗೊಂಡಿದ್ದರು. ಬೆಂಗಳೂರು ಆಕಾಶವಾಣಿ ಕೇಂದ್ರದ ಉಪಮಹಾನಿರ್ದೇಶಕರಾದ ಕೆಪಿ ಸಂಜೀವ್, ಕಾರ್ಯಕ್ರಮ ಮುಖ್ಯಸ್ಥರಾದ ಎಎಸ್ ಶಂಕರ ನಾರಾಯಣ, ಆಕಾಶವಾಣಿ ಸಿಬ್ಬಂದಿ, ಕ್ರೀಡಾಪಟುಗಳು ಸೇರಿದಂತೆ 300ಕ್ಕೂ ಹೆಚ್ಚು ಜನರು ಪಾಲ್ಗೊಂಡಿದ್ದರು. ಬೆಂಗಳೂರಿನ ರಾಜಭವನ ರಸ್ತೆಯಲ್ಲಿರುವ ಆಕಾಶವಾಣಿ ಕೇಂದ್ರದಿಂದ ಆರಂಭವಾದ ಜಾಥಾ ಕಬ್ಬನ್ ಪಾರ್ಕ್ ಮೂಲಕ ಸಾಗಿ ವಿಧಾನಸೌಧ ಎದುರುಗಡೆಯಿಂದ ಸಂಚರಿಸಿ ಆಕಾಶವಾಣಿ ಕೇಂದ್ರದಲ್ಲಿ ಕೊನೆಗೊಂಡಿತು. ಭಾಗವಹಿಸಿದವರೆಲ್ಲರಿಗೂ ಪ್ರಮಾಣ ಪತ್ರ ನೀಡಲಾಯಿತು. ಇನ್ನೊಂದೆಡೆ ಆಕಾಶವಾಣಿ ಧಾರವಾಡ ಕೇಂದ್ರವೂ ಸಹ ಜನಸಹಭಾಗಿತ್ವದಲ್ಲಿ ಆತ್ಮೀಯ ಶ್ರೋತೃಗಳೊಂದಿಗೆ ಆಕಾಶವಾಣಿ @90 ಫಿಟ್ ಇಂಡಿಯಾ ವಾಕಥಾನ್ ಆಯೋಜಿಸಿತ್ತು. ಈ ವಾಕಥಾನ್ನಲ್ಲಿ ವಿದ್ಯಾರ್ಥಿಗಳು ಸೇರಿದಂತೆ ವಿಶೇಷ ಆಹ್ವಾನಿತ ಶ್ರೋತೃಗಳು, ಸಾರ್ವಜನಿಕರು, ಆಕಾಶವಾಣಿ ಅಧಿಕಾರಿ ವರ್ಗ ಹಾಗೂ ಸಿಬ್ಬಂದಿ ಪಾಲ್ಗೊಂಡಿದ್ದರು. ದಶಕಗಳ ಕಾಲ ನಾಡಿನ ಕಲೆ, ಸಾಹಿತ್ಯ ಮತ್ತು ಪರಂಪರೆಯನ್ನು ಮನೆ ಮನೆಗೆ ತಲುಪಿಸಿದ ಆಕಾಶವಾಣಿಯ ಮೈಲಿಗಲ್ಲನ್ನು ಸ್ಮರಿಸಲು ಹಾಗೂ ನಾಡಿನ ಸಂಸ್ಕೃತಿ ಮತ್ತು ಸಾರ್ವಜನಿಕರ ನಡುವಿನ ಬಾಂಧವ್ಯವನ್ನು ಮತ್ತಷ್ಟು ಗಟ್ಟಿಗೊಳಿಸುವ ನಿಟ್ಟಿನಲ್ಲಿ ಈ ವಾಕಥಾನ್ಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ರಾಜ್ಯದ ಆರೋಗ್ಯ ಕ್ಷೇತ್ರದಲ್ಲಿ ಮಹತ್ವದ ಹೆಜ್ಜೆಯಾಗಿ ಬೆಂಗಳೂರಿನ ಆರೋಗ್ಯ ಸೌಧದಲ್ಲಿ ಅತ್ಯಾಧುನಿಕ ಆರೋಗ್ಯ ತುರ್ತು ಕಾರ್ಯಾಚರಣಾ ಕೇಂದ್ರವನ್ನು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಇತ್ತೀಚೆಗೆ ಉದ್ಘಾಟಿಸಿದರು. ಈ ಕೇಂದ್ರ ರಾಜ್ಯಾದ್ಯಂತ ಸಂಭವಿಸುವ ಆರೋಗ್ಯ ತುರ್ತು ಪರಿಸ್ಥಿತಿಗಳು, ಸಾಂಕ್ರಾಮಿಕ ರೋಗಗಳು ಮತ್ತು ನೈಸರ್ಗಿಕ ವಿಕೋಪಗಳ ಸಂದರ್ಭದಲ್ಲಿ ಸಮನ್ವಯ ಸಾಧಿಸುವ ಕೇಂದ್ರವಾಗಿ ಕಾರ್ಯನಿರ್ವಹಿಸಲಿದೆ. ಇದುವರೆಗೆ ಸಮಾಚಾರ ದರ್ಶನ ಕೇಳಿದಿರಿ. ಸುದ್ದಿ ಸಂಪಾದಕರು ಬೆಂಗಳೂರು ಆಕಾಶವಾಣಿ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ತುಕಾರಾಮ್ ಗೌಡ ಜಿ. ಪ್ರಸ್ತುತಿ ಮತ್ತು ಪ್ರಸಾರ ನಿರ್ವಹಣೆ ಅಭಯ ದಾಮ್ಲೆ. ಸಮಗ್ರ ನಿರ್ವಹಣೆ ಬೆಂಗಳೂರು ಆಕಾಶವಾಣಿ ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್. ಬೆಂಗಳೂರು ಆಕಾಶವಾಣಿ ಸುದ್ದಿ ವಿಭಾಗ ಸಿದ್ಧಪಡಿಸಿದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲಾ ಬಾನುಲಿ ಕೇಂದ್ರಗಳಲ್ಲಿ ಏಕಕಾಲಕ್ಕೆ ಪ್ರಸಾರವಾಯಿತು. ಮುಂದಿನ ವಾರ ಮತ್ತೆ ಮೂಡಿಬರಲಿದೆ ವಾರದ ವಾರ್ತಾ ಚಿತ್ರ ಸಮಾಚಾರ ದರ್ಶನ.

0: सफल बनाएं और विकसित भारत 2047 की ओर एक और कदम बढ़ाएं।
1: ಕಡಿಮೆ ಸಮಯದಲ್ಲಿ ಹೆಚ್ಚು ಲಾಭ, ಬರೀ ಒಂದು ಕ್ಲಿಕ್ ನಲ್ಲಿ ಅದ್ಭುತ ಸಿಕ್ಬಿದ್ರು.
2: ಅಪರಿಚಿತ ಲಿಂಕ್ ಗಳನ್ನು ಕ್ಲಿಕ್ ಮಾಡಬೇಡಿ. RBI ಹೇಳುತ್ತೆ,
3: ಜಾಣರಾಗಿರಿ, ಜಾಗರೂಕರಾಗಿರಿ.

0: जनगणना के पहले चरण में हाउस लिस्टिंग और हाउसिंग सेंसस यानी आपके मकान की गणना होगी। आइए आपकी साझेदारी से इसे सफल बनाएं और विकसित भारत 2047 की ओर एक और कदम बढ़ाएं।
1: ಅಭಿಮಾನಿ ಶ್ರೋತೃಗಳೇ, ಸುಸ್ವರ ನಿಧಿಯ ಮಾಹಿತಿ ಶರಧಿಯ ಸಾಂಸ್ಕೃತಿಕ ರಾಯಭಾರಿ ಈ ನಿಮ್ಮ ಆಕಾಶವಾಣಿ.
2: ಅಧಿಕೃತ ಮಾಹಿತಿ, ಅಪರೂಪದ ಸಾಂಸ್ಕೃತಿಕ ಅಭಿವ್ಯಕ್ತಿ, ಇವುಗಳೊಂದಿಗೆ ದೇಶಾದ್ಯಂತ ಉಲಿಯುವ ಈ ಆಕಾಶವಾಣಿಗೀಗ 90ರ ಸಂಭ್ರಮ.
1: ಈ ಸಂಭ್ರಮಕ್ಕಾಗಿ ಆಯೋಜಿಸಿರುವ ಶಾಸ್ತ್ರೀಯ ಸಂಗೀತದ ಕಾರ್ಯಕ್ರಮ ಸಂಧ್ಯಾ ಸುಧೇ
2: ಇದೇ May 11 ಧಾರವಾಡದ ಕರ್ನಾಟಕ ಕುಲಪುರೋಹಿತ ಆಲೂರು ವೆಂಕಟರಾವ್ ಭವನದಲ್ಲಿ, ಸಮಯ ಸಂಜೆ 6 ಗಂಟೆ.
1: ಆಕಾಶವಾಣಿ 90ರ ಸಂಭ್ರಮದ ಸಂಧ್ಯಾ ಸುಧೇ ಕಾರ್ಯಕ್ರಮದಲ್ಲಿ ಯುವ ಗಾಯಕ ರಘುನಂದನ್ ಭಟ್ ಅವರ ಗಾಯನ,
2: ಯುವ ಕೊಳಲು ವಾದಕಿ ಕೃತಿಕಾ ಜಂಗಿನ್ಮಠ್ ಅವರಿಂದ ಕೊಳಲು ವಾದನ,
1: ಸಹವಾದ್ಯಗಾರರಾಗಿ ಅಶ್ವಿನ್ ವಾಲಾವಲ್ಕರ್, ಶರಣಕುಮಾರ್ ಗುತ್ತರ್ಗಿ ಹಾಗೂ ರಘುನಂದನ್ ಗೋಪಾಲ್ ಹೂಗಾರ್. ಮಧುರ ನಾದದ ಆನಂದ ಒದಗಿಸುವ ಈ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಆದರದ ಆಮಂತ್ರಣ.
2: ಇದೇ 11
1: ಸೋಮವಾರ
2: ಸಂಜೆ 6 ಗಂಟೆಗೆ ಧಾರವಾಡದ ಆಲೂರು ವೆಂಕಟರಾವ್ ಸಭಾಂಗಣದಲ್ಲಿ ಆಕಾಶವಾಣಿ 90 ಸಂಭ್ರಮದ
1: ಸಂಧ್ಯಾ ಸುಧೇ
2: ಕಾರ್ಯಕ್ರಮಕ್ಕೆ ಬನ್ನಿ,
1: ಅಪರೂಪದ ಸಂಗೀತವನ್ನು ಆಸ್ವಾದಿಸಿ. ಸಂಧ್ಯಾ ಸುಧೇ.
3: ಪ್ರೀತ್ಸು ತಪ್ಪ ಚಿತ್ರದ ಗೀತೆ ಸಮೂಹಗಾನದಲ್ಲಿ

0: जनगणना के पहले चरण में हाउस लिस्टिंग और हाउसिंग सेंसस यानी आपके मकान की गणना होगी। आइए आपकी साझेदारी से इसे सफल बनाएं और विकसित भारत 2047 की ओर एक और कदम बढ़ाएं।
1: ಶ್ರೋತೃ ಬಾಂಧವರೇ, ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ ಮಂಗಳವಾರ ಸಂಜೆ 6:50. ಈ ಸಲದ ಎಸ್ಡಿಎಂ ಡಾಕ್ಟರ್:
2: ನಾನು ಡಾಕ್ಟರ್ ರಾಹುಲ್ ಬಿಸರಳ್ಳಿ, ಪ್ರಸ್ತುತ ಎಸ್ಡಿಎಂ ವೈದ್ಯಕೀಯ ಮಹಾವಿದ್ಯಾಲಯದ ಸಂಧಿವಾತ ರೋಗ ಚಿಕಿತ್ಸಾ ವಿಭಾಗದಲ್ಲಿ ಸಹ ಪ್ರಾಧ್ಯಾಪಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಸ್ವಯಂ ಪ್ರತಿರೋಧಕ ರೋಗಗಳು ಅಥವಾ ಆಟೋ ಇಮ್ಯೂನ್ ಡಿಸೀಸಸ್, ಇದರ ಬಗ್ಗೆ ನೀವೆಲ್ಲ ಕೇಳಿರ್ತೀರಿ. ಇವುಗಳಲ್ಲಿ ಅತ್ಯಂತ ಪ್ರಮುಖವಾದಂತಹದ್ದು ಸಿಸ್ಟಮಿಕ್ ಲೂಪಸ್ ಎರಿಥೆಮಾಟೋಸಿಸ್. ಪ್ರತಿ ವರ್ಷ May 10 ವಿಶ್ವ ಲೂಪಸ್ ಜಾಗೃತಿ ದಿನ ಅಂತ ನಾವು ಆಚರಿಸ್ತೀವಿ. ಅದರ ಅಂಗವಾಗಿ ಎಸ್ಡಿಎಂ ಡಾಕ್ಟರ್ ಆರೋಗ್ಯ ಸಂವಾದ ಕಾರ್ಯಕ್ರಮದಲ್ಲಿ ಈ ಸಂಕೀರ್ಣವಾದಂತಹ ಕಾಯಿಲೆ ಬಗ್ಗೆ ನಿಮಗೆ ತಿಳಿಸಿಕೊಡ್ಲಿಕ್ಕೆ, ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರಿಸಲಿಕ್ಕೆ ನಾನು ಬರ್ತಾ ಇದ್ದೇನೆ.
1: ಕರೆ ಮಾಡಲಿಕ್ಕೆ ದೂರವಾಣಿ ಸಂಖ್ಯೆಗಳು 244-344-1414, 244-344-1515, 244-344-1416, ಎಸ್ಟಿಡಿ ಕೋಡ್ 0836. ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ ಮಂಗಳವಾರ ಸಂಜೆ 6:50.
3: ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ಸಿಪಾಯಿ ಚಿತ್ರದ ಗೀತೆ.

ಕನ್ನಡ ಚಿತ್ರಗೀತೆಗಳನ್ನು ಇದುವರೆಗೆ ಕೇಳಿದಿರಿ. ಆಕಾಶವಾಣಿ ಧಾರವಾಡ. ಈಗ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪುಷ್ಪಹಾರ್.

ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪುಷ್ಪಹಾರ ಇದುವರೆಗೆ ಪ್ರಸಾರವಾಯಿತು. ಆಕಾಶವಾಣಿ ಧಾರವಾಡ. ಇನ್ನು ಮುಂದೆ ವಾರ್ತಾ ಸಂಚಿಕೆ ಮೂಡಿಬರಲಿದೆ ದಿಲ್ಲಿ ಕೇಂದ್ರದಿಂದ.

0: ಡಾಕ್ಟರ್ ಎಂಎಂ ಜೋಶಿ ನೇತ್ರ ವಿಜ್ಞಾನ ಸಂಸ್ಥೆಯ ನಿರ್ದೇಶಕರು ಡಾಕ್ಟರ್ ಆರ್ ಕೃಷ್ಣಪ್ರಸಾದ್.
1: ಧಾರವಾಡ ಆಕಾಶವಾಣಿಗೂ ನಮಗೂ ಒಂದು ಅವಿನಾಭಾವ ಸಂಬಂಧ. ಈಗ ನಾವೆಲ್ಲ ಪುರಾಣದಲ್ಲಿ ಕೇಳ್ತೀವಲ್ಲ ಅಶರೀರವಾಣಿ ಅಂತ, ದಟ್ ಈಸ್ ಲೈಫ್ ಚೇಂಜಿಂಗ್. ಅದು ಇಡೀ ಏನೋ ಒಂದು ಆ ಘಟನೆಯಲ್ಲಿ ಅತ್ಯಂತ ಮುಖ್ಯವಾದ ಒಂದು ಘಟ್ಟದಲ್ಲಿ ಅಶರೀರವಾಣಿ ಬರ್ತದೆ ಅಂತ. ನಿಮ್ಮ ಆಕಾಶವಾಣಿನೂ ಒಂದು ಅಶರೀರವಾಣಿ ಇದ್ದಂಗೆನೆ. ಯಾಕಂದ್ರೆ ರೇಡಿಯೋ ಮುಂದೆ ಕೂತವರಿಗೆ ಯಾರು ಮಾತಾಡ್ತಾರೆ ಅವ್ರ ಶರೀರ ಕಾಣಿಸೋದಿಲ್ಲ, ವಾಣಿ ಅಷ್ಟೇ ಕೇಳ್ತದೆ. ಈ ಆಕಾಶವಾಣಿ ಏನಿದೆ, ಇದು ನನಗಂತೂ ವೈಯಕ್ತಿಕವಾಗಿ ಅತ್ಯಂತ ವ್ಯವಸ್ಥಿತವಾಗಿ ಈ ನಮ್ಮ ಸಮಾಜಕ್ಕೆ ಒಂದು ಒಳ್ಳೆಯ ಮನರಂಜನೆ ಇರಬಹುದು, ಒಂದು ಒಳ್ಳೆಯ ಸಂದೇಶ ಇರಬಹುದು, ಇದನ್ನೆಲ್ಲ ಕೊಡ್ಲಿಕ್ಕಂತ ಇರುವಂತಹ ಒಂದು ಯಶಸ್ವಿ ಒಂದು ಸಂಸ್ಥೆ ಅಂತ ನನಗೆ ಯಾವಾಗ್ಲೂ ಬಹಳ ಅಭಿಮಾನ ಇದೆ. 90ರ ಹರೆಯ ಆಕಾಶವಾಣಿ ಮತ್ತೆ ತಿರುಗಿ ನೋಡಬೇಕಾಗಿಲ್ಲ, ಇಷ್ಟು ಚೆನ್ನಾಗಿ ಮುಂದುವರೆದಿದೆ. ಅದಕ್ಕೆ ನಾನು 90ರ ಒಂದು ಶುಭಾಶಯ ಹೇಳಬೇಕು.

ಸ್ವರ ಸೌರಭ ಕಾರ್ಯಕ್ರಮ ಇದುವರೆಗೆ ಪ್ರಸಾರವಾಯಿತು. ಆಕಾಶವಾಣಿ ಧಾರವಾಡ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.

0: ಇಂದಿನ ಯುವವಾಣಿ ಕಾರ್ಯಕ್ರಮದಲ್ಲಿ ಸ್ವಚ್ಛಗ್ರಹ ನಾಟಕ ಕಂಪನಿಯಿಂದ ಪ್ಲಾಸ್ಟಿಕ್ ಅಸುರ ನಾಟಕನ ನಿಮ್ ಮುಂದೆ ತರ್ತಾ ಇದ್ದೀವಿ. ಈ ನಾಟಕದಲ್ಲಿ ಭಾಗವಹಿಸೋರ್ ಪರಿಚಯ ಮಾಡಿಕೊಡ್ತೇನೆ. ಸೂತ್ರಧಾರಿ ಸ್ನೇಹ,
1: ಸೀನಿಯರ್ ಅಸುರ ಪಾತ್ರದಲ್ಲಿ ಬಾಲಾಜಿ,
2: ಜೂನಿಯರ್ ಅಸುರ ಪಾತ್ರದಲ್ಲಿ ವಾಸು,
3: ಭೂಮಿ ತಾಯಿ ಮತ್ತು ಹೋರಾಟಗಾರ್ತಿಯಾಗಿ ಸಹನ,
4: ಈಗಿನ ಪೀಳಿಗೆಯ ಹುಡುಗನ ಪಾತ್ರದಲ್ಲಿ ಆರ್ಯನ್.
3: ಸಮಸ್ಯೆ ನಮ್ಮ ಸುತ್ತಲೂ ಇದೆ, ಆದರೆ ಪರಿಹಾರವು ನಮ್ಮೊಳಗೇನೆ ಇದೆ. ಪ್ಲಾಸ್ಟಿಕ್ ಅಸುರ, ದಿ ವಾರ್ ವಿದಿನ್ ಅಸ್ ಎಂಬ ಈ ನಾಟಕವು ಕೇವಲ ಒಂದು ಕಥೆಯಲ್ಲ, ಇದು ನಮ್ಮ ಪ್ರತಿದಿನದ ಜೀವನದಲ್ಲಿ ನಾವು ತೆಗೆದುಕೊಳ್ಳುವ ಸಣ್ಣ ನಿರ್ಧಾರಗಳ ಪ್ರತಿಬಿಂಬ. ಸುಲಭತೆಗಾಗಿ ನಾವು ಮಾಡುವ ಆಯ್ಕೆಗಳು ಹೇಗೆ ನಮ್ಮ ಪರಿಸರವನ್ನು ಮತ್ತು ನಮ್ಮ ಭವಿಷ್ಯವನ್ನ ಪ್ರಭಾವಿಸುತ್ತದೆ ಎಂಬುದನ್ನ ಈ ನಾಟಕ ಹೇಳುತ್ತದೆ. ಈ ನಾಟಕದ ಮೂಲಕ ನಾವು ಮಾಲಿನ್ಯ ನಿಯಂತ್ರಣ ಮತ್ತು ನಮ್ಮ ವೈಯಕ್ತಿಕ ಜವಾಬ್ದಾರಿಯ ಮಹತ್ವವನ್ನು

0: ಹೌದ್ರಿ ಹೌದು, ನಾವು ಬಂದಾಯ್ತು ಅಕ್ಕ, ನೀವು ಬರ್ರಿ ರೇಡಿಯೋ ಪಕ್ಕ ನಿಂತ್ಕೊಂಡು ನಮ್ ಮಾತನ್ ಕೇಳಿಸ್ಕೊಳ್ರಿ. ಏ ಹುಡುಗ, ಆ ಮೊಬೈಲ್ ಗೇಮ್ ಎಲ್ಲ ಬಿಟ್ಟು ಸ್ವಲ್ಪ ನಾವ್ ಹೇಳು ಮಾತನ್ನ ಕೇಳಿಸ್ಕೋ. ಅಣ್ಣಾರಿ ನೀವು ಬರ್ರಿ ರೇಡಿಯೋದಾಗ ನಾವ್ ಏನ್ ಹೇಳಕತ್ತೀವಿ ಅಂತ ಕೇಳಿಸ್ಕೊಂಡು ಹೋಗೋರಂತ್ರ.
1: ಆಗೊಂದು ಕಾಲ ಇತ್ತು, ಆ ಕಾಲ ಎಷ್ಟು ಸುಂದರವಾಗಿತ್ತು ಗೊತ್ತಾ.

ಹಸುರೆತ್ತಲ್ ಹಸುರಿತ್ತಲ್ ಹಸುರಿತ್ತಲ್ ಕಡಲಿನಲ್ಲಿ, ಹಸುರ್ ಗಟ್ಟಿತೋ ಕವಿ ಆತ್ಮ ಹಸುರ್ ನೆತ್ತರ್ ಒಡಲಿನಲ್ಲಿ. ಎಲ್ಲೆಲ್ಲೂ ಹಸಿರು, ಎಲ್ಲೆಲ್ಲೂ ಖುಷಿ, ಎಲ್ಲೆಲ್ಲೂ ಆರೋಗ್ಯ. ಆದ್ರೆ ಇದು ಹಾಗೆ ಇರಲಿಲ್ಲ. ಅವನು ಬಂದ, ಆ ಹಸುರ ಬಂದ, ಕೆಂಪು ಗಣ್ಣಿನ ಬಲಿಷ್ಠವಾದ ಮನುಷ್ಯ. ಕೆದರಿದ ಕೂದಲಿನ ಮೇಲೆ ಏಕಮಾತ್ರ ಬಳಕೆಯ ವಸ್ತುಗಳಿಂದ ಮಾಡಿದ್ದ ರಂಗು ರಂಗಿನ ಕಿರೀಟ. ಆತ ಧರಿಸಿದ ಬಟ್ಟೆ ಎಲ್ಲವೂ ಪ್ಲಾಸ್ಟಿಕ್ ಚೀಲದಾಗಿತ್ತು. ಎದೆಯುಬ್ಬಿಸಿ ನಡೆಯುವ ಅಟ್ಟಹಾಸದಲ್ಲಿ ಆತ ಧರಿಸಿದ್ದ ಪೇಪರ್ ಕಪ್, ಸ್ಟ್ರಾ, ಸಿಲ್ವರ್ ಶೈನಿಂಗ್ ತಟ್ಟೆ, ಪ್ಲಾಸ್ಟಿಕ್ ಸ್ಪೂನ್ಗಳ ಉದ್ದುದ್ದ ಹಾರಗಳು ಆತನಿಗೆ ಜೊತೆಯಾಗಿ ಕುಣಿಯತೊಡಗಿದವು. ಆತನ ಪಂಚೆಯ ಮೇಲೆಲ್ಲ ವಿಧ ವಿಧವಾದ ಏಕಮಾತ್ರ ಬಳಕೆಯ ಪ್ಲಾಸ್ಟಿಕ್. ಇದೆಲ್ಲದರ ಜೊತೆಗೆ ಆತ ಧರಿಸಿದ ಶೂಸ್, ಅದು ಕೂಡ ಪ್ಲಾಸ್ಟಿಕ್. ಆ ಶೂಸ್ ಹೇಗಿತ್ತು ಅಂತೀರಾ? ಬಿಸಿಲಿನ ದಗೆಗೆ ಕುಡಿದು ಅಲ್ಲಲ್ಲೇ ಬಿಸಾಡುವ ಈ ಜ್ಯೂಸಿನ ಬಾಟಲಿ ಇರುತ್ತಲ್ಲ, ಅದ್ರ ಹಾಗೆ ಇತ್ತು ಅವನ ಶೂಸು. ಒಟ್ನಲ್ಲಿ ಆಕ್ರೋಶ, ತನ್ನದೇ ಲೋಕವೆಲ್ಲ ಎನ್ನುವ ಅಹಂಕಾರ, ಸಾವೇ ಇಲ್ಲ ಎನ್ನುವ ಹುಬ್ಬೇರಿಸುವ ನಗು.

0: ತನ್ನ ಆಡಳಿತಕ್ಕೆ ಜೊತೆಯಾಗುವಂತೆ ಸಹೋದರನನ್ನು ಜೊತೆಯಲ್ಲೇ ಕರೆದುಕೊಂಡು ತಿರುಗುತ್ತಿದ್ದ ಈ ಅಸುರ. ಸಹೋದರನಿಗೆ ಅಣ್ಣ ಎಂದರೆ ಹೆಮ್ಮೆ. ಇಬ್ಬರು ಜೊತೆಯಲ್ಲಿ ಕುಣಿಯುತ್ತಾ ಜಗತ್ತನ್ನ ಆವರಿಸುತ್ತಾ ಅಟ್ಟಹಾಸ ಮೆರೆಯುತ್ತಿದ್ರು. ಇವರು ಬಂದ ಮೇಲೆ ನಮ್ಮ ಹಸಿರಾಗಿದ್ದ ಪರಿಸರ ಹೇಗಾಗೋಯ್ತು? ಎಲ್ಲ ಬದಲಾಗೋಯ್ತು.
1: ನಾವು ಯಾರು ಅಂತ ಗೊತ್ತಾಯ್ತಾ? ನಾವು ಯಾರು ಅಂತ ಗೊತ್ತಾಯ್ತಾ? ನಾವು ಪ್ಲಾಸ್ಟಿಕ್ ಹಸಿರೋರು. ತಮಾ, ಲೋ ತಮಾ,
2: ಅಣ್ಣ
1: ಬಾ. ಈ ನಮ್ಮ ಜನರು ನಮ್ಮ ಮಾತುಗಳನ್ನ ಕೇಳಿಸ್ಕೊಳ್ತಿದ್ದಾರೆ. ಏಯ್, ಏನ್ ಹಂಗ್ ಕೇಳಿಸ್ಕೊಳ್ತಿದ್ದೀರಾ? ಶಾಕಾಯ್ತಾ?
2: ಶಾಕಾಯ್ತಾ?
1: ಶಾಕಾಯ್ತಾ? ಆಗಿರ್ಲೇಬೇಕು, ಆಗ್ಲೇಬೇಕಂತ ತಾನೇ ನಾವು ಇವತ್ತು ನಿಮ್ಮ ಮುಂದೆ ಬಂದಿರೋದು. ಪ್ರಮೋಷನ್ ಕೊಟ್ಟಿದ್ದು ನಾನಾಗಿರ್ಬೋದು, ಆದ್ರೆ ಇದೇ ಜನಗಳ ಮಧ್ಯದಲ್ಲಿ ಪ್ಲಾಸ್ಟಿಕ್ ನ ಹುಟ್ಟಾಕ್ಸಿದ್ದು ನಾನು. ಈಗ ಏನ್ ಮಾಡ್ತೀರಾ? ಇದು ನನ್ನ ಊರು, ಇದು ನನ್ನ ಏರಿಯಾ, ಇದು ನನ್ನ ಭೂಮಿ. ನಾನು ಇವತ್ತು ಆಕಾಶವಾಣಿಯಲ್ಲಿ ಗುಡುಗಿದ್ರೆ ಕಸದ ಪರ್ವತನೆ ಹಬ್ಬರಿಸುತ್ತದೆ.
2: ಹಬ್ಬರಿಸುತ್ತೆ
1: ಕೈ ಎತ್ತಿ ತಡದ ಅಂದ್ರೆ ಅತ್ತಾಳೆ ಪಾತಾಳದ್ರಲ್ಲೂ ಕಣ ಕಣದ್ರಲ್ಲೂ ಎಲ್ಲಂದ್ರೂ ಅಲ್ಲಿ ನಾನೇ ಹರಡಿದ್ದೇನೆ. ಕಣ್ರೋ, ಎಲ್ಲಂದ್ರೂ ಅಲ್ಲಿ ನಾನೇ ಹರಡಿದ್ದೇನೆ. ಇದು ಪ್ಲಾಸ್ಟಿಕ್ ಕಸರನ ಸಾಮ್ರಾಜ್ಯ ಕಣ್ರೋ. ಏಯ್, ನಾವೆಲ್ಲಿಂದ ಬಂದ್ವಿ ಅನ್ಕೊಂಡ್ರಿ? ನಾವೆಲ್ಲಿಂದ ಬಂದ್ವಿ ಅನ್ಕೊಂಡ್ರಿ? ಮನುಷ್ಯರೇ ತಮ್ಮ ಅನುಕೂಲಕ್ಕೋಸ್ಕರ ನಮ್ಮನ್ನು ಹುಟ್ಟಾಕ್ಸಿದ್ರು, ಹುಟ್ಟಾಕ್ಸಿದ್ದಲ್ದೆ ಹಸುರನನ್ನಾಗಿ ಮಾಡಿದ್ರು. ಜನರೇ ಇಲ್ಲಿ ಕೇಳಿ, ಈ ನಿಮ್ಮ ಭೂಮಿ ತಾಯಿನ ಪ್ಲಾಸ್ಟಿಕ್ನಲ್ಲಿ ಯಾವ ತರ ಬಂಧಿಸಿದ್ವಿ ಅಂತ ನೋಡ್ತೀರಾ? ಅವಳನ್ನ ಚೆಂಡಿನ ಹಾಗೆ ಹತ್ತಿಂದ ಹಿತ್ತ ತೂರಾಡ್ತಾ ಇದ್ದೇವೆ.
3: ನಾನು ಯಾರು ಅಂತ ಗೊತ್ತಾಯ್ತಾ? ನಾನು ನೀವೆಲ್ಲ ಪೂಜೆ ಮಾಡೋ ಭೂಮಾತೆ. ನನಗೆ ಉಸಿರಾಡೋಕೂ ಕಷ್ಟ ಆಗ್ತಾ ಇದೆ. ನನ್ನ ದೇಹದ ಎಲ್ಲ ಅಂಗಗಳಲ್ಲೂ ಪ್ಲಾಸ್ಟಿಕ್ನ ತುರುಕ್ಬಿಟ್ಟಿದ್ದೀರಾ. ನಿಮಗೆ ಯಾಕೆ ಅರ್ಥ ಆಗ್ತಾ ಇಲ್ಲ? ಏಕಮಾತ್ರ ಬಳಕೆಯ ಪ್ಲಾಸ್ಟಿಕ್ ಇಂದ ಕೇವಲ ನನಗಷ್ಟೇ ಅಲ್ಲ, ನಿಮಗೂ ಕೂಡ ತೊಂದರೆ ಆಗ್ತಾ ಇದೆ. ನನ್ನನ್ನೇ ಅವಲಂಬಿಸಿ ಬದುಕ್ತಾ ಇರೋಂತ ಹಲವಾರು ಪ್ರಾಣಿ ಪಕ್ಷಿಗಳಿಗೂ ಇದರಿಂದ ತೊಂದರೆ ಆಗ್ತಾ ಇದೆ. ನಾನು ಎಷ್ಟು ದಿನ ಅಂತ ಸಹಿಸ್ಕೊಂಡಿರ್ಬೇಕು? ಅನುಕೂಲದ ಹೆಸರಿನಲ್ಲಿ ನೀವು ಎಷ್ಟು ಪ್ಲಾಸ್ಟಿಕ್ ಅನ್ನು ಬಳಸೋಕ್ ಶುರು ಮಾಡಿದ್ದೀರಾ? ಬಳಸೋದಷ್ಟೇ ಅಲ್ಲ, ಅದನ್ನ ಎಲ್ಲಿ ಬೇಕಾದಲ್ಲಿ ಬಿಸಾಡ್ತೀರಾ. ಹಸು ಹೊಟ್ಟೆಲಿ ಮೊನ್ನೆ ತಾನೇ 50 kg ಪ್ಲಾಸ್ಟಿಕ್ ಸಿಕ್ಕಿದೆ. ಈ ಪ್ರಾಣಿ ಪಕ್ಷಿಗಳು ಕೂಡ ಅದನ್ನೇ ತಿಂತವೆ. ಪಕ್ಷಿಗಳ ಕುತ್ತಿಗೆಗೆ ಪ್ಲಾಸ್ಟಿಕ್ ಸಿಕ್ಕಾಕೊಂಡಿರುತ್ತೆ. ನಿಮ್ಗಳ ತರ ಪಕ್ಷಿಗಳಿಗೇನು ಕೈದೇನು ಆ ಪ್ಲಾಸ್ಟಿಕ್ ಅನ್ನ ತೆಗೆದುಕೊಳ್ಳೋಕೆ? ಆಮೆಯ ಮೂಗಲ್ಲಿ, ನನ್ನ ಒಡಲಿನ ಸಮುದ್ರದಲ್ಲಿರೋ ಆಮೆಯ ಮೂಗ್ನಲ್ಲಿ ಸ್ಟ್ರಾ ಸಿಕ್ಕಾಕೊಂತಾ ಇದೆ. ಇದೆಲ್ಲ ನೀವುಗಳು ಮಾಡ್ತಾ ಇರುವಂತಹ ಕರ್ಮ. ನಿಮಗೆಲ್ಲ ಯಾವಾಗ ಅರ್ಥ ಆಗುತ್ತೆ? ಇದು ಯಾವಾಗ ಅರ್ಥ ಆಗುತ್ತೆ? ನನ್ನ ಮಕ್ಕಳೆನಿಸ್ಕೊಂಡ ನೀವುಗಳೇ ಅಸುರರಾಗಿ ಬದಲಾಗ್ತಾ ಇದ್ದೀರಾ. ನೀವುಗಳೇ ಅಸುರರಾಗಿ ಬದಲಾಗ್ತಾ ಇದ್ದೀರಾ.
0: ಒಂದ್ ಕಡೆ ಈ ಭೂಮಿ ತಾಯಿಯ ಕೂಗು, ಮತ್ತೊಂದ್ ಕಡೆ ಈ ಅಸುರ ಸಹೋದರರ ಅಟ್ಟಹಾಸ. ಈ ಅಣ್ಣ ತಮ್ಮಂದಿರು ಇಬ್ರು ಕುಣಿದು ಕುಪ್ಪಳಿಸಿ ನನ್ನದೇ ಈ ಜಗತ್ತು ಅಂತ ಅಟ್ಟಹಾಸ ಮೆರೆದು ತಮಗೆ ಕೊನೆಯೇ ಇಲ್ಲ, ಸಾವೇ ಇಲ್ಲ ಅಂತ ಬದುಕ್ತಾ ಇದ್ದಾರೆ. ಎಂಥ ಗರ್ವ! ಇವರಿಬ್ರು ಸೇರ್ಕೊಂಡು ಈ ಮಣ್ಣಲ್ಲಿ ಅದೆಷ್ಟು ಪ್ಲಾಸ್ಟಿಕ್ ನ ಬೇರ್ಪಡಿಸಿದ್ದಾರೆ ಗೊತ್ತಾ? ಇವರಿಬ್ರು ಅಂದ್ರೆ ಇವರಿಬ್ರು ಅಷ್ಟೇ ಅಲ್ಲ, ನಾವು ನೀವುಗಳು ಕೂಡ ಇವರಂತೆ ಆಗ್ತಾ ಇದ್ದೀವಿ. ಇವರಿಬ್ರು ಮೊದಲು ಮನುಷ್ಯರೇ ಆಗಿದ್ರು, ಆದ್ರೆ ಈಗ ಬದಲಾಗಿದ್ದಾರೆ. ಮೊದ್ಮೊದ್ಲಿಗೆ ನಾವು ನಮ್ಮ ಮಣ್ಣನ್ನ ಪೂಜಿಸ್ತಾ ಇದ್ವಿ. ಎಷ್ಟು ಫಲವತ್ತಾಗಿತ್ತು ನಮ್ಮ ಭೂಮಿ! ಮಣ್ಣಂದ್ರೆ ನಮ್ಗೆ ಗೌರವ. ಆದ್ರೆ ಈಗ ಸಿಕ್ಕ ಸಿಕ್ಕ ಕಸನೆಲ್ಲ ಅದೇ ಮಣ್ಣಿಗೆ ವಿಷದ ರೂಪದಲ್ಲಿ ಹಾಕ್ತಾ ಇದ್ದೀವಿ. ಎಲ್ಲಿವರೆಗೂ ಇದೆಲ್ಲ ಆಗ್ತಾ ಇರೋದು? ಈ ಅಸುರರ ಆಟಗಳನ್ನ ನಿಲ್ಸಕ್ ಆಗಲ್ವಾ? ಈ ಮಣ್ಣು ಕಲುಷಿತ ಆಗದೆ ಇರೋಕೆ ನೋಡ್ಕೊಳಕ್ ಆಗಲ್ವಾ?
3: ಉಳಿಸಿ ಉಳಿಸಿ ಪರಿಸರ ಉಳಿಸಿ, ಉಳಿಸಿ ಉಳಿಸಿ ಪರಿಸರ ಉಳಿಸಿ. ಹಸಿರೇ
4: ಉಸಿರು,
3: ಹಸಿರೇ
4: ಉಸಿರು,
3: ಮಣ್ಣಿನ ಸಂರಕ್ಷಣೆ
4: ನಮ್ಮ ಹೊಣೆ,
3: ಮಣ್ಣಿನ ಸಂರಕ್ಷಣೆ
4: ನಮ್ಮ ಹೊಣೆ.
3: ಹೌದು, ನಾನೊಬ್ಬ ಹೋರಾಟಗಾರ್ತಿ. ಸುಮಾರು ವರ್ಷಗಳಿಂದ ಈ ಏಕಮಾತ್ರ ಬಳಕೆಯ ಪ್ಲಾಸ್ಟಿಕ್ ವಿರುದ್ಧ ನಮ್ಮ ಹೋರಾಟ ನಡೀತಾನೆ ಇದೆ. ಅಲ್ಲಲ್ಲಿ ಫಲಕಗಳನ್ನ ಹಿಡಿದುಕೊಂಡು ನಿಲ್ತೀವಿ. ಕೆಲವೊಂದು ಬಾರಿ ಬೀದಿ ನಾಟಕಗಳ ಮೂಲಕ ಜನರಲ್ಲಿ ಅರಿವು ಮೂಡಿಸೋ ಕೆಲಸನೂ ಮಾಡ್ತೀವಿ. ನಿಮಗೆಲ್ಲ ಗೊತ್ತಾ, ಪ್ಲಾಸ್ಟಿಕ್ ಕೊಳೆಯೋಕೆ 800 ವರ್ಷಕ್ಕೂ ಹೆಚ್ಚು ಸಮಯ ಬೇಕು ಅಂತ. ದಿನ ಚಹಾ ಕುಡಿತೀರಲ್ಲ, ಆ ಪೇಪರ್ ಕಪ್ಪಲ್ಲೂ ಪ್ಲಾಸ್ಟಿಕ್ ಇದೆ. ನೀವೆಲ್ಲ ಕಡೆ ಪ್ಲಾಸ್ಟಿಕ್ ಬಿಸಾಡೋದ್ರಿಂದ ಹಸು ಹೊಟ್ಟೆಲೂ ಕೂಡ

0: ಆ ಪ್ಲಾಸ್ಟಿಕ್ ಸಿಕ್ಕಾಕೊಂಡಿದೆ. ಹಾ, ಇದೆಲ್ಲ ಬಿಟ್ಬಿಡಿ. ನಿಮಗ್ ಗೊತ್ತಾ, ಮೊನ್ನೆ ತಾನೇ ತಾಯಿಯ ಎದೆ ಹಾಲಲ್ಲೂ ಕೂಡ ಪ್ಲಾಸ್ಟಿಕ್ ಕಾಣಿಸ್ಕೊಂಡಿದೆ. ಉಸಿರಾಡೋ ಗಾಳಿಯಲ್ಲೂ ಪ್ಲಾಸ್ಟಿಕ್ಕು, ಸಮುದ್ರದ ತಳದಲ್ಲೂ ಪ್ಲಾಸ್ಟಿಕ್ಕು, ನಮ್ಮ ಮಣ್ಣಿನ ಕಣ ಕಣದಲ್ಲೂ ಪ್ಲಾಸ್ಟಿಕ್ಕು, ಪ್ಲಾಸ್ಟಿಕ್ಕು, ಪ್ಲಾಸ್ಟಿಕ್ಕು. ಇಷ್ಟೆಲ್ಲ ಹಾನಿ ಉಂಟು ಮಾಡಿ ನಾಳೆ ನನ್ನ ಮಕ್ಕಳಿಗೆ, ಮರಿ ಮೊಮ್ಮಕ್ಕಳಿಗೆ ನಾವೆಲ್ಲ ಏನು ಬಿಟ್ಕೊಟ್ಟ ಹಾಗೆ? ಉಸಿರಾಡುವ ಗಾಳಿಯನ್ನು ಕೂಡ ಕೊಂಡುಕೊಂಡು ಜೀವನ ಮಾಡಬೇಕಾಗುತ್ತೆ. ಹುಷಾರಾಗಿರಿ, ಈ ನಮ್ಮೊಳಗಿನ ಹಸುರರ ಅಟ್ಟಹಾಸ ಜಾಸ್ತಿನೇ ಆಗಿದೆ ನೋಡಿ. ಹಾ, ಅಲ್ಲಿ ನೋಡಿ, ಆ ಇಬ್ರು ಹಸುರರು ಕೂಡ ನನ್ನ ಹತ್ರನೇ ನಡ್ಕೊಂಡು ಬರ್ತಾ ಇದ್ದಾರೆ. ಇವರ ಮತ್ತ ನನ್ನೇ ನಡುವಿನ ಚರ್ಚೆ ಇಂದಿನದೇನಲ್ಲ, ನಾವು ಯಾವಾಗ್ಲೂ ಚರ್ಚೆ ಮಾಡ್ತಾನೆ ಇರ್ತೀವಿ. ಹಾ, ನಿಮಗೆಲ್ಲ ಗೊತ್ತಾ, ಆ ಚಿಕ್ಕ ಹಸುರ ಇದಾನಲ್ಲ, ಅವನಿಗೆ ಒಂಚೂರು ನಮ್ ಕಡೆ ಕುತೂಹಲ ಜಾಸ್ತಿ. ಇವತ್ತಲ್ಲ ನಾಳೆ ಅವನು ಬದಲಾಗ್ತಾನೆ ಅನ್ನೋ ಭರವಸೆ ಕೂಡ ನನಗಿದೆ. ಬಂದ್ರು ಬಂದ್ರು. ಹಾ, ಬಂದಿಯೇನಪ್ಪ? ಹಾ, ಮತ್ತೆ ನಿಮ್ ಅಣ್ಣನ್ ಕರ್ಕೊಂಡು ನಮ್ ಹತ್ರನೇ ಬಂದಿದೀಯಾ? ನಮ್ಮ ಫಲಕಗಳನ್ನೆಲ್ಲ ದಿಟ್ಟಿಸಿ ನೋಡ್ತಾ ಇದ್ದೀಯಲ್ಲ, ನಿನಗೇನಾದ್ರೂ ಪ್ರಶ್ನೆ ಇದ್ರೆ ಕೇಳು, ನಾನು ಉತ್ತರ ಕೊಡ್ತೀನಿ.
1: ಹೇಳು ಅವರಿಗೆ. ಅಷ್ಟಕ್ಕೂ ನಿಮ್ಮ ಯಾವ ಹೋರಾಟಕ್ಕೂ ಬೆಲೆ ಸಿಗಲ್ಲ ಅಂತ. ಎಲ್ಲಿ ನೋಡಿದ್ರು ಕಸ, ಮಾರ್ಕೆಟ್ ಬದಿಯಲ್ಲೂ ಕಸ, ರಸ್ತೆ ಬದಿಯಲ್ಲೂ ಕಸ, ಕಸ ಕಸ ಕಸ. ಪ್ಲಾಸ್ಟಿಕ್ ಬೇಡಿಕೆ ಅಂತರೂ ಕಡಿಮೆನೇ ಆಗೋದಿಲ್ಲ ಅಂತೀನಿ. ಈ ಪ್ಲಾಸ್ಟಿಕ್ ಇಲ್ದೆ ಈ ಜನಗಳಿಗೆ ಬದುಕಕ್ಕೆ ಆಗೋದಿಲ್ಲ.
0: ಯಾಕಾಗಲ್ಲ? ಪ್ಲಾಸ್ಟಿಕ್ ಸೃಷ್ಟಿ ಆಗೋಕ್ಕೂ ಮುಂಚೆ ನಮ್ಮ ಪೂರ್ವಜರು ಬದುಕ್ತಿರ್ಲಿಲ್ವೇನು?
1: ಪೂರ್ವಜರಂತೆ, ಪ್ಲಾಸ್ಟಿಕ್ ಅಂತೆ, ಪುರಾತನ ಅಂತೆ, ಇವರಿಗೆಲ್ಲ ತಲೆ ಕೆಟ್ಟಿದೆ ಗುರು, ತಲೆ ಕೆಟ್ಟಿದೆ.
2: ನಾನು ನಿಮ್ಮ ಪಲಕಗಳನ್ನು ಹಲವಾರು ಬಾರಿ ನೋಡಿದ್ದೇನೆ. ಆ ಪಲಕದಲ್ಲಿ ನಾವು ಪ್ರತಿದಿನ ಚಹಾ ಅಂಗಡಿಯಲ್ಲಿ ಚಹಾ ಕುಡಿತೀವಲ್ಲ, ಆ ಒಂದು ಸಣ್ಣ ಲೋಟ ಪೇಪರ್ ಇಂದ ಮಾಡಿರ್ತಾರೆ. ಆ ಪೇಪರ್ ಕಪ್ ಬಳಸಬೇಡ ಅಂತಾನು ಬರ್ದಿರ್ತೀರಾ, ಅದು ಪೇಪರ್ ಕಪ್ ಅಲ್ಲ ಅಂತ ಕೂಡ ಬರ್ದಿರ್ತೀರಾ. ನೀವು ನನ್ನ ಮಾತೆಲ್ಲ ಕೇಳಿಸ್ಕೊಂತಿದ್ರಲ್ವಾ, ಇದು ಪೇಪರ್ ಕಪ್ ತಾನೆ, ಅದು ಪೇಪರ್ ಕಪ್ ಅಲ್ವಾ, ಯಾಕೆ ಸುಳ್ಳು ಸುದ್ದಿ ಹಬ್ಬಿಸುತ್ತೀರಾ?
0: ಅಲ್ಲ, ಅದು ಹೆಸರಿಗೆ ಮಾತ್ರ ಪೇಪರ್ ಕಪ್ಪು, ಆದ್ರೆ ಅದು ನಿಜವಾಗ್ಲೂ ಪೇಪರ್ ಕಪ್ ಅಲ್ಲ. ಅದು ಪೇಪರ್ ಇಂದಾನೇ ಮಾಡಿರೋದಾಗಿದ್ರೆ ಏನಾದ್ರೂ ಲಿಕ್ವಿಡ್ ಐಟಮ್ ಅದ್ರಲ್ಲಿ ಹಾಕ್ದವಾಗ ಅದು ಕರಗ್ಬೇಕಿತ್ತು ತಾನೆ, ಆದ್ರೆ ಅದು ಕರ್ಕೋದಿಲ್ಲ. ಅದ್ರ ನಡುವೆ ಒಂದು ಸಣ್ಣ ಪದರ ಪ್ಲಾಸ್ಟಿಕ್ ಇರುತ್ತೆ, ಅದ್ರ ಜೊತೆಗೆ ವಿಷಕಾರಿಯಾದಂತಹ ಪ್ಯಾರಫಿನ್ ವ್ಯಾಕ್ಸ್ ಅನ್ನ ಕೂಡ ಇದ್ರ ಮೇಲೆ ಹಾಕಿರ್ತಾರೆ. ನೀನು ಬಿಸಿ ಬಿಸಿ ಚಹಾ ಹಾಕೊಂಡ್ ಇದ್ರಲ್ಲಿ ಕುಡ್ದಾಗ ಅದ್ರಲ್ಲಿರೋ ಸಣ್ಣ ಲೇಯರ್ ಪ್ಲಾಸ್ಟಿಕ್ ಕರಗಿ ಎಲ್ ಹೋಗುತ್ತ ಅನ್ಕೊಂಡಿದ್ಯಾ? ನಮ್ ಹೊಟ್ಟೆಲೆ ಹೋಗೋದು.
2: ನೀವು ಅಂದಿದ್ದು ಮಾತು ಕೇಳಿಸ್ಕೊಂಡ ಮೇಲೆ ಇದರಿಂದ ಎಷ್ಟು ಹಾನಿ ಇದೆ ಅಂತ ನನಗೆ ಅನಿಸ್ತಾ ಇದೆ. ಇದು ನಮ್ಮ ದೇಹಕ್ಕೆ ಹಾನಿ ಉಂಟು ಮಾಡಿ ತಂದ ಮೇಲೆ ನಾನು ಇದು ಯಾಕೆ ಬಳಸಬೇಕು? ನಾನು ಧರಿಸಿದ ಈ ಪೇಪರ್ ಕಪ್ ಹಾರನ್ನು ತೆಗೆದು ಇನ್ಮೇಲೆ ಒಂದೇ ಒಂದು ಸ್ಟೀಲ್ ಲೋಟನ ಹಾಕೊಂತೇನೆ. ಎಷ್ಟೊಂದೋ ಪೇಪರ್ ಕಪ್ಗಳು ಬದಲಾಗಿ ಒಂದೇ ಒಂದು ಸ್ಟೀಲ್ ಲೋಟ ಸಾಕಲ್ವಾ, ಅದನ್ನ ನಾನು ಎಲ್ಲ ಕಡೆ ತಗೊಂಡು ಹೋಗ್ತೀನಿ.
0: ಶಭಾಷ್.
1: ಲೋ ಲೋ ಲೋ ಲೋ ಮೂರ್ಖ, ಇದನ್ನೆಲ್ಲ ನಂಬಬೇಡವೋ. ನೀನೊಬ್ಬ ಪೇಪರ್ ಕಪ್ನ ಬಳಸಲಿ ಅಂತಂದ್ರೆ ಏನು ಮಹಾ ಪ್ರಪಂಚ ಏನು ಪ್ಲಾಸ್ಟಿಕ್ ಮುಕ್ತ ಆಗುತ್ತಾ? ಹೇಳಿ, ಪ್ಲಾಸ್ಟಿಕ್ ಮುಕ್ತ ಆಗುತ್ತಾ?
0: ನಾನು ಬದಲಾಗಿ ಇನ್ನು 10,000 ಜನರನ್ನ ನಾನು ಬದಲಾಯಿಸ್ತೇನೆ. ಇವತ್ತು ಬದಲಾವಣೆ ನನ್ನಿಂದ, ನಾಳೆ ನನ್ನ ಕುಟುಂಬ, ನಾಡಿದ್ದು ನನ್ನ ಓಣಿ, ಮತ್ತೊಂದು ದಿನ ನನ್ನ ಊರು, ಎಲ್ರೂ ಬದಲಾಗ್ತಾ ಹೋಗ್ತಾರೆ ನೋಡ್ತಾ ಇರಿ.
2: ಮತ್ತೆ ನಾನು ಧರಿಸಿದಿನಲ್ಲ ಈ ಶೈನಿಂಗ್ ಸಿಲ್ವರ್ ಪ್ಲೇಟ್ ಹಾರ, ನನ್ನ ಮೇಲೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಗೊತ್ತಾ? ಇದು ಎಷ್ಟು ಚೆನ್ನಾಗಿದೆ ಪ್ಲೇಟ್, ಶೈನಿಂಗ್ ಆಗಿದೆ, ಸಿಲ್ವರ್ ಕಲರ್ ಅಲ್ಲಿ ಇದೆ, ಇದರಲ್ಲ ಯಾಕೆ ತಿನ್ಬಾರ್ದು? ಇದು ಹೆಚ್ಚು ಅನುಕೂಲಕರಲ್ವಾ, ಉಪಯೋಗಿಸಿ ಬಿಸಾಕ್ಬೋದಲ್ಲ, ಇದು ಅಲ್ಯೂಮಿನಿಯಂ ಅಲ್ವಾ?
0: ಅಯ್ಯೋ, ಇದು ಅಲ್ಯೂಮಿನಿಯಂ ಅಲ್ವೇ ಅಲ್ಲ, ಇದು ಕೂಡ ಪ್ಲಾಸ್ಟಿಕ್. ಪ್ಲಾಸ್ಟಿಕ್ ತಟ್ಟೆಯಲ್ಲಿ ಬಿಸಿ ಬಿಸಿ ಬಿರಿಯಾನಿ ಹಾಕೊಂಡ್ ತಿಂದ್ರೆ ಆ ಪ್ಲಾಸ್ಟಿಕ್ ಕೂಡ ಕರ್ಗಿ ನಿನ್ ಹೊಟ್ಟೆಲೆ ಹೋಗೋದಲ್ವಾ, ಅದನ್ನು ಹಾನಿಕಾರಕನೇ.
1: ಅಯ್ಯೋ ತಮ್ಮ, ಇವರು ಏನೇನೋ ಹೇಳ್ತಾ ಇದಾರೆ. ಅಮ್ಮ ತಾಯಿ ಅಂತ ಭಿಕ್ಷೆ ಬೇಡ್ಕೊಂಡು ಹೋಗೋ ತರ ಸ್ಟೀಲ್ ತಟ್ಟೆ ಇಟ್ಕೊಂಡು ಹೋಗೋದು ಏನ್ ಚಂದ ಅಂತೀನಿ. ಸ್ಟೀಲ್ ತಟ್ಟೆ ಇಟ್ಕೊಂಡು ಹೋಗಿ ನಿಮ್ಗೆಲ್ಲ ನಾಚಿಗೆ ಆಗಲ್ವಾ? ಇಷ್ಟೆಲ್ಲ ಉಪದೇಶ ಕೊಡ್ತಿದ್ರಲ್ವಾ, ಇದಕ್ಕೇನಾದ್ರೂ ಮ್ಯಾನುಫ್ಯಾಕ್ಚರ್ ನಿಲ್ಸಕ್ ಹೇಳಿ ನೋಡೋಣ.
2: ನಾಚಿಕೆನಾ ಅಣ್ಣ, ನಮ್ಮ ತಟ್ಟೆಯಲ್ಲಿ ನಾವು ಊಟ ಮಾಡಕ್ಕೆ ಯಾಕೆ ನಾಚಿಕೆ ಆಗ್ಬೇಕು ಅಂತೀನಿ? ನನಗೆ ಇವ್ರು ಹೇಳಿದ ಮಾತು ಸರಿ ಅನ್ಸ್ತಾ ಇದೆ. ಇದು ನಾನು ಏಕಮಾತ್ರ ಬಲಕೈಯ ಶೈನಿಂಗ್ ಸಿಲ್ವರ್ ತಟ್ಟೆಯಲ್ಲಿ ಪ್ರತಿದಿನ ಊಟ ಮಾಡಿ ಅದು ಎಷ್ಟೋ ಪ್ಲಾಸ್ಟಿಕ್ ನನ್ನ ಹೊಟ್ಟೆ ಸೇರಿದ್ಯೋನೋ. ನನಗೆ ಈ ಶೈನಿಂಗ್ ಸಿಲ್ವರ್ ತಟ್ಟೆ ಹಾರ ಬೇಡ, ಈ ಹಾರ ನಾನು ಇವತ್ತು ತ್ಯಜಿಸ್ತೀನಿ. ಇದ್ರ ಬದಲು ನಾನು ಇಂದಿನಿಂದ ಒಂದೇ ಒಂದು ತಟ್ಟೆ ಇರುವ ಹಾರನ್ನು ಹಾಕೊಂತೀನಿ. ಅಬ್ಬಾ, ಅದೆಷ್ಟೋ ಸಿಲ್ವರ್ ಶೈನಿಂಗ್ ತಟ್ಟೆಗಳು ಬದಲಾಗಿ ವರ್ಷಗಳ ಕಾಲ ಒಂದೇ ಒಂದು ಸ್ಟೀಲ್ ತಟ್ಟೆ ಸಾಕು, ಬಳಸ್ಬೋದಲ್ವಾ?
0: ಹೌದೌದು, ಒಂದೇ ಒಂದು ಸ್ಟೀಲ್ ತಟ್ಟೆ ಸಾಕು. ನೀವೇನೋ ಕೇಳ್ತಾ ಇದ್ರಿ ಮ್ಯಾನುಫ್ಯಾಕ್ಚರಿಂಗ್ ನೇ ನಿಲ್ಸ್ಬಿಡಿ ಅಂತ. ಕರ್ನಾಟಕದಲ್ಲಿ 2021 ಯಾವುದೇ ರೀತಿಯ ಏಕಮಾತ್ರ ಬಳಕೆಯ ಪ್ಲಾಸ್ಟಿಕ್ ಅನ್ನ ಬಳಸೋ ಹಾಗಿಲ್ಲ ಅಂತ ಕಾನೂನು ಮಾಡಿದ್ದಾರೆ. ಆದ್ರೆ ಎಲ್ಲಿವರೆಗೂ

0: ನಾವುಗಳು ಇವುಗಳನ್ನೆಲ್ಲ ಬಳಸ್ತಿರ್ತೀವೋ ಅಲ್ಲಿವರೆಗೂ ಕತ್ತಲ್ ರಾತ್ರಿಯಲ್ಲಿ ಇದೆಲ್ಲ ಮ್ಯಾನುಫ್ಯಾಕ್ಚರ್ ಆಗುತ್ತೆ, ನಮ್ಮನ್ನ ತಲುಪ್ತಾನೇ ಇರುತ್ತೆ.
1: ನಿಮ್ಮ ಮಾತನ್ನ ಕೇಳಿ ನಾನು ಪೇಪರ್ ಕಪ್ಪನ್ನು ಬಿಟ್ಟೆ, ಸೈನಿಂಗ್ ಸಿಲ್ವರ್ ತಟ್ಟೆನೂ ಬಿಟ್ಟೆ, ಈಗ ಪ್ಲಾಸ್ಟಿಕ್ ಸ್ಪೂನ್ಗಳು ಬರುತ್ತಲ್ಲ ಅದ್ರ ಹಾರ ನೋಡಿ ಹಾಕೊಂಡಿದೀನಿ, ಅದನ್ನು ಕೂಡ ಬಳಸಬಾರ್ದ? ಯಾಕೆ ಬಳಸಬಾರ್ದು?
0: ನೋಡಪ್ಪ, ಯಾವುದೇ ರೀತಿಯ ಏಕಮಾತ್ರ ಬಳಕೆಯ ವಸ್ತುವನ್ನು ಬಳಸಬಾರ್ದು ಅನ್ನೋದೇ ಆದೇಶ. ಅದ್ರಲ್ಲಿ ಈ ಸ್ಪೂನ್ಗಳು ಕೂಡ ಒಂದು. ಇದನ್ನು ಪ್ಲಾಸ್ಟಿಕ್ ಇಂದನೇ ಮಾಡಿರೋದು, ಇದನ್ನು ಹಾನಿನೇ ಉಂಟು ಮಾಡುತ್ತೆ. ಯಾಕೆ ಬೇಕು ಆಹಾರನು ತೆಗೆದ್ಬಿಡು.
2: ಹ್ಮ್, ಬರೀ ಮಾತಾಡ್ತಾರಪ್ಪ. ಹಾಗಿದ್ರೆ ಇದಕ್ಕೆ ಏನಾದ್ರೂ ಆಲ್ಟರ್ನೇಟಿವ್ಸ್ ಇದ್ರೆ ಕೊಡಿ ನೋಡೋಣ.
0: ಆಲ್ಟರ್ನೇಟಿವ್ಸ್ ಆಲ್ಟರ್ನೇಟಿವ್ಸ್ ಆಲ್ಟರ್ನೇಟಿವ್ಸ್, ಐ ಡೋಂಟ್ ಲೈಕ್ ಆಲ್ಟರ್ನೇಟಿವ್ಸ್. ವೆನ್ ದೇರ್ ಇಸ್ ಹ್ಯಾಂಡ್, ವೈ ಡು ಯು ನೀಡ್ ಆಲ್ಟರ್ನೇಟಿವ್? ಅಲ್ಲ ಗುರು, ಕೈ ಇರ್ಬೇಕಾದ್ರೆ ಆಲ್ಟರ್ನೇಟಿವ್ಸ್ ಯಾಕೆ ಬೇಕು? ಕೈಯಲ್ಲೇ ಊಟ ಮಾಡ್ಬೋದು ಅಲ್ವಾ? ಹಾಗಿದ್ರೆ ಬೇಕೇ ಬೇಕು ಅನ್ನೋದಾದ್ರೆ ಒಂದು ಸ್ಟೀಲ್ ಸ್ಪೂನ್ ಅನ್ನ ನಮ್ ಜೊತೆ ಯಾವಾಗ್ಲೂ ಇಟ್ಕೊಂಡು ಹೋದ್ರೆ ಆಯ್ತು.
1: ಸರಿ ಇದೆ, ಸರಿ ಇದೆ, ನೀವು ಹೇಳಿದ ಮಾತು ನಾನು ಒಪ್ಪುತ್ತೇನೆ. ಅಣ್ಣ, ಒಂದ್ಸರಿ ನೀನು ಯೋಚನೆ ಮಾಡು, ಅವರು ಸರಿಯಾಗಿ ಅಂತಿದ್ದಾರೆ. ನನಗೆ ಎಷ್ಟೊಂದು ಪ್ಲಾಸ್ಟಿಕ್ ಸ್ಪೂನ್ಗಳಿಂದ ಮಾಡಿರುವ ಈ ಹಾರ ಬೇಡ, ಇದ್ರ ಬದಲಾಗಿ ಒಂದೇ ಒಂದು ಸ್ಟೀಲ್ ಸ್ಪೂನ್ ಇರುವ ಹಾರನ್ನು ನಾನು ಧರಿಸ್ತೀನಿ, ನಾನು ಬದಲಾಗ್ತೀನಿ.
0: ವೆರಿ ಗುಡ್, ವೆರಿ ಗುಡ್. ಹಾ, ಇದೇ ತರಹ ಶೈನಿಂಗ್ ಸಿಲ್ವರ್ ತಟ್ಟೆ ಆಗಿರ್ಲಿ, ಇನ್ನೊಂದು ಬರುತ್ತೆ ಬಟ್ಲು. ನಾವು ಪಾನಿಪುರಿ ತಿಂತೀವಿ ನೋಡಿ, ಆ ಬಟ್ಲು. ಅದ್ರ ಜೊತೆಗೆ ಈ ಚಿಪ್ಸ್ ಕುರ್ಕುರೆ ಅಂತ ತಿಂತಿರ್ತೀವಿ ನೋಡಿ, ಆ ತರದ ಪ್ಲಾಸ್ಟಿಕ್ ನೆಲ್ಲ ನಾವು ಮಲ್ಟಿ ಲೇಯರ್ಡ್ ಪ್ಲಾಸ್ಟಿಕ್ MLP ಅಂತ ಕರಿತೀವಿ. ಇದನ್ನ ನಾವು ಪದರ ಪದರನು ಸಪರೇಟ್ ಮಾಡಿನೇ ರೀಸೈಕ್ಲಿಂಗ್ ಮಾಡೋಕಾಗೋದು. ಇದು ಅಸಾಧ್ಯದ ಕೆಲಸ. ಆದ್ರಿಂದ ಈ ರೀತಿಯ ಪ್ಲಾಸ್ಟಿಕ್ ಇಂದ ದೂರ ಉಳಿಯೋದೇ ಸರಿ.
2: ಹ್ಮ್, ಇದು ಯಾಕೋ ಅತಿ ಆಯ್ತು. ಜೀವನ ಯಾಕೆ ಕಷ್ಟ ಪಡ್ಕೊಂಡು ಬದುಕಬೇಕು? ಕಷ್ಟ ಪಡ್ಕೊಂಡು ಬದುಕೋದಾದ್ರೂ ಯಾಕೆ ಅಂತೀನಿ, ಜೀವನ ಸುಗಮವಾಗಿ ಸಿಗೋಕೆ ತಾನೇ ಇದಲ್ಲಿ ಇರೋದು. ಅದು ಬಿಟ್ಟು ಇದನ್ನೆಲ್ಲ ಭಾರ ಹೊತ್ಕೊಂಡು ತಿರುಗಾಡಂತಾರಲ್ಲ ಗುರು, ಇವ್ರಿಗೆಲ್ಲ ತಲೆ ಕೆಟ್ಟಿದೆ ಗುರು, ತಲೆ ಕೆಟ್ಟಿದೆ.
0: ಹಾ, ಮೊದಲೆಲ್ಲ ಒಂದು ಸಣ್ಣ ತಟ್ಟೆ, ಒಂದು ಸಣ್ಣ ಲೋಟ, ಒಂದು ಸ್ಪೂನು, ಇದನ್ನೆಲ್ಲ ನಮ್ಮ ಒಡನೆ ನಮ್ಮ ಸಣ್ಣ ಕೈ ಚೀಲದಲ್ಲಿ ತಗೊಂಡು ಹೋಗೋಕೆ ಭಾರಾನು ಅನ್ಸುತ್ತೆ, ಮುಜುಗರಾನು ಅನ್ಸುತ್ತೆ. ಆಮೇಲೆ ಬಂಡತನ ಬೆಳೆದ ಮೇಲೆ, ಇರೋ ಭೂಮಿ ಒಂದೇ ಅನ್ನೋದು ಅರ್ಥ ಆದ ಮೇಲೆ, ನಾವು ಈ ಭೂಮಿಗೆ ಭಾರ ಆಗ್ಬಾರ್ದು ಅನ್ನೋದು ಕೂಡ ಅರ್ಥ ಆಗತ್ತೆ.
1: ನಾನು ಇಂದಿನಿಂದ ಈ ಕಪ್ಪುಗಳನ್ನು ಕೂಡ ತ್ಯಜಿಸ್ತೀನಿ. ತ್ಯಜಿಸಿ ಇನ್ಮೇಲೆ ಸ್ಟೀಲ್ ಲೋಟ ಮತ್ತು ಸ್ಟೀಲ್ ಬಟಲ್ನ ಜೊತೆಗೆ ಇಟ್ಕೊಂಡು ಹೋಗ್ತೀನಿ. ಇವತ್ತು ಈ ಹಾರನ್ನು ತೆಗೆದು ನಾನು ಒಂದೇ ಒಂದು ಸ್ಟೀಲ್ ಲೋಟ ಬಟಲ್ನ ಹಾರನ್ನು ಹಾಕುತ್ತೀನಿ.
2: ನಿಂಗೇನು ಬಂತೋ ತಮ್ಮ ಕಂಡೋಗೋ ರೋಗ? ಎಷ್ಟು ಕಲರ್ಫುಲ್ ಆಗಿದ್ದೆ ನನ್ನ ಜೊತೆ ಇದ್ದಾಗ, ಈಗ ನೋಡು ಒಳ್ಳೆ ಮಂಕು ದಿಂಡೆ ತರ ಕಾಣ್ತಿದ್ಯಾ ಸ್ಟೀಲ್ ಗ್ಲಾಸ್ನ ಎಲ್ಲ ಹಾಕೊಂಡು. ಹಾ ಮಿತ್ರದ್ರೋಹಿ, ನೀನು ದೂರ ನಿಲ್ಲು, ನಾನು ಮುಟ್ಟಬೇಡ.
1: ಹಾ ಅಲ್ಲ, ನೀವು ಹೇಳಿದ್ದೆಲ್ಲ ಮಾಡಿದ್ದೀನಿ, ಆದ್ರೆ ಅಲ್ಲ ಈ ಕುಡಿಯೋ ನೀರು ಪ್ಲಾಸ್ಟಿಕ್ ವಾಟರ್ ಬಾಟ್ಲ್ ಬೇಡ ಅಂತಿರಲ್ಲ, ಇದು ಏಕಮಾತ್ರ ಬಳಕೆಯ ಪ್ಲಾಸ್ಟಿಕ್ ಇಂದ ಮಾಡಿರೋದು. ಆದ್ರೆ ನಾವು ಎಲ್ಲಿ ಹೋದ್ರೂ 10 ರೂಪಾಯಿ ನಮ್ಗೆ ನೀರು ಸಿಕ್ಬಿಡುತ್ತೆ. ಅದು ಎಂತ ನೀರು? ಒಳ್ಳೆ ನೀರು. ಇಂಥ ಬಾಟ್ಲ್ ತಗೊಂಡು ನೀರು ಕುಡಿಯೋದು ಅನುಕೂಲಕರಲ್ವಾ? ಎಲ್ಲರಿಗೂ ಸ್ವಚ್ಛ ನೀರು ಬೇಕು, ಅದು 10 ರೂಪಾಯಿಗೆ ಸಿಕ್ಬಿಡುತ್ತೆ.
0: ಅಲ್ಲ, ಅದು ಹೇಗೆ ಇದನ್ನ ಸ್ವಚ್ಛ ನೀರು ಅಂತ ಕರಿತಿರೋ? ನನಗಂತೂ ಅರ್ಥ ಆಗಲ್ಲ. ಇದು ಮ್ಯಾನುಫ್ಯಾಕ್ಚರ್ ಆಗೋದು ಅದು ಯಾವ್ದೋ ಊರಲ್ಲಿ, ಆ ಊರಿಂದ ನಮ್ಮೂರಿಗೆ ತಲುಪಿ, ನಮ್ಮೂರಲ್ಲಿರೋ ಅಂಗಡಿನ ತಲುಪಿ, ಆ ಅಂಗಡಿಯಿಂದ ನಮ್ ಕೈಗೆ ತಲುಪೋ ಅಷ್ಟರಲ್ಲಿ ಇದು ಬಿಸಿಲಲ್ಲೇ ಮೆರೆದಿರುತ್ತೆ. ಅದರಿಂದಾಗಿ ಅದ್ರ ಒಳಗಡೆ ಇರೋ ಒಂದು ಸಣ್ಣ ಪ್ಲಾಸ್ಟಿಕ್ಕಿನ ಪದರ ಆ ನೀರೊಳಗಡೆ ಸೇರ್ಕೊಂಡು ನಾವು ನೀರ್ ಕುಡಿಯೋ ಅಷ್ಟರಲ್ಲಿ ಆ ಪ್ಲಾಸ್ಟಿಕ್ಕಿನ ಪದರ ನಮ್ ಹೊಟ್ಟೆನೂ ಸೇರ್ಕೊಳ್ಳುತ್ತೆ. ಅದೆಲ್ಲ ಬಿಡಿ, ನಿಮಗ್ ಗೊತ್ತಾ, ಈ ಪ್ಲಾಸ್ಟಿಕ್ ಬಾಟಲಿಗಳಲ್ಲಿ ಕೇವಲ 9% ಮಾತ್ರ ರೀಸೈಕಲ್ ಆಗೋದು. ಉಳಿದಿದ್ದು 91% ಏನಾಗುತ್ತೆ? ನೆಲಬರ್ತಿ ಅಂದ್ರೆ ಲ್ಯಾಂಡ್ ಫಿಲ್ಗಳನ್ನ ಸೇರುತ್ತೆ. ಇವಾಗ ಯೋಚನೆ ಮಾಡು, ಬೇಕಾ ನಿನಗ ಆ ಬಾಟಲು?
1: ಹೌದೌದು, ನೀವು ಹೇಳಿದ ಕೇಳಿದ ಮೇಲೆ ನಾನು ನಂದೇ ಸ್ಟೀಲ್ ಬಾಟಲ್ ನ ತಗೊಂಡು ಹೋಗ್ತೀನಿ. ಒಂದು ದಿನ ಏನಿಲ್ಲ ಅಂದ್ರೆ ನಾನು 2-3 ಬಾಟಲ್ ನೀರು ಕುಡಿಯೋದು ಬಿಸಾಕ್ತೀನಿ. ನನ್ನಂಗೆ ಪ್ರತಿಯೊಬ್ಬರು ಬಿಸಾಕ್ತಾ ಹೋದ್ರೆ ಅದೆಷ್ಟು ಬಾಟಲ್ ಉಪ್ಪತ್ತಾಗುತ್ತೋ ಏನೋ. ನನ್ನ ಸೊಂಟಕ್ಕೆ ಕಟ್ಟಿರುವ ಈ ಬಾಟಲ್ ಪಟಿಯನ್ನು ಇವತ್ತು ಬಿಸಾಕಿ ಒಂದೇ ಒಂದು ಮರುಬಳಕೆ ಮಾಡಬಹುದಂತ ಬಾಟಲ್ ನಾನು ನೇತಾಕೋತೀನಿ. ಕಡೆಯದಾಗಿ ಒಂದು ಪ್ರಶ್ನೆ ಇದೆ, ಪ್ಲಾಸ್ಟಿಕ್ ಸ್ಟ್ರಾ ಬೇಡ ಓಕೆ, ಪೇಪರ್ ಸ್ಟ್ರಾನು ಬೇಡ ಅಂತಿರಲ್ಲ, ಯಾಕೆ?
0: ಅಲ್ಲ, ಎಲ್ಲ ಓಕೆ, ಈ ಸ್ಟ್ರಾ ಯಾಕೆ? ಪ್ಲಾಸ್ಟಿಕ್ ಆಗ್ಲಿ ಪೇಪರ್ ಆಗ್ಲಿ ಎಲ್ಲಾನು ಏಕಮಾತ್ರ ಬಳಕೆದೆ ಅಲ್ವಾ? ಈ ಪೇಪರ್ ಸ್ಟ್ರಾ ಮಾಡೋದಕ್ಕೂ ಬಹಳಷ್ಟು ಮರ ಕಡಿಬೇಕು, ನೀರ್ ವ್ಯರ್ಥ ಮಾಡ್ಬೇಕು. ಇದು ಫ್ಯಾಕ್ಟ್ರಿಯಲ್ಲಿ ತಯಾರಾಗಿ ಡಿಸ್ಟ್ರಿಬ್ಯೂಟರ್ ಹತ್ರ ಹೋಗಿ ಆಮೇಲೆ ಡೀಲರ್ ಆಮೇಲೆ ನಿಮ್ ಕೈಗೆ ಬರೋ ಅಷ್ಟರಲ್ಲಿ ಎಷ್ಟು ಡೀಸೆಲ್ ಖರ್ಚಾಗಿರುತ್ತೆ, ವಿಪರೀತ ಕಾರ್ಬನ್ ಫುಟ್ ಪ್ರಿಂಟ್.
1: ನಾನು ಇನ್ಮೇಲೆ ಸ್ಟ್ರಾನು ಬಳಸೋದಿಲ್ಲ, ನನಗೆ ಸಂಪೂರ್ಣವಾಗಿ ಅರ್ಧ ಆಗಿದೆ. ನಾನು ಈ ಶ್ರಾದ್ದಹಾರನ್ನು ಕೂಡ ತೆಗೆದು ಬಿಡ್ತೀನಿ. ನಿನ್ನ ಮಾತು

0: ಕೇಳ್ತಾ ಕೇಳ್ತಾ ನನ್ನ ನಾನೇ ನೋಡ್ಕೊಂತಾ ಇದ್ದೀನಿ. ನನ್ನ ಮೇಲೆ ಯಾವ್ದು ರೀತಿಯ ಪ್ಲಾಸ್ಟಿಕ್ ಇಲ್ಲ, ನಾನು ಸಂಪೂರ್ಣವಾಗಿ ಬದಲಾಗಿ ಬಿಟ್ಟಿದ್ದೀನಿ. ನನ್ನ ಮೈ ಮೇಲೆ ಇರೋದೆಲ್ಲ ಇವಾಗ ಸ್ಟೀಲ್ ತಟ್ಟೆ, ಸ್ಟೀಲ್ ಲೋಟ, ಸ್ಟೀಲ್ ಸ್ಪೂನು, ಸ್ಟೀಲ್ ಬಾಟಲ್ಗಳ ಹಾರ, ಇದನ್ನೆಲ್ಲ ನೋಡಿ ನನಗೆ ಖುಷಿ ಆಗ್ತಾ ಇದೆ. ಇದು ಮನಸ್ಸು ಹಾಗಿರೋ ಅನಿಸ್ತಾ ಇದೆ. ನನ್ನ ಸೌಂದರ್ಯ ಇದನ್ನೆಲ್ಲ ಧರಿಸಿದ ಮೇಲೆ ಹೆಚ್ಚಾಗಿದೆ. ಪರಿಸರಕ್ಕೆ ನನ್ನಿಂದ ಏನು ಹಾನಿ ಉಂಟುಗಳು ಅನ್ನೋದು ವಿಚಾರ ನನಗೆ ಖುಷಿ ಕೊಡ್ತಾ ಇದೆ. ನನಗೆ ಉಸಿರಾಡೋದಕ್ಕೆ ಆಗ್ತಾ ಇದೆ ಇಲ್ಲಿ. ಅಣ್ಣ ನೀನು ಬದಲಾಗ್ಬಿಡು, ನೀನು ಬದಲಾಗ್ಬಿಡಣ್ಣ, ನಾವು ನೆಮ್ಮದಿಯಿಂದ ಜೀವನ ಮಾಡೋಣ.
1: ಏ ತಮ್ಮ, ಯಾಕೋ ಹೀಗೆ ಮಾಡಿದೆ? ನೀನು ಬಿಟ್ಟು ಹೋದ್ಮೇಲೆ ನನ್ನಲ್ಲಿ ಶಕ್ತಿನೇ ಉಳಿದಿಲ್ಲ. ನನ್ನ ಸ್ವಂತ ತಮ್ಮನೇ ಬದಲಾಗ್ಬಿಟ್ಟ, ನಾನು ಹೇಗೆ ಬದುಕಲಿ? ನನ್ನನ್ನು ನೀವೆಲ್ಲರೂ ಬಿಟ್ಟರೆ ನಾನು ಕೊನೆಯಾಗಿ ಬಿಡ್ತೀನಿ.

ಅಣ್ಣ ನಿಂತ್ಕೋಣ, ಹೆಲ್ಗೋಗ್ತಾ ಇದೀಯಾ ಅಣ್ಣ? ನನ್ನ ಮಾತು ಸರಿಯಾಗಿ ಕೇಳು. ಅವನು ಮಾತುಗಳು ಕೇಳಿಸ್ಕೊಷ್ಟು ಪರಿಸ್ಥಿತಿಗಳಿಲ್ಲ. ಅವನು ಕೂಡ ಬದಲಾಗ್ತಾನೆ ಅನ್ನೋ ನಂಬಿಕೆ ನನಗಿದೆ. ಆ ದಿನ ಏನು ದೂರ ಇಲ್ಲ, ಕಾಯ್ತಾ ಇರೋಣ. ಈಗ ಮುಂದಿನ ಫೀಲ್ಗೋಡನೆ ಸೇರ್ಕೊಂಡು ಒಂದು ಪ್ರಮಾಣ ಮಾಡೋಣ.

0: ಅಣ್ಣ ನಿಂತ್ಕೋ ಅಣ್ಣ, ಹೆಲ್ಗೋಗ್ತಾ ಇದೀಯ ಅಣ್ಣ? ನನ್ನ ಮಾತು ಸರಿಯಾಗಿ ಕೇಳು. ಅವನು ಮಾತ್ಕೊಳ್ಳೋ ಕೇಳಿಸ್ಕೊಷ್ಟು ಪರಿಸ್ಥಿತಿಲಿಲ್ಲ, ಅವನು ಕೂಡ ಬದಲಾಗ್ತಾನೆ ಅನ್ನೋ ನಂಬಿಕೆ ನನಗಿದೆ. ಆ ದಿನ ಏನು ದೂರ ಇಲ್ಲ, ಕಾಯ್ತಾ ಇರೋಣ. ಈಗ ಮುಂದಿನ ಫೀಲ್ಗೊಡನೆ ಸೇರ್ಕೊಂಡು ಒಂದು ಪ್ರಮಾಣ ಮಾಡೋಣ. ಮಾಡ್ತೀರಾ? ನಿಮ್ಮ ನಿಮ್ಮ ಬಲಗೈಯನ್ನು ಮುಂದಕ್ಕೆ ಚಾಚಿ.
1: ಇಂದಿನಿಂದ
2: ಈ ಕ್ಷಣದಿಂದ ನನ್ನ ಕಸ ನನ್ನ ಜವಾಬ್ದಾರಿ,
1: ನನ್ನ ಕಸ ನನ್ನ ಜವಾಬ್ದಾರಿ,
2: ನಿಮ್ಮ ಕಸ ನಿಮ್ಮ ಜವಾಬ್ದಾರಿ,
1: ನಿಮ್ಮ ಕಸ ನಿಮ್ಮ ಜವಾಬ್ದಾರಿ,
2: ನಮ್ಮೆಲ್ಲರ ಕಸ ನಮ್ಮೆಲ್ಲರ ಜವಾಬ್ದಾರಿ,
1: ನಮ್ಮೆಲ್ಲರ ಕಸ ನಮ್ಮೆಲ್ಲರ ಜವಾಬ್ದಾರಿ.
2: ಇಂದಿನಿಂದ ನಾನು ಕಸ ಕಂಡ ಕಂಡಲ್ಲಿ ಎಸೆಯುವುದಿಲ್ಲ,
1: ಇಂದಿನಿಂದ ನಾನು ಕಸ ಕಂಡ ಕಂಡಲ್ಲಿ ಎಸೆಯುವುದಿಲ್ಲ,
2: ನಾನು ಕಸವನ್ನ ಮೂರು ರೀತಿಯಲ್ಲಿ ವಿಂಗಡಿಸುತ್ತೇನೆ,
1: ನಾನು ಕಸವನ್ನ ಮೂರು ರೀತಿಯಲ್ಲಿ ವಿಂಗಡಿಸುತ್ತೇನೆ,
2: ನಾನು ನನ್ನ ಜೀವನ ಶೈಲಿಯ ಬಗ್ಗೆ ಮರುಯೋಚಿಸುತ್ತೇನೆ,
1: ನಾನು ನನ್ನ ಜೀವನ ಶೈಲಿಯ ಬಗ್ಗೆ ಮರುಯೋಚಿಸುತ್ತೇನೆ,
2: ನಾನು ಏಕ ಬಳಕೆ ವಸ್ತುಗಳನ್ನು ಕಡಿಮೆ ಮಾಡುತ್ತೇನೆ,
1: ನಾನು ಏಕ ಬಳಕೆ ವಸ್ತುಗಳನ್ನು ಕಡಿಮೆ ಮಾಡುತ್ತೇನೆ,
2: ನಾನು ಸಾಧ್ಯವಾದಷ್ಟು ಮರುಬಳಕೆ ಮಾಡುತ್ತೇನೆ,
1: ನಾನು ಸಾಧ್ಯವಾದಷ್ಟು ಮರುಬಳಕೆ ಮಾಡುತ್ತೇನೆ.
2: ಈ ಬದಲಾವಣೆ ನನಗಾಗಿ,
1: ಈ ಬದಲಾವಣೆ ನನಗಾಗಿ,
2: ನನ್ನ ನಗರಕ್ಕಾಗಿ,
1: ನನ್ನ ನಗರಕ್ಕಾಗಿ,
2: ನನ್ನ ದೇಶಕ್ಕಾಗಿ,
1: ನನ್ನ ದೇಶಕ್ಕಾಗಿ,
2: ಇದು ನನ್ನ ಪ್ರಮಾಣ,
1: ಇದು ನನ್ನ ಪ್ರಮಾಣ.
2: ಬದಲಾಗೋಣ,
1: ಬದಲಾಗೋಣ,
2: ಬದಲಾಯಿಸೋಣ,
1: ಬದಲಾಯಿಸೋಣ.
2: ರೀಥಿಂಕ್,
1: ರೀಥಿಂಕ್,
2: ರಿಫ್ಯೂಸ್,
1: ರಿಫ್ಯೂಸ್,
2: ರೆಡ್ಯೂಸ್,
1: ರೆಡ್ಯೂಸ್,
2: ರಿಯೂಸ್,
1: ರಿಯೂಸ್,
2: ರಿಸೈಕಲ್,
1: ರಿಸೈಕಲ್,
2: ರಿಮೂವ್ ಪ್ಲಾಸ್ಟಿಕ್,
1: ರಿಮೂವ್ ಪ್ಲಾಸ್ಟಿಕ್,
2: ರೆಸ್ಪೆಕ್ಟ್ ಮದರ್ ನೇಚರ್,
1: ರೆಸ್ಪೆಕ್ಟ್ ಮದರ್ ನೇಚರ್,
2: ರಿಜಾಯ್ಸ್,
1: ರಿಜಾಯ್ಸ್.
3: ಸಮುದ್ರ ವಸನೇ ದೇವಿ ಪರ್ವತಸ್ತನ ಮಂಡಲೇ, ವಿಷ್ಣು ಪತ್ನಿ ನಮಸ್ತುಭ್ಯಂ ಪಾದ ಸ್ಪರ್ಶಂ ಕ್ಷಮಸ್ವಮೇ. ಮುಂಜಾನೆದ್ದು ದೇವ್ರಿಗೆ ಕೈ ಮುಗಿತಾ ಬೇಡ್ಕೋತೀವಿ, ಅಮ್ಮ ನನ್ ಪಾದಾನ ನಿನ್ ಮೇಲೆ ಇಡ್ತಾ ಇದ್ದೀನಿ, ಕ್ಷಮಿಸ್ಬಿಡಮ್ಮ ಅಂತ. ಭೂಮಿ ತಾಯಿಗೆ ಇದನ್ನ ಬೇಡ್ಕೊಂಡು ಹೇಳ್ಬೇಕಾದ್ರೆ ಅಂಥ ಸಂಸ್ಕೃತಿ ನಮ್ದು. ಆದ್ರೆ ಏನ್ ಮಾಡ್ತಾ ಇದೀವಿ ನಾವೀಗ? ಸಿಕ್ಕಂಗೆ ಕಸ ಎಸಿತಾ ಇದೀವಿ ಭೂಮಿ ತಾಯಿ ಮೇಲೆ, ಪ್ಲಾಸ್ಟಿಕ್ ಹಸುರಲಾಗ್ತಾ ಬದ್ಲಾಗ್ತಾ ಇದೀವಿ. ಆದ್ರೆ ನಾವು ಮತ್ತೆ ಬದ್ಲಾಗ್ಬಹುದಾ, ಒಳ್ಳೆಯವ್ರಾಗ್ಬಹುದಾ? ಹೌದು, ಈ ಬದಲಾವಣೆ ಸಾಧ್ಯ. ಕೇಳಿಸ್ಕೊಂಡ್ರಲ್ಲ ಹೇಗೆ ನಮ್ ಹಸುರ ಬದ್ಲಾದ ಅಂತ. ಬದಲಾವಣೆ ಅನ್ನೋದೇ ಜಗದ ನಿಯಮ. ಈ ಬದಲಾವಣೆ ನನ್ನಿಂದ, ನಿಮ್ಮಿಂದ, ಹಾಗೆ ನಮ್ಮೆಲ್ಲರಿಂದ ಸಾಧ್ಯ.

0: ಈಗ
1: ಒಮ್ಮೆ ಬಳಸಿ ಎಸೆದ ಪ್ಲಾಸ್ಟಿಕ್ ಒಂದು ಕ್ಷಣದ ಸುಲಭತೆ, ಆದ್ರೆ ಅದರ ಪರಿಣಾಮ ಶತಮಾನಗಳ ನೋವು. ನಾವು ಎಸೆಯುವ ಪ್ರತಿಯೊಂದು ಪ್ಲಾಸ್ಟಿಕ್ ತುಂಡು ನದಿಗಳನ್ನ ಸೇರುತ್ತೆ, ಸಮುದ್ರವನ್ನ ಸೇರುತ್ತೆ, ಮಣ್ಣನ್ನ ಕಲುಷಿತ ಮಾಡಿ ಕೊನೆಗೆ ನಮ್ಮದೇ ಜೀವನದಲ್ಲಿ ಮರಳಿ ಬರುತ್ತೆ. ಸಮಸ್ಯೆ ಪ್ಲಾಸ್ಟಿಕ್ ಅಲ್ಲ, ನಮ್ಮ ಆಯ್ಕೆ. ನಾವು ಬದಲಾದ್ರೆ ಸಾಕು, ಪ್ಲಾಸ್ಟಿಕ್ ಕಡಿಮೆಯಾಗುತ್ತದೆ, ನದಿಗಳು ಮತ್ತೆ ಉಸಿರಾಡುತ್ತೆ, ಮಣ್ಣು ಮತ್ತೆ ಫಲವತ್ತಾಗುತ್ತೆ. ಏಕಮಾತ್ರ ಬಳಕೆಯ ಪ್ಲಾಸ್ಟಿಕ್ ಅನ್ನ ನಾವುಗಳು ಬಿಟ್ಟು ಬಿಡೋಣ, ಮರುಬಳಕೆಯ ಮಾರ್ಗವನ್ನ ಹಿಡಿಯೋಣ. ಇಂದು ತೆಗೆದುಕೊಳ್ಳುವ ಸಣ್ಣ ನಿರ್ಧಾರಗಳು ನಾಳೆಯ ಭೂಮಿಯನ್ನ ನಿರ್ಧರಿಸುತ್ತೆ, ಎಚ್ಚರವಾಗಿರೋಣ.
2: ಸ್ವಚ್ಛಗ್ರಹ ಡ್ರಾಮಾ ಕಂಪನಿಯಿಂದ ಇವತ್ತು ನಿಮ್ ಮುಂದೆ ನಾವು ಪ್ಲಾಸ್ಟಿಕ್ ಅಸುರ ಎಂಬ ನಾಟಕನ ಪ್ರಸ್ತುತ ಪಡಿಸಿದ್ವಿ. ಪಾತ್ರ ಪರಿಚಯ, ಸೂತ್ರಧಾರಿಯಾಗಿ ಸ್ನೇಹ,
3: ಸೀನಿಯರ್ ಅಸುರ ಪಾತ್ರದಲ್ಲಿ ಬಾಲಾಜಿ,
4: ಜೂನಿಯರ್ ಅಸುರ ಪಾತ್ರದಲ್ಲಿ ವಾಸು,
1: ಭೂಮಿ ತಾಯಿ ಮತ್ತು ಹೋರಾಟಗಾರ್ತಿಯಾಗಿ ಸಹನ,
5: ಈಗಿನ ಪೀಳಿಗೆಯ ಹುಡುಗನ ಪಾತ್ರದಲ್ಲಿ ಆರ್ಯನ್.
2: ರಚನೆ ಮತ್ತು ನಿರ್ದೇಶನ ಸಂಪತ್ ಸಿಎಂ, ವಾಸುಕಿ ಅಯ್ಯಂಗಾರ್ ಮತ್ತು ಸಹನಾ ಕಂಠಿ.
0: ಎಲ್ಲರಿಗೂ ಧನ್ಯವಾದ.
6: ಇಂದಿನ ಯುವವಾಣಿ ಕಾರ್ಯಕ್ರಮದಲ್ಲಿ ಸ್ವಚ್ಛಾಗ್ರಹ ಡ್ರಾಮಾ ಕಂಪನಿ ಪ್ರಸ್ತುತಪಡಿಸಿದ ಪ್ಲಾಸ್ಟಿಕ್ ಅಸುರ ದ ವಾರ್ ವಿತಿನ್ ಅಸ್ ನಾಟಕ ಮೂಡಿಬಂತು. ನಿರ್ಮಾಣ ಜ್ಯೋತಿದಾಸ್. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
7: ಆಕಾಶವಾಣಿ ಧಾರವಾಡ.

0: ನಲ್ಮೆಯ ಕೇಳುಗರೆ, ಆಕಾಶವಾಣಿ ನಲ್ಮೆಯ ಕೇಳುಗರೆ,
1: ಶ್ರೋತ್ರಿಯನೆ ಶ್ರೋತಾರ ಕೇಳು, ಇದು ನಭೋವಾಣಿ.
0: ಆಕಾಶವಾಣಿಗೆ 90 ಹರೆಯ
1: ನಾನು ಬಾಳಿ ನೀನು ಕಿವಿ ಬಾನ ಕಡಲಲಿ ಮೇಲೆ ಬಿಟ್ಟ ಈ ನುಡಿದೋಳಿ.
0: ಖ್ಯಾತ ವಿಮರ್ಶಕರು ಡಾಕ್ಟರ್ ಜಿಎಂ ಹೆಗಡೆ.
2: ನಮಗೆ ಒಳ್ಳೆಯ ಸಂಸ್ಕಾರ ಬರುವುದು ಈ ಆಕಾಶವಾಣಿ ಬಿತ್ತರಿಸುವಂತಹ ಶ್ರೇಷ್ಠವಾದಂತಹ ನಾಟಕಗಳು, ಬಾನುಲಿ ದೃಶ್ಯಗಳು. ನಾನು ಒಂದು ಮಾತಿನಲ್ಲಿ ಹೇಳಲಿಕ್ಕೆ ಇಷ್ಟಪಡಬೇಕು ಏನು ಅಂತಂದ್ರೆ, ಕನ್ನಡದಲ್ಲಿ ಬೇರೆ ಬೇರೆ ಸಾಹಿತ್ಯ ಪ್ರಕಾರ ಇರುವ ಹಾಗೆ ಬಾನುಲಿ ಸಾಹಿತ್ಯ ಪ್ರಕಾರ ಎನ್ನುವುದೇ ಒಂದು ಇದೆ. ಅಂದ್ರೆ ಆಕಾಶವಾಣಿಗಾಗಿ ಅನೇಕ ಜನ ನಾಟಕಕಾರರು ನಾಟಕಗಳನ್ನೆಲ್ಲ ಬರೆದಿದ್ದಾರೆ. ಆ ಶ್ರೇಷ್ಠ ನಾಟಕಕಾರರ ಒಂದು ಪರಂಪರೆಯೇ ಆಕಾಶವಾಣಿಯಲ್ಲಿ ನಮ್ಗೆ ನೋಡ್ಲಿಕ್ಕೆ ಸಿಗ್ತದೆ. ದೊಡ್ಡ ದೊಡ್ಡ ಸಂಗೀತಗಾರರು ಮಾತ್ರ ಅಲ್ಲ, ಸಾಮಾನ್ಯ ಗಾಯಕರು ಕೂಡ ಮೊದಲು ಪ್ರವೇಶ ಪಡೆಯುವುದು ಆಕಾಶವಾಣಿಯಲ್ಲಿ. ಅಂದ್ರೆ ಆಕಾಶವಾಣಿಯ ಮೂಲಕವಾಗಿ ಅವರ ವೃತ್ತಿ ಜೀವನ ಆರಂಭ ಆಗ್ತದೆ, ಕೊನೆಗೆ ಅದು ಪ್ರವೃತ್ತಿಯಾಗಿ ಬೆಳೀತದೆ, ಮತ್ತೆ ಅವರು ಶ್ರೇಷ್ಠ ವ್ಯಕ್ತಿಗಳಾಗಿ ಅವರು ರೂಪುಗೊಳ್ಳುತ್ತಾರೆ. ಅಂತ ಒಂದು ಸಂದರ್ಭಗಳು ಕೂಡ ಇಲ್ಲಿ ಇರುವುದನ್ನ ನಾವು ಕಾಣ್ತೇವೆ.

0: ಇವತ್ತಿನ SDM ಡಾಕ್ಟರ್ ಆರೋಗ್ಯ ಸಂವಾದ ನೇರ ಫೋನಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ವಿಷಯ ಮೆದುಳನ್ನು ತಿನ್ನುವ ಅಮೀಬಾ. ಇದರ ಕುರಿತು ಮಾತನಾಡಲಿಕ್ಕೆ ಡಾಕ್ಟರ್ ಅಜಯ್ ಕುಮಾರ್ ಓಲಿಯವರು ನಮ್ಮ ಜೊತೆಗಿದ್ದಾರೆ. ಇವರು ಸಹ ಪ್ರಾಧ್ಯಾಪಕರು, SDM ಜೈವಿಕ ವಿಜ್ಞಾನಗಳ ಸಂಶೋಧನಾ ಸಂಸ್ಥೆ ಧಾರವಾಡ ಇಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಇವರ ಪರಿಚಯವನ್ನು ನಾನು ಮಾಡಿಕೊಡ್ತಾ ಇದ್ದೀನಿ. ಡಾಕ್ಟರ್ ಅಜಯ್ ಕುಮಾರ್ ಓಲಿಯವರು ಮೂಲತಃ ರಾಯಚೂರು ಜಿಲ್ಲೆಯ ಹಟ್ಟಿಯವರಾಗಿದ್ದು, ತಮ್ಮ BSc ಪದವಿಯನ್ನು 2005 ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಕಲಬುರಗಿಯ ವಿಶ್ವೇಶ್ವರಯ್ಯ ಕಾಲೇಜ್ ಆಫ್ ಅಪ್ಲೈಡ್ ಸೈನ್ಸ್ನಿಂದ ಹಾಗೂ MSc ಸ್ನಾತಕೋತ್ತರ ಪದವಿಯನ್ನು ಗುಲ್ಬರ್ಗಾ ವಿಶ್ವವಿದ್ಯಾಲಯದಿಂದ 2000.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ.
2: ಹಲೋ, ದಿಸ್ ಇಸ್ ಫ್ರಮ್ ನಾರ್ಮಲ್ ಮೈಕ್ರೋಫೋನ್.
3: ಟೈಮ್ ಹಿಯರ್ ಇಸ್ 5:14 ಅಂಡ್